ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಇಂದು 2026 ಇಸವಿ ಜುಲೈ ತಿಂಗಳ 17 ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುಣಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ಮುಕ್ತ ವ್ಯಸನ ಬದುಕು ಆಸನ ಕಾರ್ಯಕ್ರಮ, 9:20 ನಮ್ಮೂರು ಕಾರ್ಯಕ್ರಮ, 9:50 ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮ, 10:20 ಕಾನೂನು ಸಲಹೆ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗರಿ, ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಒಂದು ಮಾರ್ಮಿಕವಾದಂತ ಝೆನ್ ಕತೆ. ಒಂದು ದೊಡ್ಡ ಬೌದ್ಧ ದೇವಾಲಯ. ಆ ದೇವಾಲಯದ ಹಿಂದೆ ಒಂದು ದೊಡ್ಡ ತೋಟ. ಅಲ್ಲಿ ಅನೇಕ ಹಣ್ಣಿನ ಗಿಡ ಹಾಕಿದ್ದಾರೆ, ಬಳ್ಳಿಗಳನ್ನು ಬೆಳೆಸಿದ್ದಾರೆ, ಹೂವು ತರಕಾರಿ ಎಲ್ಲ ಬೆಳೀತಾರೆ. ದೇವಸ್ಥಾನಕ್ಕೆ ಬೇಕಲ್ಲ ಅದಕ್ಕೆ ಔಷಧಿ ಗುಣವುಳ್ಳ ಸಸ್ಯಗಳ ಭಾಗ ಒಂದು ಬೇರೆ ಕಡೆ ಇದೆ. ದೇವಾಲಯಕ್ಕೆಲ್ಲ ಆಡಿಸ್ಕೊಂಡು ಶಿಷ್ಯರು ತಂದು ಹೂವು ಹಣ್ಣು ತಗೊಂಡ್ಬರ್ತಾ ಇದ್ರು. ಹಾಗೆ ದೇವಸ್ಥಾನ ನೋಡೋಕೆ ಬಂದಂತ ಭಕ್ತರು ಕೂಡ ತೋಟದಲ್ಲಿ ಸುತ್ತಾಡಿ ಮರಗಳ ಕೆಳಗೆ ಕುಳಿತು ಧ್ಯಾನ ಮಾಡಿ ಮನಸ್ಸಿಗೆ ಶಾಂತಿ ತಗೋತಾ ಇದ್ರು. ಈ ದೇವಸ್ಥಾನದ ಹಿಂದಿನ ಗೋಡೆಗೆ ಒಂದು ಸೋರೆಕಾಯಿ ಬಳ್ಳಿ ಹಬ್ಕೊಂಡಿದೆ. ಅದು ಎರಡು ಭಾಗ ಆಗಿ ಎಡಕ್ಕೆ ಬಲಕ್ಕೆ ಹರಡ್ಕೊಂಡು ಗೋಡೆಯನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟಿದೆ. ಅಲ್ಲಲ್ಲಿ ಸೋರೆಕಾಯಿ ಆಗಿದ್ದವಲ್ಲ, ದೊಡ್ಡ ದೊಡ್ಡ ಸೋರೆಕಾಯಿ ನೇತು ಬಿದ್ದಿದ್ದಾವೆ, ಅಲಂಕಾರದಂಗೆ ಕಾಣಿಸ್ತಾ ಇತ್ತು ಗೋಡೆಗೆಲ್ಲ. ಒಂದು ದಿನ ಯಾಕೋ ಏನೋ ಈ ಎಡಭಾಗದ ಸೋರೆಕಾಯಿಗಳಿಗೂ ಬಲಭಾಗದ ಸೋರೆಕಾಯಿಗಳಿಗೂ ಯಾವುದೋ ಕಾರಣಕ್ಕೆ ಜಗಳ ಹುಟ್ಕೊಂಡ್ಬಿಡ್ತು. ಮೊದಲು ಪಿಸ ಪಿಸ ಗುಸ ಗುಸ ಅಂತ ಜಗಳ ಶುರು ಆದದ್ದು ಮುಂದೆ ಭಾರಿ ಜಗಳಕ್ಕೆ ತಿರುಗಿಬಿಡ್ತದೆ. ಸಾಯಂಕಾಲ ಧ್ಯಾನದ ಸಮಯ ಅದು ದೇವಸ್ಥಾನದಲ್ಲಿ. ಈ ಸೋರೆಕಾಯಿಗಳ ಜಗಳಾಟ ಆ ಝೆನ್ ಗುರುವಿನ ಧ್ಯಾನ ಕೆಡಿಸ್ಬಿಡ್ತು. ಆತ ಎದ್ದ ದೇವಸ್ಥಾನ ಹಿಂದೆ ಬಂದು ನೋಡ್ತಾನೆ, ಈ ಸೋರೆಕಾಯಿಗಳು ಜೋರಾಗಿ ಜಗಳಾಡ್ತಾ ಇದ್ದಾರೆ. ಆಗೊಂದು ಜೋರಾದ ಧ್ವನಿಯಲ್ಲಿ ಕೂಗಿದ, ಏಯ್ ಸೋರೆಕಾಯಿಗಳೇ ನಿಲ್ಲಿಸಿ ಧ್ಯಾನ, ಏನ್ ಜಗಳಾಡ್ತೀರಿ, ಧ್ಯಾನ ಸಮಯ ಗೊತ್ತಿಲ್ಲ ನಿಮಗೆ, ಶಾಂತವಾಗಿರ್ಬೇಕಲ್ವಾ. ಆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಗುರು ಮತ್ತೆ ಹೇಳ್ದ, ನೀವು ಧ್ಯಾನ ಮಾಡಿ ನೋಡೋಣ, ನಿಮ್ಗೆ ಕಲಿಸಿದ್ದೇನಲ್ಲ ನಾನು, ನೀವೆಲ್ಲ ನನ್ನ ಹಾಗೆ ಕಾಲು ಬಡಿಸ್ಕೊಂಡು ಕೂತ್ಕೊಳ್ಳಿಸಿದ, ನಿಮ್ಮ ಬೆನ್ನು ಕತ್ತು ತಲೆ ನೇರವಾಗಿರ್ಲಿ. ಸೋರೆಕಾಯಿಗಳು ಗುರು ಹೇಳ್ದಂಗೆ ಕೂತ್ಕೊಂಡು, ಈಗ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ, ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ನಮ್ಮ ತಲೆ ಮೇಲೆ ಎತ್ಕೊಂಡು ತಲೆ ಮೇಲೆ ಮುಟ್ಕೊಳ್ಳಿ ನೋಡೋಣ ಅಂದು. ಎರಡೂ ಕೈ ಹೋಗಿ ಮೇಲೆ ತಗೊಂಡಾಗ ತಲೆ ಮುಟ್ಕೊಂಡು, ಒಂದು ಕಾಯಿ ತಲೆ ಮೇಲೆ ಇಟ್ಕೊಂಡಾಗ ಏನೋ ಒಂದು ಕಡ್ಡಿ ತರ ಸಿಕ್ತು ಕೈಗೆ, ಅದೇನದು ಅಂತ ಕಡ್ಡಿ ಎಳ್ಕೊಂಡು ಹಿಂಗೆ ಹೋಯ್ತು ಮುಂದೆ. ಅದು ಇನ್ನೊಂದು ಸೋರೆಕಾಯಿ ಮುಟ್ಟಿತ್ತು. ಆ ಇನ್ನೊಂದು ಸೋರೆಕಾಯಿ ತನ್ನ ತಲೆಯಿಂದ ಹೊರಟ ಕಡ್ಡಿಯನ್ನು ಅನುಸರಿಸಿದಾಗ ಮತ್ತೊಂದು ತಲೆ ಮುಟ್ತು. ಆಗ ಅವಕ್ಕೆ ಅರ್ಥ ಆಯ್ತು, ಅಯ್ಯೋ ನಾವು ಒಂದೇ ಗಿಡದ ಕಾಯಿಗಳು, ಆ ಕಡೆ ಕಡೆ ಹರ್ಕೊಂಡಿದ್ದೀವಿ ಅಷ್ಟೇನೆ, ಒಂದೇ ಗಿಡದ ಕಾಯಿಗಳಲ್ವಾ ನಾವು ಅಂತ ಜಗಳ ಬಿಟ್ಟು ಜೋವಾರ ನಗೋಕ್ ಶುರು ಮಾಡುದು ಅಂತೆ. ಅವುಗಳ ನಗು ನೋಡಿ ಗುರು ಹೇಳ್ದ, ಅಲ್ಲಯ್ಯ ಯಾರ ಜೊತೆ ಜಗಳಾಡ್ತಾ ಇದ್ದೀರಿ ನೀವು, ಇವೆಲ್ಲ ಒಂದೇ ಅಲ್ವಾ, ಇದನ್ನ ಹಿಡ್ಕೊಂಡು ಮುಂದೆ ಚೆನ್ನಾಗಿ ಬಾಳಿ ನೀವು ಅಂತ ಹೇಳಿದ್ರಂತೆ. ಮುಂದೆ ಸೋರೆಕಾಯಿಗಳು ಜಗಳಾಡ್ಲಿಲ್ಲ ಅನ್ನೋ ಕಥೆ ಇದು. ನನಗೆ ಆಶ್ಚರ್ಯ ಆಗೋದು ಸ್ನೇಹಿತರೆ, ಸೋರೆಕಾಯಿಗಳಿಗೆ ತಿಳಿದದ್ದು ನಮಗೆ ತಿಳಿತಾ ಇಲ್ಲ. ಇನ್ನು ನಾವೇ ನಿರ್ಮಿಸಿಕೊಂಡಂತಹ ಜಾತಿ, ಒಳಜಾತಿ, ಪಂಥ ಇವೆಲ್ಲ ನಿಜವಾದ ಧರ್ಮದ ತಿಳುವಳಿಕೆ ಇಲ್ಲದ ಗಡಿಗಳು. ಲಿಂಗಭೇದಗಳು, ರಾಷ್ಟ್ರಭೇದಗಳು ಇವೆಲ್ಲವುಗಳ ನಡುವೆ ನಾವು ಮೂಲತಃ ಮನುಷ್ಯರು ಎಂಬುದನ್ನು ಮರೆತು ಬಿಟ್ಟಿದ್ದೀವಲ್ಲ. ಆ ಸೋರೆಕಾಯಿಗಳು ಹುಡುಕಿದು ತಮ್ಮ ಎಲ್ಲ ದಂಟು ಎಲ್ಲರಿಗೂ ಒಂದೇ ಆಗಿರೋದ್ರಿಂದ ನಾವು ಒಂದೇ ಗಿಡದ ಬಳ್ಳಿಗಳು ಅಂತ ಅವು ಜಗಳ ನಿಲ್ಲಿಸ್ಬಿಟ್ಟುವಂತೆ. ಆದರೆ ನಾವು ಜಗಳ ಹೆಚ್ಚು ಮಾಡ್ಕೋತಾ ಇದ್ದೀವಲ್ಲ, ಯಾವುದೋ ಜಾತಿ, ಯಾವ ಒಳಪಂಗಡ, ಅದು ಇದು ಜಗಳಾಡ್ತೀವಲ್ಲ. ಅದಕ್ಕೆ ಕವಿವಾಣಿ ನಮ್ಮನ್ನು ಯಾವಾಗಲೂ ಎಚ್ಚರಿಸ್ತದೆ, ನೀ ಏನಾದರೂ ಆಗು, ಮೊದಲು ಮಾನವನಾಗು ಅಂತ. ಆ ಮಾನವನಾಗುವ ಕಡೆಗೆ ನಮ್ಮ ಮನಸ್ಸು ಹೋದಾಗ ಈ ಪ್ರಪಂಚದ ಜಗಳ ಸ್ವಲ್ಪ ಆದರೂ ಕಮ್ಮಿ ಆದೀತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಧಾರವಾಡ ಜಿಲ್ಲೆಯ ಅಳ್ನಾವರ, ಬಾಗಲಕೋಟೆ ಜಿಲ್ಲೆಯ ಬದಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಹಾಗೂ ಕೊಪ್ಪಳದಲ್ಲಿ ನವೀಕರಣಗೊಂಡು ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಳ್ನಾವರ ರೈಲು ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಕೊಪ್ಪಳದ ರೈಲು ನಿಲ್ದಾಣವನ್ನು 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ರೈಲು ನಿಲ್ದಾಣವನ್ನು 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ವಿಶ್ವದ ಪ್ರಮುಖ ಜವಳಿ ಸಮಾವೇಶ ಭಾರತ್ ಟೆಕ್ಸ್ 2026ನಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಿದ್ದು, ವಿವಿಧ ಸಂಸ್ಥೆಗಳೊಂದಿಗೆ 2821 ಕೋಟಿ ರೂಪಾಯಿ ಮೌಲ್ಯದ 12 ಹೂಡಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಮಹತ್ವದ ಒಪ್ಪಂದಗಳಿಗೆ ಸಹಿ ಮಾಡಿದರು. ಈ ಹೂಡಿಕೆಯಿಂದ ರಾಜ್ಯದಲ್ಲಿ 11,020 ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅವರು ತಿಳಿಸಿದರು. ಕಲಬುರಗಿಯಲ್ಲಿ 1,000 ಎಕರೆ ವಿಸ್ತೀರ್ಣದ ಪಿಎಂ ಮಿತ್ರ ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್, ದೊಡ್ಡಬಳ್ಳಾಪುರ, ಶಿಗ್ಗಾವಿ ಹಾಗೂ ದಾವಣಗೆರೆಯ ಜವಳಿ ಪಾರ್ಕ್ಗಳು ಕರ್ನಾಟಕವನ್ನು ದೇಶದ ಪ್ರಮುಖ ಜವಳಿ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಹಿರಿಯ ವಿಜ್ಞಾನಿಗಳೊಂದಿಗೆ ಸಮಾಲೋಚಿಸಿದರು. ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಪ್ರಧಾನಮಂತ್ರಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ನವಭಾರತದ ಚೈತನ್ಯವನ್ನು ಪ್ರತಿಬಿಂಬಿಸುವಂತೆ ಇಸ್ರೋ ನಾವೀನ್ಯತೆ, ನಿಖರತೆ ಮತ್ತು ಆತ್ಮನಿರ್ಭರತೆಯತ್ತ ತನ್ನ ಅಚಲ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಬಳಿಯ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಸೀಳು ತುಟಿ ಹಾಗೂ ಸೀಳು ಅಂಗುಳಿನ 10,000 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಸ್ಮೈಲ್ ಟ್ರೈನ್ ಯೋಜನೆಯನ್ನು 2001ರಿಂದ ಜಾರಿಗೆ ತರಲಾಗಿದ್ದು, ಉಚಿತ ಶಸ್ತ್ರಚಿಕಿತ್ಸೆ, ಆರೈಕೆ, ಆಹಾರ ಮತ್ತು ಔಷಧಿಗಳೊಂದಿಗೆ ಮಕ್ಕಳನ್ನು ಸಲುಹಲಾಗಿದೆ. ಸೀಳು ತುಟಿ ಹಾಗೂ ಅಂಗುಳ ಹೊಂದಿರುವ ಮಕ್ಕಳಲ್ಲಿ ಮಾತು, ಆಲಿಕೆ ಮತ್ತು ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ. ಬಾಯಿ ಮತ್ತು ಮ್ಯಾಕ್ಸಿಲೋಫೇಷಿಯಲ್ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾಕ್ಟರ್ ವೆಂಕಟೇಶ್ ಆನೆ ಹೊಸೂರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೀಳು ತುಟಿ ಹಾಗೂ ಅಂಗಳದ ನ್ಯೂನತೆಯಿಂದ ಮಗು ಹುಟ್ಟಿದಾಗ ಪಾಲಕರಿಗೆ ಹಾಗೂ

0: ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ, ಇವರಿಗೆ ಏನು ಮಾಡಬೇಕು ಎಂಬುದು ದಿಕ್ಕೇ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ. ಈಗಾಗಲೇ ನಾವು 10,000ಕ್ಕಿಂತ ಹೆಚ್ಚು ತರದ ಮಕ್ಕಳಿಗೆ ಯಶಸ್ವಿಯಾಗಿ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸಾವನ್ನು ಮಾಡಲಾಗಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲು ವಿಶೇಷ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ PS ವಸ್ತ್ರದ್ ತಿಳಿಸಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಭರದಿಂದ ಸಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು SIR ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ GM ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಧಾರವಾಡದ ನೂತನ ಈಜುಗೋಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ಮತ್ತು ನಾಳೆ ರಾಜ್ಯ ಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳು ಆಯೋಜಿತವಾಗಿವೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಳ್ಳಲಿದ್ದು 4 ಅಖಾಡಗಳು ಸಿದ್ಧಗೊಂಡಿವೆ ಎಂದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾನಂದ ಅಮರಾಪುರ ತಿಳಿಸಿದ್ದಾರೆ.
4: 2026-27 ಸಾಲಿನ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ಆಯೋಜನೆ ಮಾಡಿರಲಾಗಿರುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 300 ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ 2 ಮಲ್ಲಕಂಬ ಹಾಗೂ 2 ರೋಫ್ ಗಳಿಗೆ ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 275 ಏನು ಕ್ರೀಡಾಪಟುಗಳು ಇದ್ದಾರೆ ಅವರಿಗೆ ಸ್ಕೌಟ್ಸ್ ಅಂಡ್ ಗೈಡ್ ನಲ್ಲಿ ವ್ಯವಸ್ಥೆ ಮಾಡಲಿ ಆಗಿದೆ ಇರ್ಕೊಳ್ಳಕ್ಕೆ. ಜ್ಯೂರೀಸ್ ಏನು ಕೋಚಸ್ ಇದ್ದಾರೆ ಅವರಿಗೆ ಡಯಟ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಒಂದೇನು ಪ್ರಾಚೀನ ಮಲ್ಲಕಂಬ ಕ್ರೀಡೆ ಏನಿದೆ ಅದಕ್ಕೆಲ್ಲರೂ ಉತ್ತೇಜನ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕ್ರೀಡಾಪಟುಗಳಿಗೆ ಮೋಟಿವೇಟ್ ಮಾಡಬೇಕಂತೇಳಿ ಕ್ರೀಡಾ ಇಲಾಖೆಯಿಂದ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡೆಮೊ ಕೊಡ್ತಾ ಇದ್ದೀವಿ, ಡೆಮೋಕ್ಕೆ 1,000,000 ಅವರಿಗೆ ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಗ್ರೂಪ್ ಇವೆಂಟ್ ಅಲ್ಲಿ ಕೂಡ ನಾವು ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ, ವೈಯಕ್ತಿಕರಲ್ಲಿ ಕೂಡ ಕ್ಯಾಶ್ ಅವಾರ್ಡ್ ಇದೆ.
1: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ 45ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ನಬಾರ್ಡ್ ಪ್ರಾದೇಶಿಕ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 11:00 ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು

0: ವಿಶ್ವನಾಥಪುರ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆ ಅಡಿ ನಿರ್ಮಿಸಲಾದ ಅಮೃತ ಸರೋವರ ಕೆರೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ವೀಕ್ಷಿಸಿದರು. ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಎಂಬ ಮಾದಕ ವಸ್ತು ಸೇವನೆ ಹಾಗೂ ಸಾಗಣೆ ವಿರುದ್ಧದ ವಿಶೇಷ ಜನಜಾಗೃತಿ ಆಂದೋಲನ ಆರಂಭಿಸಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೋಲಾರ ಜಿಲ್ಲೆಯ ಕನಿಕಾ ಸಿಕ್ರಿವಾಲ್, ಯಾದಗಿರಿ ಜಿಲ್ಲೆಯ ಪೃಥ್ವಿಕ್ ಶಂಕರ್ ಹಾಗೂ ಚಾಮರಾಜನಗರದ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ 4 ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2,800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 78 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಳ್ಳುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಎತ್ತಣಿನೋ ದೃಕ್ ಪರಿಧಿಯ,
5: ಎತ್ತಣಿನೋ ದೃಕ್ ಪರಿಧಿಯ,
4: ಆಚೆಯಿಂದಲ್ ಅನಂತ,
5: ಆಚೆಯಿಂದಲ್ ಅನಂತ,
4: ಸತ್ವ ತೆರೆ ತೆರೆಯಾಗಿ,
5: ಸತ್ವ ತೆರೆ ತೆರೆಯಾಗಿ,
4: ಬೀಸಿ ಗೂಢದಲ್ಲಿ,
5: ಬೀಸಿ ಗೂಢದಲ್ಲಿ,
4: ಬಿತ್ತರಿಸುತ್ತಿಹುದು,
5: ಬಿತ್ತರಿಸುತ್ತಿಹುದು,
4: ಹೊಸತನವನ್ ಎಡೆಬಿಡದೆ,
5: ಹೊಸತನವನ್ ಎಡೆಬಿಡದೆ,
4: ನಿತ್ಯ ನಿತ್ಯವು ಜಗದಿ ಮಂಕುತಿಮ್ಮ,
5: ನಿತ್ಯ ನಿತ್ಯವು ಜಗದಿ ಮಂಕುತಿಮ್ಮ.
4: ಪ್ರಪಂಚ ಅಥವಾ ವಿಶ್ವ ಸೃಷ್ಟಿ ನಮಗೆ ಹೇಗೆ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನ ಈಗ ನೋಡ್ತಾ ಬರ್ತಾ ಇದ್ದೀವಿ. ಮೊದಲು ಯಾವಾಗ ಅನ್ನೋದನ್ನ ನೋಡಿದ್ವಿ, ಆಮೇಲೆ ಏನು ಮೊದಲು ಬಂತು, ಯಾವಾಗ ಮೊದಲು ಬಂತು, ಏನು ಮೊದಲು ಬಂತು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಮೊದಲು ಬಂದಂಥ ವಸ್ತು ದಿನ ಕಳೆದಂತೆ ನಮಗೆ ತಿಳಿದಂತೆ ಹಳೇದಾಗುತ್ತೆ. ಸೊ ಹಾಗಾದರೆ ಸೃಷ್ಟಿಯಲ್ಲಿ ಆ ಥರದ ಹಳೆತನ ಬಂದುಬಿಟ್ಟಿದೆಯಾ? ಹಳೇದಾಯಿತು ಅಂದರೆ ಹಳಿಸ್ತು ಅಂತ ನಾವು ಅಂದ್ಕೋತೀವಿ. ಸೊ ಹಾಗೆ ಸೃಷ್ಟಿಯಲ್ಲಿ ಏನಾದರೂ ವಯಸ್ಸಾಗ್ತಾ ಆಗ್ತಾ ದಿನ ಕಳೀತಾ ಕಳೀತಾ ಕೆಟ್ಟು ಹೋಗುವಂಥದ್ದು ಇರುತ್ತಾ ಅಂತ ಪ್ರಶ್ನೆ ಬರುತ್ತೆ. ಸೊ ನಮಗೆ ಚಿರಯೌವನ ಬೇಕು ಎಲ್ರಿಗೂ. ನಾವು ಯಾವಾಗಲೂ ಚಿಕ್ಕವರಾಗೇ ಇರಬೇಕು. ಚಿಕ್ಕವರು ಅಂದರೆ ಏನು, ಭಾಳ ಮಕ್ಕಳ ಥರ ಅಲ್ಲ, ಆದರೆ ಯೌವನದಲ್ಲಿ ಎಲ್ಲವನ್ನು ಅನುಭವಿಸಿ ಎಲ್ಲವನ್ನು ಸಂತೋಷವಾಗಿ ಸುಖವಾಗಿ ಜೀರ್ಣಿಸ್ಕೊಂಡು ಸುಖವಾಗಿ ಅನುಭವಿಸುವಂಥ ಸ್ಥಿತಿಯೇ ನಮ್ಗೆ ಮುಂದುವರಿಬೇಕು, ನಮ್ಗೆ ಅದೇ ಥರ ಇರಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ದಿನ ಕಳೀತಾ ಕಳೀತಾ ಆ ತಾಕತ್ತೆಲ್ಲ ಹೋಗುತ್ತೆ, ಕೂದಲು ಬೆಳಗಾಯಿತು, ಹಲ್ಲು ಉದುರೋಯ್ತು, ವಯಸ್ಸಾಗೋಯ್ತು ಅಂತ ನಾವು ಬೇಸರ ಪಟ್ಕೊಳ್ತೀವಿ. ಹಾಗೆ ಸೃಷ್ಟಿಯಲ್ಲಿ ವಯಸ್ಸಾಗೋಗುವಂಥ ಪರಿಸ್ಥಿತಿ ಬರುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಾವು ಕಳೆದ ಸಂದರ್ಭದಲ್ಲಿ ನೋಡಿದ್ವಿ ಸೃಷ್ಟಿಯ ಕಾಲಗಣನೆ ಹೇಗೆಲ್ಲ ಇದೆ ಅಂತ. ನಾವು ಅಂದ್ಕೊಳ್ಳೋಂಥ ವರ್ಷಗಳು, ನಾವು ಅಂದ್ಕೊಳ್ಳೋಂಥ ಶತಮಾನಗಳು, ಸಹಸ್ರಮಾನಗಳು ಅದಕ್ಕೆ ಲೆಕ್ಕವೇ ಇಲ್ಲ. ಆದರೂ ಕೂಡ ಪ್ರಪಂಚದಲ್ಲಿ ನಾವು ನೋಡೋಂಥ ಇನ್ನೊಂದು ವಿಸ್ಮಯ ಅಂತಂದರೆ ಇದು ಚಿರ ಪುರಾತನವಾದರೂ ಕೂಡ ನಿತ್ಯ ನೂತನ. ಇದು ಒಂದು ರೀತಿಯಲ್ಲಿ ದ್ವಂದ್ವ ಇದೆ ಅಂತಲೂ ಹೇಳ್ತಾ ಇದ್ದೀವಿ, ಇಲ್ಲ ಅಂತಲೂ ಹೇಳ್ತಾ ಇದ್ದೀವಿ. ಅದು ಹೇಗೆ? ಈ ಪ್ರಶ್ನೆ ಇಲ್ಲಿ ನಮ್ಮ

ನಮ್ಗೆಲ್ರಿಗೂ ಕಾಡ್ತಾ ಇರುತ್ತೆ. ಅದನ್ನು ಡಿ ವಿ ಜಿ ಅವರು ಇಲ್ಲಿ ನಮಗೆ ಒಂದು ರೀತಿಯಲ್ಲಿ ತೋರಿಸ್ಕೊಡ್ತಾರೆ. ಅನಂತ ಅನ್ನೋದರ ಪರಿಕಲ್ಪನೆಯನ್ನು ಡಿ ವಿ ಜಿ ಅವರು ಹಿಂದಿನ ಮುಕ್ತಕಗಳಲ್ಲಿ ಮಾಡಿದರು. ಬಯಲಿನ ಆಚೆ ಒಂದು ಅನಂತ ಇದೆ, ಮನಸ್ಸಿನ ಒಳಗಡೆ ಒಂದು ಅನಂತ ಇದೆ ಅಂತ ಹೇಳ್ತಾ, ಆ ಅನಂತ ಹೊರಗಡೆ ಇರೋ ಅನಂತಕ್ಕೂ ಒಳಗಡೆ ಇರೋ ಅನಂತಕ್ಕೂ ಒಂದು ಸಂಬಂಧ ಇದೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ರು. ಹಾಗೆ ಅಂತಹ ಅನಂತ ಯಾವ ಒಂದು ಯಾವುದರ ಒಂದು ಎಲ್ಲೆಗಳು ನಮಗೆ ಕಾಣಿಸೋದೇ ಇಲ್ಲವೋ ಅಂತಹ ಅನಂತದಿಂದ ಶಕ್ತಿಯ ಅಲೆಗಳು ಬಂದು ಪಸರಿಸ್ತಾ ಇವೆಯಂತೆ. ಸೊ ಹೀಗೆ ದೃಕ್ ಪರಿಧಿ, ದೃಕ್ ಅಂದರೆ ನೋಡೋವಂಥದ್ದು, ನಮ್ಮ ಕಣ್ಣಿಗೆ ಕಾಣಿಸಲಾರದಂತಹ ದೂರದಿಂದ ಅಥವಾ ಸೂಕ್ಷ್ಮವಾದಂತಹ ಅಲೆಗಳು ಶಕ್ತಿಯನ್ನು ತೆಕ್ಕೊಳ್ತಾ ಹೊಸತನವನ್ನು ತೆಕ್ಕೊಳ್ತಾ ಬರ್ತಾ ಇವೆ. ಇಲ್ಲಿ ದೃಕ್ ಅನ್ನುವಂಥದ್ದು ಬರೀ ದೃಷ್ಟಿ ಅಂತ ಮಾತ್ರವೇ ಅಲ್ಲ, ಅದು ಎಲ್ಲ ರೀತಿಯ ಸಂವೇದನೆಗಳು, ಎಲ್ಲ ರೀತಿಯ ಇಂದ್ರಿಯ ಗೋಚರವಾದಂತಹ ನಮ್ಮ ಸೆನ್ಸ್ ಆರ್ಗನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ನಾವು ತಗೊಳ್ಳೋದು. ಕಿವಿಗೆ ಕೇಳಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ ಇತ್ಯಾದಿ. ಸೊ ಹಾಗೆ ನಮ್ಮ ಕಣ್ಣಿಗೆ ಕಿವಿಗಳಿಗೆ ಗೋಚರವಾಗದಂತಹ ಒಂದು ಮೂಲದಿಂದ, ಅನಂತವಾದಂತಹ ಮೂಲದಿಂದ ಅಲೆಗಳು ಬರ್ತಾ ಇವೆ. ಆ ಅಲೆಗಳು ಯಾಕೆ ಬರ್ತಾ ಇವೆ ಅಂದರೆ ಈಗಷ್ಟೇ ನಾವು ನೋಡಿದ್ವಿ ಪ್ರಪಂಚನ ಆಕುಂಚನ, ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್, ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್. ಸೊ ಹೀಗೆ ದೊಡ್ಡದಾಗತ್ತೆ ಚಿಕ್ಕದಾಗತ್ತೆ ಅಂತ ಇರುವಾಗ ಅಲೆಗಳು ಬರ್ತಾ ಇರ್ತವೆ. ಸೊ ಅಲೆಗಳು ಬರ್ತಾ ಇವೆ, ಆ ಅಲೆಗಳು ಏನನ್ನು ತಗೊಂಬರ್ತಾ ಇವೆ ಅಂದರೆ ಸತ್ವವನ್ನು ತಗೊಂಬರ್ತಾ ಇವೆ. ಸತ್ವ, ಆ ಸತ್ವ ಏನನ್ನು ನಮಗೆ ಕೊಡ್ತಾ ಇದೆ, ಏನನ್ನು ಬಿತ್ತರಿಸ್ತಾ ಇದೆ ಅಂತಂದರೆ ಹೊಸತನವನ್ನು ನಮಗೆ ತಂದು ಕೊಡ್ತಾ ಇದೆಯಂತೆ. ನಾವು ಕುವೆಂಪು ಅವರ ಪ್ರಸಿದ್ಧವಾದಂಥ ಒಂದು ಹಾಡನ್ನು, ಸಿನಿಮಾದಲ್ಲಿ ಅಳವಡಿಸಿದಂಥ ಒಂದು ಹಾಡನ್ನು ಕೇಳಿರ್ತೀವಿ, ತೆರೆದಿದೆ ಮನೆ ಓ ಬಾ ಅತಿಥಿ. ಇಲ್ಲಿ ಎಷ್ಟೋ ದಿನ ನನಗೂ ಒಂದು ಸಂಶಯ ಇತ್ತು, ಅತಿಥಿನ ಕರೀತಾ ಇದ್ದಾರಲ್ಲ ಅದು ಯಾರಪ್ಪ ಅತಿಥಿ ಅಂತ. ಅಲ್ಲಿ ಅತಿಥಿ ಅನ್ನೋದು ಈ ಹೊಸತನ, ಅಲ್ಲಿ ಹೇಳ್ತಾರೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನ್ನು ತಾ ಅತಿಥಿ. ಸೊ ಆ ಹೊಸತನ ನಮಗೆಲ್ರಿಗೂ ಬೇಕು, ಎಲ್ರಿಗೂ ಬೇಕು. ಮತ್ತು ಪ್ರಪಂಚದಲ್ಲಿ ಆ ಹೊಸತನದ ಅಲೆಗಳು ನಿರಂತರವಾಗಿ ಬರ್ತಾನೆ ಇರುತ್ತಂತೆ, ಎಡೆ ಬಿಡದೆ ಬರ್ತಾನೆ ಇರುತ್ತೆ, ಹೊಸದು ಆಗ್ತಾನೇ ಇರುತ್ತೆ, ಹಳೆಯದ್ರ ಮೇಲೆ ಹೊಸದು ಆಟೋಮ್ಯಾಟಿಕ್ಕಾಗಿ ಕೂತ್ಕೊಳ್ತಾ ಬರುತ್ತೆ. ಸೊ ಹಾಗಾಗಿ ಯಾವುದು ಚಿರಪುರಾತನವಾಗಿತ್ತೋ ಅದು ನಾಳೆಗೆ ನಿತ್ಯ ನೂತನವಾಗುತ್ತೆ. ನಾವು ಯಾವುದು ನಾಳೆಗೆ ವಯಸ್ಸಾಗ್ಬಿಡುತ್ತಪ್ಪ ಅಂತ ಅನ್ಕೋತೀವೋ ನಾಳೆ ಆಗೋ ಹೊತ್ತಿಗೆ ಏನೋ ಹೊಸದಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಅದು ಹಳೆತನವನ್ನು ಮರೆತು ಹೊಸತನವನ್ನು ತನ್ನದೇ ಆಗಿಸ್ಕೊಳ್ಳೋವಂಥ ಒಂದು ಸಾಧ್ಯತೆ ಇರುತ್ತೆ. ಅದನ್ನು ನಾವು ಒಂದು ಜೀವಿಗೆ ನಾವೊಂದು ಹೋಲಿಕೆಯನ್ನು ಮಾಡಿಕೊಂಡ್ರೆ, ಈಗ ನಮ್ಮ ಶರೀರವನ್ನೇ ನಾವು ತಗೊಂಡ್ರೆ ನಮ್ಮ ಶರೀರದಲ್ಲಿರುವಂಥ ಜೀವಕೋಶಗಳು ಪ್ರತಿ ಕೆಲವು ದಿನಗಳಲ್ಲಿ ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ಸಂಪೂರ್ಣವಾಗಿ ಮಾರ್ಪಾಡಾಗ್ಬಿಡ್ತವೆ. ಈಗ ಉದಾಹರಣೆಗೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಇವ್ರದ್ದು ರಕ್ತಪುಷ್ಟಿ ಎಷ್ಟಿದೆ ಅಂತ ನಾವು ನೋಡ್ತೀವಿ. ಆ ರಕ್ತಪುಷ್ಟಿ ನೋಡಿದಾಗ ಹಿಮೋಗ್ಲೋಬಿನ್ ಅಂತ, ಅದರ ಅದು ಯಾವುದರಲ್ಲಿರುತ್ತೆ, ಕೆಂಪು ರಕ್ತ ಕಣ. ಈ ಕೆಂಪು ರಕ್ತ ಕಣದ ಒಂದು ಕಲ್ಪನೆ ಎಲ್ರಿಗೂ ಇದೆ. ನಮ್ಮ ಶರೀರದಲ್ಲಿ ಕೆಂಪು ರಕ್ತ ಕಣಗಳು 120 ದಿನ ಸಂಚಾರದಲ್ಲಿ ಇರ್ತವೆ. 120 ದಿನ ಆದಮೇಲೆ ಈ ಕೆಂಪು ರಕ್ತ ಕಣ ಹೊರಟೋಯ್ತು. ಹಾಗಾದ್ರೆ ಕೆಂಪು ರಕ್ತ ಕಣಗಳಿಲ್ವಾ ಅಂತಂದರೆ ಒಂದು ಹೋಗ್ತಾ ಇದ್ದಂಗೆ ಒಂದು 10 ಬರ್ತಾ ಇರ್ತವೆ. ಸೊ 120 ದಿನ ಆಗೋ ಹೊತ್ತಿಗೆ ನಮ್ಮ ರಕ್ತ ಸಂಪೂರ್ಣ ಹೊಸದಾಯಿತು. ಆದರೆ ನಾವು ಹೊಸದು ಅಂತ ಅನ್ಕೋತೀವ, ಇಲ್ಲ ಅದು ನಮ್ಮದೇ ರಕ್ತ. ಸೊ ನಮ್ಮ ರಕ್ತದಲ್ಲಿ ಆ ಹೊಸತನ ಪ್ರಕೃತಿ ಸಹಜವಾಗಿ ಬರ್ತಾ ಇರುತ್ತೆ. ಇದೇ ರೀತಿ ಪ್ರತಿಯೊಂದು ಜೀವಿಯಲ್ಲೂ ಕೂಡ ತನ್ನ ಆ ಶರೀರದಲ್ಲಿ ಹೊಸತನ ಹಳೆಯದನ್ನು ರೀಪ್ಲೇಸ್ ಮಾಡ್ತಾ ಬರ್ತಾ ಇರುತ್ತೆ. ಸರಿ, ಜೀವ ಹೊರಟೋಯ್ತು ಅಂತಂದಮೇಲೆ ಅದೆಲ್ಲ ಹೊರಟೋಯ್ತಾ ಅಂತಂದರೆ ತಿರ್ಗಾ ನಾವಾಗಲೇ ನೋಡಿದ್ವಿ ಪಂಚಭೂತಗಳಲ್ಲಿ ಅದು ಲೀನವಾಯಿತು, ಅದು ಹೊಸ ರೂಪ ಪಡೀತು. ಯಾವುದು ಒಂದು ಸ್ಥೂಲವಾದಂಥ ಶರೀರವಾಗಿತ್ತೋ ಅದು ಮಣ್ಣಿನಲ್ಲಿ ಕರಗಿತು, ಮಣ್ಣಿನ ರಸವಾಗಿ ಮಣ್ಣಿನಲ್ಲಿ ಸೇರಿಕೊಳ್ತು, ಅದು ಪುನಃ ಗಿಡ ಮರಗಳಲ್ಲಿ ಸೇರುತ್ತೆ, ಗಿಡದಲ್ಲಿ ಒಂದು ಹೂವಾಗುತ್ತೆ. ಸೊ ಹೀಗೆ ಹೊಸತನ ಬರ್ತಾನೇ ಇರುತ್ತೆ ಅನ್ನೋದನ್ನು ನಾವು ಜೀವದ ರೂಪದಲ್ಲಿ ನಾವು ನೋಡ್ಬೋದು. ಜಡದಲ್ಲೂ ಅಷ್ಟೇ, ಒಂದು ಪ್ರಸಿದ್ಧವಾದಂಥ ಒಂದು ಹೇಳಿಕೆ ಇದೆ, ಯು ಕ್ಯಾನ್ ನೆವರ್ ಬೇತ್ ಇನ್ ದ ಸೇಮ್ ರಿವರ್ ಟ್ವೈಸ್ ಅಂತ. ಅಂದರೆ ಒಂದು ಹರಿತಾ ಇರುವಂಥ ನದಿಯಲ್ಲಿ ನಾವು ಎರಡು ಸರ್ತಿ ಒಂದೇ ನದಿಯಲ್ಲಿ ಸ್ನಾನ ಮಾಡೋಕ್ಕಾಗಲ್ವಂತೆ. ಅರೆ ಇದು ಹೇಗೆ ಸಾಧ್ಯ, ನಾವು ನಿತ್ಯ ನಮ್ಮ ಕಬಿನಿಲಿ ಕಾವೇರಿಲಿ ಸ್ನಾನ ಮಾಡ್ತೀವಲ್ಲ ಅಂತಂದರೆ, ನಾವು ಸ್ನಾನ ಮಾಡೋಕ್ಕೆ ಹೋಗುವಂಥ ಜಾಗ ಒಂದೇ ಇರ್ಬೋದು, ಆದರೆ ಅಲ್ಲಿ ಹರಿತಾ ಇರುವಂಥ ನದಿ ಅದೇ ಅಲ್ಲ. ಯಾಕೆ, ನಾವು ಯಾವ ನೀರಿನಲ್ಲಿ ನೆನ್ನೆ ಮುಳುಗಿದ್ವೋ ನಾವು ಮುಳುಗಿ ಹೇಳೋ ಹೊತ್ತಿಗೆ ಆ ನೀರು ಹೊರಟೋಗಿತ್ತು, ಹೊಸ ನೀರು ಬಂದ್ಬಿಟ್ಟಿತ್ತು.
ಸೊ

0: ಹಾಗೆ ಜೀವನವನ್ನು ಅದು ಒಂದು ರೀತಿಯಲ್ಲಿ ಪ್ರತಿಬಿಂಬಿಸುತ್ತೆ. ನಿತ್ಯ ನೂತನವಾಗಿ ಹರಿತಾ ಇರುವಂಥ ಜೀವನದಿ ಇದು. ಇದಕ್ಕೆ ಬೇಕಾಗುವಂಥ ಸತ್ವ ಜಗತ್ತಿನಲ್ಲಿ ನಿತ್ಯ ನಿತ್ಯ ಸಿಗ್ತಾ ಇದೆ. ಅದು ಯಾವುದೋ ಒಂದು ಅನಂತವಾದಂತಹ ಮೂಲದಿಂದ ಎಡೆ ಬಿಡದೆ, ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಬರ್ತೀನಪ್ಪ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಅದು ಎಡೆ ಬಿಡದೆ ಅದು ನಮಗೆ ಆ ಒಂದು ಚೈತನ್ಯದ ಅಲೆ ನಮಗೆ ಸಿಗ್ತಾನೇ ಇದೆ. ಆ ಅಲೆಯನ್ನು ನಾವು ಪಡ್ಕೊಂಡ್ರೆ ಹೊರಗಿನ ಅನಂತದಿಂದ ಬರ್ತಾ ಇರುವಂಥ ಆ ಚೈತನ್ಯ ನಮ್ಮ ಒಳಗೆ ಸೇರಿ ನಮಗೆ ಹೊಸತನವನ್ನು ತಂದುಕೊಡುತ್ತೆ. ಇರೋಂಥ ಪರಿಸ್ಥಿತಿಯನ್ನು ಜಡ್ಡು ಹಿಡಿದ ರೀತಿಯಲ್ಲಿ ದುಃಖದಿಂದಲೋ ಬೇಸರದಿಂದಲೋ ಅಸಹ್ಯದಿಂದಲೋ ನೋಡೋದಲ್ಲದೆ ಹೊಸತನದಿಂದ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಚೈತನ್ಯ ಪೂರ್ಣವಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ನಾವು ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 78 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಆರೋಗ್ಯವೇ ಮಹಾಭಾಗ್ಯ. ಈ ಗಾದೆ ಮಾತು ಮಾನವನ ಜೀವನದ ಅತ್ಯಂತ ಶ್ರೇಷ್ಠ ಸತ್ಯವನ್ನು ಪ್ರತಿಪಾದಿಸುತ್ತದೆ. ಹಣ, ಆಸ್ತಿ, ಅಧಿಕಾರ, ವಿದ್ಯೆ, ಖ್ಯಾತಿ ಎಲ್ಲವನ್ನು ಗಳಿಸಿದರೂ ಆರೋಗ್ಯ ಇಲ್ಲದಿದ್ದರೆ ಅವುಗಳ ಸಾರ್ಥಕತೆ ಕ್ಷೀಣಿಸುತ್ತದೆ. ಆರೋಗ್ಯವಂತ ವ್ಯಕ್ತಿಯೇ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ತನ್ನ ಕನಸುಗಳನ್ನು ನನಸಾಗಿಸಬಲ್ಲನು. ಆದ್ದರಿಂದಲೇ ಆರೋಗ್ಯವನ್ನು ಎಲ್ಲ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಎಂದು ಪರಿಗಣಿಸಲಾಗಿದೆ. ಇಂದಿನ ಯಾಂತ್ರಿಕ ಮತ್ತು ಧಾವಂತ ಬದುಕಿನಲ್ಲಿ ಅನಾರೋಗ್ಯ, ಕರ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆಯ ಕೊರತೆ, ಮಾನಸಿಕ ಒತ್ತಡ ಹಾಗೂ ಪರಿಸರ ಮಾಲಿನ್ಯದಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಆಹಾರ, ನಿಯಮಿತ ವ್ಯಾಯಾಮ, ಯೋಗ, ಸಮರ್ಪಕ ನಿದ್ರೆ ಮತ್ತು ಸಕಾರಾತ್ಮಕ ಮನೋಭಾವದ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯತೆಯಾಗಬೇಕಿದೆ. ಆರೋಗ್ಯವಂತ ಸಮಾಜವೇ ಸುಭದ್ರ ರಾಷ್ಟ್ರದ ಅಡಿಪಾಯವಾಗಿರುವುದರಿಂದ ಆರೋಗ್ಯದ ಮಹತ್ವವನ್ನು ಅರಿತು ಅದನ್ನು ಜೀವನದ ಮಹತ್ವವನ್ನಾಗಿಸಿಕೊಳ್ಳುವುದು ಅನಗತ್ಯವಾಗಿದೆ. ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಆರೋಗ್ಯ. ಆರೋಗ್ಯ ಸರಿಯಾಗಿದ್ದರೆ ಏನನ್ನು ಬೇಕಾದರೂ ಮಾಡಬಹುದು, ಯಾವುದೇ ಸಾಧನೆಗಳನ್ನಾದರೂ ಮಾಡಬಹುದು. ಹಣ, ಆಸ್ತಿ, ಅಧಿಕಾರ, ಸಂಪತ್ತುಗಳಿಂದ ಬಹು ಮುಖ್ಯವಾದುದು ಉತ್ತಮ ಆರೋಗ್ಯ. ಹಾಗಾಗಿಯೇ ಆರೋಗ್ಯವೇ ಮಹಾಭಾಗ್ಯ ಎನ್ನಲಾಗುತ್ತದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಮನುಷ್ಯರ ಬದಲಾದ ಜೀವನ ಶೈಲಿಯಿಂದಾಗಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳುಂಟಾಗಿ ಆರೋಗ್ಯವನ್ನು ಹದಗೆಡಿಸಿಕೊಂಡು ನರಳುವುದು ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ನಿಯಮಿತ ಆಹಾರ ಸೇವನೆ, ವ್ಯಾಯಾಮ ಮೊದಲಾದವುಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಆರೋಗ್ಯವನ್ನು ಕಾಪಾಡ

ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಹಿಂದಿನ ಕಾಲದಲ್ಲಿ ಚೆನ್ನಾಗಿ ತಿಂದು ಮೈಕೈಗೆ ಕೆಲಸ ಕೊಟ್ಟು ದೇಹವನ್ನು ಸದೃಢವಾಗಿಟ್ಟುಕೊಂಡು 80-90-100 ವರ್ಷಗಳವರೆಗೆ ಯಾವುದೇ ಗಂಭೀರವಾದ ಕಾಯಿಲೆಗಳಿಗೆ ತುತ್ತಾಗದೆ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಈಗ ಒತ್ತಡದ ಬದುಕಿನಿಂದಾಗಿ ಆರೋಗ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಬೇಡವಾದ ಆಹಾರವನ್ನು ಸೇವಿಸುತ್ತಾ ಅನಾರೋಗ್ಯಕ್ಕೆ ಒಳಗಾಗಿ ಅತಿ ಸಣ್ಣ ವಯಸ್ಸಿನಲ್ಲಿ ಗಂಭೀರ ಕಾಯಿಲೆಗಳಿಗೆ ತುತ್ತಾಗುತ್ತಿರುವುದನ್ನು ನಿಜಕ್ಕೂ ವಿಷಾದನೀಯ. ಆರೋಗ್ಯ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿದ್ದು ಅದನ್ನು ಚೆನ್ನಾಗಿ ನೋಡಿಕೊಂಡರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿಕೊಳ್ಳಬಹುದು. ದೈಹಿಕ ಆರೋಗ್ಯ. ದೈಹಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಂಡರೆ ಕಾಯಿಲೆಗಳು ಬರದಂತೆ ತಡೆಗಟ್ಟಬಹುದು, ಕೆಲಸಗಳನ್ನು ಆಯಾಸವಿಲ್ಲದಂತೆ ನಿರ್ವಹಿಸಬಹುದು. ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾದ ಅಂಶವಾಗಿದ್ದು ಆರೋಗ್ಯದ ಹಿತದೃಷ್ಟಿಯಿಂದ ಸದೃಢವಾಗಿರಲು ಸಹಾಯಕವಾಗಿರುತ್ತದೆ. ಮಾನಸಿಕ ಆರೋಗ್ಯ. ದೈಹಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ಪ್ರಸ್ತುತ ದಿನಗಳಲ್ಲಿ ಇದರ ಅಗತ್ಯ ಹೆಚ್ಚಾಗಿದೆ. ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಂಡು ಆಲೋಚನೆಗಳಲ್ಲಿ ಸ್ಪಷ್ಟತೆ ಹೊಂದಿ ಭಾವನೆಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸುವುದಕ್ಕೆ ಮಾನಸಿಕ ಆರೋಗ್ಯವು ಚೆನ್ನಾಗಿ ಇರಲೇಬೇಕು. ರೋಗ ನಿರೋಧಕ ಶಕ್ತಿ. ಯಾವುದೇ ಕಾಯಿಲೆಗಳು ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ರೋಗ ನಿರೋಧಕಗಳಿಗಿರುತ್ತವೆ. ಈ ರೋಗ ನಿರೋಧಕ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ. ಇವುಗಳಿಂದ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಿದೆ. ಉತ್ತಮ ಆರೋಗ್ಯಕ್ಕೆ ಅನುಸರಿಸಬೇಕಾದ ನಿಯಮಗಳು. ಉತ್ತಮವಾದ ಆರೋಗ್ಯ ಎಲ್ಲರ ಕನಸಾಗಿದ್ದು ಅದು ಪ್ರಯತ್ನವಿಲ್ಲದೆ ಸುಖ ಸುಮ್ಮನೆ ಬರುವುದಿಲ್ಲ. ಅದಕ್ಕೆ ದೇಹವನ್ನು ದಂಡಿಸುವ ಪೌಷ್ಟಿಕ ಆಹಾರ ಸೇವನೆ ಮಾಡಲೇಬೇಕಾಗಿರುತ್ತದೆ. ಕೇವಲ ಬಾಯಿಗೆ ರುಚಿಯಾಗಿರುವುದನ್ನು ಸೇವಿಸುವುದನ್ನು ಸಾಧ್ಯವಾದಷ್ಟು ಬಿಟ್ಟು ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವುದನ್ನು ಸೇವಿಸುವುದನ್ನು ರೂಢಿಸಿಕೊಳ್ಳಬೇಕಿದೆ. ಸಮತೋಲನ ಆಹಾರದ ಸೇವನೆ. ಇಂದಿನ ಆಧುನಿಕ ಯುಗದಲ್ಲಿ ಮನೆಯ ಆಹಾರಕ್ಕಿಂತ ಬೀದಿ ಬದಿಯಲ್ಲಿ ಹಾಗೂ ಹೋಟೆಲ್ಗಳಲ್ಲಿ ಸಿಗುವ ಆಹಾರವನ್ನು ಸೇವಿಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣಗಳು ಏನೇ ಇದ್ದರೂ ಮನೆಯಲ್ಲಿ ಊಟ ಮಾಡುವುದನ್ನು, ದೇಹಕ್ಕೆ ಉಪಯುಕ್ತವಾದ ಪೌಷ್ಟಿಕವಾದ ಆಹಾರವನ್ನು ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಶುದ್ಧವಾದ ಹಣ್ಣು ತರಕಾರಿಗಳನ್ನು ತಿನ್ನುವ ಮೂಲಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕು. ರಾಗಿ ಮುದ್ದೆ ಕಾಳುಗಳು ಹಣ್ಣುಗಳ ಸೇವನೆಯಿಂದ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳು ದೊರಕುತ್ತವೆ. ಇವುಗಳನ್ನು ಕಡೆಗಣಿಸಿ ಫಿಜ್ಜಾ, ಬರ್ಗರ್, ನೂಡಲ್ಸ್ ಮೊದಲಾದ ಜಂಕ್ ಫುಡ್ಗಳ ಸೇವನೆ ಅತಿಯಾದರೆ ಹಣ ಕೊಟ್ಟು ಆರೋಗ್ಯವನ್ನು ಹದಗೆಡಿಸಿಕೊಂಡು ಕಾಯಿಲೆಗಳನ್ನು ತಾವಾಗಿಯೇ ಕರೆದಂತಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 17/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರುಗಳ

ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ರೈಲು ಸಂಚರಿಸಲಿದೆ. ಇದರ ಜೊತೆಗೆ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಲಿದ್ದಾರೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನ ಮೂಲಕ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ ಪ್ರವಾಸದ ನಂತರ ಪ್ರಧಾನಿಯವರು ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡು ವಿಭಾಗದ ತಿರೂರ್, ತಲಶೇರಿ, ಪರಪ್ಪನಂಗಾಡಿ ಮತ್ತು ನಿಲಂಬೂರ್ ರೋಡ್ ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನೀಟ್ ಯುಜಿ 2026 ಮರು ಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶ

0: ರಾಜ್ಯಾದ್ಯಂತ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು NTA ಅಧಿಕೃತ ವೆಬ್ಸೈಟ್ NEET.NTA.NIC.in ಲಭ್ಯವಿವೆ. ವೈದ್ಯಕೀಯ ಪ್ರವೇಶಾತಿ ಮತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ನಿಗದಿತ ವೇಳಾಪಟ್ಟಿಯಂತೆಯೇ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಫಲಿತಾಂಶವನ್ನು ಸಕಾಲದಲ್ಲಿ ಪ್ರಕಟಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ನಡೆದ ಈ ಮರುಪರೀಕ್ಷೆಗೆ ದೇಶದ 551 ನಗರಗಳ 5,440 ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಳೆ ಗೃಹ ಸಚಿವರು ಸಿಲಿಗುರಿಯ ಜುಮಾಗಚ್ ಗಡಿಯ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದು 18th Battalion ಔಟ್ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅವರು BSFಗೆ ಸಂಬಂಧಿಸಿದ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ಅವರು ಪಶ್ಚಿಮ ಬಂಗಾಳದ ಗಡಿ ಸಮಸ್ಯೆಗಳ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಗೃಹ ಸಚಿವರು ಪರಾಮರ್ಶಿಸಲಿದ್ದಾರೆ ಎಂದು ಮೂಲಗಳು ಹೇಳಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು 13th August ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19th ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಕೇರಳದ ಪ್ರಸಿದ್ಧ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ ನಿನ್ನೆ ಸಂಜೆ ತೆರೆಯಲ್ಪಟ್ಟಿದ್ದು ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಮುಖ್ಯ ಅರ್ಚಕರ ಸಮ್ಮುಖದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗಿಸಿದರು. ಯಾವುದೇ ವಿಶೇಷ ಪೂಜೆ ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿಲ್ಲ. ಕೇರಳಂ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿರುವುದಾಗಿ ವರದಿಯಾಗಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ಮತ್ತು 23 ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. 23 ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ 2 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಹಾಲಿ ಹಿರಿಯರ ಏಷ್ಯನ್ ಚಾಂಪಿಯನ್ ಆಗಿರುವ ವಿಶ್ವನಾಥ್ ಸುರೇಶ್ ಪುರುಷರ 50 kg ವಿಭಾಗದ ಫೈನಲ್ನಲ್ಲಿ ಜಪಾನ್ನ ಡೈಚಿ ಇವಾಯಿ ವಿರುದ್ಧ 3-2 ಅಂತರದ ಗೆಲುವು ಸಾಧಿಸಿದರು. 55 kg ವಿಭಾಗದಲ್ಲಿ ಗಂಗಾ ಕಜಕಿಸ್ತಾನದ ಬೆಕ್ಸುಲಾತನ್ ಬೊರಾನ್ಬೆಕ್ ಅವರನ್ನು 3-2 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. 65 kg ವಿಭಾಗದ ವಂಶಜ್ ಫೈನಲ್ನಲ್ಲಿ ಉತ್ತಮ ಹೋರಾಟ ನೀಡಿದರು. ಉಜ್ಬೇಕಿಸ್ತಾನದ ಇಲ್ಕೊಮ್ ಜಾನ್ ಎರ್ಗಶಿಯ ವಿರುದ್ಧ 4-1 ಅಂತರದಿಂದ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 19 ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 90 kg ವಿಭಾಗದ ಶುಭಂ ರಜಪೂತ್ ಉಜ್ಬೇಕಿಸ್ತಾನದ ಅಸದ್ಬೆಕ್ ಸುಲ್ತಾನ್ ಬೋಯವ್ ವಿರುದ್ಧ 5-0 ಅಂತರದಿಂದ ಸೋತು ಬೆಳ್ಳಿ ಪದಕ ಗೆದ್ದರು. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಭಾರತದ ವಿರುದ್ಧ 4 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 44 ಓವರ್ಗಳಲ್ಲಿ 233 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ 66 ರನ್ ಮತ್ತು ವಿರಾಟ್ ಕೊಹ್ಲಿ 65 ರನ್ ಅರ್ಧಶತಕ ಗಳಿಸಿ ಉಪಯುಕ್ತ ಕೊಡುಗೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು.

0: ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂದರೆ ಯಾರು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜಿ ಎಸ್ ರವರು.

ಎಲ್ರಿಗೂ ಮಕ್ಕಳ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಅಲ್ಲಿ ಡಾಕ್ಟರ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಡಾಕ್ಟರ್ನೇ ಡಾಕ್ಟರ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳಿದ ಪ್ರಾಬ್ಲಿ ಮೊದಲನೇ ಬಾರಿಗೆ ಅಂತ ಅನ್ಸತ್ತೆ. ಇರ್ಲಿ, ನಾನೊಂದು ಪ್ರಯತ್ನ ಪಡ್ತೀನಿ ಇವತ್ತು ಆ ಒಂದು ವಿಚಾರವಾಗಿ ಆನ್ಸರ್ ಮಾಡೋದಕ್ಕೆ. ಇಲ್ಲಿರೋ ಮಕ್ಕಳು ಕೆಲವರು ಕೈ ಎತ್ತಿದ್ದೀರಾ, ಆದ್ರೆ ನಾನು ಈಗ ಕೇಳ್ತಾ ಇರೋದ್ದು ನಿಮ್ಗೆ ಈ ಕೈ ಎತ್ತೋದು ಈ ಇದರಲ್ಲಿ ಏನೋ ಜೂಮ್ ಅಲ್ಲಿ ಗೊತ್ತಿದೆ ಅಂತಂದ್ರೆ, ಎಷ್ಟು ಜನ ಇತ್ತೀಚೆಗೆ ನೀವು ವೈದ್ಯರನ್ನ ಅಥವಾ ಡಾಕ್ಟರ್ನ ಭೇಟಿ ಮಾಡಿದ್ರಿ ಅನ್ನೋದನ್ನ ನೀವು ಹೇಳ್ಬೋದಾ? ವೈದ್ಯರನ್ನ ಭೇಟಿ ಮಾಡಿದ್ರೆ ಹೇಗ್ ಗೊತ್ತಾಯ್ತು ನಿಮ್ಗೆ ಅವರೇ ಡಾಕ್ಟ್ರು ಅಂತ ಅನ್ನೋ ಪ್ರಶ್ನೆ ಬರತ್ತಲ್ವಾ? ಈಗ ಡಾಕ್ಟರ್ ಅಂದ್ರೆ ಯಾರು ಅಂತ ನನ್ನ ಪ್ರಶ್ನೆ ಕೇಳ್ಬಿಟ್ಟು ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಿದ್ರಿ ಅಲ್ವಾ? ಹೆಂಗ್ ಗೊತ್ತಾಯ್ತು ಡಾಕ್ಟ್ರು ಅಂತಂದ್ರೆ, ಪ್ರಾಯಶಃ ನಿಮ್ಮ ಅಪ್ಪನೋ ಅಮ್ಮನೋ ನಿಮ್ಮ ಮನೇಲಿರೋ ಯಾರೋ ಹಿರಿಯರು ಡಾಕ್ಟ್ರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರ್ತಾರೆ ಅಲ್ವಾ? ಆ ಡಾಕ್ಟ್ರು ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದು ನನ್ನ ಪ್ರಶ್ನೆ. ಈಗ ಹೇಗ್ ಗೊತ್ತಾಗಿರ್ಬೋದು? ಸಾಮಾನ್ಯವಾಗಿ ಡಾಕ್ಟ್ರು ಅಂತ ಯಾರೋ ಹೇಳಿರ್ಬೋದು, ನೋಡು ಇಲ್ಲಿ ಈ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಕರ್ಕೊಂಡು ಹೋಗಿ ತೋರಿಸು ಅಂತ ಹೇಳಿರ್ಬೋದು. ಅಥವಾ ಅವ್ರದ್ದು ಬೋರ್ಡನ್ನ ಆಸ್ಪತ್ರೆ ಮುಂದೋ ಅವ್ರದ್ದು ಕ್ಲಿನಿಕ್ ಮುಂದೋ ಡಾಕ್ಟರ್ ಕುಮಾರ್ ಅಥವಾ ಡಾಕ್ಟರ್ ಐಶ್ವರ್ಯನೋ ಡಾಕ್ಟರ್ ಭಾನುವೈನೋ ಈ ತರ ಒಂದು ಬೋರ್ಡ್ ಹಾಕೊಂಡಿರ್ಬೋದು ಅವರು. ಅದನ್ನ ನೋಡ್ಬಿಟ್ಟು ಓ ಇವ್ರ ಹತ್ರ ಹೋಗಿ ತೋರಿಸ್ತಾರೆ, ನನ್ಗೆ ಹುಷಾರಿಗೆ ಆಗೋದಕ್ಕೆ ಅವಕಾಶ ಆಗತ್ತೆ ಅಂತ ಹೋಗಿ ತೋರಿಸ್ತಾರೆ, ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸಿರ್ಬೋದು. ಈ ಪ್ರಶ್ನೆ ಡಾಕ್ಟ್ರು ಅಂತ ಯಾರು ಅಂತ ಅನ್ನೋಂತ ಪ್ರಶ್ನೆ ಬಂದಾಗ ನನಗೂ ಯೋಚನೆ ಬಂತು, ಅರೆ ಅರೆ ಇದು ಯಾರಪ್ಪ ಡಾಕ್ಟ್ರು, ನನ್ನನ್ನು ಯಾಕೆ ಎಲ್ರು ಡಾಕ್ಟ್ರು ಅಂತ ಕರೀತಾರೆ ಅಂತ. ಯಾವಾಗ ಗೊತ್ತಾ ನಾನು ಡಾಕ್ಟ್ರು ಅಂತ ಹಾಕೊಳ್ಳೋದಕ್ಕೆ ಶುರು ಮಾಡಿದ್ದು, ನಾನು MBBS ಅನ್ನೋ ಶಿಕ್ಷಣವನ್ನ ಪಡೆದು 5.5 ವರ್ಷ ಏನೋ ಒಂದು ಶಿಕ್ಷಣವನ್ನ ಪಡೆದು ಅದರಲ್ಲಿ ಆ 5.5 ವರ್ಷದಲ್ಲಿ 1 ವರ್ಷ ಇಂಟರ್ನ್ಶಿಪ್ ಅಂತ, ಅಂದ್ರೆ ಇನ್ನೊಬ್ಬ ವೈದ್ಯರ ಕೆಳಗೆ ಒಂದು ಆಸ್ಪತ್ರೆಯಲ್ಲಿ ನಾವು ಅವರಿಗೆ ಜೊತೆನಲ್ಲಿ ಕೆಲಸ ಮಾಡಿದ ಮೇಲೆ ಅದಕ್ಕೆ ನಾನು ಒಂದು ಏನೋ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಇದೆ ಅದಕ್ಕೊಂದು ಸರ್ಕಾರದ ಒಂದು ಸಂಸ್ಥೆ ಇದೆ, ಅವ್ರಿಗೆ ನಾನು ಇಲ್ಲ ಈ ತರ ಎಕ್ಸಾಮ್ ಎಲ್ಲ ಪಾಸ್ ಆಗಿದ್ದೀನಿ ಅಂತ ಹೇಳ್ಕೊಂಡ ಮೇಲೆ ನನಗೆ ಮೊದಲೇ ಬಾರಿಗೆ 2006ನಲ್ಲಿ ನನ್ನ ಹೆಸರು ಮುಂದೆ ಡಾಕ್ಟರ್ ಅಂತ ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿಂದ ನಂತರ ಎಲ್ರು ನನ್ನ ಡಾಕ್ಟ್ರೇ ಡಾಕ್ಟ್ರೇ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಒಂದು ತಮಾಷೆ ಹೇಳ್ತೀನಿ, ನನ್ನ ಜೊತೆ ನಂತರದಲ್ಲೇ ಸುಮಾರು ಜನ ನನ್ನ ಸ್ನೇಹಿತೆಯರು ಕೂಡ ಇದೇ ತರ ಡಾಕ್ಟರ್ ಆದ್ರು. ಅವ್ರುಗಳೆಲ್ಲರೂ ಕೂಡ ಈ ತರ ಆಸ್ಪತ್ರೆನಲ್ಲಿ ಪೇಷಂಟ್ಗಳನ್ನ ನೋಡೋದಕ್ಕೆ ಬಂದಾಗ, ಮಕ್ಕಳನ್ನ ನೋಡೋದಕ್ಕೆ ಬಂದಾಗ, ಅವರೆಲ್ಲರೂ ಪೇಷಂಟ್ ಕಡೆಯವರು ನನ್ನ ಸ್ನೇಹಿತೆಯರಿಗೆ ಏನ್ ಹೇಳ್ತಿದ್ರು ಗೊತ್ತಾ, ನನ್ನನ್ನ ಡಾಕ್ಟ್ರೇ ಅಂತ ಕರೆದ್ರೆ ನನ್ನ ಸ್ನೇಹಿತೆಯರನ್ನ ನನ್ನ ಜೊತೆ ಓದಿದಂತಹ ನನ್ನ ಸಹಪಾಠಿ ಏನಿದ್ರು ಅವ್ರುಗಳನ್ನ ಏ ಅಂತ ಕರಿತಿದ್ರು. ಅವ್ರುಗಳಿಗೆ ಬಹಳ ಕೋಪ ಬರೋದು, ಇದೇನಪ್ಪ ಈ ಡಾಕ್ಟ್ರು ಅಂತ ನನ್ನನ್ನ ಕರೆದು ಬಿಟ್ಟು, ಅವರು ಕೂಡ ನಂತರದಲ್ಲೇ MBBS ಪಾಸ್ ಆಗಿದ್ದಾರೆ, ಅವರು ನಂತರದಲ್ಲೇ ಏನೋ 5.5 ವರ್ಷ ಓದಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಅವ್ರ ಹೆಸರು ಮುಂದೇನು ಡಾಕ್ಟರ್ ಅಂತ ಹಾಕೊಂಡಿದ್ದಾರೆ. ಆದ್ರೆ ಈ ಜನ ನೋಡಿದ್ರೆ ಅವರನ್ನ ಸಿಸ್ಟ್ರೇ ಅಂತ ಕರೀತಾರೆ, ನಮ್ಮನ್ನ ನೋಡಿದ್ರೆ ಡಾಕ್ಟ್ರೇ ಅಂತ ಕರೀತಾರೆ. ಇದು ಬಹಳ ಅನ್ಯಾಯ, ಇದು ಬಹಳ ಮೋಸ ಅಂತ ಅನ್ಕೊಂಡು ಕೋಪ ಮಾಡ್ಕೊಂಡ್ರು. ನನಗೂ ನಗು ಬಂತು, ಆದ್ರೆ ನಗು ಆಗಿಲ್ಲ, ಯಾಕಂದ್ರೆ ಸಹಪಾಠಿಗಳು ಬೇಜಾರು ಮಾಡ್ಕೊಂಡಾಗ ನಗು ನಗಕ್ಕಾಗತ್ತಾ? ಇಲ್ಲ. ಆದ್ರೆ ಯಾಕೆ ಹಾಗಂದ್ರು ಅನ್ನೋ ಪ್ರಶ್ನೆನೂ ಕೂಡ ಬಂತು. ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಸಮಾಜದಲ್ಲಿ ಒಂದು ನಂಬಿಕೆ ಇತ್ತು, ಡಾಕ್ಟ್ರು ಅಂತಂದ್ರೆ ಕೇವಲ ಗಂಡಸರು ಮಾತ್ರ ಮಾಡಬಹುದು.

ಹೋದಾದಂತಹ ಕೆಲಸ ಅನ್ನುವಂತ ಒಂದು ಒಂದು ಕಾಲದಲ್ಲಿ ಆ ನಂಬಿಕೆ ಇತ್ತು. ಆದ್ರೆ ಹಲವಾರು ಜನ ಆ ಒಂದು ನಂಬಿಕೆಯನ್ನ ಸುಳ್ಳಾಗಿಸಿ ಮಹಿಳೆಯರು ಕೂಡ ವೈದ್ಯರಾಗ್ಬೋದು ಅಂತ ಈಗ ಗೊತ್ತಿರುವಂತ ವಿಚಾರ. ನೀವು ಹಲವಾರು ಜನ ಮಹಿಳೆಯರು ವೈದ್ಯರಾಗಿರೋದು ನೋಡ್ಬೋದು. ಆದ್ರೆ ಆಗಿನ ಕಾಲದಲ್ಲಿ ಪ್ರಾಯಶ ಒಂದು ಜನರ ಮನಸ್ಥಿತಿನಲ್ಲಿ ವೈದ್ಯರು ಅಂತಂದ್ರೆ ಬರೀ ಗಂಡಸರು ಮಾತ್ರ ವೈದ್ಯರು ಅನ್ನುವಂಥದ್ದು ಒಂದು ಮನಸ್ಥಿತಿನಲ್ಲಿ ಇದ್ದಿರ್ಬೋದು. ಇದು ಸಮಾಜದಲ್ಲಿ ಇರುವಂತಹ ಒಂದು ಏನೋ ವಿಚಿತ್ರವಾದ ದೃಷ್ಟಿಕೋನ. ಮಕ್ಕಳನ್ನ ನಾವು ಸಣ್ಣದ್ರಿಂದ ನಾವು ಅನ್ಕೊಂಡಾಗ ಬೆಳೆಸುವಾಗ ನಮ್ಮ ಮನಸ್ಸಿನಲ್ಲಿ ಗಂಡು ಮಾಡುವಂತಹ ಪಾತ್ರ ಇದೆ, ಹೆಣ್ಣು ಮಕ್ಕಳು ಮಾಡುವಂತ ಪಾತ್ರ ಇದೆ, ಇಷ್ಟು ಮಾತ್ರ ಹೆಣ್ಣು ಮಕ್ಕಳು ಮಾಡ್ಬೇಕು, ಇಷ್ಟು ಮಾತ್ರ ಗಂಡು ಮಕ್ಕಳು ಮಾಡ್ಬೇಕು ಅಥವಾ ಗಂಡಸರು ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತೀವಲ್ಲ, ಅದೇ ತರದಲ್ಲಿ ಡಾಕ್ಟ್ರು ಅಂದ್ರೆ ಅವ್ರು ಗಂಡಸರೇ ಆಗಿರ್ಬೇಕು. ಹಿಂಸರಾಗಿದ್ದವ್ರು ಏನಾದ್ರು ಇದ್ರೆ ಅವರೆಲ್ಲ ಸಿಸ್ಟರು ಅಂದ್ರೆ ನರ್ಸ್ಗಳು ಮಾತ್ರ ಆಗಿರ್ಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಇದ್ದಿದ್ರಿಂದ ನನ್ನ ಫ್ರೆಂಡ್ಸ್ ಅನ್ನ ಅವ್ರು ಡಾಕ್ಟ್ರೇ ಆಗಿದ್ರು ಕೂಡ ಸಿಸ್ಟ್ರೇ ಸಿಸ್ಟ್ರೇ ಅಂತ ಕರೆಯೋದು ಒಂದು ವಾಡಿಕೆ ಆಗ್ಬಿಟ್ಟಿದೆ. ಆದ್ರೆ ನಿಮ್ಗೆಲ್ಲ ಗೊತ್ತು ಮಕ್ಕಳೇ, ಡಾಕ್ಟ್ರು ಅಂದ್ರೆ ಕೇವಲ ಗಂಡಸರ ಆಗಿರ್ಬೇಕು ಅಂತ ಇಲ್ಲ ಅಂತ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಹೆಣ್ಣು ಮಕ್ಕಳು ಕೂಡ ಡಾಕ್ಟರ್ ಆಗ್ಬೋದು, ಗಂಡು ಮಕ್ಕಳು ಕೂಡ ಡಾಕ್ಟರ್ ಆಗಿರ್ಬೋದು. ಒಂದು ವಿಚಾರ ಅಂತೂ ನಮಗ್ ಗೊತ್ತಾಯ್ತು, ಡಾಕ್ಟ್ರು ಅಂದ್ರೆ ಅದು ಹೆಣ್ಣು ಗಂಡು ಅನ್ನೋ ಆಧಾರದ ಮೇಲೆ ಅಲ್ಲ ಅನ್ನುವಂಥದ್ದು ಗೊತ್ತಾಯ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಡಾಕ್ಟ್ರು ಅಂದ್ರೆ ಯಾರು ಅನ್ನುವಂಥದ್ದು ಅಲ್ವಾ. ನಾನು ಸಾಮಾನ್ಯವಾಗಿ ಯಾರೋ ಹೊಸದಾಗಿ ನಾನೀಗ ಡಾಕ್ಟರ್ ಆಗಿ ನಾ ಹೇಳಿದಾಗೆ ನನಗೆ ಈ ಫಸ್ಟ್ ಸರ್ಟಿಫಿಕೇಟ್ ಸಿಕ್ಕಿದ್ದು 2006 ಅಂದ್ರೆ ಈಗ ಈ ವರ್ಷಕ್ಕೆ ಸುಮಾರು 20 ಹಿಂದೆ ನನಗೆ ಡಾಕ್ಟ್ರು ಅನ್ನೋ ಸರ್ಟಿಫಿಕೇಟ್ ಸಿಕ್ತು. ಹಾಗಾಗಿ ಅದಾದ ನಂತರ ಹಲವಾರು ಜನ ಮಕ್ಕಳು ಕೂಡ ಹಲವಾರು ಜನ ನಂತರದಲ್ಲಿ ಹೊಸದಾಗಿ ಡಾಕ್ಟರ್ ಆಗುವಂತ ಅವ್ರ ಜೊತೆ ಸಂವಹನ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಗ್ತಾ ಇರತ್ತೆ. ಆಗಾಗ ಈ ಜೂನಿಯರ್ ಆಗಿ ಬರ್ತಾರಲ್ಲ ಸಣ್ಣ, ಈಗ ಹೊಸದಾಗಿ ಈಗಷ್ಟೇ ಡಾಕ್ಟರ್ ಕೋರ್ಸ್ ಅನ್ನು ಮುಗಿಸಿದವರು ಅವ್ರಗಳಿಗೆ ನಾವೊಂದು ಟ್ರೈನಿಂಗ್ ಕೊಡುವಂತದ್ದು ಅವಕಾಶ ಸಿಗತ್ತೆ. ಸಾಮಾನ್ಯವಾಗಿ ಅವ್ರನ್ನ ಕೇಳಿದಾಗ ನೀವು ಯಾಕಪ್ಪ ಈ ಡಾಕ್ಟರ್ ಆದ್ರಿ ಅಂತ ಕೇಳಿದಾಗ ಅವರು ಸಾಮಾನ್ಯವಾಗಿ ಹೇಳೋ ಉತ್ತರ, ನನಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆ, ಅದಕ್ಕೋಸ್ಕರ ಡಾಕ್ಟರ್ ಆದೆ, ಸರ್ವಿಸ್ ಮಾಡಬೇಕು ಸರ್, ಅದಕ್ಕೆ ಡಾಕ್ಟರ್ ಆದೆ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಕೊಡುವಂತ ಉತ್ತರ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಡಾಕ್ಟರ್ ಆಗ್ಬೇಕು ಅಂತ ಬಯಸಿದೀರಾ, ಡಾಕ್ಟರ್ ಆಗೋದ್ರಿಂದ ಸರ್ವಿಸ್ ಮಾಡಬಹುದು ಅಂತ ನಿಮ್ಮಲ್ಲಿ ಎಷ್ಟು ಜನ ತಿಳ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳಿದಾಗೆಲ್ಲ ನೀನ್ ಯಾಕಪ್ಪ ಡಾಕ್ಟರ್ ಆದ್ರೆ, ನೀನ್ ಯಾಕಮ್ಮ ಡಾಕ್ಟರ್ ಆದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಓ ನಾ ಸರ್ವಿಸ್ ಮಾಡಬೇಕು ಅದಕ್ಕೋಸ್ಕರ ಡಾಕ್ಟರ್ ಆದೆ ಅಂತ ಹೇಳ್ತಾರೆ. ಯಾರು ಕೂಡ ದುಡ್ಡು ಮಾಡ್ಬೇಕು ಅದಕ್ಕೆ ಡಾಕ್ಟರ್ ಆದೆ ಅಂತ ಹೇಳಲ್ಲ. ಹೌದಾ? ಆದ್ರೆ ಬೈವಾಗ ನಾವು ಮಾತ್ರ ಅದನ್ನ ಉಪಯೋಗಿಸ್ತೀವಿ. ಯಾವ್ದಾದ್ರು ಡಾಕ್ಟರ್ ನೋಡು ಬರೀ ದುಡ್ಡು ಮಾಡಕ್ಕೆ ಆಸ್ಪತ್ರೆ ಕಟ್ಟಿದ್ದಾರೆ ಈ ಡಾಕ್ಟ್ರು ಅಂತ ಸಾಮಾನ್ಯವಾಗಿ ವಾಡಿಕೆನಲ್ಲಿ ಬೈಯೋದಕ್ಕೆ ಉಪಯೋಗಿಸ್ತೀವಿ. ಯಾಕೆ ಅಂದ್ರೆ ನಮ್ಮ ಮನಸ್ಥಿತಿನಲ್ಲಿ ಸಮಾಜದಲ್ಲಿ ಇರೋಂಥದ್ದು ಅಂದ್ರೆ ಡಾಕ್ಟ್ರು ಅಂತಂದ್ರೆ ಸೇವೆ ಮಾಡೋರು ಅನ್ನುವಂಥದ್ದು. ಅದೇ ಕಾರಣಕ್ಕೆ ಎಷ್ಟೋ ಜನ ಸೇವೆ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೆ ಡಾಕ್ಟರ್ ಆಗ್ತಾರೋ ಅಥವಾ ಡಾಕ್ಟರ್ ಆಗ್ತಿದ್ದೀನಿ ಅನ್ನೋ ಕಾರಣಕ್ಕೆ ಸೇವೆ ಮಾಡ್ತಾರೋ ಅನ್ನೋದು ಕೂಡ ನನಗೆ ಪ್ರಶ್ನೆನೆ ಯಾವಾಗ್ಲೂ ಕೂಡ. ಸರಿ, ಇದೇ ತರ ನನ್ಗೆ ಇತ್ತೀಚೆಗೆ ಒಬ್ಬ ಕಿರಿಯ ವೈದ್ಯ ಈಗಷ್ಟೇ ಅವರು MBBS ಮುಗಿಸಿ ನಮ್ಮಲ್ಲಿ ಇಂಟರ್ನ್ಶಿಪ್ ಅಂತ ಹೇಳದ್ನಲ್ಲ ನಮ್ಮ ಕಿರಿಯ ವೈದ್ಯರ ಕೆಳಗೆ ಒಂದಿಷ್ಟು ವರ್ಷ ಒಂದು ವರ್ಷನೋ ಆತರ ಕೆಲಸ ಮಾಡೋದಕ್ಕೊಬ್ರು ನಮ್ಮ ಜೊತೆ ಬಂದು ಜಾಯ್ನ್ ಆಗಿದ್ರು. ನಾನು ಮಾಮೂಲಿ ಎಲ್ಲರನ್ನೂ ಕೇಳೋ ತರದಲ್ಲಿ ಅವ್ರನ್ನು ಕೂಡ ಈ ಪ್ರಶ್ನೆ ಕೇಳಿದೆ, ಏನಕ್ಕೆ ನೀನು ಡಾಕ್ಟರ್ ಆಗ್ಬೇಕು ಅಂತ. ಆದ್ರೆ ಈ ಯುವ ವೈದ್ಯ ಈಗಿನವರೆಲ್ಲ ಬಹಳ ಚುರುಕು ಅಂತಾರಲ್ಲ, ಹಾಗೆ ಬರೀ ನಾನು ಚುರುಕು ಅಂತ ಹೇಳಲ್ಲ, ಈಗಿನವರು ಬಹಳ ಪ್ರಾಮಾಣಿಕ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತು. ಯಾಕೆ ಅಂದ್ರೆ ಈಗಿನ ಜನಾಂಗ ಯುವಜನತೆ ಪ್ರಾಮಾಣಿಕರು ಅನ್ನೋದು ಬಹಳ ಖುಷಿ ಆಯ್ತು ನನಗೆ ತಿಳ್ಕೊಂಡು. ಯಾಕಪ್ಪ ಆ ಮಾತು ಹೇಳ್ತೀನಿ ಅಂದ್ರೆ, ಆ ಯುವಕ ಯುವ ವೈದ್ಯ ಅವನು ಡಾಕ್ಟರ್ ನೀನ್ ಯಾಕಪ್ಪ ಡಾಕ್ಟರ್ ಆದೆ ಅಂದಾಗ ಬೇರೆಯವ್ರ ಎಲ್ಲರ ತರದಲ್ಲೂ ಕೂಡ ನಾನು ಡಾಕ್ಟರ್ ಆಗಿದ್ದು ಸೇವೆ ಮಾಡಕ್ಕೆ ಸಾರ್ ಅಂತ ಹೇಳಲಿಲ್ಲ. ಅವನು

ಪ್ರಾಮಾಣಿಕವಾಗಿ ಸತ್ಯವಾಗಿ, ಸರ್ ನಾನು ಡಾಕ್ಟರ್ ಆಗ್ಬೇಕು ಅಂತಾನೆ ಇರ್ಲಿಲ್ಲ, ನಾನು ಎಂ ಬಿ ಎ ಮಾಡಿಕೊಂಡು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೆ ಸರ್. ಆದ್ರೆ ನಮ್ಮ ಅಪ್ಪ ಅಮ್ಮ ಅವ್ರು ರೈತರು, ಅವ್ರಿಗೆ ನಾ ಡಾಕ್ಟರ್ ಆಗ್ಬೇಕು, ನಾನು ಮತ್ತೆ ನನ್ನ ಅಕ್ಕ ಇಬ್ರು ಡಾಕ್ಟರ್ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇತ್ತು ಸರ್. ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ನಾನು ಡಾಕ್ಟರ್ ಆದೆ ಸರ್ ಅಂತ ಸತ್ಯನ ಹೇಳ್ದ. ಬಹಳ ಖುಷಿ ಆಯ್ತು, ಇದೇನಪ್ಪ ಎಂ ಬಿ ಎ ಮಾಡ್ಬೇಕಾಗಿದ್ದವನು ಡಾಕ್ಟರ್, ನಂಗೆ ಡಾಕ್ಟರ್ ಆಗಕ್ಕೆ ಇಷ್ಟ ಇರ್ಲಿಲ್ಲ, ಅಪ್ಪ ಅಮ್ಮನ ಬಲವಂತಕ್ ಡಾಕ್ಟರ್ ಆದೆ ಅಂತ ಹೇಳಿದ್ರೆ ಯಾಕಪ್ಪ ಇವ್ರಿಗೆ ಖುಷಿ ಆಯ್ತು ಅಂತ ಅನ್ಸ್ಬೋದಲ್ವಾ ನಿಮ್ಗೆ? ಯಾಕೆ ನನಗೆ ಖುಷಿ ಆಗಿದ್ದು ಅಂದ್ರೆ, ಆ ವ್ಯಕ್ತಿ, ಆ ಯುವ ವೈದ್ಯ ಪ್ರಾಮಾಣಿಕವಾಗಿ ನನ್ನ ಮುಂದೆ ಯಾವುದೇ ಹಿಂಜರಿಕೆ ಇಲ್ದೇನೆ ಸತ್ಯವನ್ನ ಹೇಳ್ಕೊಡೋದಕ್ಕೆ ಹಿಂಜರಿಲಿಲ್ವಲ್ಲ, ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಆಗ ನಾನು ಹೇಳ್ದೆ, ನೋಡಪ್ಪ ಈ ಡಾಕ್ಟರ್ ಆಗ್ಬೇಕು ಅಂತ ಬಯಸಿದ್ಯೋ ಇಲ್ವೋ, ನಿಮ್ಮ ಅಪ್ಪ ಅಮ್ಮನ ಒತ್ತಾಯಕ್ಕೆ ಒತ್ತಾಸೆಗೇನೆ ಈ ವೈದ್ಯ ವೃತ್ತಿನ ನೀನು ಪರಿಗಣಿಸಿರ್ಬೋದು. ಆದ್ರೆ ಈ ವೈದ್ಯ ವೃತ್ತಿ ನೀನೀಗ ತಗೊಂಡಿದೀಯಲ್ವಾ, ನೀನೇನಾದ್ರೂ ಮುಂದುವರೆಸಿದ್ರೆ, ವೈದ್ಯನಾಗಿ ಮುಂದುವರೆದ್ರೆ ನೀನು ಉತ್ತಮ ವೈದ್ಯನ ಆಗೋದ್ರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ ಕಣಪ್ಪ. ಯಾತಕ್ಕೆ ನನಗೆ ಹಾಗನ್ನಿಸ್ತು ಅಂತ ನೀವು ಕೇಳಿದ್ರೆ, ಮುಖ್ಯವಾದ ರೀಸನ್ನು ಅವನು ಒಂದು ಪ್ರಾಮಾಣಿಕವಾಗಿ ಉತ್ತರ ಕೊಟ್ನಲ್ಲ, ಆ ಪ್ರಾಮಾಣಿಕತೆಯನ್ನ ಬೆರೆದ್ನಲ್ಲ, ಆ ಒಂದು ಕಾರಣಕ್ಕೆ ನನಗನ್ಸಿದ್ದು ಅವನು ಒಳ್ಳೆ ವೈದ್ಯನ ಆಗ್ಬೋದು, ಒಳ್ಳೆ ಡಾಕ್ಟರ್ ಆಗ್ಬೋದು ಅನ್ನುವಂತ. ಅಂದ್ರೆ ಅರ್ಥ ಏನಪ್ಪ ಮಕ್ಕಳೇ, ಒಬ್ಬ ವೈದ್ಯ ಕೇವಲ ಡಾಕ್ಟ್ರು ಅಂತ ಕರೆಸ್ಕೊಂಡ್ರೆ ಸಾಕಾಗಲ್ಲ, ಪ್ರಾಮಾಣಿಕನಾಗಿದ್ದಾಗ ಮಾತ್ರ ನಿಜವಾದ ವೈದ್ಯನ ಆಗಿರ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ನೀವು ಕೂಡ ಇದನ್ನ ಒಪ್ಪಬಹುದು. ನಾಳೆ ದಿನ ಡಾಕ್ಟರ್ ಹತ್ರ ಹೋಗಿರ್ತೀರ, ಡಾಕ್ಟ್ರು ನಿಮಗೇನ್ ಕಾಯಿಲೆ ಅನ್ನೋದನ್ನ ಸತ್ಯವನ್ನ ಹೇಳದೆ, ಈ ಕಾಯಿಲೆಗೆ ಈ ಮಾತ್ರೆ ತಗೊಂಡ್ರೆ ಸರಿಯಾಗಿ ಗುಣ ಆಗತ್ತೋ ಇಲ್ವೋ ಅನ್ನೋ ಸತ್ಯವನ್ನ ಹೇಳದೆ, ಅಥವಾ ಇದಕ್ಕೆ ಗುಣ ಆಗದೆ ಇರುವಂತ ಕಾಯಿಲೆ ಅನ್ನುವಂತ ಸತ್ಯವನ್ನ ಹೇಳದೆ ಇದ್ರೆ, ಪ್ರಾಮಾಣಿಕವಾಗಿ ನಿಮ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿ ಚಿಕಿತ್ಸೆ ಕೊಡ್ಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿ ನಿಮ್ ಜೊತೆ ವ್ಯವಹರಿಸ್ಲಿಲ್ಲ ಅಂದ್ರೆ ನಂಬೋದಕ್ಕೆ ಸಾಧ್ಯನಾ ನಿಮ್ಗೆ ಅವ್ರ ಜೊತೆ? ನಿನ್ನ ಫ್ರೆಂಡ್ಸೇ ಆಗ್ಲಿ, ಅವರು ಸತ್ಯವನ್ನ ಹೇಳಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿರ್ಲಿಲ್ಲ ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗಳನ್ನೇ ನಂಬಲ್ಲಲ್ವಾ? ಅಂತ ಸಂದರ್ಭದಲ್ಲಿ ಡಾಕ್ಟರ್ ಮೇಲೆ ನಂಬಿಕೆ ಇರಬೇಕು ಅಂದ್ರೆ ಅವರು ಪ್ರಾಮಾಣಿಕರಾಗಿರ್ಬೇಕು ಅನ್ನುವಂಥದ್ದು ಅಷ್ಟೇ ಸತ್ಯ. ಒಬ್ಬ ವೈದ್ಯ ಅಂತ ಕರೆಸ್ಕೋಬೇಕಾದ್ರೆ ಪ್ರಾಮಾಣಿಕತೆ ಅನ್ನುವಂಥದ್ದು ಬಹಳ ಮುಖ್ಯ. ಕೇವಲ ಸೇವೆ ಮಾಡ್ತೀನಿ ಅನ್ನೋ ಮನೋಭಾವ ಇಟ್ಕೊಂಡ್ರೆ ಮಾತ್ರ ಸಾಕಾಗಲ್ಲ, ಆ ಸೇವೆ ಮನೋಭಾವದ ಜೊತೆಗೆ ಪ್ರಾಮಾಣಿಕತೆಯು ಇದ್ದಾಗ ಮಾತ್ರ ಅವ್ರನ್ನ ಒಬ್ಬ ವೈದ್ಯ ಅಥವಾ ಉತ್ತಮ ವೈದ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದು. ಸರಿ, ಹಾಗಾದ್ರೆ ಡಾಕ್ಟ್ರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಮತ್ತೆ ಹಂಗೆ ಇದೆ ಅಲ್ವಾ? ಒಳ್ಳೆ ವೈದ್ಯ ಯಾರು ಅಂತ ಹೇಳಿದೆ ನಾನು, ಒಳ್ಳೆ ಡಾಕ್ಟರ್ ಯಾರು ಅಂತ ಹೇಳಿದೆ, ಅಂದ್ರೆ ಡಾಕ್ಟ್ರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ. ಈ ಹುಡುಗ ಏನ ಮಾತಾಡೋಕ್ ಶುರು ಮಾಡಿದೆ ಅವನು, ಆಮೇಲೆ ಏನ್ ಹೇಳ್ದ ಅಂತಂದ್ರೆ, ಸರ್ ನಾನು ಹಾಗಾದ್ರೆ ನೀನು ಎಂ ಬಿ ಎ ಮಾಡ್ಬೇಕು ಅಂತಿದ್ಯಲ್ಲ, ಮುಂದೆ ನೀನೇನು ಆಸ್ಪತ್ರೆ ಕಟ್ಬಿಟ್ಟು, ಈಗ ಬಹಳಷ್ಟು ಈ ತರ ಕೋರ್ಸ್ಗಳು ಬಂದಿವೆ, ಡಾಕ್ಟರ್ ಆದವರು ಕೂಡ ಬಿಸ್ನೆಸ್ ಕೋರ್ಸ್ಗಳಿಗೆ ಸೇರ್ಬೋದು ಎಂ ಬಿ ಎ ಅನ್ನುವಂಥದ್ದು. ನಿಮ್ಮಲ್ಲಿ ಕೆಲವರು ನಿಮ್ಮ ಅಣ್ಣಂದ್ರುಗಳು, ಮನೆಯಲ್ಲಿ ಮಾವಂದ್ರುಗಳು, ಚಿಕ್ಕಪ್ಪಂದ್ರುಗಳು, ಚಿಕ್ಕಮ್ಮಂದ್ರುಗಳು, ಅತ್ತೆಯರು ಯಾರಾದ್ರೂ ಎಂ ಬಿ ಎ ಕೋರ್ಸ್ ಸೇರಿರ್ಬೋದು, ಅವರೆಲ್ಲ ಕೂಡ ಬಿಸ್ನೆಸ್ ಅಲ್ಲಿ ಸೇರ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಕೋರ್ಸ್ ಸೇರ್ಕೊಂಡಿರ್ತಾರೆ ಬಿಸ್ನೆಸ್ ಮಾಡ್ಬೇಕು. ಅವನು ಕೇಳಿದೆ, ನಾಳೆ ದಿನ ಹಾಸ್ಪಿಟ್ಲ್ ಬಿಸ್ನೆಸ್ ಮಾಡೋದಕ್ಕೆ ನೀನು ಎಂ ಬಿ ಎ ಮಾಡೋ ಪ್ಲಾನ್ ಏನಾದ್ರು ಮಾಡ್ತಿದ್ಯಾಪ ಅಂತ. ಯಾಕಂದ್ರೆ ಅವನು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಆಸೆ ಇತ್ತು, ಅಪ್ಪ ಅಮ್ಮನ ಬಲವಂತಕ್ಕೆ ಡಾಕ್ಟ್ರು ಓದೋದಕ್ಕೆ ಶುರು ಮಾಡ್ಕೊಂಡ. ಈಗ ಡಾಕ್ಟ್ರು ಆಗ್ತಾ ಇದ್ದ ನಿನ್ನೇನು. ಆಗ ಅವನು ಮತ್ತಿನ್ನೊಂದು ಉತ್ತರ ಕೊಟ್ಟ, ಇಲ್ಲ ಸರ್ ನಾನೀಗೇನು ಎಂ ಬಿ ಎ ಮಾಡ್ಬೇಕು ಅಂತಿಲ್ಲ, ನಂಗೆ ಇಲ್ಲಿವರೆಗೆ ಏನ್ ಕಲ್ತಿದ್ದೀನೋ ಅದು ಬಹಳ ಖುಷಿ ಕೊಟ್ಟಿದೆ, ನನಗೆ ಸಮಾಧಾನನು ಕೊಟ್ಟಿದೆ. ಅಪ್ಪ ಅಮ್ಮನ ಬಲವಂತಕ್ಕೆ ನಾನು ಸೇರ್ಕೊಂಡಿರ್ಬೋದು, ಆದ್ರೆ ಕಲಿತು ನಾನು ಈಗ ಪೇಷಂಟ್ನ ನೋಡುವಾಗ ನನ್ನ ಇಷ್ಟದಿಂದಲೇ ನೋಡ್ತೀನಿ, ಕಷ್ಟಪಟ್ಟಲ್ಲ, ಅದರಿಂದ ನಾನು ಡಾಕ್ಟರ್ ಅಲ್ಲದೆ ಇರೋದಕ್ಕೆ ಏನು ಯೋಚನೆ ಮಾಡ್ತಿಲ್ಲ ಅಂತ ಅಂದ. ಸೊ ಡಾಕ್ಟರ್ ಆಗಿ ಮುಂದುವರಿತೀನಿ. ಹಾಗಾದ್ರೆ ನಿನ್ನ ಎಂ ಬಿ ಎ ಏನ್ ಕತೆ ಅಂತ ಕೇಳಿದೆ. ಮಾಡ್ತೀಯ ಈಗ ಮತ್ತೆ? ಇಲ್ಲ ಸರ್ ನಾನು ಹಾಸ್ಪಿಟ್ಲು, ನಂದೇ ಕ್ಲಿನಿಕ್ಕು ಹಾಸ್ಪಿಟ್ಲು ಓಪನ್ ಮಾಡ್ಬೋದು ನಿಜ, ಆದ್ರೆ ಈಗ

ಬಿ ಎ ಮಾಡ್ಬೇಕು ಅಂತಿಲ್ಲ, ನನಗೆ ಇಂಟ್ರೆಸ್ಟ್ ಇದ್ದಿದ್ದು ನಾನು ಕೃಷಿ ಮಾಡೋದ್ರಲ್ಲಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಕೃಷಿಕರು, ರೈತರು, ನಾನು ಅವ್ರ ತದ್ದಲ್ಲೇ ರೈತರಾಗಿರ್ಬೇಕು ಅಂತ ನನಗೆ ಆಸೆ ಇತ್ತು. ಆದ್ರೆ ಅಪ್ಪ ಅಮ್ಮನ ಆಸೆಗೋಸ್ಕರ ಡಾಕ್ಟರ್ ಅದೇ. ಈಗ ರೈತರು ಮಗನಾಗಿ ನಾನು ರೈತ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ, ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ನಾನು. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಬಹಳ ಕಷ್ಟಪಡ್ತಾರೆ, ಆದ್ರೆ ಅವ್ರಿಗೆ ಬಿಸ್ನೆಸ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ನಾನು ಅದ್ರ ಬಗ್ಗೆ ಬಹಳ ತಿಳ್ಕೊಂಡಿದ್ದೀನಿ ವಿಚಾರವನ್ನ. ಸೊ ರೈತನಾಗಿ ಯಾವ ತರದಲ್ಲಿ ಒಳ್ಳೆ ತರ ದುಡಿಬಹುದು ಅದನ್ನೂ ಮಾಡ್ತೀನಿ, ಜೊತೆಗೆ ಅದರಿಂದ ಬಂದಂತಹ ಒಂದು ಲಾಭ ಏನಿದೆ ಅದನ್ನೇ ಇಟ್ಕೊಂಡು ಈ ವೈದ್ಯ ವೃತ್ತಿಯಲ್ಲಿ ಬರುವಂತದನ್ನ ಸೇವೆಯಾಗಿ ಪರಿಗಣಿಸ್ತೀನಿ, ಅದನ್ನ ನಾನು ನನ್ನ ಲಾಭಕ್ಕೋಸ್ಕರ ಮಾಡ್ಕೊಳ್ಳೋದಿಲ್ಲ ವೈದ್ಯ ವೃತ್ತಿ. ನನ್ನ ದುಡಿಮೆಗೆ ನಾನು ಬದುಕ್ಬೇಕಲ್ವಾ ಸರ್, ನನ್ನ ದುಡಿಮೆಗೆ ರೈತ ವೃತ್ತಿಯನ್ನೇ ಅವಲಂಬಿಸ್ತೀನಿ ನನ್ನ ಬಿಸ್ನೆಸ್ ಐಡಿಯಾಗಳಿಟ್ಕೊಂಡು. ಆದ್ರೆ ರೋಗಿಗಳ ಶುಶ್ರೂಷೆಗೆ ವೈದ್ಯ ವೃತ್ತಿಯನ್ನ ಮುಂದುವರಿಸ್ತೀನಿ, ಹಾಗೆ ಆಗದೆ ಇರೋರಿಗೆ ನಾನು ಈ ಫೀಸ್ ತಗೊಳ್ದೇನೆ ಈ ರೈತ ವೃತ್ತಿಯಿಂದ ಬಂದಿರುವಂತ ಆದಾಯದ ಆಧಾರದ ಮೇಲೆ ನಾವು ಟ್ರೀಟ್ಮೆಂಟ್ ಫ್ರೀ ಆಗಿ ಕೊಡ್ತೀನಿ ಅಂತ. ಎಂತ ಉದಾತ್ತ ಮನೋಭಾವ ಅಂತ ಅನಿಸ್ತು. ಅವನು ಎಲ್ರಿಗೂ ಫ್ರೀ ಕೊಡ್ತೀನಿ ಅನ್ನಲಿಲ್ಲ, ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ, ಅವ್ರ ಹತ್ರ ದುಡ್ಡು ತಗೊಳ್ದೆ, ಬಟ್ ಅವನು ಬದುಕ್ಬೇಕು, ಬೇರೆ ತರ ಬಿಸ್ನೆಸ್ ಮಾಡಿ ಅದ್ರ ಮೂಲಕ ವೈದ್ಯಕೀಯ ವೃತ್ತಿಯನ್ನ ಮುಂದುವರಿಸ್ತೀನಿ. ಬಹಳ ಖುಷಿ ಆಯ್ತು. ಈ ತರದ ವೈದ್ಯರು ಪ್ರಾಯಶಃ ಇನ್ನಷ್ಟು ಒಳ್ಳೆ ಕೆಲಸನ ಮಾಡೋದಕ್ಕೆ ಸಹಾಯ ಆಗತ್ತೆ. ಆದ್ರೂ ಡಾಕ್ಟ್ರು ಯಾರು ಅನ್ನೋ ಪ್ರಶ್ನೆ ಹಂಗೆ ಉಳ್ಕೊತಲ್ವಾ. ಇದೇನೋ ಆ ವ್ಯಕ್ತಿಯ ಒಂದು ಉದಾಹರಣೆ. ನಿಮಗ್ ಗೊತ್ತಿದೆಯೋ ಗೊತ್ತಿಲ್ವೋ, ಡಾಕ್ಟರ್ ಅನ್ನೋ ಒಂದು ಪದ, ಇಂಗ್ಲಿಷ್ ನ ಪದ, ಅದು ಗೊತ್ತಿದೆ ಎಲ್ರಿಗೂ. ಅದು ಕನ್ನಡಕ್ಕಾಗ್ಬಿಟ್ಟಿದೆ ಡಾಕ್ಟ್ರೇ ಅಂತ ಆಗ್ಬಿಟ್ಟಿದೆ. ಆದ್ರೆ ಮೂಲವಾಗಿ ಈ ಪದ ಡಾಕ್ಟರ್ ಅನ್ನುವಂಥದ್ದು ಬಂದಿರುವಂತದ್ದು ಇಂಗ್ಲಿಷ್ನಿಂದಲ್ಲ, ಅದು ಬೇರೆ ಭಾಷೆಯಿಂದ ಬಂದಿರುವಂಥದ್ದು. ಲ್ಯಾಟಿನ್ ಅನ್ನುವಂತ ಭಾಷೆ ಕೇಳಿರ್ಬೋದು, ಈಗ ಯಾರು ಹೆಚ್ಚು ಮಾತಾಡೋದಿಲ್ಲ ಆ ಭಾಷೆನ. ಗ್ರೀಕ್ ಮತ್ತು ಲ್ಯಾಟಿನ್ ಅನ್ನುವಂಥದ್ದು ಒಂದು ಹಳೆಯ ಭಾಷೆಗಳು, ಇಂಗ್ಲಿಷ್ಗಿಂತಲೂ ಮುಂಚೆ ಇದ್ದಂತ ಭಾಷೆಗಳು. ಅಲ್ಲಿ ಲ್ಯಾಟಿನ್ ಭಾಷೆನಲ್ಲಿ ಡೋಸಿಯರ್ ಅನ್ನುವಂತ ಒಂದು ವರ್ಡ್ ಇದೆ. ಆ ಡೋಸಿಯರ್ ಅನ್ನುವಂತ ವರ್ಡ್ ಇಂದ ಡಾಕ್ಟರ್ ಅನ್ನುವಂತ ವರ್ಡ್ ಬಂದಿದೆ ಅಂತ ಹೇಳ್ತಾರೆ. ಇಂಗ್ಲಿಷ್ಗೆ ಅದು ಬರುವಾಗ ಅದು ಡೋಸಿಯರ್ ಹೋಗಿ ಡಾಕ್ಟರ್ ಆಯ್ತು. ಏನಾಗಾದ್ರೆ ಡೋಸಿಯರ್ ಅಂತಂದ್ರೆ ಏನ್ ಇಂಜೆಕ್ಷನ್ ಡೋಸ್ ಕೊಡ್ತೇವಲ್ಲ ಅದ ಅಲ್ಲ. ಡೋಸಿಯರ್ ಅಂತಂದ್ರೆ ಲ್ಯಾಟಿನ್ ನಲ್ಲಿ ಪಾಠ ಮಾಡೋದು, ತಿಳುವಳಿಕೆ ಕೊಡೋದು, ಟು ಟೀಚ್ ಅಂತ ಅನ್ನುವಂತ ಅರ್ಥ. ಅಂದ್ರೆ ಶಿಕ್ಷಣವನ್ನ ಕೊಡುವಂತದ್ದು ಡೋಸಿಯರ್ ಅನ್ನುವಂತ ಪದ. ಅಂದ್ರೆ ಡಾಕ್ಟ್ರು ಅಂತಂದ್ರೆ ಅವರ ಅರ್ಥ ಪಾಠವನ್ನ ಹೇಳಿಕೊಡುವಂತದ್ದು, ಕೇವಲ ಕಾಯಿಲೆಯನ್ನ ಗುಣ ಮಾಡೋದು ಅಲ್ಲ ಅನ್ನುವಂತ ಅರ್ಥದಲ್ಲಿ ಬಂದಿದ್ದು. ಅಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಸರಿ ಅಥವಾ ಲ್ಯಾಟಿನ್ ಅಲ್ಲಿ ಸರಿ, ಕನ್ನಡದಲ್ಲಿ ಏನು ಅನ್ನೋ ಪ್ರಶ್ನೆ ನಿಮಗ್ ಬರ್ಬೋದು ಅಲ್ವಾ. ಕನ್ನಡದಲ್ಲೂ ಕೂಡ ಡಾಕ್ಟರ್ ಅನ್ನೋದಕ್ಕೆ ಎಲ್ರಿಗೂ ಗೊತ್ತು ವೈದ್ಯರು ಅಂತಾರೆ. ಈ ವೈದ್ಯ ಅನ್ನುವಂಥದ್ದು ಸಂಸ್ಕೃತದ ಮೂಲದಿಂದ ಬಂದಿರುವಂತಹ ವಿದ್ಯೆ ಅನ್ನುವಂಥ ಪದದಿಂದ ಬಂದಿರುವಂಥದ್ದು. ವಿದ್ಯೆಯನ್ನ ಬಲ್ಲವನೇ ವೈದ್ಯ ಅನ್ನುವಂಥದ್ದು. ಅಂದ್ರೆ ಕೇವಲ ಟೀಚ್ ಮಾಡೋದಲ್ಲ, ಹೇಳಿಕೊಡೋದಲ್ಲ, ತಿಳುವಳಿಕೆ ಜ್ಞಾನವನ್ನ ಪಸರಿಸುವಂತವನು ಅವನು ವೈದ್ಯ ಅನ್ನುವಂಥದ್ದು. ವಿದ್ಯೆಯಿಂದ ವೈದ್ಯನಾಗ್ತಾನೆ ಅಂದ್ರೆ ಕಲಿಯೋದ್ರಿಂದ ಮಾತ್ರ ಅಲ್ಲ, ಕಲಿಸೋದನ್ನು ಕೂಡ ವೈದ್ಯನಾಗ್ತಾನೆ ಅನ್ನೋದು. ಹಾಗಾದ್ರೆ ಏನನ್ನ ಕಲಿಸ್ತಾರೆ, ಕಲಿಸೋರೆಲ್ಲರೂ ವೈದ್ಯರೇ ಅನ್ನೋ ಪ್ರಶ್ನೆ ಬರುತ್ತೆ. ನೀವು ನೋಡಿರ್ಬೋದು ಎಷ್ಟೋ ಜನ ನೀವು ನಿಜವಾದ ಡಾಕ್ಟ್ರ ಅಂತ ಎಷ್ಟೋ ಪ್ರಶ್ನೆ ಮಾಡ್ತಾರೆ, ಅಥವಾ ಡಿಗ್ರಿ ಡಾಕ್ಟ್ರ ಅಂತ ಎಷ್ಟೋ ಸಲಿ ಡಾಕ್ಟರೇಟ್ ಅನ್ನೋ ಪದವಿ ಪ್ರದಾನ ಮಾಡ್ತಾರೆ. ಯಾರಿಗೆ? ವಿಜ್ಞಾನಿಗಳಿಗೆ. ಯಾವುದೋ ಒಂದು ಸಂಶೋಧನೆಯಲ್ಲಿ ಹೆಚ್ಚು ಕೆಲಸ ಮಾಡಿ ಆಳವಾದ ಅಧ್ಯಯನ ಮಾಡಿದಂಥವ್ರಿಗೆ ಡಾಕ್ಟರ್ ಅಂತ ಏನೋ ಪ್ರಶಸ್ತಿಯನ್ನ ಕೂಡ ಕೊಡ್ತಾರೆ. ವಿಜ್ಞಾನ ಕ್ಷೇತ್ರದಲ್ಲಿ ಸೈಂಟಿಸ್ಟ್ಗಳಿಗೆ, ವಿಜ್ಞಾನಿಗಳಿಗೆ. ಹಾಗಾದ್ರೆ ಅವರೂ ಡಾಕ್ಟ್ರೇನೆ. ವಿಶಾಲ ಅರ್ಥದಲ್ಲಿ ಡಾಕ್ಟ್ರು ಅಂತಂದ್ರೆ
ವಿಜ್ಞಾನ.

ಜ್ಞಾನವನ್ನ ಅಥವಾ ವಿಶೇಷವಾದ ಜ್ಞಾನವನ್ನ ಪ್ರಸರಿಸುವಂತವರು, ಅದರ ಕುರಿತು ಆಳವಾಗಿ ಅಧ್ಯಯನ ಮಾಡಿದಂಥವ್ರು, ಅದರ ಕುರಿತು ಸಂಶೋಧನೆ ಮಾಡಿದವರು, ಎಲ್ಲರನ್ನೂ ಕೂಡ ಒಳಗೊಂಡವರು ವೈದ್ಯರ. ಹಾಗಾದ್ರೆ ಡಾಕ್ಟರ್ ಅಂದ್ರೆ ಏನೇನೆಲ್ಲ ಆಗ್ಬೋದು? ಡಾಕ್ಟರ್ ಅಂದ್ರೆ ಕೇವಲ ಗುಣಪಡಿಸೋನು ಮಾತ್ರ ಅಲ್ಲ, ಆದ್ರೆ ಅವರು ಕಾಯಿಲೆಯನ್ನ ಪತ್ತೆ ಹಚ್ಚುವಂತ ಪತ್ತೆದಾರಿಯೂ ಕೂಡ ಆಗ್ಬೋದು. ನೀವು ಶರ್ಲಾಕ್ ಹೋಮ್ಸ್ ಅನ್ನುವಂತ ಒಂದು ಪ್ರಸಿದ್ಧ ನಾಟಕಕಾರರ ಕಾದಂಬರಿಕಾರರ ಕಥೆಗಳನ್ನ ಕೇಳಿದ್ರೆ ಅದರಲ್ಲಿ ಡಿಟೆಕ್ಟಿವ್ ಏನಿದೆ, ಶರ್ಲಾಕ್ ಹೋಮ್ಸ್ ಅನ್ನುವಂತ ಡಿಟೆಕ್ಟಿವ್ ಏನಿದ್ದಾರೆ, ಅವರು ಅವರ ಎಲ್ಲ ಏನು ಒಂದು ಪತ್ತೆದಾರಿಕೆ ಕೆಲಸಕ್ಕೆ ಅವಲಂಬಿತ ಆಗುವಂತದ್ದು ಡಾಕ್ಟರ್ ವ್ಯಾಟ್ಸನ್ ಅನ್ನುವಂತ ವೈದ್ಯರ ಸಹಕಾರದಿಂದ. ಹೇಗೆ ಸಾಧ್ಯ? ಯಾಕಪ್ಪ ಅಂತಂದ್ರೆ, ಡಾಕ್ಟ್ರು ಕಾಯಿಲೆಯನ್ನ ಪತ್ತೆ ಮಾಡೋದನ್ನ ಯಾವಾಗ್ಲೂ ಕಂಡುಹಿಡಿತಾ ಇರ್ತಾರಲ್ವ, ನಿನ್ಗೇನ್ ಕಾಯಿಲೆ ಇದೆ, ಏನ್ ಯಾತಕ್ ಕಾಯಿಲೆ, ಈ ಕಾಯಿಲೆ ಬಂತು, ಎಲ್ಲಿಂದ ಬಂತು, ಹೇಗ್ ಬಂತು, ಯಾಕೆ ಬಂತು ಅನ್ನುವಂಥದ್ದು. ಅದಕ್ಕೆ ಅವರು ಡಾಕ್ಟರ್ ವ್ಯಾಟ್ಸನ್ ಈ ತರ ಚೆನ್ನಾಗಿ ಕಂಡಿಡಿತಾನೆ ಅಂತ ಅನ್ನುವಂಥ ಶರ್ಲಾಕ್ ಹೋಮ್ಸ್ ಅನ್ನುವಂಥವ್ರು ಡಾಕ್ಟರ್ ವ್ಯಾಟ್ಸನ್ ಮೇಲೆ ಅವಲಂಬಿತರಾಗಿದ್ದಂಥದ್ದು. ಪತ್ತೆದಾರಿ ಕೆಲಸ ನಾವು ಮಾಡ್ತೀವಿ ನಿಮ್ ದೇಹದೊಳಗೆ, ಆ ಕ್ರಿಮಿ ಇದೆಯಾ, ಈ ಕಾಯಿಲೆ ಇದೆಯಾ, ಇನ್ನೊಂದಿದೆಯಾ ಅಂತ ಟೆಸ್ಟ್ಗಳನ್ನ ಬರಿತೀವಲ್ವಾ, ಆಗ ಮಾಡಿದಾಗ ಡಿಟೆಕ್ಟಿವ್ ಕೆಲಸನೂ ಮಾಡ್ತೀವಿ. ಜೊತೆಗೆ ಈ ಕಾಯಿಲೆ ಯಾಕೆ ಬಂದಿರಬಹುದು ಅನ್ನುವಂಥ ಸಂಶೋಧನೆಯೂ ಕೂಡ ಮಾಡ್ತೀವಿ, ರಿಸರ್ಚ್ ಕೂಡ ಮಾಡ್ತೀವಿ ಸೈಂಟಿಸ್ಟ್ ತರ. ಹಾಗೇನೆ ಕೇವಲ ಅಷ್ಟು ಮಾಡಿದ್ರೆ ಸಾಕ ಇಲ್ಲ, ನಾವಿದನ್ನ ಜನಕ್ಕೆ ತಿಳುವಳಿಕೆನೂ ಕೂಡ ಕೊಡಬೇಕು. ಆಗ್ಲೇ ಹೇಳ್ದಾಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಟೀಚ್ ಮಾಡ್ಬೇಕು 4 ಜನಕ್ಕೆ. ಯಾರಿಗೆ? ಜನಕ್ಕೂ ಹೇಳ್ಬೇಕು, ಹೊಸದಾಗಿ ಬರುವಂತ ಜೂನಿಯರ್ ಡಾಕ್ಟರ್ಗಳಿಗೆ ಅಥವಾ ಯಂಗ್ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಪಾಠನೂ ಕೂಡ ಹೇಳಬೇಕು. ಯಾವ ತರದಲ್ಲಿ ನೋಡಬೇಕು ಪೇಷಂಟ್ನ, ಅಥವಾ ಪೇಷಂಟ್ ಸಮಸ್ಯೆ ಇದ್ದಾಗ ಯಾವ ತರದಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನೋದು ಅಷ್ಟೇನ ಕೆಲಸ. ಅದು ಮಾತ್ರ ಅಲ್ಲ, ಡಾಕ್ಟ್ರು ಇದನ್ನ ನೋಡಪ್ಪ ಇದು ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಅಂತ ಅನ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ರೆ ಮುಗೀತಾ? ಎಲ್ರಿಗೂ ಅರ್ಥ ಆಗತ್ತ ಪಾಠ ಹೇಳ್ಕೊಡೋದು ಅಂತಂದ್ರೆ? ನೋಟ್ಸ್ ಡಿಕ್ಟೇಟ್ ಮಾಡ್ದಂಗೆ ಆಗಲ್ಲ, ಪೇಷಂಟ್ ಗೊತ್ತಾಗತ್ತ ಕನ್ಫ್ಯೂಸ್ ಆಗಿ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಡಾಕ್ಟರ್ ಬಂದು ಎ ಬಿ ಸಿ ಡಿ ಅಂತ ಬುಲೆಟ್ ಪಾಯಿಂಟ್ ಅಲ್ಲಿ ಹೇಳ್ಕೊಂಡು ಹೋದ್ರೆ. ಯಾಕಂದ್ರೆ ಪೇಷಂಟ್ ಆದಾಗ ನಿಮ್ಗೆ ಎಷ್ಟೊಂದು ಆತಂಕಗಳಿರ್ತವೆ, ಭಯ ಇರ್ತವೆ, ಗಾಬರಿ ಇರ್ತವೆ. ಈಗಲೂ ಕೂಡ ಮಕ್ಕಳೇ ಸಾಮಾನ್ಯವಾಗಿ ಯಾರು ತುಂಬಾ ಗಲಾಟೆ ಮಾಡ್ತಿದ್ರೆ ಈಗಲೂ ಬರ್ತಾರೆ ಅಪ್ಪ ಅಮ್ಮಂದ್ರುಗಳು ಒಂದು ಮಗುನ್ ಕರ್ಕೊಂಡು, ಮಗು ನನ್ ರೂಮಿಗೆ ಬಂದ ತಕ್ಷಣ ಕಿತಾರ ಕಿಚ್ಚಿಕೊಳ್ಳಕ್ ಶುರು ಮಾಡತ್ತೆ ಹೊರಗಡೆ ಹೋಗ್ಬೇಕು ಅಂತ. ಯಾಕೆ ಹೊರಗಡೆ ಹೋಗ್ಬೇಕು ಅಂತ ಕಿಚ್ಚಿಕೊಳತ್ತೆ ಅಂತ ನನ್ಗೆ ಆಶ್ಚರ್ಯ. ಆಗ್ಲೇ ಅಪ್ಪ ಅಮ್ಮ ಹೇಳ್ತಾರೆ, ಏಯ್ ಅಳಗ್ ನಿಲ್ಸು, ಬಾಯ್ ಮುಚ್ಚು, ಇಲ್ಲಾಂದ್ರೆ ನೋಡು ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡ್ಸ್ಬಿಡ್ತೀನಿ. ಮಗು ಅಳ್ತಾ ಇರೋದ್ ಯಾಕೆ? ಹಿಂಗೆ ಹೇಳಿ ಹೇಳಿ ಎದುರಿಸೋದ್ರಿಂದ ಅಪ್ಪ ಅಮ್ಮ ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಕೊಡೋರು ಅಂತ ನಂತರದಲ್ಲಿ. ಹೌದಾ, ಬರೀ ಇಂಜೆಕ್ಷನ್ ಕೊಡ್ತಾರೆ, ಇಂಜೆಕ್ಷನ್ ಕೊಡೋದ್ ಪಾಪ ನರ್ಸು ಸಿಸ್ಟ್ರು. ಆದ್ರೆ ಡಾಕ್ಟರ್ ರೂಮ್ ಕರ್ಕೊಂಬರುವಾಗೆಲ್ಲ ಹೇಳ್ಕೊಂಬರೋದು, ನೋಡು ನೀನ್ ಹತ್ರೆ ಗಲಾಟೆ ಮಾಡಿದ್ರೆ ಊಟ ಮಾಡ್ಲಿಲ್ಲ ಅಂತಂದ್ರೆ ಇಂಜೆಕ್ಷನ್ ಕೊಡ್ತೀನಿ ಅಂತ. ಇದೇ ತರ ನಂಗೂ ಹೇಳಿಸ್ತಾರೆ, ನೋಡಿ ಡಾಕ್ಟ್ರೆ ನೋಡಿ ಇವ್ರಿಗೆ ಚೆನ್ನಾಗಿ ಬುದ್ಧಿ ಹೇಳಿ, ಬರೀ ಚಾಕ್ಲೇಟ್ ತಿಂತಾಳೆ, ಐಸ್ ಕ್ರೀಮ್ ತಿಂತಾಳೆ, ಅಥವಾ ಬರೀ ಬೇಕರಿ ತಿಂಡಿ ಬೇಕು ಅಂತ ಕೇಳ್ತಾನೆ, ಒಂದ್ ಇಂಜೆಕ್ಷನ್ ಕೊಡಿ ಇವನ್ಗೆ ಕೇಳಿದ್ರೆ ಅಂತ. ಆಗ ನಾನೇನ್ ಹೇಳ್ತೀನಿ ಗೊತ್ತಾ, ಯಾರಮ್ಮ ತೆಕ್ಕೊಡೋದು ಈ ಬೇಕರಿ ತಿಂಡಿ ಎಲ್ಲ? ಅಪ್ಪ ಅಮ್ಮ ತಾನೆ, ನೀವೇ ತಾನೆ, ಅಥವಾ ಮಾವ ತಾನೆ, ಅಥವಾ ಫ್ರೆಂಡ್ಸ್ ತಾನೆ? ಅವನ್ ಕರ್ಕೊಂಬನ್ನಿ, ಇವ್ರು ಕೇಳಿದ್ರು ಅಂತ ತೆಕ್ಕಡ್ಬೇಕಾ, ಫಸ್ಟ್ ಅವ್ರಿಗೆ ಇಂಜೆಕ್ಷನ್ ಕೊಡ್ತೀನಿ. ಸೊ ಏನಪ್ಪ ನಾವು ಮಾಡ್ತಿದೀವಿ ಅಂತಂದ್ರೆ, ಮತ್ತೆ ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಕೊಡೋರು ಅನ್ಕೋತೀವಿ. ಆದ್ರೆ ಡಾಕ್ಟರ್ ಕೆಲ್ಸ ಬರೀ ಇಂಜೆಕ್ಷನ್ ಕೊಡೋದಲ್ಲ, ಇಂಜೆಕ್ಷನ್ಗಳು ಯಾವ್ದು ಕೊಡ್ಬೇಕು ಹುಷಾರ್ ತಪ್ಪದ ಕೊಡ್ಬೇಕಾಗತ್ತೆ. ಆದ್ರೆ ಇಂಜೆಕ್ಷನ್ ಕೊಟ್ರೆ ಕಾಯಿಲೆ ಗುಣ ಆಗತ್ತೋ ಇಲ್ಲೋ ಅನ್ನುವಂತ ಒಂದು ಭರವಸೆಯನ್ನ ಕೊಡುವಂತದ್ದು, ಕಾಯಿಲೆಯಿಂದ ಯಾವ ತರ ತಪ್ಪಿಸ್ಕೊಳ್ಬೇಕು ಅನ್ನುವಂತ ಒಂದು ಕೌನ್ಸಿಲಿಂಗ್ ಆತ್ಮ ಸಮಾಲೋಚನೆ, ಅವ್ರ ಜೊತೆ ಒಂದು ಸಮಾಲೋಚನೆಯನ್ನ ಮಾಡುವಂತದ್ದು, ಅವ್ರ ಜೊತೆ ಮಾತಾಡುವಂಥದ್ದು, ಈ ತರ ಮಾಡಿದ್ರೆ ಹೀಗಾಗತ್ತೆ, ಈ ತರ ಮಾಡ್ಲಿಲ್ಲ ಅಂದ್ರೆ ಈ ತರ ಆಗತ್ತೆ ಅನ್ನುವಂತ ಹೇಳುವಂತಹ ಒಂದು ಜವಾಬ್ದಾರಿನೂ ಕೂಡ ವೈದ್ಯರ ಹೇಳುತ್ತೆ. ಅದಲ್ಲದೇನೆ ಇದೆಲ್ಲ ಅನ್ಬೇಕು ಅಂದ್ರೆ ಡಾಕ್ಟ್ರು ಜೀವನ ಪರ್ಯಂತ ಕಲಿತನೇ ಇರಬೇಕು. ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ

ನಿನ್ನೆ ಇದ್ದಂಥದ್ದು ನಾಳೆಗೆ ಬಹಳಷ್ಟು ಬದಲಾವಣೆ ಆಗಿರ್ಬೋದು. ಹಲವಾರು ವರ್ಷಗಳ ಹಿಂದೆ ಟಿಬಿ ಅನ್ನೋ ಕಾಯಿಲೆ ಕೇಳಿರ್ಬೋದು, ಕ್ಷಯ, ಅದಕ್ಕೆ ಔಷಧಿನೇ ಇರಲಿಲ್ಲ. ಈಗ ಆ ಕಾಯಿಲೆಗೆ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ಮೊದಲು ಕ್ಯಾನ್ಸರ್ಗಳಿಗೆ ಔಷಧಿ ಇರಲಿಲ್ಲ, ಈಗ ಹೊಸದಾಗಿ ಕ್ಯಾನ್ಸರ್ಗಳಿಗೆ ಔಷಧಿ ಕಂಡುಹಿಡಿದಿದ್ದಾರೆ. ಸಕ್ಕರೆ ಕಾಯಿಲೆ ಶುರುವಿನಲ್ಲಿ ಬರೀ ಇಂಜೆಕ್ಷನ್ ತಗೋಬೇಕು ಅಂತ ಅನಿಸ್ತಿತ್ತು, ಈಗ ಮಾತ್ರೆಗಳನ್ನ ಕಂಡುಹಿಡಿದಿದ್ದಾರೆ. ಈ ತರ ಕಾಯಿಲೆ ಬಗ್ಗೆ ಹೊಸ ಹೊಸ ವಿಚಾರಗಳು, ಆರೋಗ್ಯ ಬಂದ ಬಗ್ಗೆ ಹೊಸ ಹೊಸ ವಿಚಾರಗಳು ಪ್ರತಿ ದಿನ ಪ್ರತಿ ಕ್ಷಣ ಬರ್ತಾನೆ ಇರುತ್ತೆ. ಅದನ್ನ ತಿಳ್ಕೊಳ್ಳಿಲ್ಲ, 60 ವರ್ಷದಿಂದ ಏನ್ ಕೊಟ್ಟಿದ್ನೋ ಅದನ್ನೇ ಇವತ್ತು ಕೊಡ್ತೀನಿ ಅಂತಂದ್ರೆ ಕಾಯಿಲೆ ಗುಣ ಆಗತ್ತಾ? ಎಲ್ಲ ಹೊಸ ಹೊಸ ಕಾಯಿಲೆಗೆ ಹೊಸ ಹೊಸ ತರದಲ್ಲಿ ಮದ್ದು, ಹೊಸ ಹೊಸ ತರದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಡಾಕ್ಟ್ರು ಸದಾ ಕಾಲದಲ್ಲಿ ಪರಿಣತಿಯನ್ನ ಬಳಸ್ಕೊತಾ ಇರ್ಬೇಕು. ಹಾಗಾದ್ರೆ ಡಾಕ್ಟ್ರು ಅನ್ನುವಂಥದ್ದು ನಾನು ಆಗ್ಲೇ ಹೇಳದಾಗೆ ಒಬ್ಬ ಸೈಂಟಿಸ್ಟು ಆಗಿರ್ಬೇಕು, ಒಬ್ಬ ಟೀಚರು ಆಗಿರ್ಬೇಕು, ಒಬ್ಬ ಡಿಟೆಕ್ಟಿವ್ ಆಗಿರ್ಬೇಕು, ಒಬ್ಬ ಆಪ್ತ ಸಮಾಲೋಚಕರು ಆಗಿರ್ಬೇಕು, ಕೌನ್ಸಿಲರು ಆಗಿರ್ಬೇಕು. ಹಾಗೇನೆ ಜೀವಮಾನ ಪರ್ಯಂತ ಕಲಿಯುವಂತಹ ವ್ಯಕ್ತಿ ಆಗಿದ್ರೆ ಮಾತ್ರ ಅವನನ್ನ ಡಾಕ್ಟ್ರು ಅಂತ ಕರೆಯೋದಕ್ಕೆ ಸಾಧ್ಯ. ಹಾಗಾದ್ರೆ ಬರೀ ಕಲಿತಾನೆ ಇದ್ರೆ ಯಾವಾಗಪ್ಪ ನೀವು ಪ್ರಾಕ್ಟೀಸು ಅಂತ ಕೇಳೋದು, ಅದಕ್ಕೆ ಡಾಕ್ಟರ್ ಅದನ್ನ ಪ್ರಾಕ್ಟೀಸ್ ಅಂತ ಹೇಳೋದು. ಯಾವತ್ತು ಡಾಕ್ಟರ್ನ ಪ್ರಾಕ್ಟೀಸ್ ಇಲ್ಲದೆ ಡಾಕ್ಟರ್ ಆಗಲ್ಲ. ಏನ್ ಮಾಡ್ತೀರಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಾರೆ ಡಾಕ್ಟರ್. ಅಂದ್ರೆ ಪ್ರತಿನಿತ್ಯ ಆ ಒಂದು ಜ್ಞಾನವನ್ನ ಅಳವಡಿಸ್ಕೊಳ್ಲಿಲ್ಲ ಅಂದ್ರೆ ಸೈಕಲ್ ಕಲಿತೆ ಅಂತ ಅಲ್ಲಿಗೆ ಬಿಡೋಂಗಿಲ್ಲ. ಸೈಕಲ್ ದಿನ ಪ್ರಾಕ್ಟೀಸ್ ಮಾಡ್ಬೇಕು, ಆಗ್ಲೇ ಸೈಕಲ್ ಮೇಲೆ ಪರಿಣಿತಿ ಬರುವಂತದ್ದು. ನಾನು ಹಾಡ್ ಕಲಿತೆ ಅಂತ ಹೇಳೋಂಗಿಲ್ಲ ಹೊಸದಾಗಿ. ಹಾಡನ್ನ ದಿನ ಹಾಡಿ ಹಾಡಿ ಹಾಡಿ ಹಾಡಿ ರಾಗಬದ್ಧವಾಗಿ ಬಂದ ಮೇಲೆ ಮಾತ್ರ ಅದು ಸುಶ್ರಾವ್ಯವಾದ ಹಾಡಾಗೋದು, ಪರಿಣಿತಿ ಬರುವಂತದ್ದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಡಾಕ್ಟ್ರು ಜೀವಮಾನ ಪರ್ಯಂತ ಕಲಿತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ಕೌಶಲ್ಯವನ್ನ ಸ್ಕಿಲ್ ಅನ್ನುವಂಥದ್ದು ಏನಿದೆ ಅದನ್ನ ವೃದ್ಧಿ ಮಾಡ್ಕೋತಾ ಇರ್ಬೇಕು. ಒಬ್ಬ ಡಾಕ್ಟರ್ ಆಗಿರ್ಬೇಕಾದ್ರೆ ಕೇವಲ ಜ್ಞಾನ ಮಾತ್ರ ಸಾಕಾಗೋದಿಲ್ಲ, ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ಕೆಲಸ ಡಾಕ್ಟ್ರು ಮಾಡುವಂತಹ ಟ್ರೀಟ್ಮೆಂಟ್ ಅಥವಾ ಡಾಕ್ಟರ್ ಕಂಡಿಡಿದಂತ ಕಾಯಿಲೆ ತಪ್ಪಾಗೋ ಸಾಧ್ಯತೆಗಳಿರ್ತವೆ, ಅದು ನಮ್ಗೆ ಗೊತ್ತಿರ್ಬೇಕು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಡಾಕ್ಟ್ರು ಸರಿಯಾದ ಕಾಯಿಲೆಯನ್ನೇ ಹಚ್ತಾರೆ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡಕ್ ಪರ್ಸೆಂಟ್ ಸರಿ ಇರ್ತಾರೆ. ಗ್ಯಾರಂಟಿ ಕೊಡ್ತೀರಾ ಡಾಕ್ಟ್ರೆ ಈ ಕಾಯಿಲೆ ಇದೆ ಅಂತನಾ, ಅಥವಾ ಈ ಕಾಯಿಲೆಗೆ ಈ ಟ್ರೀಟ್ಮೆಂಟ್ ಕೊಟ್ರೆ ಗುಣ ಆಗ್ಬಿಡತ್ತೆ ಅಂತ? ಯಾವ ಡಾಕ್ಟ್ರು ಗ್ಯಾರಂಟಿ ಕೊಡಕ್ಕಾಗಲ್ಲ. ಅಂದ್ರೆ ಈ ಕಾಯಿಲೆ ಅನ್ನುವಂಥದ್ದು ಸತತವಾಗಿ ಬದಲಾಗ್ತಾ ಇರತ್ತೆ, ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕಾಗತ್ತೆ. ಇರೋ ಜ್ಞಾನದಲ್ಲಿ ಇರೋ ಕೌಶಲ್ಯದಲ್ಲಿ ನಾವು ಉತ್ತಮವಾದದ್ದನ್ನ ಆಯ್ಕೆ ಮಾಡಿ ನಾವು ಅದನ್ನ ಯಾವುದೇ ವ್ಯಕ್ತಿನ ಗುಣಪಡಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ಹಾಗಾಗಿ ಈ ಒಂದು ಮನೋಭಾವ ಏನಿದೆ ಆಗ ಹೇಳದ್ನಲ್ಲ ನಾನು, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ, ಇವೆಲ್ಲವೂ ಕೂಡ ಸದಾ ಕಲಿಕೆ, ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿನಲ್ಲಿ ಇದ್ದಾಗ ಮಾತ್ರ ಆ ಡಾಕ್ಟ್ರು ಒಳ್ಳೆ ಡಾಕ್ಟರ್ ಆಗೋದಕ್ಕೆ ಸಾಧ್ಯ. ಹಾಗೇನೆ ಆ ಡಾಕ್ಟ್ರಿಗೆ ಇದೆಲ್ಲ ಇದ್ದು ಜ್ಞಾನ ಇದೆ, ತುಂಬಾ ಒಳ್ಳೆ ಡಾಕ್ಟ್ರು. ನೀವು ನೋಡಿದ ತಕ್ಷಣ ರೇಗ್ತಾ ಇರ್ತಾರೆ, ಬಂದ ತಕ್ಷಣ ಕಣ್ಣು ಮುಚ್ಕೊಂಡು ಕೇಳದೇನೆ ಮಗು ಅಳ್ತಿದೆ ಅಂತ ಬಹಳ ಗೊತ್ತಾಗ್ಬಿಡತ್ತೆ. ನೋಡಿದ ತಕ್ಷಣ ಅದ ತಕ್ಷಣ ವಾಯ್ಸಲ್ಲೇ ಡಾಕ್ಟರ್ ಕಾಯಿಲೆ ಕಂಡಿಡಿದು ಬಿಡ್ತಾರೆ. ಮಗು ಬಂದ ತಕ್ಷಣ ಇಂಜೆಕ್ಷನ್ ಚುಚ್ಚಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಮಾರನೇ ನಾನು ಹೋಗಲ್ಲ, ಒಲ್ಲೆ ನಾನು ಹೋಗಲ್ಲ ಆ ಡಾಕ್ಟರ್ ಹತ್ರ ಅಂತ ಹೇಳ್ತೀರ. ಸಹಾನುಭೂತಿ ಅಂದ್ರೆ ಕಂಪ್ಯಾಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಆ ವ್ಯಕ್ತಿಗೆ ಆಗ್ತಾ ಇರ್ಬೋದಂತಹ ನೋವುಗಳನ್ನ ನಲಿವುಗಳನ್ನ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಸೂಕ್ತವಾಗಿ ಸ್ಪಂದಿಸಿ ಚಿಕಿತ್ಸೆಯನ್ನ ಕೊಟ್ರೆ ಮಾತ್ರ ಈಗ ಡಾಕ್ಟ್ರು ಅವನ ಎಲ್ಲ ವಿದ್ಯೆ, ಅವನ ಎಲ್ಲ ಬುದ್ಧಿ, ಅವನ ಎಲ್ಲ ಅನುಭವ ಅಥವಾ ಏನು ಕೌಶಲ್ಯ ಸ್ಕಿಲ್ ಅನ್ನುವಂಥದ್ದು ಇವೆಲ್ಲವೂ ಕೂಡ ಸಾರ್ಥಕವಾಗೋದಕ್ಕೆ ಸಾಧ್ಯ. ಕಾಯಿಲೆ ಗುಣ ಆಗೋದ್ರ ಜೊತೆಗೆ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗೋದಕ್ಕೆ ಸಾಧ್ಯ. ಇದಲ್ಲದೇನೆ ಈ ಡಾಕ್ಟ್ರು ಕೆಲಸ ಅನ್ನುವಂಥದ್ದು ಒಂದು ಪ್ರಶ್ನೆ. ಕೇವಲ ಡಾಕ್ಟ್ರ್ ಒಬ್ರೇ ಇದ್ರೆ ಎಲ್ರೂ ಗುಣ ಆಗ್ಬಿಡ್ತಾರ? ಖಂಡಿತ ಸಾಧ್ಯ ಇಲ್ಲ.
ಡಾಕ್.

0: ಕೊಟ್ಟರು ಒಂದು ತಂಡದ ಒಂದು ಮುಖ್ಯವಾದ ಒಂದು ಭಾಗ. ಡಾಕ್ಟರ್ ಎಷ್ಟು ಇಂಪಾರ್ಟೆಂಟ್. ಡಾಕ್ಟರ್ ಹೇಳಿದ್ರೆ ಇಂಜೆಕ್ಷನ್ ಕೊಡೋದಕ್ಕೆ ಒಬ್ರು ನರ್ಸ್ ಬೇಕಲ್ವಾ, ಅದು ಮೇಲ್ ನರ್ಸ್ ಆಗಿರ್ಬೋದು, ಫಿಮೇಲ್ ನರ್ಸ್ ಆಗಿರ್ಬೋದು, ಅದು ಸಿಸ್ಟರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಅದನ್ನ ಇಂಜೆಕ್ಷನ್ ಕೊಡೋರು ಇಂಪಾರ್ಟೆಂಟ್. ಇಂಜೆಕ್ಷನ್ ಇದೇ ಇಂಜೆಕ್ಷನ್ ಅಂತ ಕೊಡೋದಕ್ಕೆ ಮೆಡಿಕಲ್ ಸ್ಟೋರ್ ಅಲ್ಲಿ ಫಾರ್ಮಸಿಸ್ಟ್ ಇರ್ತಾರಲ್ವಾ, ಔಷಧ ಉಪಚಾರಕರು. ಅವರು ಸರಿಯಾದ ಔಷಧಿ ಕೊಡ್ಲಿಲ್ಲ ಅಂತಂದ್ರೆ ಸರಿಯಾದ ಇಂಜೆಕ್ಷನ್ ಕೊಡಕ್ಕಾಗತ್ತ? ಇಲ್ಲ. ಅವರು ಸರಿಯಾದ ಇಂಜೆಕ್ಷನ್ ಕೊಡ್ಬೇಕು. ಫಾರ್ಮಸಿಸ್ಟ್ ಆಲ್ಸೋ ಇಂಪಾರ್ಟೆಂಟ್. ಅದೇ ತರದಲ್ಲಿ ಲ್ಯಾಬ್ಗೆ ಏನೋ ಟೆಸ್ಟ್ ಬರೀತಾರೆ, ಲ್ಯಾಬ್ ಅಲ್ಲಿ ಬ್ಲಡ್ ಡ್ರಾ ಮಾಡೋರು ಟೆಕ್ನಿಷಿಯನ್ ಅಂತ ಕರೀತಾರೆ, ಅವ್ರು ಸರಿಯಾದ ರೀತಿನಲ್ಲಿ ರಿಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಡಾಕ್ಟರ್ ಕಾಯಿಲೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇಂಪಾರ್ಟೆಂಟ್. ಅದೇ ತರದಲ್ಲಿ ಇನ್ಯಾರೋ ಒಬ್ರಿಗೆ ಏನೋ ಮಾನಸಿಕವಾಗಿ ಸಮಸ್ಯೆ ಇರತ್ತೆ, ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ಡಾಕ್ಟರ್ ಜೊತೆಗೆ ಕೌನ್ಸಿಲರ್ ಗಳಿರ್ತಾರೆ ಈ ತರ. ಈ ಅಥವಾ ಇನ್ಯಾರಿಗೋ ಮೂಳೆ ಗೊದ್ದಿರತ್ತೆ, ಮುಳುಕಿರತ್ತೆ, ನೋವಾಗಿರತ್ತೆ, ಅದಕ್ಕೆ ಥೆರಪಿಸ್ಟ್ ಗಳಿರ್ತಾರೆ, ಫಿಸಿಯೋಥೆರಪಿಸ್ಟ್, ಸ್ಪೀಚ್ ಥೆರಪಿಸ್ಟ್ಗಳು ಈ ತರ, ಅಥವಾ ಆಯುರ್ವೇದ ಥೆರಪಿಸ್ಟ್ಗಳು ಈ ತರ ಹಲವಾರು ಥೆರಪಿಸ್ಟ್ಗಳಿರ್ತಾರೆ. ಅವರು ಸರಿಯಾಗಿ ಮಸಾಜ್ ಮಾಡ್ಲಿಲ್ಲ ಅಂತಂದ್ರೆ, ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಕಾಯಿಲೆ ಗುಣ ಆಗಲ್ಲ. ಯಾವುದೇ ವ್ಯಕ್ತಿ ಆರೋಗ್ಯವಂತನಾಗಿರ್ಬೇಕಂದ್ರೆ ಈ ಎಲ್ಲ ಅಂಡವಾಗಿ ಕೆಲಸ ಮಾಡೋದು ಬಹಳ ಮುಖ್ಯ ಆಗತ್ತೆ. ಡಾಕ್ಟರ್ ಅಂದ್ರೆ ಒಬ್ಬ ತಂಡದ ಸದಸ್ಯ, ಡಾಕ್ಟರ್ ಅಂದ್ರೆ ಕೇವಲ ತಂಡದ ನಾಯಕ ಅಲ್ಲ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂದರೆ ಯಾರು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜಿ ಎಸ್ ರವರು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಬನ್ನಿ, ಈ ದಿನ ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ತಿಳಿಯೋಣ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಆನಂದ್ ರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 17/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಲೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 35 ರೂಪಾಯಿ, ಪೆನ್ಸಿಲ್ ಬೀನಿಸ್ 70 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 24 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ.

0: ಕೇಳುಗರೇ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ, ಭೂಮಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಮ್ಮ ನಿಮ್ಮೆಲ್ಲರ ಆವಾಸ ಸ್ಥಾನವಾದ ಮಿಲಿಯನ್ ಗಟ್ಟಲೆ ಚಿತ್ರ ವಿಚಿತ್ರ ಜೀವ ವೈದ್ಯಗಳ ಆವಾಸ ಸ್ಥಾನವಾದ ವಿಶಿಷ್ಟ ಹಾಗೂ ಏಕೈಕ ಗ್ರಹವೆಂದರೆ ಅದು ಭೂಗ್ರಹ. ಭೂಮಿಯು ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಐದನೆಯ ಅತಿ ದೊಡ್ಡ ಗ್ರಹವೆಂಬ ಹೆಗ್ಗಳಿಕೆಗೆ ಪಡೆದಿರುವ ಭೂಮಿಯು ಮೇಲ್ಮೈನ ಮೇಲೆ ಇಡೀ ಸೌರವ್ಯೂಹದಲ್ಲಿ ನೀರು ದ್ರವದ ರೂಪದಲ್ಲಿರುವುದು ಇದೊಂದೇ ಗ್ರಹದಲ್ಲಿ. ಶುಕ್ರ ಗ್ರಹಗಿಂತ ತುಸು ದೊಡ್ಡದಾದ ಭೂಮಿಯು ಸೂರ್ಯನಿಗೆ ಹತ್ತಿರವಾದ ಮತ್ತು ಶಿಲೆಗಳು, ಲೋಹಗಳು, ಘನವಸ್ತುಗಳಿಂದ ಕೂಡಿದ ನಾಲ್ಕು ಗ್ರಹಗಳಾದ ಬುಧ, ಶುಕ್ರ, ಭೂಮಿ ಹಾಗೂ ಮಂಗಳ ಗ್ರಹಗಳಲ್ಲಿನ ಅತಿ ದೊಡ್ಡದೆಂಬ ಹೆಗ್ಗಳಿಕೆಗೆ ಸಹ ಭೂಮಿಯಾಗಿದೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಸೌರವ್ಯೂಹ ಪ್ರಸ್ತುತ ಸ್ವರೂಪಕ್ಕೆ ಬರುವಾಗ ಸುತ್ತುತ್ತಿದ್ದ ಅನಿಲ ಮೋಡಗಳು ಹಾಗೂ ಧೂಳಿನ ಕಣಗಳು ಗುರುತ್ವಗಳ ಸೇರಿಕೊಂಡು ಒಂದುಗೂಡಿಸಿದಾಗ ಬಹುಶಃ ಭೂಮಿಯು ರಚನೆಗೊಂಡಿದೆ ಎನ್ನಬಹುದು. ಭೂಮಿಯ ರಚನೆಯಲ್ಲಿ ಕೇಂದ್ರದ ತಿರುಳು, ಶಿಲಾವೃತ ಹೊದಿಕೆ ಮತ್ತು ಘನರೂಪದ ಮೇಲ್ಪದಗಳಿವೆ. ಸೂರ್ಯನ ಸುತ್ತ ಒಮ್ಮೆ ಪರಿಭ್ರಮಿಸಲು ತೆಗೆದುಕೊಳ್ಳುವ ಸುಮಾರು 355 ದಿನಗಳು, ಇದನ್ನೇ ಒಂದು ಭೂವರ್ಷ ಎನ್ನಬಹುದು. ಹಾಗೂ ತನ್ನ ಅಕ್ಷದ ಸುತ್ತ ತಿರುಗಲು 24 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತದೆ. ಭೂಮಿಯ ಕ್ರಿಯಾಶೀಲ ಪರ್ವತಗಳು, ಕಣಿವೆಗಳು, ಬಯಲು ಪ್ರದೇಶಗಳು, ಬಹುಪಾಲು ನೀರು ಅಂದರೆ ದ್ರವ ರೂಪದಲ್ಲಿ ಹಾಗೂ ಶಿಲೆಗಳಿಂದ ಕೂಡಿದ ಘನ ಮೇಲ್ಮೈಯುಳ್ಳ ಗ್ರಹವಾಗಿದೆ. ವಿಶೇಷವೆಂದರೆ ಭೂಮಿಯು ಸುಮಾರು 70% ಸಾಗರಗಳಿಂದ ಕೂಡಿದ ನೀರಿನಿಂದ ಆವೃತವಾಗಿದೆ. ಭೂಮಿಯ ಮೇಲಿನ ಬಹುಪಾಲು ಜ್ವಾಲಾಮುಖಿಗಳು ಸಾಗರದ ಗರ್ಭದಲ್ಲಿ ಅಡಗಿವೆ ಎನ್ನಲಾಗಿದೆ. ಇವುಗಳಲ್ಲಿ ಹವಾಯಿ ದ್ವೀಪದ ಮೌನಿಕೆಯ ಎಂಬ ಜ್ವಾಲಾಮುಖಿಯ ಬುಡದಿಂದ ತುದಿಯವರೆಗೆ ಇರುವ ಎತ್ತರ ಎವರೆಸ್ಟ್ ಪರ್ವತಕ್ಕಿಂತ ಎತ್ತರವಾಗಿದ್ದು ಅದು ಬಹುಪಾಲು ರಚನೆ ಸಾಗರದಲ್ಲಿ ಮುಳುಗಿದೆ. ಭೂಮಿಯ ಅತಿ ಉದ್ದವಾದ ಪರ್ವತ ಶ್ರೇಣಿ ಕೂಡ ಆರ್ಕಾಟಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳಲ್ಲಿ ಅಡಗಿದೆ. ಇದು ಆಂಡೀಸ್, ರಾಕಿ ಮತ್ತು ಹಿಮಾಲಯ ಪರ್ವತ ಶ್ರೇಣಿಗಳ ಒಟ್ಟು ಉದ್ದಕ್ಕಿಂತ ಹೆಚ್ಚು ಎನ್ನಲಾಗಿದೆ. ಸಾಗರ ಗರ್ಭವು ಅಪರಿಮಿತ ಜೀವ ವೈವಿಧ್ಯತೆಗಳ ಸಸ್ಯ ಸಂಕುಲಗಳಿಂದ ಕೂಡಿ ಸಂಪದ್ಭರಿತವಾದ ಆಗರ ಕೂಡ ಎನ್ನಬಹುದು. ಭೂಮಿಯ ಬಹಳ ವಿಶಿಷ್ಟ ಗುಣವೆಂದರೆ ಅದು ಸುತ್ತುವರೆದಿರುವ ಹಿತವಾದ ವಾತಾವರಣ. ಈ ವಾತಾವರಣದಲ್ಲಿ 78% ಸಾರಜನಕ ಹಾಗೂ 21% ಆಮ್ಲಜನಕವಿದ್ದು ಮಾನವನಿಗಷ್ಟೇ ಅಲ್ಲ ಅದರ ಎಲ್ಲ ಜೀವ ವೈವಿಧ್ಯತೆಯು ನೆಮ್ಮದಿಯಾಗಿ ಜೀವಿಸುವಂತಹ ಜೀವ ಸಂಕುಲಕ್ಕೆ ಉಸಿರಾಡಲು ಅತ್ಯುತ್ತಮ ಪರಿಸರವನ್ನು ಒದಗಿಸಿದೆ ಎಂದರೆ ಉತ್ಪ್ರೇಕ್ಷೆಯಲ್ಲ. ಇದೇ ವಾತಾವರಣ ಭೂಮಿಯನ್ನ ಸೂರ್ಯನಿಂದ ಬರುವ ಹಾನಿಕಾರಕ ಎಕ್ಸ್ ಕಿರಣಗಳನ್ನ ಹಾಗೂ ಅತಿ ನೇರಳ ಕಿರಣಗಳಂತಹ ಕೆಲವು ಹಾನಿಕಾರಕ ವಿಕಿರಣಗಳಿಂದ ಭೂಮಿಯನ್ನ ಅದರ ಮೇಲೆ ಸಕಲ ಜೀವ ಸಂಕುಲವನ್ನ ರಕ್ಷಿಸುತ್ತದೆ. ವಾತಾವರಣವು ಭೂಮಿಯನ್ನ ಅನೇಕ ರೀತಿಯ ಉಲ್ಕಾಪಾತಗಳಿಂದ ರಕ್ಷಿಸುತ್ತದೆ. ಇವುಗಳಲ್ಲಿ ಬಹುಪಾಲು ಭೂಮಿಯನ್ನ ತಲುಪುವ ಮುನ್ನ ವಾತಾವರಣದಲ್ಲಿನ ಘರ್ಷಣೆಯಿಂದಾಗಿ ವಿಭಜನೆಯಾಗಿ ಭೂಮಿಯ ಮೇಲೆ ತಲುಪುವ ಮುನ್ನವೇ ನಾಶ ಹೊಂದುತ್ತವೆ. ಇಂತಹ ಸುಂದರ ಸುರಕ್ಷಿತ ವಾತಾವರಣದ ಬಗ್ಗೆ ತೀವ್ರ ಕಾಳಜಿ ವಹಿಸಿ ಮಾನವ ಅನಿಯಂತ್ರಿತ ಹಾನಿಕಾರಕ ಕೈಗಾರಿಕಾ ಚಟುವಟಿಕೆಗಳು ಹಾಗೂ ಇತರೆ ಕಾರಣಗಳ ಫಲವಾಗಿ ಇದನ್ನು ಹಾಳು ಮಾಡುವುದು, ಅನೇಕ ರೀತಿಯ ಕಲುಷಿತಗಳಿಂದ ಕಾಪಾಡುವುದು ಹೇಗೆ ಹಾಗೂ ಅತ್ಯಂತ ಜವಾಬ್ದಾರಿಯುತ

0: ಹಾಗೂ ಆದ್ಯ ಕರ್ತವ್ಯವಾಗಿದೆ. ಭೂಮಿಯ ಹೆಚ್ಚು ಭಾಗ ನೀಲಿ ಬಣ್ಣದಾಗಿಲ್ಲ, ಆದರೆ ಭೂಮಿಯ ಮೇಲೆ ನೀರು, ಹವಗೆಂಪು, ನೇರಳೆ ಕಿರಣ, ಅತಿನೇರಳೆ ಹಾಗೂ ಕೆಂಪು ಬಣ್ಣವನ್ನ ಹೀರಿಕೊಂಡು ನೀಲಿ ಬಣ್ಣವನ್ನ ಪ್ರತಿಫಲಿಸುವುದರ ಪರಿಣಾಮವಾಗಿ ಶೇಕಡ 70% ಭೂಮಿಯ ಬಾಹ್ಯಾಕಾಶದಿಂದ ನೀಲಿ ಬಣ್ಣದಾಗಿ ಕಾಣಿಸಿಕೊಂಡ ಚಂದ್ರ ಭೂಮಿಯ ಏಕೈಕ ಆಕರ್ಷಕ ಉಪಗ್ರಹ. ಪ್ರತಿಯೊಬ್ಬರಿಗೂ ಚಿರಪರಿಚಿತವಾದ ಚಂದ್ರ ಗ್ರಹದಲ್ಲಿ ಕಾಣಿಸುವ ಅತ್ಯಂತ ಪ್ರಕಾಶಮಾನವಾದ ಆಕಾಶಕಾಯ ಸುಮಾರು 384,000 ಕಿಲೋಮೀಟರ್ ದೂರದಲ್ಲಿರುವ ಭೂಮಿಯ ಸುತ್ತ ಸುಮಾರು 27 ದಿನಗಳಿಗೊಮ್ಮೆ ಸುತ್ತುತ್ತದೆ. ಜೊತೆಗೆ ತನ್ನ ಅಕ್ಷದ ಸುತ್ತಲೂ ಚಂದ್ರ 27 ದಿನಗಳಿಗೊಮ್ಮೆ ತಿರುಗುವುದರಿಂದ ಭೂಮಿಯಿಂದ ನಮಗೆ ಚಂದ್ರ ಮತ್ತು ಗೋಳಾರ್ಧ ಭಾಗ ಮಾತ್ರ ಕಾಣಿಸುತ್ತದೆ. ಉಳಿದರ್ಧ ಭಾಗ ನಿಗೂಢವಾಗಿಯೇ ಉಳಿದಿದೆ. ಭೂಮಿಯ ಸುತ್ತ ಯಾವುದೇ ರೀತಿ ಉಂಗುರ ವ್ಯವಸ್ಥೆ ಇಲ್ಲ. ಭೂಮಿಯ ತ್ವರಿತ ಗತಿಯ ಭ್ರಮಣ ಚಲನೆಯಿಂದಾಗಿ ಉಂಟಾಗುವ ಭೂಕೇಂದ್ರದಲ್ಲಿನ ದ್ರವರೂಪದ ಕಬ್ಬಿಣ, ನಿಕಲ್ ಲೋಹಗಳಿಂದ ತಿರುಗುವ ಚಲನೆಯು ಭೂಮಿಯ ಸುತ್ತ ಕಾಂತಗೋಳವನ್ನು ಸೃಷ್ಟಿಸಿದೆ. ಸಾವಿರಾರು ಕಿಲೋಮೀಟರ್ ದೂರ ಪ್ರಭಾವವುಳ್ಳ ಈ ಕಾಂತಗೋಳವು ಭೂಮಿಯನ್ನ ಸೂರ್ಯನ ಹಾನಿಕಾರಕ ವಿಕಿರಣಗಳಿಂದ ರಕ್ಷಿಸುತ್ತದೆ ಹಾಗೂ ನಮ್ಮ ವಾತಾವರಣವನ್ನ ವಿದ್ಯುತ್ ಕಣಗಳಿಂದ ಪೂರಿತವಾದ ಸೌರ ಮಂಡಲಗಳಿಂದ ಶಿಥಿಲವಾಗುವುದನ್ನ ತಡೆಯುತ್ತದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಭೂಮಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
3: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
4: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
3: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
5: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
6: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
7: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
6: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
7: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
6: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
7: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
6: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
7: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಬ್ರಹ್ಮಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಯಾವುದು ಸರ್ವೋತ್ತಮವೋ ಅವಿನಾಶಿಯೋ ಅದು ಬ್ರಹ್ಮ. ಪ್ರಾಣಿ ಮಾತ್ರದಲ್ಲಿ ಯಾವುದು ತನ್ನ ಸ್ವಭಾವದೊಂದಿಗೆ ಇರುವುದೋ ಅದು ಅಧ್ಯಾತ್ಮ. ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾದ ವ್ಯಾಪಾರವೇ ಕರ್ಮ. ಇಂಥ ಒಂದು ಉತ್ತರದಾಯಿತ್ವದ ಶ್ಲೋಕವನ್ನು ಕೃಷ್ಣ ಇದೀಗ ಅರ್ಜುನನ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾನೆ. ಈ ಹಿಂದೆ 8ನೆಯ ಅಧ್ಯಾಯದಲ್ಲಿ 1ನೆಯ ಮತ್ತು 2ನೆಯ ಶ್ಲೋಕದ ಮೂಲಕ ಅರ್ಜುನ ಪ್ರಶ್ನೆ ಕೇಳಿದ್ದ ಕೃಷ್ಣನಿಗೆ. ಪರಬ್ರಹ್ಮದ ಸ್ವರೂಪ ಏನು, ಅಧ್ಯಾತ್ಮ ಎಂದರೇನು, ಕರ್ಮ ಎಂದರೇನು, ಇನ್ನು ಅಧಿಭೂತ ಅಧಿದೈವ ಹೀಗೆಲ್ಲ ಎಂದರೇನು ಎಂಬ ಪ್ರಶ್ನೆಯನ್ನ ಕೇಳಿರುವಂತಹ ಅರ್ಜುನನಿಗೆ ಇದೀಗ ಕೃಷ್ಣ ಉತ್ತರವನ್ನ ಆರಂಭಿಸಿದ್ದಾನೆ. ಆ ಉತ್ತರದ 1ನೆಯ ಶ್ಲೋಕವೇ ಇದು. ಬ್ರಹ್ಮವು ಈ ವಿಶ್ವದಲ್ಲೆಲ್ಲ ಸರ್ವೋತ್ತಮವಾಗಿರುವಂಥದ್ದು, ಸರ್ವಶ್ರೇಷ್ಠವಾಗಿರುವಂಥದ್ದು. ಉಳಿದಿರುವುದೆಲ್ಲವೂ ಕೂಡ ಈ ಬ್ರಹ್ಮದ ಆಧಾರದ ಮೇಲೆಯೇ ಇದೆ. ಈ ಪ್ರಪಂಚದಲ್ಲಿ ಬ್ರಹ್ಮನ ವಿನಃ ಉಳಿದಿರುವುದೆಲ್ಲ ಈ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಸಿಕ್ಕಿ ನರಳುತ್ತಿದ್ದಾವೆ. ಬ್ರಹ್ಮ ಮಾತ್ರ ಅದಕ್ಕೆ ಸಿಕ್ಕಿಲ್ಲ. ಅದು ಎಂದಿಗೂ ಎಂದೆಂದಿಗೂ ಇರುವಂಥದ್ದು. ಆ ಬ್ರಹ್ಮ ಇಲ್ಲದ ಕಾಲವೇ ಇಲ್ಲ. ಅದನ್ನು ಯಾವುದೂ ಕೂಡ ಇಲ್ಲದಂತೆ ಮಾಡಲಾಗುವುದೂ ಇಲ್ಲ. ಆಕಾಶವು ಹೇಗೆ ಏನು ಮಾಡಿದರೂ ಕೂಡ ನಾಶವಾಗುವುದಿಲ್ಲವೋ ಹಾಗೆ ಈ ಬ್ರಹ್ಮ. ಆದರೆ ಆಕಾಶ ಎಂಬುವಂಥದ್ದಿದೆಯಲ್ವಾ, ಅದು ಜಡ ಜಡ, ಅದು ನಿರ್ಜೀವವಾಗಿರುವಂಥ ಒಂದು ರೂಪ. ಆದರೆ ಬ್ರಹ್ಮ ಅನ್ನೋದಿದೆಯಲ್ವಾ, ಅದು ಚೈತನ್ಯ ಸ್ವರೂಪ. ಅವನು ಸೃಷ್ಟಿಸಿದ ಈ ವಿಶ್ವದಲ್ಲೆಲ್ಲ ಹಾಸುಹೊಕ್ಕಾಗಿರುವಂಥವನು, ಎಲ್ಲವನ್ನ ಮೀರಿ ನಿಂತಿರುವಂಥವನು. ಅವನ ಅನಂತದಲ್ಲಿ ಯಾವುದೋ ಒಂದು ಅಂಶ ಈ ಪ್ರಪಂಚದ ರೂಪವನ್ನ ತಾಳಿದೆ. ಈ ಪೃಥ್ವಿಯನ್ನೆಲ್ಲ ವ್ಯಾಪಿಸಿರುವ ಸಾಗರದಲ್ಲಿ ಯಾವುದೋ ಸ್ವಲ್ಪ ಭಾಗ ಘನೀಭೂತವಾಗಿ ಒಂದು ನೀರ್ಗಲ್ಲಿನಂತೆ ನೀರನ ಮೇಲೆ ತೇಲ್ದುತ್ತಾ ಹೇಗಿರುತ್ತೋ ಹಾಗೆ ಬ್ರಹ್ಮದ ಒಂದೇ ಒಂದು ಸಣ್ಣ ರೂಪ ಈ ಪ್ರಪಂಚವಾಗಿದೆ. ಹಾಗಾಗಿ ಯಾವುದು ಜೀವಿಯಲ್ಲಿ ಸ್ವಭಾವದಂತೆ ಇದೆಯೋ ಅದೇ ಅಧ್ಯಾತ್ಮ. ಪ್ರತಿ ಜೀವರಾಶಿಯಲ್ಲಿಯೂ ಕೂಡ ಅದರ ವ್ಯಕ್ತಿತ್ವದ ಕೇಂದ್ರವೇ ಅದರ ಸ್ವಭಾವವಾಗಿದೆ. ನಾವೆಲ್ಲ ಕೆಲವು ಸ್ವಭಾವದೊಡನೆ ಹುಟ್ಟುತ್ತೇವೆ. ಸ್ವಭಾವವನ್ನು ನಾವು ಬದಲಾಯಿಸಿಕೊಳ್ಳಬಹುದು, ಆದರೆ ಯಾರೂ ಕೂಡ ಇಲ್ಲಿ ಖಾಲಿ ಬರೋದಿಲ್ಲ. ಸ್ವಭಾವದೊಡನೆ ನಾವು ಈ ಪ್ರಪಂಚಕ್ಕೆ ಬರ್ತೇವೆ, ಸ್ವಭಾವಕ್ಕೆ ತಕ್ಕಂತೆ ನಾವು ಇಲ್ಲಿ ಬಾಳಿ ಬದುಕುತ್ತೇವೆ, ಕರ್ಮವನ್ನೂ ಕೂಡ ಅದೇ ರೀತಿ ಮಾಡುತ್ತೇವೆ. ಹೀಗೆ ಮನುಷ್ಯ ಎಂದರೆ ಸ್ವಭಾವದ ಒಂದು ಕಂತೆಯಲ್ಲದೆ ಬೇರಲ್ಲ. ನಮ್ಮ ಇಡೀ ವ್ಯಕ್ತಿತ್ವದ ಒಂದು ಸಾರವೇ ಈ ಸ್ವಭಾವ. ಹಾಗಾಗಿ ಸಾಹಿತ್ಯದಲ್ಲಿ ಒಂದು ಮಾತಿದೆ, ಪ್ರಭಾವಕ್ಕಿಂತ ಸ್ವಭಾವ ಬೆಳೆಸಿಕೊಳ್ಳುವುದು ಮುಖ್ಯ ಅಂತ. ಅನಂತರ ಕರ್ಮ ಅಂದರೆ ಏನು ಎಂಬುದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನಮ್ಮ ಉತ್ಪತ್ತಿ ಸ್ಥಿತಿಗೆ ಕಾರಣವಾಗಿರುವುದೇ ಕರ್ಮ. ಕರ್ಮವನ್ನು ಮಾಡಿ ಸ್ವಭಾವವನ್ನು ಉತ್ಪತ್ತಿ ಮಾಡಿಕೊಳ್ತೇವೆ, ಅನಂತರ ಆ ಸ್ವಭಾವಕ್ಕೆ ತಕ್ಕಂತೆ ಕರ್ಮ ಮಾಡುತ್ತಾ ಇರುತ್ತೇವೆ. ಈ ಕರ್ಮಕ್ಕೆ ಒಂದು ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಷ್ಟು ಜನ್ಮಗಳ ಹಿಂದೆ ಹೋದರೂ ಕೂಡ ಅದರ ಹಿಂದೆ ಒಂದು ಕರ್ಮ ಇದೆ. ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ಸಂಸ್ಕಾರದಂತೆ ನಮ್ಮ ಮನಸ್ಸಿನಲ್ಲಿ ಬೀಜವಾಗುತ್ತೆ. ಆ ಬೀಜ ಎಂದಿಗೂ ನಾಶವಾಗುವುದಿಲ್ಲ, ನಮ್ಮ ಮನಸ್ಸಿನ ಉಗ್ರಾಣದಲ್ಲಿರುತ್ತೆ ಅದು.

ಅದಕ್ಕೆ ಸರಿಯಾದ ವಾತಾವರಣ ಸಿಕ್ಕಿದರೆ ಪುನಃ ಅದು ಕಾರ್ಯರೂಪದಲ್ಲಿ ವ್ಯಕ್ತವಾಗಿ ಪುನಃ ಬೀಜ ಬಿಟ್ಟು ಸಂಸ್ಕಾರ ರೂಪದಲ್ಲಿ ಸಂಗ್ರಹವಾಗುತ್ತೆ. ನಾವು ನಾಶ ಮಾಡಿದ ಕರ್ಮಗಳ ವಾಸನೆ ಇರುವ ತನಕ ಅದನ್ನು ವೃದ್ಧಿ ಮಾಡಿಕೊಳ್ಳುವುದರ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಕಡಿಮೆ ಮಾಡಿಕೊಂಡು ಈ ವಾಸನಾಕ್ಷಯಕ್ಕೂ ನಾವು ಕರ್ಮ ಮಾಡಲೇಬೇಕು. ಹಾಗಾಗಿ ಕರ್ಮವಿಲ್ಲದೇ ಇದ್ದರೆ ವಾಸನೆಯೂ ಕೂಡ ಕ್ಷಯಿಸುವುದಿಲ್ಲ. ಒಂದು ದಾರವನ್ನು ನಾವು ಉಂಡೆಯಾಗಿ ಸುತ್ತುವುದೂ ಕರ್ಮವೇ. ಇದೇ ಪ್ರವೃತ್ತಿ ಕರ್ಮ. ಸುತ್ತಿದ ಉಂಡೆಯನ್ನು ಬಿಡಿಸುವುದು ಅದೂ ಕೂಡ ಕರ್ಮವೇ. ಅದೇ ನಿವೃತ್ತಿ ಕರ್ಮ ಅಂತ ಹೇಳಿ. ಹಾಗಾಗಿ ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಬ್ರಹ್ಮವು ನಾಶವುಳ್ಳಂತಹ ಜಗತ್ತಿಗೆ ಅಧಿಷ್ಠಾನವಾದ ಒಂದು ಶಕ್ತಿ. ಇದು ಅವಿನಾಶಿ, ಇದು ಅಖಂಡ ವಸ್ತು, ಸರ್ವವ್ಯಾಪಕವಾಗಿ ಸರ್ವಾಧಿಷ್ಠಾನವಾಗಿ ಇರುವ ಅದ್ವಿತೀಯ ವಸ್ತು. ಹಾಗಾಗಿ ಈ ಪರಬ್ರಹ್ಮ ವಸ್ತುವೇ ಉಪಾಧಿಗತವಾಗಿ ಕಾಣುವಾಗ ಅದಕ್ಕೆ ಅಧ್ಯಾತ್ಮ ಎಂದು ಹೆಸರು. ಆತ್ಮ ಅನ್ನೋದಿದೆಯಲ್ವಾ, ಅದು ಸರ್ವವ್ಯಾಪಿ. ಆದುದರಿಂದ ಅದು ಅತ್ಯಂತ ಸೂಕ್ಷ್ಮ ಕೂಡ. ನಮ್ಮೆಲ್ಲರ ಶರೀರದ ಮೂಲಕ ಅದು ವ್ಯಕ್ತಗೊಳ್ಳುವುದರಿಂದ ಅದಕ್ಕೆ ಅಧ್ಯಾತ್ಮ ಅಂಥೇಳಿ ಹೆಸರು. ಆಚಾರ್ಯರ ಶಂಕರರು ಇದನ್ನು ಒಂದು ಸುಂದರವಾಗಿ ನಿರೂಪಿಸಿದ್ದಾರೆ. ಏನಂತಂದರೆ, ತನ್ನ ಸನ್ನಿಧಿ ಮಾತ್ರದಿಂದ ಶರೀರೇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಚೇತನಗೊಳಿಸುವ ಶಕ್ತಿಯೇ ಅಧ್ಯಾತ್ಮ ಅಂಥೇಳಿ. ಅಂದರೆ ನಮ್ಮ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವುಗಳಿಗೂ ಕೂಡ ಯಾವುದು ಚೇತನವನ್ನು ಕೊಡ್ತಿದೆಯೋ ಅಥವಾ ಚೇತನವನ್ನಾಗಿ ಮಾಡಿಕೊಳ್ಳಿಕ್ಕೆ ಯಾವುದು ಶಕ್ತಿ ಇದೆಯೋ ಅದೇ ಅಧ್ಯಾತ್ಮ. ಇನ್ನು ಕರ್ಮ ಅನ್ನೋದಿದೆಯಲ್ವಾ, ಅದು ಕರ್ಮ ಅನ್ನುವಂಥದ್ದು ಕೇವಲ ಕೆಲಸಗಳಲ್ಲ, ದೈಹಿಕವಾಗಿ ನಾವು ಮಾಡೋ ಅಂಥ ಕೇವಲ ಕರ್ತವ್ಯಗಳಲ್ಲ. ಕರ್ಮ ಎಂಬ ಶಬ್ದಕ್ಕೆ ಒಂದು ಗೂಢ ಅರ್ಥವಿದೆ. ನಮ್ಮ ಪ್ರತಿಯೊಬ್ಬರ ಬುದ್ಧಿಯನ್ನು ಕೂಡ ಪ್ರೇರಣೆಗೊಳಿಸುವಂತಹ ಕ್ರಿಯಾತ್ಮಕ ಶಕ್ತಿಯೇ ಕರ್ಮ. ಯಾವುದೋ ಒಂದು ಕೆಲಸ ಇರುತ್ತೆ, ಆ ಕೆಲಸವನ್ನು ಮಾಡಬೇಕೋ ಬಿಡಬೇಕೋ ಅದನ್ನು ಪ್ರೇರಣೆಗೊಳಿಸುವಂಥದ್ದು ಬುದ್ಧಿ. ಎರಡು ಕೆಲಸಗಳಿರುತ್ತೆ, ನಾನು ಈ ಕೆಲಸವನ್ನು ಮಾಡಲೋ ಅಥವಾ ಆ ಕೆಲಸವನ್ನು ಮಾಡಲೋ ಅಂಥೇಳಿ. ನಮ್ಮ ಮುಂದೆ ಹಲವು ಬಾರಿ ಯೌವನಾವಸ್ಥೆಯಲ್ಲಿ ಎರಡು ರೀತಿಯ ಒಂದು ಕರ್ತವ್ಯ ಪಾಲನೆಗೆ ನಮಗೆ ಆಯ್ಕೆ ಇರುತ್ತೆ, ಹಲವಾರು ಆಯ್ಕೆಗಳಿರ್ತವೆ. ಆ ಎಲ್ಲ ಆಯ್ಕೆಗಳನ್ನು ಮಾಡುವಂಥದ್ದು ನಾವೇ. ಆ ಆಯ್ಕೆಗಳು ಕೂಡ ಅದು ಕರ್ಮಾನುಸಾರ. ನಮ್ಮ ಬುದ್ಧಿಗೆ ಯಾವುದು ಪ್ರೇರಣೆ ಕೊಡುತ್ತೋ ಅದನ್ನೇ ತಾನೇ ನಾವು ಆರಿಸಿಕೊಳ್ಳುವಂಥದ್ದು. ಅದು ಬುದ್ಧಿ ಪ್ರೇರಕ, ಅದೇ ಕರ್ಮ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನೀನೂರು ಕೆರೆ ಬಾವಿ ತೋಡಬಹುದತಿ ಆಳ, ನೀನೂರು ಕೆರೆ ಬಾವಿ ತೋಡಬಹುದತಿ ಆಳ, ಮಳೆ ಬರದೆ ನೀರಿದೆಯೇ ಬರಗಾಲದಲ್ಲಿ, ತೋಡುವುದು ಅನಿವಾರ್ಯ ಜಲಧಾರೆ ಅವನಿಚ್ಛೆ, ತೋಡುವುದು ಅನಿವಾರ್ಯ

ಹಾಗಾಗಿ ನಾವು ನಮ್ಮ ಕೆಲಸಗಳನ್ನು, ನಮ್ಮ ಆಯ್ಕೆಗಳನ್ನು ನಾವು ಮಾಡ್ತಾ ಹೋಗಬೇಕು. 100 ಕೆರೆ ಬಾವಿಗಳನ್ನು ನಾವು ತೋಡಬಹುದು ಅತೀ ಆಳವಾಗಿ, ಆದರೆ ಮಳೆ ಬರದೇ ಹೋದರೆ, ಬರಗಾಲ ಇದ್ದಾಗ ನೀರಿರುತ್ತಾ? ಹಾಗಾಗಿ ಬಾವಿಯನ್ನು ತೋಡುವುದು ನಮಗೆ ಅನಿವಾರ್ಯದ ಕೆಲಸ, ಆದರೆ ಜಲವನ್ನು ಕೊಡುವಂಥದ್ದು ಅದು ಆ ಭಗವಂತನ ಇಚ್ಛೆ. ಅವನಿಚ್ಛೆಯಂತೆ ಅವನು ಮಾಡ್ತಾನೆ, ಆದರೆ ನಮ್ಮ ಕರ್ತವ್ಯದಂತೆ ನಾವು ಕೆಲಸವನ್ನು ಮಾಡ್ತಾ ಸಾಗೋಣ. ಹಾಗಾಗಿ ನಿರಂತರ ಕರ್ತವ್ಯ, ನಿರಂತರ ಕರ್ಮದಲ್ಲಿಯೇ ನಾವು ತೊಡಗೋಣ ಅಂತಲೇ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣ ಪರಮಾತ್ಮನು ಕೂಡ ತಿಳಿಸ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಹೆಚ್ಚಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ಶ್ರೀ

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತರ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನಿಂದ ಏರ್ಪಡಿಸಿದ್ದ ಮದ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಹೊಸ ಜೀವನಕ್ಕೂ ಕೂಡ ಕಾಲಿಟ್ಟು ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಯಚಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ರಮೇಶ್ ಅವರು. ಬನ್ನಿ ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ರಮೇಶ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ರಮೇಶ್ ಅಂತ ಹೊಸೂರ್ ಗ್ರಾಮ ಎಚ್ಚಿಡಿಕೋಟೆ ತಾಲೂಕು.
0: ಮೊದಲಿಗೆ ಬಹಳ ಸಂತೋಷ ರಮೇಶ್ ಅವರೇ, ನೀವು ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಈ ಕುಡಿತವನ್ನ ಸೇವನೆ ಮಾಡಿದ್ರೆ ನಾವು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತೀವಿ, ಜೊತೆಗೆ ಈ ಕುಡಿತವನ್ನು ಬಿಟ್ಟರೆ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಕೂಡ ನಾವು ನಡೆಸಿಕೊಂಡು ಹೋಗಬಹುದು ಎಂಬ ಈ ಎರಡು ವಿಚಾರಗಳ ಬಗ್ಗೆ, ಇದಕ್ಕಿಂತ ಹೆಚ್ಚಾಗಿ ಎಷ್ಟೋ ಕುಟುಂಬಗಳು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಸಂಸಾರವನ್ನೇ ಹಾಳು ಮಾಡ್ಕೊಂಡು ನೋಡ್ತಾ ಇದ್ದೀವಿ, ಅಂತ ಕುಟುಂಬಗಳಿಗೆ ಒಂದು ಒಳ್ಳೆ ಉಪಯುಕ್ತವಾದ ಮಾಹಿತಿನ ತಿಳಿಸಿಕೊಡಲು ಈ ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುತ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ, ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮ ಒಂದು ಪ್ರಸ್ತುತ ಜೀವನ ಹೇಗೆ ನಡ್ಕೊಂಡು ಹೋಗ್ತಿದೆ ರಮೇಶ್ ಅವರೇ, ಹೇಗಿದೆ ಜೀವನ?
1: ಚೆನ್ನಾಗಿದೆ ಸರ್, ಇವಾಗ ಏನ್ ತೊಂದ್ರೆ ಇಲ್ಲ. ಇವಾಗ ನಡ್ಕೊಂಡು ಹೋಗಕ್ಕೆ, ಕೂಲಿ ಮಾಡೋದಕ್ಕೆ ಯಾವ ಕಡೆ ಹೋಗಿದ್ರು ಯಾರು ನಮ್ಗೆ ಏನು ಅಂತ ಹೇಳ್ತಾ ಇಲ್ಲ. ಇವಾಗ ಫಸ್ಟ್ ಎಲ್ಲ ಅಂತಕೊಂತಿದ್ರು, ಬೀದಿ ಬೀದಿಗಳೆಲ್ಲ ಕುಡ್ಕೊಂಡು ತಿರುಗುತ್ತಾ ಎಲ್ಲ, ಮನೇಲಿ ಏನು ಚೆಲುಗಿಲು ಏನು ನಡೆಸಲ್ವಾ, ಸಾಮಾನ್ಯ ಏನು ಇಲ್ವಾ, ಹಂಗೆ ಹಿಂಗೆ ಅಂತ ಜಗಳ ಮಾಡ್ತಾ ಇದ್ರು. ಇವಾಗ ಯಾರು ಹೇಳ್ತಾ ಇಲ್ಲ. ಈಗ ನನ್ನ ನೋಡೋಲ್ಲೇ ಜನಗಳಿಗೆಲ್ಲ ಭಾರಿ ಇಷ್ಟ ಆಗಿದೆ. ಹೆಂಗೆ ಆದ್ರೂ ಜೀವನಗಳೆಲ್ಲ ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗವನೆ, ಆಮೇಲೆ ತೊಂದರೆ ಏನು ಇಲ್ಲ ಮನೇಲಿ, ಅಷ್ಟು ತೊಂದರೆ ಜಗಳ ಪಗಳ ಏನು ಇಲ್ಲ ಅಂತ ಹಂಗೆಲ್ಲ ಮಾಡ್ಕೊಂಡು ಇವಾಗೆಲ್ಲ ಚೆನ್ನಾಗಿ ಸುಗದಲ್ಲೇ ಬಾಳ್ತಾ ಇವೆ. ಎಣ್ಣೆ ಇದ್ದಾಗ ಭಾರಿ ಬೀದಿಗಳಿಗೆಲ್ಲ ನಮ್ಮ ಮೇಲೆ ಭಾರಿ ಜನಗಳು ನಿಷ್ಠೂರ ಆಗಿತ್ತು. ಅದೆಲ್ಲ ಬಿಟ್ಟು ಬಿಟ್ಟು ಇವಾಗ ನಿಮ್ಮ ಹತ್ರ ಬಂದು ಎಚ್ಚಿಡಿಕೋಟೆ ತಾಲೂಕಲ್ಲಿ ಅಲ್ಲಿ ಬಂದಾಗ ಆಮೇಲೆ ಅವರೆಲ್ಲ ನಮ್ಮನ್ನೆಲ್ಲ ಬೈದು ಹಂಗಾರು ಹೋಗಿ ಬದುಕು ಅಂತ ರೂಟ್ ಹುಡುಕಿ ನಮ್ಗೆ ಹೇಳೋ ಸಕ್ಷಣದಲ್ಲಿ ನಾವು ಅಲ್ಲಿ ಬಂದು ಇವಾಗ ಅವರಿಂದ ನಮ್ಗೆ ಮುಂದುವರೆದು ಇನ್ನೂ ಚೆನ್ನಾಗಿ ಆಗ್ಬೇಕು ಅಂತ ಭಾರಿ ಬೇಡ್ಕೊತಾ ಇದ್ದೀನಿ. ಇನ್ನೂ ಮುಂದ್ಗಡೆ ಹೋಗಿ ಇನ್ನೇನಾದ್ರು ಮಕ್ಳು ಗಿಕ್ಕಳೆಲ್ಲ ಮದುವೆ ಗಿಡ ಎಲ್ಲ ಮಾಡಿಸಿ ಅವರು ಬಾಳಾಟ ಬಾಳಲಿ ಅಂತ ನನ್ನ ಪ್ರಯತ್ನದಿಂದ ನಾವು ಈಗ ಮುಂದರಿತಾ ಇದ್ದೀನಿ. ಇವಾಗ ಎಣ್ಣೆ ಗಿಣ್ಣೆ ಯಾವ್ದೇ ಜನಗಳು ಬಂದಿದ್ರು ನನಗೆ ಎಣ್ಣೆ ಬೇಡ ಅಂತ ಅನಿಸ್ತದೆ. ಮನೇಲಿ ಒಂದೇ ಬಾಳಿ ಬದುಕಬೇಕು, ನೆಮ್ಮದಿಯಾಗಿ ಸುಖವಾಗಿ ಇರಬೇಕು ಅಂತ ಒಂದು ಆಸೆ ಪಡ್ತಾ ಇದ್ದೀನಿ. ಆಮೇಲೆ ಮುಂದ್ಗಡೆ ಕೆಲಸ ಮಾಡಿ ಬರೋ ಟೈಮಲ್ಲೆಲ್ಲ ಆಮೇಲೆ ಏನು ಇಲ್ಲ ದುಡ್ಡು, 500 ರೂಪಾಯಿ ಸಿಕ್ಕಿದ್ರೆ 500 ರೂಪಾಯಿ ಅವತ್ತು ತೀರೋಗೋದು. ಮನೇಲಿ ಬಂದಿದ್ರೆ ಜಗಳ, ಹೆಂಡತಿ ಮೇಲೆ ಜಗಳ, ಮಕ್ಕಳ ಮೇಲೆ ಹಿಂಗೆಲ್ಲ ಜಗಳ ಮಾಡಿಗೆ ಇವೆಲ್ಲ ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದೀನಿ. ಇರ್ಲಿ ಕಷ್ಟಪಟ್ಟು ಇವಾಗ ಅವಳ ಸುಖ ದೇವರ ಮುಂದುವರಿಸಿ ಇದೆಲ್ಲ ಚೆನ್ನಾಗಿರ್ಬೇಕಂತ ನಾನು ಆತ್ಮಹತ್ಯೆಯಲ್ಲೇ ಒಳ್ಳೆ ಚೆನ್ನಾಗಿ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದೀನಿ.
0: ಅದೇ ಒಟ್ಟಾರೆ ಹೇಳೋದಾದ್ರೆ ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮ ಒಂದು ಪ್ರಸ್ತುತ ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅಂತ ಹೇಳ್ತಾ ಇದ್ದೀರಾ?
1: ಯಾವ ಸರ್, ಅಲ್ಲಿ ಇವಾಗ ಒಂದು 2 ತಿಂಗಳು ಆಗಿದೆ, 2 ತಿಂಗಳ ಹಿಂದೆ ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ. ಫುಡ್ ಗಿಡ್ಡ ಎಲ್ಲ ಚೆನ್ನಾಗಿ ಮನೇಲಿ ಮಾಡ್ಕೊಡ್ತಾರೆ, ಅದು ನಾನು ಅಲ್ಲಿ ಇಲ್ಲೆಲ್ಲ ಕೆಲಸ ಮಾಡ್ತೇನೆ. ಮನೆ ಹತ್ರ ಬಂದಾಗ ಸ್ನಾನ ಗಿನ ಎಲ್ಲ ಮಾಡಿ ಅಚ್ಚಿಟ್ಟಾಗ ಮನೇಲಿ ಇರ್ತೇನೆ. ಆಮೇಲೆ ಬಾರ್ ಹತ್ರ ಹೋದ್ರು ಕೂಡ ನನಗೆ ಏನು ಇಲ್ಲ, ನನಗೆ ಒಂದು ಆ ಬಾರ್ ಹತ್ರ ಹೋಗಿ ನನಗೆ ಇಷ್ಟ ಇಲ್ಲ. ಆದ್ರೆ ಜನಗಳಂತ ಒಯ್ತಾ ಇದೀನಿ, ಅವ್ರೇನಾದ್ರು ಕೊಟ್ಟಿದ್ರು ಅದನ್ನ ಬಿಕ್ರಿ ಮಾಡಿದ್ರು ಬಿಡಿ ಬಿಗಿ ಪೊಟ್ಟಲ್ಲಿ ತೆಗಿತೇನೆ. ಆಮೇಲೆ ಆ ಕಡೆ ಮನೆ ಸಾಮಾನುಗಳೆಲ್ಲ ತಕೊಂಡ್ಬರ್ತೇನೆ. ಆಮೇಲೆ ಎಂಟಿ ಮಕ್ಕಳೆಲ್ಲ ಅವರು ಚೆನ್ನಾಗವ್ರೆ. ಮೊದ್ಲೆಲ್ಲ ದನ ಕರುವೇನೋ ನೋಡ್ತಿದ್ದಿಲ್ಲ, ಆಡುವೇನು ನೋಡ್ತಾ ಇದ್ದಿಲ್ಲ, ಬರೀ ಎಣ್ಣೆ ಕುಡ್ಕೊಂಡು ಹಿಂಗ್ ತಿರ್ಗೋದು. ಸಾಯಂಕಾಲ ಆಯ್ತು ಅಂದ್ರೆ ಬಿದ್ದ ಮನೆ ಕೂಡ ಬೆಳಿಗ್ಗೆ ಆಗ ಸ್ವಲ್ಪ ಮನೇಲಿ ಸ್ವಲ್ಪ ಕಿರಿಕಿರಿ ಹಂಗೆಲ್ಲ ಮಾಡ್ತಿದ್ದೆ. ಇವಾಗೆಲ್ಲ ಬಿಟ್ಟು ಬಿಟ್ಟು ಈಗ ಒಳ್ಳೆ ಚೆನ್ನಾಗಿದ್ದೀನಿ. ಇನ್ನೂ ಮುಂದುವರಿಬೇಕಂತ ಆಸೆ ಪಡ್ತಾ ಇದ್ದೀನಿ. ಇನ್ನೂ ಮುಂದೆ ಬಾಳಾಡದಲ್ಲಿ ಇನ್ನೂ ಒಂದು 6 ವರ್ಷ ಜೀವನಗಳಲ್ಲ ಬದುಕಲೇಬೇಕಂತ ನಾನು ತುಂಬಾ ಆಸೆ ಪಡ್ತಾ ಇದ್ದೀನಿ.
0: ಅದೇ ತಾವು ಈ ಕುಡಿತವನ್ನು ಬಿಟ್ಟದ್ರಿಂದ ಕೆಲವು ಮನೆಯ ಜವಾಬ್ದಾರಿಗಳನ್ನ ತಗೊಂಡು ಮನೆಯ ಒಂದು ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ?
1: ಹೌದು ಸರ್, ಇವಾಗೆಲ್ಲ ಮನೆಗಿನ

0: ಎಲ್ಲ ಗ್ಲಾವ್ ಎಲ್ಲ ಮುಗಿಸ್ಬಿಟ್ಟು ತಕೋಸಂದು ಕೂಡಿ ಏನು ಆಯ್ತಾ ಇದ್ದೆ ಎಣ್ಣೆ ಬಿಟ್ಟಮೇಲೆ ಎಲ್ಲಾರ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಆದ್ಮೇಲೆ ಅಂಗಡಿ ಗಿಂಗಡಿ ಎಲ್ಲ ಕೃಷಿ ಮಾಡಿದ್ದೀನಿ, ಯಾವ್ದಾದ್ರು ಒಂದು ವ್ಯಾಪಾರಕ್ಕೆ ತೊಡಬೇಕಂತ ಒಂದು ಆಸೆ ಇದೆ.
1: ಹಾಗೇನೆ ಸುಮಾರು 7 ವರ್ಷಗಳಿಂದ ಕುಡಿತಾ ಇದ್ರಿ, ಇದಕ್ಕೆ ಏನ್ ಕಾರಣ ಇತ್ತು ರಮೇಶ್ ಅವರಾಗಿದ್ರೆ?
0: ಅದು ಕುಡ್ತದ್ರಿಂದ ಸರ್ ಒಂದು ಯಾವ್ದಾವ್ದು ಹಂಗೆ ಟೆನ್ಷನ್ ಆಗಿ ಹಿಂಗ್ ಕುಡ್ತಾ ಇದ್ದು, ಮತ್ತೆ ಜೊತೆಗಳ ಜನಗಳ ಇದ್ರು, ಜನಗಳಿಂದ ನಾವು ಈ ತರ ಸಂಘಗಳ ಅವ್ರ ಜೊತೆ ಸೇರ್ಕೊಂಡು ಅವನು 100 ರೂಪಾಯಿ ಮುಡ್ಕೊಂಡು ನಾವು 500 ರೂಪಾಯಿ ಹಿಂಗ್ ಮುಡಿಕೊಂಡು ನಮ್ ಬಾಳಾಟಿಕೆ ಹೋಸ್ಕರ ಎಣ್ಣೆ ಕುಡ್ದು ಭಾರಿ ಕಷ್ಟ ಪಟ್ಟು, ಆಮೇಲೆ ಜನಗಳೇ ನಮ್ಗೆ ಉಪಕಾರ ಇಲ್ಲ ಅಂದ್ಮೇಲೆ ನಮ್ಮೇಲೆ ಒತ್ತಗೆ ಹೆಚ್ಚಿಗೆ ಅವ್ರು ಜೊತೆಲ್ಲ ಸೇರ್ಕೊಂಡು ನೀವು ಒಂದ್ 2 ವರಿ ಅಂತ ಹೇಳ್ಬಿಟ್ಟು ನಮ್ಗೆ ಕುಡಿಸಿದ್ರೆ ನಾವು 4-5 ಹಿಂಗೆಲ್ಲ ಕುಡ್ದು, ಮತ್ತೆ ಮನೆಯನ್ನು ಕಾಣಕ್ಕಿಲ್ಲ, ಹೆಂಡತಿ ಮಕ್ಕಳು ನೋಡಕ್ಕಿಲ್ಲ, ಆಮೇಲೆ 3 ದಿವಸ ಆದ್ರೂ ಸ್ನಾನ ಇಲ್ಲ. ಇನ್ನು ಹಿಂಗೇನೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಬೆಳಗ್ಗೆ ಸಾಯಂಕಾಲ ಎದ್ದೆಟ್ಲೇನು ಎಣ್ಣೆ ಇತ್ತು, ಹಂಗೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದು. ಈಗ ಎಲ್ಲ ನೋಡ್ದು ಆಮೇಲೆ ಕರ್ಕೊಂಡು ಈ ಸಂಘದವ್ರು ಅವರೇ ಅವ್ರು ದಯವಿಟ್ಟು ನೀವು ಹೋಗಿ ಒಳ್ಳೇದಾಯ್ತು ನಿಮ್ಗೆ ಚೆನ್ನಾಗಿರ್ತವ್ರಿ ಹೋಗಿ ಅಂತ ಅವರೇ ಹೇಳಿದ್ದು. ಆಮೇಲೆ ಗಣೇಶ್ ನಮ್ಮನ್ನ ಕರ್ಕೊಂಡು ಹೋಗಿ ಸಭೆ ಮುಂದೆ ನಡೆಸಿ ತೋರಿಸ್ತಾ ಹಿಂಗೆಲ್ಲ ಇದ್ದ ನಿಮ್ಗೆ 16 ವರ್ಷ ಬಾಳಾಟದಲ್ಲಿ ಪಯಣ ಬದುಕಬಹುದು ಅಥವಾ ನೆಮ್ಮದಿಯಾಗಿ ಬದುಕಬಹುದು, ಅದಕ್ಕೇನು ತೊಂದರೆನೇನೇನು ಇಲ್ಲ. ಅದಕ್ಕೆ ಕಷ್ಟಪಟ್ಟು ಇಲ್ಲಿ ಈ ತರ ದುಡ್ದು ಈ ತರ ದುಡ್ಡು ಚೆಲು ಮಾಡ್ಕೊಂಡು ಬೀದ್ ಬೀದಿಗಳಿಗೆಲ್ಲ ನಾಯ್ಕಂದಾಗ ತಿರೋದ್ರಗಿಂತ ಹಂಗೆ ನಿಮ್ ಜೊತೆಲಿ ಬಂದ ಕೂಡ ನೀವು ನೆಮ್ಮದಿಯಾಗಿ ನಾ ತೋರಿಸ್ಕೊಡ್ತೀನಿ ಅಂತ ಅವ್ರು ಬಂದು ತೋರಿಸ್ಕೊಟ್ಟಿದ್ರೆ ಇವತ್ತು ನಾವು ಒಳ್ಳೆ ನೆಮ್ಮದಿಯಾಗಿ ಬರ್ತೇವೆ. ನನ್ಗೇನು ಇವಾಗ ಏನು ಅಷ್ಟು ಕಷ್ಟ ಏನೇನು ಇಲ್ಲ, ಆ ಎಣ್ಣೆ ಪುಟ್ಟ ಮೇಲೆ ನನ್ಗೆ ಸಾಕೋ ಸಾಕು ಅಂತಾಯ್ತು. ಆ ದೇವ್ರಿಗೆ ಶಿವನೇ ನಾನು ಕೈ ಮುಗಿದೀನಿ, ನೀನ್ ಬಾಳಾಡದಲ್ಲಿ ನನಗೆ ಇನ್ನೊಂದು 10 ವರ್ಷ ಆದ್ರೂ ಬಾಳಿ ಬದುಕಬೇಕು ಅನ್ನೋ ಆಸೆ ಇದೆ. ಇನ್ನು ಅದ್ಮೇಲೆ ನಮ್ಗೆ ಏನು ಎಣ್ಣೆ ಗಿಣ್ಣೆ ಏನು ಬೇಡ.
1: ಅದೇ ತಾವ್ ಹೇಳ್ತಿದ್ರಿ ನಾ ಈ ಕುಡಿದಕ್ಕೆ ಏನ್ ಕಾರಣ ಇತ್ತು ಅಂದ್ರೆ, ಕೆಲವರು ನಮ್ಮೂರಲ್ಲಿ ಜನಗಳು ಕುಡಿತಾ ಇದ್ರು, ಅವರು ಸ್ವಲ್ಪ ಎಣ್ಣೆ ತಗೋ ಕುಡಿ ಏನು ಆಗಲ್ಲಂತ ನನಗೆ ಎಣ್ಣೆ ಕೊಟ್ಟಿದ್ರು, ಅದರಿಂದ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳ್ತಾ ಇದ್ರಿ. ಇವಾಗ ಯಾವ್ದಕ್ಕೊಂದ್ಸತಿ ಈ ರೀತಿ ಎಣ್ಣವನ್ನ ಕುಡಿದೆ ಕೊಡ್ತಾ ಇದ್ರೆ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳು ಉಂಟಾಗಬಹುದು? ಯಾವ್ದಕ್ಕೊಂದ್ಸತಿ ಯೋಚನೆ ಮಾಡಿ ಕುಡಿಯೋಣ ಬೇಡವಂತ ಅನಿಸ್ತಿರ್ಲಿಲ್ವಾ ಅವಾಗ? ಹೇಗೆ ರಮೇಶ್ ಅವರು ನಿಮ್ಗೆ
0: ಅನ್ಸಿತ್ತು ಸರ್? ಅಲ್ಲೇ ಚೆನ್ನಾಗಿ ಕುಂದ್ಬಿಟ್ಟು ಮಾರ್ಲ ದಿವಸ ಕೈ ಕಾಲೆಲ್ಲ ಉರಿ, ಕಣ್ಣುರಿ, ತಲೆ ಊರಿ, ಹಿಂಗೆಲ್ಲ ಬಂದಿದ್ರು ಕುಡಿ ಪುನಃನೇ ಸತ್ರ ಸಾಯ್ಲೇಬೇಕು ಅಂದ್ಬಿಟ್ಟು ಪುನಃ ಎಣ್ಣೆನೆ ಕುಡಿತಾ ಇದ್ದು. ಅದನ್ನೆಲ್ಲ ಹೋಗಿ ಹಾಸ್ಪಿಟಲ್ ತೋರಿಸಿದ್ರಪ್ಪ ಒಂದು 10-20 ದಿವಸ ಬಿಟ್ಬಿಡು, ನಿನ್ಗೆ ಭಯಂಕರ ತೊಂದರೆ ಇದೆ, ಬರೀ ಎಣ್ಣೆ ಹಾಕ್ಬಿಟ್ಟು ಫುಡ್ ಹೊಟ್ಟೆಲ್ಲಿ ಏನು ಇಲ್ಲ ಅಂತ ಡಾಕ್ಟರ್ ಕುಡಿ ಹೇಳ್ತಾ ಇದ್ರು. ಅದನ್ನು ಕುಡಿ ಒಂದು 4 ದಿವಸ ಬಿಟ್ಬಿಟ್ಟು ಅನ್ನ 4 ದಿವಸದಲ್ಲೇ ನಾವು 4-5 ಜನ ಸೇರ್ಕೊಂಡಿದ್ರೆ ಅವ್ರ ಹಾಫ್ ಬಾಟ್ಲು ಮತ್ತೆ 1 ಲೀಟರ್ ಎಲ್ಲ ಇಸಿ ಕುಡಿಯೋ ತೆಗಿ ಅಂತ ಹೇಳ್ತಾ ಇದ್ರು. ಇನ್ನು ಅವಾಗೆಲ್ಲ ಇವರೆಲ್ಲ ಕುಡಿತಾ ಇದ್ರೆ ನನಗೂ ನಾಶ ಇರ್ತಾ ಇದ್ರು, ನಾನು ಹಂಗೆ ಕುಡಿದ್ಬಿಟ್ಟಿದ್ದೆ. ಅವಾಗ ಹೊಟ್ಟೆ ನಾವು ಬರೋದು ಸೈಕಲ್ ಬರೋದು ಹಿಂಗೆಲ್ಲ ಇದ್ರೆ ಹೆಂಡತಿ ಕುಡಿ ಆಡೋದು, ನೀನ್ ಕುಡಿದಾಗೆ ಡೈರಿ ಕುಡಿದಾಗ ತಾನೆ ಈ ತರ ಸಪೋಗ ಬರ್ತಾ ಇರೋದು. ನೀನ್ ಆಸ್ಪತ್ರೆ ಹೋಗಿ ತೋರ್ಸು, ತಗೋ ಒಂದು 500 ರೂಪಾಯಿ ತಗೊಂಡು ಹೋಗಿ ತೋರ್ಸ್ಬಿಟ್ಟು ಬಾ ಅಂತ ಹೇಳಿದ್ರು. ಅಲ್ಲಿ ಆಸ್ಪತ್ರೆಗೇನು ಹೋಯ್ತಿರ್ತಾ ಇಲ್ಲ, 500 ರೂಪಾಯಿ ತಗೊಂಡು ಬಾರಲ್ಲಿ ಚೆನ್ನಾಗಿ ಕುಡಿದು ಬಿಟ್ಟು ಸಾಯಂಕಾಲ 6 ಗಂಟೆ 7 ಗಂಟೆ ಮನೆಗೆ ಬರೋದು. ಹಂಗೆಲ್ಲ ಮಾಡಿ ಬರ್ತಾ ಇರೋ ಟೈಮಲ್ಲಿ ಪುನಃ ಮಾರ್ಲಾಗ ಕಾಸಿಲ್ಲಲ್ಲ. ಆವಾಗ ಮನೇಲಿ ಇರೋದು ಭತ್ತ ಸ್ವಲ್ಪ ರಾಗಿ ಹಂಗೆಲ್ಲ ತಗೊಂಡು ಮಾರ್ಬಿಡ್ತಿದ್ದೆ. ಇನ್ನು ಹೆಂಡತಿ ಇನ್ನೇನು ಮಾಡ್ತಾಳೆ, ಇನ್ನು ಹೆಂಗಾದ್ರು ನೀವು ಹಾಳಾದ್ರೆ ಏನೋ ಬಾಳಾದ್ರೆ ಏನೋ ಕುಡಿದು ಏನಾದ್ರು ಮಾಡುವ, ನನಗೇನು ಇಲ್ಲ, ನನಗೆ ಚೆಲುಗಿರೋದು ಕುಡಿಯ ತಗೊಂಡು ಮಾರ್ತಾ ಇಲ್ಲ. ನಿನ್ಗೇನಾದ್ರು ದರಿದ್ರು ಅಲ್ವಾ, ಇದೆಲ್ಲ ಕಷ್ಟಪಟ್ಟು ಅಧ್ವಾನ ಮಾಡಿ ಮನೇಲಿ ಮಡಿಕೊಂಡು ಅಂತ ಗೋ ಅಂತ ಗೋಳಿಸ್ತಿರ್ಲಿ, ನಮ್ಗೆ ಅದೇನು ತೋಂತಾ ಇಲ್ಲ, ನಮ್ಗೆ ಕುಡಿಬೇಕಷ್ಟೇ. ಆವಾಗ ಬೆಳಿಗ್ಗೆ ಎದ್ದಲ್ಲ ಆಗ ಕಣ್ಣೀರ್ ಹಾಕೊಂಡು ಗೋಳಾಡಿಸ್ಲಿ, ಆಗ ಒಂದು ಯೋಚನೆ ಇರ್ತದೆ, ಶೇ ನನ್ನ ಹೆಂಡತಿ ಮಾತು ನಾನು ಕೇಳ್ದೋದ್ಮೇಲೆ ನಾನು ಯಾಕೆ ಬದುಕೋದು ಅಂತ. ಹಂಗೆ ಹೋಗಿ ಬೀದಿಗಳಲ್ಲಿ ಹೋಗಿ ಸಿಟಿಗೆ ಹೋಗೋ ಟೈಮಲ್ಲಿ ಅಲ್ಲೂ ಜನಗಳು ಸಿಕ್ಕೇ ಸಿಗ್ತಾರೆ. ಆವಾಗ ಬರೋ ನೀನು ಒಂದು ಹಾಕುವತ್ತಾಗಿ ಏನು ಮಾಡೋಕ್ಕಾಗಿಲ್ಲ, ಕಾಸು ಬೀಸಲ್ಲ ನಿನ್ನೆ ರಾತ್ರಿ ಮುಗಿಸ್ಕೊಂಡೆ, ಒಂದು ನೈಟಿ ಹಾಕ್ಬಿಡು ಅಂತ. ಅವ್ರ ಜೊತೆ ಸೇರಿದ್ರೆ ಇನ್ನ ಸಾಯಂಕಾಲ ಬೇರೆ ಬರೀ ಎಣ್ಣೆನೆ. ಹಿಂಗೆಲ್ಲ ಆಗ್ಬಿಟ್ಟು ಭಾರಿ ಬೇಜಾರಾಯ್ತು. ಏನೋ ನಿಮ್ಮ ಹತ್ರ ಬಂದದ್ಗ ಭಾರಿ ಪುಣ್ಯ ಪಡ್ದೀನಿ, ಆ ದೇವ್ರೆ ನನ್ಗೆ ಸಾಕ್ಷಿ ಆಗ್ಬೇಕು. ಶಿವ್ರೆ ನಮ್ಮ ಮನೆ ದೇವ್ರನ್ನ ನಾನು ನೆನ್ಸ್ಕೋತೀನಿ, ಅದೇ ಅವ್ರನ್ನ ನೆನ್ಸ್ಕೊಂಡು ಆಗಿ ಇವಾಗೆಲ್ಲ ನೋಡೋಸಲ್ಲ ಭಯಂಕರ ಕಣ್ಣೀರು. ಇವಳೆ ತಾನಾಗಿನೆಲ್ಲ ಮಾಡಿ ಅಂತಾನೆ ನೀವು ಕರ್ತ ಜಾಗಕ್ಕೆ ಬನ್ನಿ ಅಂತ ಹೇಳಿದ್ರಲ್ಲ, ಆಗ ನಾನು ಬಂದಿದ್ದು. ಒಂದು ಇಷ್ಟು ನೆಮ್ಮದಿಯಾಗಿ ಎಣ್ಣೆ ಬಿಟ್ಟದ ಮೇಲೆ ನನಗೊಂದು ಕರ್ತವ್ಯದಲ್ಲಿ ಒಳ್ಳೇದಾಗು ಅಂತ ಕಾಣ್ತದೆ ಸರ್. ಅದಕ್ಕೆ ಒಳ್ಳೇದಾಯ್ತೀರಿ. ಇನ್ನೂ ಅನುಭವದಲ್ಲಿ ನಾನು ಜನ್ಮದಲ್ಲಿ ನೀನು ಇನ್ನಾರು 10 ಜನರು ಜೊತೆಲ್ಲ ಸೇರಿ ಅವ್ರಿಗೂ ಒಂದು ಬುದ್ಧಿವಂತನೂ ಆಗಿ ಅವ್ರಿಗೂ ಒಂದು ಕಥೆಗಳು ಹೇಳ್ತೀನಿ ನೋಡಪ್ಪ, ನಾ ಅವರಿಂದ ನಾ ಬದುಕರಿ, ನನ್ನಿಂದ ನೀವು ಒಂದು ಸ್ವಲ್ಪ ಬುದಿಕೊಳ್ಳಿ ಮುಂದ್ಗಡೆ. ಹಾಗೆ ಎಲ್ಲ ಸರಾಬು ಎಣ್ಣೆ ಹೊಡೆಯವರೆಲ್ಲ ನನ್ನ ಜೊತೆಲಿ ಬಂದು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೂ ಜನಗಳು ನನ್ನ ಮಾತು ಕೇಳೋದು ಇಲ್ಲ, ಅವರು ಸಾಯಂಕಾಲ ಇನ್ನು ಸುಮ್ಮನೆ ಹೇಳೋದು ಹಂಗೆ ಹಿಂಗೆಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಆಗಿ 1 ತಿಂಗಳು ಬಿಟ್ಟದ ಮೇಲೆ ಆಗ ಊರ್ ಜನಗಳಿಗೆ ವಿಷಯ ಗೊತ್ತಾಯ್ತು. ಈ ಚೆನ್ನಾಗಿ ಅವನೇ ಸ್ವಲ್ಪ ತನಿ ಗಿಡ ಎಲ್ಲ ಬಂದವನೇ ಅವನ್ನ ಕೂಟ ಗಿಡ ಎಲ್ಲ ತಿಂತಾನೆ ಈಗ ಎಣ್ಣೆ ಬಿಟ್ಟ ಮೇಲೆ. ಇವಾಗ ಊರ್ ಕಟ್ಟೋದೆಲ್ಲ ನನ್ನ ಮೇಲೆ ಭಾರಿ ಇಷ್ಟ ಪಡ್ತಾರೆ ಸರ್. ಅಲ್ಲಿ ಇನ್ನು ಮುಂದೆ

0: ಏನಾದ್ರೂ ವ್ಯಾಪಾರ ಗ್ಯಾಪಾರ ಮಾಡ್ಕೊಂಡು ಜೀವನ ಮಾಡು, ಇನ್ ಯಾಕಲ್ಲ ಎಷ್ಟೆಲ್ಲ ಈ ಭಾರತದಲ್ಲಿ ಏನು ಇರ್ತಿದ್ದಿಲ್ಲ, ಒಣಗಿ ಸಹಾಯಕ ಆಗ್ಬಿಟ್ಟಿದೆ. ಇವಾಗೆಲ್ಲ ನಿರುದ್ಯೋಗ ಭಾರತದಲ್ಲಿ ಒಳ್ಳೆ ಚೆನ್ನಾಗಿದೆ ಅಂತ ನಮ್ ಚಿಕ್ಕವ ನಮ್ ತಾಯಿ ಇದ್ರೆಲ್ಲ ಇವಾಗ ಬಂದು ಎಲ್ಲ ಹೇಳ್ತಾ ಇದ್ರು, ಇನ್ ಮೊದಲು ಈ ತರ ಎಣ್ಣೆ ಕೊಡ್ರು ಬೀದಿಗಳೆಲ್ಲ ಉಚ್ಚಿನಾಯಾಗಿ ತೀರುತ್ತದಲ್ಲ, ಇವಾಗ ಎಲ್ಲ ಕುಡ್ತಾ ನಾನು ಮೇಲೆ ಚೆನ್ನಾಗಿದೆ.
1: ಅದೇ ತಾವ್ ಹೇಳ್ತಿದ್ರೆ ಕುಡಿತವನು ಬಿಟ್ಟ ನಂತರ ಇವಾಗ ನಿಮ್ಮೂರ ಗ್ರಾಮಸ್ಥರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರುಗಳಾಗಿರ್ಬೋದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಗೌರವ ಕೊಟ್ಟು ಮಾತಾಡ್ತೀರಾ ಅಂತ ಹೇಳ್ತಾ ಇದ್ದೀರ.
0: ಹೌದು ಸರ್, ಅದ್ಲೇ
1: ಕುಡಿಯುವ ಸಂದರ್ಭದಲ್ಲಿ ತಮಗೆ ವೈಯಕ್ತಿಕವಾಗಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿತ್ತ ರಮೇಶ್ ಅವರೇ?
0: ಬೆಳಗ್ಗೆ ಎದ್ದೆಲ್ಲ ನಂಗೆ ಎಣ್ಣೆ ಇಲ್ದ ಕಂಡು ಅಮ್ಮನ ಫುಡ್ಡೇನೆ ಬೇಡ, ಫುಡ್ ಒಂದ್ ಗಂಟೆ ಟೈಮು ಬೇಡ, 4 ಗಂಟೆ ಟೀ ಬೇಡ, 6 ಗಂಟೆ ಟೈಮ್ ಅಲ್ಲಿ ನನ್ಗೆ ಎಣ್ಣೆ ಬೇಕು. ಎಣ್ಣೆ ಕುಡ್ದು ಒಳ್ಳೆ ಕೂಸ ಆಯ್ತು ಅಂತ ಅಂದ್ಮೇಲೆ ಮನೇಲಿ ಕಿರಿಕಿರಿ ಅಂತ ಜಗಳ. ಆಮೇಲೆ ಮಗನ ಹತ್ರ ಕಾಸು ಕೊಡೋ ಏನೋ ನಿನ್ನ ತಂದ ಮಡಿಗಿಲ್ಲ ಅಂತ ಅವನು ಕುಡಿ ಬೈದು ಬಿಡ್ತಿದ್ದೆ. ಆಗೆಲ್ಲ ಅಪ್ಪ ಕುಡ್ದು ಹಿಂಗ್ ಪರದಾಡ್ತಾನೆ, ಕೊಡ ತಗೊಂಡ ತೈವತ್ತ ಹೋಗ್ಲೆ ತೆಗಿ ಅಂತ ಅಲ್ಲಿ ಕೊಡ್ತಿದ್ದ. ಇವಾಗ ಅವನೇ ನನ್ಗೆ ಹೇಳ್ತಾನೆ, ನೀನ್ ಅವ್ಳು ಚೆನ್ನಾಗಿದ್ಯಲ್ಲ, ಇನ್ನೇನ ನಿನ್ಗೆ ಮನೆಗೆ ಇನ್ನೇನು ಕೆಲಸ ಮಾಡ್ಕೊಂಡು ಮನೇಲೇ ಇರೋ, ಅದೇ ನೀನ್ ತೊಂದ್ರೆ ಇಲ್ಲ, ನೀನು ಎಣ್ಣೆಗೆ ನೀನು ಹಾಕ್ಬೇಡ ಅಂತ. ನೀನ್ ಇಷ್ಟು ಮೆಟ್ಲೆಲ್ಲ ನನ್ನ ನೋಡಕ್ಕೆ ಚೆನ್ನಾಗಿದೀಯ ಅಂತ ಮಗನೇ ಹೇಳ್ತಾನೆ. ಹಂಗೆಲ್ಲ ಮೆಂಬರ್ಗಳು ನನ್ನ ಕಂಡೆಲ್ಲ ಬಾರಿ ಇಷ್ಟಪಡ್ತಾರೆ, ಈ ಊರ್ ಮೆಂಬರ್ಗಳೆಲ್ಲ ಹಿಂಗೆಲ್ಲ ಇದ್ದಿದ್ದೇನೆ. ಆಗ ಊರ್ ಮೆಂಬರ್ಗಳ ಇದ್ದು ಬಿಟ್ಟು ಬಿಡೋದು, ನಿನ್ಗೆ ಏನ್ ಬೇಕಾದ್ರೆ ಸಹಾಯ ಮಾಡ್ತಾನೆ ಪಂಚಾಯತಿ ಕಡೆಯಿಂದ, ಅದಕ್ಕೂ ನಿನ್ಗೆ ಏನಾದ್ರು ಹೆಲ್ಪ್ ಮಾಡ್ತೀನಿ. ಹಂಗ ಸಾರ್ ಜನನ್ನ ಕರ್ಕೊಂಡು ಹೋಗಿ ಅಲ್ಲಿ ತಗೊಂಡು ತೋರಿಸು, ಎಚ್ಡಿಕೋಟೆ ತಾಲೂಕಲ್ಲಿ ನೆಮ್ಮದಿಯಾಗಿ ಬದುಕಾದ್ರು. ಇನ್ನು 5-6 ಜನರು ಅವರೇ, ಅವರು ಇವಾಗ ಬೆತ್ತಿನಿ ಬೆತ್ತಿನ ಅಂತ ಹೇಳ್ಬಿಟ್ಟು ಅವ್ರನ್ನ ಮೋಸ ಮಾಡ್ಬಿಟ್ಟ ಕರ್ಕೊಂಡು ಹೋಗಕ್ಕೆ ನಮ್ಗೆ ಲಾಭ ಇಲ್ಲ. ಅದಕ್ಕೆ ಕಣ್ಣು ಮುಂದೆ ಹೇಳ್ಬಿಡ್ತೀನಿ, ನನ್ ತಡಿ ಹಿಂಗೆ ಎಲ್ಲ ಫುಡ್ ಗಿಡ್ಡೆಲ್ಲ ತಿಂದು ಎಣ್ಣೆ ಬಿಟ್ಟಿದ್ಮೇಲೆ ನಾನು ಚೆನ್ನಾಗಿ ಆಗಿದ್ದೀನಿ, ಅದೇ ತರ ನೀವು ಆಗಿ ಅಂತ ಹೇಳ್ತೀನಿ ಸರ್ ಅಲ್ಲಿ.
1: ಹಾಗೇನೆ ಇವಾಗ ಹೆಚ್ಚೆಚ್ಚು ಕುಟ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಗ್ರಾಮಸ್ಥರಾಗಿರ್ಬೋದು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಅವಾಗ ಭಯಂಕರ ನನ್ನ ನೋಡೋದಿಲ್ಲ ಏನು ಇಲ್ಲ, ಇವನ್ನೆಲ್ಲ ಬುಲೋಪರ ಹಿಂಗೆ ಅಣ್ಣೆ ಗಿಣ್ಣೆ ಎಲ್ಲ ಕೂಡ್ದು ಏನ್ ಪರದಾಡ್ಕೊಂಡೋಯ್ತಾನೆ, ಹೆಂಡತಿ ಮಕ್ಕಳು ನೋಡಲ್ಲ ಅಥವಾ ದನಕರು ನೋಡಲ್ಲ, ಏನು ನೋಡ್ತಾ ಇಲ್ಲ. ಬೆಳಗ್ಗೆ ಸಾಯಂಕಾಲ ಇದ್ರೆ ಸಾಯಂಕಾಲ ಬೇರೆ ಕೂಡ್ದು 8 ಗಂಟೆ ರಾತ್ರಿಯಿಂದ ಮನೆಗೆ ಬಂದು ಅದು ಬೇರೆ ಮನೇಲಿ ಪರದಾಟ, ಬೆಳಗ್ಗೆ ಎದ್ದೇ ದುಡ್ಕೊಡು ಅಂತ ಕೇಳ್ತಾರೆ. ಇದು ಎಲ್ಲಿಂದ ಮಾಡ್ಕೊಂಡ್ಬರ್ತಾರೆ, ತಾಯಿವೇ ಮಗನು ಸೇರಿ ಇವ್ರಿಗೆಲ್ಲ 100 ರೂಪಾಯಿ ಡೈಲಿ ಕೊಡ್ಬೇಕಂದ್ರೆ ಎಷ್ಟಿನ ಕುರ್ಮಾನ ಬರ್ತದೆ ಅಂತ ಎಲ್ಲ ಊರ್ ಕಟ್ಟಿನವ್ರು ಹೇಳ್ತಾ ಇದ್ರು. ಇವಾಗ ಊರ್ ಕಟ್ಟಿನವ್ರೆಲ್ಲ ಈಗ ನನ್ನ ಕಂಡು ಹೋಗ್ಬಿಟ್ಟು ಅಷ್ಟು ಆಗಿದ್ದವ ಇವತ್ತು ಸೇತುವಾಗಿ ನಡೀತಾ ಇದ್ದಲ್ಲ, ಎಲ್ಲಿಂದ ನಿಮ್ಗೆ ಬರ್ಮಾನ ಬರ್ತದ, ಹೆಂಗ್ ನೀವು ಜೀವನದಲ್ಲ ಮುಂದುವರಿತಾ ಇದೆ ಅಂತ ಅವರೇ ಹೇಳ್ತಾವ್ರೆ. ಆಗ ನಾನು ಹೇಳೋದು, ಅಲ್ಲಿಂದ ನಮ್ಗೆ ದೇವ್ರು ಕೊಟ್ಟವರ ಹಿಂಗೆ ಈ ತರ ಮಾಡಿದ್ದಾರೆ, ನನ್ನ ಸರಾಪ್ ಹೋಗಿ ನನ್ನ ಸ್ವಂತದಲ್ಲ ಹೋಗಿ ನನ್ನ ನೀವೆಲ್ಲ ನಿಮ್ ನಾಚಿಗೋಸ್ಕರ ನಿಮ್ನೆಲ್ಲ ವೈದ್ಯ ಮಾಡಿ ನಮ್ನೆಲ್ಲ ಈ ತರ ಮಾಡಿರೋದಕ್ಕ ನಾವು ಇನ್ನು ಮುಂದೆ ನಿಲ್ಬೇಕು ಅಂತ ಹೇಳಿದ್ರೆ ಎಣ್ಣೆ ನಿಲ್ಸ್ಬಿಟ್ಟಿದ್ದೀರಿ, ನಾನಾದ್ರೂ ಇನ್ನು 10 ವರ್ಷ ಚೆನ್ನಾಗಿರ್ತೀನಿ ಅಂತ ಊರ್ ಕಟ್ಟಿಗೆ ಹೇಳಿದ್ರೆ ಅವ್ರಿಗೆ ಇಷ್ಟ ಮಾದ್ರಿ ಒಪ್ಕೊಂಡ್ರು ಸರ್ ಅಲ್ಲಿ. ಅವ್ರಿಗೆಲ್ಲ ಹೋದ್ರು ನಮ್ಗೆ ಒಂದ್ ನಂಬಿಕೆ ಅಲ್ಲೇ, ಯಾಕೆ ಬಂದ್ರು ಇವಾಗ ಕೂಗ್ತಾರೆ, ಎಲ್ಲಿ ಹೋಗಿದ್ದೆ ಏನ್ ಕದಿಯನ ನೀವು ಚೆನ್ನಾಗಿದೆಲ್ಲ, ಎಲ್ಲಿಂದ ನೀವು ಎಣ್ಣೆ ಬಿಟ್ಟಿದ್ರು ಅಂತ. ನಾನು ಹೇಳಿದೆ ಎಚ್ಡಿಕೋಟೆ ತಾಲೂಕಿನಿಂದ ಅವ್ರು ಕರ್ಕೊಂಡು ಹೋಗಿದ್ರು. ಹಾಗೆ 10 ದಿನ ಅಲ್ಲಿ ಇದ್ದೆ ಕ್ಯಾಂಪು, ಅಲ್ಲಿಂದ ಬಿಟ್ಟ ಮೇಲೆ ಮನೆಗೆ ಬಂದು ಒಂದು 10 ದಿವಸ ಊರಲ್ಲಿದ್ದೆ, ಊರಲ್ಲಿ ಇದ್ದುಬಿಟ್ಟು ಆಮೇಲೆ ಊರಿಂದ ಬಿಟ್ಟು ಹೋದೆ ಒಂದು 10 ದಿವಸ ಕೇರಳಕ್ಕೆ ಹೊಂಟೋಗ್ಬಿಟ್ಟಿದ್ದೆ ಕೆಲ್ಸಕ್ಕೆ. ಇವಾಗೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿದ್ಲೆ ಊರ್ ನುಡಿ ಈ ತರ ಇದ್ರೆ 6 ವರ್ಷ ಬದುಕಬೋದಪ್ಪ, ಇಲ್ಲೆಲ್ಲ ಎಣ್ಣೆ ಕುಡ್ಕೊಂಡು ಪರದಾಡ್ಕೊಂಡು ಬೀದಿಗಳೆಲ್ಲ ಹೋದ್ರೆ ಬೀದಿ ನಾಯಿ ತೀರ ಹೋದ್ರೆ ಜನ ಏನು ಒಪ್ತಾ ಇಲ್ಲ ಹಂಗೆಲ್ಲ ಹೇಳ್ತಾ ಇದ್ರು. ಇವಾಗೆಲ್ಲ ಚೆನ್ನಾಗಿರೋದಕ್ಕೆ ಏನು ತೊಂದರೆ ಇಲ್ಲ. ಹಂಗೆಲ್ಲ ಬರೋದ್ರಲ್ಲಿ ಮೆಂಬರ್ಗಳು ಮತ್ತೆ ಪೊಲೀಸ್ನವರು ಕೂಡ ಬಾವಲಿ ಟೇಷನ್ಲ್ಲೇ ಪೊಲೀಸ್ನವರು ಇದ್ರು. ಆಗ ನನ್ಗೆ ಹೇಳಿದ್ರು, ಏನ ಇಷ್ಟು ಪ್ಯಾಂಟ್ ಗಿಂಟೆಲ್ಲ ಹಾಕ್ಬಿಟ್ಟು ಎಲ್ಲಿಗೆ ಹೋಯ್ತಾ ಇದೆಯಾ, ಎಲ್ಲಿ ಕೆಲ್ಸಕ್ಕೆ ಹೋಗಿದ್ಯಾ ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ, ಕೊಯ್ಕೊಡ್ಗೆ ಹೋಗಿದೆ ಸರ್ ಕೆಲ್ಸಕ್ಕೆ, ಈಗ ಎಣ್ಣೆ ಗಿಂಡೆಲ್ಲ ನಿಲ್ಸ್ಬಿಟ್ಟಿದ್ಯಾ ಅಂತ ಹೇಳಿದ್ರು. ಸಂಘದವ್ರು ನನ್ ಕರ್ಕೊಂಡು ಹೋಗಿದ್ರು ಸರ್ ಅಲ್ಲಿ. ಆಗೆಲ್ಲ ಕರ್ಕೊಂಡೋಗಿ ನಾವು 11 ದಿವಸ ಕ್ಯಾಂಪ್ ಅಲ್ಲಿ ಇದ್ದೆ, ಕ್ಯಾಂಪಿಂದ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ಯಾ ಅಂತ ಹೇಳಿದೆ ಅವ್ರಿಗೆ. ಇನ್ನಾದ್ರು ಚೆನ್ನಾಗಿರಪ್ಪ, ಇದು ಯಾಕೆ ನಮ್ಮ ಹತ್ರ ಎಲ್ಲ 50-100 ಎಲ್ಲ ಕೇಳ್ತಾ ಇದ್ದೆ, ಹಿಂಗೆಲ್ಲ ಆಗಿರೋ ಮನುಷ್ಯ ಈಗ ಚೆನ್ನಾಗಿ ಆಗ್ಬಿಟ್ಟಿದೆಲ್ಲ ಅಂತ. ಈ ನಮ್ಮನ್ನೆಲ್ಲ ಕಂಡಿರಲ್ಲ, ಇವಾಗ ಅವ್ರಿಗೆ ಇಷ್ಟಪಡ್ತಾರೆ, ನಮ್ಮ ಕಲರ್ ಚೇಂಜ್ ಆಯ್ತಲ್ಲ ಸರ್ ಅಲ್ಲಿ. ಅವಾಗೆಲ್ಲ ಏನೋ 3-4 ದಿವಸ ಬಟ್ಟೆ ಹಾಕ್ಬಿಟ್ಟಿದ್ರೆ ಒಂದ್ ಬಟ್ಟೆನು ಒಗೆತಾ ಇಲ್ಲ, ಆಮೇಲೆ ನೀ ಸ್ನಾನೂ ಮಾಡ್ತಾ ಇಲ್ಲ, ಅದೇ ಬಟ್ಟೆಲಿ ಮನೆಗೆ ಹೋಗೋದು, ಅದೇ ಬಟ್ಟೆಲಿ ಊಟ ಮಾಡೋದ, ಊಟ ಮಾಡಿದ್ರೆ ಮಾಡಿದ್ರು ಮಾಡಿದ್ರೆ ಇಲ್ಲೋದ್ರೆ ಇಲ್ಲ, ಬೆಳಿಗ್ಗೆ ಎದ್ದಾಗ್ಲೇ ನಮ್ಗೆ ಎಣ್ಣೆ ಬೇಕು. ಹಂಗೆಲ್ಲ ಇದ್ದವ ಇವಾಗ ಚೆನ್ನಾಗಾಗಿರೋದಕ್ಕೆ ಜನಗಳು ಇನ್ನೂ ಒಂದು 10 ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ನಂಗೆಲ್ಲ ಆಗಸದ್ಲಿ ಇನ್ನು ಅದಕ್ಕೂ ಮುಂದುವರಿಬೇಕಂತ ಹೇಳಿದ್ರೆ ತುಂಬಾ ಟ್ಯಾಂಕ್ಸ್ ಆಗಿ ಮುಂದುವರಿಲೇಬೇಕು. ಇನ್ನೊಂದು 10-20 ವರ್ಷ ಹೆಂಗಾದ್ರೂ ನನ್ನ ಜೀವನದಲ್ಲಿ ಹೆಂಗಾದ್ರೂ ಕೂಲಿ ಮಾಡಿ ಆದ್ರೂ ಮಕ್ಕಳು ಸಾಕಿ ಇವಾಗ ನನ್ನ ಜೀವನನ ಮುಂದೆ ಹರಿಸಿಕೊಂಡು ನಾವು ನಡೆಸಲಾ ಇರ್ಬೇಕು.
1: ಹಾಗೇನೆ ಕುಡಿಯಂತ ಸಂದರ್ಭದಲ್ಲಿ ತಾವುಗಳು ಹೊರಗಡೆ ಹೋಗಿ ಕೂಲಿ ಮಾಡ್ಕೊಂಡು ಬಂದು ಮನೆ ನಿರ್ವಹಣೆಗಂತ ಹಣವನ್ನ ಏನಾದ್ರು ಕೊಡ್ತಾ ಇದ್ರ ರಮೇಶ್ ಅವರೇ?
0: ಸರ್ ಮೊದ್ಲು ಏನು ಕೊಡ್ತಾ ಇಲ್ಲ ಸರ್, 500 1000 ಎಲ್ಲ ಕೈಲ ಸಿಕ್ಕಿದ್ರೆ ಆವತ್ತೇ ಆವತ್ತು ಚೆಲು ತೀರಿಸ್ಬಿಟ್ಟು

0: ನಾನು ಹೆಂಡತಿನಾಗ ಹೋಗಾರ್ತಿದ್ದೆ, ಕೊಡೋ ಒಂದು 100 ರೂಪಾಯಿ ಕಾಲ್ ಕೊಟ್ಟಿದ್ನಿ ನಿನ್ ಅಮ್ಮಯ್ಯ ಹಂಗೆಲ್ಲ ಆಗಿ, ಮತ್ತೆ ಸ್ವಲ್ಪ ಕೋಪಗೆ ದಿನಸಿಗಳೆಲ್ಲ ಹತ್ಕೊಂಡು ಹೋಗ್ಬಿಡ್ತಿದ್ದೆ, ಅದೆಲ್ಲ ಮಾರಿ ಕುಡಿದು ಹಂಗ್ ಬಂದಿದ್ರು ಕೂಡಿ ಅವ್ಳು ಮಾತಾಡ್ತಾ ಇಲ್ಲ, ಅದ್ರೂ ಕೂಡಿ ಅವಳ ಏನಾದ್ರು ಒಂದು ಮಾತಾಡ್ತಿದ್ರೆ ಏನ್ ಮಾಡಿದ್ರು ಮಾಡು, ಅದಕ್ಕೆ ನನ್ಗೇನು ಇಲ್ಲ, ಜಮೀನು ಇದೆ ಅದು ಬೇಕಾದ್ರೆ ಭೋಗಿ ಇಟ್ಬಿಟ್ಟು ಕುಡಿ, ಏನ್ ನಿನ್ ತೊಂದ್ರೆ ಇಲ್ಲ, ಬಸ್ಸಿ ನನ್ನೇ ಇಟ್ಕೊಂಡು ಹೊಡೆ ಬರ ಅಷ್ಟೇ ಅಂತ ಹಂಗೆಲ್ಲ ಹೇಳ್ತಿದ್ದ. ಹಂಗು ಇಟ್ಕೊಂಡು ಹೊಡೆದು ಕೂತಿದ್ದೆ ಸರ್ ಅವ್ಗೆ, ಹೊಡೆದು ಬೇಕಷ್ಟೆಲ್ಲ ಅನುಭೋಗ ಪಟ್ಬಿಟ್ಟಿದ್ದೀನಿ, ಇವಾಗೆಲ್ಲ ಕೊಟ್ಟಿ ಸಾಕಾಗಿ ಆಮೇಲೆ ನೆಮ್ಮದಿಯಾಗಿ ಅವಳೇನೆ ಕುಡಿ ಹೇಳಿಲ್ಲ ನನಗೆ, ಇವಾಗ ಎಣ್ಣೆ ಬಿಡಕ್ ಹೋಗು ಅಥವಾ ಯಾವ್ದಾರು ಮಾಡು ನಿನ್ಗೆ ಅಂತ ಹಂಗೆ ಹೇಳ್ತಾ ಇದ್ದ. ಆವಾಗ ಎಲ್ಲ ಊರ್ ಜನ ಎಲ್ಲ ನಾಟ್ಯ ಮಾಡಕ್ ಹೋದ್ರೆ ನಾನೇ ಹೆಂಗ್ ಬದುಕೋದು, ನನ್ ಜೀವ ಹೆಂಗ್ ಆಯ್ತದೆ, ಇದೆಲ್ಲ ಎಣ್ಣೆ ಕುಡಿದು ನನಗೆ ಭಾರಿ ಕಷ್ಟಗಳು ಬರ್ತಾವೆ ಅಂದ್ರೆ ನಾನು ಅನ್ಭವದಲ್ಲಿ ಭಾರಿ ಯೋಚನೆ ಮಾಡ್ಕೊಂಡು ಹಿಂಗ್ ಕೂತಿದ್ದೆ. ಆಮೇಲೆ ಗಣೇಶ ಅಂತ ಒಬ್ರು ಎಲ್ಲರೂ ವರ್ಷದಲ್ಲೆಲ್ಲ ನಿಲ್ಸ್ಕೊಂಡು ಬಂದಿದ್ರು ಎಣ್ಣೆ ಗಿಣ್ಣೆ ಎಲ್ಲ, ಅವಾಗ ಅವ್ನ್ ಕೇಳ್ದೆ ಎಣ್ಣೆ ಹಾಕ್ಬಿಟ್ಟು ನನ್ನ ತಗೊಂಡೋಗಿ ನೀವೆಲ್ಲ ಕರ್ಕೊಂಡೋಯ್ತಲ್ಲ, ಅದಕ್ಕೆ ನನ್ಗಾದ್ರು ಅಲ್ಲಿ ಸ್ವಲ್ಪ ಸಪೋರ್ಟ್ ಮಾಡು, ನಾನು ಅದ್ರ ತೀರಾ ನಡಿಯಕ್ಕಾಯ್ತಾ ಇಲ್ಲ, ಆಮೇಲೆ ನನಗೆ ಏನೋ ಕೈಕಾಲೆಲ್ಲ ನಾವು ಮತ್ತೆ ಕೈಕಾಲು ಹೊಟ್ಟೆ ಎಲ್ಲ ನಾವು ಕಣ್ಣೆಲ್ಲ ಉರಿ ನಿಂಗೆ ಕಷ್ಟ ಎಲ್ಲ ಉರಿತಾರೆ, ಅದಕ್ಕೆ ತಗೊಂಡು ತೋರಿಸು ಅಂತ ಹೇಳಿದಾಗ ಅವ ನನ್ಗೆ ಅವತ್ತು ಸಾಯಂಕಾಲ ಬಂದು ನಿನ್ ಭೇಟಿ ಆಗುವಂತ ಮನೇಲಿ ಅಂತ ಹೇಳ್ದ. ಅವತ್ತು ಬೆಳಿಗ್ಗೆನೆ ಅಲ್ಲಿಗೆ ನಾ ಆಫೀಸ್ಗೆ ಬಂದಿದ್ದು ಕೋಟೆ ತಾಲೂಕಲ್ಲಿ, ಇನ್ನು ಅವನು ಕುಡಿ ಇಲ್ದಾಗ ನಾನು ಯಾವ್ದಾದ್ರು ಒಂದ್ ಸೈಡ್ಲಲ್ಲಿ ಏನಾದ್ರೂ ಆಗ್ಬಿಟ್ಟಿದ್ದೆ. ಇನ್ನು ಅವ್ನ ಕೈ ಮುಗಿಬೇಕು, ಅವ್ನ್ ಕರ್ಕೊಂಡಾಗ ನಾನು ತುಂಬಾ ಒಳ್ಳೇದು ಮಾಡುದಲ್ಲ, ಅದನ್ನ ಅಷ್ಟಗಿಂತ ಒಳ್ಳೆ ಚೆನ್ನಾಗಿ ಆಗ್ಲೇಬೇಕು.
1: ಹಾಗಿದ್ರೆ ಕುಡಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರೆ ರಮೇಶ್ ಅವ್ರು? ಯಾವಾಗಿದ್ರೆ
0: ಮೊದ್ಲು ಒಂದ 800-1,000 ರೂಪಾಯಿ ಕೆಲಸ ಮಾಡ್ತಿದ್ದೆ ಸರ್. ಕೆಲಸ ಮಾಡಿ ಕೇರಳದಿಂದ ನಾವು ಕರ್ನಾಟಕಕ್ಕೆ ಬಂದು 1,200-1,900 ಹಂಗೆಲ್ಲ ಕೆಲಸ ಗೊತ್ತಾ ಇತ್ತು. ಆವಾಗ ಬಂದೆಲ್ಲ ಬಾರಲ್ಲಿ ಬಂದು ಹೇಳಿದ್ರೆ ತೀಪಟೆ ಅಂತ 90 ಹೊಡೆದು ಊಟ ಹಂಗೆ ಕೂತಿದ್ರು ಸಾಕಾದ್ರೆ ಜನಗಳೆಲ್ಲ ನಮ್ ಜೊತೆ ಇದೆ, ಹಂಗೆಲ್ಲ ಸಾಯಂಕಾಲ ಆಗೋದ್ರೊಳಗೆ ಮನೆಗೆ ಬರೋಷ್ಟು 1 ರೂಪಾಯಿ ಏನೂ ಇಲ್ಲ.
1: ಅಂದ್ರೆ ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ಸಂಪೂರ್ಣವಾಗಿ ಕುಡಿದಕ್ಕೆ ಬಳಸ್ಕೊಬಿಡ್ತೀರಿ?
0: ಎಲ್ಲ ಬಳಸ್ಬಿಟ್ಟೆ ಸರ್, ಏನು ಇಲ್ಲ, ನಮ್ದು ಒಂದು ಸುಮಾರು ಚಿನ್ನ ಮಾಲೆ ಎಲ್ಲ ಇತ್ತು, ಹಂಗೂ ಹಡ ಎಲ್ಲ ಗಿರಿವಿ ಮಾಡಿಬಿಟ್ಟೆ, ಅದೆಲ್ಲ ಮಡಿಗೆ ಕುಡಿದು ಮಾಡಿ ಸಾಕಾಗಿ ಆಮೇಲೆ ಲಾಸ್ಟ್ಗೆ ಆಯ್ತಾ ಇಲ್ಲ ಇದ್ಲೆಲ್ಲ ಮಾಡಿ ನನಗೇನೆ ಆಮೇಲೆ ಮನ ಎಲ್ಲ ದಪ್ಪ ಅದ, ಆಮೇಲೆ ಅವನು ಸ್ವಲ್ಪ ಕೆಲಸ ಕೆಲಸ ಎಲ್ಲ ಸಿಕ್ತು. ಆವಾಗ ನಮ್ಗೆ ಯೋಚನೆ ಬಂತು, ಇದೆಲ್ಲ ದುಡ್ಡೆಲ್ಲ ಸಂಪಾದನೆ ಮಾಡ್ಬೇಕು ಕಲ್ದೋಯ್ತಲ್ಲ, ನೀವು ಏನ ನಮ್ ತಪ್ಪ ಇರೋದು, ಏನ್ ಬಾಳಾಟದಲ್ಲಿ ಜನರ ಮುಂದೆ ನಾವು ಹೆಂಗ್ ತಲೆ ತಕೊಂಡು ನಡೆಯೋ, ಹಂಗೆಲ್ಲ ಅನುಭವದಲ್ಲೇ ಭಾರಿ ತೊಂದ್ರೆ ಕಷ್ಟ ಇತ್ತು ಹಂಗೆಲ್ಲ ಇರೋಷ್ಟ್ರಲ್ಲಿ. ಆಮೇಲೆ ನಾನು ಇವಾಗ ಕುರ್ತಾ ಅಂತ ಫಸ್ಟ್ ಇದ್ದಾಗ 1,000 ಖಾಲಿ, ಬೆಳಿಗ್ಗೆ ಎದ್ದಿರ್ಲ ಸರ್ ಕೆಲ್ಸಕ್ಕೆ ಹೋಗೋಷ್ಟ್ರಲ್ಲಿ 290 ಬೇಕು, ಅದು ಕೆಲಸ ಇಲ್ದವ್ರು ಚಿಂತೆ ಇಲ್ಲ. ಹಂಗೆ ಒಂದ್ ಸುಮಾರು ಸತಿ ಕೆಲಸ ಅಂತ ವಾಪಸ್ ಬಂದ್ಬಿಟ್ಟಿದೀನಿ, ಎಣ್ಣೆ ಪೂಸ ಆದ್ಮೇಲೆ ಏನ್ ಕೆಲಸ ನಡೀತಾ ಇಲ್ಲಲ್ಲ. ಇನ್ನು ಆಮೇಲೆ ಅವರೇ ದೋಣಿಗೆ ದುಡ್ಡು ಕೊಟ್ಟು ಬಸ್ಗೆ ದುಡ್ಡು ಕೊಡ್ಬಿಟ್ಟು ನೀನು ಹೊಂಟೋಗ್ಬಿಡು, ಇನ್ನೇನು ಮಾಡಕ್ ಆಯ್ತಾ ಇಲ್ಲ, ಇಲ್ಲಿಂದ ಕೆಲಸ ನಿನ್ ಕೇಳಿ ಆಯ್ತಾ ಇಲ್ಲ ಅಂತ ಹಂಗೆಲ್ಲ ಸುಮಾರು ಸತಿ ಬಂದ್ಬಿಟ್ಟಿನಿ ವಾಪಸಿ. ಇನ್ನು ಅಲ್ಲಿಂದ ಬಂದ್ಮೇಲೆ ಬೆಳಗ್ಗೆ ಹಿಡಿದ ಮೇಲೆ ಸಾಯಂಕಾಲ 8 ಗಂಟೆ 8 ಈ ಎಣ್ಣೆ ಬಿಡ್ತಾ ಇಲ್ಲ. ಅಲ್ಲಿಂದ ಬಂದ ಜನಗಳ ಹತ್ರ ಗೋಗಾರಿ ಸರ್ ಅಲ್ಲಿ 100 ಕೊಡಿ 100 ಕೊಡಿ, ನಾಳೆ ಕೊಡ್ತೀನಿ ನಾಳೆ ಇದ್ದು ಕೊಡ್ತೀನಿ ಅಂತ. ಆ ನಾಳಿದ್ದನ್ನು ಒಂದು ಕೊಡಕ ಕೆಪಾಸಿಟಿ ಬೇಡುವ ಸರ್, ಇಲ್ಲಿ ಎಣ್ಣೆ ಕುಡಿದು ಪೂಸ ಆಯ್ತು ಅಂದ್ರೆ 500 ರೂಪಾಯಿ ಮೇಲೆ ಒಂದು 10-15 ದಿವಸ ಕಳಿಬೇಕು ಅವ್ರು ದುಡ್ಡು ಕೊಡ್ಬೇಕಾದ್ರೆ. ಹಂಗಿರವ ಹಿಂಗ ಒಳ್ಳೆ ಚೆನ್ನಾಗಿಬಿಟ್ಟಿದಲ್ಲ ಅಂತ ಅವ್ರೇ ಹೇಳ್ತಾರೆ. ಇವಾಗ ಹಂಗೆಲ್ಲ ಒಳ್ಳೇದಾಗು ಇನ್ನು ಮುಂದ್ಗಡೆ ಹರ್ಕೊಂಡೋಗಿ ಇನ್ನು ಬುಟ್ಟದ ಸರ ಎಣ್ಣೆನ ಇನ್ನು ಮುಂದರ್ಸಿ ನೀನು ಆಗ್ಬೇಡ ನೀನು ಅದೇ ತರ ನೀನ್ ಬುಟ್ಟದಾಗ ಇನ್ನೂ ಒಂದ್ 10 ಜನ ಸೇರಿ ಅವ್ರನ್ನ ಕರ್ಕೊಂಡಾಗ ಅವ್ರನ್ನ ಒಳ್ಳೇದು ಮಾಡಿಸು ಅಂತ ಹೇಳ್ತಾರೆ.
1: ಹಾಗಿದ್ರೆ ಕುಡಿಯುವಾಗ ತಮ್ಮ ಮನಸ್ಸು ಹತೋಟಿಲಿ ಇರ್ತೈತ ಅವಾಗ ರಮೇಶ್ ಅವ್ರು ಹೇಗೆ?
0: ಇಲ್ಲ ಸರ್ ಅದೇನು ಇಲ್ಲ, ಅದೇನು ಎಣ್ಣೆ ಗಿಣ್ಣ ಕುಡಿದ್ಬಿಟ್ಟು ಯಾರ ಹತ್ರ ಗಲಾಟಿ ಗಿಲಾಟಿ ಏನು ಇಲ್ಲ, ಹಿಂಗೆ ಪರದಾಡ್ಕೊಂಡು ಸ್ವಲ್ಪ ಬೀದಿಗಳು ತಪ್ಪ ಹಂಗೆ ಹಿಂಗೆ ಎಲ್ಲ ಹೇಳ್ಬಿಡ್ತಿದ್ದೆ ಅವ್ರ ಹತ್ರ. ಅವ್ನ ಅಕ್ಕಪಕ್ಕದೆಲ್ಲ ಅವನ್ನೆಲ್ಲ ಎಣ್ಣೆ ಕುಡ್ಕೊಂಡು ಹೋಗಿ ಮನೆ ಸೇರೋಗೆ ಹೊತ್ ಮುಂಚೆ ಏನು ನಾನಿಗಿನ ಏನಾದ್ರು ಇದೆ ಏನಾರು ಆನೆ ಗಲಾಟಿ ಆಗೋದ್ರಲ್ಲಿ ಏನಾರು ಹೊಡೆದ್ಗಿಡು ಬಿಡೋದು ಹತ್ ಮುಂಚೆ ಹೋಗಿ ಮನೆ ಸೇರ್ ಬಿಡು ಅಂತ ಎಲ್ಲ ಹೇಳ್ತಾ ಇದ್ರು. ಮತ್ತೆ ಇನ್ನು ಯಾರ ಹತ್ರ ಆಗಿ ಹಂಗೆ ಹಿಂಗೆ ಎಲ್ಲ ಗಲಾಟಿ ಗಿಲಾಟಿ ಏನು ಮಾಡೋದಿಲ್ಲ. ಆಗಲೂ ಸರ್ ಇಷ್ಟಪಟ್ಟಿದ್ರು ನೀ ಎಣ್ಣೆ ಗಿಣ್ಣೆ ಎಲ್ಲ ಬಿಡ್ಬಿಡ್ರಿ ನೀ ಮುಂದೆ ಇರ್ತಾ ಚೆನ್ನಾಗಿರು ಅಂದ್ರೂ ನೀ ಊರವ್ರು ಮಾತು ಕೇಳ್ಕೊಂಡು ಅವ್ರ ಇವ್ರದ್ದೆಲ್ಲ ನೈಟಿ ಎಲ್ಲ ಸಿಗ್ತದೆ ಅಂದ್ಬಿಟ್ಟು ನಿನ್ನ 190-1,090 ನಿನ್ ಕೈಯಿಂದ ಚೆಲು, ಆಮೇಲೆ ಕಾಸ್ ಚೆಲು, ಆಮೇಲೆ ಮನೇಲಿ ಭಾರಿ ಜಗಳ ಮಡಗುತ್ತೆ ಅದನ್ನ ಯಾಕೆ ಬೇಕು ಅಂತ ದೊಡ್ಡವರೇ ಹೇಳ್ತಾ ಇದ್ರು. ಅಂದ್ರು ಸರ್ ಹಂಗೆಲ್ಲ ಬಿಡ್ತಾ ಇಲ್ಲ, ಬೆಳಿಗ್ಗೆ ಎದ್ದಕ್ಲೆ ಒಂದ್ 90 ಬೇಕು, ಒಂದು 12 ಗಂಟೆಗೆ ಆಗೊಂದ್ 2, 4 ಗಂಟೆಗೆ ಒಂದು 3-4 ಆಗಿಸ್ಲೇ ಒಳ್ಳೆ ಫುಲ್ ಪೂಸ ಆಗದ. ಆಗ ಕಣ್ ಕಾಣ್ತಾ ಇಲ್ಲ, ಆಗ ಊಟನೂ ಇಲ್ಲ ಏನೂ ಇಲ್ಲ, ಏನಲ್ಲೋ ಒಂದು ಪರದಾಟ ಬೀದಿ ಜನರೆಲ್ಲ ಹುಡುಕ ಬರ್ತಾವನೆ ಅಲ್ಲಿ ಏನೆಲ್ಲೋ ಪರದಾಡ್ಕೊಂಡ್ ಬರ್ತಾವನೆ ಇನ್ನು ಹೋದ್ರೆ ಹೋಗ್ಕೊಳ್ಳಿ ಅಂತ ಅವ್ರೆ ಕದ್ದು ಅಂತ ಬಿಡ ಅವರು, ಮನೆ ಸೇರ್ಕೊಳ್ಳಿ ಏನ್ ಮಾಡಕ್ ಆಯ್ತಾ ಇಲ್ಲ ಅಂತ.
1: ಹಾಗೇನೆ ಈ ಕುಡಿತನ ಬಿಟ್ಟು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಕುಟುಂಬದವರ ಸಹಕಾರಿಯಾಗಿದೆ ರಮೇಶ್ ಅವರು ಇವಾಗ?
0: ಚೆನ್ನಾಗವ್ರ ಸರ್, ಮಕ್ಕಳು ಚೆನ್ನಾಗದೆ, ಕುಟುಂಬ ಇವಾಗ ಅವ್ರಿಗೆ ನೆಮ್ಮದಿ. ಇವಾಗ ಯಾರು ಕೇಳ್ತಿದ್ರು 2 ತಿಂಗಳ ನಿನ್ ಗಂಡ ಎಣ್ಣೆಗೆಣ್ಣೆ ಎಲ್ಲ ನನ್ನ ಸುಡು, ಈಗ

0: ಚೆನ್ನಾಗಿ ಅವನಿಗೆ ಅಂತ ಕೇಳಿದ್ರೆ ತುಂಬಾ ಚೆನ್ನಾಗಿ ಅವ್ರೆ, ಅದೆಲ್ಲ ಸ್ವಲ್ಪ ತಡಿ ಗಿಡಿ ಎಲ್ಲ ಬಂದರೆ ಫುಡ್ ಗಿಡ್ ಎಲ್ಲ ಕೊಡ್ತೀನಿ, ಈಗ ಮನೇಲಿ ಏನು ತೊಂದರೆ ಏನು ಮಾಡ್ತಾ ಇಲ್ಲ, ಈಗ ಅವ್ರಿಗೇನೆ ಬೀದಿಗಳಲ್ಲಿ ಹೋಗೋಷ್ಟರಲ್ಲಿ ನಾಚಿಕೆನೆ, ಅವರೇ ಹಿಂಗೆ ಹೇಳ್ತಾರಲ್ಲ ಇನ್ನ ಸ್ವಲ್ಪ ದಪ್ಪ ಗಿಪ್ಪ ಆಗ್ಬಿಟ್ಟ ಆಗ ಚೇಂಜ್ ಆಗ್ಬಿಟ್ಟವನೆ ಹಂಗೆಲ್ಲ ಹೇಳ್ತಾರಲ್ಲ ಅಂತ ಹೆಂಡತಿನು ಕುಡಿ ಈಗ ನನಗೆ ಹೇಳ್ತಾವಳೆ. ಇನ್ನು ಅವರು ನಾನು ಹಿಂಗೆಲ್ಲ ಆಗಸದಲ್ಲೇ ಎಣ್ಣೆ ಎಲ್ಲ ಬುಟ್ಟ ಮೇಲೆ ತಾನೆ ಈ ತರ ಆಗಿರೋದು ಒಳ್ಳೇದಾಗಿರ್ತೀನಿ ಅಂತ ಹೇಳಿದಾಗ ನೀವು ಚೆನ್ನಾಗಿವ್ರಿ ಅಂತ ಜನನೇ ಹಂಗೆ ಹೇಳ್ತಾರೆ ಅಂತ ಹೇಳ್ತಾವಳೆ.
1: ಹಾಗೇನೆ ತಾವು ಸ್ವಾಮಿ ವಿವೇಕಾನಂದ ಯೂತ್ ಕಮಿಟಿಯಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಜ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತವನ್ನ ಬಿಡ್ತೀರಾ. ಇಲ್ಲಿ ಮಧ್ಯವರ್ಜ ಶಿಬಿರ ಕ್ಯಾಂಪ್ ಮಾಡ್ತಿದ್ರ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ರಮೇಶ್ ಅವರೇ?
0: ಕ್ಯಾಂಪ್ ನಮ್ದು ಏನು ಗೊತ್ತಾಯ್ತಾ ಇಲ್ಲ ಸರ್, ಹಿಂಗೆಲ್ಲ ಕುಡಿದು ಮಾಡಿ ಎಲ್ಲಾನು ಸೈಡ್ ಆಗಸದಲ್ಲೇ ಆಮೇಲೆ ವಿವೇಚನೆ ಬಂತು. ಇನ್ನು ಇದೆಲ್ಲ ಎಂಟಿನ ಕುಡಿ ಇಟ್ಕೊಂಡು ಹೊಡೆದ ಮೇಲೆ ಇನ್ನು ನನ್ನ ಜೀವನದಲ್ಲಿ ಯಾಕಾದ್ರೂ ಬದುಕಲೇಬೇಕು, ನನ್ಗೆ ಯಾರು ನೋಡ್ತಾ ಇಲ್ಲ, ಯಾವ ಕಡೆ ನಾನು ಯಾವ ಕಡೆ ಆದ್ರೂ ಹೋಗಿ ನಿಲ್ಸ್ಬೇಕು ಅಂತ ಒಂದು ಆಸೆ ಪಟ್ಟಿದೆ ಸರ್. ಅಲ್ಲಿ ಅದಕ್ಕೆ ಸಾಯಂಕಾಲ ಎದ್ದು ಬಿಟ್ಟು ಎಣ್ಣೆ ಹಾಕಿದ್ರು ಕುಡಿ ಬಂದು ಆ 3 ದಿವಸ 4 ದಿವಸ ನನಗೆ ಎಣ್ಣೆನೇ ಹಾಕ್ತಾ ಇದ್ದಲ್ಲ. ಆವಾಗ ಗಣೇಶನಿಂದ ಕೇಳ್ದೆ ನಾನು, ನಾನು ಸದ್ಯವಾಗಿ ನಾನು ನಿಲ್ಸ್ಬೇಕು, ಎಲ್ಲಿಯಲ್ಲಿ ಇದು ಯಾವ ಕಡೆನು ನನ್ನ ತಗೊಂಡೋಗಿ ಒಳ್ಳೇದು ಮಾಡ್ತೀಯ ಅಂತ ಹಂಗೆ ಕೇಳೋದ್ರಲ್ಲ ಬೆಳಿಗ್ಗೆ ಹೇಳ್ದ ನೀವಾಗ ಎಣ್ಣೆ ಹೊಡೆದ್ಬಿಟ್ಟಿದೆ, ಎಣ್ಣೆ ಹೊಡೆದ್ರಲ್ಲಿ ಇವು ನಿನ್ ನನ್ನ ಜೊತೆ ಮಾತಾಡೋಗಿಲ್ಲ, ನೀವು ಕೆಲಸ ಮಾಡೋ ನಾಳೆ ಸಾಯಂಕಾಲ ನನ್ನ ಎಣ್ಣೆ ಕುಡಿದೆ ಕಂಡು ಸ್ನಾನ ಎಲ್ಲ ಮಾಡಿ ಹೊಸ ಬಟ್ಟೆ ಎಲ್ಲ ಹಾಕಂಬ, ಆವಾಗ ನಿನ್ಗೆ ಹೇಳ್ತೀನಿ ಕಥೆಗಳು ಅಂತ ಹೇಳ್ತಾ. ಆವಾಗ ಅವ್ನ್ ಮಾತು ಕೇಳ್ದೆ, ಎಚ್ ಡಿ ಕೋಟಲ್ಲಿ ಕರ್ಕೊಂಡೋಗ್ತೀನಿ, ಅಲ್ಲಿ ಹೋಗಿ ಒಂದು 12 ದಿನ ಕ್ಯಾಂಪ್ ಇದೆ, ಕ್ಯಾಂಪ್ ಅಲ್ಲಿ ಹೋಗ್ಬಿಟ್ಟು ಫುಡ್ ಗಿಡ್ಡೆಲ್ಲ ಚೆನ್ನಾಗಿ ಸಿಗ್ತವೆ, ಆಮೇಲೆ ಗುಳಿಗೆ ಗಿಡ ಮಾತ್ರ ಗಿಡ್ಡೆಲ್ಲ ಚೆನ್ನಾಗಿ ಸಿಗ್ತವೆ, ಹಾಗೆಲ್ಲ ನೀನ್ ಚೆನ್ನಾಗಿ ಆಯ್ತೆ ಅಂತ ಹೇಳ್ಬಿಟ್ಟು ಆವತ್ತು ಸಾಯಂಕಾಲ 200 ರೂಪಾಯಿ ಕೊಟ್ಟ. ಆವತ್ತು ಸಾಯಂಕಾಲನೇ ಎಣ್ಣೆ ಹಾಕ್ಬಿಟ್ಟೆ, ಬೆಳಿಗ್ಗೆ ಎದ್ದಿಟ್ಲೆ ನೋಡ್ತೀನಿ ಕೈಕಾಲೆಲ್ಲ ನಡುತ್ತದೆ. ಆವಾಗ ಫೋನ್ ಮಾಡ್ದೆ, ಫೋನ್ ಮಾಡೋ ಟೈಮಲ್ಲಿ ನೀನು ನಿನ್ನೆ ದಿವಸ 200 ರೂಪಾಯಿ ಇಸ್ಕೊಂಡ ಬಾರಲ್ಲಿಯೇ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬಿಟ್ಟಲ್ಲ, ಇವತ್ತು ನಿನ್ನ ಕರ್ಕೊಂಡು ಹೋಗ್ಬೇಕು ಏನ್ ಮಾಡ್ತೀಯ ಅಂತ. ಅವಾಗ ನನ್ನ ಹೆಂಡತಿ ಹೇಳ್ದ, ಅವ್ನ್ ಕರ್ಕೊಂಡು ಹೋಗ್ಬಿಡ, 200 ರೂಪಾಯಿ ಅಲ್ಲ 500 ಅದು ಚೆಲು ಹಾಕೊಳ್ಳೆ, ಕರ್ಕೊಂಡು ಹೋಗಿ ಅವನು ಮುಂದೆ ತಗೊಂಡು ಬಿಟ್ಬಿಡು ಅಂತ ಹೇಳಿದ್ರು. ಆವಾಗ ಬೆಳಿಗ್ಗೆ ಎಣ್ಣೆ ಬೇಕಂತ ಕೇಳ್ದ, ಅಂದ್ರು ಸರ್ ಕೈಗಾಲೆಲ್ಲ ನಡ್ಗೋದು, ಅಂದ್ರು ತಲೆ ಎಲ್ಲ ಒಂಥರ ತಿರ್ಗೋದು, ಅಂದ್ರು ಅವ್ನ್ ಕಾಲ್ ಕೊಟ್ಬಿಟ್ಟೆ ಏನು ಆಯ್ತಾ ಇಲ್ಲ ನನ್ಗೆ, ಹಂಗಾರು ನೀ ಬೆಳಿಗ್ಗೆ ಏನಾದ್ರು ಈಸ್ಕೊಡು ಅಂತ ಹೇಳ್ದೆ. ಆವಾಗ ಅಂದ್ರೆ ನೀನೆ ಹೋಗ 100 ರೂಪಾಯಿ ಕೊಟ್ಟ, ಆ 100 ರೂಪಾಯಿ ಹೋಗ್ಬಿಟ್ಟು 140 ರೂಪಾಯಿ 70 ರೂಪಾಯಿ 190 ಇಲ್ಲಿ. ಆಗ ಅವ್ನಿಗೆ ಹೇಳ್ದೆ 40 ರೂಪಾಯಿ ಸಾಲ ಮಾಡ್ತೀನಿ ಸಾಯಂಕಾಲ ಕೊಡ್ತೀನಿ ಅಂತ. ಆ ಬೆಳಿಗ್ಗೆ ಹೊರದು ಊಟ ಮನೆ ಹತ್ರ ಕೂತಿದ್ದೆ, ನನ್ನ ಹೆಂಡತಿ ಅಲ್ದ 500 ರೂಪಾಯಿ ಆದ್ರೂ ಕೊಡ್ತೀನಿ ಹೋಗಿ, ನೀ ಯಾವ್ದಾರು ಅಚ್ಚಿಟ್ಟಾಗು, ನೀ ಹಾಳಾಗೋದ್ರೆ ನನ್ನ ಕುಟುಂಬನೇ ಹಾಳಾಗೋಯ್ತದೆ, ಇನ್ನು ಮುಂದೆ ಈಗ ಯಾರು ನಮ್ಗೆ ಕೆಪಾಸಿಟಿ ಇಲ್ಲ, ನಿನ್ನಿಂದ ತಾನೇ ಈ ತರ ಬರೋದ ಕಾರಣ, ಈಗೆಲ್ಲ ನಿನ್ ಕೈಯಲ್ಲಿ 8 ಪಾಠ ಎಲ್ಲ ತಿಂದು ಇಷ್ಟು ಅನುಭವದಲ್ಲಿ ನಾ ಈ ತರ ಮಾಡಿದ್ನಲ್ಲ, ನೀನ್ ಯಾಕಾದ್ರೂ ಈ ಎಣ್ಣೆ ನಿಲ್ಸುಗಳು ಹೋಗು ಅಂತ ಹೇಳಿ ನಿಮ್ ಕಾಲ್ ಬೇಕಾದ್ರೆ ಕಡ್ತೀನಿ ಅಂತ ಹೇಳ್ಬಿಟ್ಟ. ನಾನು ಅವ್ರ ಮಾತು ಕೇಳ್ಕೊಂಡು ಸ್ನಾನ ಎಲ್ಲ ಮಾಡಿ ಬಟ್ಟೆ ಎಲ್ಲ ಹಾಕಿದೆ, ಬಟ್ಟೆ ಹಾಕ್ಬಿಟ್ಟು ನೆಟ್ಗೆ ನಿಮ್ಮ ಅಲ್ಲಿ ಆಫೀಸ್ಗೆ ಬಂದು ಆಳ್ತಾರೆ. ಆವಾಗ ಈ ಬೆಳಿಗ್ಗೆ ಎದ್ದಿಟ್ಲೇ ಈ ಸೀರೆಗಳನ್ನೆಲ್ಲ ಅಲ್ಲಿ ಚೆನ್ನಾಗಿ ಸಿಕ್ತು. ಆವಾಗ ಅಲ್ಲಿ ಒಂದು ಇದೆಲ್ಲ ನೋಡೋಷ್ಟ್ಲೆ ನನಗೆ ಇನ್ನೂ ಒಂದು 10 ದಿವಸ ಇರ್ಬೇಕು ಕ್ಯಾಂಪ್ ಅಲ್ಲಿ ಅಂತ ಆಸೆ ಪಟ್ಟಿದೆ.
1: ಅಂದ್ರೆ ಯಾವ ರೀತಿ ನೋಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಕ್ಯಾಂಪ್ ಅಲ್ಲಿ ಆಗಿದ್ರೆ?
0: ಚೆನ್ನಾಗಿ ನೋಡ್ಕೋತಿದ್ರು ಸರ್, ಅಲ್ಲಿ ಚೆನ್ನಾಗಿ ನೋಡ್ಕೋತಿದ್ರು, ಪಾಠಗಳೆಲ್ಲ ಚೆನ್ನಾಗಿ ಹೇಳ್ತಿದ್ರು, ಬೆಳಿಗ್ಗೆ ಸೇವೆ ಎಂಬ ಇದನ್ನೆಲ್ಲ ಮಾಡಿ ಅಂತ ಹಂಗೆ 5 ಗಂಟೆ 5:30 ಎಲ್ಲ ಎದ್ದೆ ನಾವೇ ಎದ್ದು ಬಿಡ್ತಿದ್ರು ಸರ್. ಅಲ್ಲಿ ಒಂದ್ 4 ದಿವಸ ನಮ್ಗೆ ಕಷ್ಟ ಇತ್ತು, ಇದು ಹೆಂಗ್ ಬಂದ ಏನ್ ಕತೀಯ ಅಂತ ನಮ್ಗೆ ಭಯ ಆಗಿತ್ತು. ಆಮೇಲೆ 4 ದಿನ ಬಿಟ್ಟ ಮೇಲೆ ಆಮೇಲೆ ನಮ್ರಿ ಅವ್ರು ನಾವು ಸ್ನಾನ ಆಮೇಲೆ ಊಟ 3 ಹೊತ್ತು ಹಿಂಗೆಲ್ಲ ಫುಡ್ ಎಲ್ಲ ಸಿಕ್ಕಿಸಿರ್ಲಿ ನನ್ಗೆ ಹಾಗೆ ಒಂದು 10 ದಿವಸ ಬರೋದ್ರಲ್ಲಿ ನನಗೆ ಎಣ್ಣೆನೇ ಬೇರೆ ಅನಿಸ್ತಾ ಇತ್ತು. ಇನ್ನೂ ಒಂದು 10 ದಿವಸ ಕ್ಯಾಂಪ್ ತೀರ್ಸ್ಬಿಟ್ಟು ಹೋಗಿ ಮನೆಯಲ್ಲೇ ಹೋಗ್ಬಿಟ್ಟು ನೆಮ್ಮದಿಯಾಗಿ ಇರೋದ ಅಂತ ಅಷ್ಟು ಪ್ರಯತ್ನ ಇತ್ತು ನನ್ನ ಹತ್ರ.
1: ಹಾಗೇನೆ ತಾವುಗಳು ಮೊದಲ ಬಾರಿಗೆ ಕ್ಯಾಂಪ್ ಹೋಗ್ತೀರಾ, ಆ ಕ್ಯಾಂಪ್ ಹೋದಾಗ ಅದೊಂದು ಹೊಸ ಜಾಗ ಅನಿಸ್ತದೆ ನಿಮ್ಗೆ, ಹಾಗೇನೆ ಹೊಸ ಜನಗಳ ಪರಿಚಯ ಕೂಡ ಆಗ್ತದೆ, ಅವಾಗ ಹೇಗ ಅನಿಸ್ತೈತಿ ನಿಮ್ಗೆ ಆ ವಾತಾವರಣ ಕ್ಯಾಂಪ್ ಅಲ್ಲಿ?
0: ಅವಾಗ ನಮ್ಗೆ ಬೆಳಿಗ್ಗೆ ಎದ್ದಲೇ ನಮ್ಗೆ ಒಂಥರ ಅನಿಸ್ತಾ ಇತ್ತು, ಇದು ಯಾಕೆ ಬಂದು ಸೇರ್ಕೊಂಡು, ಇದು ಏನ್ ಕತಿಯ ಎಂತ ಅಂತ. ಜಲ್ದಿ ಇವತ್ತು 2 ದಿವಸ ಕಳಿಸ್ಬಿಟ್ಟು ನಮ್ನ ಬಿಟ್ಬಿಟ್ರ ಜಲ್ದಿ ಮನೆಗೆ ಹೊಂಟು ಹೋಗ್ಬಿಡೋದು, ಅದೋರು ಇವಾಗ ಬಿಟ್ಬಿಡ್ತಾವ್ರಿ ಅಂತ ಜ್ಞಾನ ಮುಡಿಗಿದೆ. ಅವಾಗ ಒಂದು 3 ದಿವಸ ಕಳ್ದಾಗ ನಮ್ಗೆ ಒಂಥರ ತೋಂತು ಫುಡ್ ಗಿಡ್ಡ ಎಲ್ಲ ಬಂದು ಆಮೇಲೆ ಗುಳಿಗೆ ಮಾತ್ರ ಎಲ್ಲ ಕೊಡೋದ್ರಲ್ಲೇ ಇದೆ ಆತಗೋಸ್ಕರ ಹಿಂಗೆ ಕೊಡ್ತಾರಿ ಅಂತ ತಿಳ್ಕೊಂಡಿದ್ರು. ಆಮೇಲೆ ಒಂದ್ 4 ದಿವಸ ಕಳೆದ ಮೇಲೆ ಸ್ನಾನ ಗಿನೆಲ್ಲ ಮಾಡೋದ್ರಲ್ಲಿ ಈ ಎಂಟೆ ಮೊಂಕೆಲ್ಲ ತೀರೈಸ್ತಾರ ಅಲ್ಲಿ, ಅವಾಗ ಡಾಕ್ಟರ್ ಬಂದ್ರಲ್ಲ, ಆವಾಗ ಸಾಯಂಕಾಲ ಆಗಸ್ಲೇ ಡಾಕ್ಟರ್ ಬರೋದ್ಲಿ ಎಲ್ಲ ಚೆಕಿಂಗ್ ಮಾಡೋದ್ಲೆ ಏನ್ ಕಾಯಿಲ್ಲ ಏನಾ ನೀವೆಲ್ಲ ಎಣ್ಣೆಯಿಂದ ಈ ತರ ಆಗಿರೋದು ಅಂತ. ಅವ್ ಸರ್ ಎಣ್ಣೆಯಿಂದ ಈ ತರ ಆಗಿದೆ, ಬೆಳಿಗ್ಗೆ ಊಟ ಇಲ್ಲ ಸಾಯಂಕಾಲ ಊಟ ಇಲ್ಲ, ಆಮೇಲೆ ಕೆಲಸ ಮಾಡ್ತೀವಿ ಅಡುಗೆ ಏನು ಮನೆಗೆ ಒಂದು ಸೌಲಭ್ಯ ಒಂದು ಇಲ್ಲ, ಸಾಮಾನುಗಳು ತಗೊಂಡು ಹೋಯ್ತಾ ಇಲ್ಲ, ಅವ್ರ ಜೀವನಗಳು ಹೆಂಗಿತ್ತು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಅಂತ ಅನ್ಕೊಂಡಿರೋ.

0: ಇವಾಗ ಅಲ್ಲಿಂದ 10 ದಿವಸ ಕ್ಯಾಂಪ್ ಬಿಟ್ಟು ಮನೆಗೆ ಬಂದಾಗ ಇವಾಗೆಲ್ಲ ತಿಳಿತು.
1: ಅಂದ್ರೆ ಹೇಳ್ಬೇಕಂದ್ರೆ ಒಟ್ಟಾರೆಯಾಗಿ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಜನ ಶಿಬಿರ ನಿಮ್ಮೊಂದು ಮರುಜನ್ಮ ಕೂಡ ನೀಡಿದೆ ಅಂತ ಹೇಳ್ಬೋದು.
0: ಹೌದು ಸರ್, ಮರುಜನ್ಮ ಕೊಟ್ಟಿದೆ. ಏನೋ ಇನ್ನೊಂದ್ಸರಿ ಬದುಕಿ ಅಂತ ಬಾಳಾಟದಲ್ಲಿ ಚೆನ್ನಾಗಿ ಬದುಕಿ ಅಂತ ಕೊಟ್ಟಿದ್ದಾರೆ. ಇನ್ನು ನಮ್ಮಿಂದ ಹಾಳು ಮಾಡ್ಕೊಂಡ್ರೆ ಇನ್ನು ನಮ್ಮ ಕೈಯಲ್ಲೇ ಹೋಗೋದು.
1: ಇನ್ನು ಬಹಳ ಸಂತೋಷ ರಮೇಶ್ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೇನೆ ಈ ಕುಡಿತಕ್ಕೆ ಒಳಗಾಗಿರುವ ಎಷ್ಟೋ ಕುಟುಂಬಗಳಿಗೆ, ಇದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಎಷ್ಟೋ ಚಿಕ್ಕ ಮಕ್ಕಳು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋ ಜೊತೆಗೆ ತಮ್ಮ ಒಂದು ಅಮೂಲ್ಯವಾದ ಜೀವನವನ್ನು ಕೂಡ ಹಾಳು ಮಾಡ್ಕೊಳ್ತಿದ್ದಾರೆ. ಅಂತ ಯುವಕರ ಕುರಿತು ಕೊನೆಯದಾಗಿ ಏನ್ ಸಂದೇಶ ಹೇಳಕ್ ಇಷ್ಟಪಡ್ತೀರಾ ಅವರಿಗೆ?
0: ಸರ್, ಅಲ್ಲಿ ನೋಡೋಸಲ್ಲೇ ಚಿಕ್ಕ ಮಕ್ಕಳೆಲ್ಲ ಕುಡಿಯೋಸಲ್ಲೇ ನನಗೆ ಬೇಜಾರು. ಈ ಚಿಕ್ಕ ಮಕ್ಕಳು ಈ ಪ್ರಾಯದಲ್ಲಿ ಇಷ್ಟು ಅನುಭವದಲ್ಲಿ ಇಷ್ಟು ಕುಡಿತಾ ಇದ್ದಾರಲ್ಲ, ಅದಕ್ಕೆ ಅವ್ರಿಗೆ ಹೇಳದೆ ಈ ತರದೆಲ್ಲ ನೀವು ಈ ತರ ಕುಡಿತಾ ಇದ್ದಾರೆ. ನಾನೇ ಸ್ವಲ್ಪ ಕಾಲದಲ್ಲಿ ಹಿಂಗೆಲ್ಲ ಕುಡಿದು ಈ ತರ ಮಾಡಿರೋದಕ್ಕ ನಾನು ಒಂದು 1 ತಿಂಗಳು ನಿಲ್ಸಿರೋದಕ್ಕೆ ಚೆನ್ನಾಗಿ ಆಗಿನಿ, ಅದೇ ತರ ನೀವು ಚೆನ್ನಾಗಾಗಿ ಅಂತ ಹೇಳ್ತಾ ಇದ್ದೀನಿ ಸರ್. ಅಂದ್ರೂ ಅವ್ರು ಕೇಳ್ತಾ ಇಲ್ಲ. ಅಂದ್ರೂ ನೀವು ಬಂದು ಇಲ್ಲಿ ಒಂದು ಮಾತಾಡಿ ಅವ್ರಿಗೆ ಇಂತ ಅಂತ ಒಬ್ರು ಸಿಗ್ತಾ ಇಲ್ಲ. ಇವಾಗ ಇನ್ ಸೈಕಲ್ ಆಯ್ತಂದ್ರೆ ಬಂದ್ಬಿಟ್ರು ಅವರೆಲ್ಲ, ಎಣ್ಣೆ ಗಿಡ್ಡೆ ಎಲ್ಲ ಹೊಡೆದು ಆಮೇಲೆ ಒಂದು ಬೆಳಿಗ್ಗೆ 8-9 ಗಂಟೆಗೆಲ್ಲ ಕಾಡತ್ ಬಿಡ್ತಾರೆ. ಹಂಗೆಲ್ಲ ಬುದ್ಧಿ ಹೇಳ್ತಾ ಇದೀನಿ ಅಂದ್ರು ಒಂದ್ 4-5 ಆಳ ಅವ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಇವಾಗ ಹಂಗೆ ಬತ್ತೀನಿ ಬತ್ತೀನಿ ಅಂತ ಹೇಳ್ತಾರೆ ಸರ್. ಇಲ್ಲಿ ನಾನೆಲ್ಲ ಹಿಂಗ್ ಚೆನ್ನಾಗಿ ಆಗಿದೀನಿ, ಅದೇ ತರ ನೀವು ಚೆನ್ನಾಗಿ ಆಗಿ ಅಂತ ಹೇಳಿದ್ರು ಇಲ್ಲಿ ಜನಗಳು ಬಿಡ್ತಾ ಇಲ್ಲ. ಇನ್ನೇನ್ ಅಲ್ಲಿ ಹೋಯ್ತು 10-12 ದಿವಸ ಕ್ಯಾಂಪ್ಗೆ ಯಾತಕ್ಕೋಸ್ಕರ ಹೋಯ್ತೆ, ಇಲ್ಲೇ ನಿಲ್ಸಕ್ಕಾಗಲ್ಲ ಅಂತ. ಹಂಗ ನಿಲ್ಸೋದಿಲ್ಲ ಇವರು. ಪಾರ್ಕ್ ಬಂದು ಸಕ್ಷನ್ ಅವ್ರಿಗೆ ಜ್ಞಾನ ಬರ್ತಾ ಇದ್ರು, ಒಂದೆರಡು ಕುಡ್ದು ಬಿಟ್ಟು ಮನೆಗೆ ಹೋಗಿ ಸೇರೋ ಅಂತ. ಅದ್ ಮನೆಗೆ ಸೇರೋದು ಇಲ್ಲ. ಅವರು 1,000 ರೂಪಾಯಿ ತೀರಿಸ್ಕೊಂಡು ಏನು ಪರದ ಆಡ್ಕೊಂಡು ಹೋಯ್ತವ್ರೆ. ಆಗ ನಾನೆಲ್ಲ ಯೋಚನೆ ಮಾಡೋದು, ನಾನು ನಿಂತಿರ ಆಗಿದ್ರೆ ಆಗ್ಬಿಟ್ಟಿದ್ನಲ್ಲ, ಈಗ ನಾ ಚೆನ್ನಾಗಿರೋದಕ್ಕೆ ನಿಮ್ಗೆ ಹೇಳೋದು ಅನ್ಭುಗದಲ್ಲಿ ನೀವು ಚೆನ್ನಾಗಿ ಆಗಿ ಅಂತ ಹೇಳೋ ಟೈಮಲ್ಲಿ ಅವರು ಕೇಳ್ತಾರೆ. ಒಂದೊಂದು ಟೈಮ್ ಬೆಳಿಗ್ಗೆ ಮಾತ್ರ ಒಳ್ಳೆ ತುಂಬಾ ಟ್ಯಾಂಕ್ ಮಾಡ್ತಾರೆ, ಸೈಕಲ್ ಬರೋಷ್ಟು ನನ್ನ ಮಾತಂತೂ ಕೇಳೋದು ಇಲ್ಲ ಅವರು. ಹಾಗೆ ನಾನು ತಿಳ್ಕೊಳ್ಳೋದೇನ, ನಾನು ಹಿಂಗ ಆಗಿದ್ನಲ್ಲ ಇನ್ನು ನನ್ನ ಅನುಭವದಲ್ಲಿ ನಾನು ನನ್ನ ಜೀವ ಇದಾಗಿದ್ದು ನಾನು ಎಣ್ಣೆನೆ ಬೇಡ ಅನ್ಸ್ತದ ಇವಾಗ.
1: ಬಹಳ ಸಂತೋಷ ರಮೇಶ್ ಅವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಜನ ಶಿಬಿರದಲ್ಲಿ ತಾವು ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಒಳ್ಳೆ ಉತ್ತಮವಾದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ. ಇದೇ ತರ ನಿಮ್ಮೊಂದು ಜೀವನ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ, ಹಾಗೆ ಇಷ್ಟೊತ್ತು ಹೇಳಿದ ಪ್ರತಿಯೊಂದ್ ಮಾತುಗಳು ಕೂಡ ಮದ್ಯಪಾನವನ್ನ ಸೇವಿಸತಕ್ಕಂತ ಮದ್ಯಪ್ರಿಯರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ರಮೇಶ್ ಅವರೇ, ಧನ್ಯವಾದಗಳು. ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ರಮೇಶ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಇದುವರೆಗೂ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ಶ್ರೀಯುತ ರಮೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಪ್ರಕಾಶ್ ರವರು.
3: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
3: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
4: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
3: ಈ ತರಬೇತಿಯು 1 ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
4: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
3: ಈ ತರಬೇತಿಯು 18 ರಿಂದ

0: 29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ ಡಿ ಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 35 ರೂಪಾಯಿ, ಪೆನ್ಸಿಲ್ ಬೀನಿಸ್ 70 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 24 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 77 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೆಟೊ 15 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 17/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿ ಹಾಗೂ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಹಿಂದಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
1: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
0: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
1: ಹಾಗೂ ಭಾನುವಾರ ಸಂಜೆ 6:50
0: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
2: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ DB Kuppe ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿರವರು ಮತ್ತು ಶ್ರೀಯುತ ಮಣಿಕಂಠರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
3: ನಮಸ್ಕಾರ
4: ಸರ್. ನಮಸ್ಕಾರ
2: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
3: ನಾನು ಮಣಿಕಂಠ, ಗೋಳೂರು, ದೇವಸೇಗೌಡರ ಮಗ ನಾನು. ಆದರೆ ನಾನು ಇವಾಗ 1980 ಜನನಾಗಿರ್ಬೋದು. ಆದರೆ ನಮ್ಮ ತಂದೆ ಅದಕ್ಕಿಂತ ಮುಂಚೆ ಬಂದಿದ್ದಾರೆ, ಅವರು ತಂದೆ ಅದಕ್ಕಿಂತ ಮುಂಚೆನೂ ಬಂದಿದ್ದಾರೆ. 1902 ಬಂದಂತೆ ಲೀಸ್ಟ್ ನಮ್ಮ ಹತ್ರ ಇರೋದು.
5: ನಮ್ಮ ಹೆಸ್ಲು ಬಿ ಸ್ವಾಮಿ ಅಂತೇಳಿ, ಊರು ಗ್ರಾಮ ಗೋಳೂರು, ತಂದೆ ಹೆಸ್ಲು ಬೊಮ್ಮೇಗೌಡ. ಸುಮಾರು ನಾವು ಇಲ್ಲಿಗೆ ಬಂದು ಈ ಊರಿಗೆ ಬಂದು ಸರ್ ಸುಮಾರು ಹೆಚ್ಚು ಕಮ್ಮಿ ಒಂದು 200 ಹತ್ರ ಆಗಿದೆ ಇಲ್ಲಿ.
2: ಸರ್, ತಮ್ಮ ಒಂದು ಗ್ರಾಮಕ್ಕೆ ಗೋಳೂರು ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
5: ಸರ್, ಅದಕ್ಕೂ ಹಿಂದೆ ಗೋಳೂರು ಎಸ್ಟೇಟ್ ಅಂದ್ರೆ ಮಚ್ಚೂರಿಂತ ಒಂದೇ ಇತ್ತು ಸರ್. ಅದು ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಬಂತೇಳಿ ಪಂಚಾಯತ್ ಮಂಡಲ ಪಂಚಾಯತ್ ಎಲ್ಲ ಹಾಗೆ ಮಾಡಿದ್ರು ಗ್ರಾಮಕ್ಕೆ ಎಸ್ಟೇಟ್ರು ಗೋಳೂರು ಅಂತೇಳಿ. ಗೋಳೂರು, ಒಂದೊಂದು ತೋಟ ಆಡಿ, ಹೊಸೂರು, ಇಂಥ ಎಲ್ಲ ಗ್ರಾಮಕ್ಕೂ ಆಗ ಎಸ್ಟೇಟ್ನ ಬದಲಾಯಿಸ್ತಾರೆ ಸರ್. ಎಲೆಕ್ಷನ್ ಬಂದಾಗ ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂತ ನೋಡಿ, ಆಗ ಬದಲಾಯಿಸಿದ್ದು.
3: ಎಲೆಕ್ಷನ್ ಬಂದಾಗ ಇದೇವರು ಹೇಳಿದ್ದಾರೆ, ಯಾಕಂತಂದ್ರೆ ಮಚ್ಚೂರು 249-250 ಬರುತ್ತೆ ಅಂತೆಲ್ಲ ನೇಮ ಪ್ರಕಾರ ಕೇಳಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಿದ್ದು ಗೋಳೂರೇ. ಅವತ್ತೇನಾಯಿತು, ಸಾಲೆ ಇಲ್ಲದೆ ಕಾರಣಕ್ಕೋಸ್ಕರ ಅಲ್ಲಿ ಇದು ಮಾಡಿದ್ದು. ಅವತ್ತು ಕೂಡ ನಾವು ಹಿರಿಯವರು ಸುಮಾರು ಓಡಾಡಿದ್ದಾರೆ, ನಮ್ಮ ಸಾಲೆ ಕೂಡ ಇಲ್ಲೇ ಇತ್ತು, ಅಂತಂದರೆ ಬೇರೆಯೊಬ್ಬರು ಜಮೀನಲ್ಲಿತ್ತು ಅವ್ರದ್ವೇ ಎಕ್ಕಸಲಿನೇ. ಅದಕ್ಕೋಸ್ಕರ ಕಾರಣ ಕಿತ್ತಾಕ್ಬಿಟ್ಟು ಇನ್ನು ಮಚ್ಚೂರಲ್ಲಿ ಒಂದು ಸಾಲೆ ಐತಲ್ಲ ಅಲ್ಲಿ ಕಳಿಸಿದ್ದು. ಗ್ರಾಮದಲ್ಲಿ ನಮಗೆ 68 ಮನೆಗಳು ಇವಾಗ ಐತೆ. ಆದರೆ 68 ಮನೆಗಳು ಶಾಶ್ವತವಾಗಿ ಇಲ್ಲ, ಯಾಕಂತ ಹೇಳಿದ್ರೆ ಸುಮಾರು ಮನೆಗಳು ತೀರ ಸಡ್ಡು ಇರುತ್ತೆ, ಒಂಥರ ನೋಡೋಕ್ಕೆ ಒಂದು ಮನೆಗೆ ಫ್ಯಾಮಿಲಿ ಹೋಗಿ ನೋಡೋಕ್ಕೆ ಕಷ್ಟ ಇರುತ್ತೆ ನಮ್ಮಲ್ಲಿ. ಅದಕ್ಕೆ ಸರ್ಕಾರಕ್ಕೆ ಇದು ಕೊಟ್ಟರೆ ಸರ್ಕಾರದಲ್ಲಿ ಕಳ್ರಂಥ ಕೆಲಸಗಳು ಇರೋದು ಇವಾಗ ಏನೂ ನಡೀತಾ ಇಲ್ಲ. ಒಂದು ನಾವು ವಿಲೇಜ್ ಆಫೀಸ್ಗೆ ಹೋಗ್ಬೇಕಂದ್ರೆ ನಮ್ಮ ಇದರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾಡ ಕಚೇರಿಗೆ ಹೋಗ್ಬೇಕಾದ್ರೂ ಅಷ್ಟೇ, ತಾಲೂಕು ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಮೇನ್ ಲಂಚನೇ ಅವ್ರಿಗೆ ಕೇಳ್ತಿರೋಕ್ಕಂಥದ್ದು. ಲಂಚಕ್ಕೋಸ್ಕರ ಅವರು ಪ್ರತಿಯೊಂದು ಶಾಶ್ವತವಾಗಿರೋಂಥ ತಂದೆಯ ಒಂದು ಹಕ್ಕು ಕೂಡಿ ಅವ್ರು ಮಾಡಿಸ್ಕೊಂಡಿಲ್ಲ. ನಮ್ಮಲ್ಲಿ ತಂದೆಯ ಸ್ವಂತ ಹಕ್ಕು ಕೂಡಿ ಮಾಡಿಸ್ಕೊಂಡಿಲ್ಲ, ಹಂಗೆ ಪ್ರಾಬ್ಲಮ್ ಆಗಿದೆ.
2: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅವುಗಳ ಒಂದು ಅಂಶಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
5: ಕಾಡಲ್ಲಿ ತೊಂದರೆ ಸರ್ ಅಂದ್ರೆ ನಮ್ಗೆ ಆನೆ ಒಳಗೆ ಅಷ್ಟಿ ಇವಾಗ ಸಣ್ಣ ಪ್ರಾಣಿ ಬಿಡಿ ಅದು ಏನಾದ್ರು ಮಾಡಿ ಓಡಿಸೋದು ಆನೆ ಇದು ಚಿಂತೆ ಇದನ್ನ ಜಾಸ್ತಿ ಹಿಂಸೆ. ಆನೆ ಏನಂತಾರೋ ಮನೆ ಏನು ಮಡಗದೇ ಇಲ್ಲ ನೋಡಿ, ಅವೆಲ್ಲ ತಟ್ಟಾಕಿರೋದು ಇಲ್ಲಿಗೆ ಬಂದು ತಟ್ಟಾಕಿರೋದು ಮನೆಯೇ ಇಲ್ಲ, ಅದು ಭಾಳ ಹಿಂಸೆ. ಇವರು ರೈಲಿಗೆ ಕಂಬಿನ ಏನಾದ್ರು ಹಾಕಿ ನಮ್ಗೆ ರೆಡಿ ಮಾಡ್ಕೊಡ್ಬಿಟ್ರೆ ಸರಿ ಆಯ್ತದೆ. ಅದು ಇನ್ನೊಂದು ಏನಿದ್ರೆ ಇಲ್ಲಿ ನಮ್ಮ ಜಮೀನು ಕೊಟ್ಟಿದ್ದಾರೆ 200 ಮಾಡ್ತವೆ, ಆದರೆ ಇಲ್ಲಿ ಮನೆ ಕಟ್ಟಕ್ಕೆ ಅವಕಾಶ ಬಿಡಲ್ಲ ಅವರು, ಪರ್ಮಿಷನ್ ತಗೊಂಬರಿ ಅಂತ. ನಾವು ಇಲ್ಲಿಂದ ತಗೊಂಬರೋ ಅದು ಓಡ್ತಾ ಇಲ್ಲ. ಈಗ ಒಂದು ಶಾಲೆ ಬಂದಿದೆ, ಶಾಲೆನ ಕಟ್ಟಕ್ಕೆ ಬಿಡಲ್ಲ. ಮಕ್ಕಳು ಓದ್ಬೇಕಾದ್ರೆ ಇಲ್ಲಿಂದ ಸುಮಾರು ಮಚ್ಚೂರಿಗೆ 3 ಹೋಗ್ಬೇಕು. ಆ ಶಾಲೆ ಬಂದು ಅಂಗನವಾಡಿ ಕಟ್ಟಡಕ್ಕೆ ಅದು ಬಿಡ್ತಾ ಇಲ್ಲ. ಬಾತ್ರೂಮ್ ಬಂದಿದೆ ಅದನ್ನೂ ಬಿಡ್ತಾ ಇಲ್ಲ. ಒಂದು ಬೋರ್ ಬಂದಿದೆ, ಸರ್ಕಾರ ಎಲ್ಲ ಕೊಟ್ಟಿದೆ, ಇವ್ರು ಮಾಡಕ್ಕೆ ಫಾರೆಸ್ಟ್ನವ್ರು ಬಿಡ್ತಾ ಇಲ್ಲ. ಇಲ್ಲಿ

0: ಎಲ್ಲ ಸೌಕರ್ಯನೂ ಇದೆ, ಬಿಡ್ತಾ ಇಲ್ಲ. ಜಮೀನು ಕೊಟ್ಟಾರೆ ಅವರೇ, 3 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ, ಅಂತರ್ ಕಟ್ಟ ಕೊಡ್ತಾ ಇಲ್ಲ. ಆ ಥರದ ಅವರಿಂದ ನಮ್ಗೆ ಹಿಂಸೆ. ಅಲ್ಲಿ ಏನೇ ಗೊತ್ತಾ, ಸಣ್ಣ ಪಾಂಡ ಸೌದ ಮಾತ್ರ ಕಾಡು ಹೋಗಿ ತಂದ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ, ಅದನ್ನ ತಂದ್ಕೊಳ್ಬೋದು. ಅದನ್ನೇನು ತೊಂದಿರಲ್ಲ, ನಮ್ಗೆ ಬಿಡಿ ಅದನ್ನ ಹಕ್ಕಿಲ್ಲ. ಈಗೇನು ಗ್ಯಾಸ್ ಕೊಟ್ಟಿದ್ದಾರೆ, ಅಲ್ಲೇನು ತೊಂದಿರಲ್ಲ. ಅದು ಬಿಟ್ಟು ಒಂದು ರಸ್ತೆ ಬಂತಂದ್ರೆ, ಆ ರಸ್ತೆ ಏನಾದ್ರು ಕೆಲಸ ಸರ್ಕಾರ ಕೆಲಸ ಕೊಟ್ಟಿದ್ದೆ, ಈಗ 25 ಲಕ್ಷ ರೂಪಾಯಿ ಬಿಟ್ಟಿದ್ದಾರೆ. 25 ಲಕ್ಷ ಬಿಟ್ಟಿರೋದಲ್ಲಿ ಅವ್ರ ಕೆಲಸ ಶುರು ಮಾಡೋಕೆ ಬಂದರೆ ಅವ್ರಿಗೆ ಬಿಡ್ತಾ ಇಲ್ಲ. ಈಗ ಅವರು ಹೋಗಿ ಡಿ ಸಿಂದ ಆರ್ಡರ್ ತಗೊಂಬರಿ ಸಾರಿ, ಈಗ ಅಷ್ಟೇ ಡಿ ಸಿ ಹತ್ರಕ್ಕೆ ಹೋದ್ರೆ ನಮ್ಗೆ ಆರ್ಡರ್ ಕೊಡ್ತಾರ? ಅವ್ರ MLA ಆರ್ಡರ್ ಕೊಡ್ತಾ ಇಲ್ಲ, ಅದು ನಮ್ಗೆ ಕೊಟ್ಟಾರ? ಆ ಥರ ಸಂಸ್ಥೆ ಆಗಿ ಯಾವ ಕೆಲಸ ಬಂದರೂ ಪವರ್ ಎಷ್ಟು ಲೈಕಿಲ್ ಒಂದು ಬಿಡ್ತಾ ಇಲ್ಲ. ಅವ್ರದ್ದೇ ದೊಡ್ಡ ಹಿಂಸೆ ಇರೋದಿಲ್ಲ ನಮ್ಗೆ ಅವ್ರದ್ದೇ. ಇಲ್ಲೊಂದಿಷ್ಟೊತ್ತು ಬಿಲ್ಡಿಂಗ್ ಇಂಡಿಂಗ್ ಎಲ್ಲ ಕೆಲಸ ಎಲ್ಲ ಬೇಕಾದಷ್ಟೇ ಕೆಲಸ ಆಗಿರೋದು. ಈಗ ನಿನ್ನೆ ತಾನೆ ಒಂದು 6 ಕೋಟಿ 7 ಕೋಟಿ ರೂಪಾಯಿ ಕೆಲಸನ ಬಿಟ್ಟಾರೆ ಬೈರಂಪೆಯಿಂದ, ಹೊಸೂರಿಂದ ಬೈರಂಪೆವರೆಗೂ. ಆ ಕೆಲಸ ಈಗ ಅವರು ಈಗ ಸ್ಟೇ ಮಾಡಿದ್ದಾರೆ, ಆ ಕೆಲಸ ಮಾಡೋಕ್ಕಾಗಲ್ಲ, ಪರ್ಮಿಷನ್ ತಗೊಂಬರಿ ಅಂತ. ಎಲ್ಲಿಂದ ಕೊಡ್ತಾರೆ ಸರ್ ಪರ್ಮಿಷನ್? ಯಾರು ಕೊಡ್ತಾರೆ? ಮಂತ್ರಿ ಹತ್ರ ಗೊತ್ತ, ಅಲ್ಲಿ MLA ಹತ್ರ ಗೊತ್ತ. MLA ಬಂದು ಉದ್ಘಾಟನೆ ಮಾಡಿ ಕೊಟ್ಟಿರೋದು, ಅಲ್ಲಿ DC ಬಂದಿದ್ದಾರೆ, ಎಲ್ಲ ಬಂದಾರೆ. ಅವ್ರು ಬಂದೇವರು ಕೆಲಸನ ಬಿಡ್ತಿಲ್ಲ, ತಡೆ ಹಿಡಿದಾರೆ ಅಂದರೆ ನಾವು ಇನ್ಯಾರು ಹತ್ರ ಹೋಗಿ ನಾವೇನು ವಿದ್ಯಾಭ್ಯಾಸ ಇಲ್ಲ. ಈಗ ನೀವು ಹೇಳಿದಾಗ ಏನು ಅಲ್ಲಿಗೆ ಓಡಾಡಿ ಸ್ವಲ್ಪ ತಿಳ್ಕೊಂಡಿ ಅಷ್ಟೇ ಅಲ್ಲ, ವಿದ್ಯಾಭ್ಯಾಸ ಒಂದೇ ನಾವು ಇಲ್ಬೇಕು, ನೀವು ಹೋಗಿ ಬರೀ ಅಂತಂದ್ರೆ. ಆ ಥರದ ಹಿಂಸೆ ಸರ್ ಭಾಳ ಹಿಂಸೆ. ಒಂದು ಗ್ರಾಮ ಪಂಚಾಯತ್ ಮನೆ ಬಂದ್ರೆ ಮನೆ ಕಟ್ಟಾಕ್ ಬಿಡ್ತಾರೆ. ಈ ಬಾಯಿಗೆ ನೋಡಿ ಬೇಸ್ ಮಾಟ ಕಟ್ಟಿದ್ದಾರೆ, ಮನೆ ಕಟ್ಟಾಕ್ ಬಿಡ್ತಾ ಇಲ್ಲ.
1: 6 ವರ್ಷದಿಂದ ಒಂದು ಮನೆಗೆ ನೋಡಿ, ಆ ಶೆಡ್ ನೋಡಿ, ಎಲ್ಲ ಕಟ್ಟಿ ಮಾಡಿ ಅಂದ್ರು ಪಂಚಾಯತ್ಲಿ ಏನು ಇದಿಲ್ಲ, ಎಲ್ಲ ತೊಂದರೆ ಈ ಪಂಚಾಯತ್ದಿಂದ ಬರೋದು. ನಿಂಬರುಗಳೆಲ್ಲ ಅವ್ರವ್ರಿಗೆ ಸರಿ, ನಿಂಬರುಗಳೇ. ಈ ಬಡವ್ರಿಗೂ ನೋಡ ಪಂಚಾಯತಿ ಇಲ್ಲ, ಅವರು ದೊಡ್ಡ ಸಾವುಕಾರ್ಗೆ ಅವ್ರು ಒಂದು ಮನೆ ಇದ್ದು 7 ಮನೆ ಕೊಡ್ತಾರೆ ಬಡವ್ರಿಗೆ, ಹಂಗೆ ಅವನು ಅಲ್ಲೇ ಇದ್ದು ಮನೆಗೋಗಲಿ ಅಂತ ಮಾಡ್ತಾರೆ ಅಂತ ಇದೆ. ಇಲ್ಲಿಗಿಂಟ ಏನು ಇನ್ನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮುಖ್ಯ ರೋಡ್ಗಳಿಗೆ ಪಾಪ ಮಕ್ಕಳು ಹೋಗ್ಕೊಳಕ್ಕೆ ಇದಿಲ್ಲ ಅಂತವ್ರಿಗೆ ಪಂಚಾಯತ್ದಿಂದ ಮಾಡ್ತಾರ.
2: ಇವಾಗ ಅನಿಲ್ ಚಿಕ್ಕಮ್ಮದವರು ಬಂದ್ಬಿಟ್ಟು ಗುದ್ಲಿ ಪೂಜೆ ಮಾಡ್ಬಿಟ್ಟು ಇದು ಮಾಡ್ತಾ ಹೋದ್ರು, ಆದರೆ ಅವರು ಡಿಪಾರ್ಟ್ಮೆಂಟಲ್ಲಿ ಇರೋದಕ್ಕಂಥದ್ದು ಅರಣ್ಯ ಮಂತ್ರಿಗಳು, ಅದಕ್ಕೋಸ್ಕರ ಅವರು ಮಾಡ್ತೋದ್ರು. ಏನು ಕಾರಣದಿಂದ ಅರಣ್ಯದವರು ಸ್ಟಾಪ್ ಮಾಡೋದಂತ ಏನು ನ್ಯೂಸ್ ಕೊಟ್ಟಿಲ್ಲ? ಕಾರಣ ಅಂತೇಳಿದ್ರೆ PWD ರೋಡ್ ಅದು, ಅಲ್ಲಿಂದ ನಮ್ಮ ಬಾವಲಿಯಿಂದ ಬರುತ್ತೆ ಸುಮಾರು ನಮ್ಮ ಕಾಡೊಳಗೇನೆ ಹೋದ್ದು, ಎಷ್ಟು ಬೇಕಷ್ಟು ಜಮೀನು ಬಿಡಿಸ್ಕೊಳ್ಬೋದು. ಇವಾಗೆಲ್ಲ ನಮ್ಮ ತಾತನ ಕಾಲದಂತ ಆಗಿರೋಂಥ ರೋಡ್ಗಳದು, ಆವಾಗಿರೋಂಥ PWD ಆ ರೋಡನ್ನೇ ನಿಲ್ಲಿಸಿದ್ದಾರೆ ಅಂತೇಳಿದ್ರೆ ಏನು ಕಾರಣಕ್ಕೆ ಅಂತ ಇವತ್ತು ಕೇಳಿಲ್ಲ. ಅದೇನೇ ಮೇಲ್ಗಡೆ ಇರೋಂಥ NHO ಅಂತ ಗೊತ್ತಿಲ್ಲ, PWD ಅಂತ ಗೊತ್ತಿಲ್ಲ. ಅದು ಆ ರೋಡನ್ನೇ ತಾರ ಎಳ್ಕುವಾಗ ಅವರೇ ಮಾಡಿಸ್ಬಿಟ್ರಂಥದ್ದು. ತಾರ ಎಳ್ಕುವಾಗಲೂ ಕೂಡ ಬಂದೆ ಎಷ್ಟೋ ನಮ್ಮ ಜನಾಂಗ ಬೇಡ ಜನಾಂಗದವರು ರೂಲ್ಸ್ ಮಾಡಕ್ಕೆ ಕರೆದ್ರು ಕೂಡ ಅವ್ರು ಬಂದಿಲ್ಲ. ಲಾಸ್ಟ್ ಏನೋ ಒಂದು ಗಣರಾಜ್ಯೋತ್ಸವದ ಇಲ್ಲಿ ಕರ್ನಾಟಕದ ನಾವು ಗಣರಾಜ್ಯೋತ್ಸವಕ್ಕೆ ಮಾತ್ರ ಬಂದಿದ್ರು, ಅವ್ರ ಮಿಸ್ಸಸ್ನ ಕಳಿಸಿದ್ರು, ಆದರೂ ಅವ್ರು ಬರಲಿಲ್ಲ.
3: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಪ್ರಸ್ತುತ ದಿನಗಳಲ್ಲಿ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
2: ಬೀದಿ ದೀಪಗಳೇನು ಅಷ್ಟು ತೊಂದರೆ ಆಗಿಲ್ಲ, ಯಾಕಂತೇಳಿದ್ರೆ ಒಂದೆರಡು ಲೈನ್ ಹೋಯ್ತಾ ಅವ್ರು ಲೈನ್ ಮೇನ್ ಅವ್ರು ಬಂದಿಲ್ಲ. ನೆನ್ನೆನೋ ಫೋನ್ ಮಾಡಿದ್ದು ಜಯ ಅವ್ರಿಗೆ ನಾಳೆ ಕಳಿಸ್ತೀನಿ ಅಂತ ಹೇಳಿದ್ರು. ಅದು ಬಿಟ್ಮೇಲೆ ಬೀದಿ ದೀಪಗಳಿಗೇನು ತೊಂದರೆ ಕೊಟ್ಟಿಲ್ಲ ಪಂಚಾಯತಿಂದ. ಇವಾಗ ಯಾರೇ ಅಧ್ಯಕ್ಷರಾದರೂ ಪರವಾಗಿಲ್ಲ, ನಮ್ಮ ಅಧ್ಯಕ್ಷರಾಗಿರ್ಬೋದು ಅಥವಾ ಎಲ್ಲ ವಿರೋಧ ಪಕ್ಷಗಳಾಗಿರ್ಬೋದು, ಹೆಂಗೆ ಅದು ಬೀದಿ ದೀಪಗಳಲ್ಲಿ ಇದಾಗಿಲ್ಲ, ಅನಾನುಕೂಲ ಅಂತ ಆಗಿಲ್ಲ. ಆದರೆ ರೋಡು ರಸ್ತೆಗಳಲ್ಲಿ ಮೋಸಗಳಾಗಿದೆ. ಇದೇ ನಮ್ಮ ಅನಿಲ್ ಚಿಕ್ಕಮ್ಮದವರು ನಮ್ಮ ಇಲ್ಲೇನೆ ಮುಂದ್ಗಡೆ ನಾಳೆ ತೋರಿಸ್ಬೇಕಾಗುತ್ತೆ, ಅಲ್ಲೇ ಗುದ್ಲಿ ಪೂಜೆ ಮಾಡಿಬಿಟ್ಟು ಇದೇ ಕಾಂಗ್ರೆಟ್ ರೋಡ್ನ ಅವ್ರು ಚೇಂಜ್ ಮಾಡಿಬಿಟ್ರು, ಅವರೇ ಸ್ವಯ ಮಾಡಿದ್ದು, ಇವರೇ ಮತ್ತೆ ಗುದ್ಲಿ ಪೂಜೆಗೆ ಇದು ಮಾಡಿದ್ರು, ತಕೊಂಡು ಆ ರೋಡನ್ನೇ ಚೇಂಜ್ ಮಾಡಿದ್ರು. ನಂತರ ನಮ್ಮ ಯಡಿಯೂರವರು ಮಹಾರಾಜರವರು ಕೂಡ ಬಂದಿದ್ರು, ಅವ್ರು ಕೂಡ ಎಲ್ಲರೂ ಮಾಡಿಸ್ಕೊಡ್ತೀವಿ ಅಂತ. ಅವ್ರದ್ದು ಆಯ್ತಂತ ಗೊತ್ತಿಲ್ಲ, ಆದರೆ ಅನಿಲ್ ಚಿಕ್ಕಮ್ಮದವರು ಅವರು ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗುತ್ತೋ ಏನಂತ ನಮ್ಗೆ ಗೊತ್ತಿಲ್ಲ. ಇವತ್ತು ಕೂಡ ನಾವು ಹಳೆ ವನವಾಸಿ ಥರ ಇರ್ತೀವಿ ಅಂತ ನನ್ನ ನಂಬಿಕೆ. ಡ್ರೈನೇಜ್ಗಳಲ್ಲಿ ಹೇಳ್ಬೇಕಂತಂದರೆ ಈ JCBಗಳಲ್ಲಿ ಮಾಡ್ತಾರಲ್ಲ, ಅದು ನನ್ನ ಮಾನಸಿಕತೆಗೆ ಹೇಳ್ತೀನಿ ನಾನು, ಅದು ಸರಿಪಡಲ್ಲ. ನಾನು ಎಷ್ಟೋ ಡ್ರೈನಿಂಗ್ ನಾನು ಇವಾಗಲ್ಲ ಒಂದು 2015 ಎಲ್ಲಿ ಮಾಡುತ್ತೆ ಅಲ್ಲಿ ನಾನು ತೊಂದರೆ ಕೊಟ್ಟೆ ಅವ್ರಿಗೆ, ಮಾಡೋರಿಗೆ ನಾನೇ ಅನುಕೂಲ ಹೇಳ್ತೀನಿ, ನಿಲ್ಸ್ಕೊಂಡೇ ಬಂದಿದ್ದೀನಿ. ಕಾರಣ ಅಂತೇಳಿದ್ರೆ ಮಾಡಿದ್ರೆ ಒಳ್ಳೆ ಥರ ಮಾಡಬೇಕು, ಇವ್ರು ಮಾಡ್ತಾ ಇಲ್ಲ. ಸುಮ್ಮನೆ JCB ತಗೊಂಡ್ಬಿಡೋದು, ಒಂದು ತೋಡು ಬಿಡೋದು, ಅದು ಒಳ್ಳೆ ತಂದ ಅದಲ್ಲ. ಒಂದು ಜಮೀನಿಗೆ ನೀರು ಹೋಗ್ಬೇಕು, ಇಲ್ಲಿಂದ ತಗೊಂಡು ಜಮೀನಿಗೆ ನೀರು ಬಿಟ್ಬಿಡೋದಲ್ಲ ಮೇನು, ಅದನ್ನು ಹೆಂಗೆ ಒಳಗೆ ಬಿಡಬೇಕು? ಅಥವಾ ಒಂದು ಕೆರೆ ಕಟ್ಟೆ ಇರಬೇಕು, ಕೆರೆ ಕಟ್ಟೆಗೆ ಬಿಡ್ತಾ ಇಲ್ಲ ಅವರು. ನಾನು ರೂಲ್ಸ್ ಬರ್ತಾರೆ ಕೇಳಿಲ್ಲ,

0: ಒಂದೇ ನಂದು ಮಾಹಿತಿ ಹೇಳ್ಬೇಕಂತಾರೆ, ರೋಲ್ಸ್ ಅಲ್ಲಿ ಬರ್ಬೇಕಾದ್ರೆ ಇವರು ಹಂಗೆ ರೋಲ್ಸ್ ಕೇಳ್ತಾ ಇಲ್ಲ, ಎನಾರಿ ಕೆಲಸ ಮಾಡಿಸ್ತಾ ಇದಾರೆ, ಚರಂಡಿ ಕೆಲಸ ಏನ್ ಮಾಡ್ತಾ ಇದಾರೆ, ಊರಲ್ಲಿ ಒಳಗಡೆ ಹೋಗಿ ನೋಡ್ಬೋದು, ಮಣ್ಣು ತುಂಬ್ಕೊಂಡ್ಬಿಡ್ತೇನೆ ಅತ್ತಾಗೆ ಸುಖ ಅಲ್ಲಿ ಹೋಗ್ತಾರೆ, ಅವರು ಏನ್ ಇದೈತೆ ಚರ್ಚ್ ಇಟ್ಲೆ ಅಮೌಂಟ್ ಹಾಕ್ಸ್ಕೋತಾರೆ ಮಾಡ್ತಾರೆ ಹೋಯ್ತಾರೆ, ಮಣ್ಣು ಅಂತ ಏಮು ತಯಿಸಲ್ಲ ಅವ್ರು, ಹಂಗೇನೆ ಅವರಿದ್ದಾರೆ.
1: ಇಲ್ಲ ಹಂಗೆ ಇಲ್ಲಿ ಕಾಡು ಮಳೆ ಹೊಡೆದು, ಈಗ ನೋಡಿ ಮಳೆ ಇಲ್ಲ, ಅರ್ಧಕ್ಕೆ ಅರ್ಧಕ್ಕೆ ಮಾಡಿ ಬಿಟ್ಟಾರೆ, ಒಂದು ಮಳೆ ಹೊಡೆದಿದ್ರೆ ಆ ನೀರಿಗಲ್ಲೇ ಅಲ್ಲಿಯೇ ಒಳಗಡೆ ಹೋಗೋದೇ ಇಲ್ಲ. ಈಗ ನೋಡಿ ಊರು ಮುಂದಾರ ಚಾನಲ್ಲು, ಊರು ಮುಂದಾರ ಚಾನಲ್ಲು ಇಷ್ಟು ವರ್ಷ ಪಂಚಾಯತ್ ಇಲ್ಲ ತೋರ್ತಿದ್ರು, ಕಾಡು ನೀರು ಬಂದ್ರೆ ಮನೆಗೆ ಉಕ್ತದ ನೋಡಿ, ಮುಂದುಗಡೆ ಎಲ್ಲ ಇದೇ ಮಾಡಿ ಕಾಡು ಕಟ್ಟಿ ಎಲ್ಲ ಕೂತಿರೋದೆ, ಅವ್ರು ಯಾರೋಗ ಊರವ್ರು ಮಾಡೋದಲ್ಲ, ಪಂಚಾಯತ್ ಊರೇ ಮಾಡಬೇಕು.
2: ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ, ಅದರ ಬಗ್ಗೆ ತಿಳಿಸೋದಾದ್ರೆ?
0: ನಮ್ಮೂರಲ್ಲಿ ಸ್ವತಃ ಏನು ಇದಿರುತ್ತೆ ನಮ್ಮಲ್ಲಿ ಸಿಕ್ಕದಂತದ ಅದು ಅವ್ರವ್ರ ಜಮೀನಲ್ಲಿ ಹಾಕೊಳ್ತಾರೆ, ಅದು ಬಿಟ್ಟು ಪಂಚಾಯತಿನ ಏನು ಬಂದು ತಗೊಂಡೋಯ್ತಾ ಇಲ್ಲ. ಪಂಚಾಯತಿಲಿ ಬಾಕ್ಸ್ ಕೊಡ್ಬೇಕಂತ ನಿಯಮಿತ ಕಲ್ಸರಿ ಗಾಡಿ ಕೂಡ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು, ಅದು ಕೂಡ ನಮ್ಮೂರಿಗೆ ಬಂದಿಲ್ಲ. ಮತ್ತೆ ನೀರಾವರಿಗೇ ಇದೇ ಪೈಪ್ ಕೊಟ್ಟಿದ್ದು ಕೂಡ ಪೈಪ್ ಕೂಡ ಬಂದಿಲ್ಲ. ಅದು ವಿಚಾರದಲ್ಲಿ ಮಳೆಯಕ್ಕಾದ್ರೆ ನಮ್ಮ ವಾಟರ್ ಮ್ಯಾನ್ ಅವ್ರಿಗೆ ಕೇಳಬೇಕು ಅದು ಏನಾಯ್ತು ಅಂತ, ಅದು ಪಂಚಾಯತಿ ಅಧ್ಯಕ್ಷರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು ಕಳಿಸ್ರಿ, ಈ ಸರಿ ಆಗಲಿಲ್ಲ. ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ. ಮತ್ತೆ ಇಂಜಿನಿಯರ್ ಬಂದೊಂದು ಸರಿ ಈ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು, ಅವ್ರು ಮಾಡಿದಾಗ ಅವರು ಹಂಗೇನೆ ಆಗಿಲ್ಲ. ಸ್ವತಃ ನಮ್ಮ ಇಲ್ಲಿ ಎಷ್ಟೋ ಜನ ಇರ್ಬೇಕಾದ್ರೆ ಸ್ವತಃ ಕಾಸು ಹಾಕ್ಕೊಂಡು ಏನು ನಮ್ಮ ಹಳೆ ಇದು ಇತ್ತಲ್ಲ ನೀರಾವರಿ ಕುಡಿಯೋ ನೀರಲ್ಲಿ ಹಾಕಿ ಕುಡಿಯೋ ನೀರಲ್ಲಿ ನಾವೇ ಮನೆ ಮನೆಗೆ ಅಳಿಸ್ಕೊಂಡಿರೋಂಥದ್ದು. ಕಳೆದು ಒಂದು ಇದರಲ್ಲಿ ಪುರುಷೋತ್ತಮರು ಒಂದು ಮಾತು ಹೇಳಿದರು, ನಾನೇ ಅಳಿಸ್ಕೊಟ್ಟಿದ್ದಂತ. ಆ ವಿಷಯ ಅದು ನಾವೇ ಸ್ವತಃ ಅಮೌಂಟ್ ಹಾಕ್ಕೊಂಡು ಅಳಿಸ್ಕೊಂಡಿರೋಂಥದ್ದು ಪ್ರತಿಯೊಬ್ಬರಿಗೂ ಕೂಡ.
2: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಅದರ ಒಂದು ಮಾಹಿತಿಯನ್ನು ತಿಳಿಸೋದಾದರೆ?
0: ಸರ್, ಗ್ರಾಮದಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ತೊಂದರೆ ಐತೆ ಮಕ್ಕಳಿಗೆ. ಇವಾಗ ನಮ್ಮ ಊರಲ್ಲಿ ಶಾಲೆ ಇಲ್ದಕ್ಕಂಥ ಕಾರಣದಿಂದ ಮಚ್ಚೂರಿಗೆ ಹೋಗ್ಬೇಕು, ಮಚ್ಚೂರಲ್ಲಿ ಹೋದರೆ ಒಂದು ಐದನೇ ತರಗತಿ ಓದ್ತವೆ ಅರ್ಧರತಿ, ಯಾಕೆ ಇಲ್ಲಿಂದ ಹೋಗ್ಬೇಕು ಅಂದ್ಬಿಟ್ಟು ನಾವು ಬೇರೆ ಬೇರೆ ಕಡೆಲ್ಲ ಸೇರ್ಸಕ್ಕಾಗ್ಬಿಟ್ಟು ನಮ್ಮ ಮಕ್ಕಳು ನಾವು ಸ್ವಯಂಹಿಂಸೆಯಿಂದ ಹೊರಗಡೆನೇ ಬಿಡ್ತಾ ಇರೋದು. ಇಲ್ಲೇನು ತೊಂದರೆಯಿಂದ ಬಿಟ್ಟಿರ್ತಾ ಇಲ್ಲ, ಊಟ ತಿಂಡಿ ಅಂತೆಲ್ಲ, ಶಿಕ್ಷಣದಲ್ಲಿ ನಮ್ಗೆ ಯಾಕೆಂದ್ರೆ ತೊಂದರೆ ಅಂತ ಹೇಳಿದ್ರೆ ಇಲ್ಲಿಂದ ಮಚ್ಚೂರಿಗೆ ಹೋಗ್ಬೇಕು. ಬಟ್ ಮತ್ತೆ ಅಂಗನವಾಡಿ ಕಲಿಸ್ಬೇಕಾದ್ರೆ ಮಚ್ಚೂರಿಗೆ ಹೋಗ್ಬೇಕು ಫಸ್ಟ್ನು. ನಮ್ಮಲ್ಲಿ ಒಂದು ಇದು ಅಂಗನವಾಡಿ ಕಟ್ಟಬೇಕು ಅಂತ ಹೇಳಿದ್ರು ಜಮೀನು ಇರಲಿಲ್ಲ, ಮತ್ತೆ ಸಾಲೆ ಕಟ್ಟಬೇಕು ಜಮೀನು ಇರಲಿಲ್ಲ. ಮ್ಯಾಕ್ಸಿಮಮ್ ಒಂದು 86-87 ಸ್ವಲ್ಪ ಜಮೀನಾಗ ಇಸಿದ್ರು, ಆ ಜಮೀನು ಕೂಡ ಹಾಗೆ ಕೇಳಿ ಕೇಳಿ ಗಣಪತಿ ಮನೆಯಾಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಅದರಲ್ಲೇ ಶಾಲೆ ಸ್ಟಾರ್ಟಿಂಗ್ ಆಯಿತು. ಆ ಶಾಲೆ ಸ್ಟಾರ್ಟಿಂಗ್ ಆದಾಗ ನಂತರ ಶಾಲೆನೇ ಪ್ರಾರಂಭ ಆಗಿತ್ತು, ಒಬ್ಬ ಟೀಚರ್ ಕೊಟ್ಟಿದ್ರು ನಮ್ಮ ಗೋಳವ್ರಿಗೆ, ಕೊಟ್ಟ ತಕ್ಷಣ ಅದೇ ಪಾಠ ಮತ್ತೆ ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆ ವಿದ್ಯಂತರ ಹುಡುಗರಾಗಿದ್ದು. ನಂತರ ಅದನ್ನೇ ಜಮೀನು ಇಲ್ಲದೆ ಕಾರಣಕ್ಕೆ ಮಾಲೀಕರು ಕಿತ್ಕೊಂಡ್ಬಿಟ್ರು, ಕಿತ್ತಾಗ ಮತ್ತೆ ಅದೇ ಸಾಧನ ಆ ಕಡೆ ಈ ಕಡೆ ನಮ್ಮ ಊರಲ್ಲಿ ಕೊಟ್ಬಿಟ್ಟು. ಮತ್ತೆ ಇವತ್ತು ಕೂಡ ಬಂದಿದೆ ಜಮೀನು ಕೊಟ್ಟಿದೆ, ಯಾಕಂತೇಳಿದ್ರೆ 2012 ಏನೋ ಜಮೀನು ಕೊಟ್ಟಿದ್ರು, ಆ ಕೊಟ್ಟಿದ್ದ ದಾಖಲೆ ಕೂಡ ನಮ್ಮ ಹತ್ರ ಅರ್ಧ ಐತೆ, ಎ ಪೇಪರ್ ಮತ್ತೆ ಬಿ ಪೇಪರು ಕೊಡ್ತೀವಿ ಕೊಡ್ತೀವಿ ಅಂದ್ಬಿಟ್ಟು ಇಲ್ಲಿವರೆಗೂ ಕೊಟ್ಟಿಲ್ಲ. ಅದರಲ್ಲಿ ಕೂಡ ಇನ್ನೊಬ್ಬರಿಗೆ ಯಾರ್ಯಾರು ಬೇಕೋ ಅದರಲ್ಲಿ ಪಾರ್ಟಿಸಿಪೇಟ್ ಜಮೀನು ಕೊಟ್ಟಿದ್ದಾರೆ, ಆ ಹಕ್ಕಿ ಮತ್ತೆ ಕೊಟ್ಟಿದ್ದಾರೆ ಅವರು, ಅದು ಏನು ಹಕ್ಕಿ ಅಂತ ಕೊಟ್ಟಿದ್ದಾರೆ. ಸೇಮ್ ಟು ಒಂದು ಶಾಲೆ ಕಟ್ಕೊಳಕ್ಕೆ ಅವ್ರು ಜಮೀನು ಕೊಟ್ಟಿಲ್ಲ, ಇನ್ನೊಬ್ರು ಕೊಟ್ಟಿದ್ದಾರೆ, ಏನಕ್ಕೆ ಕೊಟ್ಟಿದೆ ಅಂತೇಳಿ ಹೇಳ್ತಾ ಇಲ್ಲ. ಅದು ಸ್ಕೆಚ್ ಕುಡಿ ಆಗಿದೆ, ಅದೇ ನಮ್ಮ ಶಾಲೆ ಮತ್ತೆ ಒಂದು ಅಂಗನವಾಡಿ ಲಾಸ್ಟ್ ಅಂಗನವಾಡಿ ಕಟ್ಕೊಳ್ಬೇಕಂತ. ಕಳೆದ ಸರಿ ನಾವು 2023 ಸೆಡ್ ಹಾಕಿದ್ದೋ ಒಂದು ಗಣಪತಿ ದೇವಸ್ಥಾನ ಕೊಟ್ಬಿಟ್ಟು ಅದೇ ಅಂಗನವಾಡಿ ಬಿಟ್ಕೊಂಬಿಡೋ ಅಂತ, ಅದಕ್ಕೆ ನಾವು RF ಹತ್ರ ಕೊಡಿ ಹೋಗ್ಬಿಟ್ಟು ಲಾಸ್ಟ್ ಕಾಲ್ ಕಟ್ಟಿದ್ದೀವಿ. ಆ ಡಿಪಾರ್ಟ್ಮೆಂಟಲ್ಲಿ ಏನಾಯ್ತು ಅಂತಂದ್ರೆ ಅವರು ನಾವು ಇಲ್ಲಿ ಊರಲ್ಲಿ ಕೂಡ ನಾವು ಹೋಗಿ ಕೇಳ್ದೋ ಆಗಲಿಲ್ಲ, ಅದಕ್ಕೆ ಬೇಡ ಶಾಲೆ ಮಕ್ಕಳ ಬಗ್ಗೆ ಇನ್ನೂ ಏನು ಮಾಡಬೇಕು ಅಂತ ಇನ್ನೂ ಅಂತಿಮ ತೀರ್ಮಾನ ಆಗಿಲ್ಲ ಇಲ್ಲಿ, ಅದಕ್ಕೆ ಎಲ್ಲ ಹೊರಗಡೆ ಕಳಿಸ್ತಾ ಇದ್ದೀವಿ. ಈಗ ಮಚ್ಚೂರಲ್ಲಿ ಬಂದು ಕರೀತಾರೆ ಸರ್ಗಳು, ನಾವು ಎಷ್ಟು ಯಾರನ್ನ ಕಳಿಸ್ಬೇಕು ಆಗದಿದ್ದವರು ಅವ್ರು ಕಳಿಸ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೆಲ್ಲ ಹೊರಗಡೆ ಹೋಗ್ತಾರೆ. ಊರಲ್ಲಿ ಮ್ಯಾಕ್ಸಿಮಮ್ 100% 75% ಎಲ್ಲನೇ ಹೊರಗಡೆ ಹೋಗ್ತಾರೆ. ಇದೇ ಹೊಸೂರಲ್ಲಿ ನಾವು ಕಳಿಸ್ತಾ ಇದ್ದೀವಿ ಎಲ್ಲ ಮಕ್ಕಳು, ಅದೇ ಮಕ್ಕಳು ಇಲ್ಲಿ ಓದ್ಬೋದಾಯ್ತಲ್ಲ, ಸಂಸ್ಥೆ ಕಡೆಯಿಂದ ಗಾಡಿ ಕೂಡ ಕಳ್ಸಿಕೊಡ್ತಾ ಇದಾರೆ. ಅದೇ ನಮ್ಮೂರಲ್ಲಿ ಸಾಲ ಇದ್ರೆ

0: ಮಕ್ಕಳೆಲ್ಲ ಹೋಗ್ಬೇಕಾಯ್ತಾ?
1: ಇಲ್ಲ.
0: ಅಥವಾ ಬಿ ಮಡಿಕೇರಿನೂ ಹೋಗ್ಬೇಕಾಯ್ತಾ? ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ಗಿಂತ ಇಲ್ಲಿ ಇದ್ರೆ ನಮ್ಮೂರಲ್ಲಿ ಒಂದು ಉನ್ನತಮ ಕೆಲಸ ನಡೆಯುತ್ತೆ. ತಂದೆ ತಾಯಿಗಳಿಗೂ ಇದು ಬೇಜಾರಿರಲ್ಲ, ಯಾಕಂದ್ರೆ ಮಕ್ಕಳು ಬರ್ತಾರೆ ಹೋಯ್ತಾರೆ ಆಗಾಗುತ್ತೆ. ಆ ಕಾರಣದಿಂದ ಶಿಕ್ಷಣದಿಂದಲೇ ತುಂಬಾ ತೊಂದರೆ ಅದು ಗೋಳೂರಲ್ಲಿ ಪಕ್ಕ ಇದೆ ಅದು. ಅದೇ ಅಲ್ಲದೆ ಅಂಗನವಾಡಿ ಮೇನ್ ಅಂಗನವಾಡಿ ಬುಡಮಟ್ಟ ಅಂತ ಹೇಳಿದ್ರೆ ನಮ್ಮಲ್ಲಿ ಅಂಗನವಾಡಿ ಇಲ್ಲ, ಇಬ್ರೇ ಅಲ್ಲ ಒಬ್ರೆ ತಗೊಳ್ತಾ ಇರೋದು. ಮಚ್ಚೂರು ತಗೋತಾರೆ ಅವರು, ಮತ್ತೆ ಗೋಳೂರು ತಗೋತಾರೆ. ಗೋಳೂರು ಅಂಗನವಾಡಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ? ಅಲ್ಲೇ ಐತೆ ಗೋಳೂರು ಸ್ಕೂಲ್ ಅಲ್ಲಿ ಅಲ್ಲೇ ಐತೆ. ಅಲ್ಲಿ ಹೋದಾಗ ಇದು ಮಾತ್ರ ರಿಸಲ್ಟ್ ಮಾತ್ರ ಇರೋದು, ಎರಡು ಫೈಲ್ಗಳು ಮಾತ್ರ ಅಲ್ಲಿ ಬಿದ್ದಿರುತ್ತೆ, ಟೀಚರ್ಗಳಿರಲ್ಲ ಸ್ಕೂಲ್ಗಳಲ್ಲಿ. ನಮ್ಮ ಸ್ಥಳೀಕರಿಗೆ 75% ಏನು ನೇಮ ಐತೆ ಅದು ಕೊಡ್ಲೇಬೇಕು. ಸ್ಥಳೀಕರು ಒಬ್ಬ ಟೀಚರ್ ಹಾಕಿದಕ್ಕೆ ಇವತ್ತು ಏನ್ ಪ್ರತಿನಿಧಿಗಳು ಕೇಳ್ತಾರ ಅದಕ್ಕೆ ಕೊಡ್ತಾ ಇದೆ. ಮೀನ್ಸ್ ಸ್ಥಳೀಕರು ಕೊಡ್ಲೇಬೇಕಲ್ಲ ಒಂದು ಟೀಚರು, ಅದು ಕೊಡ್ತಾ ಇಲ್ಲ. ಆರೋಗ್ಯ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇವಾಗ ಎಲ್ಲರು ಬರ್ತಾ ಇದ್ರೆ ಪರವಾಗಿಲ್ಲ, ಒಂದೊಂದು ಇದು ಮಾಡ್ತಾರೆ. ಆದ್ರೆ ಒಂದು ಡಾಕ್ಟರ್ಗಳನ್ನ ನಮ್ಮ ಇಲ್ಲಿ ಸಹಾಯ ಮಾಡಬೇಕು. ರಾತ್ರಿ ಹೊತ್ತಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಕಷ್ಟ ಆಗುತ್ತೆ, ತಿರ್ಗಾ ಕೇಳಕ್ಕೆ ನಾವು ಹೋಗ್ಬೇಕು. ಒಳ್ಳೆ ಸರ್ಜನ್ ಒಂದು ಹಾಕೊಟ್ಟ ನಮ್ಮಲ್ಲಿ ಒಳ್ಳೆಯದು. ಸಾರಿಗೆಲಿ ಬಸ್ಸಲ್ಲಿ ಅಂತ ಹೇಳಿದ್ರೆ ಅದು ಏನು ಸಿದ್ದರಾಮಯ್ಯ ಅವರ
2: ಒಳ್ಳಿಗೆ ಬರ್ಬೇಕಾದ್ರೆ ಅಷ್ಟೇ ಸರಿಲ್ಲ, ರಷ್ಟೇ ಇದ್ರೆ ಅವರು ಬರ್ಬೋದು. ಗುಂಡ್ರೆ ಗಿಂಟ ಹೋದ್ ಗುಂಡ್ರೆ ಅಂದ 7 ಕಿಲೋಮೀಟರ್ ಇದೆ ರಷ್ಟಾಗಿ. ಇಲ್ಲಿ ಬರ್ಬೇಕಾರೆ ಶಾಲೆ ಮಕ್ಕಳು ಬರ್ಬೇಕಾದ್ರೆ ತುಂಬಾ ಆಟ ಗೀಟ ಮಾಡ್ಕೊಂಡು ಹೋಯ್ತಾರೆ ಅದು. ಆತರ ರಷ್ಟೆ ಕ್ಲೀನಿಲ್ಲ, ನಾವು ಅದು ಅರ್ಜಿ ಹಾಕ್ಬೇಕಾದ್ರು ಅದ್ಲಿ ನಮ್ದು ನಮ್ದಲ್ಲಿ ಇದ್ದಿದೆ. ರಷ್ಟೆ ಇದ್ದಿದ್ರೆ ಬರ್ತಾರೆ, ರಷ್ಟೆ ಇಲ್ಲ ಅದರಿಂದ ನಾವು ಅದನ್ನ ಬಗ್ಗೆ ಹೇಳಕ್ ಸಾಧ್ಯವಿಲ್ಲ. ಇನ್ನೊಂದು ಸಾರಿ ಎರಡನೇದಾಗಿದ್ದಾರೆ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ ಕೊಟ್ಟಿದ್ದಾರೆ ಅಲ್ಲಿ ಡಿ ಬಿ ಕೋಪೆಯಲ್ಲಿ. ಆದ್ರೆ ಡಾಕ್ಟರ್ಗಳಿಲ್ಲ, ಡಾಕ್ಟರ್ಗಳು ಸಿಸ್ಟರ್ಗಳಿಲ್ಲ. ತುಂಬೆ ಎಷ್ಟು ಟೈಮ್ ಆದ್ರೆ ನಾವು ಗಾಡಿ ಮಾಡ್ಕೊಂಡು ಕೋಟೆಗೆ ಹೋಗ್ಬೇಕು, ಮೈಸೂರು ಹೋಗ್ಬೇಕು. ಇಷ್ಟು ದೊಡ್ಡ ಹಾಸ್ಪಿಟಲ್ ಊಟ ಅಷ್ಟು ದೂರಕ್ಕೆ ಹೋಗ್ಬೇಕಾದ ಅವಶ್ಯ ಇದೆ? ಏನು ಇಲ್ಲ, ಮಾಡಿ ಮಡಗೋರು ಅಷ್ಟೇ. ಆಂಬುಲೆನ್ಸ್ ಕೊಟ್ಟಾರೆ, ಆಂಬುಲೆನ್ಸ್ ಇದೆ, ಎಲ್ಲಾನು ಇದೆ. ಡಾಕ್ಟರ್ಗಳಿಲ್ಲ, ಸಿಸ್ಟರ್ಗಳಿಲ್ಲ, ಯಾರು ಇರ್ತಾರೆ ಹೋದ್ರೆ ಏನಾದ್ರು ಗೊತ್ತಾ ಮಾತ್ರ ಕೊಟ್ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಮೇಲೆ ಏನು ಇಲ್ಲ ಎಷ್ಟು. ಅದರಿಂದ ದೊಡ್ಡ ತುಂಬ ಹಿಂಸೆ ಸರ್ ಇಲ್ಲಿ. ಅದ್ಬಿಟ್ಟು ಗೋಡೂರು ಸರ್ ಶಾಲೆ ಆಗ್ಲೇಬೇಕು ಸರ್, ದಯವಿಟ್ಟು ನೀವು ಸ್ವಲ್ಪ ಇದು ಮಾಡಿ. ಶಾಲೆ ಆಗ್ಲೇಬೇಕು, ಶಾಲೆ ಕಟ್ಟಾಟಿಗೆ ಎಲ್ಲ ಮೂರು ಸತಿ ಸ್ಯಾಂಕ್ಷನ್ ಆಗಿದೆ. ಆದ್ರೂ ಇಲ್ಲಿ ಫಾರೆಸ್ಟ್ ಲೈಕ್ ಅವ್ರು ಬಿಡ್ತಾ ಇಲ್ಲ, ಏನೇ ಕೆಲಸ ಬಂದರೂ ಬಿಡ್ತಾ ಇಲ್ಲ.
0: ಸುಬ್ರಹ್ಮಣ್ಯ ಸರ್ ಇರುವಾಗಲೇ ಅಲ್ಲೇ ಅದೇ ಜಾಗದಲ್ಲಿ ಇದು ಮಾಡ್ಕೊಟ್ಟಿರ್ತಕ್ಕಂಥದ್ದು ಟ್ರೆಂಚ್ ಬರೋಕ್ಕಿಂತ ಮುಂಚೆನೆ ಆ ಜಮೀನು ನಮ್ಗೆಂತ ಕೊಟ್ಟಿದ್ದು ಅವ್ರಿಗೆ. ಇವಾಗ ಅವರೇ ಅಪ್ಡೇಟ್, ನಾನು ಅವಾಗಲೇ ಹೇಳಿದ್ರು ಒಂದ್ಸರಿ ಅಪ್ಡೇಟ್, ಇನ್ನೊಬ್ರು ಸೆಲೆಕ್ಷನ್ ಆಗಿದೆ. ಅದಂಗೆ ಮಾಡಿದ್ರು ಅದೇ ಸ್ಕೂಲ್ ಬಂದಾಗ ಸೆಲೆಕ್ಷನ್ಗಾಗಿ ಬಿಲ್ಡಿಂಗ್ ಕಟ್ಟಕ್ಕಾಗಿ ನಾವು ಹೋಗಿದ್ದೋ. ಇನ್ನೊಬ್ರು ನಮ್ಮ ಚಿಕ್ಕಪ್ಪ ಬಿರಿದ್ರು, ಅವರು ತಿರೋಗ್ಬಿಟ್ಟಿದ್ರೆ ಅವರು ಮತ್ತೆ ವೆಂಕಟೇಶ್ವರು ಅನ್ಕೊಂಡಿದ್ರು, ಅವ್ರು ಓಡಾಡಿದ್ರು ಪಕ್ಷ ಇದಂಗೆ ಇರಲಿ ಊರಲ್ಲಿ ಎಲ್ಲ ಒಂದು ಅನ್ಕೊಂಡಿದ್ದೀವಿ ನಾವು. ಹಾಗಿರುವಾಗಲೇ ಇವ್ರದ್ದು ಮಾಡಲಿಲ್ಲ, ಈಗ ಅವ್ರಿಗೆ ಸ್ಕೆಚ್ ಕೂಡ ಜಮೀನು ಕೊಟ್ಟಿದ್ದಾರೆ. ಸಾಲಿಗೆ ಒಂದು ದಾಖಲಾತಿಗೆ ಕಟ್ಟಕ್ಕೆ ಇವ್ರಿಗೆ ಎಲ್ಲೆಲ್ಲಿ ಹೋಗ್ಬೇಕಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ.
3: ಸರ್, ಜೆ ಜೆ ಎಂ ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಜೆ ಜೆ ಎಂ ಮಿಷಿನ್ ನಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಜೆ ಜೆ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದ್ದೆ, ಒಂದು ಜೆ ಜೆ ಇದ್ಲಿ ಮತ್ತೆ ನಮಗೆ ಪೈಪ್ ಲೈನ್, ಹಳೆ ಪೈಪ್ ಲೈನ್ ಮಾತ್ರ ನಮ್ಗೆ ಗೋಳೂರಲ್ಲಿ ಇರೋದು. ಮತ್ತೆ ಡಿಗುಪ್ಪೆ ಪಂಚಾಯತ್ಲಿ ಏಕದೇಶ 90% ಆಗಿದೆ, ಗೋಳೂರು ಮಾತ್ರ ಆಗಿಲ್ಲ. ನೀರು ಮಾತ್ರ ಹಳೆ ಪೈಪ್ ಲೈನ್ ನೀರಲ್ಲಿ ತಗೊಳ್ತಾ ಇದ್ದೀವಿ. ಮತ್ತೆ ಮನೆಗೆ ಎಳೆಸ್ಕೊಂಡಿರೋಕ್ಕಂಥದ್ದು ಸಹಾಯ ಇದರಿಂದ ತಗೊಂಡಿರೋದು. ಮತ್ತೆ ಇದರಲ್ಲಿ ಅವರು ಇಂದ ನಮ್ಗೇನು ಆಗಿಲ್ಲ,
2: ಗೋಳೂರ್ಗೇನು ಆಗಿಲ್ಲ ಸರ್, ಗೋಳೂರ್ಗಾಗಿಲ್ಲ, ಗೋಳೂರು ಆಡಿಗಾಗಿದೆ, ಮುಚ್ಚೂರಾಗಿದೆ, ಗೋಳೂರ್ಗಂತಲೂ ಏನೂ ಆಗಿಲ್ಲ. ಈ ಫಸ್ಟ್ ಆಗಿದೆ ನೋಡಿ, ಅದನ್ನ ಇವರು ಆಗಿದೆ ಅಂತೇಳಿ ಇದು ಮಾಡ್ಯಾರೆ. ಫಸ್ಟ್ ನಾವು ಮಾಡ್ಕೊಂಡೇವಿ ನೋಡಿ, ನಾವು ಮನೆ ಮನೆಗೆ ನಾವು ಮಾಡ್ಕೊಂಡ್ರೆ, ಅವ್ರು ಏನು ಮಾಡಿಲ್ಲ, ಪಂಚಾಯತ್ವರು ಮಾಡಿಲ್ಲ, ಸರ್ಕಾರ ಮಾಡ್ಕೊಟ್ಟಿಲ್ಲ, ನಾವು ಆ ಪೈಪ್ನ ಮಾಡ್ಕೊಟ್ಟಾರೆ. ನಮ್ಮ ಸ್ವಂತವಾಗಿ ಮನೆಗೆ ನಾವು ಫುಲ್ಲು ನೋಡೋ ಕೊನೆಗಿಂತ ನಾವೇ ಮಾಡ್ಕೊಟ್ಟಿವಿ. ಹಾಂ, ಅದು ನಾವು ಮಾಡ್ಕೊಂಡಿವಿ. ಅದನ್ನೇನು ಮಾಡ್ಯಾರ ಅವರು, ನಾವು ಮಾಡೇವಿ ಅಂತೇಳಿ ಅವ್ರು ಬಿಲ್ ಮಾಡಿರ್ಬೋದು. ಅದಷ್ಟು ನಮ್ಮ ಗೋಳೂರ್ಗೆ ಅದೇನು ಆಗಿಲ್ಲ, ಒಂದು ಸೂರು ಆಗಿದೆ, ಎಲ್ಲ ಆಗಿತ್ತು. ಗೋಳೂರ್ ಆಗಿಲ್ಲ,
0: ಗೋಳೂರಲ್ಲಿ ಒಂದು ಮನೆ ಕೂಡ ಜೆಜೆಂತ ಆಗಿಲ್ಲ, ಲೈನ್ ಕೂಡ ಅದರಿಂದ ಬಂದಿಲ್ಲ. ಹಳೇದೇನಿತ್ತು ಅದೇ ಪೈಪ್ ಲೈನ್, ಅದರಲ್ಲಿ ಟ್ಯಾಂಕ್ ನಮ್ಮ ವಾಟರ್ ಟ್ಯಾಂಕ್ ಹೋಗುತ್ತೆ, ಅದರಲ್ಲಿ ಬರುತ್ತೆ, ಅದನ್ನ ಇರೋದು, ಅದೇ ರಿಪೇರಿನೇ ಇದೆ.
2: ಪೈಪ್ ಅಲ್ಲ ಇತ್ತು, ಪೈಪ್ ಅಂತಂದು ಇಳಿಸಿದ್ರು. ಆ ಪೈಪ್ ಅಲ್ಲ ಇವಾಗ ಏನೇನು ಮಾಡ್ಕೊಂಡಾರೆ ಅಂತ ಗೊತ್ತೇ ಇಲ್ಲ. ಪೈಪ್ ಅಲ್ಲಿ ಫುಲ್ ಇಳಿಸಿದ್ರು ಕೆಲಸ ಮಾಡೋಕ್ಕಾಗಿ, ಕೆಲಸನೂ ಮಾಡಿಲ್ಲ. ಪೈಪ್ನ ಏನಾಗೋದೇನ ಪೈಪೇ ಕಾಣ್ತಾ ಇಲ್ಲ ಅಲ್ಲಿ.
0: ಅದೇ ಇಂಜಿನಿಯರ್ನ ಕೇಳೋದಕ್ಕೆ ಪೈಪ್ ಐತೆ ಮಾಡಿಸ್ಕೊಟ್ಟಿ ಅಂತ ಒಂದ್ಸರಿ ಹೇಳಿದ್ರು. ಅದು ವಾಟರ್ ಮೀನರ್ ಇತ್ತು, ಇಂಜಿನಿಯರ್ನಿಗೆ ಕೇಳಬೇಕಾಗುತ್ತೆ.
2: ಇಲ್ಲಿ ನಮ್ಗೆ ಇದ್ದ ಯಾರೇ ಫೋನ್ ಮಾಡ್ರು ಸರ್, ಏನೇ ಆದ್ರೂ ಫೋನ್ ಮಾಡಿದ್ರು ಕೂಡ ಫೋನ್

0: ಅಲ್ಲ ಸರ್ ಅವರು. ಈಗ ನಿಮ್ಗೆ ಹೇಳಿಲ್ಲ ಬೇಜ ನೈಟ್ ಇಲ್ಲದೆ ತಿಂಗಳು ಮೂರು ಆಯ್ತು ನೈಟ್ ಇಲ್ಲದೆ ಏನೇ ಫೋನ್ ಮಾಡ್ರು ಫೋನ್ ಆಯ್ತಲ್ಲ ಎಲ್ಲೇ ಹೋಗಿ ಅಲ್ಲೇ ಹೋಗಿ ಕಾಡು ಬರೋಕ್ಕಾಗಲ್ಲ ಇದೇ ಸಮಸ್ಯೆ ಭಾಳ ಅಂಶ ಸರ್ ಅದು. ಅದನ್ನು ತುಂಬ ಅದು ದಯವಿಟ್ಟು ನೀವು ಸ್ವಲ್ಪ ಅದನ್ನು ಅವ್ರಿಗೆ ಸ್ವಲ್ಪ ಹೇಳಿ ಅವ್ರಿಗೂ ಅವ್ನಿಗೆ ತಂದು ನಮ್ಮ ಸ್ವಲ್ಪ ರೆಡಿ ಮಾಡಿಸ್ಕೊಡಿ. ಅದಾರು
1: ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಹಂತವನ್ನು ತಲುಪ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
2: ಗೋಳೂರಲ್ಲಿ ನರೇಗಾ ಚಟುವಟಿಕೆಗಳಲ್ಲಿ ಏನು ಆಗಿಲ್ಲ. ಆಗಿರಕ್ಕಂಥದ್ದು ಎಂತಂದ್ರೆ ಪಂಚಾಯತ್ಲಿ ಪಿ ಡಿ ಓ ಹಾಕೊಳ್ಳಿ, ಸೆಕ್ರೆಟರಿ ಹಾಕೊಳ್ಳಿ, ಮತ್ತೆ ನಮ್ಮ ಅಧ್ಯಕ್ಷರ ಹಾಕೊಳ್ಳಿ, ಇದ್ರ ಮಾಹಿತಿ ಇಲ್ಲಿ ಕೊಟ್ಟಿಲ್ಲ. ಕಳಿಸಿರ್ತಾರೆ ಮೊಬೈಲಲ್ಲಿ ಅಥವಾ ಏನು ಆಗಿಲ್ಲ. ಬಟ್ ಅದಲ್ಲದೆ ಈ ಸರಿ ಅಂತ ಅಮೌಂಟ್ ಇಲ್ಲದೆ ಕಾರಣ ಇರ್ಬೋದು ಅಥವಾ ಕಳಿಸರಿ ಇದು ಮಾಡಿರೋ ನಮ್ಗೆ ಗೊತ್ತಿಲ್ಲ, ಹೇಳಿಲ್ಲ.
0: ಇಲ್ಲ ಸರ್, ಅವರಿಂದ ಇಲ್ಲಿ ಈ ಸತಿ 5 ವರ್ಷದಿಂದ ಈ ಕಡೆಗೆ ಇಲ್ಲಿ ಏನು ಕೆಲಸನೂ ಆಗಿಲ್ಲ. ಅಮೌಂಟ್ ಸರ್ಕಾರ ಕೊಟ್ಟದ್ದು ಏನು ನಮ್ಗೆ ಗೊತ್ತಿಲ್ಲ. ಹೋಟೆಲ್ಗೆ ನಮ್ಮ ಗ್ರಾಮದಿಂದ ಈಗ ನಾವೇ ನೀವಲ್ಲಿ ಚೌಚಾಳಿಗೆ ಅರ್ಜಿ ಹಾಕಿ ಕೆಲಸ ಮಾಡಿದ್ವಿ, ಕೆಲಸ ಮುಗಿಸಿ ಅರ್ಜಿ ಹಾಕಿ 5 ವರ್ಷ ಆಯ್ತು. ಈಗ ನಾವು ಹಾಕಿದ್ದೀವಿ, ಇವ್ರು ಹಾಕಿ ನೋಡಿ ಎಲ್ಲ ಮನೆ ಕೆಲಸ ಮುಗಿಸಿರೋದೆ. ಇದುವರೆಗೂ ಏನೂ ಇಲ್ಲ, ನಾವು ಕೇಳಿ ಕೇಳಿ ಸಾಕಾಗುತ್ತೆ. ಅವ್ರು ಏನು ಕೊಡ್ತಾ ಇಲ್ಲ. ಈಗ ಮನೆ ಕೆಲಸ ಮಾಡಾರೆ, ಎಷ್ಟೋ ಜನ ಮನೆ ಕೆಲಸ ಮಾಡಿ ಸ್ವಲ್ಪ ಮಾಡಾರೆ, ಒಂದು ಬಿಲ್ ಕೊಟ್ಟಾರೆ, ಇನ್ನು 2 ಬಿಲ್ 3 ಬಿಲ್ ಸಿಗಲೇಬೇಕು. ಇಲ್ಲ ಆಡಿಲಿ ಕೆಲಸ ಮಾಡಾರೆ, ಅವ್ರಿಗೂ ಅಷ್ಟೇ ಒಂದು ಬಿಲ್ ಕೊಟ್ಟಾರೆ 2 ಬಿಲ್ ಕೊಟ್ಟಾರೆ, ಇನ್ನು ಅದಾಗಿಲ್ಲ ಇದಾಗಿಲ್ಲ ಅಂತ ದುಡ್ಡು ಬಂದಿಲ್ಲ, ಜಿಲ್ಲಾ ಪಂಚಾಯತ್ನಿಂದ ಕಳಿಸಿಲ್ಲ, ನಾವೇನು ಮಾಡೋಕ್ಕಾಯ್ತು ಅಂತ ಅದನ್ನೇ ಹೇಳ್ತಾರೆ, ಅದು ಬಂದಿಲ್ಲ. ಇಲ್ಲಿ ಯಾವ ಕೆಲಸನೂ ಇಲ್ಲಿ ಕೊನೆ ವರ್ಷ ಇಲ್ಲ ಪಂಚಾಯತಿಲಿ ಇಲ್ಲಿ ಪೂರ್ಣಾಗಿ.
1: ಸರ್, ಪ್ರಸ್ತುತವಾಗಿ ಸಹ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ತಮ್ಮ ಗ್ರಾಮದಲ್ಲಿ ಜರುಗಬೇಕು, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ನಮಗೆ ಮುಂದಿನ ಬಗ್ಗೆ ಸರ್ ಅಂದ್ರೆ, ನಮ್ಗೆ ಇಲ್ಲಿ ಶಾಲೆ ರೆಡಿ ಆಗಿರ್ಬೇಕು, ಅಂಗನವಾಡಿ ರೆಡಿ ಆಗಿರ್ಬೇಕು, ಅಂಗನವಾಡಿ ಹುಡುಗರಿಗೆ ಶೌಚಾಲಯ ರೆಡಿ ಇರಬೇಕು, ಕುಡಿಯೋ ನೀರಿನ ಹುಡುಗರಿಗೆ ರೆಡಿ ಇರಬೇಕು, ಈ ರಸ್ತೆಗಳನ್ನ ನಮ್ಗೆ ರೆಡಿ ಮಾಡಿಕೊಡ್ಬೇಕು. ಕೆಲವು ಬಡವ್ರಿಗೆ ಮನೆ ಕಟ್ಟೋಕ್ಕೆ ಎಲ್ಲ ಅವಕಾಶ ಕೊಟ್ಟಾರೆ, ಆ ಮನೇನ ಬಡವ್ರಿಗೆ ಮನೆ ಇನ್ನು ನಿರ್ಮಾಣ ಆಗಬೇಕು. ಇಷ್ಟು ಕೆಲಸ ಮಾಡ್ಕೊಡ್ಬೇಕು ಸರ್ ಮುಂದಿನ ದಿನದಲ್ಲಿ. ನಮ್ಮ ಜಮೀನು ಸಾಗೋಳಿಗೆ ಸರ್ ಆಗಿ ಈಗೊಂದು 20 ವರ್ಷ ಹತ್ರ ಆಯ್ತು, ಹಿಂದೆ 100 ವರ್ಷ ಇದ್ದ ಜಮೀನ ಸಾಗೋಳಿ ಕೊಡ್ತೀವಿ ಕೊಡ್ತೀವಿ ಅರ್ಜಿ ಗರ್ಜಿ ಎಲ್ಲ ಹಾಕಿ ಎಲ್ಲ ತಿರುಗಾಡಿ ಸಾಕು ಆಗ್ಬಿಟ್ಟಿದೆ ನಮಗೆ, ಎಲ್ಲ ಜನಗಳು ಗೊತ್ತು ಎಲ್ಲ ಸಾಕು ಆಗ್ಬಿಟ್ಟಿದೆ. ಅದು ಇವತ್ತಾಗಲಿ ನಾಳಾಗಲಿ ನಾಳಾಗಲಿ ಅಂತ ಹೇಳಿ 2020 ವರ್ಷ ಆಯ್ತು ನಮಗೆ ಜಮೀನು, ಅದನ್ನು ಸಾಗೋಳಿ ಸಿಗ್ಬೇಕು ಸರ್, ಹಕ್ಕು ಪತ್ರ ಸಿಗ್ಬೇಕು, ಎಲ್ಲ ರೆಡಿಗೆ ಡಿಸಾಪ್ಸ್ಲ್ ಇದೆ, ಆ ಸಿಗ್ತಲ್ಲ ಇವತ್ತಾಗಲಿ ನಾಳಾಗಲಿ ಅಂತಾನೆ. ಈಗ ನಮ್ಗೆ ಆ ಸಿಕ್ಕದ್ ನಾವು ಏನಾದ್ರು ಮಾಡೋದು, ಈಗ ಫಾರೆಸ್ಟ್ ಅವ್ರು ಬಂದು ಏನು ಫಾರೆಸ್ಟ್ ಇಲಾಖೆಯವ್ರು ಬಂದು ಏನು ಗಲಾಟೆ ಮಾಡಿದ್ರೆ ನಮ್ಗೆ ಹಕ್ಕು ಪತ್ರ ಅದ ಅಂತ ಅವ್ರು ಹೇಳ್ಬೋದು ಸರ್. ಇವಾಗ ನಮಗೇನು ಇಲ್ಲ, ಅವ್ರಿಗೆ ಹೋಗಿಂದ ನಾವು ಹೋಗ್ಬೇಕು, ಆ ಲೆವೆಲ್ ಆಗಿವೆ. ಈಗ ಅವ್ರು ರಸ್ತೆಗೆ ಬಂದು ಗಲಾಟೆ ಮಾಡ್ತಾರೆ, ಅವ್ರು ಗಲಾಟೆ ಮಾಡಿದಾಗ ಸರ್ ನೀವೇ ಗಲಾಟೆ ಮಾಡ್ತಾವೆ 100 ವರ್ಷದಿಂದ ಇರ್ತೀವಿ ಇದ್ದಿದ್ದಲ್ವ ಅಂತ ಹೇಳ್ಬೋದು ಅಷ್ಟೇ. ಅಲ್ಲಿ ನಿಮ್ಗೆ ಏನೇ ತೋರಿಸಿ ಅಂತ ಕೇಳ್ತಾರೆ ಸರ್, ನಾವೇನು ತೋರಿಸೋ, ಅದು ದೊಡ್ಡ ಹಿಂಸೆ ಆಗಿದೆ, ಅದು ನಮ್ಗೆ ರೆಡಿ ಆಗ್ಬೇಕು ಸರ್.
2: ರಸ್ತೆ ಮತ್ತು ನಮಗೆ 1.5 ಕಿಲೋಮೀಟ್ರ್ ರಸ್ತೆ ಆಗಬೇಕಾಗುತ್ತೆ. ಯಾಕಂತೇಳಿದ್ರೆ ಇಲ್ಲಿಂದ MLA ಅನಿಲ್ ಚಿಕ್ಕಮದ ಅವರೇ ಇಲ್ಲಿಂದ ಗುದ್ದಲಿ ಪೂಜೆ ಮಾಡಿದ್ರು ಇವಾಗಲೆಲ್ಲ 2017-18 ಅವಾಗಲೇ ಬಂದಿದ್ದು, ಅದು 100 ಮೀಟ್ರ್ ಅದು ಸೆಲೆಕ್ಷನ್ ಆಗಿದೆ, ಬೇರೆ ಕಡೆ ಅವ್ರು ಚೇಂಜ್ ಮಾಡಿದ್ರು. ಬಟ್ ಅದೇ ಥರ ಇಲ್ಲಿಂದ RDO ನಮ್ಮ ಮೈಸೂರು ಮಾಂದಾಡಿ ರಸ್ತೆ ಅಲ್ಲಿಗೆಂಟ್ಲು ತಗೊಳ್ತೀವಿ ಅಂತ ನಿನ್ನೆ ಬಂದು ಹೇಳಿದಾರೆ ಅವರು. ನಾವುಗಳು ಊರಿನಿಂದ ನಾವು ಹೊರಗಡೆ ಕೆಲಸ ಮಾಡ್ತಾ ವ್ಯಕ್ತಿಗಳು. ಆದರೆ ಮತ್ತೆ ಸಾಲೆ ಮತ್ತೆ ನಮ್ಮಣ್ಣ ಆವಾಗಲೇ ಹೇಳಿದ್ದಾರೆ, ಸಾಲೆ ಮತ್ತು ಅಂಗನವಾಡಿ ಶೌಚಾಲಯ ಮತ್ತು ಕುಡಿಯೋ ನೀರು ನಿರ್ಮಾಣ, ಅದು ನಮಗೆ ಮೇನ್ ಬೇಕಾದಂಥ ವಿಷಯಗಳು. ಅದೇ ನಮ್ಮ ಹಕ್ಕುಪತ್ರಕ್ಕೆ ಹೋದಾಗ ಹಕ್ಕುಪತ್ರದಲ್ಲಿ ನಾನು ಆಗೋಕ್ಕೊಂದ್ಸರಿ ಹೇಳಿದ್ರು, ನಾನು ಹಕ್ಕುಪತ್ರದಲ್ಲಿ ಆಗಿರೋಕ್ಕಂಥ ಅನ್ಯಾಯದಿಂದ ಭಯಂಕರ ಕಷ್ಟ ನಮಗೆ. ಅದರಲ್ಲಿ ನಮಗೆ ಸಾಮಾಜಿಕ ಕಲ್ಯಾಣ ಇಲಾಖೆಯಲ್ಲಿ ನಮಗೆ ಮೋಸ ಆಗಿದೆ, ಗೋಳವ್ರಿಗೆ ಬೇಕೇ ಮಚ್ಚೂರಿಗಾಗಿಲ್ಲ, ಅದೇ ಮತ್ತೆ ಫೈಲೆಲ್ಲ ಹಾಳಾಗ್ಬಿಟ್ಟಿದೆ, ಸ್ಕೆಚ್ ಮಾಡಿಕೊಡಿ ಅಂತ. ಅದು ಯಾರು ಅಮೌಂಟ್ ಇದೆ ಅವರು ಹಂಗೆ ಮಾಡಿಸಿದ ಅಂತ ಗೊತ್ತಿಲ್ಲ, ಇವರು ಅರಣ್ಯ ಸಮಿತಿಯವ್ರು ಮಾಡಿರೋದಂತ ಗೊತ್ತಿಲ್ಲ, ಇವರು ಅರಣ್ಯ ಕಲ್ಯಾಣ ಸಮಿತಿಯ ಅವರು ಮಾಡಿರೋದಂತ ಗೊತ್ತಿಲ್ಲ ಅವ್ರು. ಯಾಕಂತೇಳಿದ್ರೆ ಅವತ್ತು ನಾವು ಕೂಡ ವಾದ ಮಾಡಿದ ಒಂದ್ಸರಿ, ವಾದ ಮಾಡುವಾಗ ಅವರು ಹೇಳಿದ್ರು ನನ್ನ ಹತ್ರ ಫೈಲ್ ಇತ್ತು, ಏನಾಯ್ತು ಗೊತ್ತಿಲ್ಲ. ನಾನು ಅವಾಗ ಕೇಳಿದೆ ಅವ್ರನ್ನ, ನೀನು ಎದಕ್ಕೆ ಇದೆ ಅಂತ ಕೇಳಿದೆ, ಹಿಂಗೆ ಏಕವಚನದಲ್ಲಿ ನಾನು ಮಾತಾಡಿದ್ದು, ನೀನು ಏಕೆ ಇದೆಯಾ, ನಮ್ಮ ಜನಾಂಗ ಕೊಟ್ಟೋದು ನೆಮ್ಮದಿ ಒಬ್ಬರಿಗೆ. ಈಗ ನಾನು ಶಾಲೆಗೆ ಹೋಗ್ಬೇಕಂದ್ರೆ ಟೀಚರ್ಗಳು ಪಾಠ ಮಾಡ್ತಾರಂತ ಹೋಗೋದು, ಅಲ್ಲದೆ ಸುಮ್ಮನೆ ಹೋಗಲ್ಲ. ಹಂಗೇನೆ ನಾನು ಕೇಳಿದೆ ಇವಾಗ ಮಾಡಿಸ್ಕೊಡ್ತೀನಿ ಅಂದರು. ಇಲ್ಲಿವರೆಗೂ ಆ ಫೈಲ್ ಇಂದ್ರೆ ನಮಗೆ ತೊಂದರೆ ಆಗಿರೋದು. ಮತ್ತೆ ಬಂದರು ನಮ್ಮ ಜನಾಂಗ ಕೂಡಿ ಒಂದು ತಾಲೂಕು ಆಫೀಸಲ್ಲಿ ಹೋದ್ರು, AC ಆಫೀಸಲ್ಲಿ ಹೋದ್ರು, ಕಾಣಿಸ್ಕೊಂಡಿಲ್ಲ ಸಸ್ತದವ್ರು, ಕಾಣಿಸ್ಕೊಂಡಿಲ್ಲ ಮತ್ತೆ AC ಅವರು ಕಾಣಿಸ್ಕೊಂಡಿಲ್ಲ. ಬರ್ತಾರೆ ಅವರು ಉಪ ಇಲಾಖೆಯವರು, ಅದೊಂದೇ ತೊಂದರೆ ನಮಗಿಲ್ಲಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
2: ನನಗೆ ಇವತ್ತು ನೀವು ಬಂದಿದ್ರೆ ಒಂದು ಜನಧನ ರೆಡಿ ಬಂದದಕ್ಕೆ ಒಳ್ಳೆದಾಯಿತು.

0: ಮತ್ತೆ ಮುಷ್ಟೋಡೆ ಪಂಪ್ ಕೊಡ್ತಾರೆ, ಈ ಥರ ಸೌಲಭ್ಯ ನಮಗೇನು ಬರಲ್ಲ ಸರ್. ಯಾಕೆಂದ್ರೆ ನಾವು ತುಂಬ ದೂರದಿಂದ ಹೋಗೋದು, ಇಲ್ಲಿಂದ ತುಂಬ ದೂರದಿಂದ ಹೋಗೋನೊಳಗೆ ನಾವು ಇಲ್ಲಿ ಹೋಗಿ ಅಲ್ಲಿ ಅರ್ಜಿ ಹಾಕೋನೊಳಗೆ ಏನಾಗಿರ್ತಾರೆ, ಅವರು ಯಾರು ಸಂಬಂಧಪಟ್ಟವ್ರಿಗೆಲ್ಲ ಕೊಟ್ಟಿರ್ತಾರೆ. ಆಮೇಲೆ ನಮ್ಗೆ ಆಯ್ತಪ್ಪ ಇದೆಲ್ಲ ತೀರೋಯ್ತವು, ಇನ್ನು ನೆಕ್ಸ್ಟ್ ಬರೀ ನೆಕ್ಸ್ಟ್ ನಿಮಗೆಲ್ಲ ಅರ್ಜಿ ಹಾಕ್ಬಿಡಿ ಅಂತ, ಅರ್ಜಿ ಹಾಕ್ಬಿಡಿ ಅಂತ. ಹಾಗೂ ನಾವು ಅರ್ಜಿ ಹಾಕಿರ್ತೀವಿ, ಅರ್ಜಿ ಹಾಕಿದ್ರು ಸರ್ ಅದು ನಮ್ಗೆ ಬರಲ್ಲ ಸರ್. ಅದು ಆ ಸೌಲಭ್ಯ ಆ ಥರದ ಸೌಲತ್ತು ಎಲ್ಲ ನಮ್ಗೆ ನಮ್ಮ ಪಂಚಾಯತಿನೇ ಭಾಳ ಇಲ್ಲ ಸರ್, ತೀರೋ ಕಮ್ಮಿ ಇದೆ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವುದರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿರವರು ಮತ್ತು ಮಣಿಕಂಠಾರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ ಸಂಜೆ 6:50
3: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
1: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿ ಹಾಗೂ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಯತೀಶ್ ರವರು.
5: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
6: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
5: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
6: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
5: ಈ ತರಬೇತಿಯು 1 ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
6: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
5: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
5: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೂ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜಾ ಚಟುವಟಿಕೆಗಳ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಸೆನ್ ಮೇಘನಾರಾವ್, ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ. ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿಎಸ್ ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು, ಮೈಸೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
0: ಇಂದು ನಾವು ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೀವಿ ಅಲ್ವಾ?
1: ಹೌದು.
0: ಆಷಾಢ ಮಾಸ ಎಂದಾಗ ಮಳೆಯ ಮಾಸ ಅಂತ ಹೇಳಬಹುದು. ಎಲ್ಲಾ ಕಡೆ ಮಳೆ, ನೀರು, ಮೋಡದಿಂದ ಕೂಡಿದ ವಾತಾವರಣ ಇರುತ್ತೆ. ಇಂತಹ ಮಾಸದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಬದುಕನ್ನು ಹಸನುಗೊಳಿಸ್ಕೋಬಹುದು, ಇದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ತೀರಾ?
1: ಖಂಡಿತ. ಅದಕ್ಕೆ ಒಂದು ಕವಿತೆ ಈ ರೀತಿ ಇದೆ: ಕ್ರಿಮಿ ಕೀಟ ಯೋನಿಯೊಳ್ ಜನನ ಹೊಂದಿ ಅದರೊಳಗೆ ನೆಗದಿಹಿಷ ಸುಕೃತದಿಂದ ಮೃಗ ದೇಹದಿ ಮೆರೆದು ಪುಣ್ಯವೇರೆ ನರ ಜನ್ಮ ಬಹುದಿರುವುದೇ ಜನಿಯ ಬಗೆಯುವ ಜೀವಿಯು ಮೊದಲು ಕ್ರಿಮಿ ಕೀಟ ಮೊದಲಾದ ಜನ್ಮ ತಾಳಿ ತಮ್ಮ ಸುಕೃತ ಫಲದಿಂದ ಪಶು ಜನ್ಮ ಪಡೆದು ತನ್ನ ಪುಣ್ಯ ಫಲದಿಂದ ಮೇಲೇರುತ್ತಾ ನರ ಜನ್ಮವನ್ನು ಪಡೆಯುತ್ತಾನೆ. ಅಂದರೆ ಪರಮಾತ್ಮನು ಪ್ರತಿ ಜೀವಿಯ ಶರೀರದಲ್ಲಿ ಆತ್ಮರೂಪದಲ್ಲಿ ಇರುವ ಬಗ್ಗೆ ನಮಗೆ ಶ್ರುತಿ ಸ್ಮೃತಿ ಪುರಾಣಗಳು ತಿಳಿಸಿಕೊಟ್ಟಿವೆ. ಆದುದರಿಂದಲೇ ಮಾನವ ಜನ್ಮ ದೊಡ್ಡದು ಎಂದು ಹಿರಿಯರು ಹೇಳಿದ್ದಾರೆ. ಇಂತಹ ಮಾನವ ಜನ್ಮ ದೊರಕಿದಾಗ ನಾವು ನಮ್ಮ ಬದುಕನ್ನು ಯಾವ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಎಂಬುದನ್ನು ನಾವೇ ಅರಿತು ಬಾಳಬೇಕು. ಅಂದರೆ ಬದುಕಿನ ಅಂತಿಮ ಗುರಿ ಮೋಕ್ಷ ಸಾಧನೆಯಾಗಬೇಕು. ಅದಕ್ಕಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಹಬ್ಬ, ಉತ್ಸವ, ಪೂಜೆ ಮುಂತಾದ ಧಾರ್ಮಿಕ ಆಧ್ಯಾತ್ಮಿಕ ಮಾರ್ಗಗಳ ಮೂಲಕ ಮೋಕ್ಷ ಪಡೆಯಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ.
0: ಈ ಆಷಾಢ ಮಾಸಕ್ಕೆ ಯಾವುದಾದರೂ ಪೌರಾಣಿಕ ಹಿನ್ನೆಲೆ ಇದೆಯಾ? ಇದ್ರೆ ಅದ್ರ ಬಗ್ಗೆ ತಿಳಿಸಿಕೊಡಬಹುದಾ?
1: ಪೌರಾಣಿಕ ಹಿನ್ನೆಲೆ ಇದೆ. ಹಲವಾರು ಪೌರಾಣಿಕ ಕಥೆಗಳು ಮತ್ತು ದಂತಕಥೆಗಳು ಆಷಾಢ ಮಾಸದೊಂದಿಗೆ ಸಂಬಂಧ ಹೊಂದಿವೆ. ಅಂತಹ ಒಂದು ಜನಪ್ರಿಯ ದಂತಕಥೆಯು ಬಲಿಬಂಧನ ಎಂದು ಕರೆಯಲ್ಪಡುವ ಭಗವಾನ್ ವಿಷ್ಣುವಿನ 5ನೇ ಅವತಾರವಾದ ವಾಮನನ ಸುತ್ತು ಸುತ್ತುತ್ತದೆ. ಈ ತಿಂಗಳಲ್ಲಿ ಭಗವಂತ ರಾಕ್ಷಸ ರಾಜ ಬಲಿಯನ್ನು ಭೇಟಿ ಮಾಡಿ ಅವನ ಅಹಂಕಾರ ಮತ್ತು ಹೆಮ್ಮೆಯನ್ನು ಮುರಿಯಲು ಹೋದನು. ಈ ಕಥೆಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಆಷಾಢ ಮಾಸದ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ.
0: ಈ ಮೋಕ್ಷ ಸಾಧನೆಯ ಹಿನ್ನೆಲೆಯಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೆ ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರು ಕೇಳುವಂತಾಗಿ ಅಲ್ವಾ? ಅದ್ರ ಬಗ್ಗೆ ಹೇಳ್ತೀರಾ?
1: ನಮ್ಮ ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಕಾಲಮಾನದ ಪ್ರಕಾರ ಆಷಾಢ ಮಾಸ 4ನೇ ಮಾಸವಾಗಿರುತ್ತದೆ. ಆಷಾಢ ಮಾಸವು ಭಾರತೀಯರಿಗೆ ವಿಶೇಷ ಮಾಸವು. ಈ ಮಾಸದಲ್ಲಿ ಮಳೆಗಾಲವು ಜೊತೆ ಜೊತೆಯಲ್ಲಿಯೇ ಇರುತ್ತದೆ. ಅದಕ್ಕೆ ಒಂದು ಸಂಸ್ಕೃತ ವಾಣಿ ಈ ರೀತಿ ಇದೆ: ಆಷಾಢ ವಾತೆ ಚರತಿ ದಿಪೇಂದ್ರೆ ಚಕ್ರೀವತೋ ವಾರಿದೀರಿವ ಕಾಷ್ಟಃ. ಅಂದರೆ ಆಷಾಢದ ಗಾಳಿಗೆ ಆನೆಯನ್ನೇ ಹಾರಿಸಿಕೊಂಡು ಹೋಗುವ ಸಾಮರ್ಥ್ಯವಿರುವಾಗ ಕಟ್ಟಿಗೆಗೆ ಸಮಾನವಾದ ಕತ್ತೆಯ ಗತಿಯೇನು ಎಂದು. ಈ ಮಾಸವು ಜ್ಞಾನೋಪಾಸನೆಗೆ, ಲೋಕೋದ್ಧಾರಕ್ಕೆ, ಭಗವಂತ ಭಗವತಿಯ ಸೇವೆಗೆ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ದೇವಿಯ ಆರಾಧನೆಯನ್ನು ಮಾಡುವುದು ವಿಶೇಷವು. ದುರ್ಗಾದೇವಿ, ಚಾಮುಂಡೇಶ್ವರಿ, ಲಕ್ಷ್ಮೀದೇವಿ ಮುಂತಾದ ಗ್ರಾಮ ದೇವತೆಗಳ ಪೂಜೆ ಸಲ್ಲಿಸಲಾಗುತ್ತದೆ. 4 ಶುಕ್ರವಾರಗಳು ರಾಜ್ಯದ ಎಲ್ಲ ದೇವಿಯರ ಮಂದಿರಗಳಲ್ಲಿ ವಿಶೇಷ ಪೂಜೆ ಸಾಗುತ್ತದೆ. ಇದರೊಂದಿಗೆ ಸಾಮೂಹಿಕ ಪ್ರಸಾದ ವಿತರಣೆಯನ್ನು ಕೂಡ ಕೈಗೊಳ್ಳಲಾಗುತ್ತದೆ. ತಮಿಳುನಾಡಿನವರು ಆಡಿ ಮಾಸವೆಂದು ಆಚರಿಸುತ್ತಾರೆ. ಅಂತರಂಗದ ಸಾಧನೆಗಳಾದ ಧ್ಯಾನ, ತಪಸ್ಸು, ಸ್ವಾಧ್ಯಾಯಕ್ಕೆ ಅನುಕೂಲಕರವಾಗಿದೆ ಈ ಮಾಸ. ರೈತರು ಈ ಆಷಾಢ ಮಾಸದಲ್ಲಿ ಮೆಂತ್ಯ ಹಿಟ್ಟಿನ ಕಷಾಯ ಮುಂತಾದ ಪದಾರ್ಥಗಳಿಂದ ಆಷಾಢ ಭೋಜನ ಸೇವಿಸುವ ಪದ್ಧತಿ ಕೂಡ ಇದೆ. ದಕ್ಷಿಣಾಯನ ಪುಣ್ಯಕಾಲ ಕೂಡ ಈ ಮಾಸದಲ್ಲಿ ಬರುತ್ತದೆ. ಭಾರತೀಯ ಪಂಚಾಂಗದಲ್ಲಿ ಸೂರ್ಯನ ಚಲನೆಯನ್ನು ಅವಲಂಬಿಸಿ ದಕ್ಷಿಣಾಯನ ಹಾಗೂ ಉತ್ತರಾಯಣ ಎಂಬುದನ್ನು ವಿಂಗಡಿಸಲಾಗಿದೆ. ಹೀಗೆ ನಮ್ಮಲ್ಲಿನ ಆಚರಣೆಗಳು ವೈಜ್ಞಾನಿಕವಾಗಿ ಪ್ರಕೃತಿಯನ್ನು ಆರಾಧಿಸುವ ಪದ್ಧತಿ ಇದೆ.
0: ಈ ಆಷಾಢ ಮಾಸದಲ್ಲಿ ನಾವು ಆಚರಿಸುವ ಏಕಾದಶಿ ಆಚರಣೆಯ ಬಗ್ಗೆ ಹಾಗೂ ಪ್ರಥಮ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಆಷಾಢ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ವಿಶೇಷವಾಗಿ ಆಚರಿಸಲಾಗುತ್ತದೆ. ಪ್ರಥಮ ಏಕಾದಶಿ ಎಂದು ಎಲ್ಲರೂ ಉಪವಾಸದಿಂದ ಇದ್ದು ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ. ಏಕಾದಶಿ ಎಂದು ಉಪವಾಸವಿದ್ದು ಮಾರನೆಯ ದಿವಸ ಅಂದರೆ ದ್ವಾದಶಿ

ಎಂದು ಸೂರ್ಯೋದಯಕ್ಕೆ ಆಹಾರ ಸ್ವೀಕಾರ ಮಾಡುವುದು ವಾಡಿಕೆ. ಇತ್ತೀಚಿನ ದಿನಗಳಲ್ಲಿ ದೇಹದ ಶಕ್ತಿಗೆ ಅನುಸಾರವಾಗಿ ಭಕ್ತರು ಭಗವಂತನ ಆರಾಧನೆಗಾಗಿ ಏಕಾದಶಿ ವ್ರತವನ್ನು ಕೈಗೊಳ್ಳುತ್ತಾರೆ. ಅದರಲ್ಲಿ ನಿರ್ಜಲ ಅಂದರೆ ನೀರು ಕೂಡ ಕುಡಿಯದೆ, ಜಲಹಾರಿ ಎಂದರೆ ನೀರನ್ನು ಮಾತ್ರ ಸ್ವೀಕರಿಸಿ, ಫಲಹಾರಿ ಎಂದರೆ ಹಣ್ಣನ್ನು ತೆಗೆದುಕೊಂಡು, ನತ್ತಭೋಜಿ ಅಂದರೆ ಒಂದು ಬಾರಿ ಊಟ ಮಾಡುವುದರೊಂದಿಗೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಭಾರತೀಯ ಆಯುರ್ವೇದದ ಪ್ರಕಾರ 15 ದಿನಗಳಿಗೊಮ್ಮೆ ಉಪವಾಸ ಇರುವುದರಿಂದ ದೇಹದಲ್ಲಿನ ಕಲ್ಮಶಗಳನ್ನು ಹೊರಹಾಕಲು ಸಹಕಾರಿಯಾಗುತ್ತದೆ. ಭಗವಂತನ ಸ್ಮರಣೆ ಮಾಡುವುದರಿಂದ ತನು ಮನ ಈ ಎರಡು ಶುದ್ಧಿಗೊಳ್ಳುತ್ತದೆ. ಆಷಾಢ ಮಾಸದ ಶುಕ್ಲಪಕ್ಷದ ದ್ವಿತೀಯದಂದು ಪುರಿ ಜಗನ್ನಾಥನ ರಥಯಾತ್ರೆ ಕೂಡ ನಡೆಯುತ್ತದೆ. ವಲ್ಲಭಾಚಾರ್ಯರ ಜಯಂತಿ ಕೂಡ ಈ ದಿನದಂದು ಇರುತ್ತದೆ.

0: ಆಷಾಢ ಮಾಸದಲ್ಲಿ ನೂತನ ವಿವಾಹಿತ ಹೆಣ್ಮಕ್ಳು ತಮ್ಮ ಪತಿಯ ಮನೆಯಿಂದ ತವರು ಮನೆಗೆ ಹೋಗ್ತಾರೆ. ಈ ಪದ್ಧತಿ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿದ್ದೇವೆ. ಪತಿಯ ಮನೆಯಿಂದ ತವರು ಮನೆಗೆ ಯಾಕೆ ಹೋಗ್ತಾರೆ, ಇದ್ರ ಬಗ್ಗೆ ಏನಾದ್ರು ನಿಖರ ಮಾಹಿತಿ ಇದೆಯಾ, ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ?
1: ವೈಜ್ಞಾನಿಕ ಹಿನ್ನೆಲೆ ಇಲ್ಲದೆ ಇದ್ರೂ ಈ ಪದ್ಧತಿ ಜಾರಿಯಲ್ಲಿದೆ. ಹೊಸದಾಗಿ ವಿವಾಹವಾದ ಹೆಣ್ಣು ಮಕ್ಕಳು ತಮ್ಮ ಪತಿಯ ಮನೆಯಿಂದ ತಾಯಿಯ ಮನೆಗೆ ಹೋಗಿ ಒಂದು ತಿಂಗಳು ಅಂದರೆ ಈ ಆಷಾಢ ಮಾಸದಲ್ಲಿ ತವರು ಮನೆಯಲ್ಲಿ ಇರುತ್ತಾರೆ. ಇದಕ್ಕೆ ಹೆಚ್ಚು ಕಾರಣ ತಿಳಿದಿಲ್ಲವಾದರೂ ಸಾಮಾನ್ಯವಾಗಿ ಹೇಳುವುದಾದರೆ ಹೊಸದಾಗಿ ವಿವಾಹವಾಗಿರುವುದರಿಂದ ತನ್ನ ಮನೆಗೆ ಹೋಗಿ ತನ್ನ ಕಷ್ಟ ಸುಖಗಳನ್ನು ಅನುಭವಿಸಿರುವುದನ್ನ ಹಂಚಿಕೊಳ್ಳಲು ಈ ಮಾಸ ಅವಕಾಶ ನೀಡುತ್ತದೆ. ಈ ಒಂದು ತಿಂಗಳು ತನ್ನ ಮಾತಾಪಿತೃಗಳೊಂದಿಗೆ ಇದ್ದು ತನ್ನ ಗಂಡನ ಮನೆಯವರ ಬೇಕು ಬೇಡಗಳನ್ನು ಚರ್ಚೆ ಮಾಡಿ ತಾನು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಬದುಕಬಹುದು ಎಂಬುದನ್ನು ಕಲಿಯಲು ಒಂದು ಅವಕಾಶ ಆಗಬಹುದು ಎಂದು ಅನ್ನಿಸುತ್ತದೆ.
0: ಈ ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆ ದಿನದಂದು ನಾವೆಲ್ಲರೂ ಗುರುಗಳಿಗೆ ವಂದನೆ ಸಲ್ಲಿಸುತ್ತೇವೆ. ಅವರಿಗೆ ಪೂಜಿಸುವ, ಗೌರವ ಸಲ್ಲಿಸುವ ದಿನ ಅದೇ ಗುರು ಪೂರ್ಣಿಮೆ ಅಲ್ವಾ? ಈ ಗುರು ಪೂರ್ಣಿಮೆಯ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಹಂಚಿಕೊಳ್ಳಬಹುದಾ? ಹಾಗಾಗಿ ಎಲ್ಲ ಗುರುಗಳನ್ನ ಅವರು ಕೂಡ ಗೌರವಿಸಿ ವಂದಿಸ್ತಾರೆ ಅಂತ ನನ್ನ ಭಾವನೆ.
1: ಖಂಡಿತ. ಗುರುವು ಶಿಷ್ಯನಲ್ಲಿ ಜ್ಞಾನದ ಸಚ್ಚಿಂತನೆಗಳ ನೂತನ ಸಂಸ್ಕಾರಗಳನ್ನು ಸೃಷ್ಟಿ ಮಾಡುವುದರಿಂದ ಇವನು ಬ್ರಹ್ಮಸ್ವರೂಪಿಯು. ಶಿಷ್ಯನಲ್ಲಿ ಮೂಡಿದ ಆ ಜ್ಞಾನವನ್ನು ಪೋಷಿಸಿ ಆತ ದಾರಿ ತಪ್ಪದಂತೆ ಕಾಯುವುದರಿಂದ ವಿಷ್ಣು ಸ್ವರೂಪಿಯು. ಶಿಷ್ಯನ ಒಳಗಿರುವ ಅಜ್ಞಾನ, ಅಹಂಕಾರ ಮತ್ತು ವಿಕಾರಗಳನ್ನು ನಾಶ ಮಾಡುವುದರಿಂದ ಗುರು ಮಹೇಶ್ವರ ಯಾ ಶಿವಸ್ವರೂಪಿ. ಹೀಗೆ ಕಣ್ಣಿಗೆ ಕಾಣದ ಆ ಪರಮಸತ್ಯ ಅಥವಾ ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಸುವುದೇ ಈ ಗುರು ಪರಂಪರೆಯ ವೈಶಿಷ್ಟ್ಯ. ಆದುದರಿಂದ ನಾವು ಈ ಕೆಳಗಿನ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸುತ್ತೇವೆ ಅಲ್ಲವೇ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು. ಆಷಾಢ ಹುಣ್ಣಿಮೆ ಎಂದು ವೇದವ್ಯಾಸರ ಜನ್ಮದಿನ. ಮಹಾಭಾರತ, ಅಷ್ಟಾದಶ ಪುರಾಣಗಳನ್ನು ಸನಾತನ ಪರಂಪರೆಗೆ ಅನುಗ್ರಹಿಸಿದ ವ್ಯಾಸರ ಜನ್ಮದಿನ ಇಂದು. ಈ ದಿನವನ್ನು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ತಮ್ಮ ತಮ್ಮ ಗುರುಗಳಿಗೆ, ಗುರು ಪರಂಪರೆಗಳಿಗೆ ಸಲ್ಲಿಸುವ ಪುಣ್ಯ ದಿನ ಇದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ತಾವು ಸ್ವೀಕಾರ ಮಾಡಿರುವ ಭಗವಾಧ್ವಜಕ್ಕೆ ಗುರುವಂದನೆ ಸಲ್ಲಿಸುತ್ತಾರೆ. ಈ ದಿನದಂದು ಗುರುಗಳಿಗೆ ಶಿಷ್ಯರು ಗುರುದಕ್ಷಿಣೆ ಕೊಡುವ ಪದ್ಧತಿ ಕೂಡ ಜಾರಿಯಲ್ಲಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತಿನಂತೆ ಗುರುವನ್ನು ಪೂಜಿಸುವ, ಗೌರವಿಸುವ, ಸ್ಮರಿಸುವ ದಿನ ಈ ದಿನ. ವ್ಯಾಸ ಮಹರ್ಷಿಗಳು ರಚಿಸಿದ ಮಹಾಭಾರತ ನಮ್ಮ ಸನಾತನ ಪರಂಪರೆಯ ತಳಹದಿ. ವ್ಯಾಸರ ಜನ್ಮದಿನವೇ ಜ್ಞಾನೋಪಾಸನೆಯ ಗುರು ಪೂರ್ಣಿಮೆ. ಈ ದಿನದಂದು ಇಡೀ ಗುರು ಪರಂಪರೆಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸುವುದಕ್ಕೆ ಇದೊಂದು ಸದವಕಾಶ. ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋಣ.
0: ಅಂದ್ರೆ ವೇದವ್ಯಾಸರ ಜನ್ಮದಿನವು ನಾವು ಗುರು ಪೂರ್ಣಿಮೆಯನ್ನ ಆಚರಿಸುವ ದಿನ ಎಂದಾಯ್ತು. ಹಾಗಾದ್ರೆ ವೇದವ್ಯಾಸರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ?
1: ಖಂಡಿತ. ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ತಮ್ಮ ಶಿಷ್ಯರ ಮೂಲಕ ಪ್ರಚಾರ ಮಾಡಿದವರು ವ್ಯಾಸರು. ಹಾಗಾಗಿ ಇವರನ್ನು ವೇದವ್ಯಾಸರು ಎಂದು ಕರೆಯಲಾಗಿದೆ. ವೇದವ್ಯಾಸರು ಬ್ರಹ್ಮಜ್ಞಾನಿಗಳು. ಇವರು ನೀಡಿದ ಇನ್ನಿತರ ಕೊಡುಗೆಗಳು ಎಂದರೆ 18 ಪುರಾಣ

0: ಗಳು ಉಪಪುರಾಣಗಳು ಭಗವದ್ಗೀತೆ ಬ್ರಹ್ಮಸೂತ್ರಗಳು ಮುಂತಾದವು. ಶ್ರೀಕೃಷ್ಣ ದ್ವೇಪಾಯನರು ಅಥವಾ ವ್ಯಾಸರನ್ನು ಪುರುಷ ಸರಸ್ವತಿ ಎಂತಲೂ ಜ್ಞಾನದ ಹೊಸ ಆಯಾಮವೆಂತಲೂ ವೇದಗಳನ್ನು ಭಜಿಸಿ ವಿಭಜಿಸಿದವರು ಎಂದು ಆದಿಗುರುವಾಗಿ ನಮಗೆ ಮಾರ್ಗದರ್ಶನ ನೀಡಿದವರೆಂದು 18 ಮಹಾಪುರಾಣಗಳನ್ನು ನೀಡಿದವರೆಂದು ಮಹಾಭಾರತವನ್ನು ರಚಿಸಿದವರು ಎಂದು ಸಾಂಕೇತಿಕಾರ್ಥವುಳ್ಳ ರಹಸ್ಯಪೂರ್ಣ ವ್ಯಕ್ತಿತ್ವದ ಮಾಂತ್ರಿಕ ಎಂದು ಅಧ್ಯಾತ್ಮ ಬ್ರಹ್ಮಸೂತ್ರ ರಚನಾಕಾರರೆಂದು ಬದುಕಿನ ಒಳ ದಡಗಳನ್ನು ದರ್ಶಿಸಿದ ಋಷಿ ಎಂದು ಜಗದ ಅಡಿ ಅಡಿಯನ್ನು ಸ್ಪರ್ಶಿಸಿದ ಕವಿ ಎಂದು ಇತಿಹಾಸ ಜ್ಞಾನ ವಿಜ್ಞಾನಗಳ ಕಣಜ ಎಂದು ಎಲ್ಲಕ್ಕಿಂತ ಮಿಗಲಾಗಿ ಗುರುಣಾಂ ಗುರುಹು ಗುರುಗಳಲ್ಲಿ ಗುರುವೆಂದು ಬಣ್ಣಿಸಬಹುದು. ಇಂತಹ ಮಹಾಮಹಿಮರನ್ನು ಋಷಿಪುಂಗವರನ್ನು ಋಷಿಶ್ರೇಷ್ಠರನ್ನು ಪೂಜಿಸಿ ಗೌರವಿಸುವ ದಿನವೇ ವ್ಯಾಸ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನವು ಸನಾತನ ಭಾರತದ ಋಷಿ ಪರಂಪರೆಗೆ ಯತಿ ಪರಂಪರೆಗೆ ಗುರು ಪರಂಪರೆಗೆ ಗೌರವಿಸುವ ಪೂಜಿಸುವ ಸ್ಮರಿಸುವ ದಿನ.
1: ನಾವು ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯ ವ್ರತವನ್ನ ಸಾಧು ಸಂತರು ಗುರುಗಳು ಮಠಾಧೀಶರು ಕೈಗೊಳ್ತಾರೆ ಅಂತ ನೋಡಿದೀವಿ. ಹಾಗಾಗಿ ಈ ಚಾತುರ್ಮಾಸ್ಯ ವ್ರತದ ಬಗ್ಗೆ ನಮ್ಮ ಕೇಳುಗರೊಂದಿಗೆ ವಿಷಯ ಹಂಚಿಕೊಳ್ಳಬಹುದಾ? ಏನಿದ್ರ ವಿಶೇಷ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
0: ಚಾತುರ್ಮಾಸ್ಯದಲ್ಲಿ ಗುರುಗಳಿಗೆ ವಂದನೆ ಮಾಡುವುದರೊಂದಿಗೆ ನಾವು ವ್ರತವನ್ನು ಕೈಗೊಳ್ಳುವ ಪರಂಪರೆ ಕೂಡ ಕಂಡಿದ್ದೇವೆ. ಗುರು ಎಂದಾಗ ಎರಡು ಅಕ್ಷರಗಳಿದೆ. ಗು ಎಂದರೆ ಕತ್ತಲೆ ಅಥವಾ ಅಜ್ಞಾನ, ರು ಎಂದರೆ ನಿವಾರಿಸುವವನು ಅಥವಾ ಬೆಳಕನ್ನು ನೀಡುವವನು ಎಂದು. ಇಂತಹ ಗುರು ಪರಂಪರೆಯಲ್ಲಿ ಬರುವ ಸಾಧು ಸಂತರು ಮಹಂತರು ಈ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವರು. ಈ ವ್ರತದ ಪ್ರಾರಂಭದ ದಿನವೇ ಗುರು ಪೂರ್ಣಿಮೆಯ ದಿನ. ಈ ದಿನದಿಂದ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗಿ ಅನಂತ ಪದ್ಮನಾಭ ವ್ರತದ ನಂತರ ಮುಕ್ತಾಯಗೊಳ್ಳಲಿದೆ. ವ್ಯಾಸ ಪೂರ್ಣಿಮೆಯ ದಿನದಂದು ಭಾರತದ ಎಲ್ಲ ಸಾಧು ಸಂತರು ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳಲಿದ್ದಾರೆ. ಚಾತುರ್ಮಾಸ್ಯ ಎಂದರೆ 4 ತಿಂಗಳ ವ್ರತ ಎಂದು, ಆದರೆ ಇಲ್ಲಿ ಪಕ್ಷೋವೈ ಮಾಸ ಅಂದರೆ 4 ಪಕ್ಷಗಳು ಎಂದು ತಿಳಿಯಬೇಕು. ಚಾತುರ್ಮಾಸ್ಯ ವ್ರತಕ್ಕೆ ಇನ್ನೊಂದು ಕಾರಣ, ಸ್ಥಿತಿಕರ್ತನಾದ ಮಹಾವಿಷ್ಣುವು ಆಷಾಢ ಮಾಸದಿಂದ ಕಾರ್ತಿಕ ಮಾಸದವರೆಗೆ ಅಂತರ್ಮುಖಿಯಾಗಿ ದಿವ್ಯ ನಿದ್ರೆಯಲ್ಲಿ ಮಗ್ನನಾಗಿರುತ್ತಾನೆ. ಈ ಸಮಯದಲ್ಲಿ ಯತಿಗಳಾದವರು ಅಂತರ್ಮುಖಿಗಳಾಗಿ ತಮ್ಮ ಸಾಧನೆಯಲ್ಲಿ ಹೆಚ್ಚು ತೊಡಗಬೇಕು. ಹಾಗೆ ಮಾಡಿದಾಗ ಸಮಾಜ ಹಸನಾಗಲು ಅನುಕೂಲವಾಗಲಿದೆ. ಸಾತ್ವಿಕ ಶಕ್ತಿಯ ಸಂಚಾರ ದೇಶದ ಎಲ್ಲ ಕಡೆ ಹರಡುತ್ತದೆ.

0: ಮುಂದಿನ ಆಷಾಢ ಮಾಸದ ಕಡೆಯ ದಿನವಾದ ಅಮಾವಾಸ್ಯೆಯಂದು ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಿಸಿಕೊಂಡು ಬಂದಿದ್ದೇವೆ. ಸುಮಂಗಲಿಯರು ತಮ್ಮ ಜೀವನದ ಎಲ್ಲ ಹಾದಿಗಳು ಹಸನಾಗಿರಲಿ ಎಂದು ಪ್ರಾರ್ಥಿಸುತ್ತಾರೆ. ಹಾಗಾಗಿ ಈ ವ್ರತದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬಹುದಾ?
1: ಆಷಾಢ ಮಾಸದ ಕಡೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವ ಪದ್ಧತಿ ಇದೆ. ಈ ವ್ರತವನ್ನು ಭಾರತೀಯ ನಾರಿಯರು ತಾವು ದೀರ್ಘ ಸುಮಂಗಲಿಗಳಾಗಿ ಸುಖ ಸಂಪದವನ್ನು ಹೊಂದಿ ಪತಿಯೊಂದಿಗೆ ದೀರ್ಘ ಕಾಲ ಬಾಳಲು ಆಚರಿಸುತ್ತಾರೆ. ಈ ದಿನದಂದು ಸುಮಂಗಲಿಯರು ಮಂಗಳ ಸ್ನಾನ ಮಾಡಿ ಶ್ರದ್ಧಾಭಕ್ತಿಯಿಂದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಭೀಮೇಶ್ವರನನ್ನು ಆರಾಧಿಸುತ್ತಾರೆ. ಈ ದೀಪಸ್ತಂಭದಲ್ಲಿ ಭವಾದಿ ಅಷ್ಟ ಮೂರ್ತಿಗಳು ಹಾಗೂ ಚಂದ್ರನ ಸ್ವರೂಪದಲ್ಲಿ ಜ್ಯೋತಿಯನ್ನು ಬೆಳಗಲಾಗುತ್ತದೆ. ಕೆಲವರು ಮಣ್ಣಿನಲ್ಲಿ ಭೀಮೇಶ್ವರನ ಮಾತೃಕೆಗಳನ್ನು ಮಾಡಿ ತಂಬಿಟ್ಟಿನಲ್ಲಿ ಆರತಿ ಮಾಡುತ್ತಾರೆ. ಪಂಚೋಪಚಾರ ಷೋಡಶೋಪಚಾರ ಕ್ರಮದಲ್ಲಿ ಅಥವಾ ವ್ರತ ವಿಧಾನವನ್ನು ಅನುಸರಿಸಿ ಪರಮೇಶ್ವರನನ್ನು ಆರಾಧಿಸುತ್ತಾರೆ. ಭೀಮನು ಶಿವಾಂಶ ಸಂಭೂತನೆಂದು ಒಂದು ನಂಬಿಕೆ. ಈ ದಿನದಂದು ಕೀಚಕನನ್ನು ಭೀಮನು ಸಂಹಾರ ಮಾಡಿದನೆಂದು ಕೂಡ ಪ್ರತೀತಿ ಇದೆ.
0: ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಮ್ಮ ನಾಡಿನ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ವರದಂತಿ ಕೂಡ ಬರುತ್ತೆ. ಈ ಆಷಾಢ ಮಾಸದ ಶುಕ್ರವಾರದಲ್ಲಂತೂ ದೇವಿಗೆ ವಿಶೇಷ ಪೂಜೆ ಅಲಂಕಾರ ನಡೆಯುತ್ತದೆ. ಮೈಸೂರಿನ ಅರಸರ ದೇವತೆ ಕೂಡ ಶ್ರೀ ಚಾಮುಂಡೇಶ್ವರಿ ದೇವಿ. ಹಾಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಕೂಡ ವಿಶೇಷ ಕಾರ್ಯಕ್ರಮಗಳು ಜರುಗಲಿದೆ. ಹಾಗಾಗಿ ಶ್ರೀ ಚಾಮುಂಡೇಶ್ವರಿ ವರದಂತಿ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ?
1: ಚಾಮುಂಡೇಶ್ವರಿ ವರದಂತಿ ಬಗ್ಗೆ ಹೇಳುವುದಾದರೆ, ನಮಗೆಲ್ಲರಿಗೂ ತಿಳಿದಂತೆ ಮೈಸೂರನ್ನು ಕರ್ನಾಟಕ

0: ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗಿದೆ. ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಹಾಗೂ ಪುರಾಣಗಳಲ್ಲಿ ಉಕ್ತವಾಗಿರುವ ಶ್ರೀ ಕ್ಷೇತ್ರ ಮಹಾಬಲಾಚಲ. ಈ ಮಹಾಬಲಾಚಲದಲ್ಲಿ ಪಾರ್ವತೀ ಸಮೇತ ಮಹಾಬಲಾದ್ರೀಶ್ವರ ಸ್ವಾಮಿ, ಶ್ರೀ ಚಾಮುಂಡೇಶ್ವರಿ, ಶ್ರೀ ಲಕ್ಷ್ಮೀ ಸಮೇತ ನಾರಾಯಣ ಸ್ವಾಮಿ ಸನ್ನಿಧಿಗಳಲ್ಲಿ ನಿತ್ಯ ನಿರಂತರ ಆರಾಧನೆ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಭಾರತದ 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಪ್ರೌಂಚ ಪೀಠ ಎಂದು ಕೂಡ ಇದನ್ನು ಕರೆಯಲಾಗಿದೆ. ಇದನ್ನು ಮಚ್ಚಿಲದ ತೀರ್ಥವೆಂದು ಕರೆಯಲಾಗಿದೆ. ಇನ್ನು ಚಾಮುಂಡೇಶ್ವರಿಯ ವರ್ಧಂತಿಯ ಬಗ್ಗೆ ಹೇಳುವುದಾದರೆ, ಈ ವರ್ಧಂತಿಯು ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದ ದಿನದಂದು ನಡೆಯಲಿದೆ. ಈ ದಿನದಂದು ಚಾಮುಂಡಿ ಬೆಟ್ಟದಲ್ಲಿರುವ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ದಿನ ಎಂದು ತಿಳಿದು ಬಂದಿದೆ. ಹಾಗಾಗಿ ಈ ದಿನವನ್ನು ವರ್ಷ ವರ್ಧಂತಿಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಅಂದು ಬೆಳಗಿನ ಜಾವ ದೇವಿಗೆ ಅಭಿಷೇಕ ಪೂಜೆ ಜರುಗುತ್ತದೆ. ಅನಂತರ ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿಯ ಉತ್ಸವವು ರಾಜ ಬೀದಿಗಳಲ್ಲಿ ಸಾಗುತ್ತದೆ. ಈ ಸಂದರ್ಭದಲ್ಲಿ ಮೈಸೂರು ಅರಮನೆಯ ವಾದ್ಯ ನಾದಸ್ವರ ಸಹಿತ ಮೆರವಣಿಗೆ ನೋಡಲು ಎರಡು ಕಣ್ಣು ಸಾಲದು. ಈ ದಿನದಂದು ಮೈಸೂರಿನ ಎಲ್ಲ ಪ್ರದೇಶಗಳಲ್ಲಿ ಅನ್ನದಾನ ಸೇವೆ ಕೂಡ ಜರುಗಲಿದೆ.
1: ಇಂದು ನಾವು ಆಷಾಢ ಮಾಸದಲ್ಲಿ ಆಚರಿಸುವ ಹಬ್ಬಗಳ ಬಗ್ಗೆ, ಪೂಜೆಗಳ ಬಗ್ಗೆ ವಿಚಾರವನ್ನ ವಿನಿಮಯ ಮಾಡಿಕೊಂಡ್ವಿ. ಇದು ನಮ್ಮ ಕೇಳುಗರಿಗೂ ಕೂಡ ಸಂತೋಷ ಉಂಟು ಮಾಡಿದೆ ಎಂದು ನನ್ನ ನಂಬಿಕೆ. ಈ ವಿಚಾರ ಅವರ ಮನಸ್ಸಿಗೆ ಹಿಡಿಸಿದರೆ ನಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದು ಸಾರ್ಥಕ ಅಲ್ವಾ?
0: ಖಂಡಿತ ಹೌದು. ಈ ಸಂದರ್ಶನವನ್ನು ಒಳ್ಳೆಯ ಪ್ರಶ್ನೆಗಳ ಮೂಲಕ ನಡೆಸಿಕೊಟ್ಟ ನಿಮಗೂ ಹಾಗೂ ನಮ್ಮೆಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು. ತಾವು ಕೇಳಿ ಆತ್ಮತೃಪ್ತಿ ಪಡೆಯುವುದರೊಂದಿಗೆ ತಮ್ಮ ಅಕ್ಕಪಕ್ಕದವರಿಗೂ, ವಿಶೇಷವಾಗಿ ಯುವ ಜನತೆಗೆ ನಮ್ಮ ಭಾರತೀಯ ಪರಂಪರೆಯ ಬಗ್ಗೆ ತಿಳಿಸಿ ಅವರು ಇದನ್ನು ಅರಿತು ತಮ್ಮ ಬಾಳಿನಲ್ಲಿ ಆಚರಣೆಗೆ ತರುವಂತೆ ಆಗಿ ಅವರು ಉತ್ತಮ ನಾಗರಿಕರಾಗಿ, ಸಂಸ್ಕಾರಯುತ ವ್ಯಕ್ತಿಗಳಾಗಿ ಹೊರಹೊಮ್ಮಿ ಭಾರತದ ಹಿರಿಮೆ ಗರಿಮೆಗಳನ್ನು ಸಾರುವ ಸಾರಥಿಗಳಾಗಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು.

ಇದುವರೆಗೂ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೂ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜಾ ಚಟುವಟಿಕೆಗಳ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಸಂದರ್ಶಕರು SN ಮೇಘನರಾವ್.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನ ರಚನೆಯ ಕುರಿತು ಎಚ್ಡಿ ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.

0: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವು ಈ ದಿನ ಭಾರತದ ಸಂವಿಧಾನದ ರಚನೆ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ ಈ ಒಂದು ಭಾರತ ದೇಶದ ಸಂವಿಧಾನದ ರಚನೆಯ ಇತಿಹಾಸ 20ನೇ ಶತಮಾನದ ಪ್ರಾರಂಭದಲ್ಲಿ ಶುರುವಾಗುತ್ತೆ. ನಮ್ಮ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಹಾಕಿದಂಥ ಮೊದಲ ದಾಖಲೆಗಳೆಂದರೆ ಬ್ರಿಟಿಷ್ ಕೌನ್ಸಿಲ್ ಕಾನೂನುಗಳು. ಇವು ಬ್ರಿಟಿಷ್ ಸಂಸತ್ತು ತನ್ನ ಆಳ್ವಿಕೆಯಲ್ಲಿದ್ದಂತಹ ಭಾರತಕ್ಕಾಗಿ ಹೊರಡಿಸಿದ ಕಾನೂನುಗಳಾಗಿದ್ದವು. ಪ್ರಾರಂಭದಲ್ಲಿ ಬ್ರಿಟಿಷರ ಈ ಕಾನೂನು ರಚನೆಯ ಹಕ್ಕನ್ನು ಒಪ್ಪಿಕೊಂಡಿದ್ದ ಭಾರತೀಯರು ಇದರ ಜೊತೆಗೆ ಇನ್ನೂ ಉತ್ತಮವಾದ ಕಾನೂನುಗಳನ್ನು ರಚಿಸಬೇಕು ಎಂಬ ಬೇಡಿಕೆಯನ್ನು ಮಂಡಿಸಿದರು. 1920ರಲ್ಲಿ ಮೋತಿಲಾಲ್ ನೆಹರು ಹಾಗೂ ಇತರ ಮುಖಂಡರು ಭಾರತಕ್ಕೆ ಒಂದು ಪ್ರತ್ಯೇಕ ಸಂವಿಧಾನ ಬೇಕು ಮತ್ತು ಅದನ್ನು ಭಾರತೀಯರೇ ರಚಿಸಬೇಕು ಎಂಬ ಬೇಡಿಕೆಯನ್ನು ಅವರು ಇಡ್ತಾರೆ. 1928ರಲ್ಲಿ ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಭಾರತಕ್ಕೆ ಒಂದು ಸಂವಿಧಾನವನ್ನು ಸಿದ್ಧಪಡಿಸುತ್ತಾರೆ. ಇದು ನೆಹರು ವರದಿ ಎಂದೇ ಜನಪ್ರಿಯವಾಗಿತ್ತು. ಈ ವರದಿಯು ಮೂಲಭೂತ ಹಕ್ಕುಗಳು, ಸಂಸದೀಯ ವ್ಯವಸ್ಥೆಯ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು, ಭಾಷಾವಾರು ಪ್ರಾಂತ್ಯಗಳ ರಚನೆ ಹಾಗೆ ಸ್ವತಂತ್ರ ನ್ಯಾಯಾಂಗದ ರಚನೆಗಳನ್ನು ಶಿಫಾರಸು ಮಾಡಿತ್ತು. ಆದರೆ ಈ ಒಂದು ಬ್ರಿಟಿಷ್ ಸರ್ಕಾರ ಮೋತಿಲಾಲ್ ನೆಹರು ಅವರ ವರದಿಯನ್ನು ನಿರಾಕರಿಸಿತ್ತು. ಹಾಗಾಗಿ ಇದು ಕಾಗದದ ಮೇಲೆಯೇ ಉಳ್ಕೊಂಬಿಡ್ತು. ಅನಂತರ 1933ರಲ್ಲಿ ಜವಾಹರಲಾಲ್ ನೆಹರು ಅವರು ಮತ್ತೆ ಭಾರತಕ್ಕೆ ಬಂದು ಸಂವಿಧಾನ ರಚನೆಯಾಗಬೇಕೆಂಬ ಬೇಡಿಕೆಯನ್ನು ಇಟ್ಟರು ಮತ್ತು ಸಂವಿಧಾನವನ್ನು ರಚಿಸಲು ಭಾರತೀಯರೇ ಚುನಾಯಿಸಿದ ಸದಸ್ಯರನ್ನೊಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಬೇಕೆಂದು ಅವರು ಒತ್ತಾಯ ಮಾಡ್ತಾರೆ. ಇದಕ್ಕೆ ಪೂರಕವಾಗಿ 1934ರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯ ಸಂವಿಧಾನ ಸಮಿತಿಯನ್ನು ಚುನಾಯಿಸುವಂತೆ ಒತ್ತಾಯಿಸಿ ಒಂದು ಗೊತ್ತುವಳಿಯನ್ನು ಅಂಗೀಕರಿಸಿತು. ಬ್ರಿಟಿಷ್ ಸರ್ಕಾರ ಈ ಬೇಡಿಕೆಯನ್ನು ಒಂದು ತತ್ವಾಂಶ ಒಪ್ಪಿದರೂ 2ನೇ ಮಹಾಯುದ್ಧದ ನೆಪದಲ್ಲಿ ಅನುಷ್ಠಾನಗೊಳಿಸಲಾಗಲಿಲ್ಲ. 2ನೇ ಮಹಾಯುದ್ಧ ಮುಗಿದ ನಂತರ 1945ರಲ್ಲಿ ಇಂಗ್ಲೆಂಡಿನ ಸಾರ್ವತ್ರಿಕ ಚುನಾವಣೆಗಳು ನಡೆದು ಲೇಬರ್ ಪಕ್ಷ ಅನ್ನೋದು ಒಂದು ಅಧಿಕಾರಕ್ಕೆ ಬಂತು. ಕ್ಲೆಮೆಂಟ್ ಹಾರ್ಟ್ಲೆ ಎಂಬಾತ ಬ್ರಿಟಿಷ್ ಪ್ರಧಾನಮಂತ್ರಿ ಆದರು. ಅವರು 1946ರಲ್ಲಿ ಭಾರತಕ್ಕೆ ಸ್ವತಂತ್ರ ಕೊಡುವಂತಹ ಭರವಸೆಯನ್ನು ಹಾಗೂ ಅದಕ್ಕೆ ಪೂರಕವಾಗಿ ಸಂವಿಧಾನದ ಸಭೆಯನ್ನು ರಚಿಸಿಕೊಳ್ಳಲು ಅನುಮತಿಯನ್ನು ಸಹ ನೀಡಿದರು. ಅದರಂತೆ 1946ರಲ್ಲಿ ಚುನಾವಣೆಯ ಮೂಲಕ 389 ಮುಖಂಡರುಗಳನ್ನು ಒಳಗೊಂಡಂಥ ಒಂದು ಸಂವಿಧಾನ ಸಭೆಯನ್ನು ಅವರು ರಚನೆ ಮಾಡಲಾಯಿತು. ಇದರಲ್ಲಿ ಪ್ರಮುಖ ರಾಜಕೀಯ ಮುಖಂಡರು, ಕಾಂಗ್ರೆಸ್ ಪಕ್ಷದವರು, ಕಮ್ಯುನಿಸ್ಟ್ಗಳು, ಸಮಾಜವಾದಿಗಳು, ಕೈಗಾರಿಕೋದ್ಯಮಿಗಳು, ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳು, ವಿಭಿನ್ನ ಆರ್ಥಿಕ ಮತ್ತು ರಾಜಕೀಯ ಸಿದ್ಧಾಂತಗಳದವರು, ಭಿನ್ನ ಪಥಗಳಿಗೆ ಸೇರಿದವರು, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು, ನಾಸ್ತಿಕರು ಮತ್ತು ವಿಭಿನ್ನ ಸಾಮಾಜಿಕ ವರ್ಗಗಳಿಗೆ ಸೇರಿದವರು, ಶ್ರೀಮಂತರು, ಮಧ್ಯಮ ವರ್ಗದವರು, ಹಿಂದುಳಿದ ವರ್ಗದವರು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದವರೆಲ್ಲರೂ ಈ ಸಮಿತಿಯಲ್ಲಿದ್ದರು. ಸಂವಿಧಾನ ಸಭೆಯ ಸದಸ್ಯರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಚುನಾಯಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಇಲ್ಲಿ ಈ ಪ್ರೇರಕಾಂಶಗಳು ಇದ್ದಾವೆ. 1776ರ ಅಮೆರಿಕ ಕ್ರಾಂತಿಯ ಘೋಷಣೆ, ಸೃಷ್ಟಿಯಲ್ಲಿ ಎಲ್ಲ ಮನುಷ್ಯರು ಸಮಾನರು. 1789ರ ಫ್ರೆಂಚ್ ಕ್ರಾಂತಿಯ ಘೋಷಣೆ, ಸ್ವತಂತ್ರ ಸಮಾನತೆ ಮತ್ತು ಸಹೋದರತ್ವ. 1917ರ ರಷ್ಯ ಕ್ರಾಂತಿಯ ಘೋಷಣೆ, ಅವರವರ ಸಮರ್ಥ ಅನುಸಾರವಾಗಿ ದುಡಿಯಬೇಕು, ಅಗತ್ಯಕ್ಕೆ ಅನುಸಾರವಾಗಿ ಪಡೆಯಬೇಕು. 1948ರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆ. ನೋಡಿ, ನಮ್ಮ ಸಂವಿಧಾನದ ರಚನೆ ಪ್ರಾರಂಭಿಸುವ ವೇಳೆಗಾಗಲೇ ಅಮೆರಿಕ, ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ, ಸೋವಿಯತ್, ರಷ್ಯಾ, ಕೆನಡಾ, ಐರ್ಲೆಂಡ್ ಮುಂತಾದ ದೇಶಗಳಲ್ಲಿ ರಚನೆಯಾಗಿ ಅನುಷ್ಠಾನಗೊಂಡಿದ್ದಂಥ ಸಂವಿಧಾನಗಳಲ್ಲಿ ಅಡಕವಾಗಿದ್ದ ಉತ್ತಮ ಅಂಶಗಳು. ನಮ್ಮ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಅನೇಕ ಪ್ರಶ್ನೆಗಳು ಎದುರಾಗಿ

ಆಗಿದ್ದವು. ಈ ಪ್ರಶ್ನೆಗಳಿಗೆ ಈ ದೇಶದ ಜನ ಕಂಡುಕೊಂಡಂತಹ ಉತ್ತರಗಳು ನಮ್ಮ ರಾಷ್ಟ್ರೀಯ ಚಳುವಳಿಯ ಗುರಿಗಳಾದವು. ಈ ಗುರಿಗಳಲ್ಲಿ ಕಾರ್ಯರೂಪಕ್ಕೆ ತರುವುದು ನಮ್ಮ ಸಂವಿಧಾನದ ರಚನಾಕಾರ ಕರ್ತವ್ಯವಾಯಿತು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಬ್ರಿಟಿಷರನ್ನು ಈ ದೇಶದಿಂದ ಹೊರದೂಡಿದ ನಂತರ ರಾಜಕೀಯ ಅಧಿಕಾರ ಯಾರ ಕೈಗೆ ಹೋಗಬೇಕು, ಮಹಾತ್ಮ ಗಾಂಧೀಜಿಯವರನ್ನು ಒಬ್ಬ ಸಾಮ್ರಾಟನಾಗಿ, ಜವಾಹರಲಾಲ್ ನೆಹರುರವರನ್ನು ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣವೇ ಪ್ರಶ್ನೆ. ಅದಕ್ಕೆ ಉತ್ತರ ಏನಿತ್ತು, ನಮಗೆ ಸಾಮ್ರಾಟರು, ಚಕ್ರವರ್ತಿಗಳು, ರಾಜ ಮಹಾರಾಜರುಗಳು ಬೇಡ. ಪಾಳೆಗಾರಿಕೆ, ಆ ಒಂದು ಪಾಳೆಗಾರಿಕೆ ಪದ್ಧತಿ ರದ್ದಾಗಬೇಕು. ರಾಜಕೀಯ ಅಧಿಕಾರ ಪ್ರಜೆಗಳ ಕೈಗೆ ಬರಬೇಕು. ಭಾರತವನ್ನು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡಬೇಕು. ರಾಷ್ಟ್ರೀಯ ಚಳುವಳಿಯ ಮುಖ್ಯ ಗುರಿ ಆಯಿತು. ಇದಕ್ಕೆ ಉತ್ತರ ನೋಡಿ, ನೆಕ್ಸ್ಟ್ ಬಂದರೆ, ಈ ಬಹುಸಂಖ್ಯಾತ ಹಿಂದೂಗಳಿರುವಂಥ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸೋಣವೇ, ಅದು ಒಂದು ಪ್ರಶ್ನೆ ಕಾಡ್ತು. ಅದಕ್ಕೆ ಉತ್ತರ, ಎಲ್ಲ ಧರ್ಮದ ಜಾತಿಯ ಭಾಷೆಯ ಜನರ ಭುಜಕ್ಕೆ ಭುಜ ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಇತಿಹಾಸ ಈ ದೇಶದ್ದು. ಅನೇಕ ಶತಮಾನಗಳ ಕಾಲ ಅನೇಕ ಧರ್ಮದ ಜನರು ಭಾರತ ದೇಶದಲ್ಲಿ ಒಟ್ಟಿಗೆ ಬಾಳಿದ ಮತ್ತು ಎಲ್ಲರೂ ಕೂಡಿ ದೇಶವನ್ನು ಕಟ್ಟಿದ ಇತಿಹಾಸ ಇದೆ. ಹಾಗಾಗಿ ನಮಗೆ ಹಿಂದೂ ರಾಷ್ಟ್ರ, ಕ್ರೈಸ್ತ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ. ಬದಲಾಗಿ ನಮಗೆ ಜಾತ್ಯತೀತ ಹಾಗೂ ಧರ್ಮ ನಿರಪೇಕ್ಷಕ ರಾಷ್ಟ್ರ ಬೇಕು. ಅದರಂತೆ ಧರ್ಮ ನಿರಪರೀಕ್ಷಿತ ಮತ್ತು ಜಾತ್ಯತೀತ ರಾಷ್ಟ್ರದ ಧ್ಯೇಯ ನಮ್ಮ ಸ್ವತಂತ್ರ ಚಳುವಳಿಯ ಮಾತ್ರ ಗುರಿಯಾಯಿತು. ನಮಗೆ ಮತ್ತೊಂದು ಪ್ರಶ್ನೆ ಎದುರಾಯಿತು, ತೋಳ್ಬಲ ಮತ್ತು ಬುದ್ಧಿಮತ್ತೆ ಅಥವಾ ಪ್ರತಿಭೆಯ ಆಧಾರದ ಮೇಲೆ ದೇಶವನ್ನು ನಡೆಸಬೇಕೇ ಪ್ರಶ್ನೆ. ಅದಕ್ಕೆ ಉತ್ತರ, ಈ ದೇಶದಲ್ಲಿ ಅನೇಕ ಜಾತಿಗಳಿವೆ. ಇಲ್ಲಿ ಮೇಲ್ಜಾತಿಗಳು ಮೇಲ್ವರ್ಗಗಳಾಗಿವೆ, ಕೆಳ ಜಾತಿಗಳು ಕೆಳವರ್ಗಗಳಾಗಿವೆ. ಜಾತಿ ಜಾತಿಗಳ ನಡುವೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಸಮಾನತೆಗಳಿವೆ. ಈ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರಬೇಕೆಂದು ನಮ್ಮ ಸ್ವತಂತ್ರ ಹೋರಾಟದ ಬಯಕೆಯಾಗಿತ್ತು. ದೇಶವನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಎಲ್ಲ ಜಾತಿಯ ಸಾಮರ್ಥ್ಯದ ಜನ ಭಾಗಿಯಾಗಬೇಕು ಎನ್ನುವುದು ಉದ್ದೇಶವಾಗಿತ್ತು. ಹಾಗಾಗಿ ಈ ಸಾಮಾಜಿಕ ನ್ಯಾಯದವು ನಮ್ಮ ಸ್ವತಂತ್ರ ಚಳುವಳಿಗೆ ಗುರಿಯಾಯಿತು. ರಾಜಧಾನಿಯಾದ ದೆಹಲಿಯಲ್ಲಿ ಒಂದು ಬಲಾಢ್ಯವಾದ ಕೇಂದ್ರ ಸರ್ಕಾರ ರಚಿಸಿ ಇಡೀ ದೇಶದ ಆಡಳಿತ ನಡೆಸೋಣವೇ ಅನ್ನೋದೊಂದು ಪ್ರಶ್ನೆ ಉಂಟಾಯಿತು. ಅದಕ್ಕೆ ಮತ್ತೆ ಉತ್ತರ, ಈ ದೇಶದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಭಾಷೆ ಇದೆ, ಭಿನ್ನವಾದ ಸಂಸ್ಕೃತಿ, ಉಪಸಂಸ್ಕೃತಿ, ಆಚರಣೆಗಳು ಇವೆ. ಇಂಥ ವೈವಿಧ್ಯಮಯವಾದಂತಹ ದೇಶವನ್ನು ಒಂದು ಕೇಂದ್ರದ ಸರ್ಕಾರದಿಂದ ಆಳುವುದು ಸೂಕ್ತವಲ್ಲ ಹಾಗೂ ಸಾಧ್ಯವೂ ಇಲ್ಲ. ಹಾಗೆಯೇ ಒಂದು ಭಾಷೆ ಮಾತನಾಡುವಂಥ ಪ್ರದೇಶವನ್ನು ಒಂದು ದೇಶವೊಂದು ಘೋಷಿಸಿದರೆ ಸಮಗ್ರ ಭಾರತ ನಿರ್ಮಾಣ ಸಾಧ್ಯವಾಗುವುದಿಲ್ಲ. ಅದರಿಂದ ಇಲ್ಲಿ ನಮಗೆ ಬಲಿಷ್ಠವಾದ ಕೇಂದ್ರ ಸರ್ಕಾರ ಹಾಗೂ ಬಾಸವರು ರಾಜ್ಯ ಸರ್ಕಾರಗಳು ಬೇಕೇ ಬೇಕು ಎನ್ನಲಾಯಿತು. ಹೀಗೆ ಒಂದು ಒಕ್ಕೋಟ ಪೆಟ್ರೋಲ್ ವ್ಯವಸ್ಥೆ ನಮ್ಮ ರಾಷ್ಟ್ರೀಯ ಚಳುವಳಿಗೆ ಗುರಿಯಾಯಿತು. ಸ್ವತಂತ್ರ ಗಳಿಸಿದ ನಂತರ ಬಡತನ, ಸಾಮಾಜಿಕ ಪೀಡುಗಳು, ಶೋಷಣೆ ಮತ್ತು ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕಾಗಿ ನಮ್ಮ ಮುಖಂಡರು ಸ್ವತಂತ್ರ ಹೋರಾಟದ ಸಮಯದಲ್ಲಿ ವಚನ ನೀಡಿದರು. ಅಲ್ಲದೆ ಉಳುವವನಿಗೆ ಭೂಮಿಯನ್ನು, ಎಲ್ಲರಿಗೂ ಶಿಕ್ಷಣವನ್ನು, ಉದ್ಯೋಗವನ್ನು, ಕಾನೂನಿನ ಮುಂದೆ ಸಮಾನತೆಯನ್ನು ದೊರಕಿಸಿಕೊಡುವುದಾಗಿ ಸಹ ಭರವಸೆ ನೀಡಿದರು. ಸ್ವತಂತ್ರ ಬಂದಾಗ ನಮ್ಮದು ಬಡ ರಾಷ್ಟ್ರವಾಗಿತ್ತು. ದೇಶವು ಕೃಷಿ ಆರ್ಥಿಕತೆಯನ್ನು ಅವಲಂಬಿಸಿತ್ತು. ಬಡತನ, ಹಸಿವು, ಆಹಾರದ ಕೊರತೆ, ಕನಿಷ್ಠ ಜೀವನ ಮಟ್ಟ, ಅತ್ಯಲ್ಪ ಮೂಲ ಸೌಕರ್ಯಗಳು, ಅನಕ್ಷರಸ್ಥೆ, ಮೌಂಡ್ಯ, ನಿರುದ್ಯೋಗ ಮುಂತಾದ ಸಮಸ್ಯೆಗಳು ಅಗಾಧವಾಗಿದ್ದವು. ಸ್ವತಂತ್ರ ಹೋರಾಟದಲ್ಲಿ ನೀಡಿದಂಥ ವಚನಗಳು ಉಳಿಸಿಕೊಳ್ಳಬೇಕಾದದ್ದು ಮತ್ತು ದೇಶದ ಮುಂದಿದ್ದ ಸಮಸ್ಯೆಗಳನ್ನು ಎದುರಿಸಬೇಕಾದದ್ದು, ಇವರ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕಾದ ಸವಾಲು ನಮ್ಮ ಸಂವಿಧಾನ ರಚನಾಕಾರರ ಮೇಲಿತ್ತು. ಆ ಕಾರಣಕ್ಕಾಗಿಯೇ ಕಡ್ಡಾಯವಾಗಿ ಜಾರಿಗೊಳಿಸಬೇಕಾದಂತಹ ಮತ್ತು ಸಾಂದರ್ಭಿಕವಾಗಿ ಜಾರಿಗೊಳಿಸಬಹುದಾದಂತಹ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ನೀಡಲಾಯಿತು. ಕರಡು ಸಂವಿಧಾನ ಅಳವಡಿಕೆಯಾಯಿತು. 1946 ಜುಲೈ ತಿಂಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸಂವಿಧಾನ ಸಭೆಗೆ 296 ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಕೆಲವು ಭಿನ್ನಾಭಿಪ್ರಾಯಗಳು ಮತ್ತು ರಾಜಕೀಯ ಬೆಳವಣಿಗೆಗಳ ಕಾರಣ ಮುಸ್ಲಿಂ ಲೀಗ್ ಸದಸ್ಯರು ಸಂವಿಧಾನ ಸಭೆಗಳಲ್ಲಿ ಭಾಗವಹಿಸಲು ನಿರಾಕರಿಸಿದರು. ಉಳಿದ 272 ಸದಸ್ಯರು 1946 ಡಿಸೆಂಬರ್ 6 ಮೊದಲನೇ ಸಭೆ ಸೇರಿ ಸಂವಿಧಾನ ರಚನೆ ಕೆಲಸವನ್ನು ಪ್ರಾರಂಭಿಸಿದರು. 1 ವರ್ಷ 2 ತಿಂಗಳುಗಳ ಅವಧಿಯಲ್ಲಿ ರೂಪುಗೊಂಡ ಸಂವಿಧಾನ ಮೊದಲ ಕರಡು 1948 ಫೆಬ್ರವರಿ 21 ಭಾರತದ ಜನತೆಯ ಮುಂದಿಟ್ಟ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಜನತೆ ಈ ಕರಡು ಸಂವಿಧಾನವನ್ನು ಚರ್ಚಿಸಿ 7635 ತಿದ್ದುಪಡಿಗಳನ್ನು ಸೂಚಿಸಿದರು. ಈ ತಿದ್ದುಪಡಿಗಳನ್ನು ಪರಿಶೀಲಿಸಿ ಸೂಕ್ತವಾದವುಗಳನ್ನು ಒಪ್ಪಿ 1949 ನವೆಂಬರ್ 26 ಅಂತಿಮ ಕರಡನ್ನು ಭಾರತ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಈ ಐತಿಹಾಸಿಕ ದಿನದ ನೆನಪಿನ ಪ್ರತಿ ವರ್ಷ ನವೆಂಬರ್ 26 ದಿನವನ್ನು ಕಾನೂನು ದಿನ, ಲಾ ಡೇ ಎಂದು ಆಚರಿಸಲಾಗುತ್ತಿದೆ.

0: ಈಗ ಕಳೆದ 2 ವರ್ಷಗಳಿಂದ ಈ ದಿನವನ್ನು ಸಂವಿಧಾನ ದಿನವನ್ನಾಗಿ ನಾವು ಪುನರ್ ಘೋಷಿಸಲಾಗಿದೆ. ಹೀಗೆ 2 ವರ್ಷ 11 ತಿಂಗಳು 17 ದಿವಸಗಳ ಪರಿಶ್ರಮದ ಫಲವಾಗಿ ಜಗತ್ತಿನ ಅತಿದೊಡ್ಡ ಲಿಖಿತ ನಮ್ಮ ಈ ಒಂದು ಭಾರತ ಸಂವಿಧಾನದ ರಚನೆ ಆಯಿತು. ಸಂವಿಧಾನ ರಚನಾ ಸಭೆಯಲ್ಲಿ 272 ಜನ ಸದಸ್ಯರಿದ್ದರೂ ಸಹ ಕೆಲವು ಸದಸ್ಯರು ಹೆಚ್ಚು ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಕ್ಕೆ 18 ಗಂಟೆಗಳಿಗೂ ಹೆಚ್ಚು ಕೆಲಸ ನಿರ್ವಹಿಸಬೇಕಾಯಿತು. ಭಾರತ ಸಂವಿಧಾನದ ರಚನೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಬಗ್ಗೆ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೆಲವೊಂದು ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ. ಅವರು ಹೇಳ್ತಾರೆ, ಸಂವಿಧಾನ ಸಭೆಯ ಅಧ್ಯಕ್ಷನಾಗಿ ಪ್ರತಿದಿನದ ಚಟುವಟಿಕೆಗಳನ್ನು ಬಹಳ ಕೂಲಂಕುಷವಾಗಿ ಗಮನಿಸಿದ್ದೇನೆ. ಸಂವಿಧಾನ ಕರಡು ರಚನೆ ಸಮಿತಿ ಮತ್ತು ವಿಶೇಷವಾಗಿ ಅದರ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇಷ್ಟ ಶ್ರದ್ಧೆ ಮತ್ತು ಉತ್ಸುಕತೆಯಿಂದ ಈ ಕಾರ್ಯವನ್ನು ನಡೆಸಿದ್ದಕ್ಕೆ ಎಲ್ಲರಿಗಿಂತ ಹೆಚ್ಚು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ರಚನೆ ಸಮಿತಿಗೆ ಸೇರಿಸಿದ್ದು ಮತ್ತು ಅವರ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾವು ಮಾಡಿದ ಅತ್ಯುತ್ತಮ ಕೆಲಸ ಅಂತ ಹೇಳಿ ಅವರು ಹೇಳ್ತಾರೆ. ಅದೇ ಥರ ನಮ್ಮ ಸಂವಿಧಾನದ ಸಭೆಯ ಉಪಾಧ್ಯಕ್ಷರು ಕರಡು ರಚನಾ ಸಮಿತಿಯ ಸದಸ್ಯರೂ ಆಗಿದ್ದ CTT ಕೃಷ್ಣಮಾಚಾರಿ ಹೇಳುತ್ತಾರೆ, ಸಂವಿಧಾನ ಕರಡು ಸಮಿತಿಗೆ ನೇಮಿಸಿದಂಥ 7 ಜನ ಸದಸ್ಯರಲ್ಲಿ ಒಬ್ಬರು ಮಧ್ಯದಲ್ಲಿ ರಾಜೀನಾಮೆ ನೀಡ್ತಾರೆ ಮತ್ತು ಆ ಜಾಗವನ್ನು ಮತ್ತೆ ತುಂಬಲಾಯಿತು ಎಂಬುದು ಈ ಸದನಕ್ಕೆ ತಿಳಿದಿರಬಹುದು. ಆದರೆ ಒಬ್ಬರು ಮರಣವನ್ನಪ್ಪಿದರು, ಮತ್ತೆ ಆ ಜಾಗಕ್ಕೆ ಯಾರನ್ನೂ ತುಂಬಲಿಲ್ಲ. ಮತ್ತೊಬ್ಬರು ಅಮೆರಿಕದಲ್ಲಿದ್ದರು, ಅವರ ಜಾಗವನ್ನು ಬೇರೆಯವರಿಂದ ತುಂಬಲಿಲ್ಲ. ಮತ್ತೊಬ್ಬರು ರಾಜ್ಯದ ಆಡಳಿತ ಕಾರ್ಯಗಳಲ್ಲಿ ನಿರತರಾಗಿದ್ದರು, ಮತ್ತೆ ಒಬ್ಬರು ಅಥವಾ ಇಬ್ಬರು ದೆಹಲಿಯಿಂದ ದೂರವೇ ಉಳಿದರು. ಕಾರಣ ಅವರ ಆರೋಗ್ಯ ಅವರನ್ನು ಅನುಮತಿಸಲಿಲ್ಲ. ನಂತರ ಸಂವಿಧಾನದ ಕರಡನ್ನು ರಚಿಸುವ ಭಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಬಿತ್ತು ಮತ್ತು ಅವರು ಆ ಕಾರ್ಯವನ್ನು ಒಂಟಿಯಾಗಿ ನಿಭಾಯಿಸಿದ ರೀತಿ ನಾವೆಲ್ಲ ಯಾವುದೇ ಅನುಮಾನಗಳಿಲ್ಲದೆ ಅವರಿಗೆ ತಿರುಣಿಯಾಗಿರಬೇಕು.
1: ಅವ್ರು ಪಟ್ಟಿದಂಥ ಕಷ್ಟ, ಆ ಪರಿಶ್ರಮ ಅದು
2: 1947 ಆಗಸ್ಟ್ 15 ಬ್ರಿಟಿಷರಿಂದ ಸ್ವತಂತ್ರವಾದ ಭಾರತವು 1950 ಜನವರಿ 26 ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನವನ್ನು ಜಾರಿಗೆ ತರುವುದು ಅದರ ಮೂಲಕ ನಮ್ಮ ಒಂದು ದೇಶ ಗಣರಾಜ್ಯವಾಯಿತು. ಹಿಂದೆ 1930 ಜನವರಿ 26 ಪೂರ್ಣ ಸ್ವರಾಜ್ಯ ಬೇಕೆಂಬ ಹೋರಾಟ ಪ್ರಾರಂಭವಾದ ಕಾರಣ ಅದರ ನೆನಪಿಗಾಗಿ 1950 ಜನವರಿ 26 ನಮ್ಮ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಸಂವಿಧಾನದ ಕರಡು ಪ್ರತಿಯನ್ನು 26 ನವೆಂಬರ್ 1949 ಅಂಗೀಕರಿಸಲಾಯಿತು. ಕೈ ಬರಹದಲ್ಲಿದ್ದ ಸಂವಿಧಾನದ ಇಂಗ್ಲಿಷ್ ಮತ್ತು ಹಿಂದಿಯ ತಲಾ 1 ಪ್ರತಿಗೆ ಸಂವಿಧಾನ ಸಭೆಯ 284 24 ಜನವರಿ 1951 ಸಹಿ ಮಾಡಿದರು. ಈ 284 ಜನರಲ್ಲಿ 15 ಮಹಿಳೆಯರು ಇದ್ದರು. ಈ 3 ಪ್ರತಿಗಳನ್ನು ಸಂಸತ್ತಿನ ಗ್ರಂಥ ಭಂಡಾರದಲ್ಲಿ ರಕ್ಷಿಸಲಾಗಿದೆ. ಸಂವಿಧಾನ ಜಾರಿಗೆ ಬಂದಿದ್ದು 26 ಜನವರಿ 1950 1930 ಜನವರಿ 26 ನಡೆದಿದ್ದಂಥ ಪೂರ್ಣ ಸ್ವರಾಜ್ ಆಂದೋಲನದ ಸ್ಮರಣೆಗಾಗಿ ಈ ದಿನವನ್ನು ಆಯ್ಕೆ ಮಾಡಿ ಅದನ್ನು ಗಣರಾಜ್ಯೋತ್ಸವ ದಿನವೆಂದು ಘೋಷಿಸಲಾಯಿತು. 1949 ನವೆಂಬರ್ 25 ಸಂವಿಧಾನ ಕರಡು ರಚನೆ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಸಭೆಯ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನದ ಅಂತಿಮ ಕರಡು ಪ್ರತಿಯನ್ನು ಸಲ್ಲಿಸಿದರು. ಸಂವಿಧಾನದ ಸಭೆಯ ಸದಸ್ಯರಾಗಿದ್ದು ಸಂವಿಧಾನ ರಚನೆಯ ಕೊಡುಗೆ ನೀಡಿರುವ 15 ಮಹಿಳೆಯರು ತ್ರಾಕ್ಸಾಯಿನಿ ವೇಲಾ ಯಾಥಾವ್ ಮದ್ರಾಸ್ ಪ್ರಾಂತ್ಯ, ಬೇಗಂ ಐಜಾಜ್ ರಸೂಲಾ ಪಂಜಾಬ್ ಪ್ರಾಂತ್ಯ, ದುರ್ಗಾಬಾಯಿ ದೇಸಮುಖ್ ಆಂಧ್ರ ಪ್ರಾಂತ್ಯ, ಅನ್ಸ್ ಮೆಹ್ತಾ ಮುಂಬೈ ಪ್ರಾಂತ್ಯ, ಅಮೃತ ಕೌರ್ ಉತ್ತರ ಪ್ರದೇಶ, ಅಮ್ಮು ಸ್ವಾಮಿನಾಥನ್ ಮತ್ತು ಆನಿ ಮಸ್ಕರೇನಾಸ್ ಕೇರಳ ಪ್ರಾಂತ್ಯ, ವಿಜಯಲಕ್ಷ್ಮಿ ಪಂಡಿತ್, ಸುಚಿತಾ ಕೃಪಾ ಲಾಲಿ ಪಂಜಾಬ್, ರೇಣುಕಾ ರಾಯ್ ಪೂರ್ಣಿಮಾ ಬ್ಯಾನರ್ಜಿ ಉತ್ತರ ಪ್ರದೇಶ, ಕಮಲಾ ಚೌಂದರಿ ಉತ್ತರ ಪ್ರದೇಶ, ಲೀಲಾ ರಾಮ್ ಮಾಲತಿ ಚೌಂದರಿ ಬಿಹಾರ ಮತ್ತು ಸರೋಜಿನಿ ನಾಯ್ಡ್ ಸ್ವತಂತ್ರ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದ ಈ ಮಹಿಳೆಯರು ಸ್ವಂತ ಬಾಲ್ಯ ವಿವಾಹ, ವೈಧವ್ಯ, ಕೌಟುಂಬಿಕ ದೌರ್ಜನ್ಯ, ಹಿಂಸೆಯ ಆಸ್ತಿ ಕಬಳಿಕೆ, ಜಾತಿಯ ದಬ್ಬಾಳಿಕೆಗಳಿಗೆ ಗುರಿಯಾಗಿದ್ದರು. ನೋಡಿ, ಸಂವಿಧಾನ ರಚನೆಗೆ ಪೂರಕವಾಗಿ 13 ಸಮಿತಿಗಳನ್ನು ರಚನೆ ಮಾಡಲಾಗಿತ್ತು. ಸಂವಿಧಾನದ ಮೂಲ ಕರಡಿನ ರಚನೆ ಸಮಿತಿಯಲ್ಲಿ ಇದ್ದಂತಹ ಸದಸ್ಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಎನ್ ಗೋಪಾಲ್ ಕೃಷ್ಣ ಸ್ವಾಮಿ ಅಯ್ಯರ್, ಡಾಕ್ಟರ್ ಕೆ ಎಂ ಮುನ್ಸ್ವಿ, ಸೈಯದ್ ಮಹಮ್ಮದ್ ಸಾದುಲ್ಲಾ, ಎನ್ ಮಾಧವರಾವ್, ಮುತ್ತುಸ್ವಾಮಿ ಅಯ್ಯಂಗರ್, TT ಕೃಷ್ಣಚಾರಿ. ಇಷ್ಟೊತ್ತು ನಾವು ಹೇಳಿದ್ದು ನಮ್ಮ ಒಂದು ಭಾರತ ದೇಶದ ಸಂವಿಧಾನದ ರಚನೆ.

0: ಹೀಗಾಯ್ತು ನನಗೆ ಸುಮ್ಮನೆ ಈ ಭಾರತ ಸಂವಿಧಾನದ ಒಳಗೆ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಪ್ರತಿಯೊಬ್ಬ ನಾಗರಿಕರು. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಾನು ಈಗ ಈ ಒಂದು ಸಂವಿಧಾನದ ರಚನೆಗೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಈ ಒಂದು ಬುಕ್ಸ್ನ ರೆಫರ್ ಮಾಡಿ ನಾನು ಹೇಳಿರ್ತೇನೆ. ಈಗ ಈ ನಮ್ಮ ಭಾರತ ಸಂವಿಧಾನದ ಒಂದು ಪ್ರಿಯಂಬಲ್ನ ಒಂದ್ಸತಿ ತಿಳ್ಕೊಬಿಡವ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವತಂತ್ರವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸಹೋದರರ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಗಳಲ್ಲಿ 1949 ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೆವು, ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅಂತ ಹೇಳಿ ನಮ್ಮದು ಪ್ರಸ್ತಾವನೆ ಪ್ರಿಯಂಬಲಲ್ಲಿ ಹೇಳಿದೆ. ಆಕ್ಚುಲಿ ಎಂಟೇರ್ ಸಂವಿಧಾನ ನಾವೇನಿದೆ ಅದು ಈ ಪ್ರಿಯಾಂಬಲ್ ಓದಿದ್ರೆ ಸಂಪೂರ್ಣವಾಗಿ ಅರ್ಥ ಆಗ್ಬಿಡು. ನಮ್ಮ ಈ ಒಂದು ಪ್ರಪಂಚದ ನಮ್ಮ ದೇಶದ ಸಂವಿಧಾನ ದೊಡ್ಡ ಒಂದು ಸಂವಿಧಾನ. ಇಂಥ ಒಂದು ಮಹಾನ್ ನಾಯಕರುಗಳು ಬರೆದಿರುವಂಥ ಈ ಒಂದು ಸಂವಿಧಾನವನ್ನು ನಮ್ಮ ಪೀಳಿಗೆಯ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ನಾಗರಿಕರುಗಳು, ಯಾವುದೇ ವೃತ್ತಿಯಲ್ಲಿರುವಂತಹ ಜನರು ಮೊದಲು ನಮ್ಮ ಸಂವಿಧಾನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಏಕೆಂದರೆ ಕಾನೂನು ನಾವು ಹೇಗೆ ಇವತ್ತು ಬದುಕ್ತಾ ಇದ್ದೀವಿ ಅದಕ್ಕೆ ಕಾರಣನೇ ಸಂವಿಧಾನ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅಂದಕ್ಕೆ ಆ ಒಂದು ಹಕ್ಕನ್ನು ಕೊಟ್ಟಿದ್ದು, ಆ ಸ್ವತಂತ್ರವನ್ನು ಕೊಟ್ಟಿದ್ದು ನಮ್ಮ ಸಂವಿಧಾನ. ಇವತ್ತು ಒಬ್ಬ ವ್ಯಕ್ತಿ ಕುರಿ ಮೇಯಿಸುವಂಥ ಒಬ್ಬ ವ್ಯಕ್ತಿ, ಜಮೀನಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಹೇಳ್ಬೇಕಂತಂದರೆ ಬಡತನದ ರೇಖೆಗಿಂತ ಕೆಳಪಟ್ಟಂಥ ವ್ಯಕ್ತಿ ಇವತ್ತು ಒಳ್ಳೆಯ ಎಜುಕೇಷನ್ ಪಡ್ಕೊಂಡು ದೊಡ್ಡ ದೊಡ್ಡ ಅಧಿಕಾರದ ಹುದ್ದೆಗೆ ಹೋಗ್ತಾ ಇದ್ದಾನೆ ಅಂತಂದ ಕಾರಣ ನಮ್ಮ ಸಂವಿಧಾನ. ಇವತ್ತು ನಾನು ನನ್ನಷ್ಟಕ್ಕೆ ನಾನು ಜೀವನ ಮಾಡ್ತಾ ಇದ್ದೀನಿ, ನಾನು ಏನೋ ಒಂದು ಹಂತದಲ್ಲಿ ಬದುಕ್ತಾ ಇದ್ದೀನಿ ಅಂತದ ಕಾರಣ ನಮ್ಮ ಸಂವಿಧಾನ. ನಾನಿವತ್ತು ನನ್ನ ಒಂದು ಧಾರ್ಮಿಕ ವಿಚಾರ ಸಂಬಂಧಪಟ್ಟಾಗಲಿ ಅಥವಾ ಸಾಮಾಜಿಕ ವಿಚಾರ ಸಂಬಂಧಪಟ್ಟಾಗಲಿ ಅಥವಾ ನಾನು ಮಾಡುವ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಾಗಲಿ ಇವತ್ತು ನನ್ನಿಷ್ಟ ಪ್ರಕಾರ ನಾನು ಸ್ವತಂತ್ರವಾಗಿ ಇವತ್ತಿದ್ದೀನಿ ಅಂತದ ಕಾರಣ ನಮ್ಮ ಭಾರತದ ಸಂವಿಧಾನ. ಒಂದು ವೇಳೆ ಈ ಭಾರತದ ಸಂವಿಧಾನ ಆ ದಿನ ಜಾರಿಗೆ ಬರದೆ ಹೋಗಿದ್ದಿದ್ರೆ ಇವತ್ತು ನಾವು ನೀವುಗಳು ಎಲ್ಲೆಲ್ಲಿ ಇರ್ತಿದ್ದು ಅಂತ ಅದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಕಾರಣ ಇವತ್ತು ನಾವೆಲ್ಲರೂ ಇವತ್ತು ಬಂದು ನಮ್ಮ ಭಾರತ ಸಂವಿಧಾನ ತಿಳ್ಕೊಂಡು ಅದರ ಆ ಸಂವಿಧಾನ ಒಳಗೆ ಇರುವಂಥ ಪ್ರತಿಯೊಂದು ಲೈನ್ಗಳ ಅರ್ಥಗಳನ್ನು ನಾವು ಗ್ರಹಿಸಿಕೊಂಡು ಅದನ್ನು ಮತ್ತೊಂದು ಪೀಳಿಗೆಗೆ ಈ ಸಂವಿಧಾನದ ಈ ಮಹತ್ವವನ್ನು ನಾವು ಅರಿವು ಮೂಡಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ನಮ್ಮ ಒಂದು ಸಂವಿಧಾನದ ರಚನೆಗೆ ಸಂಬಂಧಪಟ್ಟಂತೆ ಒಂದು ಒಂದು ಚಿಕ್ಕ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಈ ಕೊಡೋದಕ್ಕೆ ಅವಕಾಶ ಮಾಡಿಕೊಂಡಂತ ನನ್ನ ಈ ಒಂದು ಜನಧ್ವನಿ ರೇಡಿಯೋದವರಿಗೆ ನನ್ನ ಕೃತಜ್ಞತೆಗಳು, ಹಾಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಹಾಗೆ
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಇದುವರೆಗೂ

ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನ ರಚನೆಯ ಕುರಿತು ಎಚ್ಡಿ ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೋರಿನಿಂದ ಪ್ರಸಾರವಾಗುತ್ತಿದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 30 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳಬನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೇ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ

0: ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಬನ್ನಿ, ಈ ದಿನ ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ತಿಳಿಯೋಣ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಆನಂದ್ ರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ನಮ್ಮಮ್ಮ ಸಾರದೆ ಉಮಾ ಮಹೇಶ್ವರಿ ನಿಮ್ಮ

ಅಮ್ಮ ದೇಸಗಿ ಜನರ ಸಲಗುವ ನರಮ್ಮ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಕೇಳಮ್ಮ ನಮ್ಮಮ್ಮ ಸಾರದೆ ಹುಮ್ಮ ಮಹೇಶ್ವರಿ.

0: ಮಹೇಶ್ವರಿ ನಿನ್ನೊಳಗಿ ಹನಾರಮ್ಮ ಅಮ್ಮ ಅಮ್ಮ.
1: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೀಸ್ 30 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ,

ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಇಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳಬನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 90 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೇ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 17/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಬಿಎಲ್ ರೈಸ್ ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಕನ್ನಡ ಭಾಷೆ, ಸಾಹಿತ್ಯ, ಶಾಸನ ಎಂದೊಡನೆ ತಟ್ಟನೆ ನೆನಪಿಗೆ ಬರುವ ಹೆಸರೇ ಬೆಂಜಮಿನ್ ಲೂಯಿಸ್ ರೈಸ್ ರವರು. ಅವರು ನಮ್ಮ ನಾಡಿನ ಹಳೆಯ ಮೈಸೂರು ಪ್ರಾಂತ್ಯದ ಶಾಸನ ಶಾಸ್ತ್ರದ ಪಿತಾಮಹ ಎನ್ನಬಹುದು. ಶಾಸನಗಳ ಸಂಶೋಧನೆಯನ್ನ ಮೂಲಾಧಾರವಾಗಿಸಿಕೊಂಡು ಸಾಹಿತ್ಯ ಮತ್ತು ಇತಿಹಾಸಗಳಿಗೆ ನಿಖರ ರೂಪ ನೀಡಿದವರಲ್ಲಿ ಅವರು ಪ್ರಮುಖರು. ಇವರಿಗಿಂತ ತುಸು ಮುಂಚೆ ಜಾನ್ ಫ್ಲೀಟರು ಉತ್ತರ ಅಮೆರಿಕದ ಪ್ರದೇಶದಲ್ಲಿ ಕಾರ್ಯಕ್ಷೇತ್ರಕ್ಕೆ ಕೈಗೊಂಡ ಶಾಸನ ಸಂಗ್ರಹಕ್ಕೆ ಮೊದಲು ಮಾಡಿದರು. ಪುಸ್ತಕ ರೂಪದಲ್ಲಿ ಅನೇಕ ಸಂಪುಟಗಳು ಪ್ರಕಟಿಸಿದವರು ಮಾತ್ರ ಬೆಂಜಮಿನ್ ರೈಸ್. ತಮ್ಮೆಲ್ಲ ಅನ್ವೇಷಣೆಗಳನ್ನು ಎಫಿಗ್ರಾಫಿಕ್ ಕರ್ನಾಟಕ ಎಂಬ ಬೃಹತ್ ಸಂಪುಟಗಳಲ್ಲಿ ದಾಖಲಿಸಿ ಕನ್ನಡ ನಾಡಿನ ಸಂಶೋಧನಾ ಲೋಕಕ್ಕೆ ಭದ್ರ ತಳಪಾಯವನ್ನು ಹಾಕಿದರು. ಇದರ ಜೊತೆಗೆ ಸಾಹಿತ್ಯ ಲೋಕದಲ್ಲಿ ಆದಿಕವಿ ಮತ್ತು ಅನನ್ಯ ಪುರಾತನ ಗ್ರಂಥಗಳನ್ನು ಸಂಪಾದನೆ ಮಾಡಿದರು. ಪಂಪ ಭಾರತವನ್ನು ಲೋಕಕ್ಕೆ ಪರಿಚಯಿಸಿದ ಕೀರ್ತಿ ಅವರದ್ದಾಗಿದೆ. ಪರಮಾರ್ಶನ ಗ್ರಂಥವಾದ ಸಮಗ್ರ ಕನ್ನಡ ಕವಿ ಚರಿತ್ರೆಯನ್ನು ಆರ್ ನರಸಿಂಹಾಚಾರ್ಯರವರ ಇಂಗ್ಲಿಷ್ನಲ್ಲಿ ಅನುಮೋದಿಸುವ ಯೋಜನೆ ಇದ್ದಿತು. ಮೊದಲಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಮತ್ತು ನಿವೃತ್ತಿಯವರೆಗೆ ಸಂಶೋಧನೆಯನ್ನೇ ತಮ್ಮ ಪೂರ್ಣಾವಧಿ ಕೆಲಸವನ್ನಾಗಿ ಮಾಡಿಕೊಂಡರು. ನಿವೃತ್ತರಾಗಿ ಇಂಗ್ಲೆಂಡ್ಗೆ ಹೋದ ಮೇಲೂ ಕನ್ನಡ ಕೆಲಸ ಮುಂದುವರಿಸಿ ಕೊನೆಯುಸಿರುವವರೆಗೂ ತಮ್ಮ ಕಾಣಿಕೆ ಸಲ್ಲಿಸಿದರು. ಕನ್ನಡದ ಕಟ್ಟಾಳು ಬಿಎಲ್ ರೈಸ್ ರವರ ಕನ್ನಡದ ಸಂಬಂಧ ಒಂದು ತಲೆಮಾರಿಗಿಂತಲೂ ಮುಂಚಿನದು. ಬೆಂಜಮಿನ್ ಜನಿಸುವ ಮೊದಲೇ ಅವರ ತಂದೆ ಕರ್ನಾಟಕದಲ್ಲಿ ನೆಲೆಸಿದರು. ತಂದೆ ಕ್ರೈಸ್ತ ಮಿಷನರಿಯಾಗಿ ಭಾರತೀಯರಲ್ಲಿ ಧರ್ಮ ಪ್ರಚಾರಕ್ಕೆ ಬಂದವರಾಗಿದ್ದರು. ಈಗಲೂ ಅವೆನ್ಯೂ ರೋಡ್ನಲ್ಲಿ ರೈಸ್ ರವರ ಸ್ಮಾರಕ ಚರ್ಚು ಕೂಡ ಇದೆ. ಬಂದ ಕೂಡಲೇ ಜನಸಾಮಾನ್ಯರೊಡನೆ ಸುಲಭ

0: ವಾಗಿ ಬರೆದು ಮುಕ್ತವಾಗಿ ಸಂವಹನ ನಡೆಸಲು ಕನ್ನಡ ಭಾಷೆ ಕಲಿತಿದ್ದರು. ಅಷ್ಟೇ ಅಲ್ಲ, ಕಲಿಸಲು ಕನ್ನಡದಲ್ಲಿ ಪಠ್ಯ ಪುಸ್ತಕಗಳನ್ನು ಇಲ್ಲವೆಂದು ತಾವೇ ಶಾಲಾ ಮಕ್ಕಳ ಉಪಯೋಗಕ್ಕಾಗಿ ಕನ್ನಡದಲ್ಲಿ ಪುಸ್ತಕ ಬರೆದರು. ರೈಸ್ ಅವರ ತಾಯಿ ಗಂಡನ ಕೆಲಸದಲ್ಲಿ ಸಹಕರಿಸಿದರು. ತಾವು ಕೂಡ ಕನ್ನಡ ಕಲಿತು ಸ್ಥಳೀಯ ಹೆಣ್ಣು ಮಕ್ಕಳ ಜೊತೆ ಸರಳವಾಗಿ ಬರೆಯುತ್ತಿದ್ದರು. ಅಕ್ಕಪಕ್ಕದಲ್ಲಿ ಮಕ್ಕಳನ್ನ ಸೇರಿಸಿ ಅವರಿಗೆ ಕನ್ನಡ ಅಕ್ಷರಾಭ್ಯಾಸ ಮಾಡಿಸುತ್ತಿದ್ದರು. ಹೀಗೆ ಮನೆಯಲ್ಲಿ ಸಂಪೂರ್ಣ ಕನ್ನಡದ ವಾತಾವರಣದಲ್ಲಿ ಬಿಎಲ್ ರೈಸ್ ಅವರ ಜನನವಾಯಿತು. ಆದ್ದರಿಂದ ರೈಸ್ ಕುಟುಂಬ ಕನ್ನಡ ನಾಡಿನೊಡನೆ ಅನೇಕ ದೇಶಗಳ ಒಡನಾಟ ಅವರಿಗೆ ಭಾಷೆಯ ಮೇಲೆ ಅಭಿಮಾನ ಮೂಡಿತು. ಬಿಎಲ್ ರೈಸ್ ರವರು ಮೂಲತಃ ಬೆಂಗಳೂರಿಗರು ಎನ್ನಬಹುದು. ಅವರ ತಂದೆ ಬೆಂಜಮಿನ್ ಹೋಲ್ಟ್ ರವರು ರೈಸರು ಇಂಗ್ಲೆಂಡ್ನಿಂದ ಭಾರತಕ್ಕೆ ಬಂದಿದ್ದು. ಧರ್ಮ ಪ್ರದೇಶಕ್ಕೆ ಅವರ ಕಾರ್ಯಕ್ಷೇತ್ರ ಹಳೆ ಮೈಸೂರು ಪ್ರಾಂತ್ಯ. ಮನೆ ಮಾಡಿ ನೆಲೆಸಿದ್ದು ಬೆಂಗಳೂರಿನಲ್ಲಿ. ಅವರ ಮಗ ಬೆಂಜಮಿನ್ 1857 ಬೆಂಗಳೂರಿನಂತೆ ಜನಿಸಿದರು. ಕನ್ನಡ ಪರಿಸರದಲ್ಲಿ ಅವರು ಬೆಳೆದರು. ಬಿಎಲ್ ರೈಸ್ ರವರ ಬಾಲ್ಯವನ್ನೆಲ್ಲ ಬೆಂಗಳೂರಿನಲ್ಲಿಯೇ, ಹಾಗಾಗಿ ಕನ್ನಡವನ್ನು ಅವರು ಇಂಗ್ಲಿಷ್ಗಿಂತ ಹೆಚ್ಚಾಗಿ ಮಾತನಾಡಬಲ್ಲವರಾಗಿದ್ದರು. ಅವರು ಶಿಕ್ಷಣ ಪಡೆದಿದ್ದು ತಮ್ಮ ಮೂಲ ಸ್ಥಳವಾಗಿದ್ದ ಇಂಗ್ಲೆಂಡಿನ ಹ್ಯಾರೋ ನಗರದಲ್ಲಿ. ಆದರೆ ಮತ್ತೆ ಕನ್ನಡ ನಾಡಿಗೆ ಮರಳುವ ಆಶೆ ಪ್ರಬಲವಾಗಿ ಇತ್ತು. ಪದವೀಧರ ಮೇಲೆ ಕೆಲ ಕಾಲ ಅಲ್ಲಿಯೇ ಕೆಲಸ ಮಾಡುತ್ತಾ ICS ಪರೀಕ್ಷೆಗೆ ತಯಾರಿ ನಡೆಸಿದರು. ಒಂದೇ ವರ್ಷದಲ್ಲಿ ಹೈಯರ್ ಸೆಕೆಂಡರಿ ಕನ್ನಡ ಪರೀಕ್ಷೆಗೆ ಕುಳಿತರು. ಸುಲಭವಾಗಿ ಉತ್ತೀರ್ಣರಾದರು. ಅವರು ಕನ್ನಡ ಕಲಿಕೆ ಬರೀ ಇಲಾಖೆ ಪರೀಕ್ಷೆಗೆ ಸೀಮಿತವಾಗಿರಲಿಲ್ಲ. ಅವರು ಅತೀವ ಆಸಕ್ತಿಯಿಂದ ಕನ್ನಡದ ಅಧ್ಯಯನ ಮುಂದುವರೆಸಿದರು. ತಮ್ಮಲ್ಲಿ ಕನ್ನಡ ಪಂಡಿತರೊಡನೆ ಮುಕ್ತವಾಗಿ ಸಂವಹನ ನಡೆಸಿದರು. ಅವರಿಗೆ 1875 3 ವರ್ಷಗಳ ಕಾಲ ಮೈಸೂರು ಮತ್ತು ಕೊಡಗು ಸೀಮೆಯ ಶಾಲಾ ಇನ್ಸ್ಪೆಕ್ಟರ್ ಆಗಿ ನೇಮಕವಾಯಿತು. ಆಗ ಮುಖ್ಯ ಕಮಿಷನರ್ ಆಗಿದ್ದ ಬೌರಿಂಗ್ ಹಲವು ಶಾಸನಗಳ ಛಾಯಾಚಿತ್ರ ತೆಗೆಸಿದರು. ಅದೇ ಸಮಯದಲ್ಲಿ ಮೇಜರ್ ಡಿಕ್ಷನ್ಸ್ ರವರು ಹಲವು ಶಾಸನಗಳ ಭಾವಚಿತ್ರ ನೀಡಿ ಬಿಡುವಾದಾಗ ಭಾಷಾಂತರ ಮಾಡಲು ಕೋರಿದರು. ಅವರ ಶಾಸನ ಅಧ್ಯಯನಕ್ಕೆ ಅದು ನಾಂದಿಯಾಯಿತು. ಅವರು ಹೈಗ್ರೌಂಡಿನಲ್ಲಿದ್ದ ನಿವೇಶನದಲ್ಲಿ ತಮ್ಮ ವಾಸಕ್ಕಾಗಿ ಸುಸಜ್ಜಿತ ಮನೆ ನಿರ್ಮಿಸಿಕೊಂಡು ಅವರ ಮನೆ ಈಗಿನ ಸ್ಯಾಕಿ ರೋಡ್ನಲ್ಲಿ ವಂಡರ್ ಮ್ಯಾನರ್ ಹೋಟೆಲ್ ಎಂದು ಈಗ ನಿರ್ಮಾಣಗೊಂಡಿದೆ. ಅವರ ಮೊದಲ ಮಗು ಅಲ್ಲಿಯೇ ಜನಿಸಿತು. ಈ ಅವಧಿಯಲ್ಲಿ ಅವರ ಶಾಸನ ಸಂಗ್ರಹದ ಆಸಕ್ತಿ ಚಿಗುರುಡೆಯಿತು. ಹೋದ ಊರುಗಳಲ್ಲೆಲ್ಲ ಶೈಕ್ಷಣಿಕ ತಪಾಸಣೆ ಜೊತೆ ಹಸ್ತಪ್ರತಿ ಸಂಗ್ರಹ, ಶಾಸನಗಳ ಸಮೀಕ್ಷೆ, ಅಧ್ಯಯನ ಮಾಡಲು ಮುಂದಾದರು. ಕನ್ನಡ ನಾಡಿಗೆ ಅವರು ಸಲ್ಲಿಸಿದ ಮಹಾನ್ ಕೊಡುಗೆಗೆ ಈ ಕೆಲಸವೇ ಮುನ್ನುಡಿ ಬರೆಯಿತು. ತಮ್ಮ ಆಸಕ್ತಿಯ ಫಲವಾಗಿ ಅವರು ಅಧಿಕಾರದ ಏಣಿಯನ್ನು ಬಹುಬೇಗನೆ ಹತ್ತಿದರು. ನಂತರ 15 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದರು. ಹಾಗಂತೂ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಪ್ರದೇಶಗಳಲ್ಲಿ ಶಾಸನ ಮತ್ತು ಹಸ್ತಪ್ರತಿಗಳನ್ನು ಹುಡುಕುವುದೇ ಆದ್ಯ ಕೆಲಸವಾಯಿತು. ಆ ಸಮಯದಲ್ಲಿ ಹಳೆಗನ್ನಡದಲ್ಲಿದ್ದ ಶಾಸನಗಳ ಅಧ್ಯಯನವನ್ನು ವಿದ್ವಾಂಸರ ಸಹಾಯದಿಂದ ಮಾಡುತ್ತಿದ್ದರು. ಇವುಗಳನ್ನು ಸಂಗ್ರಹಿಸಿ ಅಧ್ಯಯನಕ್ಕೆ ಮೊದಲು ಮಾಡಿದರು. ಅವರ ಶಿಕ್ಷಣ ಆಸಕ್ತಿಯನ್ನು ಮತ್ತು ಶಿಕ್ಷಣ ಕ್ಷೇತ್ರದ ಪರಿಣಿತನ ಗಮನ ಬ್ರಿಟಿಷ್ ಸಮಗ್ರ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರುವ ಉದ್ದೇಶದಿಂದ ಅಂತರ್ ಶಿಕ್ಷಣ ಆಯೋಗದ ರಚಿಸಿತು. ರೈಸ್ ಅವರಿಗೆ ಆಯೋಗದ ಕಾರ್ಯದರ್ಶಿ ಸ್ಥಾನ ಕೊಡಲಾಯಿತು. ಇದೇ ವರ್ಷದಲ್ಲಿ ಶಿಕ್ಷಣ ವರದಿ ಸಿದ್ಧವಾಯಿತು. ಈ ಕೆಲಸ ಮುಗಿದ ಕೂಡಲೇ ಮೈಸೂರು ಸಂಸ್ಥಾನದಲ್ಲಿ ಹೊಸದಾಗಿ ಪ್ರಾರಂಭಗೊಂಡ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ವಿದ್ಯಾ ಇಲಾಖೆಯ ಹೊಣೆಯ ಜೊತೆಯಲ್ಲಿ ಪ್ರಭಾರಿಯಾಗಿ ನೋಡಿಕೊಳ್ಳಲು ನೇಮಕಗೊಂಡರು. ಹೊಸ ಹುದ್ದೆಯ ಕಾರ್ಯವನ್ನು ಅವರು ಯಶಸ್ವಿಯಾಗಿ ನಿರ್ವಹಿಸಿದರು. ಅವರ ಕಾರ್ಯತತ್ಪರತೆಯಿಂದ ಈ ಇಲಾಖೆಯು ಮಹತ್ವವನ್ನು ಮನಗೊಂಡ ಸರ್ಕಾರವು ಪುರಾತತ್ವ ಇಲಾಖೆಗೆ ಪೂರ್ಣಾವಧಿ ನಿರ್ದೇಶಕರಾಗಿ 1860 ನೇಮಿಸತೊಡಗಿತು. ಅಲ್ಲಿಂದ 17 ವರ್ಷಗಳ ಕಾಲ ಅವರು ನಿವೃತ್ತಿಯಾಗುವವರೆಗೂ ಅವಿರತವಾಗಿ ದುಡಿದು ಅಮೂಲ್ಯ ಕೊಡುಗೆಯನ್ನು ನೀಡಿದರು.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 77 ಕುರಿತು. SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು

0: ಸಮೃದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿ ರವರ ಮಂಕುತಿಮ್ಮನ ಕಗ್ಗ

0: ಕಮಲ ಉದಯದೊಳ್ ಅರಳಿ,
1: ಕಮಲ ಉದಯದೊಳ್ ಅರಳಿ,
0: ಸಂಜೆಯಲ್ಲಿ ಮುಗುಳಾಗಿ,
1: ಸಂಜೆಯಲ್ಲಿ ಮುಗುಳಾಗಿ,
0: ಸುಮವಪ್ಪುದಂತೆ,
1: ಸುಮವಪ್ಪುದಂತೆ,
0: ಮರುವಗಲು ಮಗುಳ್ದಂತು,
1: ಮರುವಗಲು ಮಗುಳ್ದಂತು,
0: ಅಮಿತ ಪ್ರಪಂಚನ,
1: ಅಮಿತ ಪ್ರಪಂಚನ,
0: ಆಕುಂಚನಾವರ್ತನ,
1: ಆಕುಂಚನಾವರ್ತನ,
0: ಕ್ರಮವೇ ವಿಶ್ವ ಚರಿತ್ರೆ ಮಂಕುತಿಮ್ಮ,
1: ಕ್ರಮವೇ ವಿಶ್ವ ಚರಿತ್ರೆ ಮಂಕುತಿಮ್ಮ.
0: ಸೊ ಇಲ್ಲಿ ಮತ್ತೆ ಸೃಷ್ಟಿಯ ಒಂದು ಪ್ರಕಟೀಕೃತ ರೂಪದ ವರ್ಣನೆಯನ್ನು ನಾವು ನೋಡ್ತೀವಿ. ಒಂದು ರೀತಿಯ ಸೈಕಲ್, ಸೈಕಲ್ ಅಂತಂದ್ರೇನು, ಮತ್ತೆ ಮತ್ತೆ ಪುನರಾವರ್ತನೆಯಾಗುವಂತಹ ಒಂದು ವಿಚಾರ ಪ್ರಕ್ರಿಯೆ. ಅದು ಹೇಗೆ ಅಂತಂದರೆ, ಕಮಲ, ಒಂದು ಲೋಟಸ್, ಕಮಲ, ಕಮಲದ ಹೂವು ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಅದು ಅರಳುತ್ತೆ. ಸೂರ್ಯ ಅಸ್ತಮಯ ಆಗ್ಬಿಟ್ಮೇಲೆ ಅದರ ದಳಗಳೆಲ್ಲ ಮತ್ತೆ ಮಗ್ಗಾಗುತ್ತೆ. ತಿರ್ಗಾ ಮಾರನೇ ದಿನ ಸೂರ್ಯನ ಕಿರಣಗಳು ಬಂದಾಗ ತಿರ್ಗಾ ಅದು ಅರಳುತ್ತೆ. ತಿರ್ಗಾ ಸೂರ್ಯಾಸ್ತವಾಗಿ ಕತ್ತಲಾಯಿತು ಅಂತಂದರೆ ತಿರ್ಗಾ ಅದು ಮಗ್ಗಾಗುತ್ತೆ. ಸೊ ಹಾಗೆ ಕಮಲ ಉದಯದೊಳ್ ಅರಳಿ ಸಂಜೆಯಲ್ಲಿ ಮತ್ತೆ ಮೊಗ್ಗಾಗಿ ಮರುವಗಲು ಮತ್ತೆ ಬಂದಾಗ ಮತ್ತೆ ಅದು ಹೂವಾಯಿತು. ಸೊ ಹೀಗೆ ದಿನ ರಾತ್ರಿ ಆಗ್ತಾ ಇದ್ದಂತೆ, ವ್ಯತ್ಯಾಸಗಳಾಗ್ತಾ ಇದ್ದಂತೆ ಪ್ರಕಟ ಸ್ವರೂಪದಲ್ಲಿ, ಪ್ರಕಟ ರೂಪದಲ್ಲಿರುವಂತಹ ಕಮಲವೂ ಕೂಡ ಬದಲಾಗ್ತಾ ಇದೆ, ಅರಳ್ತಾ ಇದೆ, ಸಂಕುಚಿತಗೊಳ್ತಾ ಇದೆ. ಸೊ ಹಾಗೆ ಆಕುಂಚನ ಆವರ್ತನ, ದೊಡ್ಡದಾಗೋದು ಚಿಕ್ಕದಾಗೋದು, ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್, ಇದು ಪ್ರಪಂಚದಲ್ಲಿ ನಿರಂತರವಾಗಿ ನಡೀತಾ ಇದೆ ಅಂತ ಇಲ್ಲಿ ಡಿ ವಿ ಜಿ ಹೇಳ್ತಾರೆ. ಅಗೇನ್ ನಾವು ಫಿಸಿಕ್ಸ್ಗೆ ಹೋದರೆ ಫಿಸಿಕ್ಸ್ ಕೂಡ ಇದೇ ಹೇಳುತ್ತೆ, ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುತ್ತೆ, ಎಕ್ಸ್ಪ್ಯಾಂಡ್ ಆದಮೇಲಿಂದ ಕಾಂಟ್ರಾಕ್ಟ್ ಆಗುತ್ತೆ ಅಂತ. ಒಂದು ಲೈಫ್ ಹಿಸ್ಟ್ರಿ ಆಫ್ ಎ ಸ್ಟಾರ್, ಒಂದು ನಕ್ಷತ್ರದ ಜೀವನ ಪಥವನ್ನು ನಾವು ನೋಡಿದಾಗ ಶಕ್ತಿಯನ್ನು ವ್ಯಯ ಮಾಡ್ತಾ ಬೆಳಕನ್ನು ಚೆಲ್ತಾ ಅದು ದೊಡ್ಡದಾಗ್ತಾ ಆಗ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ಅದು ಅದರ ಶಕ್ತಿ ಹುಡುಕ್ತಾ ಹುಡುಕ್ತಾ ಅದು ಕೊಲ್ಯಾಪ್ಸ್ ಆಗ್ತಾ ಬರುತ್ತೆ. ಕೊಲ್ಯಾಪ್ಸ್ ಆದ ನಂತರ ಮತ್ತೆ ಅದು ಚಿಕ್ಕದಾಗತ್ತೆ. ಸೊ ದೊಡ್ಡದಾಗತ್ತೆ, ಚಿಕ್ಕದಾಗತ್ತೆ, ಇದು ವಿಜ್ಞಾನ ಹೇಳುವಂಥ ಮಾತು. ಅದನ್ನಿಲ್ಲಿ ನಮ್ಮ ಉಪನಿಷತ್ತುಗಳಲ್ಲೂ ಕೂಡ ಆ ಮಾತಿದೆ. ಅದನ್ನಿಲ್ಲಿ ಮತ್ತೆ ಡಿ ವಿ ಜಿ ಅವರು ಇದೇ ವಿಶ್ವದ ಚರಿತ್ರೆಯ ಕ್ರಮ ಅಂತ ಹೇಳ್ತಾರೆ. ಈ ಪ್ರಪಂಚದ ಆಕುಂಚನ ಆವರ್ತನ ಕ್ರಮವೇ ವಿಶ್ವದ ಚರಿತ್ರೆ ಅಂತ. ಸೊ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಂಟ್ರಾಕ್ಷನ್, ಗ್ರೋಯಿಂಗ್ ಬಿಗ್, ಶ್ರಿಂಕಿಂಗ್, ದೊಡ್ಡದಾಗುವಂಥದ್ದು ಚಿಕ್ಕದಾಗುವಂಥದ್ದು. ಸೊ ಇದು ಒಂದು ಸೈಕಲ್. ಸೊ ಇದು ಈ ಸೈಕಲ್ನಲ್ಲಿ ನಿರಂತರವಾಗಿ ಇದು ನಡೀತಾ ಇರುತ್ತೆ. ಸೊ ಇದನ್ನು ನಾವು ಸೈಕಲ್ ಅಂತ ಅಂದ್ಕೊಂಡಾಗ ಹಿಂದಿನ ಎರಡು ಮುಕ್ತಕಗಳಲ್ಲಿ ಏನು ನೋಡಿದ್ವಿ, ಆದಿ ಮತ್ತು ಅಂತ್ಯಗಳು ಇಲ್ಲ ಅನ್ನೋದು ಈ ಸೈಕಲ್ ಅನ್ನೋದರಿಂದ ನಮಗೆ ಅರ್ಥ ಆಗುತ್ತೆ. ಅದು ಹೇಗೆ ನಾವು ಅರ್ಥ ಮಾಡ್ಕೋಬೋದು? ಈಗ ಉದಾಹರಣೆಗೆ ಒಂದು ಸರಳ ರೇಖೆ, ಒಂದು ಸ್ಟ್ರೈಟ್ ಲೈನ್ ಅಂತ ಅಂದ್ಕೊಳ್ಳೋಣ, ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ಅಂತ ಅದನ್ನು ನಾವು ಜಾಮಿಟ್ರಿನಲ್ಲಿ ಬರೀತೀವಿ. ಇಲ್ಲಿಂದ ಇಲ್ಲಿವರೆಗೂ ಒಂದು ಈ ಚುಕ್ಕೆಯಿಂದ ಈ ಚುಕ್ಕೆವರೆಗೂ ಒಂದು ಲೈನ್ ಎಳೆದ್ಬಿಟ್ಟು ಇದು ಎ ಇದು ಬಿ ಅಂತ ಕರಿತೀವಿ. ಸೊ ಎಯಿಂದ ಬಿವರೆಗೆ ಒಂದು ಲೈನ್ ಇದೆ, ರೈಟ್? ಅದು ಒಂದು ಸರಳ ರೇಖೆ, ಒಂದು ತ್ರಿಭುಜ, ಒಂದು ಟ್ರಯಾಂಗಲ್ ಅಂತ ನೋಡೋಣ. ಎ ಬಿ ಸಿ ಅಂತ ಬರಿತೀವಿ. ಎ ಬಿ ಒಂದು ಲೈನು, ಬಿ ಸಿ ಒಂದು ಲೈನು, ಎ ಸಿ ಒಂದು ಲೈನು. ಸೊ ಹೀಗೆ ಈ ಮೂರು ಲೈನ್ಗಳಿರೋದ್ರಿಂದ ಅಲ್ಲಿ ಎ ಬಿ ಸಿ, ಎಯಿಂದ ಶುರು ಮಾಡಿದ್ರೆ ನಾನು ಬಿಗೆ ಹೋಗ್ಬೋದು, ಸಿಗೆ ಬರ್ಬೋದು, ಡಿಗೆ ಬರ್ಬೋದು. ಸೊ ಈ ಥರ ಒಂದು ಇದು, ಹಾಗೆ ಅದು ಚೌಕಾಕಾರ ಅಂತೆಲ್ಲ ಮಾಡಿದ್ವಿ ಅಂತ ಅಂದ್ಕೊಂಡು, ಈಗ ಎ ಮತ್ತು ಬಿನಲ್ಲಿ ನಾವು ನೋಡಿದ್ವಿ ಎಯಿಂದ ಶುರುವಾಗಿ ಬಿವರೆಗೂ ಹೋಯಿತು ಅಂತ, ರೈಟ್? ಬಿನಲ್ಲಿ ನಿಂತು ಬಿಡ್ತದ. ಒಂದು ವೃತ್ತವನ್ನು ತಗೊಳ್ಳೋಣ, ಒಂದು ಸೈಕಲ್, ಅಲ್ಲೂ ಎ ಬಿ ಸಿ ಅಂತ ಅಂದ್ಕೊಳ್ಳೋಣ. ಇವಾಗ ಅದು ಎಯಿಂದ ಬಿಗೆ ಹೋಯಿತು, ಬಿಯಿಂದ ಸಿಗೆ ಬಂತು, ತಿರ್ಗಾ ಎಲ್ಲಿಗೆ ಬಂತದು? ತಿರ್ಗಾ ಎಗೆ ಬಂತದು. ಎ ಆದ್ಮೇಲಿಂದ ತಿರ್ಗಾ ಬಿ ಸಿ, ತಿರ್ಗಾ ಎಗೆ ಬಂತು. ಸೊ ಎ ಬಿ ಸಿ, ತಿರ್ಗಾ ಎಗೆ. ಸೊ ಈ ವೃತ್ತದಲ್ಲಿ ಎ ಅನ್ನುವಂಥ ಒಂದು ಬಿಂದುವನ್ನು ನಾವು ಎಲ್ಲಿ ಗುರುತಿಸೋಣ? ಯಾಕೆ ಅದು ಒಂದು ಕಂಟಿನ್ಯೂಸ್ ಸೈಕಲ್, ಅದು ಕಂಟಿನ್ಯೂಸ್ ಲೈನ್ ಸೆಗ್ಮೆಂಟ್ ಥರ ಇಲ್ಲಿಂದ ಇಲ್ಲಿಗೆ ಅಂತ ಇಲ್ಲ. ಅದು ಇಲ್ಲಿಂದ ಅಂತ ನಾವು ಶುರು ಮಾಡಿದ್ರೆ ತಿರ್ಗಾ ವಾಪಸ್ ಅದೇ ಪಾಯಿಂಟಿಗೆ ಬರಬಹುದು. ಯಾವ ಪಾಯಿಂಟನ್ನು ಬೇಕಾದರೂ ನಾವು ಆ ಸರ್ಕಲ್ನಲ್ಲಿ ತಗೊಳ್ಬೋದು. ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನಮ್ಮ ಪೆನ್ಸಿಲನ್ನು ಆ

0: ಮೇಲೆ ಹಿಂಗೆ ತಿರುಗಿಸ್ತಾ ಹೋದ್ರೆ ತಿರ್ಗಾ ನಾವು ಎಲ್ಲಿಗೆ ಎಂಡ್ ಆಗ್ತೀವಿ? ಪ್ರಾರಂಭದ ಪಾಯಿಂಟ್ಗೆ ಎಂಡ್ ಆಗ್ತೀವಿ. ನನಗೆ ಈ ಪಾಯಿಂಟ್ ಇಷ್ಟ, ನಿನಗೆ ಇನ್ನೊಂದು ಪಾಯಿಂಟ್ ಇಷ್ಟ, ನೀನು ಅಲ್ಲಿಂದ ಶುರು ಮಾಡ್ಬೋದು. ಹಿಂಗಿಂದ ಹೋದ್ರೆ ನೀನು ಎಲ್ಲಿಗೆ ಬರ್ತೀಯ? ತಿರ್ಗ ಅದೇ ಪಾಯಿಂಟಿಗೆ ಬರ್ತೀಯ, ನೀನು ಶುರು ಮಾಡಿದಂಥ ಪಾಯಿಂಟಿಗೆ ಬರ್ತೀಯ. ಸೊ ಹಾಗೆ ಆಕುಂಚನ ಆವರ್ತನಗಳು ಆಗ್ತಾನೆ ಇರ್ತವೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಕಮಲದ ಪುಷ್ಪ ಅರಳಿ ಮತ್ತೆ ಮೊಗ್ಗಾದಂತೆ ವಿಶ್ವವೂ ಕೂಡ ಆಕುಂಚನಗೊಳ್ತಾ ಇದೆ ಮತ್ತೆ ಆವರ್ತನಗೊಳ್ತಾ ಇದೆ, ದೊಡ್ಡದಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ. ಅದು ವಿಶ್ವದ ಚರಿತ್ರೆಯ ಕ್ರಮ, ವಿಶ್ವದಲ್ಲಿ ಇದೇ ಕ್ರಮ. ಸೊ ಇಟ್ ಈಸ್ ನಾಟ್ ಎನ್ ಎಕ್ಸೆಪ್ಷನ್, ಇಟ್ ಈಸ್ ದ ರೂಲ್. ಎಲ್ಲರೂ ಪಾಲಿಸಬೇಕಾದಂತಹ, ಗೌರವಿಸಬೇಕಾದಂತಹ ಒಂದು ಕ್ರಮ ಇದು, ಸಿದ್ಧಾಂತ ಇದು, ತತ್ವ ಇದು ಅಂತ. ಜೀವನದಲ್ಲಿ ನಮಗೆ ಈ ರೀತಿಯ ಏರ್ಪೇರುಗಳಾಗ್ತಾ ಇರುತ್ತೆ. ಕೆಲವು ಸರ್ತಿ ನಾವು ಎಕ್ಸ್ಪ್ಯಾಂಡ್, ಓ ನಾವು ಬೆಳೀತಾ ಇದ್ದೀವಪ್ಪ, ಖುಷಿಯಾಗಿರುತ್ತೆ. ಕೆಲವು ಸರ್ತಿ ಹೊಡೆತಗಳು ಬೀಳುತ್ತೆ, ಆಗ ಚಿಕ್ಕದಾಗ್ತೀವಿ, ಆವಾಗ ಬೇಜಾರು ಮಾಡ್ಕೋತೀವಿ ಅಲ್ವಾ. ವಿಶ್ವದ ಕ್ರಮ ಏನಪ್ಪ ಅಂತಂದರೆ, ದೊಡ್ಡದಾದದ್ದೆಲ್ಲ ಚಿಕ್ಕದಾಗಲೇಬೇಕು ಅಲ್ವಾ. ಪ್ರಸಿದ್ಧವಾದಂಥ ಪದ್ಯ ನಾವೆಲ್ಲ ನೋಡಿದ್ದೀವಿ, ಏರಿದವನು ಚಿಕ್ಕವನಿರಬೇಕಲೇ ಎಂಬ ಸತ್ಯವ ಸಾರ್ತಾನಂತೆ. ಯಾರು? ಸೂರ್ಯ. ಮೂಡುವನು ರವಿ ಮೂಡುವನು, ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು, ಇದನ್ನೆಲ್ಲ ನಾವು ಕಲಿತಿದ್ವಿ. ಸೊ ಮೂಡಣ ರಂಗಸ್ಥಳ ಪೂರ್ವದಲ್ಲಿ ಏರಿದಂತಹ ಸೂರ್ಯ ದಿನ ಕಳೀತಾ ಕಳೀತಾ ಪಶ್ಚಿಮದಲ್ಲಿ ಇಳಿದು ಹೋಗ್ತಾನೆ. ಹಾಗೆ ಜೀವನದಲ್ಲಿ ನಮಗಾಗೋಂಥ ಕಷ್ಟ ನಷ್ಟಗಳು ಕೂಡ ಹೀಗೆ ಮೇಲಕ್ಕೆ ಹೋಗ್ತವೆ ಮತ್ತು ಕೆಳಕ್ಕೆ ಬರ್ತವೆ. ಇವತ್ತಿನ ದಿವಸ ಯಾರು ಬಹಳ ಸಾಹುಕಾರರು ಅಂತಿದ್ದಾರೋ, ಆ ಸಾಹುಕಾರತನ, ಆ ಐಶ್ವರ್ಯ ಸದಾಕಾಲ ಉಳಿದೇ ಇರಬಹುದು, ಅದೊಂದು ಸ್ವಲ್ಪ ದಿನ ಆದ ನಂತರ ಕ್ಷೀಣಿಸ್ತಾ ಬರುತ್ತೆ. ಎಕ್ಸ್ಪ್ಯಾನ್ಷನ್, ಕಂಟ್ರಾಕ್ಷನ್. ಅದೇ ರೀತಿ ಇವತ್ತು ಕಂಟ್ರಾಕ್ಷನ್ ಸ್ಟೇಜಲ್ಲಿ ಯಾರಿದ್ದಾರೋ, ಇವತ್ತು ನಾವು ಭಾಳ ಬಡವರಪ್ಪ ಅಂತ ನಾವು ಯಾರು ಬೇಜಾರು ಮಾಡ್ಕೋತಾ ಇದ್ದೀವೋ ಅವರಿಗೆ ಈ ಮುಕ್ತಕದ ಒಂದು ಸಂದೇಶ ಏನಪ್ಪ ಅಂದರೆ, ಅದು ನೀವು ಕಂಟ್ರಾಕ್ಷನ್ ಸ್ಟೇಜಲ್ಲಿ ಇದ್ದೀರಿ, ಖಂಡಿತ ಒಂದು ಸ್ವಲ್ಪ ದಿನದಲ್ಲಿ ನೀವು ಎಕ್ಸ್ಪ್ಯಾನ್ಷನ್ ಸ್ಟೇಜ್ಗೆ ಹೋಗಬಲ್ಲರಿ. ಗ್ರೋತ್ ಇಸ್ ಪಾಸಿಬಲ್, ಶ್ರಿಂಕಿಂಗ್ ಆಗಿದೆ, ಗ್ರೋತ್ ಈಗ ಆಗಬಹುದು. ಸೊ ಹಾಗೆ ಸಂತೋಷ, ದುಃಖಗಳು, ಕಷ್ಟಗಳು, ನಲಿವುಗಳು, ಸೊ ಇವು ಕೂಡ ಒಂದು ರೀತಿಯ ಸೈಕಲ್ ಇದ್ದಂಗೆ. ಜೀವನದ ಸೈಕಲ್ನಲ್ಲಿ ಎಲ್ಲರೂ ಎಲ್ಲವನ್ನೂ ಅನುಭವಿಸಲೇಬೇಕು. ಇವತ್ತಿನ ದಿವಸ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಕುಗ್ಗಿ ಹೋಗೋದು ಬೇಡ ಮಾನಸಿಕವಾಗಿ. ಇವತ್ತು ನಾವೇನೋ ಸಂತೋಷವಾಗಿದ್ದೀವಿ, ಏನೋ ಭಾಳ ಸುಖವಾಗಿದ್ದೀವಿ ಅಂತ ಅಂದ್ಬಿಟ್ಟು ಮೆರೆಯೋದು ಬೇಡ, ಯಾಕೆ ಅದು ನಶ್ವರ. ಸೊ ಹಾಗೆ ಸಮತ್ವದ ಒಂದು ದೃಷ್ಟಿಯನ್ನು ನಾವು ತೆಕ್ಕೊಳ್ಬೇಕು. ಯಾಕೆ ತೆಕ್ಕೊಳ್ಬೇಕು ಅಂತಂದರೆ, ಈ ರೀತಿಯ ಏರು ಬೀಳುಗಳು ವಿಶ್ವ ಚರಿತ್ರೆಯ ಕ್ರಮ. ಸೊ ಹಾಗಾಗಿ ಭಗವಂತ ಸೃಷ್ಟಿ ಮಾಡಿರೋಂಥ ವಿಶ್ವದಲ್ಲಿರೋಂಥ ಕ್ರಮ ನಮ್ಮ ಜೀವನದಲ್ಲೂ ಕೂಡ ಬಂದೇ ಬರುತ್ತೆ. ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ, ಯಾವುದಕ್ಕೂ ಮೆರೆಯೋದು ಬೇಡ. ಸಮತ್ವವನ್ನು ನಾವು ಕಾಪಾಡಿಕೊಂಡು ಆಶಾದೃಷ್ಟಿಯಿಂದ ನಾವು ಜೀವನವನ್ನು ಎದುರಿಸಬೇಕು. ಇದ್ದದ್ದನ್ನು ಒಂದು ರೀತಿಯ ಸಂಭ್ರಮದ ರೀತಿಯಲ್ಲಿ ನಾವು ಆಚರಿಸಬೇಕು, ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿಜಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 77 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 17ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು:

157 ತಾಲೂಕುಗಳಲ್ಲಿ ಬರೆದ ಚಾಯಿ, ಅರ್ಧ ರಾಜ್ಯಕ್ಕೆ ವರುಣನ ಉಪಕೃಪೆ, ಎನ್ಡಿಆರ್ಎಫ್ ನಿಯಮ ಸಡಿಲಿಕೆ, ವಿಶೇಷ ಅನುದಾನಕ್ಕಾಗಿ ಪ್ರಧಾನಿಗೆ ಪತ್ರ ಪರಮೇಶ್ವರ. 9ನೇ ತರಗತಿಯಿಂದ 3ನೇ ಭಾಷೆ ಬೇಡ. ಆದಿವಾಸಿಗಳ ಹೆಸರು ಕೈತಪ್ಪದಿರಲಿ. ಎಸ್ಐಆರ್ ಆದಿವಾಸಿ ಮುಖಂಡರ ಜಾಗೃತಿ ಸಭೆಯಲ್ಲಿ ಉಪವಿಭಾಗಾಧಿಕಾರಿ. ಕೇಂದ್ರದ ಮೇಲೆ ಒತ್ತಡ ಹಾಕಿ ರಾಜ್ಯದಿಂದ ಆಯ್ಕೆಯಾದ ಸಂಸದರಿಗೆ ಸಚಿವ ಈಶ್ವರ ಖಂಡ್ರೆ ಪತ್ರ. ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿ, ಗ್ರೇಟರ್ ಟರ್ಮ್ ದ್ವೀಪದ ಮೇಲಿನ ಅಮೆರಿಕ ದಾಳಿಗೆ ಇರಾನ್ ಪ್ರತ್ಯುತ್ತರ. 16.3 ಲಕ್ಷ ಟನ್ ಪೆಟ್ರೋಲ್ ಮಾರಾಟ. ವಿಪ್ರೋ ಲಾಭದಲ್ಲಿ ಇಲ್ಲ ಏರಿಕೆ. ಹಡಗು ಕಂಪನಿಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ, ಭಾರತೀಯ ನಾವಿಕರ ನಿಯೋಜನೆ ಬೇಡ. ಮೆಸ್ಸಿ ಚಾಣಾಕ್ಷತೆಗೆ ತಲೆಬಾಗಿದ ಇಂಗ್ಲೆಂಡ್, ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ, ಸ್ಪಿನ್ ಹಣಾಹಣಿ, ಫರ್ನಾಂಡೀಸ್ ಮಾರ್ಟಿನೆಜ್ ಮಿಂಚು. ಕ್ರಿಕೆಟ್ ಜೋಫ್ರಾ ದಾಳಿ, ಭಾರತ ಸಾಧಾರಣ ಮೊತ್ತ, ವಿರಾಟ್ ಶ್ರೇಯಸ್ ಆಸರೆ. ಏಷ್ಯನ್ ಕಪ್ ಫುಟ್ಬಾಲ್, ಈ ಗುಂಪಿನಲ್ಲಿ ಭಾರತ. ರಾಜ್ಯದ 32 ಕಡೆಗಳಲ್ಲಿ 36 ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣಗಳ ಆವೃತ್ತಿ, ಕ್ರೀಡಾಪಟುಗಳಿಗೆ ಹಾಜರಾತಿಯಲ್ಲಿ ವಿನಾಯಿತಿ. ಪ್ರಮುಖ ಅಂಶಗಳ ವಿವರಣೆ. 157 ತಾಲೂಕುಗಳಲ್ಲಿ ಬರದ ಚಾಯೆ, ಅರ್ಧ ರಾಜ್ಯಕ್ಕೆ ವರುಣನ ಅಪಕೃಪೆ, ಎನ್ಡಿಆರ್ಎಫ್ ನಿಯಮ ಸಡಿಲಿಕೆ, ವಿಶೇಷ ಅನುದಾನಕ್ಕಾಗಿ ಪ್ರಧಾನಿಗೆ ಪತ್ರ ಪರಮೇಶ್ವರ. ಬೆಂಗಳೂರು, ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆಯಾಗದ ಕಾರಣ ಕರುನಾಡನ್ನು ಬರದ ಚಾಯೆ ಆವರಿಸಿದೆ. 157 ತಾಲೂಕುಗಳಲ್ಲಿ ಮಳೆಯ ಕೊರತೆ ಇದ್ದು 15 ತಾಲೂಕುಗಳಲ್ಲಿ ಮಾತ್ರ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದೆ. ಮುಂದಿನ ದಿನಗಳಲ್ಲಿ ವಾಡಿಕೆಯಷ್ಟಾದರೂ ಮಳೆ ಸುರಿಯದಿದ್ದರೆ ಕುಡಿಯುವ ನೀರಿಗೂ ಸಮಸ್ಯೆ ಸೃಷ್ಟಿಯಾಗುವ ಆತಂಕ ಎದುರಾಗಿದೆ. ರಾಜ್ಯದ ಸದ್ಯದ ಪರಿಸ್ಥಿತಿ ಕುರಿತು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕಂದಾಯ ಸಚಿವ ಜಿ ಪರಮೇಶ್ವರ, ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಉಂಟಾಗಿದ್ದು ಬರ ಘೋಷಣೆಗೆ ಕೇಂದ್ರದ ನಿಯಮಗಳಲ್ಲಿ ಕೆಲ ಅಡ್ಡಿಗಳಿವೆ, ನಿಯಮ ಸಡಿಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದರು. ಪುರಿ ರಥಯಾತ್ರೆಯಲ್ಲಿ ನೂಕುನುಗ್ಗಲು, ಇಬ್ಬರ ಸಾವು. ಪುರಿ, ಒಡಿಶಾದ ಪುರಿಯಲ್ಲಿ ಗುರುವಾರ ನಡೆದ ವಾರ್ಷಿಕ ರಥಯಾತ್ರೆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಜನಸಂದಣಿ ಹೆಚ್ಚಾದಾಗ ಉಂಟಾದ ನೂಕುನುಗ್ಗಲಲ್ಲಿ ಇಬ್ಬರು ಮೃತಪಟ್ಟಿದ್ದು ಹಲವರು ಅಸ್ವಸ್ಥರಾಗಿದ್ದಾರೆ. ರಥಯಾತ್ರೆ ವೇಳೆ ಅಸ್ವಸ್ಥಗೊಂಡ ಹಲವರನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಾಯಿತು ಎಂದು ಮುಖ್ಯಮಂತ್ರಿ ಕಚೇರಿಯು ಹೇಳಿಕೆಯಲ್ಲಿ ತಿಳಿಸಿದೆ. ಅವರ ಪೈಕಿ 60 ವರ್ಷಕ್ಕೂ ಮೇಲ್ಪಟ್ಟ ವ್ಯಕ್ತಿಯೊಬ್ಬರು ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಸಾವಿಗೆ ನಿಖರವಾದ ಕಾರಣವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪತ್ತೆ ಹಚ್ಚುತ್ತಿದ್ದಾರೆ ಎಂದು ಹೇಳಿದೆ. ಆದಿವಾಸಿಗಳ ಹೆಸರು ಕೈತಪ್ಪದಿರಲಿ. ಎಸ್ಐಆರ್ ಆದಿವಾಸಿ ಮುಖಂಡರ ಜಾಗೃತಿ ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಎಚ್ಡಿ ಕೋಟೆ. ಆದಿವಾಸಿ ಜನರು ಬಹುತೇಕ ಕೂಲಿ ಅರಸಿ ಬೇರೆಡೆಗೆ ಹೋಗುವುದರಿಂದ ಅವರು ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಿಂದ ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳಬೇಕು ಎಂದು ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದರು. ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಆದಿವಾಸಿಗಳಿಗೆ ಎಸ್ಐಆರ್ ಬಗ್ಗೆ ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೆಎಸ್ಒಯು ಪ್ರವೇಶ ಪ್ರಕ್ರಿಯೆ ಆರಂಭ, ಜುಲೈ ಆವೃತ್ತಿಯಲ್ಲಿ ಸೆಪ್ಟೆಂಬರ್ 15ರವರೆಗೆ ಅವಕಾಶ, ಕುಲಪತಿ ಪ್ರೊ ಜ್ಞಾನಪ್ರಕಾಶ್. ಮೈಸೂರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ 2026-27 ಶೈಕ್ಷಣಿಕ ಸಾಲಿನ ಜುಲೈ ಆವೃತ್ತಿಯ ಪ್ರವೇಶಾತಿ ಆರಂಭವಾಗಿದ್ದು ಸೆಪ್ಟೆಂಬರ್ 15ರವರೆಗೆ ಅವಕಾಶವಿದೆ. ಕೇಂದ್ರದ ಮೇಲೆ ಒತ್ತಡ ಹಾಕಿ ರಾಜ್ಯದಿಂದ ಆಯ್ಕೆಯಾದ ಸಂಸದರಿಗೆ ಸಚಿವ ಈಶ್ವರ ಖಂಡ್ರೆ ಪತ್ರ. ಬೆಂಗಳೂರು, 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ 2025-26 ಸಾಲಿನಲ್ಲಿ ಹಂಚಿಕೆ ಮಾಡಿರುವ 2,186.20 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಸಂಘಟಿತರಾಗಿ ಒತ್ತಡ ಹೇರಬೇಕು ಎಂದು ರಾಜ್ಯದಿಂದ ಆಯ್ಕೆಯಾದ ಎಲ್ಲ ಸಂಸದರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಖಂಡ್ರೆ ಪತ್ರ ಬರೆದಿದ್ದಾರೆ. ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿ, ಗ್ರೇಟರ್ ಡುಮ್ ದ್ವೀಪದ ಮೇಲಿನ ಅಮೆರಿಕ ದಾಳಿಗೆ ಇರಾನ್ ಪ್ರತ್ಯುತ್ತರ. ದುಬೈ, ಅಮೆರಿಕದ ದಾಳಿಗೆ ತಿರುಗೇಟು ನೀಡಿರುವ ಇರಾನ್, ಬಹರೇನ್, ಜೋರ್ಡನ್ ಹಾಗೂ ಕೈಮಸ್ನಲ್ಲಿರುವ ಅವರ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ದಾಳಿ ನಡೆಸಿದೆ. ದಾಳಿಯಿಂದ ಉಂಟಾದ ಹಾನಿ ಹಾಗೂ ಸಾವು ನೋವಿನ ಬಗ್ಗೆ ತಕ್ಷಣಕ್ಕೆ ಮಾಹಿತಿ ತಿಳಿದಿಲ್ಲ. ಇರಾನ್ ರಾಜಧಾನಿ ಟೆಹರಾನ್ ಸುತ್ತಲಿನ ಪ್ರದೇಶಗಳ ಮೇಲೆ ಗುರುವಾರ ಮುಂಜಾನೆ ಅಮೆರಿಕ ದಾಳಿ ನಡೆಸಿತು. ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ತಯಾರಿಕೆ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ನಡೆಸುವ ಸೆನ್ಮಾನ್ ಪ್ರದೇಶವನ್ನು ಗುರಿಯಾಗಿಸಿ ದಾಳಿ ನಡೆಸಿತು ಎಂದು ಸರ್ಕಾರಿ ಮಾಧ್ಯಮ ಸಂಸ್ಥೆ ವರದಿ ಮಾಡಿದೆ. 16.3 ಲಕ್ಷ ಟನ್ ಪೆಟ್ರೋಲ್ ಮಾರಾಟ. ನವದೆಹಲಿ, ಪ್ರಸಕ್ತ ವರ್ಷದ ಜುಲೈ ತಿಂಗಳ ಮೊದಲಾರ್ಧದಲ್ಲಿ ಸರ್ಕಾರಿ ಸೌಮ್ಯದ ತೈಲೋತ್ಪನ್ನ ಮಾರಾಟ ಕಂಪನಿಗಳು 16.3 ಲಕ್ಷ ಟನ್ ಪೆಟ್ರೋಲ್ ಮಾರಾಟ ಮಾಡಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಕಂಪನಿಗಳು 13.3 ಲಕ್ಷ ಟನ್ ಪೆಟ್ರೋಲ್ ಮಾರಾಟ ಮಾಡಿದ್ದವು. ಇದಕ್ಕೆ ಹೋಲಿಸಿದರೆ ಪ್ರಸಕ್ತ ಅವಧಿಯಲ್ಲಿ ಮಾರಾಟವು ಶೇಕಡಾ 22.9 ರಷ್ಟು ಹೆಚ್ಚಳವಾಗಿದೆ ಎಂದು ಅಂಕಿಅಂಶಗಳು ತಿಳಿಸಿವೆ. ವಿಪ್ರೋ ಲಾಭದಲ್ಲಿ ಇಲ್ಲ ಏರಿಕೆ. ನವದೆಹಲಿ, ಐಟಿ ಸೇವಾ ಕಂಪನಿ ವಿಪ್ರೋ ಜೂನ್ 3

ಮಾಸಿಕದಲ್ಲಿ 3.352 ಕೋಟಿ ಲಾಭ ಗಳಿಸಿತ್ತು. ಹಿಂದಿನ ವರ್ಷದ ಇದೇ ಅವಧಿಯಲ್ಲಿ ಇದೇ ಅವಧಿಯ ಲಾಭಕ್ಕೆ ಹೋಲಿಸಿದರೆ ಈ ಬಾರಿಯ ಗಣನೀಯ ಏರಿಕೆ ದಾಖಲಿಸಿಲ್ಲ. ಹಿಂದಿನ ವರ್ಷದ ಜೂನ್ ತ್ರೈಮಾಸಿಕದಲ್ಲಿ ಕಂಪನಿಯ ಲಾಭವು 3,330 ಕೋಟಿ ಆಗಿತ್ತು. ಆದರೆ ಕಂಪನಿಯ ಕಾರ್ಯಾಚರಣೆ ವರಮಾನವು ಶೇಕಡಾ 10.6% ಹೆಚ್ಚಳ ಆಗಿದ್ದು 24,478 ಕೋಟಿಗೆ ತಲುಪಿದೆ. ಹಿಂದಿನ ವರ್ಷದ ಜೂನ್ ತ್ರೈಮಾಸಿಕದಲ್ಲಿ ಇದು 22,134 ಕೋಟಿ ಆಗಿತ್ತು. ಹಡಗು ಕಂಪನಿಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ, ಭಾರತೀಯ ನಾವಿಕರ ನಿಯೋಜನೆ ಬೇಡ. ನವದೆಹಲಿ, ಪಶ್ಚಿಮ ಏಷ್ಯಾ ಸಂಘರ್ಷ ಮುಂದುವರೆದಿರುವುದರಿಂದ ಹೊಂಬ್ರೂ ಜಲಸಂಧಿ ಮೂಲಕ ಸಾಗುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನು ಕರ್ತವ್ಯಕ್ಕೆ ನಿಯೋಜಿಸಬಾರದು ಎಂದು ಕೇಂದ್ರ ಸರ್ಕಾರವು ಹಡಗು ಕಂಪನಿಗಳು, ನೇಮಕಾತಿ ಸಂಸ್ಥೆಗಳು ಮತ್ತು ಹಡಗುಗಳ ವ್ಯಾಪಾರಸ್ಥರಿಗೆ ನಿರ್ದೇಶನ ನೀಡಿದೆ. ಪರ್ಷಿಯನ್ ಕೊಲ್ಲಿ ಮತ್ತು ಹೊಂಬ್ರೂ ಜಲಸಂಧಿ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಹಡಗುಗಳನ್ನು ಗಮನದಲ್ಲಿ ಇರಿಸಿಕೊಂಡು ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಗುರುವಾರ ಈ ನಿರ್ದೇಶನ ನೀಡಿದೆ. ಹೊಂಬ್ರೂ ಜಲಸಂಧಿ ಮಾರ್ಗದಲ್ಲಿ ಉನ್ನತ ಮಟ್ಟದ ಭದ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆಯೂ ಸೂಚಿಸಿದೆ. 9ನೇ ತರಗತಿಯಿಂದ ತ್ರಿಭಾಷೆ ಬೇಡ. ತ್ರಿಭಾಷಾ ನೀತಿ 5 ಅಥವಾ 6ನೇ ತರಗತಿಯಿಂದ ಜಾರಿಗೊಳಿಸಿ ಸುಪ್ರೀಂ. ನವದೆಹಲಿ, ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ 9ನೇ ತರಗತಿಯಿಂದ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ನೀತಿ ಕಡ್ಡಾಯಗೊಳಿಸುವುದರ ಬಗ್ಗೆ ಸುಪ್ರೀಂ ಕೋರ್ಟ್ ಗುರುವಾರ ಕಳವಳ ವ್ಯಕ್ತಪಡಿಸಿದ್ದು, ಇಂತಹ ಕ್ರಮವು ವಿದ್ಯಾರ್ಥಿಗಳ ಮೇಲಿನ ಶೈಕ್ಷಣಿಕ ಹೊರೆಯನ್ನು ಹೆಚ್ಚಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದೆ. ತ್ರಿಭಾಷಾ ನೀತಿಯನ್ನು ದಯವಿಟ್ಟು 9ನೇ ತರಗತಿಯಿಂದ ಜಾರಿಗೊಳಿಸಬೇಡಿ. ಇದರಿಂದ ವಿದ್ಯಾರ್ಥಿಗಳ ಮೇಲೆ ಅನಗತ್ಯ ಒತ್ತಡ ಹೇರಿದಂತಾಗುತ್ತದೆ. ಹೊಸ ಭಾಷೆಯನ್ನು ಪರಿಚಯಿಸುತ್ತಿದ್ದರೆ ಅದನ್ನು 5 ಅಥವಾ 6 ತರಗತಿಯಿಂದ ಅನುಷ್ಠಾನಗೊಳಿಸುವುದು ಸೂಕ್ತ ಎಂದು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ, ಆರ್ ಮಹದೇವನ್ ಅವರ ಪೀಠವು ಹೇಳಿದೆ. ಮೆಸ್ಸಿ ಚಾಣಾಕ್ಷತೆಗೆ ತಲೆಬಾಗಿದ ಇಂಗ್ಲೆಂಡ್, ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಸ್ಪಿನ್ ಹಣಾಹಣಿ, ಫರ್ನಾಂಡಿಸ್ ಮಾರ್ಟಿನೆಜ್ ಮಿಂಚು. ಆಂಟ್ಲಾಟ, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡವು ಫಿಫಾ ವಿಶ್ವಕಪ್ ಫೈನಲ್ನಲ್ಲಿ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ನಲ್ಲಿ ಫುಟ್ಬಾಲ್ ಪ್ರೇಮಿಗಳ ಕಣ್ಮಣಿ ಲಿಯೋನೆಲ್ ಮೆಸ್ಸಿಯವರ ಅಮೋಘ ಆಟದಿಂದಾಗಿ ಅರ್ಜೆಂಟೀನಾ ತಂಡವು ಇಂಗ್ಲೆಂಡ್ ಸವಾಲನ್ನು ಮೀರಿ ನಿಂತಿತ್ತು. ಬುಧವಾರ ತಡರಾತ್ರಿಯಲ್ಲಿ ನಡೆದ ಪಂದ್ಯದಲ್ಲಿ ಅರ್ಜೆಂಟೀನಾ 2-1 ಹ್ಯಾರಿ ಕೇನ್ ಪಡೆಯನ್ನು ಸೋಲಿಸಿತ್ತು. 60 ವರ್ಷಗಳ ನಂತರ ವಿಶ್ವಕಪ್ ಜಯಿಸುವ ಇಂಗ್ಲೆಂಡ್ ಆಟಗಾರರ ಕನಸು ಕಮರಿತು. ಆದರೆ ಸತತ 2ನೇ ಪ್ರಶಸ್ತಿ ಗೆದ್ದು ದಾಖಲೆ ಬರೆಯುವ ಅವಕಾಶ ಮೆಸ್ಸಿ ಪಡೆಗೆ ಉಳಿಯಿತು. ಮುದ್ದಾಡಿದ ಮಗುವಿನ ವಿರುದ್ಧವೇ ಸೆಣಸಾಟಕ್ಕೆ ಸಜ್ಜಾದ ಮೆಸ್ಸಿ. ಅಂಟ್ಲಾಟ, 19 ವರ್ಷಗಳ ಹಿಂದೆ ಉದ್ದನೆಯ ಕೂದಲಿನ 20 ವರ್ಷದ ಲಿಯೋನೆಲ್ ಮೆಸ್ಸಿ ಮುದ್ದಾಡಿದ ಪುಟ್ಟ ಮಗುವಿನ ವಿರುದ್ಧವೇ 2026ರ ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದ ಮಹಾಸಮರದಲ್ಲಿ ಸೆಣಸಾಡಲು ಸಜ್ಜಾಗಿದ್ದಾರೆ. ಅಂದು ಮೆಸ್ಸಿಯ ಮಡಿಲಲ್ಲಿ ಬಾತ್‌ಟಬ್‌ನಲ್ಲಿ ಕುಳಿತು ಮಿಂದಿದ್ದ ಆ 4 ತಿಂಗಳ ಮಗು ಮತ್ಯಾರೂ ಅಲ್ಲ, ಇಂದು ಇಡೀ ಫುಟ್ಬಾಲ್ ಜಗತ್ತಿನಲ್ಲಿ ವಿಸ್ಮಯ ಮಾಡಿಸುತ್ತಿರುವ ಸ್ಪೇನ್ ತಂಡದ 19 ವರ್ಷದ ತಾರೆ ಲಿಮಿನ್ ಗ್ಯಾಮಲ್. ಕ್ರಿಕೆಟ್, ಜೋಫ್ರಾ ದಾಳಿ, ಭಾರತ ಸದರಣ ಮೊತ್ತ, ವಿರಾಟ್ ಶ್ರೇಯಸ್ ಆಸರೆ. ಕಾರ್ಟಿಫ್, ಗುರುವಾರ ವಿರಾಟ್ ಕೊಹ್ಲಿ ಅವರು ತಮ್ಮ ಹಳೆಯ ದಿನಗಳ ಬ್ಯಾಟಿಂಗ್ ವೈಭವವನ್ನು ಮತ್ತೊಮ್ಮೆ ತೋರಿಸಿದರು. ಇನ್ನೊಂದೆಡೆ ಹಿಟ್ಮ್ಯಾನ್ ಖ್ಯಾತಿಯ ರೋಹಿತ್ ಶರ್ಮಾ ಅವರ ಲಯ ಕಂಡುಕೊಳ್ಳಲು ಪರದಾಡಿದರು. ಆದರೆ ಉತ್ತಮ ಆರಂಭ ಲಭಿಸಿದರೂ ಭಾರತ ತಂಡವು ಬೃಹತ್ ಮೊತ್ತ ಗಳಿಸಲು ಸಾಧ್ಯವಾಗಲಿಲ್ಲ. 44 ಓವರ್ಗಳಲ್ಲಿ 233 ರನ್ ಗಳಿಸಿ ಎಲ್ಲಾ ವಿಕೆಟ್ ಕಳೆದುಕೊಂಡಿತು. ವಿರಾಟ್ ಮತ್ತು ಶ್ರೇಯಸ್ ಅಯ್ಯರ್ ಅವರು ಆಸರೆಯಾದರು. ಭಾರತ ತಂಡವು 26 ಎಸೆತಗಳ ಅಂತರದಲ್ಲಿ ಕೇವಲ 15 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡಿದ್ದರಿಂದ ಸ್ಕೋರ್ ಹೆಚ್ಚಾಗಲಿಲ್ಲ. ಇಂಗ್ಲೆಂಡ್ ವೇಗಿ ಜೋಫ್ರಾ ಆರ್ಚರ್ ಅವರು ಅಮೋಘ ಬೌಲಿಂಗ್ ಮಾಡಿದರು. ಅವರಿಗೆ ಸಬಿಕ್ ಮೊಹಮ್ಮದ್ ಮತ್ತು ಗಸ್ ಅಟ್ಕಿಸ್ನನ್ ಉತ್ತಮ ಜೊತೆ ನೀಡಿದರು. ರಾಜ್ಯದ 32 ಕಡೆಗಳಲ್ಲಿ 36 ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣಗಳ ಅಭಿವೃದ್ಧಿ, ಕ್ರೀಡಾಪಟುಗಳಿಗೆ ಹಾಜರಾತಿಯಲ್ಲಿ ವಿನಾಯಿತಿ. ಬೆಂಗಳೂರು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳಿಗೆ ಶೇಕಡಾ 15% ವಿನಾಯಿತಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಳ್ಳುವವರಿಗೆ ಶೇಕಡಾ 25% ಹಾಜರಾತಿ ವಿನಾಯಿತಿ ನೀಡಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರುವ ಯಾವುದೇ ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಬಾರದು. ಒಟ್ಟು 34 ವಿವಿಧ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಹಾಜರಾತಿ ವಿನಾಯಿತಿ ನೀಡಲಾಗಿದೆ ಎಂದು ಕ್ರೀಡಾ ಸಚಿವ ಜಿ ಪರಮೇಶ್ವರ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ದಿನದ ಶುಭಾಷಿತ, ಒಳ್ಳೆಯದನ್ನು ಮಾಡುವುದೇ ಜೀವನದ ಅತಿ ಸಾರ್ಥಕವಾದ ಗಳಿಗೆ. ವರ್ಡ್ಸ್ವರ್ತ್.

ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೀಸ್ 30 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಇಂಫಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳ್ಳಬನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೇ ಕೇಳಿದರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 17/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
2: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ನಮ್ಗೆ
2: ಜಾಗ ಖಂಡಿತ ಸಿಗುತ್ತೆ.
3: ಸಿಗೋದಿಲ್ಲ,
5: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
6: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
5: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

0: ತೃಪ್ತಿ ಸಂತೃಪ್ತಿ.
1: ಕಾಯಕವೇ ಕೈಲಾಸ.
0: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
1: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ.
0: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
1: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
0: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ವೃತ್ತಿ ಸಂತೃಪ್ತಿ.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಗತ್ತಿನಲ್ಲಿ ಸಾವಿರಾರು ವೃತ್ತಿಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಒಂದು ಸುಂದರವಾದ ಮನೆ ಅಥವಾ ಕಟ್ಟಡವನ್ನು ನೋಡಿದಾಗ ನಮಗೆ ಅದರ ವಿನ್ಯಾಸ ಇಷ್ಟವಾಗುತ್ತದೆ. ಆದರೆ ಆ ಕಟ್ಟಡಕ್ಕೆ ಭದ್ರವಾದ ಅಡಿಪಾಯ ಹಾಕಿ ತಮ್ಮ ಬೆವರಿನಿಂದ ಅದಕ್ಕೊಂದು ರೂಪ ಕೊಡುವ ಗಾರೆ ಕೆಲಸದವರ ಶ್ರಮ ನಮಗೆ ಕಾಣುವುದಿಲ್ಲ. ಇವತ್ತು ನಮ್ಮ ಜೊತೆ ಎಷ್ಟೋ ವರ್ಷಗಳಿಂದ ಈ ಒಂದು ಗಾರೆ ಕೆಲಸವನ್ನು ಮಾಡಿಕೊಂಡು ಬರುತ್ತಿರುವಂತಹ ಶ್ರೀಯುತ ಜವರನಾಯಕರವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ಇವತ್ತು ಅವರ ಒಂದು ವೃತ್ತಿ ಪಯಣದ ಏಳು ಬೀಳುಗಳು ಮತ್ತು ಆ ವೃತ್ತಿ ಅವರಿಗೆ ನೀಡಿದ ಒಂದು ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ನಮಸ್ಕಾರ ಸರ್.
3: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನಮಸ್ಕಾರ. ನನ್ನ ಹೆಸರು ಜವರನಾಯಕ, ನಮ್ಮ ತಂದೆ ಹೆಸರು ಬಿಳಿನಾಯ್ಕ ಅಂತೇಳಿ, ನಾನು ಆಗತ್ತೂರು ಗ್ರಾಮ. ನಾನು ಹಿಂದೆ ಸುಮಾರು 1983-84 ಸರ್ಗೂರು ಹೈಸ್ಕೂಲಲ್ಲಿ 8ನೇ ತರಗತಿಯನ್ನು ಓದಿ SLCP ಅಲ್ಲಾದ ಉದ್ದೇಶದಿಂದ ನಾನು ನನ್ನ ಸಹಪಾಠಿಗಳ ಜೊತೆಯಲ್ಲಿ ಕೆಲವು ವೃತ್ತಿಗಳಲ್ಲಿ ಓಡಾಡ್ಕೊಂಡಿದ್ದೆ. ಆವಾಗ ನಮ್ಮ ಸ್ವಂತ ಭಾವನವರಾದ ಚಿಂಚೋಮನಾಯ್ಕ ಅಂತೇಳಿ ಇವತ್ತು ತೀರೋಗಿದ್ದಾರೆ ಅವರು, ಅವರು ಈ ಮೇಸನ್ ವೃತ್ತಿನ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಕೈಯಾಳಾಗಿ ಮಣ್ಣು ಕಲಸೋದಕ್ಕೆ ಹೋಯ್ತಾ ಇದ್ದೆ. ನಮ್ಮ ಪಕ್ಕದ ಗ್ರಾಮ ನೆಮ್ಮಲಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಕಾಡು ಕುರುಬರ ಒಂದು ಮನೆ ಕೆಲಸ ನಡೀತಾ ಇತ್ತು. ಆ ಕೆಲಸದಲ್ಲಿ ನಾನು ಮಣ್ಣು ಕಲಿಸ್ತಾ ಇದ್ದೆ, ಮಣ್ಣು ಕಲಸಕ್ಕೆ ಹೋಗ್ತಾ ಇದ್ದೆ. ಆ ಮಣ್ಣು ಕಲಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಬಾವ ಅವ್ರು ಏನು ಮಾಡಿದ್ರು ಅಂದರೆ ಮಣ್ಣು ಜಾಸ್ತಿ ಕಲಸ್ಬಿಡೋದು. ಕಲಸಾದ್ಮೇಲೆ ಅವ್ರ ಜೊತೆ ಕರ್ಕತಿದ್ರು ನನ್ನ ಕಟ್ಟಡ ಮಾಡೋದಕ್ಕೆ. ನಾನು ಒಳಗಡೆ ನಿಂತ್ಕೊಂಡು ಕಟ್ಟಡ ಮಾಡ್ತಾಯಿದ್ದೆ. ಆ ಕಟ್ಟಡ ಮಾಡ್ತಾ ಮಾಡ್ತಾ ಆ ವೃತ್ತಿನ ನಾನು ಅವಲಂಬಿಸ್ಕೊಂಡೆ. ಕೊನೆಗೆ ಅವರು ಇರೋವರೆಗೂ ಕೂಡ ನನಗೆ ಬೇರೆ ಗಿಲ್ಲ ಮಾಡೋದಂಗೆ, ಕಟ್ಟಡ ಮಾಡೋದಂಗೆ, ಮತ್ತು ಅದ್ರ ಮೇಲ್ಛಾವಣಿ ಮಾಡೋದಂಗೆ, ಮತ್ತು ಬೇಸ್ಮೆಂಟ್ ಮಾಡ್ಬೇಕಾದ್ರೆ ಪಾಯ ತೆಗೆಯೋದಕ್ಕೆ ಅಳತೆ ಮಾಡೋದಂಗೆ, ಈ ವೃತ್ತಿನೆಲ್ಲ ಅವರೇ ನನಗೆ ಕಲಿಸ್ಕೊಟ್ಟವರು. ಅವ್ರು ಕಲಿಸ್ಕೊಟ್ಟ ನಂತರ ನಾನು ಸ್ವಂತವಾಗಿ ಮನೆಗಳನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಾಗ ನನ್ನ ಜೊತೇಲಿ ಕೆಲವು ಹುಡುಗರನ್ನ ಕಟ್ಕೊಂಡು ನಾನು ಕೆಲವು ಅವ್ರನ್ನ ನನ್ನಿಂದ ಕೆಲವು 4-5 ಜನನ ಕೆಲಸ ಮಾಡೋವಂಥ ಕೆಲಸನ ಕಲಿಸ್ಕೊಟ್ಟಿದ್ದೀನಿ. ನಾನು ಇಲ್ಲಿವರೆಗೂ ಕೂಡ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬರಬೇಕಾದ್ರೆ ನಾವು ಸ್ಟಾರ್ಟಿಂಗಲ್ಲಿ ಹೇಳಬೇಕು ಅಂದರೆ 2013 ಈ ಆಗತ್ತೂರು ಗ್ರಾಮದಲ್ಲಿ 16 ಜನ ಮೇಸನ್ ಇದ್ದು ಅಲ್ಲಿ ನಮ್ಗೆ ಹಿರಿಯರು ಅಂತ ನಿಂಗಣ್ಣ ಅಂತ ಮೇಸನ್ ಇದ್ದರು. ಅವ್ರು ತೀರೋಗ್ಬಿಟ್ರು. ಅವ್ರು ದೊಡ್ಡ ಕೆಲಸಗಾರರು, ಮತ್ತು ಈ ಕಾರ್ವಿಂಗ್ ಕೆಲಸ ಎಲ್ಲ ಅವರಲ್ಲಿ ಮಾಡ್ತಿದ್ರು. ನಮ್ಗೆ ಅಂಥ ಏನು ಕಾರ್ವಿಂಗ್ ಕೆಲಸಗಳು ಗೊತ್ತಿರಲಿಲ್ಲ. ಕಟ್ಟಡ ಮಾಡ್ತಿದ್ದು, ಗಿಲ್ಲವ್ ಮಾಡ್ತಿದ್ದು, ಮತ್ತು ಜನರಿಗೊಂದು ನರಳು ಮಾಡ್ತಿದ್ವು, ಅಷ್ಟೊಂದು ಗೊತ್ತಿತ್ತು ನಮ್ಗೆ. ಅದು ಬಿಟ್ಟರೆ ಇನ್ನೂ ಮೇಸನ್ ಜವರನಾಯ್ಕ ಅಂತೇಳಿ, ಮತ್ತು ನಮ್ಮ ಬಾವ ಅವ್ರು ಇರ್ಬೋದು, ಇನ್ನೊಬ್ಬರು ಚೆನ್ನಾಯ್ಕ ಅಂತೇಳಿ, ಒಬ್ಬರು ಬಸವರಾಜು ಅಂತೇಳಿ ನನಗೆ 2ನೇ ಗುರುಗಳು. ನನಗೆ ಕೊನೆಗಂಟ್ವಿ ನನ್ನ ಕೆಲಸ ನನ್ನ ಜೊತೆಗೆ ಮಾಡಿದಂಥವ್ರು ಬಸವರಾಜು ಅಂತ ತೀರೋಗ್ಬಿಟ್ರು. ಅವ್ರ ಜೊತೆ ಕೆಲಸ ಮಾಡ್ಕೊಬಂದು ನಾನು ಈ ಊರಿನಲ್ಲೇ ಒಂದು ಸಂಘ ಸ್ಥಾಪನೆ ಮಾಡಿದೆ. 2013 16 ಜನ ಸದಸ್ಯರಿಗೂ ಒಂದುಗೂಡಿ ಒಂದು ಹಿರಿಯಾಧಿಪತಿ ಗಾರೆ ಕೆಲಸಗಾರರ ಸಂಘ ಅಂತೇಳಿ ಸಂಘ ಸ್ಥಾಪನೆ ಮಾಡಿದೆ ನಮ್ಮ ಸ್ವಂತ ಒಂದು ಗ್ರಾಮದಲ್ಲಿ. ಅಲ್ಲೇ ನಾನೇ ಒಂದು ಕಾರ್ಯದರ್ಶಿಯಾಗಿಯೂ, ಮತ್ತು ಜವರನಾಯ್ಕರು ಅಂತೇಳಿ ಎಸ್ ಜವರನಾಯ್ಕರು ಅಂತೇಳಿ ಅವರು ಅಧ್ಯಕ್ಷರಾಗಿದ್ದರು. ಆ ವೃತ್ತಿನ ಮಾಡ್ಕೊ ಬರ್ತಾ ಬರ್ತಾ ಬರ್ತಾ ಬರ್ತಾ ನಮ್ಮಲ್ಲಿ ಈ ಕಲಿ ಅಂತ ಹುಡುಗರು ಜಾಸ್ತಿ ಆಸಕ್ತಿ, ಈ ಒಂದು ಕೆಲಸದಿಂದ ಆಸಕ್ತಿಯಾಗಿ ಆ ಕೆಲಸನ ಕಲಿತು ಹೆಚ್ಚು ಕಮ್ಮಿ ಸುಮಾರು ಬತ್ತಾ ಬತ್ತಾ 20-30 ಜನ ಹಿಂಗೆ ಆ ಸಂಘದ ಸದಸ್ಯರಾದರು. ಆ ಸಂಘದ ಸದಸ್ಯರಾದಾಗ ನನ್ನ ಒಂದು ಮುಂದಿನ ಒಂದು ಫ್ಯೂಚರ್, ನಾನು ಸಂಘ ಮಾಡಿದ್ಮೇಲೆ ಆ ಸಂಘದಿಂದ ಈ ಜವರನಾಯ್ಕರಿಂದ ಏನು ಕೊಡುಗೆ ಅಲ್ಲ, ಅದರಿಂದ ಬೇರೆ ಕಡೆಯಿಂದ ಏನು ಮಾಡಿರ್ಬೋದು ಸಂಘಕ್ಕಾಗಿ ಆಧಾರ ನನ್ನ ಒಂದು ಉದ್ದೇಶ ಬೇಕಲ್ಲ ಅಂತೇಳಿ ನಮ್ಮ ಗ್ರಾಮದಲ್ಲಿ ಎಲ್ಲ ಜನಾಂಗದ ಒಂದು ಸಭೆಯಲ್ಲಿ ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾವೊಂದು ಛತ್ರದ ಮೇಲೆ ಅಲ್ಲಿ ಕುಂತ್ಕೊಂಡು ಸಭೆ ಮಾಡ್ತಾಯಿದ್ದೆವು.

0: ಆ ಸಭೆ ಮಾಡ್ತಾ ಇರೋದನ್ನ ಅವರು ನೋಡ್ತಿದ್ರಲ್ಲ, ಅದನ್ನ ನೋಡ್ಬಿಟ್ಟು ನಮ್ಮದು ಸೆಡ್ ಕಟ್ಟಕ್ಕೊಂದು ಜಾಗ ಕೊಡಿ, ನಿಮ್ಮ ಒಂದು ನೇತೃತ್ವದಲ್ಲಿ ಒಂದು ಸೆಡ್ ಕಟ್ಟಿ, ಏನಾದ್ರೂ ಒಂದು ಬಿಲ್ಡಿಂಗ್ ಆಯಿತು ಅಂದಾಗ ನಾವು ಸಂಘ ಇಲ್ಲ ಅಂತ ಕಾಲದಲ್ಲಿ ಆ ಬಿಲ್ಡಿಂಗ್ನ ಊರಿಗೆ ನಾವು ಕೊಡೋ ಲೆಕ್ಕಾಚಾರದಲ್ಲಿ ಇರ್ತೀವಿ ಅಂತೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅವರು ನಮಗೆ ಒಂದು ಸ್ಥಳ ಜಾಗನೂ ಕೊಟ್ಟರು. ಕೊಟ್ಟದ್ರಲ್ಲಿ ಸಂಘದ ಒಂದು ಚಂದ ಹಣ ಉಳಿತಾಯ ಅಂತೇಳಿ ಕಟ್ಕೊಂಡು ಅದನ್ನ ಬಂಡವಾಳ ಮಾಡಿ ಆ ಬಂಡವಾಳಲ್ಲಿ 45,000 ಖರ್ಚು ಮಾಡಿ ಒಂದು ಸಂಡು ಕಟ್ಟಿದ್ವು ಆ ಸೈಟಲ್ಲಿ. ಆ ಸೈಡ್ ಕಟ್ಟಿ ಮತ್ತೆ ಒಂದು ಶಾಸಕರು ನಮ್ಮ MLA ಚಿಕ್ಕಣ್ಣವ್ರು ಶಾಸಕರಾದ ಸಂದರ್ಭದಲ್ಲಿ ಆ ನಿವೇಶನಕ್ಕೆ ಒಂದು ಡಿಮ್ಯಾಂಡು ಅಂತೇಳಿ ನಮಗೆ ದಾಖಲೆ ಕೊಟ್ಟರು. ಆ ದಾಖಲೆ ಕೊಟ್ಟ ನಂತರ ಇಲ್ಲಿವರೆಗೂ ಅದೇ ಸೈಡ್ನಲ್ಲಿ ಕಮಿಟಿ ಸಭೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಅದೇ ವೃತ್ತಿ ನಾನು ಈಗ ಮಾಡ್ತಾಯಿರೋದು. ಮಾಡಿ ನಂತರ ಈಗ 5 ವರ್ಷದ ಹಿಂದೆ ನಮ್ಮ ಅನಿಲ್ ಚಿಕ್ಕಮದು ಸರ್ ಅವರು ಗೆದ್ದ ನಂತರ ಆ ಒಂದು ನಿವೇಶನಕ್ಕೆ ಒಂದು ಬಿಲ್ಡಿಂಗ್ ಹಾಕ್ಕೊಟ್ರು 5 ಲಕ್ಷ. ಅದು ಇವಾಗ ಆಲ್ರೆಡಿ ಈಗ ಒಂದು 3 ಅಡಿ ಲೆಕ್ಕ ಗೋಡೆಯಾಗಿ ಕಾಲಮಾಗಿ ನಿಂತಿದೆ. ಮತ್ತೆ ಪುನಃ ಇವಾಗ ಕೆಲಸ ಸ್ಟಾರ್ಟ್ ಮಾಡೋಕೆ 5 ಲಕ್ಷ ಹಾಕ್ಯಾರ. ಅದು 5 ಲಕ್ಷದ್ದು ಗೋಡೆ ಕಟ್ಟಿ ಆಸಿಸಿ ಆಗಬೇಕಾಗಿದೆ. ಈ ರೀತಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಸಂಘದಲ್ಲಿ ಒಂದು 40-50 ಸೀಟ್ ಇವತ್ತು ಆಲ್ರೆಡಿ ಅವರ ಎಲ್ಲ ಒಳ್ಳೊಳ್ಳೆ ಕೆಲಸಗಾರರು. ನಾನು ಒಂದು ವೃತ್ತಿಯಲ್ಲಿ ಕೆಲಸದಲ್ಲಿ ಕಮ್ಮಿ ಇದ್ದರು, ನಾನು ಮಾಡಿರೋ ಒಂದು ಸಂಘದಲ್ಲಿ ದೊಡ್ಡ ಬಿಲ್ಡಿಂಗು ಮತ್ತು ಕಾರ್ವಿಂಗ್ ಕೆಲಸಗಳು ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟಂಥ ಮೇಸನ್ಗಳು ಇವತ್ತು ನಮ್ಮ ಸಂಘದಲ್ಲಿ ಈಗ ಆಲ್ರೆಡಿ ಇದ್ದಾರೆ ಸರ್. ಅದಕ್ಕೆ ತಗ್ಗಿದ್ದೀನಿ. ಈಗ ನನ್ನ ವೃತ್ತಿ ಏನಪ್ಪ ಅಂತ ಹೇಳಿದ್ರೆ ಸ್ಕೂಲ್ ಬಿಟ್ಟ ಮೇಲೆ ನಾನು ಈ ವೃತ್ತಿ ಕಲಿತೆ. ಈ ವೃತ್ತಿಯಿಂದ ನಾನು ಇಲ್ಲಿಗಂಟೂ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ, ಈಗಲೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಬೇರೆ ಹೊಸ ಕೆಲಸಗಳು ಮಾತ್ರ ನನಗೆ ಬೇರೆ ಕೆಲಸಗಳು ಗೊತ್ತಿರಲಿಲ್ಲ. ನಾವು ಗೊತ್ತಿರೋಂಥವ್ರು ನೀವು ಅವ್ರು ಮಾಡ್ತಾರೆ, ನಾನು ಗೊತ್ತಿರೋಂಥ ಕೆಲಸ ನಾನು ಮಾಡ್ತೀನಿ.
1: ಸರ್, ಇಂದಿನ ಒಂದು ಕಾಲದಲ್ಲಿ ಜನರು ಸ್ಥಿರವಾದ ಕೆಲಸದ ಒಂದು ಬೆನ್ನನ್ನು ಹತ್ತುತ್ತಾರೆ. ನೀವು 8 ವರ್ಷಗಳಿಂದ ಈ ಗಾರೆ ಕೆಲಸವನ್ನು ಮಾಡ್ತಿದ್ರಿ, ಜೊತೆಗೆ ಈ ವೃತ್ತಿಗೆ ನೀವು ಹೇಗೆ ಬಂದ್ರಿ, ಈ ಕ್ಷೇತ್ರವನ್ನೇ ವೃತ್ತಿಯಾಗಿ ಆರಿಸ್ಕೊಳ್ಳೋದಕ್ಕೆ ಪ್ರೇರಣೆ ಏನು, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಪ್ರೇರಣೆ ಅಂದರೆ ಸರ್, ನನಗೆ ವಿದ್ಯಾವಂತ ನಾನು ಸ್ಕೂಲ್ಗೆ ಹೋಗ್ತಿದ್ದ ಬಿಟ್ಟ ಮೇಲೆ ನನಗೆ ಬೇರೆ ಯಾವುದೇ ವೃತ್ತಿ ಇರಲಿಲ್ಲ. ಆ ವೃತ್ತಿಯಿಂದೇ ದೃಷ್ಟಿಯಿಂದ ನಮ್ಮ ಇವರು ಗಾರೆ ಕೆಲಸ ಮಾಡ್ತಿದ್ರಲ್ಲ, ಈಗ ಈ ಕೆಲಸಕ್ಕೆ ಹೋದಾಗ ನಮ್ಮ ಆರ್ಥಿಕವಾಗಿ ಒಂದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಮ್ಗೆ ತೊಂದರೆ ಇತ್ತು. ಈ ಹಣಕಾಸಿನ ವಿಚಾರದಲ್ಲಿ ಇಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಆವತ್ತು 200 ರೂಪಾಯಿ ಕೂಲಿ ಕೊಡ್ತಾಯಿದ್ರು. ಆ 200 ರೂಪಾಯಿ ಕೂಲಿ ಕೊಟ್ಟರೆ ನಮ್ಗೆ ಒಂದು ಸ್ವಲ್ಪ ನಮ್ಮ ಬೇರೆ ಕುಟುಂಬದ ವೆಚ್ಚಕ್ಕೆಲ್ಲ ಬೇಕಾಯ್ತಿತ್ತು. ಆ ಒಂದು ದೃಷ್ಟಿಯಿಂದ ನಾವು ಈ ವೃತ್ತಿಗೆ ಹೋದಾಗ ಮುಂದೆ ಕಲಿಸ್ಬೋದು, ಜೊತೆಗೆ ಆ ಕೆಲಸ ಮಾಡ್ತಾ ಈ ವೃತ್ತಿನೂ ಕಲಿಬೋದು ಅನ್ನೋ ಒಂದು ಆಸೆಯಿಂದ ಆ ವೃತ್ತಿಗೆ ಹೋದ ಸರ್.
1: ಸರ್, ಮೊದಲ ಬಾರಿಗೆ ಈ ವೃತ್ತಿಯನ್ನು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ನಿಮಗೆ ಸಿಕ್ಕಂತಹ ಮೊದಲ ಅನುಭವ ಹೇಗಿದೆ, ಹೇಗಿತ್ತು, ಜೊತೆಗೆ ಆ ಅನುಭವ ಇಂದಿಗೂ ಸಹ ನಿಮಗೆ ನೆನಪಿದೆಯಾ? ಏನಾದರೂ ನೆನಪಿದ್ರೆ ಆ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
0: ಸರ್, ನಮಗೆ ಈ ಒಂದು ವೃತ್ತಿಗೆ ಹೋಗ್ಬೇಕಾದ್ರೆ ಇಲ್ಲಿ ನಾವು ಮುಂದೆ ಕಲಿಸ್ತಾ ಇದ್ರೆ ನಾವು ಅಲ್ಲಿ ಇಟ್ಕೋ, ನಾವು ಒಂಚೂರು ಕಲಿಬೇಕಲ್ಲ ಒಂದು ಆಸೆ ಇತ್ತು. ಅವರು ಕರೆದಾಗಲೇ ನಮಗೊಂದು ಖುಷಿ, ನಮಗೊಂದು ಕರಣಿ ನಮ್ಮ ಕೈ ಕೊಟ್ಟರೆ ಹಿಂದಿನ ಮೇಸನ್ ಕೆಲವರು ಕೈಗೆ ಕರಣಿನೇ ಕೊಡ್ತಿರ್ಲಿಲ್ಲ ಕೆಲಸ ಕಲಿಸೋದಕ್ಕೆ. ಈ ಕರ ಇವರು ತಾವಾಗಿ ತಾವೇ ಬನ್ನಿ ಕಟ್ಕೊ ಇಟ್ಕೊಂಬಿಡ್ಗು ಅಂತ ಕರೆದಾಗ ನಮ್ಗೆ ಭಾಳ ಖುಷಿ ಆಯ್ತಿತ್ತು. ಆ ಸಂದರ್ಭದಲ್ಲಿ ಆ ಇಟ್ಕೊಂಬಿಡ್ಗೋದು ಹೇಗೆ, ಮತ್ತು ನಮಗಲ್ಲಿ ಒಂದು ಮಟ್ಗೋಲು ಅಂತ ಹೇಳಿದ್ರೆ ಗಜ ಅಂತ ಹೇಳ್ತಾರೆ. ಈಗ ಮಟ್ಕೋ ಇಟ್ಕೊಂಬಿಡ್ಗದ ಮೇಲೆ ಗಜ ಯಾವಾಗ ಇಡಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ಇಟ್ಕೊಂಬಿಡ್ತಿದ್ದು ಅವರು ಹೇಳ್ಕೊಡ್ತಿರಿ, ಹಿಂಗೆ ಮುಳುಗಿ ಹಿಂಗೆ ಮುಳುಗಿ ಈ ರೀತಿ ಗಜ ಇಡಿ ಅಂತ ಹೇಳ್ಕೊಡ್ತಿದ್ರು. ಅದೇ ನಮ್ಗೊಂದು ಖುಷಿ ಆಯ್ತಿತ್ತು ಸರ್ ಆ ಕಲಿಯೋದು.
1: ಸರ್, ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ನಿಮ್ಮ ಪಾತ್ರ ತುಂಬ ದೊಡ್ಡದಾಗಿರುತ್ತೆ. ಈಗ ಬೆಳಿಗ್ಗೆಯಿಂದ ಸಂಜೆವರೆಗೆ ನಿಮ್ಮ ದಿನಚರಿ ಹೇಗಿರುತ್ತೆ, ಜೊತೆಗೆ ಈ ಕೆಲಸದಲ್ಲಿ ಇರುವಂತಹ ಮುಖ್ಯ ಸವಾಲುಗಳು ಅಥವಾ ಕಷ್ಟಗಳು ಏನು, ಅದ್ರ ಬಗ್ಗೆ ಹೇಳೋದಾದರೆ?
0: ಸರ್, ನಮ್ಮಲ್ಲಿ ಸವಾಲು ಅಂತ ಹೇಳಿದ್ರೆ ಈಗ ನಾವು 4 ಅಡಿ 5 ಅಡಿ 10 ಅಡಿ ಕೆಲವು ಮನೆಗಳನ್ನ ಹೆಚ್ಚು ಕಮ್ಮಿ 12 ಅಡಿ ಲೆವೆಲ್ಗೂ ಕಟ್ತಿದ್ವಿ, ಹಿಂದಿಂದಿವಿ. ಆ ಗೇಬಲ್ ಗೋಡೆಗೆ ಹತ್ತು ನಿಂತ್ಕೊಂಡ್ರೆ ಗಾಳಿ ಬಿಡ್ದಾ ಬತ್ತು ಅಂದರೆ ನಾವು ಕೆಲಸ ಲಿಗದಲ್ಲಿ ನಾವಿರ್ತೀವಿ. ಏನೋ ಆಕಸ್ಮಿಕ ಗಾಳಿ ಬಿಡ್ತೆ ತೂಗ್ತು ಅಂದಾಗ ಕೈ ಒಂದು ಸ್ವಲ್ಪ ಮಿಸ್ ಆದರೂ ನಮ್ಮದು ಅಂಥ ಪರಿಸ್ಥಿತಿ ಕೆಳಗೆ ಬಿದ್ದ ಮೇಲೆ ಹೋಯ್ತು. ಆ ಲೆಕ್ಕಾಚಾರಕ್ಕೆ ನಮ್ಮ ಒಂದು ಪರಿಸ್ಥಿತಿ ಇಲ್ಲ. ಆದರೂ ಕೂಡ ಈ ಒಂದು ವೃತ್ತಿನ ನಾವು ಕಲ್ತಿದ್ದೀವಿ, ಈ ವೃತ್ತಿ ಲೆಕ್ಕಾಚಾರ ನಾವು ಮಾಡಲೇಬೇಕು, ನಾವು ಈ ಬೀಳ್ತೀವಿ ಹೇಳ್ತೀವಿ ಅನ್ನೋ ಒಂದು ಭಯ ಬಿಟ್ಟು ನಮ್ಮ ವೃತ್ತಿನ ಮಾಡ್ಕೊಂಡು ಬಂದಿದ್ದೀವಿ. ಸೆಲ್ಲಿಗೆ ಈ ಒಂದು ಕಷ್ಟಗಳೆಲ್ಲ ಇದೆ, ಬಿದ್ದಿದ್ದೀವಿ ಎದ್ದಿದ್ದೀವಿ, ಮತ್ತು ತೊಡೆ ಗಿಡ ಎಲ್ಲ ಮುರಿದಿದೆ. ಆ ಲೆಕ್ಕಾಚಾರಕ್ಕೆಲ್ಲ ಆಗಿದ್ರು ಕೂಡ ನಾವು ಆ ವೃತ್ತಿನ ಬಿಟ್ಟಿಲ್ಲ. ಯಾಕೆ ಅದು ಕಲ್ತು ವೃತ್ತಿ ನಾವು ಬಿಡೋದು ಬೇಡ, ಅದರಿಂದ ನಮ್ಗೆ ಆದಾಯ ಇದೆ ಅದನ್ನು ಬಿಡೋದು ಬೇಡ ಅಂತೇಳಿ ಈಗಲೂ ಕೂಡ ಕೆಲಸ ಮಾಡ್ತೇವೆ.
1: ಸರ್, ಆರ್ಥಿಕವಾಗಿ ಒಂದು ಏರಿಳಿತಗಳಿದ್ದರೂ ಸಹ ಎಂದಾದರೂ ಈ ವೃತ್ತಿ ಸಾಕು ಅನ್ನೋ ಬೇಸರ ಏನಾದರೂ ಮೂಡಿತ್ತಾ? ಈ ಒಂದು ವೃತ್ತಿ ನೀಡುವ ತೃಪ್ತಿ ಎಲ್ಲ ನೋವುಗಳನ್ನ ಮರೆಸ್ತಾ, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಈ ವೃತ್ತಿ ಬಂದು ನಮಗೆ ನಮ್ದು ಯಾವುದೇ ಮನೆಯಲ್ಲಿ ಏನೇ ತೊಂದರೆ ಇದ್ದು ಕಷ್ಟ ಇದ್ದರೂ ಸಹ ನಾ ಈ ವೃತ್ತಿಗೆ ಒಬ್ಬರು ಮನೆಗೆ ಕೆಲಸ ಮಾಡೋಕ್ಕೆ ಹೋದಾಗ ಅಲ್ಲಿ ನಮ್ಮ ಸಹಪಾಠಿಗಳ ಜೊತೆ ಕೆಲಸ ಮಾಡ್ತಾಯಿದ್ರೆ ನಮ್ಗೆ ಯಾವುದೇ

0: ಅದ ಒಂದು ಕಷ್ಟ ಇದೆ ಅನ್ನೋ ಒಂದು ಭಾವನೆ ಇಲ್ಲ, ಯಾವುದೇ ನೋವಿದೆ ಅನ್ನೋ ಒಂದು ಭಾವನೆ ಇರಲ್ಲ. ಅವರ ಒಂದು ಜೊತೆ ಒಡನಾಟ ಆಡ್ಕೊಂಡು ಅವ್ರನ್ನೊಳಗೆ ಖುಷಿ ಪಟ್ಕೊಂಡು ಕೆಲಸ ಮಾಡಬೇಕಾದ್ರೆ ಕೆಲಸ ಕೆಳಕ್ಕೆ ನಮಗೆ ಭಯ ಅನ್ನೋ ಒಂದು ಭಯನೇ ಇರಲ್ಲ. ಅಲ್ಲಿ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಆ ಒಂದು ಖುಷಿಲಿ ಅಲ್ಲಿ ಇರ್ತೀವಿ, ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಇಲ್ಲ. ಈ ಕೆಲವು ನೋವುಗಳನ್ನ ಮರೆಯಬಹುದು ಅಲ್ಲಿ ಹೋದಾಗ ಅನ್ನೋ ಉದ್ದೇಶದಿಂದ. ಈಗಲೂ ಕೂಡ ನಾವು ವಯಸ್ಸಾಗಿದೆ, ಮಂಡಿಗಿಂಡಿ ಎಲ್ಲ ನೋವತ್ತಿದೆ, ಈಗಲೂ ಕೂಡ ಕೆಲಸ ಮಾಡ್ಬೇಕನ್ನೋ ಆಸೆ ಇದೆ ಹೊರತು ಅದು ಬೇಡ ಅನ್ನೋ ಒಂದು ಇದಿಲ್ಲ.
1: ಸರ್, ಹಳೆ ಕಾಲದಲ್ಲಿ ಮಾಡ್ತಿದ್ದಂತಹ ಗಾರೆ ಕೆಲಸಕ್ಕೂ ಇಂದಿನ ಒಂದು ಆಧುನಿಕ ದಿನಗಳ ಕೆಲಸಕ್ಕೂ ನಿಮಗೆ ಕಾಣಿಸ್ತಿರೋಂಥ ವ್ಯತ್ಯಾಸಗಳೇನು? ಜೊತೆಗೆ ಈಗಿನ ಹೊಸ ಮಿಷಿನ್ಗಳಾಗಿರ್ಬೋದು, ಯಂತ್ರಗಳಾಗಿರ್ಬೋದು ಬಂದಿರೋದ್ರಿಂದ ನಿಮ್ಮ ಕೆಲಸ ಎಷ್ಟು ಸುಲಭವಾಗಿದೆ ಅಥವಾ ಎಷ್ಟು ಕಷ್ಟ ಆಗಿದೆ ಅದ್ರ ಬಗ್ಗೆ ತಿಳಿಸೋದಾದರೆ.
0: ಸರ್, ನಾವು ಹಿಂದೆ ಮಾಡ್ತಿದ್ದ ಕೆಲಸ ಅಂತಂದರೆ RCC ಒಂದು ಮನೆ RCC ಅಂತ ಹೇಳಿದ್ರೆ ನಾವು ಕಳ್ಳಿ ತರಿಸಿ ಕಳ್ಳಿನ ಆಸಿ ಅದ್ರ ಮೇಲೆ ಮಣ್ಣು ಹಾಕಿ ಮಣ್ಣಿನ ಮೇಲೆ ಅದನ್ನೆಲ್ಲ ತಾರಿಸಿ ಗಾರ ಹಾಕಿ ಜೊತೆಗೆ ಮೇಲೆ ತೊಪ್ಪ ತಾರಿಸಿ ಆಮೇಲೆ ನಾವು RCC ಕಾಂಕ್ರೀಟ್ನ ಹಾಕ್ತಿದ್ವಿ. ಆ ಕಾಂಕ್ರೀಟ್ ಆಗಿದೆ. ಈಗಿನ ಒಂದು ಏನಾಗಿದೆ ಮಾಧ್ಯಮದಲ್ಲಿ ಏನಾಗಿದೆ ಅಂದರೆ ಇವತ್ತು ಮಿಷಿನ್ ಇದೆ, ಸೀಟ್ಗಳು ಬಂದಿದೆ. ಆ ಸೀಟ್ಗಳನ್ನ ಅವರು ಸೆಂಟ್ರಿಂಗ್ ಹಾಕ್ತಾರೆ, ಅಲ್ಲಿಗೆ ಎಲ್ಲ ಒಳ್ಳೆ ಸೆಂಟ್ರಿಂಗ್ ಹಾಕ್ತಾರೆ. ಸೆಂಟ್ರಿಂಗ್ ಮೇಲೆ ರಾಡ್ ಕಟ್ಕೊಂಡು ಮಿಷಿನಲ್ಲಿ ಕಾಂಕ್ರೀಟ್ ಮೇಲೆ ಬರ್ತದೆ. ಇವತ್ತು ಅವತ್ತಿನ ಒಂದು ಕಷ್ಟ ಇವತ್ತಿಲ್ಲ ಸರ್, ಮಿಷಿನಿಂದ ಸಾಕಾರದಿಂದ ಕಾಂಕ್ರೀಟ್ ಹೋಗುತ್ತೆ. ಕಾಂಕ್ರೀಟ್ನ ಎಳೆಗೂ ಕೂಡ ಇವತ್ತು ಮೊದಲು ನಾವು ಕಷ್ಟಪಡ್ತಿದ್ವು, ಈಗ ಬರೀ ಲೇಬರ್ ಕೈಲಿ ಎಳಿಸ್ಕೊತಾರೆ ಕಾಂಕ್ರೀಟ್ನ. ಇವತ್ತು ಸುಲಭವಾಗಿ ಕೆಲಸ ಮಾಡೋ ಲೆಕ್ಕಾಚಾರಕ್ಕಿಂತ ಹಿಂದೆ ಭಾಳ ಕಷ್ಟ ಇತ್ತು ಸರ್. ಹಿಂಗೆ ಮಾಡ್ಬೇಕಾದ್ರೆ ಯಂತ್ರಗಳೆಲ್ಲ ಬಂದಿದೆ, ಯಂತ್ರದಿಂದ ಕಾಂಕ್ರೀಟ್ ಬರ್ತಿದೆ. ನಾವು ಕಾಂಕ್ರೀಟ್ ಹಾಕ್ಬೇಕಾದ್ರೆ ಮೊದಲು ಬೇಕಾಗಿದ್ದು 20-25 ಆಳು ಬೇಕಾಗಿತ್ತು ಮೇಲಿನ ಕೀಳಿನ ಮೇಲೆ ಕಾಂಕ್ರೀಟ್ ಹೋಗ್ಬೇಕಾದ್ರೆ. ಇವತ್ತು ಯಂತ್ರ ಬಂದ ತೊಟ್ಟಿಯಿಂದ ಅಲ್ಲಿ ಒಂದು 5 ಜನ ಇದ್ರೆ ಸಾಕು, ಕಾಂಕ್ರೀಟ್ ಆಗುತ್ತೆ, ಕಾಂಕ್ರೀಟ್ ಮೇಲಕ್ಕೆ ಬರ್ತದೆ. ಮೇಲೆ ಇಬ್ಬರು ಮೇಸನ್ ಇದ್ದ ಇಬ್ಬರು ಮೇಸನ್ ಇಡ್ ಲೇಬರ್ ಇದ್ದರೆ ಮಮ್ಟೀಲಿ ಇಳಿಸ್ಕೊಂಡು ಕೆಲಸ ಮಾಡ್ತಾರೆ. ಅವತ್ತಿಗೂ ಇವತ್ತಿಗೂ ಹೆಚ್ಚು ಕಮ್ಮಿ ಒಂದು 10-15 ಆಳು ಕಮ್ಮಿ ಆಯ್ತದೆ. ಅವತ್ತಿಗೂ ಇವತ್ತಿಗೂ ಪರವಾಗಿಲ್ಲ ಸರ್.
1: ಸರ್, ಒಂದು ಗಾರೆ ಕೆಲಸ ಅಂದ ತಕ್ಷಣ ಬರೀ ಸಿಮೆಂಟು ಅಥವಾ ಇಟ್ಟಿಗೆ ಜೋಡಿಸೋದು ಅಷ್ಟೇ ಅಂತ ಅಂದ್ಕೊಳ್ತಾರೆ, ಆದರೆ ಇದರಲ್ಲಿ ಒಂದು ಅಳತೆ ಮತ್ತು ಪ್ಲಾನಿಂಗ್ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದರೆ.
0: ಸರ್, ಮನೆ ಬೇಕಾದ್ರೆ ನಾವು ಯಾವ ರೀತಿ ಡಿಸೈನ್ ಆದರೂ ಮಾಡ್ಬೋದು. ಅಡಿಪಾಯ ನಮಗೆ ಬಿಗಿಯಾಗಿರ್ಬೇಕು, ಜೊತೆ ಅಡಿಪಾಯದಲ್ಲಿ ನಮ್ಗೆ ಒಂದು ಕೆಲವು ನಮ್ಮ ವೃತ್ತಿಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಈಶಾನ್ಯ ದಿಕ್ಕು ಒಂದು ಮತ್ತು ಕೆಲವು ಅಳತದಲ್ಲಿ ಮೂಲಗಳನ್ನ ಅಳತೆ ಮಾಡ್ಬೇಕಾದ್ರೆ ಒಂದೇ ಸಮನವಾಗಿರ್ಬೇಕು. ಒಂದು ದಿಕ್ಕು 1 ಇಂಚ್ ದೂರ ಆಗಬೇಕಾದ್ರೂ ಒಂದು ಮೂಲೆ 1 ಇಂಚ್ ಜಾಸ್ತಿ ಇರ್ತದೆ. ನಾವು ಈಶಾನ್ಯ ಮೂಲೆಗೆ ಈ ಭಾಗಲನ್ನ ತಿರುಗಿಸ್ಬೇಕು ಅಂತ ಹೇಳಿದ್ರೆ ಆ ಅಳತೆ ಮಾಡ್ಬೇಕಾದ್ರೆ ನಾವು ಒಂದು 10 ಬಾರಿ ತಿರುಗಿಸ್ತೀವಿ. ಗೊತ್ತಿರ ಅಂತ ಲೆಕ್ಕಾಚಾರಕ ಕೆಲವರಿಗೆ ಮಾಡ್ಬೋದು ಗೊತ್ತಾ, ನಮಗೆ ಗೊತ್ತಿಲ್ಲ. ನನ್ನ ಒಂದು ಅನುಭವ ಹೇಳ್ತಿರೋದು, ಒಂದು ಅಳತೆ ಮಾಡಬೇಕು ಅಂತಂದ್ರೆ ನಮ್ಮ ಗುರುಗಳು ಹೇಳ್ಕೊಟ್ಬೇಕಾರೆ ಒಂದು ಮೇಸನ್ನು ಒಂದು ಅಳತೆ ಕೊಟ್ಟಮೇಲೆ ಸೂರ್ಯ ಒಂದು ಕಡೆ ಇರ್ತಾನೆ ಅಂದರೆ ಸೂರ್ಯನ ಮುಖವಾಗಿ ನಿಂತ್ಕೊಳ್ಳೋದಕ್ಕಿಂತ ಧ್ರುವ ನಕ್ಷತ್ರ ನಮಗೆ ಗೊತ್ತಾಗುತ್ತೆ. ನಾವು ಮಾತ್ರ ಹಿಂದೆ ಮಾಡ್ತಿದ್ವಿ, ಧ್ರುವ ನಕ್ಷತ್ರ ಈ ಕಡೆ ಮುಗುತ್ತೆ 6 ಗಂಟೆಗೆ. ಅದ್ರ ಧ್ರುವ ನಕ್ಷತ್ರಕ್ಕೆ ಒಂದು ದೊಣ್ಣಕ್ಕೆ ಒಂದು ಗಂಧಕಡ್ಡಿ ಕಸ್ಕೊಂಡು ಆ ಗಂಧಕಡ್ಡಿನ ಇಲ್ಲಿ ನೆಟ್ಟಿ ನಾವು ದೂರದಲ್ಲಿ ನಿಂತ್ಕೊಂಡು ಆ ಧ್ರುವ ನಕ್ಷತ್ರದ ಕೊನೆ ಮತ್ತು ಈ ಗಂಧಕಡ್ಡಿಯ ಬೆಂಕಿ ಕೊನೆ ಎರಡನ್ನೂ ನೇರ ಮಾಡಿ ಅಲ್ಲಿ ಗೂಟ ಹೊಡಿತೀವಿ. ಅದು ಗೂಟ ಹೊಡೆದು ಅಲ್ಲಿಂದ ಇಲ್ಲಿ ಇಲ್ಲೊಂದು ಗೂಟ ಹೊಡಿತೀನಿ, ಏನು ಗಂಧಕಡ್ಡಿ ಸಿಕ್ಸಿ ಮೇಲೆ ಅದಕ್ಕೆ ನೆಟ್ಟಿ ಆಮೇಲೆ ಪೂರ್ವ ಪಶ್ಚಿಮವಾಗಿ ನಂಗೆ ಎಷ್ಟು ಅಳತೆ ಬೇಕು 23 ಅಡಿನೇ 23 ಕಾಲ ಏನೋ ನಮ್ಗೆ 5 ಪಟ್ಟಿ ಬೇಕ ಪ್ರಕಾರ ಬಂದಿರ್ತಲ್ಲ ಅದನ್ನು ನಾವು ಅಳತೆ ಮಾಡಿಕೊಂಡು ಮೂಲನ ಕರೆಕ್ಟಾಗಿ ಮೂಲ ಮಟ್ಟ ಇಟ್ಕೊಂಡು ದಾರ ಕೊಟ್ಕೊಂಡು ಅದನ್ನ ಅಳತೆ ಮಾಡಿ ನಾವು ಅಳತೆ ಕೊಡ್ತಿದ್ವಿ. ಅದು ಕೊಡಬೇಕಾದ್ರೆ ನಾವು ಒಂದು ದಿನ ತಗೋತಿದ್ವಿ. ಯಾಕಂದರೆ ಒಂದು ದಿನ ಯಾಕಂದರೆ ಇವತ್ತು ಮಾಡ್ದಾಯ ನೀನು ನಾಳೆ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಒಂದು ದಿನ ಪೂರ್ತಿ ನಾವು ಅಳತೆ ಮಾಡ್ತಿದ್ವಿ. ಇವತ್ತಿನವರು ಕೆಲವರು ಮಾಡ್ತಾರೆ, ಅವ್ರ ಲೆಕ್ಕಾಚಾರ ಏನಂತ ಗೊತ್ತಿಲ್ಲ, ನಾವು ಕೇಳೋಕ್ಕಿಲ್ಲ. ನಮ್ಮ ಒಂದು ಇದು ಒಂದು ದಿನ ಇತ್ತು ಅವತ್ತು.
1: ಸರಿ, ಸಾಮಾನ್ಯವಾಗಿ ತಾವು ಎತ್ತರವಾದ ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಭಯ ಆಗೋದಿಲ್ವಾ ಅಥವಾ ನಿಮ್ಮ ಒಂದು ಸುರಕ್ಷತೆಗೆ ನೀವು ಯಾವ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿರ್ತೀರಾ ಆ ಒಂದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಹೇಳೋದಾದರೆ?
0: ಸರ್, ನಾವು ಎತ್ತರವಾದ ಜಾಗದಲ್ಲಿ ನಿಂತ್ಕೊಂಡ್ರೆ ಭಯ ಆಗುತ್ತೆ. ಇನ್ನು ತೀರ ನೋಡಿದಾಗ ನಮ್ಗೆ ಭಯ ಆಗುತ್ತೆ. ನಾವು ಕಾಲಾವಧಿ ಕಟ್ಟಬೇಕಾದ್ರೆ ಹಿಂದಿಗಡೆ ಬಂದ ಕೆಳಗಿಂದ ಪೋಲ್ಸ್ಗಳನ್ನ ನಿಲ್ಸ್ಕೊಂಡ್ಬಂದಿರ್ತೀವಲ್ಲ, ಆ ಪೋಲ್ಸ್ಗಳನ್ನ ಮೇಲಕ್ಕೆ ಮೇಲಕ್ಕೆ ಕಟ್ಕೊಂಡು ಹೋಗಿರ್ತೀನಿ. ಹೇಳ್ಕೊಂಡಾಗ ಮಾಮೂಲಿ ನಮ್ಮ ಬೆನ್ನೆ ಸಮಕ್ಕೆ ಒಂದು ಪೋಲ್ಸ್ಗಳನ್ನ 2 ಪೋಲ್ಸ್ಗಳನ್ನ ಕಟ್ಕೊತೀವಿ. ಹಿಂಭಾಗ ನಾವು ಕೆಲಸ ಮಾಡ್ತಿರ್ಬೇಕಲ್ಲ, ಅಕಸ್ಮಾತ್ ಹೋಗಿ ಜಾರ್ತು ಅಂದ್ರೆ ಕೈಗೆ ನಮ್ಗೆ ಪೋಲ್ಸ್ ಸಿಗ್ಬೇಕು. ಅಲ್ಲಿ ಕಟ್ಟ ಹಿಂದೆ ಒಂದು ಪೋಲ್ಸ್ ಕಟ್ಟಿರ್ತೀವಿ, ಆ ಲೆಕ್ಕಾಚಾರಕ್ಕೆ ನಮ್ಮ ಸೇಫ್ಟಿ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಸರ್.
1: ಸರ್, ಪ್ರಮುಖವಾಗಿ ತಮ್ಮ ಒಂದು ಈ ಗಾರೆ ಕೆಲಸದಲ್ಲಿ ಏನೆಲ್ಲ ಉಪಕರಣಗಳನ್ನು ಬಳಸ್ತೀರಾ, ಆ ಒಂದು ಉಪಕರಣಗಳ ವಿಶೇಷತೆಯ ಬಗ್ಗೆ ಮತ್ತು ಆ ಉಪಕರಣಗಳ ಬಗ್ಗೆ ತಿಳಿಸ್ಕೊಡೋದಾದರೆ?
0: ಸರ್, ನಮ್ಮ ಪ್ರಥಮವಾಗಿ ಒಂದು ಕರಣಿ, ಅದು ಮುಖ್ಯವಾಗಿ ಗಾರೆ ಹಾಕೊಳ್ಳೋದಕ್ಕೆ ಗಾರೆ ಎಳೆ ಮಟ್ಟ ಮಾಡೋದಕ್ಕೆ ಹೇಳೋಕೆ ಕರಣಿ ಬೇಕು. ಆ ಕರಣಿಯ ಮಟ್ಟ ಆದಮೇಲೆ ನಮ್ಗೆ ಗಜ ಮಟ್ಟಗೋಲು ಅಂತ ಹೇಳ್ತೀನಿ. ಆ ಮಟ್ಟಗೋಲು ಹಾಕ್ಬೇಕು ಅಂದ್ರೆ ನಾವು ಇಟ್ಟಿಗೆ ಮುಡಿಕೊಂಡು ಹೋದ್ಮೇಲೆ ಒಂದು ಹತ್ತಿಟ್ಟಿಗೆ ದೂರಕ್ಕೆ ಮುಡಿದ್ಮೇಲೆ ಹತ್ತಿಟ್ಟಿಗೆ ಸಮ ನೇರ ಮಾಡ್ಕೊಳ್ಳೋಕ್ಕೋಸ್ಕರ ಗಜ ಬೇಕು. ಆ ನೀರ ಮಾಡ್ಕೊಂಡು ಮೇಲಿಂದ ಕೆಳಗಡೆ ಎರಡನೇ

0: ಸ್ಟಾರ್ಟಿಂಗ್ ಮುಡಿಗೆರೆ ಇಟ್ಟಿಗ ನಮ್ಗೆ ನೇರ ಇದ್ದ ಇಟ್ಕ ಅಂತ ಮುಡ್ಕೊಳ್ಳೋಕ್ಕೋಸ್ಕರ ತೂಕದ ಗುಂಡು ಅಂತಿದೆ. ಆ ಗುಂಡು ನಮಗೆ ಮುಖ್ಯ. ಆ ಗುಂಡನ್ನ ಕೆಳಗೆ ಬಿಟ್ಟು ಈ ಗುಂಡು ಇಟ್ಟಿಗೆ ಇಟ್ಟಿಗೆ ಎರಡು ನೇರ ಇದೆಯಾ ಅನ್ನೋ ಲೆಕ್ಕಾಚಾರಕ್ಕೆ ಅದು ಅಳತಕ್ಕೆ ಮಾತ್ರ ತೂಕಕ್ಕೆ. ಅದು ಬಿಟ್ಟರೆ ಇನ್ನು ಟೂಬು, ಟೂಬ್ ಹಾಕ್ಬೇಕಪ್ಪ ಅಂತಂದರೆ ನಾವು ಮೇಲೆ ಮಟ್ಟ ಮಾಡ್ಕೊಂಡಾಗ ಗೋಡೆ ಹಾಕ ನಾಕ ಮೂಲ ಮಟ್ಟ ಇದೆಯಾ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ಪ್ಲಾಸ್ಟಿಕ್ದು ಟೂಬ್ಗೆ ನೀರು ತುಂಬಿ ಆ ಟೂಬ್ ಬೇಕು ನಮಗೆ. ಅದು ಬಿಟ್ಟರೆ ಇನ್ನು ಸೂತಿಗೆ, ಸೂತಿಗೆ ಕಲ್ಲು ಕಟ್ಟಬೇಕಾದ್ರೆ ಕಟ್ಟಿ ಕಲ್ಲು ಹೊಡ್ಕೋಬೇಕು, ಮಟ್ಟ ಮಾಡ್ಕೋಬೇಕು, ಏನು ಪಣಿ ಇದ್ರೆ ಹೊಡ್ಕೊಳಕ್ಕೆ ಸೂತಿಗೆ ಬೇಕು. ಈ ರೀತಿಯಲ್ಲಿ ಇನ್ನಿತರ ನಮ್ಗೆ ಪದಾರ್ಥಗಳು ಬೇಕಾಗುತ್ತೆ. ಅದೇ ರಸಮಟ್ಟ ಅಂತೇಳಿ, ಟೂಬ್ ಬದಲಾಗಿ ರಸಮಟ್ಟ. ರಸಮಟ್ಟನ ನಾವು ನೆಲಕ ಮುಡಿಕತ್ತೀವಿ, ಪೇಸ್ಮಿಟ್ಟು ಅವಕ್ಕೆ ಆ ಗೋಡೆಗಳಿಗೆಲ್ಲ ಟೂಬ್ ಹಾಕತ್ತೀವಿ. ಈ ಅದ್ರ ಮೇಲ್ಕ ನಾವು ಕಾಂಕ್ರೀಟ್ ಮಾಡ್ಬೇಕಾದ್ರೂ ಕೆಲವು ಜಾಗ ಟೂಬ್ನೇ ಕಟ್ಟೋದು. ಈಗ ಇಟ್ಟಿಗೆ ಮುಡ್ತೀವಿ, 6 inch ಇಟ್ಟಿಗೆ ನಮ್ಗೆ ಬೇಕು ಅಂತಂದರೆ 6 inch ಕಾಂಕ್ರೀಟ್ ಹಾಕಬೇಕು ಅಂದರೆ ಆಗ ಇಟ್ಟಿಗೆ ಮುಡಿಕೊಂಡು ಈ ಇಟ್ಟಿಗಿಂದ ಆ ಇಟ್ಟಿಗಿಂದ ಟೂಬ್ ಕೊಟ್ಕೋತೀವಿ. ಈಗೇನು ರಸಮಟ್ಟ ಬೇಕಾಗಿಲ್ಲ. ಈಗ
1: ಸರ್, ಇಲ್ಲಿವರೆಗೂ ತಾವು ತುಂಬ ಸುಂದರವಾದ ಮನೆಗಳನ್ನ ಕಟ್ಕೊಟ್ಟಿದ್ದೀರಾ. ನಿಮ್ಮ ಸ್ವಂತ ಮನೆ ಕಟ್ಟುವಾಗ ನಿಮಗಾದಂಥ ಅನುಭವ ಏನು, ಜೊತೆಗೆ ನಿಮ್ಮ ಕನಸಿನ ಮನೆಯ ಬಗ್ಗೆ ತಿಳಿಸೋದಾದರೆ?
0: ಇದು ನಮ್ಮ ಎಲ್ಲ ಕೆಲಸಗಾರರಿಗೂ ಮುಖ್ಯವಾದ ಒಂದು ಪ್ರಶ್ನೆ ಸರ್. ಈಗ ನಾವು ಕಾರ್ಮಿಕರಾಗಿ ಮರಗೆಲಸ ಇರ್ಬೋದು, ಗಾರೆ ಕೆಲಸ ಇರ್ಬೋದು, ಕಬ್ಬಣ ಕೆಲಸ ಇರ್ಬೋದು, ಕೋರೆ ಕೆಲಸ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಮ್ಮದೇ ಆದ ಕೆಲಸ ಮಾಡೋದು ನಮ್ಮ ಕೆಲಸ ಮಾಡ್ಕೋಬೇಕು ಅನ್ನೋದಕ್ಕೂ ನಮಗೆ ಗುರುಸತಿಲ್ಲ ಸರ್. ಇವತ್ತು ಬೆಳಿಗ್ಗೆ ಎದ್ದು ನಾವು ಅಲ್ಲಿ ಒಂದು ಮನೆ ಕೆಲಸ ಮಾಡ್ಬೇಕು ಅಂತ ಕೂಡ ನಾ ಕೆಲಸ್ಕೋಬೇಕು. ಆ ಕೆಲಸ ಮುಗಿಸೋ ಗಂಟ ಇಲ್ಲ, ಕೆಲಸ ಮುಗಿಯೋ ಗಂಟೆ ನನ್ನ ಮನೆ ಕೆಲಸ ಮಾಡೋಕ್ಕಾಗಲ್ಲ. ಆಗ ಅಲ್ಲಿ ಕೆಲಸ ಮಾಡೋದನ್ನು ತಂದು ಅದರಿಂದ ತಂದು ನನ್ನ ಕುಟುಂಬದ ಒಂದು ವ್ಯವಹಾರ ಏನಿದೆ ಆ ಕುಟುಂಬ ಸಾಕೋಕ್ಕೋಸ್ಕರ ಖರ್ಚು ಮಾಡಬೇಕು. ಅದರಿಂದ ಉಳಿಸಿ ನಾವು ಮನೆ ಕಟ್ಟೋಕ್ಕಂತ ಆಗಲ್ಲ. ಕೆಲವು ಕಟ್ಟಿದ್ದಾರೆ ಇಲ್ಲ ಅಂತಲ್ಲ, ಅವ್ರದ್ದೇ ಆದ ಒಂದು ಬೇರೆ ವೃತ್ತಿನೂ ಇರ್ತದೆ, ಆ ವೃತ್ತಿ ಹಣನೂ ಬಳಸ್ಕೊಂಡು ಇದನ್ನು ಬಳಸ್ಕೊಂಡು ಮನೆ ಕಟ್ಟಾರ. ಕೆಲವು ಕಾರ್ಮಿಕರು ಏನಾಗಿದ್ದಾರೆ ಅಂತಂದ್ರೆ ಪಾಪ ಅಲ್ಲಿಂದ ತಂದದನ್ನೇ ಇಲ್ಲಿ ತಮ್ಮ ಸಂಸಾರ ಸಾಕಬೇಕು, ಮಕ್ಕಳು ಓದಿಸ್ಬೇಕು, ಮತ್ತು ಈ ಕೆಲವು ವಿಚಾರಕ್ಕೆಲ್ಲ ಇದನ್ನ ಖರ್ಚು ಮಾಡಬೇಕು. ಅದಕ್ಕೂ ಕೂಡ ಅದು ಕೊಟ್ಟ ಹಣ ಸಾಲಲ್ಲ. ಅದರಿಂದ ಸಾಲ ಮಾಡಾದರೂ ಮಕ್ಕಳನ್ನ ಓದಿಸ್ಬೇಕಲ್ಲ, ಒಂದು ಇದೊಂದು ಮುಖ್ಯವಾದ ಒಂದು ಇದಿರೋದ್ರಿಂದ ಪ್ರತಿಯೊಬ್ಬರು ಮಕ್ಕಳ ಮೇಲೆ ಒಂದು ಗಮನ ಕೊಟ್ಟರೋ ಹೊರತು ನಾನು ಮನೆ ಕಟ್ಟಬೇಕು ಅವ್ರ ಹಂಗೆ ಕಟ್ಟಬೇಕು ಅನ್ನೋ ಒಂದು ನಮ್ಗೆ ಒಂದು ಅವಕಾಶ ಸಿಗಲ್ಲ ಸರ್. ನಮಗೆ ಇಲ್ಲಿ ಬಿಟ್ಟೆ ಮನೆ ಬಿಟ್ಟೆ ಹೋಗಿ ಕೆಲಸ ಮಾಡ್ತೀವಿ, ಕೆಲಸ ಬಿಟ್ಟು ಮನೆಗೆ ಬಂದಿರ್ತೀವಿ. ಈ ಮನೆ ಕಟ್ಟು ನಮ್ಮ ಮನೇ ಕಟ್ಟಬೇಕು ಅಂದರೆ ನಮಗೊಂದು ಸ್ವಲ್ಪ ಅವಕಾಶ ಇರಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ.
1: ಸರ್, ನಿಮ್ಮ ಮಕ್ಕಳು ಕೂಡ ಇದೇ ವೃತ್ತಿಗೆ ಬರುವುದು ನಿಮ್ಗೇನಾದರೂ ಇಷ್ಟ ಇದೆಯಾ, ಅಥವಾ ಅವರನ್ನು ಬೇರೆ ಕ್ಷೇತ್ರಕ್ಕೆ ಕಳಿಸ್ಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಹೌದು ಸರ್, ಈಗ ನಾವು ಮಾಡಿರೋ ವೃತ್ತಿಲಿ ಇಲ್ಲಿ ಗಂಟ ನಾವು ಮಾಡಿದ್ದೀವಿ, ಇನ್ನೂ ಕೆಲವು ಅದೇ ಇದ್ದಾರೆ ಇಲ್ಲ ಅಂತ ಹೇಳ್ತಲ್ಲ. ನಾವು ಮಾಡಪಟ್ಟಿರೋ ಕಷ್ಟ ನಮ್ಮ ಮಕ್ಕಳು ಪಡ್ಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ವಿದ್ಯಾವಂತನಾಗಿ ಮಾಡಬೇಕು, ಅವ್ರನ್ನ ಬೇರೆ ಒಂದು ಇದರಲ್ಲಿ ಕಳಿಸ್ಬೇಕು. ಸರ್ಕಾರಿ ಕೆಲಸ ಇಲ್ಲ ಅಂದರೂ ಅವ್ರದ್ದೇ ಆದ ವೃತ್ತಿ ಬೇರೆ ವೃತ್ತಿಯಲ್ಲಿ ಮಾಡಲಿ ಅನ್ನೋ ಒಂದು ಇದೇ ಹೊರತು. ಇದರಲ್ಲಿ ಕೆಲವು ಎಷ್ಟೋ ಜನ ಪಾಪ ಕಾಲು ಕಳ್ಕೊಂಡು ಕೈ ಕಳ್ಕೊಂಡು ಅವ್ರ ಜೀವನನೇ ಬೇರೆ ರೀತಿಯಲ್ಲಿ ಆಗಲ್ಲ, ಕಚೇರಿಗೂ ಇದರ ಇಲ್ಲ ಅಂತ ಹೇಳ್ತಿಲ್ಲ. ಅಂಥವ್ರಿಗೆ ಸರ್ಕಾರದಿಂದ ಕೆಲವು ಅವ್ರನ್ನ ಗಮನಿಸಲ್ಲ. ಈಗ ನಮ್ಮದು ಲೇಬರ್ ಆಫೀಸ್ ಇದೆ, ಲೇಬರ್ ಆಫೀಸು ಅಂತಂತ ಹೇಳಿದಾಗ ನಿಜವಾದ ಕಾರ್ಮಿಕನೇ ಯಾರೂ ಗುರುತಿಸ್ತಾ ಇಲ್ಲ ಅಲ್ಲಿ. ಅವ್ರು ಯಾರೋ ಇರ್ತಾರೆ, ಮೇಸನ್ ಯಾರೋ, ಲೇಬರ್ ಯಾರೋ ಇರ್ತಾರೆ, ಮೇಸನ್ ನಿಜವಾದ ಮೇಸನ್ ಯಾರೋ ಇರ್ತಾರೆ, ಅಲ್ಲಿ ಮೇಸನ್ನು ಗುರುತಿಸಲ್ಲ. ಲೇಬರ್ ಆಗಿದ್ರು ಕೂಡ ಅವ್ರಿಗೆ ಬೇರೆ ಬೇರೆಯವರು ಇದನ್ನೆಲ್ಲ ಸೌಕರ್ಯನೂ ಸಿಗ್ತಾ ಇದೆ. ಮಾತ್ರ ನಿಜವಾದ ಫಲಾನುಭವಿಗಳಿಗೆ ಯಾವುದೇ ಸರ್ಕಾರದ ಸವಲತ್ತು ಸಿಗ್ತಾ ಇಲ್ಲ ಸರ್. ಆದ್ದರಿಂದ ನಾವು ಬೇರೆ ಒಂದು ವೃತ್ತಿಗಳು, ಈಗ ಉದಾಹರಣೆಗೆ ನನಗೆ 3 ಮಕ್ಕಳಿದ್ದಾರೆ, ಇವತ್ತು ಹಂಗೂ ಒಬ್ಬ ಮೇಸನೆ, ಒಬ್ಬ ಕೃಷಿ ಮಾಡ್ತಾನೆ, ಇನ್ನೊಬ್ಬ ಡ್ರೈವರು. ನಿಮ್ಮದೇ ಆದ ವೃತ್ತಿಲಿ ಹೋಗ್ಯಪ್ಪ ಬ್ಯಾಡಿ, ಇದೇ ವೃತ್ತಿ ಅಂತ ಮುಖ್ಯ ಅಲ್ಲ, ಯಾರಾದರೂ ಬೇರೆ ಬೇರೆ ವೃತ್ತಿಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ. ಆಲ್ರೆಡಿ ಒಬ್ಬ ಮಗ ಮೇಸನ್.
1: ಸರ್, ತಾವು ಇಲ್ಲಿ ತನಕ ಕಟ್ಟಿರುವಂತಹ ಒಂದು ಕಟ್ಟಡಗಳಲ್ಲಿ ನಿಮ್ಗೆ ಇವತ್ತಿಗೂ ಸಹ ತುಂಬ ಇಷ್ಟ ಆಗಿರೋಂಥ ಕಟ್ಟಡ ಯಾವುದು, ಅದರ ಒಂದು ವಿಶೇಷತೆ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಈಗ ನಾಚುರಲ್ ಹೇಳಬೇಕು ಅಂದರೆ ನಾವು ಬೇರೆಯವರು ಮನೆ ಕಟ್ಟಿರೋ ವಿಶೇಷತೆಗಿಂತ ಹೆಚ್ಚಾಗಿ ನಾವಿವತ್ತು ಸಂಘದ ಒಂದು ಸಮುದಾಯ ಭವನವನ್ನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿ ನಮ್ಮ ಸಂಘದವರು ಕೆಲವರು ಗೊತ್ತು ಗೊತ್ತಿಲ್ಲದಿರು ಇವನು ಏನೋ ಮಾಡೋಕ್ಕೆ ಮಾಡ್ತಾನೆ ಅಂತೆಲ್ಲ ಆಡ್ಕೊಂಡಾರ ನನ್ನನ್ನು. ನಮ್ಮ ಸಂಘದಲ್ಲಿ ಅರ್ಧ ಜನಕ್ಕೆ ಗೊತ್ತು ಈ ವಿಚಾರ, ಜವರಣೆ ಏನು ಮಾಡ್ತಾನೆ ಅಂತ ಗೊತ್ತು, ಕೆಲವರು ಇವನು ಏನು ಮಾಡೋಕ್ಕಾಯ್ತಾನ ತಿಳ್ಕೊಳೋರು ಅವರು ಎಲ್ಲರೂ ಸರಿ ಉದ್ದುಗಿಸ್ಕೊಂಡು ಆ ಸಂಘದಲ್ಲೇ ಇದ್ಕೊಂಡು ಇವತ್ತು ಸಹ ನಮ್ಮದೇ ಆದ ಒಂದು ವೀರಾಂಜನೇಯ ಸಂಘ ಅಂತ ಈಗ ಹೆಸರಿರೋದು ನಮ್ಮದು. ವೀರಾಂಜನೇಯ ಗಾರೆ ಕೆಲಸ ಸಂಘದ ಒಂದು ಸಮುದಾಯ ಭವನ ಇರಬೇಕು. ನಾವೇನಾದ್ರು ಕೂತು ಹೋದ ಕಾಲದಲ್ಲಿ ನಾವು ನಾವು ಬಿಟ್ಟು ಹೋದ ಕಾಲದಲ್ಲಿ ಆದರೂ ನಮ್ಮದೊಂದು ಹೆಸರು ಉಳಿತು ಅಂತೇಳಿ ಈಗ ಒಂದು ಸಮುದಾಯ ಭವನ ಕೆಲಸ ಸ್ಟಾರ್ಟ್ ಆಗಿದೆ. ಅದನ್ನು ಪೂರ್ಣ ಮಾಡಬೇಕು ಅನ್ನೋದೊಂದು ನನ್ನ ಆಸೆ ಇದೆ ಸರ್. ಇನ್ನು ಸ್ವಲ್ಪ ದಿನದಲ್ಲಿ ಒಂದು ವರ್ಷದೊಳಗೆ ಅದು ಪೂರ್ಣ ಆಯ್ತಾ, ಅಲ್ಲಿವರೆಗೂ ಇರೋ ಇಲ್ಲ ಅಂದರೂ ಕೂಡ ಅದೊಂದು ಬಿಲ್ಡಿಂಗ್ ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ ನನಗಿದೆ ಸರ್. ನಾವು ಕಟ್ಟಿರೋದು ಸರ್ RCC ಯಾವ ಮಾಡಿಲ್ಲ ಸದ್ಯಕ್ಕೆ. ನಾವೆಲ್ಲ ಹಿಂದೆ ಮನೆಗಳು ಹಂಚಿನ ಮನೆಗಳು ಮಾಡ್ತಿದ್ದು. ಹಂಚಿನ ಮನೆ ಅಂದರೆ ಕಟ್ಟೋ ಸರ್ಗಳು ಮಧ್ಯ ಅಂಕಣ ಎತ್ತರ ಕಟ್ಟೋದು, ಆ ಕಡೆ ಕಡೆ ಹೊಸರೆಲ್ಲ ಕಟ್ಟೋದು, ಇಲ್ಲ ಹಂಚಿನ ಮನೆಗಳು ಕಟ್ತಿದ್ದು. ಇಲ್ಲಿ ನಮ್ಮ ಇದೇ ಊರಿನಲ್ಲಿ ಹೆಚ್ಚು ಕಮ್ಮಿ ಸುಮಾರು 20 ಮನೆಗಳು ಕಟ್ಟಿದ್ದೀವಿ. ಈಗ ಬಸವರಾಜು ನಮ್ಮ ಗುರುಗಳು ಅಂತ ಹೇಳಿದ್ನಲ್ಲ, ಅವರು

0: ನಾನು ಇಬ್ಬರೇ, ನನ್ನ ಜೊತೆಗೆ ಇಬ್ಬರು ಹುಡುಗರನ್ನ ಕಟ್ಕೊಂಡು ಒಂದು 20 ಮನೆ ಕಟ್ಟಿದ್ದೀವಿ. ಇವತ್ತು ಆ ಮನೆಗಳು ಇವತ್ತಿದೆ. ಕೆಲವು ಮನೆಗಳು ಹೋಗಿವೆ, ಯಾಕೆಂದರೆ ಅವರು ವಾಸ ಮಾಡಿದ ದೃಷ್ಟಿಯಿಂದ ಕೆಲವು ಮನೆಗಳು ಹೋಗಿವೆ. ಇವತ್ತು ಇರೋ ಮನೆಗಳಲ್ಲಿ ಒಬ್ಬರು ಮುದ್ದನಾಯಕರವ್ರ ಮನೆ ಕಟ್ಟಿದವು ಇವತ್ತು. ಆ ಮನೆ ಇವತ್ತು ನಮ್ಗೆ ವಿಶೇಷವಾಗಿ ಅಂತಂದರೆ ಕಷ್ಟ ಮೇಸನ್ ಒಂದನ್ನು ಅನ್ಸಕೊಂಡು ಲಿಕ್ಕಾಚಾರಕ್ಕೆ ಹಿಂದೆ ತಮ್ಮ ಮನೆಯವ್ರ ರೀತಿಯಲ್ಲಿ ನಮ್ಗೆ ಊಟ ತಿಂಡಿ ಕೊಟ್ಕೊಂಡು ಮಾಡಿದ ಕೂಲಿಗೆ ತೊಂದರೆ ಕೊಡದೆ ಒಂದು ವಿಶೇಷವಾಗಿ ನಮ್ಮನ್ನು ನೋಡ್ಕೊಂಡವರು ಅಂದ್ರೆ ಮುದ್ದನಾಯಕರ ಮನೆಯವರು. ಕೆಲವು ನಾವು ಎಷ್ಟೇ ಕೂಲಿ ಮಾಡಿದರೂ ಕೂಡ ನಮ್ಮ ಮೇಸನು ಅಂದರೆ ಕೆಲವರು ವಿರೋಧಿಸೋರು ಇರ್ತಾರೆ ಸರ್. ನಾನು ನೀ ಕೆಲಸಕ್ಕೆ ಬಂದಿದ್ದೆ, ನೀನು ಕೂಲಿ ಕೊಡ್ತೀವಿ, ಕೂಲಿ ಇವತ್ತೆಲ್ಲ ನಾಳೆ ಕೊಡ್ತೀವಿ ಹೋಗೋನವರು ಇದ್ದಾರೆ. ನಮ್ಮ ಕೆಲಸಕ್ಕೆ ಬೆಲ ಕೊಡೋದಿಲ್ಲ. ಇವ ಶ್ರಮಪಟ್ಟು ಕೆಲಸ ಮಾಡ್ತಾವನ ಅವನ ಶ್ರಮ ಬೆಳಿಗ್ಗೆ ಬಿಸಿಲು ಅಂದರೆ ಬೆಳಗ್ಗಿಂದ ಮಧ್ಯಾಹ್ನ ಕೆಲಸ ಮಾಡಬೇಕಾದ್ರೆ ಸೈಕಲ್ ಕಟ್ಟಡ ಮಾಡಬೇಕಾದ್ರೆ ನಾವು ಆ ಬೆವ್ರು ಸುರಿಯೋದು ನಮ್ಗೆ ಜ್ಞಾನ ಇರಲ್ಲ. ನಾವು ಕಟ್ಟಡ ಮಾಡಬೇಕು, ಕಟ್ಟಡ ಮಾಡಬೇಕು, ಕಾಲಾವಧಿ ಮೇಲೆ ನಿಂತು ಕೆಲಸ ಮಾಡ್ತಾ ಇರ್ತೀವಿ. ಅದ್ರ ಮೇಲೂ ನಮ್ಗೆ ಲಿಗ ಇರಲ್ಲ, ಕಾಲಾವಧಿ ಮೇಲೆ ನಿಂತೀವಿ ಅನ್ನೋ ಲಿಗ ಇಲ್ಲ. ನಮ್ಮ ಭೂಮಿ ಮೇಲೆ ನಿಂತೀವಿ ಅನ್ನೋ ಲೆಕ್ಕಾಚಾರ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಆ ಒಂದು ಕಷ್ಟನ ಅವರು ಮನೆ ಕಳಿಸ್ಕೊಳ್ಳೋಂಥ ಜನ ಕೆಲವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಲೆಕ್ಕಾಚಾರಕ್ಕೆಲ್ಲ ಅನುಭವ ಆಗಿದೆ ನಮ್ಗೆ.
1: ಸರ್, ಈಗ ತಾವು ಮಾತಾಡ್ತಾ ಹೇಳಿದ್ರಿ, ಈಗ ನಿಮ್ಮ ಕೆಲಸದಲ್ಲೇ ನೀವು ತೊಡಗಿಸ್ಕೊಂಡಾಗ ನಿಮಗೆ ಒಂದು ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಸಹ ಅನುಭವಕ್ಕೆ ಬರದೆ ಒಂದು ಗಳಗಳ ಮೇಲೆ ನಿಂತಿದ್ರೂ ಸಹ ನೀವು ನೆಲದ ಮೇಲೆ ನಿಂತಿದ್ದೀನಿ ಅಂತ ಭಾವಿಸ್ಕೊಂಡು ನಿಮ್ಮ ಕೆಲಸದಲ್ಲೇ ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತೀರ. ಅಂಥ ಒಂದು ಕಷ್ಟದ ಒಂದು ಸಂದರ್ಭದಲ್ಲೂ ಸಹ ನೀವು ಇಲ್ಲಿ ತನಕ ಕಟ್ಟಿದಂತಹ ಮನೆ ಅಥವಾ ಕಟ್ಟಡಗಳಾಗಿರ್ಬೋದು, ಅವುಗಳನ್ನ ಜನರಾಗಿರ್ಬೋದು ಅಥವಾ ಮನೆಯವರಾಗಿರ್ಬೋದು ಅವುಗಳನ್ನ ನೋಡಿ ಮೆಚ್ಚಿಕೊಂಡು ನಿಮಗೆ ಏನಾದರೂ ಈ ರೀತಿ ಒಂದು ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಏನಾದರೂ ನಿಮಗೆ ಸಂತೋಷವಾಗಿ ಅವ್ರು ತಿಳಿಸಿದಾಗ ನಿಮ್ಮ ಮನಸ್ಸಿಗೆ ಏನನ್ಸುತ್ತೆ ಅದ್ರ ಬಗ್ಗೆ ಹೇಳೋದಾದರೆ?
0: ಸರ್, ಹೇಳಬೇಕು ಅಂದರೆ ನಮ್ಗೆ 1989 ಆಚೆಗೆ ಈ ಬಸವರಾಜು ಜವರ್ನಾಯಕ ಅವ್ರು ಕೆಲಸ ಮಾಡ್ತಿರೋದು ಭಾಳ ತೃಪ್ತಿಯಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಕೊಡಬೇಕು ಮನೆಗಳನ್ನ ಅಂತ ಎಷ್ಟೋ ಜನ ನಮ್ಮ ಹತ್ರಕ್ಕೆ ಬರ್ತಿದ್ರು. ಮನೆ ಹಂಚಿ ಮನೆ, ಒಂದು ಮನೆ ಮಾಡಿದ್ರೆ ಮನೆಗಳನ್ನ ಫಿನಿಷಿಂಗ್ ನೆಲಗಾರ ಮಾಡ್ಕೊಂಡು ಮುಡ್ತು ಅಂತಂದರೆ ಕೆಲಸ ಒಳ್ಳೆ ಕೆಲಸ ಮಾಡ್ತಾರೆ ಇವರು ಅಂತ ನಮ್ಮನ್ನು ಭಾಳ ಖುಷಿ ಪಡ್ತಿದ್ರು. ಅವರು ನಮ್ಗೆ ಲಾಸ್ಟ್ ಟೈಮಲ್ಲಿ ಕೆಲವು ಜನ ನೀವು ಮಾಡಿದ್ರೆ ಕೆಲಸಕ್ಕೆ ತಕ್ಕ ಸಾಯಂಕಾಲ ಟೈಮು ಅಂತೇಳಿ ಏನೋ ಒಂದಷ್ಟು ಕಾಸು ಕೊಡ್ತಿದ್ರು ನಮಗೆ ಎಕ್ಸ್ಟ್ರಾ. ಆ ಲೆಕ್ಕಾಚಾರಕ್ಕೆಲ್ಲ ನೋಡ್ಕೋತಿದ್ರು. ಈಗ ಇನ್ನೊಂದು ಮಾಡಲಾಗಿ ಆರ್ ಸಿ ಸಿ ಬಂದಾಗ ಕೆಲವು ಹುಡುಗರೆಲ್ಲ ಇವತ್ತು ಹೊಸ ಹೊಸ ಪ್ಯಾಸಿನ್ ಕಲ್ತಿದ್ದು ಈಚೆಗೆ ಕೆಲವು ಹುಡುಗರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಅವ್ರ ಲೆಕ್ಕ ಗಮನ ಇರ್ತದೆ. ಇವತ್ತು ಹಿಂದಿನ ಕೆಲಸ ಕೂಡ ಅಂತೆ ಹಿಂದೆ ಮಾಡ್ತಿದ್ರು, ಹಿಂಗೆ ಮಾಡ್ತಿದ್ರು ಕೆಲಸ, ಆ ರೀತಿ ಕಟ್ಟಡ ಇವತ್ತು ಮಾಡಬೇಕು ನೀವು ಅನ್ನೋ ಲೆಕ್ಕಾಚಾರಕ್ಕವ್ರೆ. ನಾವು ಗೋವಿಂದ ನಾಯ್ಕರ್ ಅಂತೇಳಿ ಈಗ ನಮ್ಮ ಬ್ಯಾಂಕ್ದು ಬಿಲ್ ಕಲೆಕ್ಟ್ರು. ಆ ಮನೆ ಕೆಲಸ ನೆನೆ ಮೊನ್ನೆ ಕಟ್ಟಡ ಮಾಡಿದ್ವಿ ನಮ್ಮ ಚಿಕ್ಕಣ್ಣ ಅಂತವ್ರ ಜೊತೆ ಸೇರಿ, ಫಿನಿಷಿಂಗು ಮಾಡ್ತಾವ್ರೆ, ಇನ್ನು ಸ್ವಲ್ಪ ಬಾಕಿ ಇದೆ ಅಷ್ಟೇ. ಆ ಗೋಡೆ ಕಟ್ಟಿರೋದ್ನ ನೋಡ್ಬಿಟ್ಟು ಯಾರು ಕಟ್ಟಿದ್ರು ಗೋಡೆನ ಅಂತ ಕೇಳಾರೆ, ಮಣ್ಣುಗೋಡೆ, ಈ ಗೋಡೆನ ಯಾರು ಮಾಡಿದ್ರು ಅಂತ ಹೇಳಾರೆ. ಆ ಗೋಡೆ ಸೈನಿಂಗ್ ನೋಡಿ, ಆ ರೀತಿಲಿ ಇವತ್ತು ಕೂಡ ಜನ ನಮ್ಮ ಮೆಚ್ಚುಗೆ ಇದೆ ಸರ್.
1: ಸರ್, ಹಣದ ಒಂದು ಹರಿವು ಹೆಚ್ಚಾಗಿರುವಂತಹ ಬೇರೆ ವೃತ್ತಿಗಿಂತ ಈ ವೃತ್ತಿ ಬದುಕು ನಿಮಗೆ ನೀಡಿದಂತಹ ಅತಿ ದೊಡ್ಡ ಗೌರವ ಅಥವಾ ಪ್ರೀತಿ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಮ್ಮ ಪ್ರೀತಿ ಅಂತ ಹೇಳಿದ್ರೆ ನೀವು ಫಸ್ಟೇ ಒಂದು ಪ್ರಶ್ನೆ ಬಂತು ನಮಗೆ, ನೀವು ಕಾರ್ಮಿಕರಾಗಿ ಬೇರೆಯವ್ರ ಮನೆ ಕಟ್ತೀರಿ, ನಿಮ್ಮ ಮನೆ ಯಾಕೆ ಕಟ್ಕೊಳ್ಳಲ್ಲ ಅಂತ. ನಾವು ಬೇರೆಯವ್ರಿಗೆ ಒಂದು ನೆರಳು ಮಾಡ್ತೀವಿ ಅನ್ನೋ ಒಂದು ಖುಷಿ ನಮಗಿದೆ. ಈಗ ಅವ್ರಿಗೂ ಸಾಲ ಮಾಡ್ತಾರೋ ಸಂಪಾದನೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅವ್ರದ್ದು ಏನಿದೆ ಆ ಒಂದು ನಾವೊಂದು ವೃತ್ತಿಯಿಂದ ಅವ್ರಿಗೊಂದು ನೆರಳು ಮಾಡ್ಕೊಡ್ತೀವಿ, ನಮಗಿಲ್ಲ ಅಂದರೂ ಅವ್ರಿಗೊಂದು ನೆರಳು ಮಾಡ್ತೀವಿ ಅನ್ನೋ ತೃಪ್ತಿ ನಮಗಿದೆ ಸರ್. ಆ ಲೆಕ್ಕಾಚಾರದಲ್ಲಿ ಕೆಲವು ಒಳ್ಳೆ ಕೆಲಸ ನಮಗೆ ಇದು ನಮಗೊಂದು ಒಳ್ಳೆ ಕೆಲಸ ನಮ್ಮೊಂದು ವೃತ್ತಿಯಲ್ಲಿ ನಾವು ಆ ಕೆಲಸ ಮಾಡ್ಕೋಬೇಕು.
1: ಸರ್, ನಿಮ್ಮ ಒಂದು ಈ ವೃತ್ತಿಗೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನಷ್ಟು ಯಾವ ರೀತಿಯ ಒಂದು ಬೆಂಬಲದ ಅವಶ್ಯಕತೆ ಇದೆ ಅಂತ ತಾವು ಹೇಳೋದಕ್ಕೆ ಬಯಸ್ತೀರಾ?
0: ಸರ್, ಈಗ ಇತ್ತೀಚೆಗೆ ನಾವು ಒಂದು ಕಾರ್ಮಿಕರಾಗಿ ಇದ್ದೀವಿ ಅನ್ನೋದಕ್ಕೆ ನಮ್ಮನ್ನ ಗೊತ್ತೇ ಪಡಿಸಿರಲಿಲ್ಲ. ನಾನು 2015 ನನಗೆ ಒಂದು ಪೇಪರ್ ಸ್ಟೇಟ್ಮೆಂಟಲ್ಲಿ ಕಾರ್ಮಿಕ ಇಲಾಖೆಯಿಂದ ಇಂಥ ವೃತ್ತಿಗೆ ಮಾಡೋಂಥವ್ರದ್ದು ಸರ್ಕಾರದಿಂದ ಅವ್ರಿಗೆ ಕೆಲವು ಸವಲತ್ತುಗಳು ಸಲಕರಣೆಗಳು ಸಿಗ್ತಾವೆ ಅಂತ ಗೊತ್ತಾಯ್ತು ಪೇಪರಲ್ಲಿ. ಆಗ ಆಫೀಸಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಆಗ ನಂದೇ ಆದ ಒಂದು ಯೋಚನೆ ಮಾಡಿ ನಾನು ಎಸ್ ಸಿ ಅವ್ರಿಗೊಂದು, ತಹಸೀಲ್ದಾರ್ಗೊಂದು, ಮತ್ತು ಡಿ ಸಿ ಆಫೀಸ್ಗೊಂದು ಒರಿಜಿನಲ್ ಲೆಟ್ರನ್ನ ಕಳಿಸಿದೆ. ನಾವು ಕಾರ್ಮಿಕರು ಇಷ್ಟು ಚೆನ್ನಾಗಿ ನಾವು ಇದ್ದ ಅಂಥವ್ರಲ್ಲಿದ್ದೀವಿ ಸರ್, ನಮ್ಗೆ ಕಾರ್ಮಿಕ ಆಫೀಸ್ ಅಂತ ಗೊತ್ತಿಲ್ಲ, ದಯಮಾಡಿ ಆ ಕಾರ್ಡ್ಗಳನ್ನ ಮಾಡ್ಸ್ಕೋಬೇಕಾದ್ರೆ ಯಾವ ರೀತಿ ಮಾಡ್ಕೋಬೇಕು, ಯಾವ ಇಲ್ಲಿ ಆಫೀಸ್ ಎಲ್ಲಿದೆ ಅನ್ನೋ ನಮ್ಗೆ ಗಮನಕ್ಕೆ ಗೊತ್ತಿಲ್ಲ, ನಮ್ಗೆ ತಿಳಿಸ್ಕೊಡಿ ಅಂತ ಅವ್ರಿಗೆ ಕೊಟ್ಟೆ ಒಂದು. ಆ ಪ್ರತಿಫಲವಾಗಿ ನನಗೆ ತಹಸೀಲ್ದಾರಿಂದ ನಮಗೊಂದು ವಾಪಸ್ ಬಿಟ್ಟು ಬಂತು, ಇಂಥ ದಿನ ಆಫೀಸರ್ ಬರ್ತಾರೆ, ಅವತ್ತು ನೀವು ಅವ್ರ ಕಡೆಯಿಂದ ಕಾರ್ಡ್ಗಳು ಮಾಡಿಸ್ಕೊಳ್ಳಿ ಅಂತೇಳಿ ಬಂತು. ಬಂದ ಒಂದು 15 ಪಾಪ ಬಂದು ಸರ್ಗುರ್ಲಿ ಲೇಬರ್ ಆಫೀಸಿಗೆ ಒಂದು ಗಂಡ ಹೆಂಡತಿ ಇಬ್ಬರು ಬಂದು ಕಾಯ್ಕೊಂಡು ಇದ್ದಾನೆ ಫೋನ್ ಮಾಡಿ, ನಾನು ಬರೋದು ಎಲ್ಲೇ ಹೋಯ್ದಿ, ನಾನು ಬರೋ ಗಂಟೆ 4 ಆದರೂ ಮಧ್ಯಾಹ್ನ ಬಂದವ್ರು 4 ಆದರೂ ಸರ್ಗೂರಲ್ಲಿ ಸಿಕ್ಕಿ ಫಾರ್ಮಿಟ್ ಎಲ್ಲ ಕೊಟ್ಟು ನೋಡಪ್ಪ ಈ ರೀತಿಯಲ್ಲಿ ಫಾರ್ಮಿಟ್ ಎಲ್ಲ ಫಿಲ್ ಅಪ್ ಮಾಡಿ ಕೊಟ್ಟರೆ ನಿಮ್ಗೆ ಕಾಲ್ ಮಾಡ್ಕೊಡ್ತೀವಿ ಅಂತೇಳಿ ಅವರು ಆ ಕಾರ್ಡ್ನ ತಂದು ನಮ್ಮೂರಿನಲ್ಲೇ ಕುಣಿಸಿ 60 ನಾನು ಲೇಬರ್ ಕಾರ್ಡ್ನ ಮಾಡಿಸ್ಕೊಟ್ಟೆ. ಇವತ್ತು ಅದರ ಪ್ರತಿಫಲ ತಗೊಂಡಿದ್ದೀವಿ. ಈ ಕೊರೋನಾ ಟೈಮಲ್ಲಿ ಕೆಲವು ಕೆಲಸ ಮಾಡದಿದ್ದವ್ರಿಗೆಲ್ಲ ಹಣಕಾಸು ಬಂತು, ಆಗ ಎಲ್ರಿಗೂ 5,000 ದುಡ್ಡು ಬಂತು ತಗೊಂಡ್ರು. ಕೆಲವು ಈ

0: ಈಗಲೂ ಕೂಡ ನಮ್ಗೆ ನೋಡಿ ಕಿಟ್ ಎಲ್ಲ ಕೊಟ್ಟಿದ್ದಾರೆ ಈಗ, ಅವೆಲ್ಲ ನಮ್ಮ ಸೇಫ್ಟಿ ಕಿಟ್ಗಳು ಅವು ಅವೆಲ್ಲ ಕೊಡ್ತಾ ಇದ್ದಾರೆ ಈಗ. ಮೊದಲಿನಂತೂ ಇತ್ತಿಲ್ಲ, ಈಗ ಸ್ವಲ್ಪ 2015 ಈಚೆಗ ಕೆಲವು ನಮ್ಮ ಲೇಬರ್ ಆಫೀಸಿಂದ ಕೆಲವು ಇವನ್ನ ಕೊಡ್ತಾ ಇದ್ದಾರೆ.
1: ಸರ್, ಈ ವೃತ್ತಿ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆಯಾ? ಎಷ್ಟು ಸಂತೃಪ್ತಿಯನ್ನು ಈ ವೃತ್ತಿ ನಿಮಗೆ ನೀಡಿದೆ?
0: ಹೇಳಬೇಕು ಅಂದರೆ ಸರ್, ನನ್ನ ಇನ್ನೂ ಜೀವ ಇರೋಗಂಟು ನಾನು ಈ ತೃಪ್ತಿ ಕೆಲಸ ಮಾಡಲೇಬೇಕು ಅನ್ನೋ ನನ್ನ ತೃಪ್ತಿ ಇದೆ. ಯಾಕಂದರೆ ಇದರಿಂದ ನಾವು ಬದುಕಿದ್ದೀವಿ, ಇದರಿಂದ ನಾನು ಒಂದು ಇವತ್ತು ನನ್ನ ಗಾರೆ ಕೆಲಸದಲ್ಲಿದ್ದರೂ ಕೂಡ ಬೇರೆ ಜನ ಗುರುತಿಸ್ತಾರೆ. ನಾನು ಅವ್ನು ಮೇಸನಾಗಿದ್ದರೂ ಕೂಡ ಅವ್ನು ದುಡಿದು ಅನ್ನ ತಿಂತಾನೆ, ಬೇರೆ ಯಾವಾಗಕ್ಕೂ ಬರ್ತಾವನ. ಇಂಥ ವ್ಯಕ್ತಿಗಳನ್ನ ನೀವು ಅವಲಂಬಿಸಿ ಅನ್ನೋ ಲೆಕ್ಕಾಚಾರಕ್ಕೆ ಹೇಳೋ ಜನ ಇದ್ದಾರೆ. ಅದರಿಂದ ನನಗೆ ತುಂಬ ತೃಪ್ತಿ ಇದೆ ಸರ್ ಈ ಕೆಲಸದಿಂದ.
1: ಸರ್, ಕೊನೆಯದಾಗಿ ಇವತ್ತಿನ ಒಂದು ಯುವ ಪೀಳಿಗೆಯವರಿಗೆ ಅಥವಾ ಈ ಕ್ಷೇತ್ರಕ್ಕೆ ಬರಲು ಇಷ್ಟಪಡೋಂಥವ್ರಿಗೆ ನೀವು ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಬಂಧುಗಳಲ್ಲಿ ಯುವಕರಿಗೆ ನಾನು ತಿಳಿಸೋದಿಷ್ಟೇ ಸರ್. ಇವತ್ತು ಕೆಲವರಲ್ಲಿ ಇಂದಿನ ಒಂದು ಭಯ ಅನ್ನೋದಿಲ್ಲ ಸರ್. ಇವತ್ತು ನಮ್ಮ ಯುವಕರಲ್ಲಿ ಕೆಲಸ ಮಾಡ್ತೀನಿ ಅವ್ರದೇ ಆದ ಒಂದು ಭಯ ಅನ್ನೋದಿರಲ್ಲ. ದಯಮಾಡಿ ನೀವೇನೇ ಕೆಲಸ ಮಾಡಿ 12 ಅಡಿ ಮೇಲೆ ಕೆಲಸ, ಅದು ಕಾಲಾವಧಿ ಕೆಲಸಗಳು ಹೋಯಿತು ಅಂದಾಗ ನಿಮ್ಮ ಸೇಫ್ಟಿ, ಈಗ ನೀವು ಸೇಫ್ಟಿ ಬೆಲ್ಟರ್ ಹಾಕೊಳ್ಳಿ, ಇಲ್ಲ ಕಾಲಾವಧಿ ಕಟ್ಟುವಾಗ ಹಿಂಬದಿಯಲ್ಲಿ ನಿಮ್ಗೆ ಫೋರ್ಸ್ಗಳು ಕಟ್ಟುಗಳು ಜೋಪಾನವಾಗಿ ಕೆಲಸ ಮಾಡಿ. ಇವತ್ತು ನೀವು ಏನು ಕೆಲಸ ಮಾಡ್ತೀರೋ ಅದು ಮುಂದೆ ನಿಮ್ಗೆ ಒಂದು ಒಳ್ಳೇದಾಗಬೇಕು. ಇವತ್ತೇನಾದ್ರು ಕೆಟ್ಟದಾಯಿತು ಅಂದಾಗ ನಿಮ್ಮ ಮುಂದೆ ನೋಡೋರು ಇರಲ್ಲ. ದಯಮಾಡಿ ನಿಮ್ಮ ಭಯ ನಿಮ್ಮ ಕೈಲಿರಲಿ, ಕೆಲಸ ಮಾಡುವಾಗ ನೀವು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಕಾಲಾವಧಿಗಳನ್ನ ಬಿಗಿಯ ಕಟ್ಕೊಂಡು ಒಳ್ಳೆ ಕೆಲಸ ಮಾಡ್ರಪ್ಪ ಅಂತೇಳಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
1: ನಿಮ್ಮ ಒಂದು ಮಾತುಗಳನ್ನ ಕೇಳ್ತಾ ಇದ್ರೆ ಕಲೆಯ ಮೇಲಿನ ನಿಮ್ಮ ಒಂದು ನಿಷ್ಠೆ ಎಂಥವರಿಗೂ ಸಹ ಸ್ಫೂರ್ತಿ ನೀಡೋ ತರ ಇದೆ. ಜೀವನದ ಒಂದು ಏಳು ಬೀಳುಗಳ ನಡುವೆ ಕಲೆಯನ್ನೇ ಉಸಿರಾಗಿಸಿಕೊಂಡ ನಿಮ್ಮ ಬದುಕು ಹೀಗೆ ಸಾರ್ಥಕವಾಗಿರಲಿ ಅಂತ ಹೇಳ್ತಾ, ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಆಗತ್ತೂರಿನ ಗ್ರಾಮದ ನಿವಾಸಿಗರಾಗಿರುವ ಹಾಗೂ ಗಾರೆ ಕೆಲಸದ ವೃತ್ತಿಯಲ್ಲೇ ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಿರುವ ಶ್ರೀಯುತ ಜವರನಾಯಕರವರ ಬದುಕಿನಲ್ಲಿರುವ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ಕಲೆಯ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ಅವರ ಮಾತಿನಿಂದ ನಾವು ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತರಾದಂತಹ ಜವರನಾಯಕರವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದ.
1: ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
3: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
2: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
3: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
2: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಇದುವರೆಗೂ ಗಾರೆ ಕೆಲಸದ ವೃತ್ತಿ ಅನಾವರಣ ಕುರಿತು ವೃತ್ತಿ ಸಂತೃಪ್ತಿ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಆಗತೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಜವರನಾಯ್ಕರ್ ಅವರು.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ SMS ಮೂಲಕ ವಿವರಗಳೊಂದಿಗೆ

Grazie. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತಿದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 17/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಪ್ರೀತಿಯ ಜನಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೀಸ್ 30 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳಬನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 90 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೇ, ಕೇಳಿದರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಅರಿದ ಚಿತ್ತ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿ ಅವರು ನಡೆಸಿಕೊಡುವ ಕಾರ್ಯಕ್ರಮ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿತ ಚಿತ್ತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸೂರ್ಯ ಎಂಬ ನಕ್ಷತ್ರದ ಅಗಾಧವಾದ ಗುರುತ್ವ ಪ್ರಭಾವಕ್ಕೆ ಸಿಲುಕಿ ಅದರ ಸುತ್ತಲೂ ಪರಿಭ್ರಮಿಸುವ ಅನೇಕ ಕಾಯಗಳಲ್ಲಿ ಬೃಹತ್ ಕಾಯಗಳಾದ ಗ್ರಹಗಳಿಗೆ ಪ್ರಮುಖ ಸ್ಥಾನ. ವಿವಿಧ ದೂರಗಳಲ್ಲಿ, ವಿವಿಧ ಪಥಗಳಲ್ಲಿ ಸೂರ್ಯನ ಸುತ್ತಲೂ ಸುತ್ತುವ 8 ಗ್ರಹಗಳಿವೆ. ಈ ಗ್ರಹಗಳಲ್ಲಿ ಭೂಮಿಯು ಒಂದು ಎನ್ನುವುದು

ಮತ್ತೊಂದು ವಿಶೇಷ. ಈ ವ್ಯವಸ್ಥೆಯನ್ನೇ ಸೌರವ್ಯೂಹ ಎನ್ನುತ್ತಾರೆ. ಸೌರವ್ಯೂಹದ ಪರಿಧಿಯಲ್ಲಿ ಎಲ್ಲ ಕಾಯಗಳು ತನ್ನ ಹಿಡಿತದಲ್ಲಿರಿಸಿಕೊಂಡಿರುವ ಸೂರ್ಯನನ್ನ ಸೌರವ್ಯೂಹದ ರಿಂಗ್ ಮಾಸ್ಟರ್ ಎನ್ನಬಹುದೇನೋ. ಏಕೆಂದರೆ ಸೌರವ್ಯೂಹದ ಬಹುಪಾಲು ಆಗು ಹೋಗುಗಳಿಗೆ ಸೂರ್ಯನೇ ಕಾರಣನಾಗಿರುತ್ತಾನೆ. ಈ ಸೌರವ್ಯೂಹವು ಕ್ಷೀರಪಥ ಎಂಬ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳನ್ನು ಒಳಗೊಂಡ ಗ್ಯಾಲಕ್ಸಿಯ ಒಂದು

ಸುತ್ತುತ್ತಿರಬೇಕು. ಎರಡನೆಯದಾಗಿ ಅದು ಬೃಹತ್ ಕಾಯವಾಗಿದ್ದು ಅದರ ಗುರುತ್ವಾಕರ್ಷಣೆ ಅದಕ್ಕೆ ಗೋಳಾಕಾರವನ್ನು ನೀಡಿರಬೇಕು. ಮೂರನೆಯದಾಗಿ ಅದು ಮತ್ತೊಂದು ಆಕಾಶ ಕಾಯದ ಸುತ್ತ ಸುತ್ತಬಾರದು. ಕೊನೆಯದಾಗಿ ಅದು ತನ್ನ ಪಥ ಸುತ್ತಲೂ ಜೊತೆಯಲ್ಲಿಯೇ ಸುತ್ತುವ ಸಣ್ಣ ಪುಟ್ಟ ಕಾಯಗಳನ್ನು ಹೊಂದಿರಬಾರದು. ಈ ನಿಯಮಗಳಿಗೆ ಒಳಪಡುವ ದೊಡ್ಡ ಆಕಾಶ ಕಾಯಗಳೇ ಗ್ರಹಗಳು ಎನಿಸುತ್ತವೆ. ಸೌರ್ಯೂಹದಲ್ಲಿನ ಗ್ರಹಗಳು ಕ್ರಮವಾಗಿ ಸೂರ್ಯನಿಂದ ಎಣಿಸಿದಾಗ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಒಂಬತ್ತನೆಯ ಗ್ರಹವೆಂದು ಪರಿಗಣಿಸಲ್ಪಟ್ಟ ಫ್ಲೋಟೋ ಇತ್ತೀಚೆಗಷ್ಟೇ ಗ್ರಹಪಟ್ಟದಿಂದ ಪದಚ್ಯುತಿಗೊಂಡು ಖಗೋಳ ವಿಜ್ಞಾನಿಗಳಿಂದ ಕುಬ್ಜ ಗ್ರಹವೆಂದು ಪರಿಗಣಿಸಲ್ಪಟ್ಟಿದೆ. ಇದಕ್ಕೆ ಕಾರಣ ನಾವು ಹೇಳಿರುವ ನಿಯಮಗಳನ್ನು ಫ್ಲೋಟೋ ಪೂರ್ತಿಯಾಗಿ ಒಳಪಡದೇ ಇರುವುದು. ಹಾಗಾದರೆ ನಮ್ಮ ಸೌರ್ಯೂಹದಲ್ಲಿನ ಪ್ರತಿಯೊಂದು ಗ್ರಹವು ವಿಶಿಷ್ಟ ಲಕ್ಷಣಗಳಿಂದ ಕೂಡಿದೆ ಎನ್ನುವುದು ವಿಶೇಷವಾಗಿದೆ. ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹಗಳು ಶಿಲೆಗಳು ಮತ್ತು ಮಣ್ಣಿನಿಂದ ಕೂಡಿದ ಗ್ರಹಗಳಾದರೆ ಮಂಗಳ ಗ್ರಹದಾಚೆ ಇರುವ ಗುರು ಮತ್ತು ಶನಿ ಗ್ರಹಗಳು ಅನಿಲ ದೈತ್ಯಗಳು. ಯುರೇನಸ್ ಹಾಗೂ ನೆಪ್ಚೂನ್ ಗ್ರಹಗಳು ಹಿಮ ದೈತ್ಯಗಳಾಗಿವೆ. ಅದರಿಂದಾಚೆ ಇರುವ ಸೂರ್ಯನ ಸುತ್ತಲೂ ಸುತ್ತುವ ಅನೇಕ ಸಣ್ಣ ಸಣ್ಣ ಆಕಾಶ ಕಾಯಗಳಲ್ಲಿ ಪ್ರಮುಖವಾದವು ಪ್ಲೂಟೋದಂತಹ ಅನೇಕ ಕುಬ್ಜ ಗ್ರಹಗಳು. ಹಾಗಾದರೆ ಈ ಗ್ರಹಗಳನ್ನು ನೋಡುವುದಾದರೆ ಮೊದಲಿಗೆ ಬುಧ ಗ್ರಹ. ಪುರಾತನ ಕಾಲದಿಂದಲೂ ಮಾನವನಿಗೆ ಬುಧ ಗ್ರಹ ಪರಿಚಿತ, ಏಕೆಂದರೆ ಅದನ್ನು ಆಧುನಿಕ ದೂರದರ್ಶಕಗಳ ಸಹಾಯವಿಲ್ಲದೆ ನೋಡಬಹುದಾಗಿದೆ. ಸೂರ್ಯಾಸ್ತದ ನಂತರ ಬುಧ ಗ್ರಹವು ಪಶ್ಚಿಮ ದಿಗಂತದಲ್ಲಿ ಅಂದರೆ ಸಂಧ್ಯ ದಾರಿ ಬೆಳಗಿನ ವೇಳೆ ಸೂರ್ಯೋದಯಕ್ಕೊಂದು ಗಂಟೆ ಮುಂಚಿತವಾಗಿ ಪೂರ್ವ ದಿಗಂತದಲ್ಲಿಯೂ ಕಾಣಿಸುತ್ತದೆ. ಎರಡು ಸಂದರ್ಭಗಳಲ್ಲೂ ಆಕಾಶ ಶುಭ್ರವಾಗಿರಬೇಕು. ಬುಧ ಗ್ರಹವನ್ನು ನೋಡಲು ಆಗಸ್ಟ್ ತಿಂಗಳು ಸೂಕ್ತ ಎನ್ನಬಹುದು. ಭೂಮಿಯ ಉಪಗ್ರಹ ಚಂದ್ರನ ಗಾತ್ರಕ್ಕಿಂತ ಸ್ವಲ್ಪ ಮಾತ್ರವೇ ದೊಡ್ಡದಾಗಿರುವ ಬುಧ ಗ್ರಹ ಸೂರ್ಯನಿಗೆ ಅತಿ ಸಮೀಪದಲ್ಲಿರುವ ಅಂದರೆ ಸುಮಾರು 50 ಮಿಲಿಯನ್ ಕಿಲೋಮೀಟರ್ ದೂರ ಗ್ರಹವಾಗಿದೆ. ಸೂರ್ಯನಿಗೆ ಅತಿ ಸಮೀಪದಲ್ಲಿದ್ದರೂ ಅದು ಅತ್ಯಂತ ಬಿಸಿ ತಾಪದ ಗ್ರಹವಲ್ಲ. ಬದಲಿಗೆ ಶುಕ್ರ ಗ್ರಹವು ಅತಿ ಹೆಚ್ಚಿನ ತಾಪ ಉಳ್ಳದ್ದಾಗಿದೆ. ಬುಧ ಗ್ರಹಕ್ಕೆ ಯಾವುದೇ ಉಪಗ್ರಹವಿಲ್ಲ. ಬುಧ ಗ್ರಹದ ಮೇಲ್ಮೈ ಶಿಲೆಗಳಿಂದ ಆವೃತವಾಗಿದ್ದು ಹಳ್ಳ ಕೊಳ್ಳಗಳಿಂದ ಕೂಡಿದೆ. ಅತಿ ವೇಗವಾಗಿ ಅಂದರೆ 47 ಕಿಲೋಮೀಟರ್ ವೇಗದಲ್ಲಿ ಸುತ್ತುವ ಬುಧ ಗ್ರಹಕ್ಕೆ ಸೂರ್ಯನ ಸುತ್ತ ಒಮ್ಮೆ ಸುತ್ತಲು 88 ಬೋದಿನಗಳು ಸಾಕು. ಅಂದರೆ ಬುಧ ಗ್ರಹದಲ್ಲಿನ ಒಂದು ವರ್ಷದಲ್ಲಿನ 88 ದಿನಗಳಿಗೆ ಸಮ ಎಂದಾಯಿತು. ಆದರೆ ತನ್ನ ಸುತ್ತ ಭ್ರಮಿಸಲು ಅದು 59 ಬೋದಿನಗಳನ್ನು ತೆಗೆದುಕೊಳ್ಳುತ್ತದೆ. ಬುಧ ಗ್ರಹದ ಮೇಲ್ಮೈ ಉಷ್ಣತೆ ಬೆಳಗಿನ ವೇಳೆ ಅತಿ ಹೆಚ್ಚು ಅಂದರೆ ಸುಮಾರು 430 ಡಿಗ್ರಿ ಸೆಲ್ಸಿಯಸ್. ಆದರೆ ರಾತ್ರಿಯಾದರೆ ಅದರ ಉಷ್ಣತೆ -180 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಈ ಅಗಾಧವಾದ ಬದಲಾವಣೆಗೆ ಕಾರಣ ಅದು ವಾತಾವರಣ ರಹಿತವಾಗಿರುವುದರಿಂದ ಅದು ಉಷ್ಣತೆಯನ್ನು ಹಿಡಿದಿಡಲು ಸಾಧ್ಯವಿಲ್ಲದಿರುವುದು. ನಮಗಾದರೂ ಸೂರ್ಯ ಪ್ರತಿದಿನವೂ ಹುಟ್ಟುತ್ತಾನೆ ಮುಳುಗುತ್ತಾನೆ. ಆದರೆ ಬುಧ ಗ್ರಹದಲ್ಲೂ ಅದರ ನಿಧಾನಗತಿಯ ಭ್ರಮಣ ಹಾಗೂ ವೇಗದ ಗತಿಯಲ್ಲಿ ಸೂರ್ಯನನ್ನು ಸುತ್ತುವುದರ ಪರಿಣಾಮದಿಂದಾಗಿ ಸೂರ್ಯ ಹುಟ್ಟಲು ಹಾಗೂ ಮುಳುಗಲು ಅದೆಷ್ಟು ದಿನಗಳು ಬೇಕು? ವಿಚಿತ್ರವೆಂದರೆ ಪ್ರತಿ 180 ದಿನಗಳಲ್ಲಿ ಒಮ್ಮೆ ಮಾತ್ರ ಸೂರ್ಯ ಬುಧ ಗ್ರಹದಲ್ಲಿ ಹುಟ್ಟುತ್ತಾನೆ. ಬುಧ ಗ್ರಹದ ಸುತ್ತ ಕಾಂತಕ್ಷೇತ್ರ ಕಂಡುಬರುವುದಿಲ್ಲ. ಹಾಗೆ ಎರಡನೆಯದಾಗಿ ಶುಕ್ರ ಗ್ರಹ. ಸೂರ್ಯನಿಂದ 108 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಎರಡನೆಯ ಗ್ರಹವಾಗಿ ಶುಕ್ರ ಗ್ರಹ ಆಗಸದಲ್ಲಿ ಕಾಣುವ ಅತ್ಯಂತ ಪ್ರಕಾಶಮಾನವಾದ ಕಾಯಗಳಲ್ಲಿ ಒಂದು. ಶುಕ್ರ ಗ್ರಹದ ವರ್ಷ 224.7 ಬೋದಿನಗಳು. ಅಂದರೆ ಸೂರ್ಯನ ಸುತ್ತ ಒಮ್ಮೆ ಸುತ್ತಿ ಬರಲು ಅದು ತೆಗೆದುಕೊಳ್ಳುವ ಸಮಯ 224.7 ದಿನಗಳು. ಆದರೆ ಇತರೆ ಗ್ರಹಗಳಲ್ಲದೆ ಅದು ತನ್ನ ಅಕ್ಷದ ಸುತ್ತ ಪ್ರದಕ್ಷಿಣಾಕಾರದಲ್ಲಿ ಈ ಭ್ರಮಣ ಚಲನೆಗೆ ಯುರೇನಸ್ ಕೂಡ ಹೀಗೆ ತಿರುಗುತ್ತದೆ. ಇದು ತೆಗೆದುಕೊಳ್ಳುವ ಸಮಯ 243 ದಿನಗಳು. ಅಂದರೆ ಶುಕ್ರ ಗ್ರಹದ ವರ್ಷ ಅಲ್ಲಿನ ಒಂದು ದಿನಕ್ಕಿಂತ ಕಡಿಮೆ ಎಂದಾಯಿತು. ಅತಿ ನಿಧಾನವಾದ ಭ್ರಮಣದ ಕಾರಣ ಸೂರ್ಯೋದಯ ಮತ್ತು ಸೂರ್ಯಾಸ್ತ 117 ದಿನಗಳಿಗೊಮ್ಮೆ ಸಂಭವಿಸುತ್ತದೆ. ಅದರ ಪ್ರದಕ್ಷಿಣಾಕಾರದ ಭ್ರಮಣ ಚಲನೆಯಿಂದಾಗಿ ಶುಕ್ರ ಗ್ರಹದಲ್ಲಿ ಸೂರ್ಯೋದಯ ಪಶ್ಚಿಮ ಹಾಗೂ ಸೂರ್ಯಾಸ್ತ ಪೂರ್ವದಲ್ಲಿ ಸಂಭವಿಸುತ್ತದೆ. ಇದೇ ಕಾರಣದಿಂದಾಗಿಯೇ ಶುಕ್ರ ಗ್ರಹದ ಕಾಂತಗೋಳವು ಅತ್ಯಂತ ದುರ್ಬಲವಾದುದು. ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಬುಧ ಗ್ರಹವಾದರೂ

0: ತದನಂತರದ ಗ್ರಹವಾದ ಶುಕ್ರ ಗ್ರಹ ಅತಿ ಹೆಚ್ಚು ತಾಪಮಾನವುಳ್ಳ ಗ್ರಹವೆನಿಸಿದ. ಕಾರಣ, ಶುಕ್ರ ಗ್ರಹದ ದಟ್ಟವಾದ ವಾತಾವರಣ ಶಾಖವನ್ನು ಹಿಡಿದಿಡುವುದೇ ಆಗಿದೆ. ಭೂಮಿಯ ವಾತಾವರಣ ಒತ್ತಡದ 90 ಪಟ್ಟು ಹೆಚ್ಚು ಒತ್ತಡವುಳ್ಳ ಶುಕ್ರ ಗ್ರಹದ ವಾತಾವರಣ ಕಾರ್ಬನ್ ಡೈಆಕ್ಸೈಡ್ ಪೂರಿತವಾಗಿದ್ದು, ಸತತವಾದ ಹಳದಿ ಛಾಯೆಯ ಸಲ್ಫ್ಯೂರಿಕ್ ಆಮ್ಲದ ಮೋಡಗಳಿಂದ ಆವೃತವಾಗಿದೆ. ಇದರಿಂದ ತೀವ್ರವಾದ ಹಸಿರುಮನೆ ಪರಿಣಾಮಕ್ಕೆ ಒಳಗಾಗಿ, ಇದರ ಪರಿಣಾಮವಾಗಿ ಶುಕ್ರ ಗ್ರಹದ ಉಷ್ಣತೆ 475 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು, ಈ ಉಷ್ಣತೆ ಸೀಸವನ್ನು ಕರಗಿಸಬಲ್ಲದು. ಅತಿ ಹೆಚ್ಚು ತಾಪಮಾನದ ಕಾರಣ ಅದರ ವಾತಾವರಣದ ನರಕ ಸದೃಶ್ಯವಾಗಿದ್ದು, ಯಾವುದೇ ರೀತಿಯ ಜೀವದ ಅಸ್ತಿತ್ವ ಸಂಭವವಾಗಿದೆ. ಇದರಿಂದಾಗಿ ಈ ಗ್ರಹವನ್ನು ಹತ್ತಿರದಿಂದ ಅವಲೋಕಿಸುವುದು ಬಹಳ ಕ್ಲಿಷ್ಟಕರ. ಶುಕ್ರ ಗ್ರಹವನ್ನು ತಲುಪಿದ ಬಾಹ್ಯಾಕಾಶ ನೌಕೆಗಳು ಅಲ್ಲಿನ ತಾಪಮಾನಕ್ಕೆ ಕೆಲವೇ ಗಂಟೆಗಳಲ್ಲಿ ನಾಶವಾಗುತ್ತವೆ. ಕಂದು ಛಾಯೆಯುಳ್ಳ ಶುಕ್ರ ಗ್ರಹದ ಮೇಲೆ ಹಳ್ಳಗುಳ್ಳಗಳು, ಸಾವಿರಾರು ಜ್ವಾಲಾಮುಖಿಗಳು, ಅನೇಕ ಪರ್ವತಗಳು ಹಾಗೂ ವಿಶಾಲವಾದ ಲಾಲಾರಸದಿಂದ ಕೂಡಿದ ಬಯಲು ಪ್ರದೇಶಗಳಿಂದ ಆವೃತವಾಗಿದೆ. ನಮ್ಮ ಎವರೆಸ್ಟ್ ಪರ್ವತಕ್ಕೆ ಹೋಲಿಸಬಹುದಾದ ಮ್ಯಾಕ್ಸ್ವೆಲ್ ಮಾಂಟೇಸ್ ಪರ್ವತದ ಎತ್ತರ ಸುಮಾರು 20,000 ಅಡಿಗಳು. ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲವೇ, ಅದರ ಸುತ್ತಲೂ ಉಂಗುರಗಳ ಅಸ್ತಿತ್ವವೂ ಇಲ್ಲ. ಸುಮಾರು ಭೂಮಿ ಗಾತ್ರದಷ್ಟು ಇರುವ ಶುಕ್ರ ಗ್ರಹಗಳು ಭೂಮಿಯ ಸಹೋದರಿ ಎಂದು ಹೇಳುತ್ತಾರೆ. ಆದರೆ ಅವುಗಳ ಗುಣಲಕ್ಷಣಗಳಲ್ಲಿ ಮಾತ್ರ ಅಜಗಜಾಂತರ ವ್ಯತ್ಯಾಸ ಉಂಟು. ಶುಕ್ರ ಗ್ರಹದ ಅಂತರಾಳವು ಸುಮಾರು 400 ಕಿಲೋಮೀಟರ್ ವ್ಯಾಪ್ತಿಯ ಕಬ್ಬಿಣದಿಂದ ಕೂಡಿದ್ದು ಹಾಗೂ ಅದರ ಸುಮಾರು 2,000 ಕಿಲೋಮೀಟರ್ಗೂ ಹೆಚ್ಚಿನ ಕವಚವು ಕರಗಿದ ಶಿಲೆಗಳಿಂದ ಆವೃತವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಣ್ಣಿನ ಮಕ್ಕಳ ಮಣ್ಣೆತ್ತಿನ ಅಮಾವಾಸ್ಯೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹಬ್ಬ ಹರಿದಿನಗಳ ದೇಶವಾದ ಭಾರತದಲ್ಲಿ ಸಂಸ್ಕೃತಿ ಸಂಸಾರಗಳಿಗೆ ವಿಶೇಷವಾದ ಮಹತ್ವವಿದೆ. ಭಾರತೀಯರಾದ ನಾವೆಲ್ಲರೂ ಮರಗಳು, ಕಲ್ಲು ಮತ್ತು ಮಣ್ಣಿನಲ್ಲೂ ಸಹ ದೈವತ್ವವನ್ನು ಕಾಣುತ್ತೇವೆ. ಮಣ್ಣನ್ನು ಒಂದು ಎಂದು ಭಾವಿಸಿ ನಮ್ಮ ಅನೇಕ ಹಬ್ಬಗಳಲ್ಲಿ ಮಣ್ಣಿನ ಮೂರ್ತಿಗಳನ್ನು ಮಾಡಿ ಪೂಜಿಸುವ ಸಂಪ್ರದಾಯ ರೂಢಿಯಲ್ಲಿದೆ. ಕಾರ ಹುಣ್ಣಿಮೆ ಮುಗಿದು ರೈತಾಪಿಗಳು ಸಡಗರದಿಂದ ಆಚರಿಸುವ ಮುಂಗಾರಿನ ಆರಂಭದ ಹಬ್ಬವೇ ಮಣ್ಣೆತ್ತಿನ ಅಮಾವಾಸ್ಯೆ. ಕಾರ ಹುಣ್ಣಿಮೆಯ ದಿನದಂದು ಎತ್ತುಗಳನ್ನು ಶುಭ್ರಗೊಳಿಸಿ ಅಲಂಕರಿಸಿ ಹೋಳಿಗೆ, ಕಡುಬು ಮುಂತಾದ

ತಿನಿಸುಗಳ ನೈವೇದ್ಯ ಸಮರ್ಪಿಸಿ ಸಾಯಂಕಾಲದ ಸಮಯ ಕರಿ ಎರೆಯುವ ಸಂಪ್ರದಾಯವಿದೆ. ತಿಂಗಳುಗಳವರೆಗೆ ವಿಶ್ರಾಂತಿ ಪಡೆಯುತ್ತಿದ್ದ ಎತ್ತುಗಳು ಶ್ರಾವಣ ಮಾಸದ ಹೊತ್ತಿಗೆ ಕೃಷಿ ಕಾರ್ಯಕ್ಕೆ ಸಜ್ಜಾಗುತ್ತವೆ. ಭೂದೇವಿಯು ಪ್ರಕೃತಿಯ ಸ್ವರೂಪವಾದರೆ ಎತ್ತುಗಳು ಪರಮೇಶ್ವರನ ಸ್ವರೂಪ ಮತ್ತು ನೇಗಿಲು ಈಶ್ವರನ ಆಯುಧಗಳ ಸ್ವರೂಪವಾಗಿವೆ. ಜ್ಯೇಷ್ಠ ಮಾಸದ ಅಮಾವಾಸ್ಯೆಯು ಭೂಮಿ ಸಂಬಂಧಿ ಪರ್ವ ಕಾಲವಾಗಿದ್ದರಿಂದ ಅಂದು ಮಣ್ಣಿನಿಂದ ಮಾಡಿದ ಎತ್ತುಗಳನ್ನು ಪೂಜಿಸಲಾಗುತ್ತದೆ. ವರ್ಷಪೂರ್ತಿ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುವ ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶವಾಗಿದೆ. ಮಣ್ಣನ್ನು ನಂಬಿ ಬದುಕುವ ರೈತ ಮಣ್ಣಿನಿಂದಲೇ ಎತ್ತುಗಳನ್ನು ಮಾಡಿ ಪೂಜಿಸುವುದರಿಂದ ಇದಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಎಂಬ ಹೆಸರು ಬಂದಿದೆ. ಕೃಷಿಕರಿಗೆ ತಮ್ಮ ಎತ್ತುಗಳ ಮೇಲೆ ಅಭಿಮಾನದ ಜೊತೆಗೆ ನಂಬಿಕೆಯೂ ಜಾಸ್ತಿ. ಎತ್ತು ತನ್ನ ಕಾಲಿನಿಂದ ಯಾವ ಧಾನ್ಯವಿರುವ ಸೇರನ್ನು ತಳ್ಳಿ ಮುಂದೆ ಸಾಗುವುದೋ ಅದೇ ಧಾನ್ಯವೇ ಬಿತ್ತಲು ಸೂಕ್ತವೆಂದು ನಿಶ್ಚಯಿಸುತ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಆಚರಿಸುತ್ತಾರೆ. ಎತ್ತುಗಳನ್ನು ಹೊಲಗಳಲ್ಲಿ ಸಿಗುವ ಜಿಗುಟು ಮಣ್ಣಿನಿಂದ ತಯಾರಿಸುವ ಸಂಪ್ರದಾಯ ರೂಢಿಯಲ್ಲಿದೆ. ಕೆಲವರು ಕುಂಬಾರರ ಮನೆಗಳಿಂದ ಮಣ್ಣಿನಿಂದ ತಯಾರಿಸಿದ ಜೋಡಿ ಎತ್ತುಗಳನ್ನು ಖರೀದಿಸಿ ತರುತ್ತಾರೆ. ಕುಂಬಾರರು ಎತ್ತುಗಳೊಂದಿಗೆ ಒಂದಿಷ್ಟು ಹಸಿ ಮಣ್ಣನ್ನು ಕೊಡುತ್ತಾರೆ. ಈ ಹಸಿ ಮಣ್ಣಲ್ಲಿ ದನಗಳಿಗೆ ಹುಲ್ಲು ತಿನ್ನಲು, ಗ್ವಾದಾಲಿ ಅಂದರೆ ಮೇವು ನೀರು ಹಾಕಲು ಮಾಡುತ್ತಾರೆ. ಮಣ್ಣಿನ ಎತ್ತುಗಳನ್ನು ಸಿಂಗರಿಸಿ ಜೋಡೆತ್ತುಗಳಿಗೆ ಹಾರತಿಯೆತ್ತಿ ಸಲ್ಲಿಸಲಾಗುತ್ತದೆ. ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ಹಬ್ಬವನ್ನು ಕರಿದಿನ ಎಂತಲೂ ಕರೆಯುತ್ತಾರೆ. ಈ ದಿನದಂದು ಯಾವುದೇ ಕೃಷಿ ಕೆಲಸಗಳನ್ನು ಮಾಡದೆ ಎತ್ತುಗಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡಲಾಗುತ್ತದೆ. ಆಷಾಢ ಶ್ರಾವಣ ಮತ್ತು ಭಾದ್ರಪದ ಮಾಸಗಳು ಮಣ್ಣಿನ ಪೂಜೆಗಳಾಗಿವೆ. ಮಣ್ಣೆತ್ತು ಗುಳ್ಳವ್ವ, ಹುತ್ತಪ್ಪ, ಗಣಪ್ಪ ಮತ್ತು ಜೋಕುಮಾರ ಈ ಐದು ಮಣ್ಣಿನಿಂದ ಮಾಡಿದ ದೈವಗಳನ್ನು ಮೂರು ಮಾಸಗಳಲ್ಲಿ ಪೂಜಿಸುತ್ತಾರೆ. ದೀಪಾವಳಿ ಅಮಾವಾಸ್ಯೆಯ ದಿನ ಧನಲಕ್ಷ್ಮಿ ಪೂಜೆಗೊಂಡರೆ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಧನಲಕ್ಷ್ಮಿಯನ್ನು ತರುವ ಎತ್ತುಗಳು ಹಾಗೂ ಕೃಷಿಯ ಎಲ್ಲ ಉಪಕರಣಗಳು ಪೂಜೆಗೊಳ್ಳುತ್ತವೆ. ಒಂದು ಬಾರಿ ಶಿವನು ಮಾರುವೇಷದಲ್ಲಿ ಬಂದು ನಿಮ್ಮ ಎತ್ತುಗಳನ್ನು ಕೆಲಕಾಲ ನನಗೆ ಕೊಡಿ ಎಂದು ರೈತರನ್ನು ಕೇಳಿದನಂತೆ. ಆಗ ಅವರು, ಕುಹಕದಿಂದ ನಮ್ಮ ಎತ್ತುಗಳು ಮಣ್ಣಿನವು, ಅದಕ್ಕಾಗಿ ಕೊಡಲಾಗುವುದಿಲ್ಲ ಎಂದು ನಿರಾಕರಿಸಿದರಂತೆ. ಈಶ್ವರನ ಅವಕೃಪೆಗೆ ಪಾತ್ರರಾದ ಕೃಷಿಕರ ಕೊಟ್ಟಿಗೆಯಲ್ಲಿದ್ದ ಎತ್ತುಗಳೆಲ್ಲವೂ ಮಣ್ಣಿನ ರೂಪವನ್ನೇ ತಳೆದಿದ್ದವು. ನಂತರ ಅವರೆಲ್ಲ ಪಶ್ಚಾತ್ತಾಪದಿಂದ ಶಿವನನ್ನು ಪೂಜಿಸಿ ಪ್ರಾರ್ಥಿಸಿದಾಗ ಆತನ ಅನುಗ್ರಹದಿಂದ ಎತ್ತುಗಳೆಲ್ಲ ಮರಳಿ ಜೀವಂತವಾದವಂತೆ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿಯಿಂದ ಅಂಗಳವನ್ನು ಅಲಂಕರಿಸಲಾಗುತ್ತದೆ. ಕೊಟ್ಟಿಗೆಯಲ್ಲಿರುವ ಎತ್ತುಗಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅಲಂಕರಿಸಿ ಕುತ್ತಿಗೆಗೆ ಗಂಟೆ, ಹೂಮಾಲೆ ಮತ್ತು ಬಣ್ಣದ ಬಟ್ಟೆಗಳನ್ನು ಕಟ್ಟುತ್ತಾರೆ. ಎತ್ತುಗಳಿಗೆ ಬಣ್ಣ ಲೇಪಿಸಿ ಜೋಳ, ಕುಸಿದು ಕಾಳುಗಳು ಮತ್ತು ಗಂಟೆಸರಗಳಿಂದ ಸಿಂಗರಿಸಿ ನೈವೇದ್ಯ ಸಲ್ಲಿಸಿ ಆರತಿ ಎತ್ತಿ ಪೂಜಿಸುತ್ತಾರೆ. ಹೊಲದಿಂದ ತಂದ ಮಣ್ಣಿನ ಎತ್ತುಗಳಿಗೂ ಪೂಜೆ ಸಲ್ಲಿಸಲಾಗುತ್ತದೆ. ಕೆಲವೆಡೆ ಸಣ್ಣ ಮಣ್ಣಿನ ಗುಡ್ಡವನ್ನು ಮಾಡಿ ಅದನ್ನು ಭೂದೇವಿಯ ಸಂಕೇತವಾಗಿ ಪೂಜಿಸುತ್ತಾರೆ. ಕೃಷಿಕರಿಗೆ ಕುಂಬಾರರು ಅಮಾವಾಸ್ಯೆಯ ಮುನ್ನ ದಿನವೇ ಮಣ್ಣಿನ ಎತ್ತುಗಳನ್ನು ತಯಾರಿಸಿ ಮನೆಗೆ ತಲುಪಿಸಿ ಅವರವರಿಂದ ವೀಳ್ಯ ದಕ್ಷಿಣೆ, ಅಕ್ಕಿ, ತೆಂಗಿನಕಾಯಿ ಮತ್ತು ಕಾಣಿಕೆ ಪಡೆಯುತ್ತಾರೆ. ಈ ಎತ್ತುಗಳಿಗೆ ಸುಂದರವಾದ ಬಣ್ಣ ಹಚ್ಚಿ ಕೊಂಬುಗಳಿಗೆ ಗೆಜ್ಜೆ ಜೂಲುಗಳಿಂದ ಅಲಂಕರಿಸುತ್ತಾರೆ. ಮನೆಯ ದೇವರ ಕೋಣೆಯಲ್ಲಿ ಅಥವಾ ವಸ್ತಿಲ ಬಳಿ ಧಾನ್ಯಗಳು ಹರಡಿ ಅದರ ಮೇಲೆ ಈ ಮಣ್ಣಿನ ಎತ್ತುಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ನಂತರ ಧೂಪ ದೀಪ ಹಚ್ಚಿ ಪೂಜಾ ವಿಧಿಗಳನ್ನು ಸಲ್ಲಿಸುತ್ತಾರೆ. ಈ ಹಬ್ಬದಂದು ಮನೆಗಳಲ್ಲಿ ಸೊಪ್ಪಿನ ಪದಾರ್ಥಗಳು, ಹೂರಣದ ಕಡುಬು, ಖಾರದ ಕಡುಬು, ಹೋಳಿಗೆ, ಪಾಯಸದಂತಹ ವಿಶೇಷ ಖಾದ್ಯಗಳನ್ನು ತಯಾರಿಸಿ ಎತ್ತುಗಳಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಕೃಷಿಕರಿಗೆ ಒಕ್ಕಲುತನವೇ ಮೂಲಾಧಾರ. ಈ ನಿಟ್ಟಿನಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಜೀವನ ಉದ್ದಕ್ಕೂ ತಮ್ಮನ್ನು ಸಲುಹು ಅನ್ನದಾತ ಬಸವಣ್ಣನನ್ನು ಗೌರವಿಸುವ ಹಬ್ಬವಾಗಿ ನಮ್ಮ ನಾಡಿನ ಸಂಸ್ಕೃತಿಯ ದ್ಯೋತಕತೆವೆನಿಸಿದೆ. ಪ್ರಿಯ ಕೇಳುಗರೆ, ಕೇಳಿದಲಿಷ್ಟತ್ತು ಮಣ್ಣಿನ ಮಕ್ಕಳ ಮಣ್ಣೆತ್ತಿನ

ಅಮಾವಾಸ್ಯೆ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಹರಿಯಾಣದ ಜಿಂದ್ನಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ಧ ವಿಮಾನಗಳು. ಹಾಗೂ ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ಧಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿದೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನಿಂದಾಗಿ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಇಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ರೈಲಿನ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ ಪ್ರವಾಸದ ಭಾಗವಾಗಿ ಜಿನ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಹರಿಯಾಣದ ಜಿನ್ನಲ್ಲಿ ಹೈಡ್ರೋಜನ್ ರೈಲಿನ ಲೋಕಾರ್ಪಣೆಯೊಂದಿಗೆ ಇತಿಹಾಸ ಸೃಷ್ಟಿಸಲಾಗಿದೆ. ಇನ್ನು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ 2 ವೈದ್ಯಕೀಯ ಕಾಲೇಜುಗಳು ಸೇರಿವೆ ಎಂದರು. ಹರಿಯಾಣ ಪ್ರವಾಸದ ಬಳಿಕ ಪ್ರಧಾನಿ ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ

0: ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡ್ ವಿಭಾಗದ ತಿರೂರ್, ತಲಶೇರಿ, ಪರಪ್ಪನಂಗಡಿ ಮತ್ತು ನೀಲಾಂಬೂರ್ ರೋಡ್ ರೈಲು ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇದೇ 19ರಂದು ಸಂಸತ್ತಿನ ಉಭಯ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿದೆ. ಅಧಿವೇಶನದ ಅವಧಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಯಾವುದೇ ಅಡ್ಡಿಯಿಲ್ಲದೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲಿದೆ. ಸರ್ವಪಕ್ಷ ಸಭೆಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಮುಂದಿನ ತಿಂಗಳ 13ರವರೆಗೆ ಮುಂದುವರಿಯಲಿದೆ. ಈ ಬಾರಿಯ ಸುದೀರ್ಘ ಅಧಿವೇಶನದಲ್ಲಿ ಹಲವು ಪ್ರಮುಖ ಮತ್ತು ನಿರ್ಣಾಯಕ ವಿಧೇಯಕಗಳನ್ನು ಚರ್ಚೆಗೆ ಹಾಗೂ ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಲಸಂಧಿ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನು ಮುಂದಿನ ಆದೇಶದವರೆಗೆ ನಿಯೋಜಿಸದಂತೆ ಹಡಗು ಮಾಲೀಕರು ಹಾಗೂ ನಿರ್ವಹಣಾ ಸಂಸ್ಥೆಗಳು ಹಾಗೂ ನೇಮಕಾತಿ ಮತ್ತು ನಿಯೋಜನಾ ಸೇವಾ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ DGMA ನಿರ್ದೇಶನ ನೀಡಿದೆ. ಗಲ್ಫ್ ಪ್ರದೇಶದಲ್ಲಿ ಉಲ್ಬಣಗೊಂಡಿರುವ ಭದ್ರತಾ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ DGMA ಸಲಹೆ ನೀಡಿದೆ. ಭಾರತೀಯ ನಾವಿಕರ ಸುರಕ್ಷತೆ, ಭದ್ರತೆ ಮತ್ತು ಕಲ್ಯಾಣ ಹಾಗೂ ಭಾರತೀಯ ಹಡಗುಗಳ ರಕ್ಷಣೆ DGMAಗೆ ಅತ್ಯಂತ ಆದ್ಯತೆಯ ವಿಷಯವಾಗಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಆಸ್ಟ್ರೇಲಿಯಾ ವಾಯುಪಡೆ ಆಯೋಜಿಸಿರುವ ಬಹುರಾಷ್ಟೀಯ ಜಂಟಿ ಸಮರಾಭ್ಯಾಸ ಪಿಚ್ ಬ್ಲಾಕ್ 2026ರಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ತುಕಡಿಯು ಆಸ್ಟ್ರೇಲಿಯಾ ತಲುಪಿದೆ. ಈ ತುಕಡಿಯು 4 ರಫೇಲ್ ಯುದ್ಧ ವಿಮಾನಗಳು, 2 C-17 ಸಾರಿಗೆ ವಿಮಾನಗಳು ಮತ್ತು 120ಕ್ಕೂ ಹೆಚ್ಚು ವಾಯು ಯೋಧರನ್ನು ಒಳಗೊಂಡಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಈ ನಿಯೋಜನೆ ಪ್ರಮುಖವಾಗಿದೆ. ಮುಂದಿನ 3 ವಾರಗಳ ಕಾಲ ನಡೆಯಲಿರುವ ಈ ಜಂಟಿ ತರಬೇತಿಯಲ್ಲಿ ಭಾರತೀಯ ವಾಯುಪಡೆಯು ಇಂಡೋ ಪೆಸಿಫಿಕ್ ಮತ್ತು ಯುರೋಪ್ ವಲಯದ ದೇಶಗಳೊಂದಿಗೆ ಪರಸ್ಪರ ಕಾರ್ಯಾಚರಣಾ ಸಾಮರ್ಥ್ಯ ಹಾಗೂ ವೈಮಾನಿಕ ಯುದ್ಧ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲಿದೆ. ಈ ಸಮರಾಭ್ಯಾಸವು ಇದೇ 20ರಿಂದ ಆಗಸ್ಟ್ 7ರವರೆಗೆ ಉತ್ತರ ಆಸ್ಟ್ರೇಲಿಯಾದ ವಾಯುನೆಲೆಗಳಲ್ಲಿ ಜರುಗಲಿದೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರವೇಶಗಳಿಗೆ ಪ್ರವೇಶ ನಿಷೇಧಿಸಿದೆ. ಈ ಸಂಬಂಧ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಧಿಸೂಚನೆಯಲ್ಲಿ ಸಮುದ್ರದಲ್ಲಿರುವ ಕ್ಯಾಸಿನೋ ಹಡಗುಗಳ ಪರವಾನಗಿ ಶುಲ್ಕ ಪಾವತಿಗೆ ಸಂಬಂಧಿಸಿದಂತೆ ಕೂಡ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ನಿಗದಿತ ಅವಧಿಯೊಳಗೆ ವಾರ್ಷಿಕ ಪರವಾನಗಿ ಶುಲ್ಕ ಪಾವತಿಸಲು ವಿಫಲವಾಗುವ ಕಡಲಾಚೆಯ ಕ್ಯಾಸಿನೋ ನಿರ್ವಾಹಕರು 18%ರಷ್ಟು ದಂಡವನ್ನು ಪಾವತಿಸಬೇಕಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಹಾಲ್ ತಾನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾಜಿ ಅಮೀರ್ ಅವರ ಶಾಶ್ವತ ಪರಂಪರೆ.

ಭಾರತ ಮತ್ತು ಕತಾರ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಮಾರ್ಗದರ್ಶಕವಾಗಲಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ನ್ಯಾಯ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ನ್ಯಾಯವನ್ನು ಬೆಂಬಲಿಸುವುದು, ಅಪರಾಧ ಸಂತ್ರಸ್ತರ ಹಕ್ಕುಗಳನ್ನು ಉತ್ತೇಜಿಸುವುದು ಹಾಗೂ ವಿಶ್ವದ ಶಾಂತಿ ಭದ್ರತೆ ಮತ್ತು ಜನರ ಕಲ್ಯಾಣಕ್ಕೆ ಧಕ್ಕೆ ತರುವ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ಧಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫ್ರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕಲಿಕಾ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ರೂಪಿಸಲಾದ ಈ ಕಾರ್ಯಾಗಾರಗಳಲ್ಲಿ ಆಧುನಿಕ ತರಬೇತಿ ವಿಧಾನಗಳು, ತಾಂತ್ರಿಕ ಜ್ಞಾನ ಹಾಗೂ ತೀರ್ಪುಗಾರಿಕೆಯ ನೂತನ ಮಾನದಂಡಗಳ ಕುರಿತು ಭಾಗವಹಿಸುವವರಿಗೆ ತರಬೇತಿ ನೀಡಲಾಗುತ್ತದೆ. ಈ ಉಪಕ್ರಮ ತರಬೇತಿ ಮತ್ತು ತಾಂತ್ರಿಕ ಅಧಿಕಾರಿಗಳ ಜ್ಞಾನ ಹಾಗೂ ಕೌಶಲ್ಯವನ್ನು ವೃದ್ಧಿಸುವುದರ ಜೊತೆಗೆ ದೇಶಾದ್ಯಂತ ವ್ಯವಸ್ಥಿತ ಹಾಕಿ ಶಿಕ್ಷಣವನ್ನು ಉತ್ತೇಜಿಸುವ ಗುರಿ ಹೊಂದಿದೆ. ಕಾರ್ಯಕ್ರಮದಡಿ ಕೋಚ್ಗಳು ಮತ್ತು ತಾಂತ್ರಿಕ ಅಧಿಕಾರಿಗಳಿಗಾಗಿ ಪ್ರತ್ಯೇಕ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರಿಯಾಣದ ಜಿನ್ನಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ಧ ವಿಮಾನಗಳು. ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ಧಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಸವಿತಾರವರು ಹಾಡಿರುವ ಹಾಡುಗಳನ್ನ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಹಲೋ.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಸವಿತಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಬನ್ನಿ, ಈ ದಿನ ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ತಿಳಿಯೋಣ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಆನಂದ್ರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ರಿಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ. ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
4: ಇನ್ನು ಮುಂದೆ ಕೇಳಿಬರೋಣ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಕಾರ್ಯಕ್ರಮ.

ಎಲ್ಲ ಸಹೃದಯರಿಗೆ ನಮಸ್ಕಾರ. ಎಷ್ಟು ವರ್ಷ ಆದಂಗಾಗಿತ್ತು. ಆಗಲೇ ಶಶಿಕಿರಣ್ ಅವರು ಹೇಳಿದ ಹಾಗೆ ಬೆಳಕಿನ ದೀಪಗಳು ಸರಣಿಯಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಬಗ್ಗೆ ಒಂದು ಪರಿಚಯ ಮಾಡಿಕೊಳ್ಳೋಣ ಅಂತ ಒಂದು ಆಸೆ. ಇದಕ್ಕೆ ತಾವು ನೋಡಿದ ಹಾಗೆ ವೇದವ್ಯಾಸರಿಂದ ಶುರು ಮಾಡಿ ಕೃಷ್ಣ, ರಾಮ, ಬುದ್ಧ, ಮಹಾವೀರ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಅದಾದ್ಮೇಲೆ ರಮಣ ಮಹರ್ಷಿಗಳನ್ನು ನೋಡಿ ಈಗ ಮತ್ತೆ ವಾಪಸ್ಸು ಋಗ್ವೇದ ಕಾಲಕ್ಕೆ ಹೋಗಬೇಕು ಅಂತ. ಯಾಕೆ ಹೋಗ್ತೀನಿ ಅನ್ನೋ ಕಾರಣ ಮುಂದೆ ಹೇಳ್ತೀನಿ. ವಿಶ್ವಾಮಿತ್ರರನ್ನು ಯಾಕೆ ಆರಿಸ್ಕೊಂಡೆ ನಾನು ಮಾತಾಡೋದಕ್ಕೆ ಅಂತ ಅಂತ. ಅದಕ್ಕಿಂತ ಮೊದಲು ನಮ್ಮ ಭಾರತೀಯ ಪರಂಪರೆಯೊಳಗೆ ಋಷಿ ಪರಂಪರೆ ಅನ್ನೋದು ಬಹಳ ಮುಖ್ಯವಾದದ್ದು, ದೊಡ್ಡದಾದದ್ದು. ಮಹಾನ್ ಜ್ಞಾನಿಗಳು ಬ್ರಹ್ಮಜ್ಞಾನವನ್ನು ಪಡೆದು ಪ್ರಪಂಚದ ಉದ್ಧಾರಕ್ಕೆ ತಮ್ಮ ಬದುಕನ್ನೇ ಮೀಸಲಾಗಿಟ್ಟವರನ್ನ ಜನ ಗೌರವದಿಂದ ಋಷಿ ಅಂತ ಕರೆದರು. ಇವರು ವೇದಗಳಲ್ಲಿ ಮಂತ್ರಗಳನ್ನು ರಚನೆ ಮಾಡಿದವರು ಅಂತ ಒಂದು ನಂಬಿಕೆ. ಮತ್ತು ಇನ್ನೊಂದು ಷ ಪದದಿಂದ ಬಂದದ್ದು ಋಷಿ ಅಂತ ಕೆಲವರು ಭಾಷಾಶಾಸ್ತ್ರಜ್ಞರು ಹೇಳ್ತಾರೆ. ಷ ಅಂದರೆ ಮುಂದೆ ಹೋಗುವಂಥದ್ದು, ಸದಾ ಚಲನೆಯಲ್ಲಿ ಇರುವಂಥದ್ದು, ಮತ್ತು ನಿಂತು ನಿಲ್ಲೋದಲ್ಲ. ಅಂದರೆ ಜ್ಞಾನ ಯಾವಾಗಲೂ ನಿಂತ ನೀರಾಗಬಾರದು, ಸದಾ ಕಾಲ ಚಲನೆಯಲ್ಲಿ ಇರಬೇಕಾದದ್ದು ಬದಲಾಗುವಂಥದ್ದು, ಹಾಗಿರುವಂಥವರು ಷ, ಅದರಿಂದ ಋಷಿಗಳಾದವರು ಅಂತ. ತಾರಾನಾಥ್ರ ಪಂಡಿತ್ ತಾರಾನಾಥ್ರು ಹೇಳ್ತಾರೆ, ಋಷಿಗಳು ಆಧ್ಯಾತ್ಮಿಕ ಜ್ಞಾನದಿಂದ ಸಂಸಾರ ಸಾಗರವನ್ನು ದಾಟಿದವರು ಅಂತ ಒಂದು ವ್ಯಾಖ್ಯೆ ಕೊಡ್ತಾರೆ. ಋಷಿಗಳ ಬಗ್ಗೆ ಬೇರೆ ಬೇರೆ ವ್ಯಾಖ್ಯಾನಗಳಿದ್ದಾವೆ. ಋಷಿ ಅಂದರೆ ಷ ಅಂತ ಹೇಳಿದೆ. ಋಷಿ ಅಂತಂದರೆ ಸಾಮಾನ್ಯರು ಕಾಣದನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ಮುಂದಾಗೋದನ್ನ ಅಂತ. ಸಾಮಾನ್ಯರಿಗೆ ಕಾಣದೇ ಇರೋದು ಅವ್ರಿಗೆ ಕಾಣಿಸುತ್ತೆ, ದೂರದೃಷ್ಟಿಯಿಂದ ನೋಡ್ತಾರೆ ಅನ್ನುವಂಥ ಅರ್ಥ ಶ್ರೀ. ಅದು ಯಾರು ಪಡ್ಕೊಂಡಿದ್ದಾರೋ ಅವ್ರು ಋಷಿಗಳು, ಮಹರ್ಷಿಗಳು ಅಂತ ಹೇಳ್ತೀವಿ. ಅತ್ಯಂತ ಋಗ್ವೇದ ಪುರಾತನವಾದಂತಹ ವೇದ, ಅದರಲ್ಲಿ ಅನೇಕ ಮಂತ್ರಗಳನ್ನು ರಚಿಸಿದವರು ಈ ಮಂತ್ರದೃಷ್ಟಾರರು ಅಂತ ಕರಿತೀವಿ, ಅವನು ಋಷಿಗಳು ಅಂತ ಕರಿತೀವಿ. ನಮಗೆ ಅತ್ಯಂತ ಪುರಾತನವಾದಂತಹ ಪಟ್ಟಿ ಸಿಗೋದು, ಎಷ್ಟು ಜನ ಋಷಿಗಳಿದ್ರು ಅಂತ ಹಳೆ ಪಟ್ಟಿ ಸಿಗೋದು ಎರಡು ಕಡೆ ಸಿಗತ್ತೆ. ಜೈಮಿನಿಯ ಬ್ರಾಹ್ಮಣದಲ್ಲಿ ಒಂದು ಕಡೆ ಸಿಗ್ತದೆ, ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರಗಳಲ್ಲಿ ಸಿಗ್ತದೆ. ಹಳೆ ಋಷಿಗಳ ಪಟ್ಟಿ ಸಿಗಬೇಕಾದ್ರೆ ವೇದ ನಂತರದ ಕಾಲದಲ್ಲಿ ಅವ್ರನ್ನ ಮುನಿಗಳು ಅಂತ ಕರೆದ್ರು, ಸನ್ಯಾಸಿಗಳು ಅಂತ ಕರೀತಾರೆ. ಸ್ವಾಮಿ ವಿವೇಕಾನಂದರು ಮಾತ್ರ ಈ ಋಷಿಗಳನ್ನ ಮಂತ್ರ ದೃಷ್ಟಾರರು ಅಂತ

0: ಅವರೊಂದು ಮಾತು ಬರೀತಾರೆ, ವಿವೇಕಾನಂದ ಅದ್ಭುತವಾದ ಮಾತನ್ನು ಹೇಳ್ತಾರೆ. ದ ಟ್ರೂತ್ ಕೇಮ್ ಟು ದ ರುಷೀಸ್ ಆಫ್ ಇಂಡಿಯಾ, ದ ಟ್ರೂತ್ ಕೇಮ್ ಟು ದ ರುಷೀಸ್ ಆಫ್ ಇಂಡಿಯಾ, ದ ಮಂತ್ರ ದೃಷ್ಟಾರಸ್, ದ ಸೀರ್ಸ್ ಆಫ್ ಥಾಟ್, ಅಂಡ್ ವಿಲ್ ಕಮ್ ಟು ಆಲ್ ದ ರುಷೀಸ್ ಇನ್ ಫ್ಯೂಚರ್. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಸೀಯರ್ಸ್ ಆಫ್ ಥಾಟ್, ಮಂತ್ರ ದೃಷ್ಟಾರಿದ್ದಾರಲ್ಲ ಅವರಿಗೆಲ್ಲ ಸತ್ಯ ಹೊಳಿತಂತೆ, ಹಾಗೆ ಮುಂದಿನ ತಲೆಮಾರಿನ ಋಷಿಗಳಿಗೂ ಹೊಳಿತದಂತೆ. ಆಲ್ ದ ರುಷೀಸ್ ಇನ್ ಫ್ಯೂಚರ್ ಅವ್ರು ಕಂಡೀಷನ್ ಹಾಕ್ತಾರೆ, ನಾಟ್ ಟು ದ ಟಾಕರ್ಸ್, ನಾಟ್ ಟು ದ ಬುಕ್ ಸ್ವಾಲೋರ್ಸ್, ನಾಟ್ ಟು ಸ್ಕಾಲರ್ಸ್, ನಾಟ್ ಟು ಫೈಲಾಲಜಿಸ್ಟ್, ಬಟ್ ಟು ಸಿಯರ್ಸ್ ಆಫ್ ಥಾಟ್. ಇದು ವಿವೇಕಾನಂದರ ಮಾತು ಸ್ವಲ್ಪ ಸ್ಟ್ರಾಂಗ್. ಅವ್ರು ಹೇಳ್ತಾರೆ ಇದು ಬಾಯಿ ಬಡಕರಿಗೆ ಬರಲ್ಲ ಅಂತ, ಬರೀ ಮಾತಾಡೋರಿಗೆ ಬರಲ್ಲ, ಅಥವಾ ಪುಸ್ತಕವನ್ನು ನುಂಗಿದವರು ಅದ್ರ ಬಾಯ್ಪಾಠ ಮಾಡ್ಕೊಂಡಂಥವರಿಗೆ ಅದು ಬರಲ್ಲ, ಬರೀ ಪಂಡಿತರಿಗೆ ಬರಲ್ಲ, ಅಥವಾ ಭಾಷಾ ಜ್ಞಾನಿಗಳಿಗೆ ಬರಲ್ಲ, ಬಟ್ ಸಿಯರ್ಸ್ ಆಫ್ ಥಾಟ್, ಯಾರು ಬರೀ ಚಿಂತನೆಯ ಆಳಕ್ಕಿಳಿದಿದ್ದಾರೋ ಅವರಿಗೆ ಮಾತ್ರ ಸತ್ಯ ಹೊಳಿತದ ಹೊರತಾಗಿ ಉಳಿದವ್ರಿಗೆ ಆಗ್ಲಿಕ್ಕಿಲ್ಲ. ನಾವು ಬಾಯಿಂದ 100 ಮಂತ್ರ ಹೇಳ್ಬೋದು, ಆದರೆ ಮಂತ್ರದ ಅರ್ಥ ಹೊಳಿಬೇಕಾದ್ರೆ ಸಿಯರ್ಸ್ ಆಫ್ ಥಾಟ್, ಯಾರೋ ಚಿಂತನೆಯ ಆಳಕ್ಕಿಳಿತಾರೋ ಅಂಥವ್ರು ಋಷಿಗಳು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಅತ್ಯಂತ ಜ್ಞಾನಿಗಳಾದ ಋಷಿಕೆಯರು ಇದ್ರು, ಹೆಣ್ಮಕ್ಳಿದ್ರು, ದೊಡ್ಡ ಸಾಧನೆ ಮಾಡಿದವರಿದ್ರು, ಅವರು ಕೂಡ ವೇದಗಳಲ್ಲಿ ಮಂತ್ರಗಳು ರಚನೆ ಮಾಡಿದ್ರು ಅಂತ ಒಪ್ತಾರೆ. ಋಗ್ವೇದ ಕೆಲವರ ಹೆಸರುಗಳನ್ನು ಇಡ್ತದೆ, ಆ ಹೆಣ್ಮಕ್ಳ ಹೆಸರು ಋಗ್ವೇದ ದಾಖಲೆ ಮಾಡ್ತದೆ. ಅವ್ರ ಹೆಸರು ಲೋಪಮುದ್ರ, ಅಪಾಲ, ಕದ್ರು, ವಿಶ್ವಾವರ, ಘೋಷ, ಜುಹು, ವಾಗಂಬ್ರಿಣಿ, ಪೌಲೋಮಿ, ಯಮಿ, ಇಂದ್ರಾಣಿ, ಸಾವಿತ್ರಿ ಮತ್ತು ದೇವಯಾನಿ, ಇಷ್ಟು ಹೆಸರುಗಳು ಋಗ್ವೇದದಲ್ಲಿ ಬರ್ತವೆ. ಋಷಿಕೆಯರು ಅಂತ, ಅವರೆಷ್ಟು ಸಾಧನೆ ಮಾಡಿದ್ರು, ಅವರು ಕೂಡ ಮಂತ್ರಗಳನ್ನು ರಚನೆ ಮಾಡ್ತಾ ಇದ್ರು ಅಂತ. ಸಾಮವೇದ ಕೆಲವರನ್ನು ಹೇಳುತ್ತೆ, ಸಾಮವೇದ ನೋಧ, ಅಕೃಷ್ಟ ಭಾಷಾ, ಸಿಕತ ನಿರಾವರಿ ಮತ್ತು ಗೋಪಾಯನ ಅಂತ ಹೆಣ್ಮಕ್ಳ ಹೆಸರು ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ನಮ್ಮಲ್ಲೊಂದು ಮಾತು ಉಂಟು, ನಮ್ಮ ಹಿಂದೂ ಧರ್ಮ ಹೆಣ್ಮಕ್ಳಿಗೆ ಅವಕಾಶ ಕೊಡಲಿಲ್ಲ ಅಂತ. ಹಾಗಲ್ಲ, ಇಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ, ಬಹುದೊಡ್ಡ ಮಂತ್ರಗಳನ್ನು ರಚನೆ ಮಾಡಿದವರಿದ್ದಾರೆ, ಅವ್ರನ್ನ ಋಗ್ವೇದ ದಾಖಲೆ ಮಾಡುತ್ತೆ ಅಂತ ಓದಿದ್ರು. ನಮ್ಮ ಅಮರಸಿಂಹನ ಅಮರಕೋಶ ಏನಿದೆ, ಅವರು 7 ಥರದ ಋಷಿಗಳನ್ನು ಹೇಳ್ತದೆ. ನಮ್ಮ ಋಷಿಗಳಲ್ಲಿ 7 ಥರ ಇದ್ದಾರಂತೆ, 7 ಮಟ್ಟದ ಋಷಿಗಳಿದ್ದಾರಂತೆ. ಅವ್ರ ಹೆಸರು ಯಾವುದು ಅಂದರೆ, ಸೂತ್ರರ್ಷಿ, ಕಾಂದರ್ಷಿ, ಪರಮರ್ಷಿ, ಮಹರ್ಷಿ, ರಾಜರ್ಷಿ, ಬ್ರಹ್ಮರ್ಷಿ ಮತ್ತು ದೇವರ್ಷಿ. ಈ 7 ಥರದ ಋಷಿಗಳಿದ್ದಾರಂತೆ. ಅಮರಕೋಶ ಭಾಳ ಚಂದ ಅದು. 7 ಥರದ ಋಷಿಗಳಿದ್ದಾರಂತೆ, ಅವ್ರು ಯಾರ್ಯಾರು ಅಂತ ಹೇಳ್ತಾರೆ. ಮುಂದೆ ಅಮರಕೋಶ ಈ ಋಷಿಗಳ ಹೊರತಾಗಿ ಬೇರೆಗಳನ್ನು ಗುರುತಿಸ್ತದೆ. ಯತಿಗಳು, ಸನ್ಯಾಸಿಗಳು ಅಂತ, ಭಿಕ್ಷುಗಳು, ಪರಿವರಾಜಕರು, ತಪಸ್ವಿಗಳು, ಮುನಿಗಳು, ಬ್ರಹ್ಮಚಾರಿಗಳು, ಯತಿಗಳು ಅಂತ ಹೀಗೆ ಬೇರೆ ಗುರುತಿಸ್ತದೆ. ಋಷಿಗಳು ಮಾತ್ರ 7 ಕ್ಯಾಟಗರಿ ಋಷಿಗಳು. ಅದರಲ್ಲಿ ಅತ್ಯಂತ ಹೆಚ್ಚಿನದು ಅಂದರೆ ದೇವರ್ಷಿ ಅಂತ, ಅತ್ಯಂತ ಎತ್ತರದ ಪಟ್ಟ, ಅತ್ಯಂತ ಶ್ರೇಷ್ಠ ಋಷಿ ಸ್ಥಾನ. ಈ ದೇವರ್ಷಿಗಳು ಯಾರು, ಬ್ರಹ್ಮಜ್ಞಾನವನ್ನು ಪೂರ್ತಿ ಪಡ್ಕೊಂಡು ದೇವತೆಗಳಿಗೂ ತಿಳಿಸುವಂಥ ಶಕ್ತಿ ಇದ್ದವರು. ನೋಡಿ, ಬರೀ ದೇವತೆಗಳು ಹೋಗೋದಲ್ಲ, ದೇವತೆಗಳಿಗೂ ತಿಳಿಸುವಂಥ ಶಕ್ತಿ ಇದ್ದವರು ದೇವರ್ಷಿಗಳು. ಅವರು 3 ಲೋಕದಲ್ಲೂ ಸಂಚಾರ ಮಾಡೋಕ್ಕೆ ಶಕ್ತಿ ಇದ್ದಂಥವ್ರು. ನಾರದ ಮಹರ್ಷಿಗಳು ಅಂಥ ಒಬ್ಬ ದೇವರ್ಷಿ, ಅಂದರೆ ದೇವತೆಗಳಿಗೂ ಬುದ್ಧಿ ಹೇಳುವಂಥವ್ರು ಅವರಿದ್ದರು. ಬ್ರಹ್ಮರ್ಷಿ 2ನೇದವರು. ಬ್ರಹ್ಮರ್ಷಿ ಅಂದರೆ ಇವರು ಕೂಡ ಬ್ರಹ್ಮಜ್ಞಾನವನ್ನು ಪಡೆದವರೇ. ಒಂದೇ ವ್ಯತ್ಯಾಸ ಅಂದರೆ ಅವರು ಭೂಮಿಯ ಮೇಲೆ ಮಾತ್ರ ವಾಸ ಮಾಡ್ತಾ ಆಗಾಗ ದೇವಲೋಕಕ್ಕೆ ಹೋಗಿ ಬರೋರು, ಆಗಾಗ ದೇವಲೋಕಕ್ಕೆ ಹೋಗಿ ಬರೋರು. ಡಿಫ್ರೆನ್ಸ್ ಎಷ್ಟು ಚೆಂದ ಮಾಡಿಟ್ಟಿದ್ದಾರೆ ಅಮರಕೋಶದಲ್ಲಿ ಅಂದರೆ, ದೇವರ್ಷಿಗಳು ಅಲ್ಲೇ ಇರೋರು, ಅವ್ರು ಎಲ್ಲಿ ಬೇಕಾದರೂ ಹೋಗ್ಬೋದು. ದೇವತೆಗಳಿಗೆ ಬುದ್ಧಿ ಹೇಳಬಲ್ಲವರು, ತಿದ್ದಬಲ್ಲವರು ಅವರೆಲ್ಲ. ಅವ್ರು ನಾರದರು, ನಾರದ ಮಹರ್ಷಿಗಳು. ಇನ್ನೊಬ್ಬರು ಈ ಬ್ರಹ್ಮರ್ಷಿಗಳು ಅಂತ, ಬ್ರಹ್ಮಜ್ಞಾನದಲ್ಲಿ ವ್ಯತ್ಯಾಸ ಇಲ್ಲ, ಅವ್ರಿಗೂ ಬ್ರಹ್ಮಜ್ಞಾನ ಆಗಿದೆ, ಆದರೆ ಅವ್ರ ಭೂಮಿ ಮೇಲೆ ಇದ್ದು ಜನರ ಕಲ್ಯಾಣಕ್ಕೋಸ್ಕರ ಬದುಕಿ ಆಗಾಗ ಬೇಕಾದ್ರೆ ದೇವಲೋಕಕ್ಕೆ ಹೋಗಿ ಬರುವಂಥವ್ರು, ಅಂಥವರು ನಮ್ಮ ವಶಿಷ್ಠರು. ವಶಿಷ್ಠರು ಅಂಥವ್ರು ಬ್ರಹ್ಮರ್ಷಿಗಳು. 3ನೇದು ರಾಜರ್ಷಿಗಳು ಅಂತ. ರಾಜರ್ಷಿಗಳು ಕೂಡ ಬ್ರಹ್ಮಜ್ಞಾನ ಪಡೆದವರೇ, ಆದರೆ ಬ್ರಹ್ಮರ್ಷಿಗಳ ಥರ ಅವರೆಲ್ಲ ಊರೂರು ಸುತ್ತಿರಲಿಲ್ಲ, ದೇಶ ಸುತ್ತಿರಲಿಲ್ಲ, ಒಂದು ರಾಜ್ಯಕ್ಕೆ ಮಾತ್ರ ಇದ್ದು ಆ ದೇಶಕ್ಕೆ ರಾಜ್ಯಭಾರ ಕೂಡ ಮಾಡ್ತಾ ಆಡಳಿತವನ್ನು ನಡೆಸ್ತಾ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋರು. ಇದು ಬಹಳ ಕಷ್ಟದ ಕೆಲಸ ಇದೆ.
1: ಸೃಷ್ಟಿಕರ್ತ, ಲೋಕಕರ್ತ, ಸರ್ವ ಕಾರಣಕರ್ತ,
0: ಯಾವುದಾದ್ರೂ ಒಂದು ಮಾಡ್ಬೋದು, ರಾಜ್ಯಭಾರ ಮಾಡೋದಾಗ್ಲಿ, ಅಧ್ಯಾತ್ಮ ಚಿಂತನೆ ಮಾಡೋದಾಗ್ಲಿ, ಎರಡನ್ನೂ ಮಾಡಿದವರು. ಅಧ್ಯಾತ್ಮ ಸಾಧನೆಯಲ್ಲಿ ಎತ್ತರದ ಮಟ್ಟವನ್ನು ಮುಟ್ಟಿದ್ರು ಕೂಡ ರಾಜ್ಯದ ಒಳ್ಳೆಯದಕ್ಕೋಸ್ಕರ ಚಿಂತೆ ಮಾಡುವಂಥವ್ರು ಇವು ರಾಜರ್ಷಿಗಳು ಅಂತ. ಜನಕ ಮಹಾರಾಜ ಅಂಥ ರಾಜರ್ಷಿ ಆಗಿದ್ರು ಅಂತ. ಮಹರ್ಷಿಗಳು ಬರ್ತಾರೆ. ಮಹರ್ಷಿಗಳು ಕೂಡ ಬ್ರಹ್ಮಜ್ಞಾನ ಪಡೆದವರೇ, ಬೇಸಿಕ್ ಕ್ವಾಲಿಫಿಕೇಶನ್ ಎಲ್ಲ ಒಂದೇ, ಬ್ರಹ್ಮಜ್ಞಾನ ಪಡೆದವರು. ಆದರೆ ಅವರು ರಾಜ್ಯದಲ್ಲಿ ಇರೋರಲ್ಲ, ಬೇರೆ ಬೇರೆ ಲೋಕಗಳಲ್ಲಿ ಓಡಾಡೋರಲ್ಲ, ತಾವಾಗಿ ಒಂದು ಪ್ರದೇಶದಲ್ಲಿ ಹಿಮಾಲಯದಲ್ಲಿ ಯಾವ್ದು ಕಡೆ ಇದ್ದು ಅಧ್ಯಯನ ಮಾಡ್ತಾ ಸಾಧನೆ ಮಾಡ್ತಾ ಆ ಸಾಧನೆಯ ಫಲ ಜನರಿಗೆ ಮುಟ್ಟೋ ಹಾಗೆ ನೋಡ್ಕೊಳ್ಳುವಂಥವ್ರು. ಅವರು

ಕಾಡಲ್ಲೇ ಇರೋರು ಅಥವಾ ಅದರಲ್ಲಿರೋ ಗುಹೆಯಲ್ಲಿರುವಂಥವ್ರು, ಅವರು ಮಹರ್ಷಿಗಳು, ಸಾಮಾನ್ಯರಿಗೆ ಬೋಧೆ ಕೊಡುವಂಥವ್ರು. ಅದಾದ್ಮೇಲೆ ಪರಮರ್ಷಿಗಳು, ಕಾಂದರ್ಷಿಗಳು ಮತ್ತು ಸೂತ್ರಶ್ರೀಗಳು, ಅವರಿನ್ನೂ ಸಾಧನೆಯ ಬೇರೆ ಬೇರೆ ಹಂತದಲ್ಲಿರೋರು, ಬ್ರಹ್ಮಜ್ಞಾನವನ್ನು ಮುಟ್ಟದೇ ಇರುವಂಥವ್ರು. ಎಷ್ಟು ಚಂದ ಲೆವೆಲ್ ಮಾಡಿ ಇಟ್ಬಿಟ್ಟಿದ್ದಾರೆ ನೋಡಿ, ಅಮರಕೋಶದಲ್ಲಿ ದೇವರ್ಷಿಯಿಂದ ಹಿಡ್ಕೊಂಡು ಸೂತ್ರಋಷಿವರೆಗೂ 7 ಲೆವೆಲ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಥರದ ಸನ್ಯಾಸಿಗಳಿದ್ರು, ಋಷಿಗಳಿದ್ರು ನಮ್ಮಲ್ಲಿ ಎಂದು. ಈ ಋಷಿಗಳೊಳಗೆ ಅತ್ಯಂತ ಒಂದು ರಹಸ್ಯಮಯವಾದಂಥ ಒಂದು ಗುಂಪಿದೆ, ಅತ್ಯಂತ ರಹಸ್ಯವಾದಂಥದ್ದು ಮತ್ತು ಅತ್ಯಂತ ಬೋಧಪ್ರದವಾದಂಥ ಒಂದು ಗುಂಪಿದೆ, ಅದು 7 ಋಷಿಗಳ ತಂಡ. 7 ಋಷಿಗಳು ಮಾತ್ರ ಇರುವಂಥದ್ದು, ಅದನ್ನು ಸಪ್ತರ್ಷಿಗಳು ಅಂತ ಗುರುತಿಸ್ತಾರೆ. ಇದನ್ನು ತಮರಿಸ್ಬೇಕಾದ್ರೆ ಬಹಳ ಚಂದ, ಎಷ್ಟು ಸಿಸ್ಟಮ್ಯಾಟಿಕ್ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ, ಋಷಿಗಳೊಳಗೆ 7 ಕ್ಯಾಟಗರಿ ಆಯಿತು, ಅದರೊಳಗೆ ಅತ್ಯಂತ ಗೂಢವಾಗಿರುವಂಥದ್ದು, ಅತ್ಯಂತ ಶಕ್ತಿಶಾಲಿಯಾದದ್ದು ಅಂದರೆ ಸಪ್ತರ್ಷಿಗಳ ಗುಂಪು ಅಂತ ಹೇಳ್ತಾರೆ. ಯೋಗ ಸಾಧನೆಯಲ್ಲಿ ನಾವು ಹೇಗೆ 7 ಚಕ್ರ ಅಂತ ಹೇಳ್ತೀವೋ, ಮೂಲಾಧಾರದಿಂದ ಸಹಸ್ರಾರವರೆಗೂ 7 ಚಕ್ರಗಳು ಅಂತ ಹೇಳ್ತೀವೋ, ಹಾಗೆ ಈ 7 ಸಪ್ತರ್ಷಿಗಳಿದ್ದಾರೆ. ಇವರು ಸಪ್ತರ್ಷಿಗಳು ಬಹಳಷ್ಟು ಜನ ಬ್ರಹ್ಮನ ಮಾನಸ ಪುತ್ರರು ಅಂತ ಕರೀತಾರೆ, ಮಾನಸಪುತ್ರರು. ಒಂದೊಂದು ಮನ್ವಂತರಕ್ಕೆ ಒಂದೊಂದು ಋಷಿ ಸಮೂಹ ಇರ್ತದೆ. ಇನ್ನ ಸ್ವಲ್ಪ ಹೇಳಬೇಕು ಹೇಗೆ ಅಂತ, ಮುಂದೆ ಹೇಳ್ತೀನಿ ಹೇಗೆ ಅಂತ. ಒಂದು ಮನ್ವಂತರ ಅಂದ್ರೆ ಎಷ್ಟು ವರ್ಷ? ಒಂದು ಮನ್ವಂತರ ಅಂದ್ರೆ 4 ಯುಗಗಳು ಸೇರ್ಬೇಕು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇವು 4 ಸೇರಿದ್ರೆ ಒಂದು ಮನ್ವಂತರ. ಅದನ್ನು ವರ್ಷದ ಲೆಕ್ಕದಲ್ಲಿ ಹೇಳೋದಾದ್ರೆ 30,67,20,000 ವರ್ಷಗಳು. 30,67,20,000 ವರ್ಷ ಅಂದ್ರೆ ಒಂದು ಮನ್ವಂತರ. ಈ ಸಪ್ತರ್ಷಿಗಳ ಹೆಸರುಗಳು ಬಂದಿದ್ದಾವೆ ಬೇರೆ ಬೇರೆ ಕಡೆ, ಬೃಹತ್ ಸಂಹಿತೆಯೊಳಗಿದೆ, ಮಹಾಭಾರತದಲ್ಲಿ, ಕೃಷ್ಣ ಯಜುರ್ವೇದದಲ್ಲಿ ಆ ಸಪ್ತರ್ಷಿಗಳ ಹೆಸರು ಬರ್ತಾರೆ. ಒಂಚೂರು ತಕರಾರು ಇದೆ ಅಲ್ಲಿ, ಲಿಸ್ಟ್ ಹೊಂದಲ್ಲ ಕೆಲವೊಂದ್ಸಲ, ಯಾಕಂದ್ರೆ ಶತಪಥ ಬ್ರಾಹ್ಮಣ ಮತ್ತು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ಹೆಸರುಗಳು ಯಾವುದು ಅಂದ್ರೆ ಕಶ್ಯಪ, ಭಾರದ್ವಾಜ. ಋಷಿಗಳ ಹೆಸರನ್ನು ಕೇಳಿದ್ದೀವಿ ನಾವು ಇದನ್ನು, ಕಶ್ಯಪ, ಭಾರದ್ವಾಜ, ಅತ್ರಿ, ಗೌತಮ, ಜಮದಗ್ನಿ, ವಶಿಷ್ಠ ಮತ್ತು ವಿಶ್ವಾಮಿತ್ರ, 7 ಹೆಸರುಗಳು. ಆದರೆ ಜೈಮಿನಿಯ ಬ್ರಾಹ್ಮಣದಲ್ಲಿ ಬರುವಂತಹ ಹೆಸರು ಸ್ವಲ್ಪ ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸ ಇಲ್ಲ, ಅಲ್ಲೊಂದಿರೋದು ಹೆಸರು ಚೇಂಜ್ ಇದೆ. ಅಗಸ್ತ್ಯ ಬರ್ತಾರೆ ಇದರೊಳಗೆ, ಅತ್ರಿ, ಭಾರದ್ವಾಜ, ಗೌತಮ, ಜಮದಗ್ನಿ, ವಶಿಷ್ಠ, ವಿಶ್ವಾಮಿತ್ರ ಸೇಮ್ ಇದ್ದಾರೆ. ಅಗಸ್ತ್ಯ ಬಂದರು, ಅಲ್ಲಿ ಕಶ್ಯಪನ ಬದಲು ಅಗಸ್ತ್ಯ ಬಂದರು. ನಂತರ ಗೋಪಥ ಬ್ರಾಹ್ಮಣ ಅಂತ ಬರ್ತದೆ, ಗೋಪಥ ಬ್ರಾಹ್ಮಣದಲ್ಲಿ ಬರುವ ಹೆಸರುಗಳು ವಶಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಗೌತಮ, ಭಾರದ್ವಾಜ. ಕೆಲವೊಂದು ಇಲೆಕ್ಟೆಡ್ ಅನ್ಅಪೋಸ್ಡ್, ಅವರೇನು ತೊಂದರೆ ಇಲ್ಲ, ಅವ್ರು ಯಾರು ಕಾಂಪಿಟೇಷನ್ ಇಲ್ಲ, ಅವರೆಲ್ಲ ಬಂದ್ಬಿಡ್ತಾರೆ. ಕೆಲವೊಂದು ಹೆಸರು ಮಾತ್ರ ಬರುತ್ತೆ, ಗುಂಗು ಅಂತ ಬರುತ್ತೆ, ಗುಂಗು, ಅಗಸ್ತ್ಯ ಮತ್ತು ಕಶ್ಯಪ ಅಂತ ಬರ್ತದೆ, ಬೇರೆ ಬೇರೆ ಹೆಸರು ಬರ್ತವೆ. ಆಗಲೇ ಹೇಳಿದ ಹಾಗೆ ಬ್ರಹ್ಮನಿಗೆ ಒಂದು ಹಗಲು ಅಂದ್ರೆ ಕಲ್ಪ ಅಂತ ಕರೀತೇವೆ. ಒಂದು ಹಗಲು, 12 ತಾಸು ಹಗಲು, 12 ತಾಸು ರಾತ್ರಿ, ಬ್ರಹ್ಮನ ಒಂದು ದಿವಸ ಅಲ್ಲ, ಬರೀ ಒಂದು ಹಗಲು. ಒಂದು ಹಗಲನ್ನ 14 ಮನ್ವಂತರಗಳನ್ನಾಗಿ ಮಾಡಿದ್ದಾರಂತೆ. ಅಂದ್ರೆ ಬ್ರಹ್ಮನ ಡ್ಯೂರೇಷನ್ ಎಷ್ಟಿದೆ ನೋಡಿ, ಬ್ರಹ್ಮನ ಒಂದು ಹಗಲು ಅಂದ್ರೆ 14 ಮನ್ವಂತರಗಳು. ಒಂದೊಂದು ಮನ್ವಂತರಕ್ಕೆ ಒಬ್ಬ ಪುಣ್ಯ ಪುರುಷ ಇಂದ್ರ ಆಗಿ ಬರ್ತಾನೆ, ಒಂದು ಮನ್ವಂತರಕ್ಕೆ ಒಬ್ಬ ಇಂದ್ರ ಬರ್ತಾನೆ. ಆ ಇಂದ್ರನಿಗೆ ಸಹಾಯಕರಾಗಿ, ಮಾರ್ಗದರ್ಶಕರಾಗಿ 7 ಜನ ಋಷಿಗಳಿರ್ತಾರೆ. ಇದೊಂಥರ ಅಡ್ವೈಸರಿ ಗ್ರೂಪ್. ಇಂದ್ರ ಮನ್ವಂತರಕ್ಕೊಬ್ಬ ಮುಖ್ಯ ಆದರೆ ಅವನಿಗೆ ಸಹಾಯಕರಾಗಿ, ಮಾರ್ಗದರ್ಶಕರಾಗಿ 7 ಜನ ಋಷಿಗಳು ಬರ್ತಾರೆ, ಅವರನ್ನು ಸಪ್ತಋಷಿಗಳು ಅಂತ ಕರೀತಾರೆ. ಅಂದರೆ ಒಂದು ಮನ್ವಂತರಕ್ಕೆ ಒಂದು ಋಷಿಗಳ ಗುಂಪು. ಈಗ ನಮಗಿರುವಂಥ ನಡೀತಾ ಇರೋದು ಶ್ವೇತ ವರಾಹ ಕಲ್ಪ ನಡೀತಾ ಇರೋದು, ಅದರೊಳಗೆ 6 ಮನ್ವಂತರ ಮುಗಿದು ಹೋಗಿದ್ದಾವೆ. ಈಗ 14 ಅಲ್ವ ಒಟ್ಟು, ಅದರಲ್ಲಿ 6 ಮುಗಿದು ಹೋಗಿದ್ದಾವೆ, 7ನೇ ನಡೀತಾ ಇದೆ. ಆ 7ನೇದು ಯಾವುದು? ವೈವಸ್ವತ ಮನ್ವಂತರ ಅಂತ ಕರಿತೀವಿ ಇದನ್ನು. ಇದು ವೈವಸ್ವತ ಮನ್ವಂತರ. ನೀವು ಮಂತ್ರ ಅನ್ಬೇಕಾದ್ರೆ ಬಿಡು, ವೈವಸ್ವತ ಮಂತ್ರ, ಕಲಿಯುಗೆ, ಪ್ರಥಮಚರಣೆ, ಭರತ ವರ್ಷ, ಭರತ ಕಂಡೆ ಹೇಳ್ಕೊಂಡು ಹೋಗ್ತೀವಲ್ಲ, ಹಾಗೆ ವೈವಸ್ವತ ಮನ್ವಂತರ ನಡೀತಾ ಇದೆ. ಈಗ ಈ ವೈವಸ್ವತ ಮನ್ವಂತರದ ಅಧಿಕಾರಾವಧಿ ಒಂದು ಮನ್ವಂತ, ಈ ಸಪ್ತರ್ಷಿಗಳು ಯಾರಿದ್ದಾರೆ, ಈ ಮನ್ವಂತರಕ್ಕೆ ಯಾರಿದ್ದಾರೆ ಅಂತ ಅದನ್ನು ಕೊಡ್ತಾರೆ. ಈ ಮನ್ವಂತರದ ಸಪ್ತರ್ಷಿಗಳು ಯಾರು ಅಂದ್ರೆ ಕಶ್ಯಪ, ಅತ್ರಿ, ವಶಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಮತ್ತು ಭಾರದ್ವಾಜ. ಈ 7 ಜನ ವೈವಸ್ವತ ಮನ್ವಂತರದ ಸಪ್ತರ್ಷಿಗಳು. ಇವರ ಅವಧಿ ಎಷ್ಟು ಅಂತ ಹೇಳಿದ್ನಲ್ಲ ಆಗಲೇ ನಾನು, 30,67,20,000 ವರ್ಷಗಳು. ಸಪ್ತರ್ಷಿಗಳು ಎಷ್ಟು ದೊಡ್ಡವರು ಅಂದ್ರೆ ಉಳಿದ ಋಷಿಗಳು ಆಗಲ್ಲ, ಸಪ್ತರ್ಷಿಗಳು ದೇವತೆಗಳಿಗಿಂತ ದೊಡ್ಡವರು ಅಂತ. ದೇವತೆಗಳಿಗೆ ತಿದ್ದು ಅಂಥವ್ರು, ಅವರಿಗೆ ಪಾಠ ಹೇಳುವಂಥವ್ರು, ಅಷ್ಟು ಮಟ್ಟಿಗೆ ಗೆದ್ದಿದ್ದಾರೆ ಸಪ್ತರ್ಷಿಗಳು. ಮಾತ್ರ ಆ ಸುಪ್ರೀಂ ಪವರ್ ಇದೆ, ಅವ್ರು ಇಡೀ ವಿಶ್ವವನ್ನ ಗಮನ ನೋಡ್ತಾ ಧರ್ಮದ ನಿಯಮಗಳನ್ನ ಸರಿಯಾಗಿ ಪಾಲನೆ ಆಗ್ತಾ ಇದೆಲ್ಲ ನೋಡ್ಬೇಕು. ಇಂದ್ರನಿಗೆ ಸಹಾಯಕರಾಗಿ, ಮಾರ್ಗದರ್ಶಕರಾಗಿ ಇರಬೇಕಾದವರು. ಈ ಸಪ್ತರ್ಷಿಗಳಲ್ಲಿ ಒಬ್ಬರೇ ಒಬ್ಬರು ಕ್ಷತ್ರಿಯರಾಗಿದ್ದು ಮುಂದೆ ಬ್ರಹ್ಮರ್ಷಿಗಳಾದದ್ದು ಒಬ್ಬರೇ, ಅದು ವಿಶ್ವಾಮಿತ್ರ. ತಮ್ಮ ತಪಸ್ಸು ಸಾಧನೆಯ ಮೂಲಕ ಬ್ರಹ್ಮನಿಂದಲೇ ಬ್ರಹ್ಮರ್ಷಿ ಅಂತ ಅನಿಸ್ಕೊಂಡಂಥವ್ರು. ವಿಶಿಷ್ಟರು ಹೇಳ್ತಾರೆ, ಬ್ರಹ್ಮ ಕೂಡ ನೀವು ಬ್ರಹ್ಮರ್ಷಿ ಆಗಿದ್ದೀರಿ ಅಂತ ಹೇಳ್ತಾನೆ. ಅಂಥವರು ನಮ್ಮ ಇವತ್ತಿನ ಉಪನ್ಯಾಸ ಸರಣಿಯ ನಾಯಕರು. ನಾನು ಯಾಕೆ ಆರಿಸ್ಕೊಂಡೆ ಅಂತ ಹೇಳಬೇಕು, ವಿಶ್ವಾಮಿತ್ರನ ಯಾಕೆ ಆರಿಸ್ಕೊಂಡೆ ನಾನು ಮಾತಾಡೋದಕ್ಕೆ ಅಂತ. ವಶಿಷ್ಠನ ಆರಿಸ್ಕೋಬಹುದಾಗಿತ್ತು, ಚೆನ್ನಾಗಿತ್ತದು. ಇದು ಯಾಕೆ ಆರಿಸ್ಕೊಂಡೆ ಅಂದರೆ, ನಮ್ಮ ಶಶಿಕರನ್ ಹೇಳಿದ ಹಾಗೆ ಅತ್ಯಂತ

0: ಅವರ ಜೀವನ ಚರಿತ್ರೆ ಒಂದು ರೋಚಕವಾದಂಥದ್ದು ಅಂತ. ಅದಕ್ಕಿಂತ ಹೆಚ್ಚು ನನಗನಿಸಿದ್ದು 21ನೇ ಶತಮಾನದ ಯುವಕ ಯುವತಿಯರಿಗೆ ಆತ ಒಂದು ಮಾರ್ಗದರ್ಶಕರಾಗಬಹುದು ಅಂತ ಅನಿಸ್ತು ನನಗೆ. ಯಾಕೆ ಹೇಳ್ತೀನಿ ನಿಮಗೆಲ್ಲ ಗೊತ್ತಿದೆ, ಸಣ್ಣ ಸಣ್ಣ ಕಾರಣಕ್ಕೆ ಡಿಪ್ರೆಷನ್, ಈಗ ಅದು ಎಲ್ಲಿದೆ ಬಂತು ಡಿಪ್ರೆಷನ್, ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್. ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ ಇಲ್ಲಿ, ನನ್ನ ಸ್ನೇಹಿತರೊಬ್ಬರಿದ್ದಾರೆ ದೊಡ್ಡ ಮನಃಶಾಸ್ತ್ರಜ್ಞರು, ಅವರೊಂದು ಪೇಪರ್ ಪಬ್ಲಿಷ್ ಮಾಡಿದ್ರು, ಭಾರತದ ಮೆಟ್ರೋ ಸಿಟೀಸ್ ಅಂತ ಏನಿದಾವೆ ದೊಡ್ಡ ದೊಡ್ಡ ನಗರಗಳಲ್ಲಿ 4ನೇ 5ನೇ 6ನೇ ಕ್ಲಾಸಿನ ಮಕ್ಕಳಿಗೆ ಡಿಪ್ರೆಷನ್ ಆಗ್ತಿದೆ. ನನಗೆ ಆಶ್ಚರ್ಯ, ಅದು ಡಿಪ್ರೆಸ್ ಆಗೋದಕ್ಕೆ ಒಂದು ಕಾರಣ ಆದರೂ ಬೇಕಲ್ರಿ, ನೌಕರಿ ಸಿಗಲಿಲ್ಲ ಅಂತ ಡಿಪ್ರೆಷನ್ ಆಗಬೇಕು, ನೌಕರಿ ಕಳ್ಕೊಂಡೆ ಅಂತ ಆಗಬೇಕು, ಹುಡುಗಿನ ಪ್ರೀತಿ ಮಾಡಿದ್ದಕ್ಕೆ ನಾನು ಒಪ್ಪಲಿಲ್ಲ ಅಂತ ಡಿಪ್ರೆಷನ್ ಆಗಬೇಕು, ಏನೋ ಕಾರಣ ಇರಬೇಕಲ್ಲ. ಈ 4ನೇ 5ನೇ 6ನೇ ಕ್ಲಾಸಿನ ಮಕ್ಕಳಿಗೆ ಏನು ಡಿಪ್ರೆಷನ್ ಆಗಿರಬೇಕು ಕಾರಣ? ಆತ ಹಿಡಿದಿದ್ದಾರೆ ಏನು ಅಂತ ಗೊತ್ತಾ, ಫೇಸ್ಬುಕ್ ಅಂತ. ನನ್ನ ನಂಬಲಿಕೆ ಆಗಲಿಲ್ಲ, ಅದೇ ಹಂಗ್ರಿ ಅಂತ ಕೇಳಿದೆ. ಹುಡುಗರಿಗೆ ಎಷ್ಟು ಹುಚ್ಚಿಡಿದ್ಬಿಟ್ಟಿದೆ ಫೇಸ್ಬುಕ್ ಅಂತಂದರೆ, ಈಗ ಫೇಸ್ಬುಕ್ ಹೋಯ್ತು ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟಿದೆ. ಮತ್ತೆ ಮುಂದೆ ಫೇಸ್ಬುಕ್ ಹೆಂಗಾಗಿದೆ ಅಂದರೆ, ನಾನೊಂದು ಪಿಕ್ಚರ್ ಹಾಕಿದ್ದೆ, ನನ್ನ ಗೆಳೆಯನಿಗೆ 48 ಲೈಕ್ ಬಂದಿದೆ, ನನಗೆ 2 ಲೈಕ್ ಬಂದಿದ್ದಾವೆ ಅಂತ. ಅದು ಕೆಟ್ಟ ಅನ್ಸ್ಕೊಳು, ಡಿಪ್ರೆಷನ್, ಕಾಸ್ ಆಫ್ ಡಿಪ್ರೆಷನ್ ಅಂತ. ಆತ ಮನುಷ್ಯ ಮೊದಲು ನಂಬಲಿಲ್ಲ ನಾನು. ಆತ ತುಂಬ ರಿಸರ್ಚ್ ಮಾಡಿದ್ದಾರೆ, ಅವ್ರು ಹೇಳ್ತಾರೆ ನಿಮ್ಗೆ ನಂಬೋಕೆ ಸಾಧ್ಯ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಡಿಪ್ರೆಷನ್. ಅದು ಮಾತು ನಿಮ್ಗೆ ಗೊತ್ತಿರಬೇಕು, ಆ ಸಣ್ಣ ಮಕ್ಕಳಿಗೆ ಫೇಸ್ಬುಕ್ ಆಗೋ ಅಧಿಕಾರ ಇಲ್ಲ, ಅಪ್ಪ ಅಮ್ಮ ಮಾಡಿ ಕೊಟ್ಟಿರ್ತಾರೆ ಮಕ್ಕಳಿಗೆ ಬಳಸು ಅಂತ. ನನ್ನ ಮಕ್ಕಳ ಮೇಲೆ ಬೈತೀರಿ ಯಾಕಂದ್ರೆ ನೀವೇ ಮಾಡಿಕೊಟ್ಟದ್ದು ಫೇಸ್ಬುಕ್ಕು ಅಂದರೆ. ಇಂಥ ಸಣ್ಣ ಸಣ್ಣ ಕಾರಣ ಡಿಪ್ರೆಷನ್ ತಾವು ಕಂಡಿದ್ದೀರಿ, ಮಾರ್ಕ್ಸ್ ಬರಲಿಲ್ಲ ಪರೀಕ್ಷೆಯಲ್ಲಿ ಅಂತ ಹೋಗೋದು, ಅಮ್ಮ ಮೊಬೈಲ್ ಕೊಡಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇವಾಗ ನೋಡಿದ್ದೀವಿ ನಾವು ಬೇಕಾದಷ್ಟು ನೋಡ್ತಿದ್ದೀವಿ. ಯಾಕೆ ಹಿಂಗೆ ಇಷ್ಟು ಅಶಕ್ತರಾಗ್ಬಿಟ್ವ ನಾವು, ಇದು ದುರ್ಬಲ ಹೃದಯಗಳಾಗ್ಬಿಟ್ವ, ಸಣ್ಣ ಸಣ್ಣ ಡಿಪ್ರೆಷನ್ ಟೆನ್ಷನ್ ಮಾಡ್ಕೋತೀವಲ್ಲ ಯಾಕೆ? ಹಾಗಾದರೆ ವಿಶ್ವಾಮಿತ್ರರು ಏನು ಮಾಡಬೇಕಾಗಿತ್ತು? ಎಂತೆಂಥ ಸೋಲುಗಳನ್ನು ಕಂಡವರು, ಎಂತೆಂಥ ಚಾಲೆಂಜನ್ನು ಕಂಡವರು, ಮತ್ತೆ ಹಠ ಹಿಡಿದು ಬ್ರಹ್ಮರ್ಷಿ ಆದ್ರಲ್ಲ ಅವರು, ಅದು ಏನು ಸುಲಭ ಇತ್ತಾ? ಒಬ್ಬ ಕ್ಷತ್ರಿಯನಾದಂಥ ಕೌಶಿಕ ಹೋಗಿ ಬ್ರಹ್ಮರ್ಷಿ ಆಗೋದು ಸುಲಭನ? ಎಷ್ಟು ಅಡೆತಡೆ ಬಂದಿರಬೇಕು ಅವರಿಗೆ, ಯಾಕೆ ಡಿಪ್ರೆಷನ್ ಆಗಲಿಲ್ಲ ಅವರಿಗೆ? ನಾನು ಅದು ಪ್ರಶ್ನೆ ಕೇಳಬೇಕಾದದು, ಅದನ್ನು ಹುಡುಗರಿಗೆ ಮಾದರಿ ಅಂತ ಕೊಡಬೇಕಾಗಿದೆ ನನಗೆ. ಏನು ಅಂದರೆ, ಅದಕ್ಕೆ ಗುಂಡಪ್ಪನವರೊಂದು ಅದ್ಭುತ ಬರೀತಾರೆ ಕಗ್ಗದಲ್ಲಿ,
1: ವಿಶ್ವಾಮಿತ್ರೋ ಬ್ರಹ್ಮವೇತ್ತ ಸೃಷ್ಟಿ ಸೃಷ್ಟಿ ಪ್ರತಿಖ್ಯಾತ.
0: ಏಸು ಸಲ ತಪವಗೈದು ಏಸು ಬಿನ್ ಬನ್ನವನಂತೂ ಕೌಶಿಕಂ ಬ್ರಹ್ಮರ್ಷಿ ಪದ ಕರುಹನಾದನು. ವಿಶ್ವಾಮಿತ್ರ ಬಗ್ಗೆ ಗುಂಡಪ್ಪನವರು ಬರೀತಾರೆ ಕಗ್ಗದಲ್ಲಿ, ಏಸು ಸಲ ತಪವಗೈದು ಎಷ್ಟು ಸಲ ತಪಸ್ ಮಾಡಿದ್ದೋ, ಏಸು ಬಂದವನ ಅಂತೂ ಎಷ್ಟು ಕಷ್ಟಪಟ್ಟನೋ, ಕೌಶಿಕಂ ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾದನು. ಬ್ರಹ್ಮರ್ಷಿ ಪದಕ್ಕೆ ಅರ್ಹ ಆದ. ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಘಾಸಿ ಪಡ್ತದೆ ಜೀವ, ಬದುಕಿರ್ಬೇಕಾದ್ರೆ ಘಾಸಿ ಆಗಲೇಬೇಕದು. ಯಾವುದೋ ಒಂದು ತೊಂದರೆ, ತೊಂದರೆ ಅಂದರೆ ಬೇರೆ ದುಃಖ ಅಂತಲ್ಲ, ಸುಖ ಕೂಡ ತೊಂದರೆ. ಅದಕ್ಕೆ ಹೇಳ್ತಾರೆ ಸುಖ ದುಃಖ ಅನ್ನೋದು ಎರಡೂ ಒದೆ ಇದ್ದಂಗಂತೆ, ಒದೇನೇ ಅವು. ಸುಖಾನ್ ಕಿಕ್ ಆಫ್ ಜಾಯ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದನ್ನು. ಅಂದರೆ ಸುಖಾನೂ ತೊಂದರೆನೆ ದುಃಖಾನೂ ತೊಂದರೆನೆ. ಅದು ಹೇಳ್ತಾರಲ್ಲ ಒಂದು ಭಾಳ ಹಳೆಯದು ಹೇಳ್ತಾರೆ, ತುಂಬ ಸುಖ ಆದರೂ ಆತ್ಮಹತ್ಯೆ ಇದು ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತಂತೆ. ತುಂಬ ಸಂತೋಷ ಬಂದರೆ, ಯಾರೋ ಹೇಳ್ತಿದ್ರು ನನಗೊಬ್ರು, ಪೇಷಂಟ್ ಪಾಪ ಹುಷಾರಿಲ್ಲ ಅವನಿಗೆ, ಭಾಳ ನಾಜೂಕಾಗಿದೆ ಹೃದಯ, ಅವನಿಗೆ ಗಾಬರಿ ಆಗುವಂಥದ್ದು ಹೇಳಬೇಡಿ, ದುಃಖದ ಸಂಗತಿ ಹೇಳಬೇಡಿ ಅಂದ್ರಂತೆ. ಆ ಡಾಕ್ಟ್ರು ಕೇಳಿದಂತೆ, ಸ್ವಾಮಿ ನಿಮಗೇನಾಗಿಲ್ಲ, ಆರಾಮಾಗಿದ್ದೀರಿ, ಕಲ್ಪನೆ ಮಾಡ್ಕೊಳ್ಳಿ ನೀವು ಲಾಟ್ರಿ ಟಿಕೆಟ್ ತೊಗೊಂಡಿದ್ದೀರಿ, ಅದಕ್ಕೆ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತೀವಿ? ಏನು ಮಾಡೋದಪ್ಪ, ಲಾಟ್ರಿ ಹತ್ತಿರ ಎಷ್ಟು ಬರುತ್ತೆ? 20, 100, 1000 ಬರುತ್ತೆ, ಯಾವುದೇ ದೇವಸ್ಥಾನಕ್ಕೆ ಹಾಕ್ಬಿಡ್ತೀನಿ ಅಂದರು. ಅಲ್ಲ ಜಾಸ್ತಿ ಬಂದರೆ ಏನು ಮಾಡ್ತೀರಿ? ಅವು ಎಷ್ಟು ಬರ್ಬೋದು? 1 ಲಕ್ಷ ಬಂದರೆ ಏನು ಮಾಡ್ತೀರಿ? ಬಂದರೆ ಅಡ್ಡಿ ಇಲ್ಲಪ್ಪ, ಏನೋ ಒಂದು ಪ್ರಯೋಜನ ಆಗುತ್ತೆ ಅದಕ್ಕೂ ಒಂದು ಅಂದರು. ಇನ್ನೂ ಜಾಸ್ತಿ ಬಂದರೆ ಏನು ಮಾಡ್ತೀರಿ? ನಿಧಾನಕ್ಕೆ ಹೆಚ್ಚಿಗೆ ಮಾಡ್ಬೇಕಲ್ಲ ಅವರು. ಅದಕ್ಕೆ ಅವ್ನು ಹೇಳಿದಂತೆ ಎಷ್ಟು ಬರ್ಬೋದು? 1 ಕೋಟಿ ಬಂದರೆ ಏನು ಮಾಡ್ತೀರಿ? ಕೋಟಿ ನಮಗೆ ಎಲ್ಲಿ ಬರ್ತಪ್ಪ ಅಂದರು. ಅಲ್ಲ ಬಂದಿದೆ ಅಂತ ಇಟ್ಕೊಳ್ಳಿ, ಆಯಿತು ಯಾವುದೋ ಒಂದು ಸಂಸ್ಥೆಗೆ ಮತ್ತು ಮನೆಗೆಲ್ಲ ಬೇಕಾಗ್ತದೆ ಕೊಡ್ತೀನಿ ಅಂದರು. 20 ಕೋಟಿ ಬಂದರೆ ಏನು ಮಾಡ್ತೀರಿ? ವೈದ್ಯರು ಕೇಳಿದರು. ಆ 20 ಕೋಟಿ ಬಂದರೆ ಅರ್ಧ ನಿನಗೆ ಕೊಡ್ತೀನಪ್ಪ ಅಂದರು. ಡಾಕ್ಟರ್ ಬಿದ್ದೋಗ್ಬಿಟ್ರು, ಇವ್ರೇನಾಗಲಿಲ್ಲ ಅಂದರೆ ಆ ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ಬಿಡ್ತು, 10 ಕೋಟಿ ನನಗೆ ಬಂದ್ಬಿಡ್ತಲ್ಲ ಅಂತ ಡಾಕ್ಟರ್ಗೆ. ಅದಕ್ಕೆ ಹೇಳ್ತಾರೆ ಸುಖ ಕೂಡ ಡೇಂಜರಸ್, ಅದು ಎಷ್ಟು ಘಾಸಿ ಪಡ್ತದೆ ಜೀವ ಬದುಕಿರೋವರೆಗೂ, ಆ ಘಾಸಿ ಪಡ್ತಾ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು, ಲೇಸಾಗಿ ಸಾತ್ಮವನು ಮಂಕುತಿಮ್ಮ, ಈ ಪ್ರತಿಯೊಂದು ಹೊಡೆತ ಬಿದ್ದ ಹಾಗೆ ನನ್ನ ಆತ್ಮ ಲೇಸಾಗ್ತಾ ಹೋಗ್ತದೆ ಅಂತ ಮಾಡಬೇಕು. ಗುಂಡಪ್ಪನ ಮಾತು ಬಹಳ ಚಂದ ಅದು. ಇಷ್ಟು ಕಷ್ಟಪಟ್ಟು ಕೌಶಿಕ ಬ್ರಹ್ಮರ್ಷಿ ಆಗಲಿಲ್ವಾ, ಅದನ್ನು ಹೇಗೆ ಸಹಿಸ್ಕೊಂಡು ಮೇಲೆ ಎದ್ರು ಅನ್ನೋದು ನಮ್ಮ ಮಕ್ಕಳಿಗೆ ಮಾದರಿ ಆಗಬೇಕು ಇವತ್ತು.

ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಬಿಎಲ್ ರೈಸ್ ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಕನ್ನಡ ಭಾಷೆ, ಸಾಹಿತ್ಯ, ಶಾಸನ ಎಂದೊಡನೆ ತಟ್ಟನೆ ನೆನಪಿಗೆ ಬರುವ ಹೆಸರೇ ಬೆಂಜಮಿನ್ ಲೂಯಿಸ್ ರೈಸ್ ರವರು. ಅವರು ನಮ್ಮ ನಾಡಿನ ಹಳೆಯ ಮೈಸೂರು ಪ್ರಾಂತ್ಯದ ಶಾಸನ ಶಾಸ್ತ್ರದ ಪಿತಾಮಹ ಎನ್ನಬಹುದು. ಶಾಸನಗಳ ಸಂಶೋಧನೆಯನ್ನ ಮೂಲಾಧಾರವಾಗಿಸಿಕೊಂಡು ಸಾಹಿತ್ಯ ಮತ್ತು ಇತಿಹಾಸಗಳಿಗೆ ನಿಖರ ರೂಪ ನೀಡಿದವರಲ್ಲಿ ಅವರು ಪ್ರಮುಖರು. ಇವರಿಗಿಂತ ತುಸು ಮುಂಚೆ ಜಾನ್ ಫ್ಲೀಟರು ಉತ್ತರ ಅಮೆರಿಕದ ಪ್ರದೇಶದಲ್ಲಿ ಕಾರ್ಯಕ್ಷೇತ್ರಕ್ಕೆ ಕೈಗೊಂಡ ಶಾಸನ ಸಂಗ್ರಹಕ್ಕೆ ಮೊದಲು ಮಾಡಿದರು. ಪುಸ್ತಕ ರೂಪದಲ್ಲಿ ಅನೇಕ ಸಂಪುಟಗಳು ಪ್ರಕಟಿಸಿದವರು ಮಾತ್ರ ಬೆಂಜಮಿನ್ ರೈಸ್. ತಮ್ಮೆಲ್ಲ ಅನ್ವೇಷಣೆಗಳನ್ನು ಎಫಿಗ್ರಾಫಿಕ್ ಕರ್ನಾಟಕ ಎಂಬ ಬೃಹತ್ ಸಂಪುಟಗಳಲ್ಲಿ ದಾಖಲಿಸಿ ಕನ್ನಡ ನಾಡಿನ ಸಂಶೋಧನಾ ಲೋಕಕ್ಕೆ ಭದ್ರ ತಳಪಾಯವನ್ನು ಹಾಕಿದರು. ಇದರ ಜೊತೆಗೆ ಸಾಹಿತ್ಯ ಲೋಕದಲ್ಲಿ ಆದಿಕವಿ ಮತ್ತು ಅನನ್ಯ ಪುರಾತನ ಗ್ರಂಥಗಳನ್ನು ಸಂಪಾದನೆ ಮಾಡಿದರು. ಪಂಪ ಭಾರತವನ್ನು ಲೋಕಕ್ಕೆ ಪರಿಚಯಿಸಿದ ಕೀರ್ತಿ ಅವರದ್ದಾಗಿದೆ. ಪರಮಾರ್ಶನ ಗ್ರಂಥವಾದ ಸಮಗ್ರ ಕನ್ನಡ ಕವಿ ಚರಿತ್ರೆಯನ್ನು ಆರ್ ನರಸಿಂಹಾಚಾರ್ಯರವರ ಇಂಗ್ಲಿಷ್ನಲ್ಲಿ ಅನುಮೋದಿಸುವ ಯೋಜನೆ ಇದ್ದಿತು. ಮೊದಲಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಮತ್ತು ನಿವೃತ್ತಿಯವರೆಗೆ ಸಂಶೋಧನೆಯನ್ನೇ ತಮ್ಮ ಪೂರ್ಣಾವಧಿ ಕೆಲಸವನ್ನಾಗಿ ಮಾಡಿಕೊಂಡರು. ನಿವೃತ್ತರಾಗಿ ಇಂಗ್ಲೆಂಡ್ಗೆ ಹೋದ ಮೇಲೂ ಕನ್ನಡ ಕೆಲಸ ಮುಂದುವರೆಸಿ ಕೊನೆಯುಸಿರುವವರೆಗೂ ತಮ್ಮ ಕಾಣಿಕೆ ಸಲ್ಲಿಸಿದರು. ಕನ್ನಡದ ಕಟ್ಟಾಳು ಬಿಎಲ್ ರೈಸ್ ರವರ ಕನ್ನಡದ ಸಂಬಂಧ ಒಂದು ತಲೆಮಾರಿಗಿಂತಲೂ ಮುಂಚಿನದು. ಬೆಂಜಮಿನ್ ಜನಿಸುವ ಮೊದಲೇ ಅವರ ತಂದೆ ಕರ್ನಾಟಕದಲ್ಲಿ ನೆಲೆಸಿದರು. ತಂದೆ ಕ್ರೈಸ್ತ ಮಿಷನರಿಯಾಗಿ

ಭಾರತೀಯರಲ್ಲಿ ಧರ್ಮ ಪ್ರಚಾರಕ್ಕೆ ಬಂದವರಾಗಿದ್ದರು. ಈಗಲೂ ಅವೆನ್ಯೂ ರೋಡ್ನಲ್ಲಿ ರೈಸ್ರವರ ಸ್ಮಾರಕ ಚರ್ಚು ಕೂಡ ಇದೆ. ಬಂದ ಕೂಡಲೇ ಜನಸಾಮಾನ್ಯರೊಡನೆ ಸುಲಭವಾಗಿ ಬೆರೆತು ಮುಕ್ತವಾಗಿ ಸಂವಹನ ನಡೆಸಲು ಕನ್ನಡ ಭಾಷೆ ಕಲಿತಿದ್ದರು. ಅಷ್ಟೇ ಅಲ್ಲ, ಕಲಿಸಲು ಕನ್ನಡದಲ್ಲಿ ಪಠ್ಯ ಪುಸ್ತಕಗಳನ್ನು ಇಲ್ಲವೆಂದು ತಾವೇ ಶಾಲಾ ಮಕ್ಕಳ ಉಪಯೋಗಕ್ಕಾಗಿ ಕನ್ನಡದಲ್ಲಿ ಪುಸ್ತಕ ಬರೆದರು. ರೈಸ್ರವರ ತಾಯಿ ಗಂಡನ ಕೆಲಸದಲ್ಲಿ ಸಹಕರಿಸಿದರು. ತಾವು ಕೂಡ ಕನ್ನಡ ಕಲಿತು ಸ್ಥಳೀಯ ಹೆಣ್ಣು ಮಕ್ಕಳ ಜೊತೆ ಸರಳವಾಗಿ ಬರೆಯುತ್ತಿದ್ದರು. ಅಕ್ಕಪಕ್ಕದಲ್ಲಿ ಮಕ್ಕಳನ್ನ ಸೇರಿಸಿ ಅವರಿಗೆ ಕನ್ನಡ ಅಕ್ಷರಾಭ್ಯಾಸ ಮಾಡಿಸುತ್ತಿದ್ದರು. ಹೀಗೆ ಮನೆಯಲ್ಲಿ ಸಂಪೂರ್ಣ ಕನ್ನಡದ ವಾತಾವರಣದಲ್ಲಿಯೇ ಬಿಎಲ್ ರೈಸ್ ಅವರ ಜನನವಾಯಿತು. ಆದ್ದರಿಂದ ರೈಸ್ ಕುಟುಂಬ ಕನ್ನಡ ನಾಡಿನೊಡನೆ ಅನೇಕ ದೇಶಗಳ ಒಡನಾಟ ಅವರಿಗೆ ಭಾಷೆಯ ಮೇಲೆ ಅಭಿಮಾನ ಮೂಡಿತು. ಬಿಎಲ್ ರೈಸ್ ಅವರು ಮೂಲತಃ ಬೆಂಗಳೂರಿಗರು ಎನ್ನಬಹುದು. ಅವರ ತಂದೆ ಬೆಂಜಮಿನ್ ಹೋಲ್ಟ್ ಅವರು ರೈಸರು ಇಂಗ್ಲೆಂಡಿನಿಂದ ಭಾರತಕ್ಕೆ ಬಂದಿದ್ದು. ಧರ್ಮೋಪದೇಶಕ್ಕೆ ಅವರು ಕಾರ್ಯಕ್ಷೇತ್ರ ಹಳೆ ಮೈಸೂರು ಪ್ರಾಂತ್ಯ. ಮನೆ ಮಾಡಿ ನೆಲೆಸಿದ್ದು ಬೆಂಗಳೂರಿನಲ್ಲಿ. ಅವರ ಮಗ ಬೆಂಜಮಿನ್ 1857 ಬೆಂಗಳೂರಿನಂತೆಯೇ ಜನಿಸಿದರು. ಕನ್ನಡ ಪರಿಸರದಲ್ಲಿ ಅವರು ಬೆಳೆದರು. ಬಿಎಲ್ ರೈಸ್ ರವರ ಬಾಲ್ಯವನ್ನೆಲ್ಲ ಬೆಂಗಳೂರಿನಲ್ಲಿ, ಹಾಗಾಗಿ ಕನ್ನಡವನ್ನ ಅವರು ಇಂಗ್ಲಿಷ್ಗಿಂತ ಹೆಚ್ಚಾಗಿ ಮಾತನಾಡಬಲ್ಲವರಾಗಿದ್ದರು. ಅವರು ಶಿಕ್ಷಣ ಪಡೆದಿದ್ದು ತಮ್ಮ ಮೂಲ ಸ್ಥಳವಾಗಿದ್ದ ಇಂಗ್ಲೆಂಡಿನ ಹ್ಯಾರೋ ನಗರದಲ್ಲಿ. ಆದರೆ ಮತ್ತೆ ಕನ್ನಡ ನಾಡಿಗೆ ಮರಳುವ ಆಶೆ ಪ್ರಬಲವಾಗಿ ಇತ್ತು. ಪದವೀಧರ ಮೇಲೆ ಕೆಲ ಕಾಲ ಅಲ್ಲಿಯೇ ಕೆಲಸ ಮಾಡುತ್ತಾ ICS ಪರೀಕ್ಷೆಗೆ ತಯಾರಿ ನಡೆಸಿದರು. ಒಂದೇ ವರ್ಷದಲ್ಲಿ ಹೈಯರ್ ಸೆಕೆಂಡರಿ ಕನ್ನಡ ಪರೀಕ್ಷೆಗೆ ಕುಳಿತರು. ಸುಲಭವಾಗಿ ಉತ್ತೀರ್ಣರಾದರು. ಅವರು ಕನ್ನಡ ಕಲಿಕೆ ಬರೀ ಇಲಾಖೆ ಪರೀಕ್ಷೆಗೆ ಸೀಮಿತವಾಗಿರಲಿಲ್ಲ. ಅವರು ಅತೀವ ಆಸಕ್ತಿಯಿಂದ ಕನ್ನಡದ ಅಧ್ಯಯನ ಮುಂದುವರೆಸಿದರು. ತಮ್ಮಲ್ಲಿ ಕನ್ನಡ ಪಂಡಿತರೊಡನೆ ಮುಕ್ತವಾಗಿ ಸಂವಹನ ನಡೆಸಿದರು. ಅವರಿಗೆ 1875 3 ವರ್ಷಗಳ ಕಾಲ ಮೈಸೂರು ಮತ್ತು ಕೊಡಗು ಸೀಮೆಯ ಶಾಲಾ ಇನ್ಸ್ಪೆಕ್ಟರ್ ಆಗಿ ನೇಮಕವಾಯಿತು. ಆಗ ಮುಖ್ಯ ಕಮಿಷನರ್ ಆಗಿದ್ದ ಬೌರಿಂಗ್ ಹಲವು ಶಾಸನಗಳ ಛಾಯಾಚಿತ್ರ ತೆಗೆಸಿದರು. ಅದೇ ಸಮಯದಲ್ಲಿ ಮೇಜರ್ ಡಿಕ್ಷನ್ಸ್ ರವರು ಹಲವು ಶಾಸನಗಳ ಭಾವಚಿತ್ರ ನೀಡಿ ಬಿಡುವಾದಾಗ ಭಾಷಾಂತರ ಮಾಡಲು ಕೋರಿದರು. ಅವರ ಶಾಸನ ಅಧೀನಕ್ಕೆ ಅದು ನಾಂದಿಯಾಯಿತು. ಅವರು ಹೈಗ್ರೌಂಡಿನಲ್ಲಿದ್ದ ನಿವೇಶನದಲ್ಲಿ ತಮ್ಮ ವಾಸಕ್ಕಾಗಿ ಸುಸಜ್ಜಿತ ಮನೆ ನಿರ್ಮಿಸಿಕೊಂಡು ಅವರ ಮನೆ ಈಗಿನ ಸ್ಯಾಕಿ ರೋಡ್ನಲ್ಲಿ ವಂಡರ್ ಮ್ಯಾನರ್ ಹೋಟೆಲ್ ಎಂದು ಈಗ ನಿರ್ಮಾಣಗೊಂಡಿದೆ. ಅವರ ಮೊದಲ ಮಗು ಅಲ್ಲಿಯೇ ಜನಿಸಿತು. ಈ ಅವಧಿಯಲ್ಲಿ ಅವರ ಶಾಸನ ಸಂಗ್ರಹದ ಆಸಕ್ತಿ ಚಿಗುರುಡೆಯಿತು. ಹೋದ ಊರುಗಳಲ್ಲೆಲ್ಲ ಶೈಕ್ಷಣಿಕ ತಪಾಸಣೆ ಜೊತೆ ಹಸ್ತಪ್ರತಿ ಸಂಗ್ರಹ, ಶಾಸನಗಳ ಸಮೀಕ್ಷೆ, ಅಧ್ಯಯನ ಮಾಡಲು ಮುಂದಾದರು. ಕನ್ನಡ ನಾಡಿಗೆ ಅವರು ಸಲ್ಲಿಸಿದ ಮಹಾನ್ ಕೊಡುಗೆಗೆ ಈ ಕೆಲಸವೇ ಮುನ್ನುಡಿ ಬರೆಯಿತು. ತಮ್ಮ ಆಸಕ್ತಿಯ ಫಲವಾಗಿ ಅವರು ಅಧಿಕಾರದ ಏಣಿಯನ್ನು ಬಹುಬೇಗನೆ ಹತ್ತಿದರು. ನಂತರ 15 ಕಾಲ ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದರು. ಹಾಗಂತೂ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಪ್ರದೇಶಗಳಲ್ಲಿ ಶಾಸನ ಮತ್ತು ಹಸ್ತಪ್ರತಿಗಳನ್ನು ಹುಡುಕುವುದೇ ಆದ್ಯ ಕೆಲಸವಾಯಿತು. ಆ ಸಮಯದಲ್ಲಿ ಹಳೆಗನ್ನಡದಲ್ಲಿದ್ದ ಶಾಸನಗಳ ಅಧ್ಯಯನವನ್ನು ವಿದ್ವಾಂಸರ ಸಹಾಯದಿಂದ ಮಾಡುತ್ತಿದ್ದರು. ಇವುಗಳನ್ನು ಸಂಗ್ರಹಿಸಿ ಅಧ್ಯಯನಕ್ಕೆ ಮೊದಲು ಮಾಡಿದರು. ಅವರ ಶಿಕ್ಷಣ ಆಸಕ್ತಿಯನ್ನು ಮತ್ತು ಶಿಕ್ಷಣ ಕ್ಷೇತ್ರದ ಪರಿಣಿತನ ಗಮನ ಬ್ರಿಟಿಷ್ ಸಮಗ್ರ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರುವ ಉದ್ದೇಶದಿಂದ ಅಂತರ್ ಶಿಕ್ಷಣ ಆಯೋಗದ ರಚಿಸಿತು. ರೈಸ್ ಅವರಿಗೆ ಆಯೋಗದ ಕಾರ್ಯದರ್ಶಿ ಸ್ಥಾನ ಕೊಡಲಾಯಿತು. ಇದೇ ವರ್ಷದಲ್ಲಿ ಶಿಕ್ಷಣ ವರದಿ ಸಿದ್ಧವಾಯಿತು. ಈ ಕೆಲಸ ಮುಗಿದ ಕೂಡಲೇ ಮೈಸೂರು ಸಂಸ್ಥಾನದಲ್ಲಿ ಹೊಸದಾಗಿ ಪ್ರಾರಂಭಗೊಂಡ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ವಿದ್ಯಾ ಇಲಾಖೆಯ ಹೊಣೆಯ ಜೊತೆಯಲ್ಲಿ ಪ್ರಭಾರಿಯಾಗಿ ನೋಡಿಕೊಳ್ಳಲು ನೇಮಕಗೊಂಡರು. ಹೊಸ ಹುದ್ದೆಯ ಕಾರ್ಯವನ್ನು ಅವರು ಯಶಸ್ವಿಯಾಗಿ ನಿರ್ವಹಿಸಿದರು. ಅವರ ಕಾರ್ಯತತ್ಪರತೆಯಿಂದ ಈ ಇಲಾಖೆಯು ಮಹತ್ವವನ್ನು ಮನಗೊಂಡ ಸರ್ಕಾರವು ಪುರಾತತ್ವ ಇಲಾಖೆಗೆ ಪೂರ್ಣಾವಧಿ ನಿರ್ದೇಶಕರಾಗಿ 1860 ನೇಮಿಸತೊಡಗಿತು. ಅಲ್ಲಿಂದ 17 ಕಾಲ ಅವರು ನಿವೃತ್ತಿಯಾಗುವವರೆಗೂ ಅವಿರತವಾಗಿ ದುಡಿದು

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.

0: ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ, ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ಧ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣಗಳನ್ನು ಇಂದು ಉದ್ಘಾಟಿಸಲಿದ್ದಾರೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಪಿಸುತ್ತಿರುವ 75 ನಿಲ್ದಾಣಗಳ ಪೈಕಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪುನರಾಭಿವೃದ್ಧಿಗೊಂಡ ನಿಲ್ದಾಣಗಳಲ್ಲಿ ವಿಸ್ತರಿಸಲಾದ ಹಾಗೂ ಸುಧಾರಿತ ಕಟ್ಟಡ ವ್ಯವಸ್ಥೆ, ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುಕೂಲಕರವಾಗುವ ವಿನ್ಯಾಸ ಮತ್ತು ಸ್ಥಳೀಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವ ಆಧುನಿಕ ಮುಂಭಾಗ ವಿನ್ಯಾಸವನ್ನು ಅಳವಡಿಸಲಾಗಿದೆ. ಎಲ್ಲರಿಗೂ ಸಮಾನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದಿವ್ಯಾಂಗ ಸ್ನೇಹಿ ವ್ಯವಸ್ಥೆಗಳಾದ ರ್ಯಾಂಪ್ಗಳು, ಸುಲಭ ಪ್ರವೇಶದ ಟಿಕೆಟ್ ಕೌಂಟರ್ಗಳು, ಮಾರ್ಗದರ್ಶಕ ದಾರಿಗಳು, ಮೀಸಲು ಪಾರ್ಕಿಂಗ್ ಹಾಗೂ ಅನುಕೂಲಕರ ಶೌಚಾಲಯಗಳನ್ನು ಒದಗಿಸಲಾಗಿದೆ. ಹೊಸ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು, ಸುಧಾರಿತ ಸಂಚಾರ ಪ್ರದೇಶಗಳು ಹಾಗೂ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆ ನಿರ್ಮಾಣದ ಮೂಲಕ ಪ್ರಯಾಣಿಕರ ಅನುಕೂಲವನ್ನು ಹೆಚ್ಚಿಸಲಾಗಿದೆ. ಜೊತೆಗೆ ಎಲ್ಲಾ ನಿಲ್ದಾಣಗಳಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಕೊಪ್ಪಳ ನಿಲ್ದಾಣದಲ್ಲಿ ಲಿಫ್ಟ್ಗಳ ಜೊತೆಗೆ 2 ಎಸ್ಕಲೇಟರ್ಗಳನ್ನು ಅಳವಡಿಸಲಾಗಿದೆ. ಆಧುನಿಕ ಸೌಲಭ್ಯಗಳಾಗಿ ವಿಶಾಲವಾದ ಹವಾನಿಯಂತ್ರಿತ ಕಾಯುವ ಕೊಠಡಿಗಳು, ಸುಧಾರಿತ ಶೌಚಾಲಯ ವ್ಯವಸ್ಥೆ, ಶಿಶುಗಳಿಗೆ ಆಹಾರ ನೀಡುವ ವ್ಯವಸ್ಥೆಯೊಂದಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಕಾಯುವ ಕೊಠಡಿ ಮತ್ತು ಉತ್ತಮ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರಯಾಣಿಕರ ಸಂಪರ್ಕ ಸುಗಮಗೊಳಿಸಲು ಆಟೋಸ್ಟ್ಯಾಂಡ್ ಹಾಗೂ ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳಿಗಾಗಿ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ಎಲ್ಇಡಿ ಕೋಚ್, ಸೂಚನಾ ಫಲಕಗಳು, ರೈಲು ಸೂಚನಾ ಫಲಕಗಳು, ಡಿಜಿಟಲ್ ಗಡಿಯಾರಗಳು, ಸಿಸಿಟಿವಿ ಹಾಗೂ ಸುಧಾರಿತ ಸಾರ್ವಜನಿಕ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಉಚಿತ ವೈಫೈ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಒದಗಿಸಲಾಗಿದೆ. ನಿಲ್ದಾಣಗಳ ಸೌಂದರ್ಯ ವರ್ಧನೆಗಾಗಿ ಕಲಾಕೃತಿಗಳು ಮತ್ತು ಭಿತ್ತಿಚಿತ್ರಗಳನ್ನು ಬಿಡಿಸಿ ಪ್ರಯಾಣವನ್ನು ಇನ್ನಷ್ಟು ಆಕರ್ಷಕ ಹಾಗೂ ಸುಖಕರವಾಗಿ ಮಾಡಲಾಗಿದೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ಪಡೆಯಲು ಸಾರ್ವಜನಿಕರು ಎದುರಿಸುತ್ತಿರುವ ತೊಡಕುಗಳನ್ನು ನಿವಾರಿಸಲು 5 ಸದಸ್ಯರ ಸಮಿತಿ ರಚಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇಲಾಖೆಯ ಕಾರ್ಯದರ್ಶಿಗೆ ಸಚಿವರು ಲಿಖಿತ ಸೂಚನೆ ನೀಡಿದ್ದಾರೆ. ತಂತ್ರಾಂಶ ಮತ್ತು ಸರ್ವರ್ ಸಮಸ್ಯೆಯಿಂದ ಸಾವಿರಾರು ಈ ಸ್ವತ್ತು ಅರ್ಜಿಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಪಂಚಾಯತ್ ರಾಜ್ ಕಾರ್ಯದರ್ಶಿ ಡಿ ರಮದೀಪ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು, ಮಂಗಳೂರು, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಳಗೊಂಡ ಈ ಸಮಿತಿ 10 ದಿನಗಳ

0: ಹಾಗಾಗಿ ನಿಯಮಗಳಿಗೆ ತರಬಹುದಾದ ಬದಲಾವಣೆಗಳನ್ನು ನಮೂದಿಸಿ ಸ್ಪಷ್ಟ ವರದಿ ನೀಡುವಂತೆ ನಿರ್ದೇಶಿಸಿದ್ದಾರೆ. ದಾಖಲೆ ಇಲ್ಲದ ಗ್ರಾಮ ಠಾಣಾ ಆಸ್ತಿಗೂ ಈ ಸ್ವತ್ತು ಪಡೆಯಲು ಅನುಕೂಲವಾಗುವಂತೆ ಮನೆ ಸಮೀಕ್ಷೆ ಮಾಡಿ ಸಮಸ್ಯೆ ಪರಿಹರಿಸಲು ಮಾರ್ಗೋಪಾಯ ಸೂಚಿಸುವಂತೆಯೂ ಸಚಿವರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹಿರಿಯ ಬಿಜೆಪಿ ನಾಯಕಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಯೋಜನೆಯ ವಿರುದ್ಧ ಬೆಂಗಳೂರಿನಲ್ಲಿಂದು ಬಿಜೆಪಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ರಾಜ್ಯದ ರೈತರು ಈಗಾಗಲೇ ಬರಗಾಲದಿಂದ ಪರಿತಪಿಸುವ ಸ್ಥಿತಿ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೇಷ್ಮೆ, ಮಾವು ಹಾಗೂ ರಾಗಿಗೆ ಹೆಸರಾದ ಬಿಡದಿ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಹೊರಟಿದೆ. ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಫಲವತ್ತಾದ ಜಮೀನುಗಳನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಿಜೆಪಿ ಬಿಡದಿ ಭಾಗದ ರೈತರ ಪರವಾಗಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅನ್ನ ನೀಡುವ ರೈತರ ಹಿತ ಕಾಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೃಷಿ ಚಟುವಟಿಕೆಯನ್ನೇ ನಂಬಿಕೊಂಡಿರುವ ಬಡ ರೈತರ ಜಮೀನನ್ನು ಯೋಜನೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸರ್ಕಾರ ಈ ವಿಚಾರದಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಉತ್ತರ ಕರ್ನಾಟಕದ ರೈತರ ಜ್ವಲಂತ ಸಮಸ್ಯೆಗಳನ್ನು ಮತ್ತು ಅವರ ಸಂಕಷ್ಟಗಳನ್ನು ಪರಿಹರಿಸಲು ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ DCRE ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಇರುವುದರಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಉಪಮುಖ್ಯಮಂತ್ರಿ DG ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತಿಯಲ್ಲಿಂದು ನಡೆದ ಬರ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ಫೋರ್ಸ್ ಸಮಿತಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಕೊಳವೆ ಬಾವಿ ಕೊರೆಸಬೇಕು ಹಾಗೂ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದರು. ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗಾಗಿ 5 ಕೋಟಿ ಅನುದಾನ ನೀಡಿದೆ. ಬರಗಾಲದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ DG ಪರಮೇಶ್ವರ್ ಹೇಳಿದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವವು ನಾಳೆ ನಡೆಯಲಿದ್ದು, ಮೊದಲ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, 2016ರಲ್ಲಿ ಆರಂಭಗೊಂಡಿರುವ ಐಐಟಿ ಇದೀಗ ದಶಕದ ಸಂಭ್ರಮದಲ್ಲಿದೆ. ಪ್ರಪ್ರಥಮ ಐಐಟಿ ಗೌರವವನ್ನು ಐಟಿ ಕ್ಷೇತ್ರದ ಜತೆಗೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಸುಧಾಮೂರ್ತಿ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. ನಾಳೆ ಮಧ್ಯಾಹ್ನ ನಡೆಯಲಿರುವ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮ್ ಸಿಂಗ್, ಗೌರವ ಅತಿಥಿಗಳಾಗಿ ಟಾಟಾ ಪವರ್ ರಿನ್ಯೂವೇಬಲ್ ಮೈಕ್ರೋಗ್ರಿಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಜ್ ಗುಪ್ತಾ, ಪ್ಯಾನ್ ಐಐಟಿ ಪೂರ್ವ ಛಾತ್ರಗಣ ಅಧ್ಯಕ್ಷ ಪ್ರಭಾತ ಕುಮಾರ ಭಾಗವಹಿಸಲಿದ್ದಾರೆ. ಧಾರವಾಡ ಐಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಶರತ್ ಕುಮಾರ್ ಸರಾಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೂ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೂಡಿ ತಿಳಿಸಿದ್ದಾರೆ. ತಿರಸ್ಕರಿಸಿ, ತಿಳಿಸಿ, ಬೆಂಬಲಿಸಿ ಹಾಗೂ ಸಬಲೀಕರಿಸಿ ಎನ್ನುವ ಧ್ಯೇಯವನ್ನು ಈ ಅಭಿಯಾನ ಹೊಂದಿದೆ. ರಾಜ್ಯ ಸರ್ಕಾರವು 2028ರೊಳಗೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಲು ಮುಂದಾಗಿದೆ. ಜಿಲ್ಲೆಯಲ್ಲಿ 2 ವರ್ಷಗಳಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದಂತೆ 79 ಪ್ರಕರಣ ದಾಖಲಿಸಿ ಸುಮಾರು 27 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಜಪ್ತಿ ಮಾಡಲಾಗಿದೆ. ಮಾದಕ ದ್ರವ್ಯ ವ್ಯಸನಿಗಳನ್ನು ಸನ್ಮಿತ್ರ ವ್ಯವಸ್ಥೆ ಮೂಲಕ ನಿಗಾ ವಹಿಸಲಾಗಿದೆ. ಸಮಾಲೋಚನೆ, ಚಿಕಿತ್ಸೆ ಹಾಗೂ ಪುನರ್ವಸತಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರು, ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ನಿಯಮ

0: ಉಲ್ಲಂಘಿಸುವವರ ವಿರುದ್ದ ಪರಿಸರ ಕಾನೂನಿನಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯ ಕುರಿತು ವಿವಿಧ ಇಲಾಖೆಗಳು, ವ್ಯಾಪಾರಿಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಬಳಕೆ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿ ಬರೋಣ ಎಸ್ಐಆರ್ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಾಧಿಕಾರಿಗಳಾದ ಶ್ರೀ ಮಂಜುನಾಥ್ ಆರ್ ಅವರು ಹಾಗೂ ತಹಶೀಲ್ದಾರರು ಮತ್ತು ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ಸಹಾಯಕ ಮತದಾರ ನೋಂದಣಾಧಿಕಾರಿಗಳಾದ ಶ್ರೀಯುತ ಶ್ರೀನಿವಾಸ್ ಅವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ ತಮಗೆಲ್ಲರಿಗೂ ಎಂದಿನಂತೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಎಸ್ಐಆರ್ ವಿಶೇಷ ತೀವ್ರ ಮತದಾರ ಪರಿಷ್ಕರಣೆ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಶ್ರೀ ಮಂಜುನಾಥ್ ಆರ್, ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಾಧಿಕಾರಿಗಳು ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರ, ಹಾಗೂ ಶ್ರೀ ಶ್ರೀನಿವಾಸ್ ಅವರು ತಹಸೀಲ್ದಾರರು ಹಾಗೂ ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರ. ಸರ್ ಮಂಜುನಾಥ್ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು, ನಮಸ್ಕಾರ.
2: ಶ್ರೀನಿವಾಸ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ
2: ಸರ್. ಮೊದಲನೇದಾಗಿ ಈ ಒಂದು ಎಸ್ಐಆರ್ ಅಂದ್ರೆ ಏನು, ಇದರ ಒಂದು ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡು.
3: ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ವಿಶೇಷ ತೀವ್ರ ಪರಿಷ್ಕರಣೆ, ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ನಾವು ಪ್ರತಿ ವರ್ಷ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನ ಮಾಡ್ಕೊಂಡು ಪ್ರತಿ ವರ್ಷ ಮಾಡ್ತಾನೆ ಇದೀವಿ. ಅಂದ್ರೆ ಪರಿಷ್ಕರಣೆ ಹೇಗಂದ್ರೆ, ನಾವು ಅಲ್ಲಿ ಡೆತ್ ತೀರೋಗಿರೋರ್ನ ತೆಗೆದಾಕೋದು, 18 ವರ್ಷ ತುಂಬಿದವ್ರನ್ನ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ಕೊಳ್ಳೋದು, ಇಂಥ ಪ್ರಕ್ರಿಯೆಗಳು ಪ್ರತಿ ವರ್ಷ ನಡೀತಾ ಇರ್ತವೆ. ಆದ್ರೆ ಎಸ್ಐಆರ್ ಪ್ರಕ್ರಿಯೆ ಈ ಹಿಂದೆ 2002 ನಡೆದಿತ್ತು. 2002 ನಂತರ ಇದೇ ಈಗ 2026 ನಡೀತಾ ಇದೆ. ಇದು ತೀವ್ರವಾದ ವಿಷಯ ಪರಿಷ್ಕರಣೆ ಇದು. ಸೊ ಇಲ್ಲಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ, ನಮ್ಮ 2002 ಮತದಾರರು ಅಂದ್ರೆ ಹಿಂದೆ ಏನು ವಿಶೇಷ ಎಸ್ಐಆರ್ ನಡೆದಿತ್ತು 2002, ಆ ಮತದಾರರ ಪಟ್ಟಿ ಮತ್ತೆ ಈಗ ಪ್ರೆಸೆಂಟ್ ಅಸ್ತಿತ್ವದಲ್ಲಿರುವಂತ ಮತದಾರರ ಪಟ್ಟಿಯನ್ನ ನಾವು ಪರಿಶೀಲಿಸಿ 2002 ಮತದಾರರ ಪಟ್ಟಿಯಲ್ಲಿ ಈಗಿರೋರು ಯಾರಿದ್ರು ಅವ್ರನ್ನ ನಾವು ಈಗಾಗಲೇ ಮ್ಯಾಪ್ ಮಾಡ್ಕೊಂಡ್ಬಿಡ್ತೀವಿ, BLO ಆ್ಯಪ್ ಅಲ್ಲಿ ಮ್ಯಾಪ್ ಮಾಡ್ಕೊಂಡಿದೀವಿ. ಮತ್ತೆ 2002 ನಂತರ ಆ ಹಿಂದಿನ 2002 ಮತದಾರರಾಗಿದ್ದಲ್ಲ, ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಯಾರಾಗಿದ್ರು ಅವರು 2002 ಮತದಾರರಾಗಿರಲಿಲ್ಲ, ಈ ಹೊಸದಾಗಿ ಅವರು ಸೇರ್ಪಡೆ ಮಾಡ್ಕೊಂಡಿದ್ದಾರೆ, ಅಂತವ್ರನ್ನ ಕೂಡ ಪ್ರೋಜನಿ ಅಂದ್ರೆ ಸಂತತಿ ಆಡ್ ಮುಖಾಂತರ ಅವ್ರನ್ನ ಕೂಡ ಸೇರ್ಪಡೆ ಮಾಡ್ಕೊಂಡಿದೀವಿ. ಸೊ ನಮ್ಮ ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 282 ಮತಗಟ್ಟೆಗಳಿದ್ದಾವೆ. 200 ಪ್ರತಿ ಮತಗಟ್ಟೆಗೂ ಒಬ್ರು ಮತಗಟ್ಟೆ ಮಟ್ಟದ ಅಧಿಕಾರಿ ಅಂದ್ರೆ BLO ಕೆಲಸ ಮಾಡ್ತಿದ್ದಾರೆ. ಈ ಸಾಮಾನ್ಯವಾಗಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅಲ್ಲಿಯೇ ಸ್ಥಳೀಯ ಅಧಿಕಾರಿಗಳಾಗಿರ್ತಾರೆ, ಅವರು ಅಲ್ಲಿಯೇ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ಅಂಗನವಾಡಿ ಟೀಚರ್ಸ್ ಆಗಿರ್ತಾರೆ, ಯಾಕೆಂದ್ರೆ ಅವ್ರಿಗೆ ಸ್ಥಳೀಯ ಜನರ ಸಂಪರ್ಕ ನೇರವಾಗಿರ್ತದೆ.
2: ಹೌದು.
3: ಸೊ ಹಾಗಾಗಿ ಮತ್ತೆ ಅವರು ಮತದಾರರು ಬಿ ಎಲ್ ಒ ಮೇಲೆ ನಮ್ಮ

0: ವಿ ಎ ಓ ಗ್ರಾಮಾಡಳಿತ ಅಧಿಕಾರಿಗಳು ಏನಿದ್ದಾರೆ ಅವರು ಕೂಡ ಒಂದು ಬಿ ಎಲ್ ಓ ಸೂಪರ್ವೈಸರ್ ಅಂತ ಹೇಳಿ ಚುನಾವಣೆಗೆ ವಿಶೇಷ ಒಂದು ಡೆಸಿಗ್ನೇಷನ್ ಇಟ್ಟು ಅವರಿಗೆ ಬಿ ಎಲ್ ಓ ಸೂಪರ್ವೈಸರ್ ಕೆಲಸ ಮಾಡ್ತಾರೆ. ಪ್ರತಿ 10-12 ಮತಗಟ್ಟೆಗಳಿಗೆ ಒಬ್ಬರು ಬಿ ಎಲ್ ಓ ಸೂಪರ್ವೈಸರ್ಸ್ ಇರ್ತಾರೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಪ್ರೆಸೆಂಟು 234,521 ಜನ ಮತದಾರರಿದ್ದಾರೆ.
1: ಎಲ್ಲರೂ ಸೇರಿ
0: ಸರಗೂರು ಮತ್ತು ಹೆಚ್ ಡಿ ಕೋಟೆ ಎರಡು ತಾಲೂಕು ಸೇರಿ ನಮ್ದು ಒಂದೇ ವಿಧಾನಸಭಾ ಕ್ಷೇತ್ರ ಆಗೋದ್ರಿಂದ 234,521 ಜನ ಮತದಾರರಿದ್ದಾರೆ. ಈ ಮತದಾರರು ಏನಿದ್ರು ಈ ನಮ್ಮ ಈ ಹಾಲಿ ಮತದಾರರ ಪಟ್ಟಿಯಲ್ಲಿ ಈ ಇಷ್ಟು ಜನರಿಗೂ ಎನ್ಯೂಮರೇಷನ್ ಫಾರಂನು ಎಲೆಕ್ಷನ್ ಕಮಿಷನ್ನಿಂದ ನಮಗೆ ಸ್ವೀಕೃತ ಆಗಿದೆ. ಆ ಬಂದಂಥ ಫಾರಂಗಳನ್ನ ನಾವು ಬಿ ಎಲ್ ಓಗಳ ಮುಖಾಂತರ ಅದು ತಾಲೂಕು ಕಚೇರಿಗೆ ಬಂತು. ತಾಲೂಕು ಕಚೇರಿಯಿಂದ ನಾವು ಬಿ ಎಲ್ ಓಗಳ ಮುಖಾಂತರ ಆಯಾ ಊರುಗಳಿಗೆ ನಾವು ತಲುಪಿಸುವಂಥ ಕೆಲಸ ಬಹುಪಾಲು ಮುಗಿದಿದೆ ಈಗಾಗಲೇ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾನು ರಾಜು ಅಂತ ಹೇಳಿ 8th ward ಸರಗೂರಿಂದ ಮಾತಾಡ್ತಾ ಇದ್ದೀನಿ.
1: ರಾಜು ಅವರೇ, ರಾಜು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಸಹಾಯಕ ಆಯುಕ್ತರು ಇದ್ದಾರೆ, ಜೊತೆಗೆ ತಹಸೀಲ್ದಾರ್ ಕೂಡ ಇದ್ದಾರೆ. ಹೇಳಿ ತಮ್ಮ ಪ್ರಶ್ನೆ.
2: ಈಗ SIR ಮಾಡ್ತಾ ಇದಾರಲ್ಲ, ಅವ್ರು ಮನೆ ಮನೆ ಭೇಟಿ ಕೊಡ್ತಾರೋ ಅಧಿಕಾರಿಗಳು, ಅಥವಾ ನಾವು ಅವ್ರು ಯಾವ್ದಾದ್ರು ಒಂದು ಸೆಂಟರ್ ಎಂಟರ್ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಮಾಹಿತಿನ ಕೊಡ್ಬೇಕಾ ಸರ್? ಒಂದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಎಷ್ಟು ವರ್ಷ ಒಳಗಡೆ SIR ಕೊಡ್ತಾರೆ, ಅಥವಾ ಅವರು ಏನು ನಾನ್ ಕೇಳ್ಪಟ್ಟಂಗೆ 40 ಒಳಗಡೆ ಅಂತ ಇಟ್ಟಿದ್ದು, ಅಥವಾ ಏನು 40 ಮೇಲ್ಪಟ್ಟವರು ಅಥವಾ 60 ಈ ಥರದವರು ಮಾಡ್ಬೇಕಾ, ಹೇಗೆ ಸರ್ ಇದ್ರ ಬಗ್ಗೆ?
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಾಜು ಅವರೇ
0: ನಮಸ್ತೆ. ಮೊದಲನೇದಾಗಿ ನಿಮ್ಮ ಪ್ರಶ್ನೆ, ಅವರು ಬಿ ಎಲ್ ಓಗಳು ಎಲ್ಲ ಬಿ ಎಲ್ ಓಗೂ ಸ್ಪೆಸಿಫಿಕ್ ಆಗಿ ಡೈರೆಕ್ಷನ್ ಇದೆ, ಅವರೇ ಮನೆ ಮನೆಗೆ ಹೋಗಿ ನಮ್ಮ ಎನ್ಯೂಮರೇಷನ್ ಫಾರ್ಮ್ನ ಹಂಚಿಕೆ ಮಾಡಬೇಕು, ಮತ್ತು ಮನೆ ಮನೆಗಳಿಗೆ ಹೋಗಿ ಅದು ಫಾರಮ್ ಫಿಲಪ್ ಮಾಡಿರೋದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರು ಡಿಜಿಟೈಸ್ ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾದ ನಿರ್ದೇಶನ ಇದೆ. ನಂಬರ್ 2, ಇದಕ್ಕೆ ವಯಸ್ಸಿನ ಅಂತರ ಇಲ್ಲ, ಎಲ್ಲ ವಯಸ್ಸಿನ ಮತದಾರರ ಪಟ್ಟಿಯಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಕೂಡ SIR ಪ್ರಕ್ರಿಯೆಗೆ ಒಳಪಟ್ಟಿದ್ದಾರೆ.
2: ಆದ್ರೆ ಮೈಸೂರು ಅಂತ ನಾನು ಗಮನಿಸಿದ ಮೈಸೂರು ನಗರದಲ್ಲಿ ಕೆಲವೊಂದು ಕಡೆ ಸೆಂಟರ್ ನ ಮಾಡಿದ್ದಾರೆ, ಅಲ್ಲಿಗೆ ಬಂದು ಯಾರು ಪಬ್ಲಿಕ್ ಇದ್ದಾರೆ ಅಲ್ಲಿ ಬಂದು ಮಾಹಿತಿ ಕೊಡಬೇಕು ಅಂತ ಮಾಡ್ತಾರೆ, ಅದು ಹೇಗೆ ಸರ್?
0: ಇಲ್ಲ, ಈಗ ನಮ್ಮ ಬಿ ಎಲ್ ಓಸ್ ಏನಿದಾರಲ್ಲ ಅವರು ಮತಗಟ್ಟೆ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾರೆ, ಅದು ತಮಗೂ ಗೊತ್ತು. ಪೋಲಿಂಗ್ ಸ್ಟೇಷನ್ ಅಲ್ಲಿ ನಮ್ಮ ಪೋಲಿಂಗ್ ಸ್ಟೇಷನ್ ಅನ್ನು ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡ್ಕೊಂಡಿದ್ದೀವಿ. ಅಂದರೆ ಈಗ ಅವರು ಪೋಲಿಂಗ್ ಸ್ಟೇಷನಲ್ಲಿ ಕುಂತು ಮತದಾರರು ಬಂದು ಅವ್ರಿಗೆ ನಮಗೆ ಫಾರಮ್ ಫಿಲಪ್ ಮಾಡೋಕ್ಕಾಗಲ್ಲ ಅಂತ ಕೆಲವು ಮತದಾರರಿಗೆ, ಅವ್ರು ಎಲ್ಲರೂ ಎಜುಕೇಟೆಡ್ ಇರಲ್ಲ, ಕೆಲವ್ರಿಗೆ ಗೊಂದಲಗಳು ಮತ್ತು ಸಂಶಯಗಳು ಸೃಷ್ಟಿಯಾಗ್ಬೋದು ಅಂತ ಅವ್ರು ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ರೆ ಅವರು ಬೂತ್ ಲೆವೆಲ್ ಬಂದು ಪೋಲಿಂಗ್ ಸ್ಟೇಷನಲ್ಲಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೋದು ನಮ್ಮ ಬೂತ್ ಲೆವೆಲ್ ಆಫೀಸರ್ ಜೊತೆ ಅಷ್ಟೇ. ಆದರೆ ಎಲ್ಲೋ ಒಂದು ಕಡೆ ಕೂತು ಗುಂಪು ಗುಂಪಾಗಿ ಮಾತಾಡೋ ಇದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಅವ್ರು ಮತಗಟ್ಟೆ ಬೇಲೋ ಇದಕ್ಕೆ ಬರಬೇಕು, ಅವರು ವಾಟರ್ ಫೆಸಿಲಿಟೇಷನ್ ಸೆಂಟರ್ಗೆ ಬರಬೇಕು.
2: ಮೈಸೂರು ಸಿಟಿಗಳಲ್ಲಿ ನಾನು ಕೇಳ್ದಂಗೆ ನಾನು ನೋಡಿದೀನಿ ಕೂಡ, ಕೆಲವೊಂದು ಸೆಂಟರ್ ಕೆಲವೊಂದು ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡಿದ್ದಾರೆ, ಅಲ್ಲಿ ಬಿಎಲ್ಒಗಳು ಅಲ್ಲಿರ್ತಾರೆ, ಅಲ್ಲಿಗೆ ಪಬ್ಲಿಕ್ ಬಂದು ಫಾರ್ಮ್ ಫಿಲ್ ಮಾಡ್ತಾ ಇದಾರೆ, ಅವ್ರ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದಾರೆ. ಅದಕ್ಕೆ ಕೇಳಿದೆ.
0: ನಮ್ಮಲ್ಲಿ ಆಗಿಲ್ಲ, ನಮ್ಮಲ್ಲಿ ಎಲ್ಲರೂ ಮನೆ ಮನೆಗೆ ಹೋಗಿ ಫಾರ್ಮ್ ಫಿಲಪ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಮಾಡಕ್ಕೆ ಹೇಳಿದ್ವಿ. ಅಕಸ್ಮಾತ್ ಮತದಾರರಿಗೆ ಅದನ್ನ ಫಾರ್ಮ್ ಫಿಲಪ್ ಮಾಡಕ್ ಗೊತ್ತಾಗಲಿಲ್ಲ ಅಂದ್ರೆ ಬಿ ಎಲ್ ಓ ಬಂದಾಗ ಅವ್ರ ನೆರವು ಪಡೆದು ಅದನ್ನ ತುಂಬೋದಾಗಿದೆ ಫಾರ್ಮ್ನ.
1: ಓಕೆ, ಧನ್ಯವಾದಗಳು ರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಸರ್ SIR ಸಂಬಂಧಪಟ್ಟಂತೆ ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ಇದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತೀರ. ಸರ್ ಶ್ರೀನಿವಾಸರಿಗೆ ತಮ್ಮ ಜೊತೆ ನಾವು ಮಾತನಾಡೋದಾದ್ರೆ ಈ ಒಂದು ಚುನಾವಣಾ ಆಯೋಗವು ಈ ಒಂದು ವಿಶೇಷ ತೀವ್ರ ಮತದಾರರ ಪಟ್ಟಿ ಒಂದು ಪರಿಷ್ಕರಣೆಯನ್ನ ಯಾಕೆ ಕೈಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ ಸರ್?
3: ಈಗಾಗಲೇ ತಮಗೆ ಗೊತ್ತು. ನಮಸ್ಕಾರ ಸರ್. ಈಗಾಗಲೇ ತಮಗೆ ಗೊತ್ತು ಏನು, ಇವಾಗ 2002 ಈ ಹಿಂದೆ ಪರಿಷ್ಕರಣೆ ಆಗಿತ್ತು, ಅದೇ ರೀತಿ ಈಗ ನಾವು 2026 ಮಾಡ್ತಾ
1: ಇದ್ದೀವಿ.
3: 2002 ಇರ್ತಕ್ಕಂತ, ಆದ್ರೆ ನಾವಿವಾಗ ಏನಪ್ಪಾ ಅಂತಂತಂದ್ರೆ, ಈಗ ನಾವು 2026 ಮತದಾರರ ಪಟ್ಟಿನ ನಾವು ಚೆಕ್ ಮಾಡಿದಾಗ 2002 ಇರಬೇಕು ಅಂತೇನಿಲ್ಲ. ಯಾರಿಗೆ 40 ಮೇಲಿದ್ದಾರೆ ಅವ್ರು ಕಂಪಲ್ಸರಿ 2002 ಪಟ್ಟಿನಲ್ಲಿ ಬಂದೇ ಬರ್ತಾರೆ. ಆವಾಗ ಈಗ ಸರ್ ಹೇಳ್ದಂಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ 2002 ಪಟ್ಟಿನಲ್ಲಿ ಯಾರ್ದು ಹೆಸರು ಇರಲ್ಲ ಅವ್ರದಿಗೆ ನಾವೇನ್ ಮಾಡ್ತೀವಿ, 2020 ಇರ್ತದೆ, 2002 ಇರಲ್ಲ. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ 2026 ಪಟ್ಟಿನಲ್ಲಿರುವಂತಹ ಹೆಸರನ್ನ ನಾವು ಫೈಂಡ್ ಔಟ್ ಮಾಡಿ ಅವರ ತಂದೆ ಅಥವಾ ಅವರ ತಾಯಿ ಅಥವಾ ಅವರ ಅಣ್ಣ ತಮ್ಮ ಯಾರಿದ್ದಾರೆ ಅಂತಂದ್ರೆ 2022 ನಾವು 2002 ಪಟ್ಟಿನ ಚೆಕ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಆವಾಗ ಅವರಿಗೆ ಸಂತತಿ ಅಥವಾ ಪ್ರೋಜಿನಿ ಅಂತ ಅವರಿಗೆ ಮ್ಯಾಪಿಂಗ್ ನಾವು ಮಾಡ್ತೇವೆ.

ಇದನ್ನ ನಾವು ಪ್ರೋಜೆನಿ ಮ್ಯಾಪಿಂಗ್ ಅಂತ ಮಾಡ್ತೀವಿ. 2002 ಇದ್ದು 2026 ಇದ್ರೆ ಅದಕ್ಕೆ ನಾವು ಮ್ಯಾಪಿಂಗ್ ಅಂತ ನಾವು ಮಾಡ್ತೀವಿ. ಹಾಗಾಗಿ ಈಗ ಎಷ್ಟು ಜನ ನಮ್ಮಲ್ಲಿ ಮತದಾರರು ಇದ್ದಾರೆ ಅಷ್ಟು ಜನಕ್ಕೂ ನಾವು ಎನ್ಯುಮರೇಷನ್ ಫಾರ್ಮ್ಸ್ ನ ನಾವು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಈ ಎನ್ಯುಮರೇಷನ್ ಫಾರ್ಮ್ಸ್ ನ ನಾವು ಕೊಟ್ಟಾದ್ಮೇಲೆ ಅವರ ಮನೆಯವರು ಅವರಿಗೆ ಏನಾದ್ರೂ ಸಹ ಅದು ಗೊತ್ತಿದ್ರೆ 2002 ಪಟ್ಟಿ ಭಾಗದ ಸಂಖ್ಯೆ ಅವೆಂದರೆ ಗೊತ್ತಿದ್ರೆ ಅದನ್ನ

0: ನೋಡ್ಕೊಂಡು ಅದನ್ನ ಅವ್ರ ಮುಂದ್ಗಡೆನೆ ತುಂಬಿಸಿ ಅವ್ರಿಗೊಂದ್ಸತಿ ಅವರಿಗೆ ಮನವರಿಕೆ ಮಾಡಿಸಿ ಅವ್ರು ಸರಿ ಅಂತ ಕಂಡು ಬಂದ್ಮೇಲೆ ಅದನ್ನ ಅವರಿಂದ ಅಪ್ರೂವಲ್ ತಗೊಂಡು ಅದನ್ನ ನಾವು ಕಂಪ್ಯೂಟರೈಸ್ ನಲ್ಲಿ ಮಾಡೋದಕ್ಕೆ ಮಾಡ್ತಾ ಇದೀವಿ ಸರ್.
1: ಓಕೆ ಸರ್, ಮುಂದೆ ಓಕೆ ಸರ್, ಈಗ ಇದ್ರ ಜೊತೆಗೆ ಈ ಒಂದು ಪರಿಷ್ಕರಣೆ ಪಟ್ಟಿಯಲ್ಲಿ ಯಾವ್ಯಾವ ರೀತಿಯ ಒಂದು ದಾಖಲೆಗಳು ಅಥವಾ ಮಾಹಿತಿಯನ್ನ ಪರಿಶೀಲನೆ ಮಾಡಲಾಗ್ತದೆ ಸರ್?
0: ಸರ್, ಈಗಾಗಲೇ ಮಾನ್ಯ ಚುನಾವಣಾ ಆಯೋಗವು 12 ಗುರುತಿನ ಚೀಟಿಗಳನ್ನು ಅವ್ರು ಹೇಳಿದ್ದಾರೆ ಸರ್. ಪೆನ್ಷನ್ಸ್ದು ಸರ್ಟಿಫಿಕೇಟ್ ಇರ್ಬೋದು, ಮತ್ತೆ ಉದ್ಯೋಗ ಚೀಟಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಹೀಗೆ ಅನೇಕ ಒಂದು 12 ಗುರುತಿನ ಚೀಟಿಗಳನ್ನು ಅವ್ರು ಕೊಡ್ಬೋದು ಸರ್. ಅಕಸ್ಮಾತ್ ಈ 12 ಚೀಟಿ ಇಲ್ಲ ಅಂತಂದ್ರು ಸಹ, ಅಕಸ್ಮಾತ್ ಯಾವುದೇ ವ್ಯಕ್ತಿನ ನಾವು ಈ ವ್ಯಕ್ತಿ ಇಲ್ಲೇ ವಾಸವಾಗಿದ್ದಾನೆ ಮತ್ತೆ ಇಲ್ಲೇ ಈ ಭಾರತೀಯ ಪ್ರಜೆ ಆಗಿದ್ದಾನೆ ಅನ್ನುವಂಥದ್ದನ್ನ ಏನು ನಾವಿವಾಗ ಮತದಾರರ ನೋಂದಣಿ ಅಧಿಕಾರಿಗಳಿದ್ದಾರೆ ಅವರು ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಅಲ್ಲೊಂದು ಮಹಾಜೂರ್ ತರ ಮಾಡಿ ಯಾವುದು ಎಲ್ಲಾ ಮಹಾಜೂರ್ನಲ್ಲಿ ಈ ವ್ಯಕ್ತಿ ಇಲ್ಲೇ ಇದ್ದು ಇಲ್ಲೇ ವಾಸವಾಗಿದ್ದಾನೆ ಅಂತ ಕಂಡು ಬಂದಲ್ಲಿ ಅವನನ್ನ ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಸರ್.
2: ಈಗ ಪ್ರಾರಂಭಿಕ ಹಂತದಲ್ಲಿ ಅವರು ಫಾರ್ಮ್ ಫಿಲಪ್ ಮಾಡಿಕೊಡುವಾಗ ಅವ್ರು ಯಾವುದೇ ದಾಖಲೆಗಳನ್ನ ಕೂಡ ಅವಶ್ಯಕತೆ ಇಲ್ಲ.
1: ಓಕೆ,
2: ನಂತರ ಅವರು ಈಗ ನಾವು ಜುಲೈ 29 ಈಗ ಅವ್ರು ಫಾರ್ಮ್ ಫಿಲಪ್ ಮಾಡ್ಕೊಡೋದಕ್ಕೆ ಲಾಸ್ಟ್ ಡೇಟು. ಈ ಇದ್ರ ಜೊತೆ ಈ ಫಾರ್ಮ್ ಜೊತೆ ಅವರು ಒಂದು ಫೋಟೋ ಹಚ್ಕೊಟ್ರೆ ಸಾಕು, ಯಾಕೆಂದ್ರೆ ಹಿಂದೆ ಫೋಟೋಗಳೆಲ್ಲ ಹಾಕಿ ತುಂಬ ಹಳೇದಾಗಿರ್ತವೆ. ಫೋಟೋನ ಅಪ್ಡೇಟ್ ಮಾಡೋಕ್ಕೋಸ್ಕರ ಫೋಟೋ ಒಂದು ಕೊಟ್ರೆ ಸಾಕು. ಈ ಅವ್ರು ಏನು ಮತದಾರ ಪಟ್ಟಿ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಿಕೊಡ್ತಾರಲ್ಲ, ಇಷ್ಟು ಜನರದ್ದು 5 ಒಂದು ಕರಡು ಮತದಾರರ ಪಟ್ಟಿಯನ್ನ ನಾವು ಸಿದ್ಧಪಡಿಸ್ತೀವಿ.
1: ಓಕೆ ಸರ್,
2: ನಮ್ಮ ವಿಧಾನಸಭಾ ಕ್ಷೇತ್ರದ್ದು ಎಲ್ಲ ವಿಧಾನಸಭಾ ಕ್ಷೇತ್ರಗಳದ್ದು ನಮ್ಮ ರಾಜ್ಯದ್ದು 5 ಮತದಾರ ಪಟ್ಟಿ ಸಿದ್ಧಾಗುತ್ತೆ. ನಂತರ ಅಲ್ಲಿ ಅವ್ರಿಗೇನಾದ್ರೂ ಹೆಸರು ಕೈ ಬಿಟ್ಟು ಹೋಗಿದ್ರೆ, ಹೆಸರಿನಲ್ಲಿ ವ್ಯತ್ಯಾಸ ಆಗಿದ್ರೆ, ಇನ್ನೇನೋ ಅವ್ರಿಗೆ ತೊಂದರೆಗಳು ಉಂಟಾಗಿದ್ರೆ, ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅಂತ ಅವಾಗ 2 ಕಾಲ ಅವಕಾಶ ಇದೆ. ಅಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ನೋಟಿಸ್ ಕೊಟ್ಟಾಗ ಅವ್ರ ದಾಖಲೆಗಳನ್ನ ಕೊಡಬೇಕು ಅಷ್ಟೇ. ಈಗ ಪ್ರಾರಂಭಿಕ ಹಂತದಲ್ಲಿ ಅವ್ರು ಯಾವುದು ದಾಖಲೆ ಕೂಡ ಆಗತ್ತೇ ಇಲ್ಲ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಾಂ ನಮಸ್ಕಾರ, ತಮ್ಮ ಹೆಸರು?
3: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು ಹೂವಿನ ಕೊಡಿದೆ ಸರ್.
1: ಹಾಂ ಮಹೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್ ಕೆಲವು ಫೋಟೋ ಅಪ್ಲೋಡ್ ಮಾಡಕ್ ಮಾಡ್ತಾ ಇಲ್ಲ.
1: ಹಾಂ ಹಾಂ,
3: ಅವ್ರಿಗೇನು ಸಮಸ್ಯೆ ಏನಿಲ್ವ ಸರ್?
1: ಯಾ ಓಕೆ ಸರ್, ಮಾತಾಡ್ತಾರೆ ಕೇಳಿಸ್ಕೊ
2: ಮಹೇಶ್ ಅವರೇ. ಈಗ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಸಮಸ್ಯೆ ಏನು ಇಲ್ಲ, ಮೋಸ್ಟ್ಲಿ ಅಲ್ಲಿ ಏನಾದರೂ ನಿಮ್ಮದು ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅಥವಾ ಹಾಗಾಗಿ ಆ ಸ್ಥಳದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅಂಥ ಸಂದರ್ಭಗಳಲ್ಲಿ BLO ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿಗೆ ಬಂದು ಅದನ್ನು ಅಪ್ಲೋಡ್ ಮಾಡ್ತಾರೆ. ನೀವು ಅದ್ರ ಬಗ್ಗೆ ಏನು ಹೆಚ್ಚು ಇದು ಆಗ ಅವಶ್ಯಕತೆ ಇಲ್ಲ.
1: ಓಕೆ ಓಕೆ, ಕರೆಕ್ಟ್ ಆಗಿದೆ ಸರ್. ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥವ್ರು ಇರ್ಬೋದು, ಈಗ ಸಾಮಾನ್ಯವಾಗಿ 18 ತುಂಬಿರ್ತಕ್ಕಂಥ ಯುವಕರು ಇರ್ಬೋದು ಅಥವಾ ಹೆಸರು ಮತದಾರರ ಪಟ್ಟಿಯಲ್ಲಿ ಹೆಸರು ತಪ್ಪಿದ್ರೆ ಈ ಥರದವರು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಸೇರಿಸ್ಕೊಳ್ಬಹುದು ಅಥವಾ ಹೇಗೆ ಸರ್?
0: ಎಸ್ ಸರ್, ಖಂಡಿತ ಸೇರಿಸ್ಕೋಬಹುದು. ಇವಾಗ ನಾವು ಸರಿ ಹೇಳ್ದಂಗೆ ಈಗ ಮುಂದಿನ ತಿಂಗಳು 5 ನಾವೊಂದು ಕರಡು ಪಟ್ಟಿಯನ್ನು ನಾವು ಒಂದು ಡಿಕ್ಲೇರ್ ಮಾಡ್ತೀವಿ ಸರ್. ಅದರಲ್ಲಿ ಯಾರ್ದಾದ್ರೂ ಹೆಸರು ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಿದ್ರೆ ಅಥವಾ ಏನಾದ್ರು ಬೇರೆಯವ್ರನ್ನ 18 ಆಗಿರ್ತಕ್ಕಂಥ ಆ್ಯಡ್ ಮಾಡೋರಿದ್ರೆ ಮತ್ತೆ ಇನ್ನೇನಾದ್ರು ಚೇಂಜಸ್ ಮಾಡ್ರು, ಎಕ್ಸಾಂಪಲ್ ಈಗ ಕೆಲವ್ರದ್ದು ಶ್ರೀನಿವಾಸ ಅಂತ ಇರ್ತದೆ, ಕೆಲವ್ರು ಶ್ರೀನಿವಾಸ ಅಂತ ಇರ್ತದೆ,
1: ಹೌದು,
0: ಹಾಗಾಗಿ ಆ ಥರದ್ದು ಏನಾದರೂ ಚೇಂಜ್ಮೆಂಟ್ ಏನಾದ್ರು ಇದ್ರೆ ಒಂದು ತಿಂಗಳಿಗೆ ನಾವು ಅವ್ರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರ್ತದೆ. ಆ ಸಮಯದಲ್ಲಿ ಅವರು ಆಕ್ಷೇಪಣೆನ ಕೊಟ್ಟು ಏನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಸರಿ ಮಾಡಿಸಿ ನಾವು ಮಾಡ್ತೀವಿ ಸರ್.
1: ಓಕೆ ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
4: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ ಮಾವಳಿಂದ ಹೆಚ್ಚಿ ಕೊಡಿ.
1: ಹಾಂ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
4: ಹಾಂ ಸರಿ, ನಮ್ಮ ಮನೆ ಪಕ್ಕದವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ 3 ಅವ್ರು ಸೇರಿಸ್ಬೇಕಾದ್ರೆ ಏನು ಪ್ರಕ್ರಿಯೆ ಮಾಡ್ಬೇಕು ಅಂತ.
2: ಈಗ ನಾಗರಾಜ್ ಅವರೇ, ಅವ್ರದ್ದು ಎನ್ಯುಮರೇಷನ್ ಫಾರಂ ಅವ್ರ ಮನೆಗೆ ಹಂಚಿಕೆ ಮಾಡಿರ್ತೀವಿ, ಅವ್ರ ಮನೇಲಿ ಯಾರಾದರೂ ಒಬ್ಬರಿದ್ದು ಅದನ್ನ ಫಿಲಪ್ ಮಾಡಿ ಅವ್ರು ಸೈನ್ ಮಾಡಿಕೊಟ್ರು ಸಾಕು. ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಅವರೇ ಬಂದು ಮಾಡಬೇಕು ಅಂತ ಏನಿಲ್ಲ, ಆದ್ರೆ ಅವ್ರ ವಿವರಗಳನ್ನ ಸಲ್ಲಿಕೆ ಮಾಡಿ ಅವ್ರ ಮನೆಯವರು ಯಾರಾದ್ರೂ ಒಬ್ಬರು ಸೈನ್ ಮಾಡಿಕೊಟ್ರು ಸಾಕು, ತಗೊಳ್ತೀವಿ ನಾವು.
4: ಆಧಾರ್ ಕಾರ್ಡ್ ಬೇಕು ಅಂತ ಹೇಳಲ್ಲ ಸರ್?
2: ಆಧಾರ್ ಕಾರ್ಡು ಕಡ್ಡಾಯ ಏನಲ್ಲ, ನೀವು ನೋಡಿ ಅಲ್ಲಿ. ಈಗ ನೀವು ಅವ್ರದ್ದು ಏನು ದಾಖಲೆಗಳನ್ನ ಕೂಡ ಅವಶ್ಯಕತೆ ಇಲ್ಲ, ಬರೀ ಫಾರ್ಮ್ ಫಿಲಪ್ ಮಾಡಿಕೊಟ್ರೆ ಸಾಕು.
4: ಹಾಂ
2: ಹೌದು
4: ಸರ್. ಅವರು ಕನ್ನಡ ಹೇಳಿ ಸರ್, ಅವ್ರು ಇಂಗ್ಲೀಷ್ನೇ ಬರ್ಬಿಡ್ತಾರ, ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ.
2: ಒಂದು ಸ್ವಲ್ಪ ನಿಮ್ಮ
1: ಅಂದ್ರೆ ಕನ್ನಡದಲ್ಲಿ ಬರೀದಕ್ಕೆ ಹೇಳಿ, ಕೆಲವರು ಇಂಗ್ಲಿಷ್ ಫಾರ್ಮ್ ಫಿಲ್ಅಪ್ ಮಾಡೋರ್ಗೆ ಇಂಗ್ಲಿಷ್ ಅಲ್ಲಿ ಬರೀತಾ ಇರ್ತಾರೆ.
2: ಆಯ್ತು,
1: ಅದಕ್ಕೆ ಕನ್ನಡ
2: ಖಂಡಿತವಾಗಿ ಹೇಳ್ತೀವಿ, ಎಲ್ರಿಗೂ ಕನ್ನಡದಲ್ಲೇ ಫಿಲ್ಅಪ್ ಮಾಡಕ್ಕೆ ಹೇಳ್ತೀವಿ ನಾಗರಾಜ್ ಸರ್.

0: ಓಕೆ, ಬೇರೆ ಪ್ರಶ್ನೆ ಐತೆ ನಾಗರಾಜ್ ಅವರೇ? ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ. ಸರ್, ಈಗ ತಾವು ಹೇಳ್ತಾ ಇದ್ರು, ಈಗ ಸರ್ ಹೇಳ್ತಾ ಇದ್ರು ಶ್ರೀನಿವಾಸರು 18 ವರ್ಷ ಪೂರ್ಣಗೊಳಿಸಿದವರು ಅಥವಾ ಯಾರ ಹೆಸರು ಮಿಸ್ ಆಗಿದೆ ಅಥವಾ ಹೆಸರು ತಪ್ಪಾಗಿದ್ರೆ ಆ ಥರದವ್ರು ಕೂಡ ಇದರಲ್ಲಿ ಸೇರಿಸ್ಕೊಳ್ಬೋದು ಅಂತ ಹೇಳಿದ್ರು. ಸೊ ಅದೇ ರೀತಿ ಈಗ ಸಾಮಾನ್ಯವಾಗಿ ಸ್ಥಳಾಂತರಗೊಂಡವರು ಅಂದರೆ ಈ ಊರಲ್ಲಿ ಬೇರೆ ಕಡೆ ಹೋಗಿರ್ತಕ್ಕಂಥವ್ರು, ಸೊ ಅವರು ಹೇಗೆ ಈ ಒಂದು ಮತದಾರರ ಪಟ್ಟಿಯಲ್ಲಿ ತೆಗೆದಾಗ್ತಕ್ಕಂಥದ್ದು ಇರ್ಬೋದು ಅಥವಾ ಸೇರಿಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಹೇಗಿರುತ್ತೆ ಸರ್?
1: ಸರ್, ಇವಾಗ ಒಂದು ಸ್ಥಳಾಂತರ ಅಂದರೆ ಶಿಫ್ಟಿಂಗ್ ಅಂತ ಅರ್ಥ. ಈಗ ಆ್ಯಕ್ಚುಲಿ ನಾವೇನು ಮಾಡಿದ್ವಿ ಅಂದರೆ ಎಲ್ಲ BLOs ಅವರು ಸಹ ಎಲ್ಲರಿಗೂ ಸಹ, ಈಗ ಆ್ಯಕ್ಚುಲಿ ನಮ್ಮ ಸರ್ ಹೇಳಿದ್ರು ನಮ್ಮ ತಾಲೂಕಿನಲ್ಲಿ SHG ಕೋಟೆ ಸರ್ಗೂರು ಎರಡು ಸೇರಿಸಿ 234,521 ಮತದಾರರ ಪಟ್ಟಿ ಇದೆ, ಅಷ್ಟು ಸಹ ಎನ್ಯುಮರೇಷನ್ ಫಾರ್ಮ್ಸ್ನ ನಾವು ತಲುಪಿಸಿದ್ದೇವೆ, ಮನೆ ಮನೆ ತಲುಪಿಸಿದ್ದೇವೆ ಸರ್. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಕೆಲವೊಬ್ರು ಡೆತ್ ಆಗಿರ್ಬೋದು, ಕೆಲವೊಬ್ರು ಶಿಫ್ಟಿಂಗ್ ಆಗಿರ್ಬೋದು. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಮೂರು ಬಾರಿ BL ಅವರು ಅವ್ರ ಮನೆ ಹತ್ರ ಹೋಗ್ತಾರೆ. ಮನೆ ಹತ್ರ ಹೋದಾಗ ಅದನ್ನ ಕನ್ಫರ್ಮೇಶನ್ ಮಾಡ್ಕೊಂತಾರೆ, ಅವ್ರು ಇದಾರ ಇಲ್ವಾ ಬೇರೆ ಕಡೆ ಹೋಗಿದಾರ ಅನ್ನುವಂಥದ್ದನ್ನ ಅವ್ರನ್ನು ವೆರಿಫೈ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಯಾರಿದ್ರು ಅವ್ರಿಗೆ ಸಹ ಫೋನ್ ಮೂಲಕನೂ ಸಹ ಅವ್ರಿಗೆ ಸಂಪರ್ಕ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾರೆ. ಕಮ್ಯುನಿಕೇಟ್ ಮಾಡ್ಕೊಂಡು ಬಂದಾಗ ಅವ್ರೇನಾದ್ರೂ ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲೇನಾದ್ರೂ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದು ಅಲ್ಲಿ ಅವ್ರ ಹೆಸರಿದ್ರೆ ಅವ್ರನ್ನ ನಾವು ಕೇಳ್ಕೊಂತೀವಿ, ಅಲ್ಲೇ ಉಳ್ಕೊಂತಿರೋ ಇಲ್ಲೇ ಉಳ್ಕೊಂತಿರೋ ಅಂತ ಕೇಳ್ತೀವಿ. ಹಾಗ ಅವರಲ್ಲೇ ಉಳ್ಕೊಂಡ್ರೆ ಅವರ ಒಂದು ಅನುಮತಿ ಮೇರೆಗೆ ಮತ್ತೆ ಅಲ್ಲೊಂಥರ ಮಾಜೂರ್ ತರ ಮಾಡಿಕೊಂಡು ಅದನ್ನ ನಾವು ಕ್ಲೋಸ್ ಮಾಡ್ತೀವಿ. ಅವ್ರು ಎಲ್ಲಿ ಇಲ್ಲ ನಾವು ಅಲ್ಲೇ ಬಂದ್ ಮಾಡ್ತೀವಿ ಅಂದ್ರೆ ಮತ್ತೆ ಅವ್ರನ್ನ ಕರ್ಸಿಸ್ಕೊಂಡು ಅವ್ರ ಪೂರ್ತಿ ಮಾಹಿತಿ ತಗೊಂಡು ನಾವು ಅದನ್ನ ಅಪ್ಡೇಟ್ ಮಾಡ್ತೀವಿ ಸರ್.
0: ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಮಾತ್ರ ಈ ಒಂದು ಮತದಾರದ ಪಟ್ಟಿಯಲ್ಲಿ ಅವರ ಹೆಸರು ಇದೆ ಇಲ್ಲ ಎಂಬುದನ್ನು ಹೇಗೆ ಸಾರ್ವಜನಿಕರು ಖಾತ್ರಿಪಡಿಸಿಕೊಳ್ಬೋದು ಸರ್?
1: ಸರ್, ಈಗಾಗಲೇ 2026 ಸಹ ಪಟ್ಟಿನ ನಾವು ವರ್ಷ ವರ್ಷನೂ ಮಾನ್ಯ ಚುನಾವಣಾ ಆಯೋಗ ಕೊಡ್ತಾ ಇರ್ತದೆ, ಅವಾಗ ನಾವು ಕೊಟ್ಟಿರ್ತೇವೆ. ಎರಡನೇದಾಗಿ ಇವಾಗ ಸರ್ ಹೇಳ್ದಂಗೆ ಈಗ ಮುಂದಿನ ತಿಂಗಳು 5ನೇ ತಾರೀಕಿಗೆ ನಾವು ಒಂದು ಮತದಾರ ಗೌರವ ಪಟ್ಟಿಯ ಪ್ರತಿಯನ್ನು ನಾವು ಪ್ರಚಾರ ಮಾಡ್ತೇವೆ. ಪ್ರಚಾರ ಮಾಡಿದಾಗ ಪ್ರತಿಯೊಬ್ಬರು ಸಹ ಅದರಲ್ಲಿ ಅವ್ರು ನೋಡ್ಕೋಬಹುದು ಅವ್ರ ಹೆಸರು ಇದೆಯಾ ಇಲ್ವಾ ಅಂತಕ್ಕಂಥ ನೋಡ್ಕೋಬಹುದು. ನೋಡ್ಕೊಂಡು ಏನಾದರೂ ಅದರಲ್ಲಿ ಕರೆಕ್ಷನ್ಸ್ ಅಥವಾ ಹೆಸರು ಸೇರಿಸೋದು ಏನಾದ್ರು ಇದ್ರೆ ಆಕ್ಷೇಪಣೆ ಸಲ್ಲಿಸಲು 1 ತಿಂಗಳು ತನಕ ಸಮಯ ಇರ್ತದೆ. ಆ ಸಮಯದಲ್ಲಿ ಅವರು ಸೇರ್ಪಡೆ ಇರ್ಬೋದು, ಕನೆಕ್ಷನ್ಸ್ ಇರ್ಬೋದು, ಅದನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಸರ್.
0: ಸರ್, ಈಗ ಇದ್ರ ಜೊತೆಗೆ ಸರ್ ತಾವು ಹೇಳ್ತಾ ಇದ್ರಿ, ಈಗ BLOಗಳು ಇದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ತಾ ಇದ್ರಿ, ಈ ಒಂದು ಈ ತಾವು ಹೇಳ್ದಂಗೆ ಈ ಒಂದು ಬೂತ್ ಮಟ್ಟದ ಅಧಿಕಾರಿಗಳು ಈ ಅಥವಾ BLOಗಳು ಈ ಒಂದು ಪರಿಷ್ಕರಣೆಯಲ್ಲಿ ಅವರ ಪಾತ್ರ ಹೇಗೆ, ಯಾವ ತರ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
2: BLOಗಳೇ ಈ ಮತದಾರ ಪಟ್ಟಿಯ ಪರಿಷ್ಕರಣೆ ಮತ್ತೆ ಪೋಲಿಂಗ್ ಸ್ಟೇಷನ್ ನಿರ್ವಹಣೆಗೆ ಅವರೇ ಪಿಲ್ಲರ್ಸ್ ಅಂತ ಕರಿಬಹುದು ನಾವು. ಯಾಕೆಂದ್ರೆ ಪ್ರತಿ ಒಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋರು ಅವರೇ. ಸೊ ಮತ್ತೆ ಅವ್ರಿಗೆ ಸ್ಥಳೀಯ ಜನರ ಸಂಪರ್ಕ ಇರ್ತಾರೆ, ಅಲ್ಲಿ ಯಾರು ತೀರೋಗಿರ್ತಾರೆ ಅಥವಾ ಯಾರು ಅಲ್ಲಿಂದ ಶಿಫ್ಟ್ ಆಗಿರ್ತಾರೆ ಬೇರೆ ಕಡೆ ಹೋಗಿರ್ತಾರೆ, ಮತ್ತೆ ಹೊಸದಾಗಿ 18 ವರ್ಷಕ್ಕೆ ಅವರು ಸೇರ್ಪಡೆ ಹಾಕುವಂತವ್ರು ಯಾರು, ಇದನ್ನೆಲ್ಲ BLOಗೆ ಒಂದು ಮಾಹಿತಿ ಇರ್ತಾರೆ. ಮತ್ತೆ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ BLO ರೋಲೇ ತುಂಬಾ ಮೇಜರ್ ರೋಲು, ಬೇಸಿಕ್ ವರ್ಕರ್ ಅವರೇ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರಲ್ಲಿ ಮಾತನಾಡ್ತಾ
3: ಇದ್ದೀರಾ
0: ಮೇಡಮ್? ಹೇಳಿ, ತಮ್ಮ ಪ್ರಶ್ನೆ ಏನಂತ? ಸ್ವಲ್ಪ ಇಲ್ಲ, ತಾವು ಸ್ವಲ್ಪ ಮಾತನಾಡೋದು ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡ್ತೀರಾ, ಏನ್ ಮಾತನಾಡ್ತೀರಾ ಅಂತ? ಸ್ವಲ್ಪ ರೇಡಿಯೋ ಆನ್ ಮಾಡಿದ್ರೆ ಆಫ್ ಮಾಡ್ಬಿಟ್ಟು ಕೇಳಿ. ಹಾ ಹೇಳಿ ಮೇಡಮ್, ಇವಾಗ ಹೇಳಿ. ಹಾ,
3: ಅಥವಾ ತೀರ್ ಹೋಗಿರ್ತಾರೆ, ಅದೆಲ್ಲ ಹೇಗೆ ಸರ್ ಈ ತರದ ಸಮಸ್ಯೆ ತುಂಬಾ ಕಂಡು ಬರ್ತಾ ಇರೋದ್ರಿಂದ ಇದನ್ನ ಹೇಗ್ ಸಾಲ್ವ್ ಮಾಡೋದು ಸರ್, ಹೇಗೆ ನಮ್ಗೆ ಪತ್ತೆ ಹಚ್ಚೋದು?
0: ಅಂದ್ರೆ ತಾವು ಹೇಳ್ತಕ್ಕಂತ ಪ್ರಶ್ನೆಗೆ ಓದಕ್ಕೆ ಬರಕ್ಕೆ ಬರ್ದಿರ್ತಕ್ಕಂಥವ್ರು ಇರ್ಬೋದು, ಮತ್ತೆ ಕೆಲವ್ರು ತೀರ್ ಹೋಗಿರ್ತಾರೆ, ಇವ್ರಗಳದ ಹೇಗೆ ಅಂತಾನ ತಾವು ಕೇಳ್ತಾ ಇರೋದು? ಹಲೋ, ಹಾ ಅದಕ್ಕೆ ತಮ್ಮ ಪ್ರಶ್ನೆ, ಕೆಲವರಿಗೆ ಓದೋದಕ್ಕೆ ಬರೋದಕ್ಕೆ ಬರೋಲ್ಲ, ಮತ್ತೆ ಕೆಲವರು ತೀರೋಗಿರ್ತಾರೆ, ಸೊ ಇವ್ರಗಳದೆಲ್ಲ ತುಂಬಾ ಸಮಸ್ಯೆಗಳಾಗ್ತಾ ಇದೆ, ಹೇಗೆ ಅಂತಕ್ಕಂಥದ್ದು ತಾನೇ ತಮ್ಮ ಪ್ರಶ್ನೆ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ
1: ಮೇಡಮ್, ನೀವು ತಾವು ಹೇಳಿದಂತ ಪ್ರಶ್ನೆ ನಾನು ಅನ್ಕೋತೀನಿ, ಒಂದು ತಾವು ಮತದಾರರ ಪಟ್ಟಿನಲ್ಲಿ ಹೆಸರಿಲ್ಲ ಅಂತ ಒಂದ್ ಹೇಳಿದ್ರಿ, ಎರಡನೇದು ಡೆತ್ ಆಗಿರೋರಿಗೆ ಏನ್ ಮಾಡ್ತೀರಾ ಅಂತ ಒಂದ್ ಹೇಳಿದ್ರಿ, ಮೂರನೇದು ಯಾರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅದಕ್ಕೆಲ್ಲ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ್ರಿ.

0: ಮೇಡಮ್, ಸರಿನಾ ಮೇಡಮ್? ಓಕೆ ಓಕೆ. ಮೊದಲನೇದಾಗಿ ಹೇಳ್ತೀನಿ ನಿಮಗೆ, ಮತದಾರರ ಪಟ್ಟಿನಲ್ಲಿ 2002 ಅಥವಾ 2026 ಮತದಾರರ ಪಟ್ಟಿನಲ್ಲಿ ಇಲ್ಲ ಅಂತಂದರೆ ಮೋಸ್ಟ್ಲಿ ಅವರು 18 ಆಗಿರ್ಲಿಕ್ಕಿಲ್ಲ ಅಂತ ಕಾಣಿಸ್ಬೋದು. ಒಂದು ಅದಕ್ಕೆ ನಾವೇನು ಮಾಡ್ತೀವಿ ಅಂತಂತಂದರೆ, ನೆಕ್ಸ್ಟು ಈಗ ನಾವು ಕರಡು ಪ್ರತಿನ ನಾವು ಒಂದು ಪ್ರಚಾರ ಮಾಡ್ತೀವಿ, 5ನೇ ತಾರೀಕಿಗೆ ಮಾಡ್ತೀವಿ. ಆ ಸಮಯದಲ್ಲಿ ಪ್ರತಿಯನ್ನು ಪ್ರತಿಯೊಬ್ಬರಿಗೂ ಸಹ ಪ್ರಚಾರ ಮಾಡಿದಾಗ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ತಾವು ವೆರಿಫೈ ಮಾಡಿಬಿಟ್ಟು ಕಂಡು ಬಂದರೆ ಹೆಸರಿದ್ದರೆ ಸಮಸ್ಯೆ ಇಲ್ಲ, ಹೆಸರಿಲ್ಲ ಅಂತಂತಂದರೆ ಅದಕ್ಕೆ ಅಗತ್ಯವಾದಂತಹ ದಾಖಲಾತಿಗಳನ್ನ ಕೊಟ್ಟರೆ ನಾವು ಹೆಸರು ಸೇರಿಸೋ ಕೆಲಸವನ್ನು ನಾವು ಮಾಡ್ತೇವೆ. ಇದು ಮೊದಲನೇ ಪಾಯಿಂಟ್.
1: ಫಾರ್ಮ್ 6 ತುಂಬಿಕೊಡ್ಬೇಕು ನೀವು.
0: ಫಾರ್ಮ್ 6 ಅಂತ ಇರುತ್ತೆ, ಅದನ್ನು ತುಂಬಿಸ್ಕೊಡ್ಬೇಕು. ಎಕ್ಸಾಂಪಲ್ ಆಗಿ ಈಗ ನಂಗೆ 18 ಆಗಿದೆ, 18 ಆದಾಗ ನಾನು ಇನ್ನೂ ಹೆಸರು ಸೇರ್ಪಡೆ ಆಗಿಲ್ಲ. ಅಲ್ಲಿ ನಾನೇನು ಮಾಡ್ತೀನಿ, ಫಾರ್ಮ್ 6 ನಾನು ತುಂಬಿ ನನಗೆ 18 ಆಗಿದೆ ನಾನು ಸೇರಿಸಿ ಅಂತ ನಾನು ಅಪ್ಲಿಕೇಶನ್ಸನ್ನು ಕೊಡ್ತೀನಿ, ಅದು ಸೇರ್ಪಡೆ ಆಗುತ್ತೆ. ಇದು ಮೊದಲನೇ ಪಾಯಿಂಟ್ಗೆ. ಎರಡನೇ ಪಾಯಿಂಟ್ ತಾವು ಕೇಳಿದ್ದು ಡೆತ್ ಆದಾಗ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಖಂಡಿತವಾಗ್ಲೂ ಸಹ ಈಗ ಡೆತ್ ಆಗಿರ್ತಕ್ಕಂಥವ್ರಿಗೂ ಸಹ ಎನ್ಯುಮರೇಷನ್ ಫಾರ್ಮ್ನ ನಾವೀಗ ಇಶ್ಯೂ ಮಾಡಿದ್ದೇವೆ. ನಾವು ಮನೆ ಹತ್ರ ಹೋದಾಗ ಅವ್ರದ್ದು ಡೆತ್ ಸರ್ಟಿಫಿಕೇಟ್ನ ಕೊಟ್ಟರೆ ನಾವು ಅದಕ್ಕೆ ಕ್ಲೋಸ್ ಮಾಡ್ತೀವಿ. ಅವ್ರು ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಕ್ಲೋಸ್ ಮಾಡ್ತೀವಿ. ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತಂತಂದರೆ 3 ನಮ್ಮ BLO ಅವರು ಅವ್ರ ಮನೆ ಹತ್ರ ಹೋಗ್ತಾರೆ, ಮನೆ ಹತ್ರ ಹೋಗಿ ಒಂದು ಮಾಜೂರ್ ಥರ ಮಾಡ್ಕೊತಾರೆ. ಅಂದರೆ ಈ ವ್ಯಕ್ತಿ ಇದ್ದರು, ಇವಾಗ ತೀರು ಹೋಗಿದ್ದಾರೆ, ಇವಾಗ ಇಲ್ಲ, ಇವ್ರಿಗೆ ಆ ಮತದಾರರ ಪಟ್ಟಲಿ ಇರೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದ ನಂತರ ಒಂದು ಮಾಜೂರ್ ಥರ ಮಾಡಿಕೊಂಡು ಒಂದು ದೃಢೀಕರಣ ಮಾಡಿಕೊಂಡು ಅದನ್ನು ಏನು ಮಾಡ್ತಾರೆ, ಅದನ್ನು ಕ್ಲೋಸ್ ಮಾಡೋದಕ್ಕೆ ಮಾಡ್ತಾರೆ. ಮೂರನೇ ಪಾಯಿಂಟು ತಾವು ಹೇಳಿದ್ದು ಓದೋದಕ್ಕೆ ಬರೆಯೋದಕ್ಕೆ ಬರೆಯದ್ರೆ ಏನು ಮಾಡ್ತೀರಿ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ಸಹ ಹೌದು. ಈಗ ಒಂದು ನಾವು ನಿಮಗೆ ಫಾರಮ್ನ ಡಿಸ್ಟ್ರಿಬ್ಯೂಟ್ ಅಂದರೆ ಹಂಚಿಕೆ ಮಾಡಿದ್ದೇವೆ. ಯಾರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅಂಥವ್ರಿಗೆ ನಮ್ಮ ಬೂತ್ ಲೆವೆಲ್ ಅಧಿಕಾರಿಗಳು ಅಂದರೆ BLO ಅವರು ನಿಮ್ಮ ಮನೆ ಹತ್ರ ಬಂದಾಗ ಅವ್ರ ಹತ್ರ 2002 ಸಹ ಪಟ್ಟಿ ಇರ್ತದೆ, 2026 ಪಟ್ಟಿ ಸಹ ಅವತ್ತ ಇರ್ತದೆ. ಅವರೇ ಕೂತ್ಕೊಳ್ತಾರೆ, ಅವರೇ ಕೂತ್ಕೊಂಡು ನಿಮ್ಮ ಹೆಸರು ಮತ್ತು ನಿಮ್ಮ ಕ್ರಮಸಂಖ್ಯೆ ಭಾಗ ಸಂಖ್ಯೆ ಎಲ್ಲನೂ ಸಹ ಪೂರ್ತಿ ಭರ್ತಿ ಮಾಡಿ ನಿಮಗೆ ಒಂದ್ಸತಿ ಅದನ್ನು ಹೇಳಿ ಮನವರಿಕೆ ಮಾಡಿ ಅದಾದ ನಂತರ ನಿಮ್ಮ ಹತ್ರ ಅದನ್ನು ಒಂದು ಸಹಿಯ ಪಡ್ಕೊಂಡು ಅವರು ಅಪ್ಡೇಟ್ ಮಾಡ್ತಾರೆ ಮೇಡಮ್. ಹಾಗಾಗಿ ಏನೂ ಗೊಂದಲ ಇಲ್ಲ, ಬರೆಯೋದಕ್ಕೆ ಓದೋದಕ್ಕೆ ಬರೆದೋದ್ರೂ ಪರವಾಗಿಲ್ಲ. ನಮ್ಮ BLO ಅದನ್ನು ನಿಮಗೆ ಬರೆದು ನಿಮಗೆ ಅದನ್ನು ಮನನ ಮಾಡಿ ಹೇಳಿ ಆ ನಂತರ ಅದನ್ನು ಅಪ್ಡೇಟನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಮೇಡಮ್.
2: ಇಲ್ಲ ಇಲ್ಲ, ಅವ್ರ ತಂದೆ ತಾಯಿ ಬೇರೆ ಊರಲ್ಲಿ
3: ಸ್ಮಾರ್ಟ್ ಫೋನ್ ಈಗ ವಯಸ್ಸಾದವ್ರ ಹತ್ರ ಸ್ಮಾರ್ಟ್ ಫೋನ್ ಇರೋದೇ ಇಲ್ಲ, ಎಲ್ಲೋ ಇರ್ತಾರೆ ಅಂದವಾಗ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅನ್ಸಲ್ವಾ ಸರ್ ಇವೆಲ್ಲ ಸ್ವಲ್ಪ ನಿಮಗೆ?
2: ಮೇಡಮ್ ಇಲ್ಲ, ಈಗ ಅವ್ರ ತಂದೆ ತಾಯಿ ಬೇರೆ ಊರಲ್ಲಿ ಇದ್ರು ಕೂಡ ಅವ್ರು ಯಾವ ಊರಲ್ಲಿದ್ದಾರೆ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ, ಅದರದ್ದು ಕ್ರಮಸಂಖ್ಯೆ ಅದು ಭಾಗ ಸಂಖ್ಯೆ ಮತ್ತು ಅದು ವಿಧಾನಸಭಾ ಕ್ಷೇತ್ರದ ಹೆಸರು ಹೇಳಿದ್ರೆ ಸಾಕು, ನಮ್ಮ BLO ಅವರು ಅವರು ಆನ್ಲೈನಲ್ಲಿ ಆ ವಿಧಾನಸಭಾ ಕ್ಷೇತ್ರದ ಮತದಾರ ಪಟ್ಟಿಯನ್ನು ಪರಿಶೀಲಿಸಿ ಅವರೇ ನೋಡ್ಕೊತಾರೆ, ತೊಂದರೆ ಇಲ್ಲ.
0: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ಈ ಒಂದು ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಯಾವ್ಯಾವ ಮಾರ್ಗಗಳಲ್ಲಿ ಬೇರೆ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸತಕ್ಕಂಥ ವ್ಯವಸ್ಥೆ ಇದೆ ಹೇಗೆ ಸರ್?
4: ಸರ್, ಈಗ ಆನ್ಲೈನ್ ಮುಖಾಂತರನೇ ಆಗ್ತದೆ ಇದು. ನಮ್ಮ ಬೂತ್ ಲೆವೆಲ್ ಅಧಿಕಾರಿಗಳು ಏನಿರ್ತಾರೆ ಅವರಿಂದನೇ ಪ್ರಾರಂಭ ಆಗ್ತದೆ. ಆವಾಗಲೇ ನಾನು ಮೇಡಮ್ಗೊಂದು ಪ್ರಶ್ನೆ ಇದ್ದಾಗ ನಾನು ಹೇಳಿದೆ, ಫಾರ್ಮ್ 6 ಅಂತ, ಫಾರ್ಮ್ 6 ಅದರಲ್ಲಿ ಯಾವುದೇ ಸೇರ್ಪಡೆ ಇದ್ರೂ ಸಹ ಅದನ್ನು ಅವರು ಅಧಿಕೃತವಾದಂತಹ ಒಂದು ಐಡೆಂಟಿ ಕಾರ್ಡ್ನ ಕೊಟ್ಟು ಬೂತ್ ಲೆವೆಲ್ ಅಧಿಕಾರಿ ಅಂದರೆ BLO ಹತ್ರ ಹೋಗಿ ಅವರ ಫಾರಮ್ನ ಫಿಲಪ್ ಮಾಡಿ ಕೊಟ್ಟರೆ ಅವರು ತಮ್ಮ ಮೊಬೈಲ್ ಮುಖಾಂತರ, ಅದರಲ್ಲಿ ಏನು ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ ಅದರಲ್ಲಿ ಅದರ ಮುಖಾಂತರ ಅಪ್ಡೇಟ್ ಮಾಡ್ತಾರೆ. ಅದಾದ ನಂತರ ಸಹಾಯಕ ಮತದಾನ ನೋಂದಣಾಧಿಕಾರಿಗಳ ಹತ್ರ ಬರ್ತದೆ, ಅವರು ಅಪ್ರೂವಲ್ ಮಾಡಿ ಮತದಾನ ಅಧಿಕಾರಿಗಳ ಹತ್ರ ಕಳಿಸ್ತಾರೆ, ಅದನ್ನು ಅವರು ವೆರಿಫೈ ಮಾಡಿ ಅಪ್ರೂವಲ್ ಮಾಡ್ತಾರೆ, ಆಗ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಬರ್ತದೆ.
0: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ. ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಮತದಾರರು ಈಗ ತಮ್ಮ ಅರ್ಜಿ ಸ್ಥಿತಿಯನ್ನು ಹೇಗೆ ತಿಳಿದುಕೊಳ್ಬೋದು ಅನ್ನೋದ್ರ ಬಗ್ಗೆ ಏನಾದರು, ಈಗ ಅವರ ಅರ್ಜಿ ಕೊಟ್ಟಿರ್ತಾರೆ, ನಮ್ಮ ಅರ್ಜಿ ಇದಾಗಿದೆ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದನ್ನು ಯಾವ ಥರ ಒಂದು ಪರಿಶೀಲನೆಯನ್ನು ಮಾಡಿಕೊಳ್ಬೋದು ಸರ್?
2: ಈಗ ನಾವು 5ನೇ ಆಗಸ್ಟ್ 5ನೇ ತಾರೀಕು ನಾವು ಏನು ಕರಡು ಮತದಾರರ ಪಟ್ಟಿ ಪ್ರಕಟ ಮಾಡ್ತೀವಲ್ಲ, ಆ ಮತದಾರರ ಪಟ್ಟಿಯನ್ನು ಅವರು ಅವರ BLO ನೆರವಿನಿಂದ ಪರಿಶೀಲನೆ ಮಾಡಿಕೊಂಡು ತಿಳ್ಕೊಬೋದು. ಸೇರ್ಪಡೆ ಆಗುತ್ತೆ.
0: ಸೊ ಅಂದ್ರೆ ಬಿಎಲ್ಒ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತಾ ಅಥವಾ ಅವ್ರಿಗೆ,
2: ಅಥವಾ ಈವನ್ ಆನ್ಲೈನ್ ಕೂಡ ಸಿಇಒ ಪೋರ್ಟಲ್ ನಲ್ಲಿ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಸಿಇಒ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ಅವರು ವಿಧಾನಸಭಾ ಕ್ಷೇತ್ರದ ಹೆಸರು

0: ಮತ್ತೆ ಭಾಗಸಂಖ್ಯೆ ಹೊಡೆದ್ರೆ ಅದು ಮತದಾರ ಪಟ್ಟಿನ ವೆಬ್ಸೈಟ್ ಅಲ್ಲಿ ಕೂಡ, ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಕೂಡ ಪರಿಶೀಲನೆ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ.
1: ಓಕೆ ಸರ್, ತನ್ನ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಲೋಕೇಶ್
1: ಅವ್ರು, ಎಲ್ಲಿಂದ ಮಾತನಾಡ್ತಿದ್ದೀರಾ? ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಪ್ರಶ್ನೆ ನಮ್ಮಲ್ಲಿ ಏನ್ ಮಾಡೋದು ಗೊತ್ತಿಲ್ಲ, ತಪ್ಪಾಗುತ್ತೋ
1: ಫಾರ್ಮ್ ತಪ್ಪಾಗಿದೆ ಅದಕ್ಕೆ ವೈಟ್ ನರ್ ಹಾಕ್ಬಿಟ್ಟು ತುಂಬೋದಾ ಅಂತದ್ದು. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ
0: ಲೋಕೇಶ್ ಅವರೇ, ಈಗ ಫಾರ್ಮ್ ಫಿಲ್ಅಪ್ ಮಾಡೋದಕ್ಕೆ ಏನಾದ್ರು ನಿಮಗೆ ಗೊಂದಲಗಳು, ಒಂದು ಅಸ್ಪಷ್ಟತೆ ಇದ್ರೆ ನೀವೇನು ಮಾಡಬೇಕು ಅಂದರೆ, ಒಂದು ಜೆರಾಕ್ಸ್ ಮಾಡ್ಕೊಂಡು ಪೆನ್ಸಿಲಲ್ಲಿ ತುಂಬಿ, ಆ ಪೆನ್ಸಿಲಲ್ಲಿ ತುಂಬಿ ಅದು ಕರೆಕ್ಟ್ ಆಗಿದೆ ಅಂತ ಬಿಎಲ್ ಹೋಗಿ ತೋರಿಸ್ಬಿಟ್ಟು ಅದು ಕನ್ಫರ್ಮ್ ಆದರೆ ಆಮೇಲೆ ನೀವು ಒರಿಜಿನಲ್ ಫಾರ್ಮ್ ತುಂಬ್ಕೋಬಹುದು. ಈಗ ಅವ್ರು ಅವರೇ ತಪ್ಪು ಮಾಡಿ ತುಂಬ ಕೊಟ್ಬಿಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಆಕ್ಚುಲಿ ಅದು ವೈಟ್ನರ್ ಆಗಿ ನಾವು ತಿದ್ದುಪಡಿ ಮಾಡೋದು ಇಲ್ಲ, ಅದು ಬೇರೆ ಬೇರೆ ರೀತಿಯ ಸಂಶಯಗಳಿಗೆ ಎಡೆ ಮಾಡಿಕೊಡುವಂತ ಸಂದರ್ಭ ಇದು ಮಾಡ್ತಿದೆ. ನೀವು ದಯವಿಟ್ಟು ನಿಮ್ಮ ಅಲ್ಲಿ ಸ್ಥಳೀಯ ಮತದಾನ ನೋಂದಣಾಧಿಕಾರಿ ಅಥವಾ ಸಹಾಯಕ ಮತದಾನ ನೋಂದಣಾಧಿಕಾರಿ ಅವ್ರನ್ನ ಸಂಪರ್ಕಿಸಿ ಅದರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ.
1: ಓಕೆ ಓಕೆ, ಧನ್ಯವಾದಗಳು ಲೋಕೇಶ್ ಅವರಿಗೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ಈ ಒಂದು ಸಾಮಾನ್ಯ ವಾರ್ಷಿಕ ಪರಿಷ್ಕರಣೆಗೂ ಈ ಒಂದು SIR ಪರಿಷ್ಕರಣೆಗೂ ಏನಾದ್ರು ವ್ಯತ್ಯಾಸ ಇದೆಯಾ, ಹೇಗೆ ಸರ್?
0: ಖಂಡಿತ ವ್ಯತ್ಯಾಸ ಇದೆ. ಈಗ ಸಾಮಾನ್ಯ ಪರಿಷ್ಕರಣೆಯಲ್ಲಿ ನಾವು ಇಷ್ಟು ಡಿಟೈಲ್ ಆಗಿ ಹೋಗಿರಲ್ಲ, ಸುಮ್ಮನೆ ಯಾರು ಡೆತ್ ಯಾರು ತೀರೋಗಿರ್ತಾರೆ ಅವರು ಅರ್ಜಿ ಕೊಡ್ತಾರೆ ಅವ್ರನ್ನ ತೆಗೆದಾಕ್ತೀವಿ, ಹೊಸದಾಗಿ ಬಂದವ್ರನ್ನ ಸೇರ್ಪಡೆ ಮಾಡ್ಕೋತೀವಿ. ಆದರೆ ಈಗ 2002 ಮತದಾರರ ಪಟ್ಟಿ ಜೊತೆ ಹೋಲಿಕೆ ಮಾಡಿ ನಾವು ಪರಿಷ್ಕರಣೆ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂದರೆ, ಇವನ್ ಡಬಲ್ ಡೂಪ್ಲಿಕೇಶನ್ ಆಗಿರೋರು, ಡಬಲ್ ಆಗಿರೋರು ಇವರೆಲ್ಲರನ್ನು ಕೂಡ ನಾವು ತೆಗೆದಾಕ್ತಾ ಇದ್ದೀವಿ. ಮತ್ತು ಈಗ ಕೆಲವರು ಮತದಾರ ಪಟ್ಟಿಲಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ, ಈಗ ಅವರು ಉದ್ಯೋಗ ವ್ಯಾಪಾರ ಇತರ ಕಾರಣಗಳಿಗಾಗಿ ಅವರು ಒಂದು ವಿಧಾನಸಭಾ ಕ್ಷೇತ್ರದಿಂದ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಮೈಗ್ರೇಷನ್ ಅಂದರೆ ಹೋಗೋದು ಬರೋದು ಸಾಮಾನ್ಯವಾಗಿರ್ತಾರೆ. ಇಂಥವ್ರು ಏನು ಮಾಡ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆದಾಗ ಅವರು ಅವ್ರ ಮತದಾರ ಪಟ್ಟಿಯಿಂದ ಅವ್ರ ಹೆಸರನ್ನ ತೆಗೆದಾಕೇ ಇರಲ್ಲ, ಹಂಗೆ ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ಈಗ ನಾವು ಏನು ಮಾಡಿದ್ವಿ, ಪ್ರತಿ ಒಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ BLO ASDD ಅಂತ ಒಂದು ಪಟ್ಟಿ ಮಾಡ್ಕೊತಿದ್ದಾರೆ. ಅಂದರೆ ಅಬ್ಸೆಂಟೀಸು, ಶಿಫ್ಟು, ಡೆತ್ತು ಮತ್ತೆ ಡೂಪ್ಲಿಕೇಟ್ ಆಗಿರೋಂಥವ್ರು ಅವರೆಲ್ಲ ಈಗ ಐಡೆಂಟಿಫೈ ಆಗ್ತಾರೆ. ಅವ್ರು ಶಿಫ್ಟ್ ಆಗಿ ಕೂಡ ಅವ್ರ ಮತದಾರ ಪಟ್ಟಿಯಿಂದ ಅವ್ರ ಹೆಸರನ್ನ ತೆಗಿಸಿ ಹಾಕದೆ ಹಾಗೆ ಉಳ್ಕೊಂಬಿಟ್ಟಿದ್ರೆ ಅಂಥವ್ರನ್ನ ಕೂಡ ನಾವಿಲ್ಲಿ ತೆಗೆದಾಕಕ್ಕೆ ಅವಕಾಶ ಇದೆ. ಹಾಗಾಗಿ ಇದು ಒಂಥರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಹೆಚ್ಚು ಡೀಪ್ ಆಗಿ ಮತ್ತೆ ಇದಾಗಿ ವೈಡ್ ಆಗಿ ನಾವು ಇದನ್ನ ಪರಿಶೀಲನೆ ಮಾಡಿ ಮತದಾರ ಪಟ್ಟಿನ ಅಪ್ಡೇಟ್ ಮಾಡ್ತೀವಿ. ಮತ್ತೆ ಇದ್ರ ಎಲ್ಲರ ಮುಖ್ಯ ಉದ್ದೇಶ ಏನು ಅಂದ್ರೆ, ಯಾರೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ಕೈ ಬಿಡಬಾರ್ದು, ಮತ್ತೆ ಯಾವುದೇ ಒಬ್ಬ ಅನರ್ಹ ಮತದಾರ ಅನವಶ್ಯಕವಾಗಿ ಬಂದು ನಮ್ಮ ಮತದಾರ ಪಟ್ಟಿಯಲ್ಲಿ ಎಂಟ್ರಿ ತಗೊಳ್ಬಾರ್ದು ಅನ್ನೋದು ಇದ್ರ ಮುಖ್ಯ ಉದ್ದೇಶ.
1: ಸರಿ, ಈ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ಜನರು ಈ ಒಂದು ವಿಶೇಷ ಅಭಿಯಾನದಲ್ಲಿ ಹೇಗೆ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೊಳ್ಬೇಕು, ಜೊತೆಗೆ ಈಗ ಸಾಮಾನ್ಯವಾಗಿ ಕೆಲವರು ಗೊಂದಲಗಳ ಹೇಳ್ತಾರೆ, ಈ ಥರ ನಮ್ಮದು ಬಟ್ಟೆ ಬಿಟ್ಟೋಗುತ್ತಂತೆ, ಆ ಥರ ತುಂಬ ಗೊಂದಲದಲ್ಲಿ ಇರ್ತಾರೆ, ಈ ಒಂದು ಸಂದರ್ಭದಲ್ಲಿ ಹೇಗೆ ಸರ್ ಯಾವ ಥರ ಒಂದು ಅವರು ಮುಂಜಾಗ್ರತೆ ವಹಿಸ್ಬೇಕಾಗತ್ತೆ ಸರ್?
3: ಸರ್, ಒಂದು ಜನರಲ್ಲಿ ಈ ಗೊಂದಲ, ನಾವು ಪ್ರತಿಯೊಂದು ಸಭೆಯಲ್ಲೂ ಸಹ ಸಂಭ್ರಮಗಳು ಸಹ ಹೇಳ್ತಾ ಇದ್ದೀವಿ, ಯಾವುದೇ ಸಾರ್ವಜನಿಕರು ಇದ್ರ ಮೇಲೆ ಗೊಂದಲ ಆಗೋದಕ್ಕೆ ಗೊಂದಲಕ್ಕೆ ಅವಕಾಶ ಕೊಡೋದು ಬೇಡ. ತಾವು ಹೇಳ್ದಂಗೆ ನಮ್ಮ ಹೆಸರು ಕೈಲಿ ಬಿಟ್ಟು ಹೋಗ್ತಿದೆ, ಮತದಾರ ಪಟ್ಟಲು ಬಿಟ್ಟು ಹೋಗ್ತಿದೆ ಅಂತಕ್ಕಂದ್ರೆ ಹೇಳ್ತಾ ಇದ್ದಾರೆ. ಯಾರ್ದು ಸಹ ಈವನ್ನು ಒಬ್ಬ ಒಂದೇ ಒಂದು ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ಕೈ ಬಿಡುವಂತೆ ಯಾರು ಸಹ ನಾವು ಇಲ್ಲ. ಎಲ್ಲ ಅರ್ಹ ಮತದಾರರು ಸಹ ಪಟ್ಟಿಯಲ್ಲಿ ಬರುವಂಗೆ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಗೊಂದಲ ಬೇರೆ ಬೇರೆ ತರ ಹೇಳ್ತಾ ಇರ್ಬೋದು ಕಾಣಿಸುತ್ತೆ. ಆದ್ರೆ ಒಂದು ಈಗ ನಾವು ಮತದಾರರ ಪರಿಷ್ಕರಣೆ ನಾವು ಏನ್ ಮಾಡ್ತಾ ಇದೀವಿ ಅಂತಂತಂದ್ರೆ, ಈಗ ನಾವು ಎಲ್ಲಾ ಮತದಾರರ ಒಂದು ಪಟ್ಟಿಯ ಒಂದು ಏನು ಎನ್ಯುಮರೇಷನ್ ಫಾರ್ಮ್ ಅಂತ ಕರಿತೀವಿ, ಅದೆಲ್ಲನೂ ಸಹ ನಾವೀಗ ಮನೆಗಳಿಗೆ ಹಂಚಿದ್ದೇವೆ. ಸಾರ್ವಜನಿಕರು ಏನ್ ಮಾಡಬೇಕು ಅಂತಂದ್ರೆ, ಆ ಒಂದು ಫಾರಂ ಏನ್ ಮನೆಗೆ ತಲುಪಿಸಿದ್ದಾರೆ ಆ ಒಂದು ಫಾರಂನ ಅವರಿಗೆ ಓದೋದಕ್ಕೆ ಬರೆಯಕ್ಕೆ ಬಂದ್ರೆ ಅದನ್ನ ತುಂಬಾ ಸ್ಪಷ್ಟವಾಗಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಂಡು ತುಂಬಿ ಭರ್ತಿ ಮಾಡಿ BLO ಹತ್ರ ಕೊಡುವಂತ ಕೆಲಸಗಳು ಆಗ್ಬೇಕು. ಎರಡನೇದು, ಅವರಿಗೆ ಬರ್ಲಿಲ್ಲ ಅಂತಂದ್ರೆ BLO ಮನೆ ಹತ್ರ ಬಂದಾಗ ಅವ್ರನ್ನ

0: ಕುಂಟರಿಸ್ಕೊಂಡು ಮತದಾರರ ಪಟ್ಟಿಯನ್ನ ಇಟ್ಕೊಂಡು ಅದರ ಒಂದು ಅನುಸಾರ ಅದನ್ನ ಫಿಲ್ಅಪ್ ಮಾಡಿ ಕೊಡುವಂತದ್ದು ಆಗ್ಬೇಕು. ಏನು ಈಗ ಮತದಾರರ ಪರಿಷ್ಕರಣೆ ನಾವು ಮಾಡ್ತಾ ಇದೀವಿ, ಇದರಲ್ಲಿ ಯಾರನ್ನು ಸಹ ನಾವು ಕೈ ಬಿಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇಲ್ಲ. ಅರ್ಹ ಮತದಾರರು ಪಟ್ಟಿಯಲ್ಲಿ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಈ ಮತದಾರರ ಒಂದು ಪರಿಷ್ಕರಣೆಯಲ್ಲಿ ಎಲ್ಲರೂ ಸಹ ಇದಕ್ಕೆ ಸಹಕರಿಸಬೇಕು. ಒಂದು ಆವಾಗಲೇ ನಾನು ನಿಮ್ಗೆ ಹೇಳಿದೆ, ಯಾವುದೇ ವ್ಯಕ್ತಿ ಐಡೆಂಟಿ ಕಾರ್ಡ್ ಇಲ್ಲ ಅಂತಂದ್ರು ಸಹ ನಾವು ಮತದಾನದ ನೋಂದಣಾಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಧಾವಿಸಿ ಅಲ್ಲಿ ಒಂದು ಮಹಾಜೂರು ಮಾಡಿ ಆ ವ್ಯಕ್ತಿ ಭಾರತೀಯ ನಾಗರಿಕನಾಗಿದ್ದಾನೆ ಇಲ್ಲ ವಾಸವಾಗಿದ್ದಾನೆ ಅಂತ ಅವ್ರಿಗೆ ಕಂಡು ಬಂದನು ಸಹ ನಾವು ಅವನ್ನ ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಅವರಿಗೆ ಅಧಿಕಾರವಿದೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ, ಜಯರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ಈ ಮನೆ ಮನೆಗೂ ಬಂದು ಬರೀಬೇಕು, ಬರೀಬೇಕು
3: ಅದು ಬಿಎಲ್ಒಗಳಿಗೆ ಸ್ಪಷ್ಟವಾದ ನಿರ್ದೇಶನ ಇದೆ, ಮನೆ ಮನೆಗೆ ಹೋಗ್ಬೇಕು, ವಿಸಿಟ್ ಮಾಡ್ಬೇಕು ಅಂತಾನೆ ಜಯರಾಮ್ ಅವ್ರೆ.
2: ಅದ್ರಲ್ಲಿ ಜೊತೆಗೆ ಒಬ್ಬರೇ ಇರೋದ್ರಿಂದ, ಅವರು ಸುಮಾರು ಸಾವಿರಾರು ಇರೋದ್ರಿಂದ ಒಬ್ಬರೇ ಬರಬೇಕು, ಸಹಾಯಕರು ಬೇಕು.
3: ಜಯರಾಮ್ ಅವರು, ಈಗ ನಾವು ನಮ್ಮ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಒಳಗಡೆ, ನೀವು ಇಲ್ಲೇ ಕೋಟೆ ಅವರೇ ತಾನೆ?
1: ಹೌದು ಸರ್, ಸಾಗರೆ.
3: ಸಾಗರೆ ಅವರ?
1: ಹಾಂ ಸರ್. ಹಾಂ,
3: ಈಗ ನಾವು ನಿನ್ನೆ ಒಂದು ನಮ್ಮ ತಾಲೂಕು ಕಚೇರಿಯಿಂದ ಒಂದು ಆದೇಶ ಹೊರಡಿಸಿದ್ದೀವಿ, ಪ್ರತಿ ಬಿ ಎಲ್ ಓಗೂ ಸಹಾಯಕರಾಗಿ ಅಲ್ಲಿ ಸ್ಥಳೀಯವಾಗಿ ಏನು ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಪಂಚಾಯಿತಿ ವರ್ಕರ್ಸು, ಬಿಲ್ ಕಲೆಕ್ಟ್ರು ಅಥವಾ ನೀರು ವಾಟರ್ಮನ್ನು, ಬಿಲ್ ಕಲೆಕ್ಟ್ರು ಅಥವಾ ಕಂಪ್ಯೂಟರ್ ಆಪರೇಟರ್ಸು, ಅವ್ರನ್ನು ಕೂಡ ನಾವು ಆ್ಯಡ್ ಮಾಡಿ ಒಂದು ಆದೇಶ ಹೊರಡಿಸಿದ್ದೀವಿ. ಅದ್ರ ಪ್ರಕಾರ ಸ್ಥಳೀಯ ಸಂಸ್ಥೆಗಳು ಕೆಲಸ ಮಾಡುವಂಥ ಸಿಬ್ಬಂದಿಗಳು ಮತ್ತು ನಮ್ಮ ಗ್ರಾಮ ಸಹಾಯಕರು ಇವರೆಲ್ಲರೂ ಬಿ ಎಲ್ ಓ ಸಪೋರ್ಟ್ ಮಾಡಬೇಕು ಅಂತಲೇ ಒಂದು ಆದೇಶ ಹೊರಡಿಸಿದ್ದೀವಿ. ಅವರು ನಿನ್ನೆ ಇವತ್ತಿಂದ ಅದು ಪ್ರಾರಂಭ ಮಾಡ್ತಿದ್ದಾರೆ. ಸರಿಪಡಿಸಬಹುದು.
1: ಓಕೆ, ಧನ್ಯವಾದಗಳು ಜಯರಾಮ್ ಅವರಿಗೆ ಕರೆ ಮಾಡಿದ್ದಕ್ಕೆ. ಸರಿ, ಇದ್ರ ಜೊತೆಗೆ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಈಗ ಸಾರ್ವಜನಿಕರಿಗೆ ಕೆಲವೊಂದು ವದಂತಿಗಳು ಆಗ್ತಾ ಇರ್ತದೆ, ಅಂದ್ರೆ ಎಸ್ ಆರ್ ಏನೋ ಬೇರೆ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದಾರೆ ಅಂತಕ್ಕಂಥ ಗೊಂದಲಗಳು ತುಂಬಾ ಇದೆ. ಸೊ ಇದ್ರಲ್ಲಿ ಏನಾರು ಒಂದು ಮಿಸ್ ಆದ್ರೆ ನಮ್ಗೆಲ್ಲ ಒಂದು ಸೌಲಭ್ಯಗಳನ್ನ ಕಿತ್ಕೊಳ್ತಾರೆ, ಈ ತರದ ಒಂದು ಮನೋಭಾವನೆಗಳು ತುಂಬಾ ಸಾರ್ವಜನಿಕರು ನಾವು ಕೇಳ್ತಾ ಇದ್ವಿ. ಹಾಗಾಗಿ ಈ ತರದ ಒಂದು ಗೊಂದಲಗಳಿಗೆ ಅಥವಾ ಈ ತರ ಒಂದು ಅನುಮಾನಾಸ್ಪದ ಮಾತುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕೇಳುಗರಿಗೆ ಅಥವಾ ಸಾರ್ವಜನಿಕರಿಗೆ ತಮ್ಮ ಸಲಹೆಗಳು ಏನು ಸರ್?
3: ಇಲ್ಲ, ನಾವು ಸಾರ್ವಜನಿಕರಲ್ಲಿ ನಮ್ಮ ವಿನಂತಿ ಏನಂದ್ರೆ, ಇದೊಂದು ಒಂದು ಪಾರದರ್ಶಕವಾದ ಒಂದು ಸ್ಪಷ್ಟವಾದ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯಕ್ರಮ ಬಿಟ್ಟರೆ ಇಲ್ಲಿ ಬೇರೆ ಯಾವ ಉದ್ದೇಶಗಳು ಇಲ್ಲ. ಈ ಮತದಾರರ ಪಟ್ಟಿಯಲ್ಲಿರೋ ಅನಗತ್ಯ ಸೇರ್ಪಡೆಗಳು ಅದನ್ನು ತೆಗೆದಾಕಿ ಮತದಾರರ ಪಟ್ಟಿನ ಶುದ್ಧೀಕರಿಸುವ ಒಂದು ಪ್ರಕ್ರಿಯೆ ಇದು ಅಷ್ಟೇ. ಇದು ಯಾರು ಏನು ಅದನ್ನು ಬಿಟ್ಟರೆ ಇದಕ್ಕೆ ಬೇರೆ ಯಾವ ಗುರಿಗಳನ್ನು ಇಲ್ಲ. ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವ ಕ್ರಿಯೆ, ನಾನು ಆಗಲೇ ಹೇಳಿದಾಗೆ ಯಾವ ಅರ್ಹ ಮತದಾರರು ಕೈ ಬಿಟ್ಟು ಹೋಗಬಾರ್ದು, ಯಾವ ಅನರ್ಹ ಮತದಾರನು ಅನಗತ್ಯವಾಗಿ ಮತದಾರರ ಪಟ್ಟಿ ಒಳಗಡೆ ಬರಬಾರ್ದು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವುದೋ ಇದಕ್ಕೆ ಉದ್ದೇಶಗಳಿಲ್ಲ. ಮತ್ತೆ ಇದನ್ನ ಸಾರ್ವಜನಿಕರು ಉತ್ಸಾಹದಿಂದ ಭಾಗಿಯಾಗಿ ಇಂಥ ಒಂದು ಚುನಾವಣಾ ಆಯೋಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇಂಥ ಈ ಕಾರ್ಯಕ್ರಮ ನಮ್ಕೊಂಡಿದೆ. ಮತ್ತೆ ಮತದಾರರ ಪಟ್ಟಿ ಮತ್ತೆ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಜಾಪ್ರಭುತ್ವದ ಒಂದು ಬೇಸಿಕ್ ವರ್ಕ್ಗಳಲ್ಲಿ ಕೂಡ ಒಂದು, ಪ್ರಜಾಪ್ರಭುತ್ವವನ್ನು ಶಕ್ತಿಗೊಳಿಸೋದಕ್ಕೆ ಬಲಪಡಿಸೋಕೆ ಮಾಡುವಂತ ಕ್ರಿಯೆಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಮತದಾರರು ಯಾವುದೇ ಅನಗತ್ಯ ಗೊಂದಲಕ್ಕೆ ಒಳಗಾಗದಿದ್ದಾಗೆ ಅವ್ರಿಗೆ ಅವರು ಮತದಾರರ ರೋಲ್ ಏನು ಇದರಲ್ಲಿ ಅಂದ್ರೆ, ನಾವು ಅವ್ರಿಗೆ ಹಂಚಿಕೆ ಮಾಡಿರುವಂತ ಒಂದು ಫಾರ್ಮ್ನ ಫಿಲ್ಅಪ್ ಮಾಡಿ ಅವರ ವೈಯಕ್ತಿಕ ಡೀಟೇಲ್ಸ್ ಕೊಟ್ಟರೆ ಸಾಕು ಅಷ್ಟೇ. ಯಾರು ಅನಗತ್ಯವಾಗಿ ನಾವು ಯಾವ ಹೆಸರು ಇಲ್ಲಿ ಕೈ ಬಿಡಬಂತ ಪ್ರಶ್ನೆ ಉದ್ಭವಿಸೋದೇ ಇಲ್ಲ.
1: ಸರಿ, ಈಗ ತಾವು ಹೇಳಿದಂಗೆ ನಂಜನಗೂಡ ಅವ್ರು ಕೂಡ ಒಬ್ರು ಕರೆ ಮಾಡಿದ್ರು, ಈಗ ಫಾರ್ಮ್ ಭರ್ತಿ ಮಾಡ್ಬೇಕಾದ್ರೆ ಏನಾದ್ರೂ ತಪ್ಪುಗಳಾಯ್ತು ಅಥವಾ ಏನಾದ್ರು ತಿದ್ದದ್ದು ಅಥವಾ ಅದಕ್ಕೆ ವೈಟ್ನರ್ ಹಾಕೋದು, ಸೊ ಈ ತರದ ಏನಾದ್ರು ಆದಾಗ ಆ ಒಂದು ಫಾರ್ಮ್ ಅಥವಾ ಆ ಒಂದು ಅರ್ಜಿ ಏನಾದ್ರು ತಿರಸ್ಕೃತ ಆಗೋ ಸಾಧ್ಯತೆ ಇರುತ್ತಾ ಅಥವಾ ಅದನ್ನೇನಾದ್ರು ಕನ್ಸಿಡರ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಹೇಗೆ ಸರ್?
3: ಇಲ್ಲ, ಅದು ಅವರು ಈಗ ಫಾರಂ ಎಕ್ಸ್ಟ್ರೀಮ್ಲಿ ಒಂದು ಹಾಳಾಗಿರುತ್ತೆ ಅಂತ ಇಟ್ಕೊಳ್ಳಿ. ಯಾವುದೇ ಒಂದು ಫಾರ್ಮು ಈಗ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಫಾರ್ಮ್ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಮನೇಲಿ ಒಂದು ಫಾರ್ಮ್ ಮೇಲೆ ನೀರು ಬಿದ್ದೋಗ್ಬಿಡ್ಬೋದು, ಅದು ಒಂದು ಕಳೆದೋಗ್ಬಿಡ್ಬೋದು. ಇಂತಹ ರೇರೆಸ್ಟ್ ಕೇಸ್ಗಳಲ್ಲಿ ನಾವು ಆ ಫಾರ್ಮ್ನ ಹೆಚ್ಚುವರಿಯಾಗಿ ನಮಗೆ ಪ್ರಿಂಟ್ ಮಾಡಿಕೊಡೋ ಅಂತ ಅವಕಾಶ ಕೂಡ ಕಲ್ಪಿಸಿದ್ರೆ. ಆದ್ರೆ ಇದು ಜಾಸ್ತಿ ಆದಾಗ ನಾವು ಎಲ್ಲರಿಗೂ ಮಾಡೋಕ್ಕಾಗಲ್ಲ. ನೋಡಿ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಗೆ ಎರಡು ಫಾರ್ಮ್ ಕೊಡ್ತೀವಿ. ಈಗ ನಮಗೆ 234,000 ಜನ ಮತದಾರರು ಇದ್ದಾರೆ. ಈಗ ಅದ್ರ ಡಬಲ್ ಅಂದ್ರೆ ನಾವು ಆಲ್ಮೋಸ್ಟ್ ಒಂದು 468,000 ಜನ ಫಾರಂನ ಫಿಲಮ್ ಪ್ರಿಂಟ್ ಹಾಕಿ ಕೊಟ್ಟಿದ್ದೀವಿ. ಈಗ ಇದ್ರಲ್ಲಿ ಲಕ್ಷಾಂತರ ಜನರು ಬಂದು ನಮ್ಮ ಫಾರಂ ಹಾಗಾಗೋಯ್ತು ಹೀಗಾಗೋಯ್ತು ಅಂದ್ರೆ ಮತ್ತೆ ಅದನ್ನ ಪ್ರಿಂಟ್ ಹಾಕೋದಕ್ಕೆ ಪ್ರಕ್ರಿಯೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಪರೂಪಕ್ಕೆ ಇಂಥ ಮತಗಳು ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಅದನ್ನ ಆಲ್ಟರ್ನೇಟ್ ಆಗಿ ನಾವು ಇನ್ನೊಂದು ಫಾರ್ಮ್ ಇಶ್ಯೂ ಮಾಡೋಕೆ ಕೂಡ ಅವಕಾಶ ಇದೆ.
1: ಸೊ ತಿದ್ದದ್ದು ಆ ಥರದ್ದು ಏನು ಕೂಡ ಮಾಡಬಾರ್ದು.
3: ತಿದ್ದದಕ್ಕೆ ಅವಕಾಶ ಇಲ್ಲದಂಗೆ ಅವ್ರು ಮಾಡಬೇಕು ಅಂದ್ರೆ ಏನು ಅಂದ್ರೆ ಒಂದು ಅವ್ರಿಗೆ ತಮ್ಗೆ ಕೊಟ್ಟಿರೋ

0: ಮತದಾರರ ಏನು ಎನ್ಯುಮರೇಷನ್ ಫಾರ್ಮ್ ಇದೆಯಲ್ಲ ಅದನ್ನ ಒಂದು ಜೆರಾಕ್ಸ್ ಮಾಡಿಸ್ಕೊಂಡು ಅದನ್ನ ಒಂದು ಪೆನ್ಸಿಲ್ ಅಲ್ಲಿ ಒಂದು ಫಿಲ್ಅಪ್ ಮಾಡ್ಕೊಂಡು ಆಮೇಲೆ ಅದು ಕನ್ಫರ್ಮ್ ಆದ್ಮೇಲೆ ಮೊದಲನೇ ಫಾರ್ಮ್ ತುಂಬೋದು ಬೆಸ್ಟ್ ಅಂತ.
1: ಸೊ ಹಾಗಾಗಿ ಸೊ ಸಾರ್ವಜನಿಕರು ಯಾವುದೇ ರೀತಿ ಒಂದು ಅರ್ಜಿಯನ್ನ ಭರ್ತಿ ಮಾಡ್ಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ
2: ಕಾಶಿಯಸ್ ಆಗಿ ಮಾಡಬೇಕು. ಈಗಾಗಲೇ ನಾವು ನಮ್ಮ ಎಲ್ಲ ಬಿ ಎಲ್ ಓಸ್ಗಳಿಗೆ ಮತ್ತೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಹೇಳಿರ್ತಕ್ಕಂಥದ್ದು ಇಷ್ಟೇ, ಯಾರಿಗಾದ್ರೂ ಫಾರ್ಮ್ನ ತುಂಬೇಕಾದ್ರೆ ಗೊಂದಲ ಉಂಟಾದಾಗ ಅಥವಾ ಗೊತ್ತಾಗದೇ ಇದ್ದಾಗ ಅದನ್ನೊಂದು ಜೆರಾಕ್ಸ್ ಪ್ರತಿಯನ್ನ ಮಾಡಿಕೊಂಡು ಫಸ್ಟ್ ಒಂದು ಪೆನ್ಸಿಲ್ನಲ್ಲಿ ಅದನ್ನು ಭರ್ತಿ ಮಾಡಿ ಆ ನಂತರ ಅದನ್ನು ಸರಿಯಾದ ನಂತರನೇ ನಾವು ಮೂಲ ಫಾರ್ಮ್ನಲ್ಲಿ ಭರ್ತಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸಿ ಒಂದು ಹೇಳುತ್ತೆ, ಯಾವುದೇ ವೈಟ್ನರು ಇದೊಂದು ಹಾಕುವಂತ ಅದರಲ್ಲಿ ಬರೋದಿಲ್ಲ. ಅಕಸ್ಮಾತ್ ಏನಾದರೂ ಈಗ ಯಾವುದೇ ಅಕೌಂಟಬಲ್ ಡಾಕ್ಯುಮೆಂಟ್ಸ್ನಲ್ಲಿ ವೈಟ್ನರ್ ಹಾಕಿ ಮಾಡುವಂಥದ್ದು ತಪ್ಪು. ಅಕಸ್ಮಾತ್ ತಪ್ಪಾದ್ರೂ ಸಹ ನಾವೇ ಮಾಡಬೇಕು, ಒಂದು ಸಿಂಗಲ್ ಲೈನ್ ಅಲ್ಲಿ ಅದನ್ನ ಒಡೆದು ಅದ್ರಲ್ಲಿ ಒಡೆದ್ಬಿಟ್ಟು ಅವರ ಒಂದು ಏನಿರ್ತಾರೆ ಅವರ ಮತದಾರರು ಅವ್ರ ಒಂದು ಸಿಗ್ನೇಚರ್ ತಗೊಳ್ಬಹುದು. ಅದನ್ನ ಬಿಟ್ರೆ ನಾವು ಬೇರೆ ಯಾವ್ದು ವೈಟ್ನರ್ ಆಗ್ಲಿ ಅಥವಾಗ್ಲಿ ಆ ರೀತಿ ಮಾಡ್ತಕ್ಕಂಥದ್ದು ಮಾಡುವಾಗಿಲ್ಲ.
1: ಸರಿ ಗೀತರ್, ಜೊತೆಗೆ ತಾವು ಹೇಳ್ದಂಗೆ ಈ ತರ ಮತದಾರರ ಪಟ್ಟಿಯಲ್ಲಿ ನಾವು ಹೆಸರನ್ನು ನೋಂದಾಯಿಸ್ಕೊಳ್ತಕ್ಕಂಥದ್ದು ಇರ್ಬೋದು ಅಥವಾ ಒಂದು ವೇಳೆ ತಿದ್ದುಪಡಿ ಅಥವಾ ಬೇರೆ ಏನಾರು ಅದನ್ನು ಆಗಸ್ಟ್ 15ರಲ್ಲಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅದರ ನಂತರದಲ್ಲಿ ಕೂಡ ಕೆಲವು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು ಅಂತ ಹೇಳಿದ್ರಿ. ಅದರ ಬಗ್ಗೆ ನಾವು ಹೆಚ್ಚಿನ ವಿವರಗಳಾಗಿ ಮಾತಾಡೋಣ ಸರ್. ಮತ್ತೆ ಕರೆ ಇದೆ. ಹಲೋ
3: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ
3: ಸರ್?
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ
3: ಸರ್? ನಾವು ಕೆ ಎಂ ಜೈರಾಮ್ ಅಂತ.
1: ತಮ್ಮ
3: ಶ್ರೀನಸಿಪುರ ತಾಲೂಕಿನಿಂದ ಸರ್ ಮಾತಾಡ್ತಾ ಇರೋದು.
1: ಹೇಳಿ ಜಯರಾಮ್ ಅವರು, ತಮ್ಮ ಪ್ರಶ್ನೆ ಏನಂತ?
3: ಸರ್, ಇವತ್ತಿನ ವರ್ತಮಾನ ಇಂತ ಕಾರ್ಯಕ್ರಮ ಇಟ್ಕೊಂಡಿರೋದು ಬಹಳ ಸಂತೋಷ. ಮತ್ತೆ ಸರ್, 18 ವರ್ಷ ತುಂಬಿರೋರಿಗೆ ಕಡ್ಡಾಯವಾಗಿ ಮತದಾರ ಪಟ್ಟಿಯಲ್ಲಿ ಸೇರಿಸ್ಬೇಕು ಅಂತ, ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಚಾರ ಆಗಬೇಕು ಅಂತ ಸರ್. ಪ್ರಚಾರ ಇನ್ನೂ ಆಗಬೇಕು ಅಂತ ಸರ್. ಇದಕ್ಕೆ ತಹಸೀಲ್ದಾರ್ ಮಟ್ಟದಲ್ಲಿ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬಿಎಗಳು ಏನಾಗಿದೆ ಅನ್ನೋದ್ರು ನಮ್ಮ ಅಪ್ರೂವ್ ಮಾಡ್ಬೇಕು, ನಮ್ಮ ಅಪ್ರೂವ್ ಮಾಡ್ಬೇಕು ಅಂತ ಅನ್ನೋರಿ ಕಾರ್ಯಕರ್ತರು ಇದು ಮಾಡ್ತಾ ಇದಾರೆ ಸರ್. ಒಂಚೂರು ಇನ್ನು ಹೆಚ್ಚಿಗೆ ಜನಕ್ಕೆ ಮತದಾರರು ವಂಚನೆ ಆಗಬಾರ್ದು ಆ ರೀತಿ ಇದಾಗಬೇಕು ಅಂತ ಸರ್. ಅಷ್ಟೇ ಮತದಾರರು ಯಾರಿದ್ದಾರೆ ಸರ್?
1: ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ಜಯರಾಮ್ ಅವ್ರೆ, ಈಗ ತಾವು ಹೇಳಿದ್ದು ಖಂಡಿತ ಸತ್ಯ. ಇದು ಹೆಚ್ಚಿನ ಪ್ರಚಾರ ಕೊಟ್ಟು ನಾವು ಹೆಚ್ಚಿನ ಅರಿವು ಮೂಡಿಸಿದ್ರೆ ಎಲ್ಲ ಮತದಾರರು ಇದರಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಆಗುತ್ತೆ. ಈಗ ನಮಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದಾರಲ್ಲ, ಅವರು ಸ್ವೀಪ್ ಅಂತ ಒಂದು ಎಲೆಕ್ಷನ್ನಲ್ಲಿ ಒಂದು ಕಾರ್ಯಕ್ರಮ ಇದೆ, ಅಂದರೆ ಈ ಪ್ರಚಾರವನ್ನು ಕೊಡೋದಕ್ಕೋಸ್ಕರ ಒಂದು ಸ್ವೀಪ್ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅವರು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ತಾಲೂಕು ಪಂಚಾಯತಿಯ ಇಒಸ್ ಇದಾರಲ್ಲ, ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಪಿ ಡಿ ಒಗಳ ಮುಖಾಂತರ ಈ ಪ್ರಚಾರ ಕಾರ್ಯವನ್ನು ಗ್ರಾಮಗಳಲ್ಲಿ ಮತ್ತು ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಕಾರ್ಯ ಕೈಗೊಂಡಿದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ನೀವು ಗ್ರಾಮ ಮಟ್ಟದಲ್ಲಿ ಹೋಗಿದ್ದರೆ ಅವ್ರು ಮಾಡಿರ್ತಾರೆ. ಮತ್ತು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಪುರಸಭೆ ಏನು ಮುಖ್ಯಾಧಿಕಾರಿಗಳಿದ್ದಾರಲ್ಲ, ಅವರು ಕೂಡ ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದಕ್ಕೊಂದು ಪಬ್ಲಿಕೇಶನ್ ಕೊಡೋದಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ.
3: ಆಮೇಲೆ ಸರ್, ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರ ಗಾಡಿಗಳಿದೆ ಸರ್, ಆ ಆಟೋ ಮುಖಾಂತರ ಧ್ವನಿ ವರ್ತಕ ಮುಖಾಂತರ ಎಲ್ಲಾ ಬೀದಿಗಳು ಪ್ರಚಾರ ಪಡಿಸಿದ್ರೆ ಒಂದು ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಒಂದು ವಿಶೇಷ ಮತದಾರ ಪಟ್ಟಿ ಸಭೆ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್.
0: ಸರಿ ಜಯರಾಮ್ ಅವರು, ಅದು ನಿಮ್ಮ ಇದನ್ನ ನಾವು ಎಲ್ಲರಿಗೂ ತಿಳಿಸ್ತೀವಿ.
3: ಮತ್ತೆ ಸರ್, ಕೆಲವರು ಜೀವನೋಪಾಯಕ್ಕಾಗಿ ಗ್ರಾಮೀಣ ಪ್ರದೇಶ ಬಿಟ್ಟು ಬೆಂಗಳೂರು ನಗರಗಳಲ್ಲಿ ಇದ್ದಾರೆ ಸರ್, ಅವ್ರಿಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಂಗ ಆಗ್ತಾ ಇದೆ ಸರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಶೇಷ ಆಸಕ್ತಿ ವಹಿಸ್ಬೇಕು ಸರ್.
0: ಈಗ ಅವ್ರು ಯಾರು ದುಡಿಯೋಕೆ ಮನೆಯಿಂದ ಒಬ್ರು ಇಬ್ರು ಹೊರಗಡೆ ಹೋಗಿದ್ರು, ಅವ್ರ ಕುಟುಂಬದ ಇತರ ಸದಸ್ಯರು ಇಲ್ಲಿ ಇದ್ದೇ ಇರ್ತಾರೆ, ಅವ್ರು ಕೂಡ ಅವ್ರ ಡೀಟೇಲ್ಸ್ ನ ಫಿಲ್ ಅಪ್ ಮಾಡಿ ಸೈನ್ ಮಾಡ್ಕೊಟ್ರು ಅವ್ರ ಕುಟುಂಬದ ಸದಸ್ಯರು ಸಾಕು.
3: ಸರ್, ಕೆಲವ್ರಿಗೆ ಸರ್ ಊರಲ್ಲಿ ಜಮೀನ್ ಇರುತ್ತೆ, ಮನೆ ಇರಲ್ಲ, ಸ್ವಂತ ಮನೆ ಬೆಂಗಳೂರು ಜೀವನ ಮಾಡ್ಕೊಂಡಿರ್ತಾರೆ ಸರ್, ಅಂತವ್ರಿಗೆ ಒಂಚೂರು ಆಸಕ್ತಿ ವಹಿಸಿ ತಾವು ಮತದಾನದಿಂದ ವಂಚನೆ ಆಗ್ಬಾರ್ದು ಸರ್ ಯಾರೇ ಆದ್ರೂ. ಆ ರೀತಿ ಒಂದ್ ಸ್ವಲ್ಪ ಸರಳ ವಿಧಾನಗಳು ಮಾಡಿ ಇದ್ ಮಾಡ್ಬೇಕು ಸರ್ ಜನಕ್ಕೆ ಮತದಾರ ರೀತಿ.
0: ಆಯ್ತು ಜಯರಾಮ್, ಥ್ಯಾಂಕ್ ಯು, ನಿಮ್ ಸಲಹೆ ಕೇಳುತ್ತೆ, ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ.
3: ಆಯ್ತು ಸರ್, ನಮಸ್ಕಾರ.
1: ಓಕೆ. ಸರಿ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ. ಅಂದ್ರೆ ಈಗ ನಾವು ಒಂದು ಪರಿಷ್ಕರಣೆ ಪಟ್ಟಿಯನ್ನು ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಕೆಲವೊಗಿ ಎರಡು ಪಟ್ಟಿಗಳಲ್ಲಿ ಏನಾದ್ರು ಒಂದು ವೇಳೆ ಹೆಸರು ಮಿಸ್ ಆಗಿ ಈಗ ತಾವು ಹೇಳಿದ್ರೆ ಆಗಸ್ಟ್ 5ನೇ ತಾರೀಕಿಗೆ ಒಂದು ನಾವು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ಲೋಪದೋಷಗಳು ಅಥವಾ ಏನಾದ್ರು ಇದ್ರೆ ಸೇರ್ಪಡೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ರಿ.

0: ಒಂದು ವೇಳೆ ಅಲ್ಲೂ ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಮಿಸ್ ಆದರೆ ಏನಾದ್ರು ಮತದಾನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
1: ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಅಕಸ್ಮಾತ್ ಸೇರ್ಪಡೆ ಆಗದಿದ್ರು ಕೂಡ ನಾವು ಮತ್ತೆ ಅವ್ರದ್ದು ಒಂದು ಮಾಜರ್ ಮಾಡಿ ಅವ್ರದ್ದು ವಾಸವಾಗದಿರೋದು ಕನ್ಫರ್ಮ್ ಮಾಡ್ಕೊಂಡು ಅವರು ಅಬ್ಜೆಕ್ಷನ್ಸ್ ಮತ್ತು ಕ್ಲೈಮ್ಸ್ಗೆ ಅವಕಾಶ ಪೀರಿಯಡ್ ಅವಕಾಶ ಮಾಡಿಕೊಟ್ಟಿದ್ರೆ ಆ ಸಂದರ್ಭದಲ್ಲಿ ಅವರು ತಾವು ಈಗ ಎಲ್ಲಿ ವಾಸ ಮಾಡ್ತಿದ್ರೆ ಅದಕ್ಕೆ ಪೂರ್ವಕವಾದ ದಾಖಲೆಗಳು ನಾವು ಪ್ರಾರಂಭದಲ್ಲಿ ನಮ್ಮ ಕಸ್ಟಲರ್ ಅವ್ರು ಹೇಳಿದ್ರಲ್ಲ ಆ ದಾಖಲೆಗಳನ್ನ ಕೊಟ್ಟು ಮತ್ತೆ ಅವರು ಸೇರ್ಪಡೆ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಸಪೋಸ್ ಈಗ ಅವನಿಗೆ 18 ವರ್ಷ ಈಗ ತುಂಬಿತು ಅಂತ ಹೇಳಿದ್ರೆ ಹೊಸದಾಗಿ ಫಾರ್ಮ್ ನಂಬರ್ 6 ಕೊಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ.
0: ಓಕೆ, ಮಾಡ್ಕೊಳ್ಬೋದು. ಓಕೆ ಸರ್, ಈ ಒಂದು ವಿಶೇಷ ಮತದಾರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ದಿನಾಂಕ ಮತ್ತು ಪ್ರಮುಖ ಒಂದು ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಮತ್ತೊಂದ್ಸಲಿ ನಮ್ಮ ಕೇಳುಗರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ಬೋದ ಸರ್?
2: ಸರ್, ಈಗಾಗಲೇ ನಮ್ಮದು ಏನಿಗೆ ಎಸ್ ಆರ್ ಸಂಬಂಧಪಟ್ಟಂಗೆ 30 ಜೂನ್ನಿಂದ ಶುರುವಾಗಿದೆ. 30 ಜುಲೈವರೆಗೆ
1: 29 ಜುಲೈವರೆಗೆ
2: ಇದು ಆಗ್ತಕ್ಕಂಥದ್ದು. ಅದಾದ ನಂತರ 5 ಆಗಸ್ಟ್ಗೆ ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತೇವೆ. ಹಾಗಾಗಿ 1 ತಿಂಗಳು ಅವರಿಗೆ ತಮ್ಮ ಹಕ್ಕುಗಳು ಮತ್ತು ಆಕ್ಷೇಪಣೆ ಸಂಬಂಧಪಟ್ಟಂತೆ 5/8/24 to 5/9/26 ಅವರ ಆಕ್ಷೇಪಣೆಗಳನ್ನು ಹಾಕ್ಬೋದು. ಅದಾದ ನಂತರ ನಾವೇನ್ ಮಾಡ್ಬೇಕು, ಏನಾದ್ರು ಆಕ್ಷೇಪಣೆಗಳೇನಾದ್ರು ಇದ್ರೆ ಅದನ್ನ 5/8/26 to 3/10/2026 ಅವ್ರು ಏನು ಆಕ್ಷೇಪಣೆ ಕೊಟ್ಟಿರ್ತೇವೆ ಅದನ್ನ ನಾವು ವಿಲೇವರಿ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತೇವೆ. ಅಂತಿಮವಾಗಿ ನಾವು 7 ಅಕ್ಟೋಬರ್ 2026 ಅಂತಿಮ ಒಂದು ಮತದಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತೇವೆ.
0: ಅಂದ್ರೆ 7ನೇ ತಾರೀಕು ಒಂದು ಅಂತಿಮವಾದ ಪರಿಪೂರ್ಣವಾದ ಮತದಾರ,
1: ಅಕ್ಟೋಬರ್ 7ನೇ ತಾರೀಕು
0: ಅಂತಿಮವಾದ ಮತದಾರ ಪಟ್ಟಿ ಸಿದ್ಧ ಆಗುತ್ತೆ. ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ. ಯಾಕಂದ್ರೆ ಎಸ್ ಐ ಆರ್ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಈ ರೀತಿಯ ಒಂದು ಹಲವಾರು ಗೊಂದಲಗಳು ಕೂಡ ಇತ್ತು. ಯಾಕಂದ್ರೆ ಇದು ಹೇಗೆ ಯಾವ ತರ ಅನ್ನೋದ್ರ ಬಗ್ಗೆ ತುಂಬಾ ಪ್ರಶ್ನೆಗಳು ಕೂಡ ಇತ್ತು. ಸೊ ಹಾಗಾಗಿ ಸಾಕಷ್ಟು ಮಾಹಿತಿಗಳು ಕೂಡ ನಮ್ಮ ಕೇಳುಗರಿಗೆ ಮತ್ತು ಸಾರ್ವಜನಿಕರಿಗೆ ಸಿಕ್ತು ಅಂತ ಹೇಳ್ತೀನಿ. ಸರ್, ಕೊನೆಯದಾಗಿ ಈಗ ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಈ ಒಂದು ಎಸ್ ಐ ಆರ್ ಪ್ರಕ್ರಿಯೆ ಕುರಿತು ತಮ್ಮ ಸಲಹೆಗಳಿರ್ಬೋದು, ಸಂದೇಶಗಳನ್ನ ತಾವು ತಿಳಿಸೋದಾದ್ರೆ ಸರ್?
2: ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವಾಗ ಏನು ನಮ್ಮ HD Kote ಸರಗೂರು ತಾಲೂಕಿನಲ್ಲಿ ಈಗಾಗಲೇ ನಾವು ಹೇಳ್ದಂಗೆ 234521 ಮತದಾರರ ಪಟ್ಟಿದ ಒಂದು ಎನ್ಯುಮರೇಷನ್ ಫಾರಂನ ನಾವು ಇವಾಗ ಹಂಚಿಕೆ ಮಾಡಿದ್ದೇವೆ. ಪ್ರತಿಯೊಂದು ಮನೆಗೂ ಸಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ಬೂತ್ ಲೆವೆಲ್ ಅಧಿಕಾರಿಗಳು ಅದನ್ನು ತಲುಪಿಸಿದ್ದಾರೆ. ಸಾರ್ವಜನಿಕರು ಆ ಒಂದು ಫಾರಂನ ಪಡೆದುಕೊಂಡು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನು ಭರ್ತಿ ಮಾಡಿ ಅವರ ಅದೊಂದನ್ನು BLO ಅವರಿಗೆ ಕೊಟ್ಟು BLO ಅದನ್ನ ತಾವ್ರ ಮೊಬೈಲ್ನಲ್ಲಿ ಎಂಟ್ರಿ ನಮೂದು ಮಾಡಿಕೊಂಡು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಬರುವ ಹಾಗೆ ಕಾಳಜಿ ವಹಿಸಬೇಕಾದಕ್ಕಂಥದ್ದು ಒಂದು ಕೆಲಸ. ಎರಡನೇದಾಗಿ ಯಾವುದೇ ಗೊಂದಲಕ್ಕೆ ಎಡೆಮಾಡಿಕೊಡದೆ ಮತ್ತೆ ಮುಂದಿನ ತಿಂಗಳು 5ನೇ ತಾರೀಕು ಕರಡು ಮತದಾರರ ಪಟ್ಟಿಯನ್ನು ಹೊರಡಿಸಿದ ನಂತರ ಆ ಪಟ್ಟಿಯಲ್ಲಿ ತಮ್ಮ ಹೆಸರುಗಳು ಇರುವುದರ ಬಗ್ಗೆ ಕಾಳಜಿ ವಹಿಸಿ ಪರಿಶೀಲಿಸಿ ಏನಾದರೂ ಆಕ್ಷೇಪಣೆ ಅಥವಾ ಏನಾದರೂ ಅದರಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಅದನ್ನ ಸಲ್ಲಿಸಿದ್ರೆ ಅದನ್ನ ನಾವು ಸರಿಪಡಿಸಿ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರನ್ನ ನಾವು ಮತದಾರರ ಪಟ್ಟಿಯಲ್ಲಿ ತರೋದಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಸಾರ್ವಜನಿಕರು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವರ ಸಹಾಯವನ್ನು ನಾವು ಕೇಳ್ತಾ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪರಿಷ್ಕರಣೆ ಇದರಲ್ಲಿ ಭಾಗವಹಿಸಿದ್ದ ನಾನು ವಿನಂತಿ ಮಾಡ್ತೇನೆ.
0: ಓಕೆ ಸರ್, ತಾವು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ಸಾರ್ವಜನಿಕರಿಗೆ ತಮ್ಮ ಸಲಹೆ ಸರ್?
1: ಇಲ್ಲ, ಸಲಹೆ ಎಲ್ಲ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತಾವು ದಯವಿಟ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ತಾವು ಜೊತೆ ನಮ್ಮ ಸರ್ಕಾರಿ ಅಧಿಕಾರಿಗಳ ಜೊತೆ ಜೊತೆಯಾಗಿ ನಿಂತು ತಾವು ಕೂಡ ಹೊಸ ಮತದಾರ ಪಟ್ಟಿಯನ್ನು ನಾವು ರಚನೆ ಮಾಡೋದಕ್ಕೆ ನೆರವಾಗಿ ನಿಲ್ಲಬೇಕು ಅಂತ ನಾನು ಕೇಳ್ಕೊತಿದ್ದೀನಿ.
0: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ಈ ಒಂದು ಎಸ್ ಐ ಆರ್ ಪ್ರಕ್ರಿಯೆ ಕುರಿತು ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬುರದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ತಮಗೂ ಧನ್ಯವಾದಗಳು. ನಮಸ್ತೆ.
2: ಧನ್ಯವಾದಗಳು.
0: ಸರ್, ಈ ಕೇಳಿದರೆ ಇಷ್ಟೊತ್ತು ಕೂಡ ತಾವು ಕೇಳ್ತಾ ಇದ್ರಿ ಈ ಒಂದು ಎಸ್ ಐ ಆರ್ ಪ್ರಕ್ರಿಯೆ ಒಂದು ಹೇಗೆ ಯಾವ ಥರ ಮಾಡಬೇಕು ಅಂತ. ಅದೇ ರೀತಿ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಸರಿಯಾಗಿ ದಾಖಲಾಗಿದೆ ಎಂಬುದನ್ನು ತಾವು ಖಚಿತಪಡಿಸಿಕೊಳ್ಳಿ. ಒಂದು ವಿಶೇಷ ತೀವ್ರ ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಮತ ನಿಮ್ಮ ಹಕ್ಕು ಒಂದು ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ನಿಮ್ಮ ಒಂದು ಕೊಡುಗೆ ಇರಲಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ನಮ್ಮ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಎಸ್ ಐ ಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಶ್ರೀ ಮಂಜುನಾಥ್ ಆರ್.

0: ಸಹಾಯಕ ಆಯುಕ್ತರು ಹಾಗೂ ಮತದಾರರ ನೋಂದಣಾಧಿಕಾರಿಗಳು ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರ ಹಾಗೂ ಶ್ರೀ ಶ್ರೀನಿವಾಸರವರು ತಹಸೀಲ್ದಾರರು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರ. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ಎಸ್ಐಆರ್ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿ

0: ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ

0: ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನ ಕೇಳಿದಿರಿ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 76 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಆವುದಿರುವಿಕೆಗಾದಿ
4: ಎಂದು ಸೃಷ್ಟಿಯ ಮೊದಲು
5: ಆವುದ್ ಅಬ್ಧಿಯ ತೆರೆಗಳಲ್ಲಿ
4: ಮೊಟ್ಟ ಮೊದಲು ಆವುದೆಲರಿನ ನಿಲ್ಲದೆಲತಕ್ಕೆ ಗಡುಸೀಮೆ
5: ಈ ವಿಶ್ವಕಥೆಯಂತೂ ಮಂಕುತಿಮ್ಮ.
4: ಹಿಂದಿನ ಮುಕ್ತಕದಲ್ಲಿ ನಾವು ಟೈಮ್, ಕಾಲದ ಒಂದು ವಿಶೇಷತೆಯನ್ನು ನೋಡಿದ್ವಿ. ಈ ವಿಶ್ವದ ಸೃಷ್ಟಿಯಲ್ಲಿ ಕಾಲವನ್ನು ನಾವು ನಿರ್ಣಯಗೊಳಿಸುವಂಥದ್ದು, ಫಿಕ್ಸ್ ಮಾಡುವಂಥದ್ದು ಎಷ್ಟು ಹಾಸ್ಯಾಸ್ಪದವಾದಂಥ ಪ್ರಯತ್ನ ಅಂತ ನಾವು ನೋಡಿದ್ವಿ. ಅದನ್ನೇ ಇಲ್ಲಿ ಮತ್ತೆ ಹೇಳ್ತಾ, ಇರುವಿಕೆಗೆ ಅಂದರೆ ನಮ್ಮ ಒಂದು ಅಸ್ತಿತ್ವಕ್ಕೆ ಮೊದಲು ಯಾವುದು ನಮಗೆ ಗೊತ್ತಿಲ್ಲ, ಎಂದು ಸೃಷ್ಟಿಯ ಮೊದಲು ಯಾವಾಗ ಮೊದಲು ಸೃಷ್ಟಿಯಾಯಿತು ಅಂತ ನಮಗೆ ಗೊತ್ತಿಲ್ಲ, ಅದು ಫಿಕ್ಸ್ ಆಯಿತು. ಓಕೆ, ನಾವು ಈಗ ಅರ್ಥ ಮಾಡ್ಕೊಂಡಿದ್ದೀವಿ. ಅದು ಬಹಳ ಕ್ಲಿಷ್ಟಕರವಾದಂಥ ಒಂದು ಸಮಸ್ಯೆ, ಆದರೂ ಒಂದು ಸೃಷ್ಟಿಲಯ ಕಥನವನ್ನು ಸುಲಭತೆಗೋಸ್ಕರ ನಾವು ಇಟ್ಕೊಂಡಿದ್ದೀವಿ ಅಂತ. ಅದು ಟೈಮ್ ಆಯಿತು. ಈಗ ನೆಕ್ಸ್ಟು ಸ್ಪೇಸ್ ಅಥವಾ ವಸ್ತು. ಕಾಲ ಯಾವಾಗ ಅಂತ ಒಂದಾದಮೇಲೆ ಯಾವುದು ಮೊದಲು ಬಂತು ಅನ್ನೋ ಪ್ರಶ್ನೆ ಬರುತ್ತೆ. ಯಾವುದನ್ನೇ ನಾವು ಸೃಷ್ಟಿ ಅಂತ ಕೇಳಿದಾಗ ಯಾವಾಗಾಯಿತು ಅಂತ ಕೇಳ್ತೀವಿ. ನೆಕ್ಸ್ಟ್ ಏನಾಯಿತು ಅಂತ ಕೇಳ್ತೀವಿ, ಯಾವುದು ಬಂತು ಫಸ್ಟು ಅಂತ. ಸೊ ಹಾಗೆ ಯಾವುದು ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಬಹಳ ಕಷ್ಟ ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದು ಹೇಗೆ ಕಷ್ಟ ಅಂತಂದರೆ, ಇವಾಗ ನಾವು ಸಮುದ್ರಕ್ಕೆ ಹೋಗಿ ಸಮುದ್ರದ ಅಲೆಗಳನ್ನು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಒಂದಾದ್ಮೇಲೆ ಒಂದು ಅಲೆಗಳು ಬರ್ತಾ ಇದೆ. ಅಲೆಗಳಲ್ಲಿಂದ ಬರುತ್ತೆ, ನಮ್ಗೆ ಕಾಣಿಸೋಕ್ಕೆ ಪ್ರಾರಂಭ ಆಗುತ್ತೆ. ಹತ್ರಕ್ಕೆ ಬಂತು, ದಡಕ್ಕೆ ಹೊಡೀತು, ವಾಪಸ್ ಹೋಯಿತು. ಇದು ವಾಪಸ್ ಹೋಗ್ತಿರೋ ಹೊತ್ತಿಗಾಗಲೇ 4-6 ಅಲೆಗಳು ಮತ್ತೆ ಬರೋಕ್ಕೆ ಶುರು ಆಗುತ್ತೆ. ಓ, ಬಂತು, ಹೊಡೀತು, ವಾಪಸ್ ಹೋಯಿತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಬಂತು. ರೈಟ್. ಸೊ ನಾನು ಅಲ್ಲಿ ಹೋಗಿ ನಿಂತ ನಂತರ ನಾನೇನು ಮಾಡ್ತೀನಿ, ಓ ಇದು ಮೊದಲನೇ ಅಲೆ, ಇದು ಎರಡನೇ ಅಲೆ, ಇದು ಮೂರನೇ ಅಲೆ ಅಂತ ಎಣಿಸೋದಕ್ಕೆ ಸಾಧ್ಯ. ಹಾಗಾದರೆ ನಾನು ನೋಡಿದಾಗಲೇ ಮೊದಲನೇದು ಬಂತ ಅಂತಂದರೆ, ಇಲ್ಲ ಸ್ವಾಮಿ, ಹಂಗಲ್ಲ, ಅದಕ್ಕೆ ಮುಂಚೆ ಬಂದಿತ್ತು, ನೆನ್ನೆ ಬಂದಿತ್ತು. ನಾನೇ ನೆನ್ನೆ ಹೋಗಿದ್ರೆ ನೆನ್ನೆನೂ ನಾನು ಎಣಿಸಿರ್ತೀನಿ. ಹಾಗಾದರೆ ನೆನ್ನೆ ಅಲ್ಲ ಮೊದಲನೇ ಅಲೆ, ಅದಕ್ಕಿಂತ ಹಿಂದೆ ಬಂದಿತ್ತು. ಅದಕ್ಕಿಂತ ಹಿಂದೆ ಅಂದರೆ ಯಾವಾಗ? ತಿರ್ಗಾ ಕಾಲದ ಗಣನೆ ಅಲ್ಲಿ ಬಂತು. ಅದೆಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ ಮೊದಲು ಸೃಷ್ಟಿಯಾದಾಗ ಮೊದಲನೇ ಅಲೆ ಬಂದಿರ್ಬೋದು. ಅದು ಯಾವುದು ಅಂತ ನಾನು ಇವಾಗ ಹೇಗೆ ಹೇಳೋಕ್ಕೆ ಸಾಧ್ಯ? ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ಪುರಾತನವಾದಂತಹ ಸೃಷ್ಟಿ ಇದು. ಸೊ ತೆರೆಗಳಲ್ಲಿ ಮೊಟ್ಟ ಮೊದಲನ್ನು ಹುಡುಕುವಂಥದ್ದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾದಂಥ ಪ್ರಯತ್ನ, ವ್ಯರ್ಥವಾದಂಥ ಪ್ರಯತ್ನ. ಅದನ್ನು ನಾವು ಗುರುತಿಸ್ಬಿಟ್ಟು ಓ ಇದು ಮೊದಲು ಅಂತ ಹೇಳುವಂಥದ್ದು ಯಾತಕ್ಕೆ ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಅಂತಹ ಒಂದು ಅದ್ಭುತವಾದಂಥ ಸೃಷ್ಟಿ ನಮ್ಮ ಕಣ್ಣೆದುರಿಗಿದೆ.

0: ಅದನ್ನು ನಾವು ನೋಡಬೇಕು. ಅದೇ ರೀತಿಯಲ್ಲಿ ಎಲರು ಗಾಳಿ ಬೀಸುತ್ತೆ, ಗಾಳಿ ಬೀಸ್ತಾ ನಿರಂತರವಾಗಿ ಬೀಸ್ತಾ ಇದೆ. ಇವಾಗ ಇಲ್ಲಿ ಬೀಸಿದಂಥ ಗಾಳಿ ಹಾಗೆ ಮುಂದಿನ ರೋಡ್ಗೂ ಹೋಯ್ತು. ಸೊ ಆ ಮುಂದಿನ ರೋಡಲ್ಲಿ ಏನಾದರೂ ಬ್ಲಾಕ್ ಇದೆಯಾ, ಒಂದು ಗೋಡೆ ಇದೆಯಾ, ಇದಕ್ಕಿಂತ ಮುಂದೆ ಈ ಗಾಳಿ ಹೋಗೋಂಗಿಲ್ಲ, ಇಲ್ಲ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಈ ಊರಿನ ವ್ಯಾಪ್ತಿ, ನಾವು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ನಾವು ಇಲ್ಲಿ ಹೇಳಿದ್ದೀವಿ ಅಲ್ವಾ. ಯಾವುದೋ ಕೆಲವು ರೆವಿನ್ಯೂ ವಿಚಾರಗಳಿಗೆ ಇದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ. ಗಾಳಿಗೆಂಥ ವ್ಯಾಪ್ತಿ? ಗಾಳಿಗೆ ಯಾವ ವ್ಯಾಪ್ತಿಯೂ ಇಲ್ಲ, ಅದು ಮುಂದಕ್ಕೆ ಹೋಯ್ತು ತಿರ್ಗ. ಸೊ ಹಾಗೆ ಅಪ್ಪಡು ಸೀಮೆ, ಅದಕ್ಕೆ ಒಂದು ಬೌಂಡ್ರಿ ಇರೋಂತಹ ಒಂದು ಜಾಗ ಅಂತ ಎಲ್ಲರಿಗೆ ಎಲ್ಲಿರೋದಕ್ಕೆ ಸಾಧ್ಯ? ಅದು ಸಾಧ್ಯ ಇಲ್ಲ. ಸೊ ಅಂತಹ ವಿಸ್ತೀರ್ಣವಾದಂತಹ ವ್ಯಾಪಕವಾದಂತಹ ಜಾಗ ಈ ವಿಶ್ವ. ಸೊ ಈ ವಿಶ್ವದ ಕಥೆ ನಾವು ನೋಡಿದಾಗ ಯಾವಾಗ ಅಂತ ಟೈಮ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಯಾವುದು ಫಸ್ಟು ಅಂತ, ಇದು ಮೊದಲದು ಅಂತ ನಾವು ಹೇಳೋಕ್ಕೂ ಆಗಲ್ಲ. ಆ ವೈವಿಧ್ಯ ತನ್ನಿಂದ ತಾನೇ ಕಾಲದ ಒಂದು ಗಣನೆಯನ್ನು ಮೀರಿ ಪ್ರಕಟವಾಗ್ತಾ ಇದೆ. ಅದು ಎಲ್ಲ ವಸ್ತುಗಳದ್ದು ಹಾಗೇನೆ. ಈಗ ಇಲ್ಲಿ ಕೊಟ್ಟಿರುವಂಥ ಎರಡು ಉದಾಹರಣೆಗಳು ಬಹಳ ಉಪಯುಕ್ತವಾದಂಥ ಉದಾಹರಣೆಗಳು ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಸಮುದ್ರದಲ್ಲಿ ನಿರಂತರವಾಗಿ ಅಲೆ ಬರ್ತಾನೆ ಇರುತ್ತೆ, ಹಾಗೆ ಗಾಳಿ ಬೀಸುವಂಥದ್ದನ್ನು ನಾವು ನೋಡ್ತಾನೆ ಇರ್ತೀವಿ ಅಂತ. ಇದೇ ಉದಾಹರಣೆ ಜೀವನದ ಎಲ್ಲ ಆಯಾಮಗಳಿಗೂ ಕೂಡ ಅನ್ವಯವಾಗುತ್ತೆ. ಈಗ ಕೋಳಿ ಮೊದಲು ಬಂತೋ ಮೊಟ್ಟೆ ಮೊದಲು ಬಂತೋ ಅನ್ನುವಂಥ ಪ್ರಶ್ನೆ. ಈ ಕೋಳಿ ಮೊದಲು ಬಂತು ಅಂತಂದ್ರೆ ಎಲ್ಲಿಂದ ಬಂತದು? ಮೊಟ್ಟೆಯಿಂದ ಬಂದಿರಬೇಕು. ಹಾಗಾದ್ರೆ ಮೊಟ್ಟೆ ಮೊದಲು ಬಂತ ಅಂದ್ರೆ ಮೊಟ್ಟೆ ಎಲ್ಲಿಂದ ಬಂತು? ಕೋಳಿಯಿಂದ ಬಂದಿರಬೇಕು. ಹಾಗಾದ್ರೆ ಯಾವ್ದು ಮೊದಲು ಬಂತು? ಸೊ ಹೀಗೆ ಇದು ಸೆಲ್ಫ್ ಡಿಫೀಟಿಂಗ್ ಆರ್ಗ್ಯುಮೆಂಟ್ ತರ ಆಗ್ಬಿಡುತ್ತೆ. ಇದೋ ಅದ ಅದ ಇದ ಅಂತ ನಿಷ್ಕರ್ಷೆಗೆ ಬರುವಂಥದ್ದು ಕಷ್ಟ. ಆದರೆ ಅಲ್ಲಿ ಒಂದು ರೀತಿಯ ಅನ್ಯೋನ್ಯತೆ ಇದೆ. ಇದು ಬಂದದ್ರಿಂದ ಅದು ಬಂತು, ಅದು ಬಂದದ್ರಿಂದ ಇದು ಬಂತು. ಸೊ ಅದನ್ನು ನಾವು ಎಷ್ಟು ವರ್ಷಗಳ ಹಿಂದಕ್ಕೆ ತಗೊಂಡು ಹೋದರೂ ಕೂಡ ಆ ಅನ್ಯೋನ್ಯತೆ ಬಿಡಲ್ಲ, ಅದು ಹಾಗೇ ಇರುತ್ತೆ. ಸೊ ಅದೇ ರೀತಿಯಲ್ಲೇ ಬೇರೆ ಅಂಶಗಳು ಕೂಡ ಅದು ವ್ಯತ್ಯಾಸವಾಗಿ ನಮಗೆ ಕಾಣಿಸ್ಬಹುದೇ ಹೊರತು ಅದು ಇಲ್ಲದಂತೆ ಆಗಿ ಬೇರೆ ಏನೋ ಹೊಸದು ಬಂತು ಅಂತ ಅನ್ನೋಕ್ಕಾಗಲ್ಲ. ಈಗ ನಾವು ಹೊಸ ಮನೆ ಕಟ್ಟಿದ್ವಿ ಅಂತ ಅನ್ಕೊಳ್ಳೋಣ. ಗೃಹ ಪ್ರವೇಶ ಮಾಡಿದ್ವಿ, ಓ ಇವತ್ತಿಂದ ನಾವು ಈ ಹೊಸ ಮನೆಯನ್ನು ನಮ್ಮದು ಅಂತ ಹೇಳ್ತಾ ಇದ್ದೀವಿ ಅಂತ. ಹಾಗಾದರೆ ಆ ಮನೆ ಹೇಗೆ ನಿರ್ಮಾಣ ಆಯಿತು? ಇಟ್ಟಿಗೆಯಿಂದ ನಿರ್ಮಾಣ ಆಯಿತು. ಆ ಇಟ್ಟಿಗೆ ಎಲ್ಲಿಂದ ಬಂತು? ಮಣ್ಣಿನಿಂದ ಬಂತು. ಅದು ಎಲ್ಲಿತ್ತು ಮೊದಲು? ಇಲ್ಲೇ ಇತ್ತದು. ಅದು ಯಾವಾಗ ಶುರುವಾಯಿತು? ಯಾವುದು ಮೊದಲು ಬಂತು? ಸೊ ಹೀಗೆ ಇವಾಗ ನಮ್ಮ ಮನೆಯಲ್ಲಿರುವಂಥ ಒಂದು ಮರದ ಬಾಗಿಲು, ಇದಕ್ಕೆ ಮುಂಚೆ ಮರವಾಗಿತ್ತು. ಆ ಮರವನ್ನು ಕಡಿದ ನಂತರ ಅದನ್ನು ಪರಿಷ್ಕರಣೆ ಮಾಡಿ ನಾವೀಗ ಅದನ್ನು ಬಾಗಿಲಾಗಿ ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ಪ್ರತಿಯೊಂದು ಅಂಶವನ್ನು ನಾವು ನೋಡಿದಾಗಲೂ ಕೂಡ ಇದು ಬಿಗಿನಿಂಗು ಇದು ಎಂಡಿಂಗು ಈ ವಸ್ತುವಿಗೆ ಅಂತ ನಾವು ನಿಷ್ಕರ್ಷ ಮಾಡೋದಕ್ಕೂ ಕೂಡ ಬಹಳ ಕಷ್ಟ. ನಮ್ಮ ಗಣನೆಯಲ್ಲಿ ನಾವು ಕೊಡೋಂಥ ಹೆಸರಿನ ಮತ್ತು ನಾವು ಕೊಡೋಂಥ ಉಪಯುಕ್ತತೆಯ ಪರಿಗಣನೆಯಲ್ಲಿ ಮಾತ್ರ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಅಂತಿರುತ್ತೆ. ಅದರ ಮೂಲಕ್ಕೆ ಹೋಗಿ ನಾವು ನೋಡಿದಾಗ ಆ ವಸ್ತು, ಆ ಒಂದು ಸತ್ ವಸ್ತು, ಅದಕ್ಕೆ ಇದು ಸ್ಟಾರ್ಟಿಂಗು ಇದು ಎಂಡಿಂಗು ಅಂತ ನಾವು ಹೇಳೋಕ್ಕಾಗಲ್ಲ. ಮರ ಇತ್ತು, ಮರವನ್ನು ಕಡಿದು ಹಲಗೆಯನ್ನಾಗಿ ಮಾಡಿಕೊಂಡು ನಾವು ಈಗ ಬಾಗಿಲಾಗಿ ಮಾಡಿದ್ದೀವಿ. ಕಾಲಕ್ರಮೇಣ ಆ ಬಾಗಿಲು ಮುರಿಯುತ್ತೆ, ಮುರಿದ ನಂತರ ಅದು ಬಾಗಿಲಲ್ಲ ಆದರೆ ಇನ್ನೂ ಮರಾನೇ ಅದು. ಸೊ ಹಾಗೆ ಮರಕ್ಕೆ ಎಲ್ಲಿ ಆದಿ, ಯಾವಾಗ ಬಂತು, ಮೊದಲನೇ ಮರ ಯಾವಾಗ ಪ್ರಪಂಚದಲ್ಲಿ ಹುಟ್ಟಿತು ಅಂತಂದರೆ ಅದನ್ನು ನಾವು ಸ್ಪಷ್ಟವಾಗಿ ಹೇಳುವಂಥದ್ದು ಸಾಧ್ಯ ಆಗಲ್ಲ. ಸೊ ಹಾಗೆ ಇರಿವು, ಇವಾಗ ಇರೋಂಥದ್ದು ನಮಗೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ, ಅದರ ಮೂಲವನ್ನು ನಾವು ಹುಡುಕ್ತಾ ಹೋದಾಗ ಹೇಗೆ ಕಾಲದ ಗಣನೆಯಲ್ಲಿ ನಾವು ಈ ಕಾಲವನ್ನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಅಂದ್ಕೊಂಡ್ವೋ, ಹಾಗೆ ವಸ್ತುಗಳ ಗಣನೆಯನ್ನು ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿದಾಗಲೂ ಕೂಡ ಇದು ಮೊದಲು ಬಂತು ಇದು ಆಮೇಲೆ ಅನ್ನುವಂಥದ್ದು ಕಷ್ಟದ ಒಂದು ನಿಷ್ಕರ್ಷೆಯಾಗತ್ತೆ. ಒಂದು ಸಿದ್ಧ ವಸ್ತುವನ್ನು ಯಾವಾಗ ಬಂತು ಅಂತ ನಾವು ಹೇಳ್ಬೋದೇ ಹೊರತು ಮೂಲ ವಸ್ತುವನ್ನು ಈಗಲೇ ಬಂದಿದ್ದು ಇದೇ ಮೊದಲು ಬಂದಿದ್ದು ಅಂತ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಸೊ ಹಾಗೆ ಈ ರೀತಿಯ ಕಟ್ಟು ಕಥೆಯ ಭಾಗವಾಗಿ ವಸ್ತುಗಳಿಗೆ ಆದಿ ಅಂತ್ಯವನ್ನು ಹುಡುಕುವಂಥದ್ದು ಕೂಡ ಒಂದು ರೀತಿಯಲ್ಲಿ ವ್ಯರ್ಥ ಪ್ರಯತ್ನ ಅನ್ನೋದನ್ನು ನಾವು ನೋಡ್ತೀವಿ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ

0: ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 76 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ತಿರುಪತಿ ತಿಮ್ಮಪ್ಪನಿಗೆ ಕೂದಲು ಕೊಡುವ ಪದ್ಧತಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ತಿರುಪತಿಯ ತಿಮ್ಮಪ್ಪನಿಗೆ ಕೂದಲು ಕೊಡುವ ಪದ್ಧತಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಕಲಿಯುಗದ ಆರಂಭದಲ್ಲಿ ಶ್ರೀನಿವಾಸನು ತಿರುಮಲದ ನೇಷಚಲ ಬೆಟ್ಟಗಳಲ್ಲಿ ವಾಸಿಸುತ್ತಿದ್ದ ದಿನಗಳವು. ಒಮ್ಮೆ ಸ್ವಾಮಿಯು ಹುತ್ತದ ಬಳಿ ವಿಶ್ರಮಿಸುತ್ತಿದ್ದಾಗ ಆಕಸ್ಮಿಕವಾಗಿ ಅಲ್ಲಿಗೆ ಬಂದ ದನಗಾಯಿಯೊಬ್ಬ ಹಸುವಿನ ಹಾಲು ಹುತ್ತಕ್ಕೆ ಸುರಿಯುತ್ತಿರುವುದನ್ನು ಕಂಡು ಕೋಪಗೊಂಡು ಕೊಡಲಿಯಿಂದ ಒಡೆಯುತ್ತಾನೆ. ಆ ಏಟು ನೇರವಾಗಿ ಶ್ರೀನಿವಾಸನ ತಲೆಗೆ ತಗುಲಿ ಅಲ್ಲಿನ ಕೆಲವು ಕೂದಲುಗಳು ಉದುರಿ ಹೋಗಿ ಆಳವಾದ ಗಾಯವಾಗುತ್ತದೆ. ಇದನ್ನು ಕಂಡ ಗಂಧರ್ವ ಕನ್ಯೆಯಾದ ನೀಲದೇವಿಯು ನೊಂದುಕೊಳ್ಳುತ್ತಾಳೆ. ಜಗತ್ತನ್ನೇ ಸಲಹುವ ಪರಮಾತ್ಮನ ಸುಂದರ ಮುಖಕ್ಕೆ ಈ ಕೊರತೆಯೇ ಎಂದು ಭಾವಿಸಿದ ಹಾಕೆ ತಡ ಮಾಡದೆ ತನ್ನದೇ ಆದ ಸುಂದರವಾದ ಕೂದಲನ್ನು ಕತ್ತರಿಸಿ ಸ್ವಾಮಿಯ ಗಾಯದ ಮೇಲಿಟ್ಟು ಪ್ರೀತಿಯಿಂದ ಉಪಚರಿಸುತ್ತಾಳೆ. ನೀಲದೇವಿಯ ಈ ನಿಸ್ವಾರ್ಥ ಭಕ್ತಿ ಮತ್ತು ತ್ಯಾಗಕ್ಕೆ ಪ್ರಸನ್ನನಾದ ಶ್ರೀನಿವಾಸನು ಆಕೆಗೆ ಒಂದು ವರವನ್ನು ನೀಡುತ್ತಾನೆ. ಕೂದಲು ಲೌಕಿಕ ಸೌಂದರ್ಯದ ಅತ್ಯುನ್ನತವಾದ ಭಾಗ. ಅದನ್ನೇ ನನಗಾಗಿ ತ್ಯಾಗ ಮಾಡಿದ ನಿನಗೆ ಧನ್ಯತೆ ಸಿಗಲಿ. ಇನ್ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರು ತಮ್ಮ ಕೂದಲನ್ನು ನನಗೆ ಅರ್ಪಿಸಿದರೆ ಅದು ನಿನಗೆ ತಲುಪುತ್ತದೆ. ಹಾಗೆ ಮುಡಿಕೊಟ್ಟ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರಲಿ. ಅಂದಿನಿಂದ ತಿರುಮಲದ ಈ ಬೆಟ್ಟಕ್ಕೆ ನೀಲಾದ್ರಿ ಎಂಬ ಹೆಸರು ಬಂದಿತು ಮತ್ತು ಇಲ್ಲಿ ಮುಡಿಕೊಡುವ ಸಂಪ್ರದಾಯ ಆರಂಭವಾಯಿತು. ಭಕ್ತರು ಅರ್ಪಿಸುವ ಕೂದಲು ನೀಲದೇವಿಯ ತ್ಯಾಗದ ಸ್ಮರಣೆಯಾಗಿದೆ. ಪುರಾಣಗಳ ಪ್ರಕಾರ ಈ ಮುಂಡನ ಪ್ರಕ್ರಿಯೆಯು ಕೇವಲ ಬಾಹ್ಯ ಸೌಂದರ್ಯದ ತ್ಯಾಗವಲ್ಲ, ಇದು ಮನುಷ್ಯನ ಅಹಂಕಾರದ ಸಂಕೇತವಾಗಿದೆ. ಕೂದಲು ವ್ಯಕ್ತಿಯೊಬ್ಬನ ಅಂದವನ್ನು ಹೆಚ್ಚಿಸುವ ಪ್ರಮುಖ ಅಂಶ. ಅದನ್ನು ದೇವರಿಗೆ ಒಪ್ಪಿಸುವುದರ ಮೂಲಕ ಭಕ್ತನು ತನ್ನ ರೂಪ ಸೌಂದರ್ಯ ಮತ್ತು ಸಂಪತ್ತಿನ ಮೇಲಿನ ಗರ್ವವನ್ನು ತೊರೆದು ಭಗವಂತನ ಸನ್ನಿಧಿಯಲ್ಲಿ ತಾನು ಸಂಪೂರ್ಣ ಶರಣಾಗತನಾಗಿದ್ದೇನೆ ಎಂದು ಸಾರುತ್ತಾನೆ. ದೇವರ ಮುಂದೆ ನಾವೆಲ್ಲರೂ ಒಂದೇ ಎಂಬ ಸಮಾನತೆಯ ಭಾವ ಇದರಲ್ಲಿದೆ. ಅನೇಕ ಬಾರಿ ನಾವು ದೇವರಿಗೆ ಹರಿಕೆಗಳನ್ನು ಹೊರುತ್ತೇವೆ. ನಮ್ಮ ಯಾವುದೇ ಕೆಲಸವನ್ನು ಮಾಡಿಕೊಡುವಂತೆ ದೈನ್ಯದಿಂದ ಬೇಡಿಕೊಳ್ಳುತ್ತೇವೆ. ಕೆಲಸವಾದರೆ ನಿನಗೆ ಕಾಣಿಕೆಯಾಗಿ ಅದನ್ನು ಕೊಡುತ್ತೇನೆ, ಇದನ್ನು ಕೊಡುತ್ತೇನೆ ಎಂದು ದೇವರಿಗೆ ಆಮಿಷ ಒಡ್ಡುತ್ತೇವೆ. ಅವನಿಗೆ ಇದಾವುದರ ಅಗತ್ಯವಿಲ್ಲ ಎಂದು ನಮಗೆ ತಿಳಿದಿದ್ದರೂ ಸಹ ಕೆಲಸವಾದಾಗ ಕೃತಜ್ಞತಾಪೂರ್ವಕವಾಗಿ ಹರಕೆಯನ್ನು ಪೂರ್ಣಗೊಳಿಸುತ್ತೇವೆ. ಪ್ರತಿ ಬಾರಿ ಹರಕೆ ಹೊತ್ತಾಗ ಅದನ್ನು ಪೂರ್ಣಗೊಳಿಸುವಾಗ ನಮ್ಮಲ್ಲಿ ಅವನ ಬಗ್ಗೆ ಇರುವ ಅಪರಿಮಿತವಾದ ನಂಬಿಕೆ, ಅದೇನೇ ಬಂದರೂ ಭಗವಂತ ನಮ್ಮನ್ನು ಕಾಯುತ್ತಾನೆ ಎನ್ನುವ ವಿಶ್ವಾಸವೇ ದೇವರು ಅಲ್ಲವೇ. ನಮ್ಮ ಭಾವನೆ ಒಳ್ಳೆಯದಾಗಿದ್ದರೆ, ಆಸೆಗಳು ಪ್ರಾಮಾಣಿಕವಾಗಿದ್ದರೆ ಖಂಡಿತ ಭಗವಂತ ಅದನ್ನು ಈಡೇರಿಸುತ್ತಾನೆ.

ಆದರೆ ಇದೆಲ್ಲ ನನ್ನ ಶ್ರಮದಿಂದ ಆಗಿದೆ ಎನ್ನುವ ಅಹಂಕಾರ ನಂತರ ನಮ್ಮಲ್ಲಿ ಮೈಗೂಡಿ ಬಿಡುತ್ತದೆ. ಆಗ ನಮ್ಮೊಳಗಿನ ಭಗವಂತನ ಇರುವು ಮಾಯವಾಗುತ್ತದೆ. ಎಲ್ಲಿಯವರೆಗೆ ನಮಗೆ ಭಗವಂತನ ಬಗ್ಗೆ ಭಕ್ತಿ ಸಮರ್ಪಣ ಭಾವ ವಿನರ್ಮತೆ ಇರುತ್ತದೆಯೋ ಅಲ್ಲಿಯವರೆಗೆ ಭಗವಂತ ನಮ್ಮಲ್ಲಿ ನೆಲೆಸಿರುತ್ತಾನೆ. ಎಂದಿಗೆ ನಮ್ಮಲ್ಲಿ ಅಹಂಕಾರ ಮೈಗೂಡುತ್ತದೆಯೋ ಅಂದಿಗೆ ನಾವು ಭಗವಂತನಿಂದ ದೂರವೇ. ಆದ್ದರಿಂದಲೇ ಬದುಕಿನಲ್ಲಿ ಎಂದಿಗೂ ಅಹಂಕಾರ ಪಡುವುದು ಬೇಡ. ನಮ್ಮಿಂದ ಒಳ್ಳೆಯದಾದರೆ ಅದು ಭಗವಂತನ ಪ್ರೇರಣೆ. ಬದುಕಿನಲ್ಲಿ ಯಾವುದಾದರೂ ನೆರವೇರದಿದ್ದರೆ ಅದು ಅವನ ಇಚ್ಛೆಯೆಂದು ಸ್ವೀಕರಿಸುವ ಸ್ಥಿತ ಪ್ರಜ್ಞತೆ ಬೆಳೆಸಿಕೊಳ್ಳೋಣ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುವಂತೆ, ಯಾರು ಅಹಂಕಾರವನ್ನು ತೊರೆದು ನನ್ನನ್ನು ಶರಣು ಹೊಂದುತ್ತಾರೋ ಅವರನ್ನು ನಾನು ರಕ್ಷಿಸುತ್ತೇನೆ. ಅದೇ ರೀತಿ ತಿರುಪತಿಯಲ್ಲಿ ಮುಡಿಕೊಡುವುದು ಭಕ್ತ ಮತ್ತು ಭಗವಂತನ ನಡುವಿನ ಅತ್ಯುನ್ನತ ಭಕ್ತಿಯ ಸಂಕೇತವಾಗಿದೆ. ಕೇಳಿದರೆ ಕೇಳಿದಲ್ಲಷ್ಟೊತ್ತು ತಿರುಪತಿಯ ತಿಮ್ಮಪ್ಪನಿಗೆ ಕೂದಲು ಕೊಡುವ ಪದ್ಧತಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರಿಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ತಿರುಪತಿ ತಿಮ್ಮಪ್ಪನಿಗೆ ಕೂದಲು ಕೊಡುವ ಪದ್ಧತಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ಅಂಗವೈಕಲ್ಯತೆ ಸಮಸ್ಯೆ ಮತ್ತು ಸ್ವಾವಲಂಬಿ ಜೀವನ ಕುರಿತು ಎಚ್ಡಿಕೋಟೆ ತಾಲೂಕಿನ ಬಸವನಗಿರಿ ಹಡಿಯ ಕುಮಾರಿ ಶಿವಮ್ಮ ಮತ್ತು ಶ್ರೀಮತಿ ಚಿಕ್ಕಮ್ಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂಗವೈಕಲ್ಯತೆ ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಬಸವನಗಿರಿ ಎ ಹಾಡಿಯ ಕುಮಾರಿ ಶಿವಮಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
1: ಮೊದಲಿಗೆ ತುಂಬಾ ಖುಷಿ ಆಯ್ತು ನಿಮ್ಮ ಪರಿಚಯವಾಗಿ. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದು ಕಿರು ಪರಿಚಯವನ್ನ ಮಾಡಿಕೊಡಿ.
3: ನನ್ನ ಹೆಸರು ಶಿವಮ್ಮ ಅಂತ, ಇಚ್ಚಿಕೋಟೆ ಬಸವನಗಿರಿ ಹಾಡಿ. ನಾನು 10th ಮುಗಿಸಿದ್ದೀನಿ, ಮತ್ತೆ ಟೈಲರಿಂಗ್ ಮಾಡ್ತಿದ್ದೀನಿ, ಮನೇಲೇ ಬಟ್ಟೆ ಹೊಲಿತೀನಿ, ಎಲ್ಲೂ ಹೊರಗಡೆ ಎಲ್ಲ ಕೆಲಸ ಮಾಡಲ್ಲ, ಇಲ್ಲೇ ಬಟ್ಟೆ ಗಿಟ್ಟೆ ಹೊಲಿತೀನಿ.
1: ಮನೇಲಿ ಯಾರ್ಯಾರು ಇದ್ರಿ ಮೇಡಮ್?
3: ಮನೇಲಿ ಅಪ್ಪ ಅಮ್ಮ ಅಕ್ಕ ತಂಗಿ ನಾನು.
1: ನೀವು ಎಷ್ಟು ಜನ ಮಕ್ಕಳು?
3: ನಾವು 3 ಜನ ಮಕ್ಕಳು. ನಾವು ಮಧ್ಯದವರು.
1: ಏನು ಸಮಸ್ಯೆ ಇದೆ ಮೇಡಮ್ ನಿಮಗೆ?
3: ನಾನು ಅಂಗವಿಕಲತೆ, ನಡೀತೀನಿ ಏನಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಆಮೇಲೆ ಸ್ವಲ್ಪ ಮೊದಲೆಲ್ಲ ಬಾಯೆಲ್ಲ ಕೂಡೋಗ್ಬಿಟ್ಟಿತ್ತು, ಊಟ ಮಾಡೋಕೆ ಆಗ್ತಿರ್ಲಿಲ್ಲ. ಸಂಸ್ಥೆ ಕಡೆಯಿಂದನೇ ಕರ್ಕೊಂಡೋಗಿ ನಂಗೆ ಆಪ್ರೇಷನ್ ಎಲ್ಲ ಮಾಡಿಸಿ ಇವಾಗ ಊಟ ಮಾಡ್ಬೋದು, ಬಾಯಿ ಅಗಲ ಇದೆ ಇವಾಗ, ಸ್ವಲ್ಪ ಗಡ್ಡೆ ಎಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು, ಕೂಡೋಗ್ಬಿಟ್ಟಿತ್ತು. ಆವಾಗ ಸಂಸ್ಥೆ ಕಡೆಯಿಂದನೇ ಕರ್ಕೊಂಡೋಗಿ ನಂಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ 1 ಇಯರ್ ರಾಡ್ ಹಾಕಿದ್ರಿ, ಈ ಕಡೆ ಈ ಕಡೆ ಸೈಡು 1 ಇಯರ್ ರಾಡ್ ಹಾಕಿದ್ದು, ಆಪ್ರೇಷನ್ ಮಾಡಿದ್ದು. ಮತ್ತೆ 1 ಇಯರ್ ಆದಮೇಲೆ ರಾಡ್ ಬಿಚ್ಚಕ್ಕೆ 1 ಇಯರ್ ಆಯಿತು. 2 ಇಯರ್ಸು ಕಷ್ಟಪಟ್ಟಿದ್ದು ನಾನು. ಇದು ವಾಸಿ ಆಗಬೇಕಿದ್ರೆ ಬಾಯಿ ಎಲ್ಲ ಕುಂಡೋಗ್ಬಿಟ್ಟಿತ್ತಲ್ಲ, ಅದು ವಾಸಿ ಆಗಬೇಕಿದ್ರೆ. ಇವಾಗ ಏನಿಲ್ಲ, ಚೆನ್ನಾಗಿ ಊಟ ಎಲ್ಲ ಮಾಡ್ಬೋದು, ಗಟ್ಟಿ ಪದಾರ್ಥ ಎಲ್ಲ ತಿನ್ಬೋದು, ಇವಾಗ ಮಾತಾಡ್ತೀನಿ ಚೆನ್ನಾಗಿ, ಏನಿಲ್ಲ.
1: ಈ ಸಮಸ್ಯೆ ಯಾವಾಗ್ಲಿಂದ ಶುರುವಾಯಿತು ಮೇಡಮ್?
3: ನನಗೆ ಚಿಕ್ಕ ವಯಸ್ಸಿಂದನೂ ಇತ್ತು, ಕಾಲು ಸಮಸ್ಯೆ, ಆಮೇಲೆ ಬಾಯಿ ಸಮಸ್ಯೆ ಇತ್ತು. ಫುಲ್ ಬಾಯೆಲ್ಲ ಕೂಡ್ಬಿಟ್ಟಿತ್ತು, ಅಲ್ಲೆಲ್ಲ ಈ ಥರ ಮುಂದೆ ಬಂದಿರೋ ಥರ ಆಗ್ಬಿಟ್ಟಿತ್ತು. ಆವಾಗ ಆಪ್ರೇಷನ್ ಮಾಡಿದ್ಮೇಲೆ ಸರಿ ಆಯಿತು. ಇವಾಗ ಊಟ ಎಲ್ಲ ಚೆನ್ನಾಗಿ ಮಾಡ್ಬೋದು, ಏನಿಲ್ಲ, ಗಟ್ಟಿ ಪದಾರ್ಥ ಎಲ್ಲ ತಿನ್ಬೋದು. ಮೊದಲು ತಿನ್ನಕ್ಕೆ ಆಗ್ತಿರ್ಲಿಲ್ಲ, ಬರೀ ಗಂಜಿ ಕುಡಿತಾ ಇದ್ದಿದ್ದು. ಇವಾಗ ಎಲ್ಲ ಥರ ಊಟ ಮಾಡ್ಬೋದು.
1: ವಯಸ್ಸಿಂದಲೇ ಈ ಸಮಸ್ಯೆ ಅಂದರೆ ಊಟದ ಸಮಸ್ಯೆನಾ? ಇದು
3: ಊಟದ ಸಮಸ್ಯೆನೇ, ಪೋಲಿಯೋ ಡ್ರಾಪಿಂದ ಅನ್ಸುತ್ತೆ ಹಂಗಾಗಿದ್ದು. ಇವಾಗ ಚೆನ್ನಾಗಿದ್ದೀನಿ, ಏನಿಲ್ಲ.
1: ಈ ನಿಟ್ಟಿನಲ್ಲಿ ಅದನ್ನೆಲ್ಲ ಚಿಕಿತ್ಸೆ ಕೊಡಿಸಿದ್ರೆ ನೀವು ಈ ಸಮಸ್ಯೆಗೆ ಸಂಬಂಧಪಟ್ಟ?
3: ಮಾಮೂಲಿ ರಾಡ್ ಹಾಕಿದ್ದು, ಇಲ್ಲಿ ಈ ಕಡೆ ಗಡ್ಡ ಸೈಡ್ ಒಂದ್ಸಲ, ಈ ಕಡೆ ಈ ಸೈಡ್ ಗಡ್ಡ ಸೈಡ್ ಒಂದ್ಸಲ ಕೂದು, ಎಡಗಡೆ ಬಲಗಡೆ ಎಲ್ಲ ಕೂದು, ರಾಡ್ ಹಾಕಿ ಇಲ್ಲಿ ರಾಡ್ ತಿರುಗಿಸ್ಬೇಕು. ಆ ಕಡೆ ಈ ಕಡೆ ಸೈಡ್ ಒಳಗಡೆಯಿಂದ ರಾಡ್ ಹೊರಗಡೆ ಬಂದು ಈ ಕಡೆ ಹಿಂಗೆ ತಿರುಗಿಸ್ಬೇಕಿತ್ತು, ಒಂದು ಹೋಲ್ ಮಾಡಿ ತಿರುಗಿಸಾಕೊಟ್ಟಿದ್ರು. ಅದೇ ಆಗ ಗಡ್ಡ ಕೆಳಗಡೆ ಬರುತ್ತೆ ಆ ಥರ. ಹಂಗಾಗಿ ಇವಾಗ ಚೆನ್ನಾಗಿದ್ದೀನಿ, ಏನಿಲ್ಲ.
1: ಸಮಸ್ಯೆ ಆಗ್ತಾ ಇತ್ತಾ ಆ ಟೈಮಲ್ಲಿ ನಿಮಗೆ?
3: ತುಂಬ ಸಮಸ್ಯೆ ಆಗ್ತಿತ್ತು, ಊಟ ಮಾಡೋಕೆ ಆಗ್ತಿರ್ಲಿಲ್ಲ, ಗಂಜಿ ಮಾತ್ರ ಕುಡಿಬೇಕಿತ್ತು, ಬಾಯೆಲ್ಲ ಕೂಡೋಗ್ಬಿಟ್ಟಿತ್ತು ಫುಲ್ಲು. ಸಂಸ್ಥೆ ಕಡೆಯಿಂದ ಆಪ್ರೇಷನ್ ಎಲ್ಲ ಮಾಡಿಸಿ ಇವಾಗ ಚೆನ್ನಾಗಿದ್ದೀನಿ, ಸಂಸ್ಥೆಗೆ ಥ್ಯಾಂಕ್ಸ್ ಹೇಳಬೇಕು. ಯಾವಾಗಲೂ ರೂಢಿಯಾಗಿರ್ತೀನಿ ನಾನು, ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಮತ್ತು ಟೈಲರಿಂಗ್ ಮಾಡಬೇಕಿದ್ರು ಅಷ್ಟೇ, ಅವರೇ ಟ್ರೈನಿಂಗ್ ಕೊಡಿಸಿದ್ರು, ಮತ್ತು ಅವರೇ ಮಿಷಿನ್ ಕೊಡಿಸಿದ್ರು. ಅದರಿಂದನೇ ಇವಾಗ ಸ್ವಲ್ಪ ಚಿಕ್ಕ ಮಿಷಿನ್ ಇತ್ತು, ಅವರೇ ಕೊಡಿಸಿದ್ರು, ಅದರಿಂದನೇ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಇವಾಗ ದೊಡ್ಡ ಮಿಷಿನ್ ತಗೊಂಡಿದ್ದೀನಿ.
1: ಸಂಸ್ಥೆ ಸಾಕಷ್ಟು ರೀತಿಯಲ್ಲಿ

0: ಬೆಂಬಲವನ್ನ ಕೊಟ್ಟಿದೆ. ಈ ನಿಟ್ಟಲ್ಲಿ ಸಂಸ್ಥೆಗೆ ಯಾವಾಗ್ಲೂ ಋತುಪೂರ್ ಋಣಿಯಾಗಿರ್ತೀನಿ ಅಂತ ಹೇಳ್ತಿದ್ರಿ. ಈಗ ಈ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಮನೇಲಿ ಯಾವ ತರ ನೋಡ್ಕೊಂಡ್ರು ನಿಮ್ಮನ್ನ?
1: ತುಂಬಾ ಕೇರ್ ಮಾಡಿದ್ದಾರೆ ಮನೇಲಿ. ಅವಾಗೆಲ್ಲ ಆಪರೇಷನ್ ಮಾಡಿಸಿ ಬಂದ್ವಲ್ಲ ಮನೆಗೆ, ಅವಾಗ ಗಾಳಿ ಶೀತ ಎಲ್ಲ ತಾಗವಾಗಿರ್ಲಿಲ್ಲ. ಮನೇಲೇ ಇದ್ದು ನಮ್ಮ ಅಮ್ಮ ಚೆನ್ನಾಗಿ ಆರೈಕೆ ಮಾಡಿ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಮನೇಲಿ. ಅವರಿಂದನೇ ಇವಾಗ ಹೆಂಗೋ ಚೆನ್ನಾಗಿದ್ರು ಬಂದಿದ್ರು.
0: ಈ ನಿಟ್ಟಿನಲ್ಲಿ ಈಗ ಏನಾದ್ರು ಆಗಲೇ ಎಜುಕೇಷನ್ ಪಡೆಯೋಕೆ ಕಷ್ಟ ಆಗ್ತಿತ್ತ ನಮಗೆ?
1: ಅವಾಗ ಅದೇ ಥರ ಆಗ್ತಿತ್ತು, ಮಾಮೂಲಿ ಗಂಜಿ ಗಿಂಜಿ ತಗೊಂಡೋಗೋದು ಆ ಥರ ಪ್ರಾಬ್ಲಮ್ ಎಲ್ಲ ಇರ್ತಿತ್ತು. ಇವಾಗ ಆಪರೇಷನ್ ಆದ್ಮೇಲೆ ಏನಿಲ್ಲ, ಇವಾಗ ಚೆನ್ನಾಗಿ.
0: ನಿಮ್ಮ ಒಂದು ಬಾಲ್ಯ ವಿಶೇಷವಾಗಿತ್ತು, ಯಾಕಂತಂದ್ರೆ ಆಗ್ಲೇ ನೀವು ಒಂಥರ ವಿಭಿನ್ನವಾಗಿದ್ರಿ. ಈ ನಿಟ್ಟಲ್ಲಿ ಯಾವ ಥರ ಅದರ ಸಮಸ್ಯೆಗಳು ಎದುರಾಗ್ತಿದ್ವ ನಿಮ್ಗೆ?
1: ಸಮಸ್ಯೆ ಅಂದ್ರೆ ಮಾಮೂಲಿ ಊಟ ಮಾಡಕ್ ಆಗ್ತಿರ್ಲಿಲ್ಲ, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಇದ್ರು. ಎಲ್ಲಾರು ಆ ತರ ಇದಾರೆ, ನೀನು ಈ ತರ ಇದೀಯಾ ಅಂತ ಇದ್ರು. ಇವಾಗ ಅವರೇ ನೋಡಿ ಶಾಕ್ ಆಗ್ತಾರೆ, ಏನು ಮುಖ ಫುಲ್ ಚೇಂಜ್ ಆಗ್ಬಿಟ್ಟೈತಲ್ಲ, ಮೊದ್ಲ ಹೆಂಗಿದ್ದೆ ಇವಾಗ ಚೆನ್ನಾಗಿದೆಯಲ್ಲ, ಹೆಂಗ ಈ ತರ ಒಂದ್ ಎರಡು ಮೂರು ವರ್ಷದಲ್ಲಿ ಹೆಂಗ ಈ ತರ ರೆಡಿ ಆಗ್ಬಿಟ್ಟೆ ಅಂತಂತಾರೆ. ಮೊದ್ಲೆಲ್ಲ ವಿಚಿತ್ರವಾಗಿದ್ದೆ, ಇವಾಗ ಚೆನ್ನಾಗಿದ್ದೀನಿ. ಅದಕ್ಕೆ
0: ಒಂದು ಸಮಸ್ಯೆಯಿಂದ ನಿಮ್ಮನ್ನ ನೀವು ನೋಡ್ಕೊಳಕ್ ಆಗ್ತಿರ್ಲಿಲ್ಲ, ಈ ನಿಟ್ಟಿನಲ್ಲಿ ಜನಗಳು ವಿಚಿತ್ರವಾಗಿ ನೋಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಈಗ ಅವ್ರಿಗೆ ನೋಡಿದಾಗ ಒಂದು ಖುಷಿ ಆಗುತ್ತೆ, ಒಂದು ಅಚ್ಚರಿ ಭಾವನೆ ಮೂಡುತ್ತೆ. ಈ ನಿಟ್ಟಿನಲ್ಲಿ ಈಗಲೂ ಕೂಡ ನಿರಂತರವಾಗಿ ಏನಾದ್ರು ಚಿಕಿತ್ಸೆ ತಗೋತಾ ಇದ್ದೀವಿ?
1: ಇವಾಗ ಚಿಕಿತ್ಸೆ ಏನು ತಗೊಂತಿಲ್ಲ, ಇವಾಗ ಚೆನ್ನಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಚೆನ್ನಾಗಿದ್ದೀನಿ. ಟ್ಯಾಬ್ಲೆಟ್ ಏನು ತಗೊಂತಿರ್ಲಿಲ್ಲ, ಇವಾಗ ಚೆನ್ನಾಗಿದ್ದೀನಿ. ಆಪರೇಷನ್ ಆಯ್ತಲ್ಲ, ಇವಾಗ ಚೆನ್ನಾಗಿದ್ದೀನಿ, ಏನಿಲ್ಲ.
0: ಈಗ ಸಂಸ್ಥೆ ಸಾಕಷ್ಟು ರೀತಿ ಬೆಂಬಲವಾಗಿ ನಿಂತಿದೆ ಅಂತ ಹೇಳಿದ್ರಿ, ಹೇಗೆ ಪರಿಚಯ ಆಯಿತು ಸಂಸ್ಥೆ?
1: ನಾವು ಟ್ರೈಬಲ್ಲು, ನಮ್ಮ ಸಂಸ್ಥೆ ಕಡೆಯಿಂದನೇ ನಮ್ಗೆ ಇದು ಮಾಡಿ ಅವಾಗಿಂದ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದ. ನಾವು ಹಾಸ್ಪಿಟ್ಲಿಗೆಲ್ಲ ಹೋಯ್ತೀವಲ್ಲ, ಅಲ್ಲಿ ಪರಿಚಯ ಆಗಿ ನೋಡಿ ನನ್ನನ್ನು ಈ ಥರ ಇವ್ಳಿಗೊಂದು ದಾರಿ ದೀಪ ಮಾಡಬೇಕು ಅಂತೇಳಿ ಅವರೇ ಕರೆದು ಖರ್ಚಾಕಿ ಅವ್ರ ಕಡೆಯಿಂದ ಸಂಸ್ಥೆ ಕಡೆಯಿಂದ ನಂಗೆ ಆಪರೇಷನ್ ಮಾಡಿಸ್ಕೊಟ್ರು.
0: ಯಾವ ಪಂಗಡಕ್ಕೆ ಬರ್ತೀರಿ ನೀವು?
1: ಯಾರವ
0: ಈ ಸಂಸ್ಥೆ ಅಂದ್ರೆ ಎಷ್ಟು ವರ್ಷಗಳ ಒಡನಾಟ ಇದೆ ಸಂಸ್ಥೆ ಜೊತೆಗೆ?
1: ಚಿಕ್ಕ ವಯಸ್ಸಿಂದನೂ ಇದೆ ನಮಗೆ, ನಾವು ಹಾಸ್ಪಿಟಲ್ಗೆಲ್ಲ ಹೋಯ್ತಿದ್ವಲ್ಲ, ನಮ್ಮ ಟ್ರೈಬಲ್ ಅಂತಾನೆ ಇರೋದಲ್ವಾ, ಅದರಿಂದನೇ ಚಿಕ್ಕ ವಯಸ್ಸಿಂದ ನಮಗೆ ಒಡನಾಟ ಇದೆ.
0: ಸಾಕಷ್ಟು ರೀತಿಯ ಬೆಂಬಲವನ್ನು ಕೊಡೋ ನಿಟ್ಟಿನಲ್ಲಿ ಸಂಸ್ಥೆ ಸಹಕಾರಿಯಾಗಿದೆ ಅಂತೇಳಿ. ಯಾವ್ಯಾವ ಥರ ತರಬೇತಿಯನ್ನು ಪಡ್ಕೊಂಡಿದ್ದೀರಿ ಸಂಸ್ಥೆ ಕಡೆಯಿಂದ?
1: ಸಂಸ್ಥೆ ಕಡೆಯಿಂದ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರು, ಆಮೇಲೆ ಟೈಲರಿಂಗು ಮಾಡಿದ್ದೀನಿ, ಫ್ಯಾಷನ್ ಡಿಸೈನು ಮಾಡಿದ್ದೀನಿ, ಈ ಥರ ಎಲ್ಲ ತರಬೇತಿ ಪಡ್ಕೊಂಡಿದ್ದೀನಿ. ನನ್ನ ಜೊತೆ ಇದೆ, ಅದೇ ನನಗೆ ಖುಷಿಯಾಗೋದು, ಅದು ಮರೆಯೋಕೆ ಆಗಲ್ಲ. ಚಿಕ್ಕ ವಯಸ್ಸಿಂದನೂ ನನ್ನ ಜೊತೆ ಇದ್ದಾರೆ, ನಾನು ಯಾವಾಗಲೂ ಋಣಿ, ಅದು ಮರೆಯಂಗೇ ಇಲ್ಲ ಸಂಸ್ಥೆನ.
0: ಯಾಕಂದ್ರೆ ಬೆಂಬಲವಾಗಿ ನಿಮ್ಗೆ ಒಂದು ಸಹಕಾರವನ್ನ ಮತ್ತು ಪ್ರೋತ್ಸಾಹವನ್ನ ಇಲ್ಲಿ ತನಕ ನೀಡ್ತಾ ಬರ್ತಾ ಇದೆ ಅಂತಂದ್ರೆ ಒಂದು ಅಭಿಮಾನ ನಿಮ್ಗೆ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ
1: ಕಡೆ ಜನ ಎಲ್ಲರೂ ಅಷ್ಟೇನೆ ತುಂಬಾ ಸಪೋರ್ಟ್ ಮಾಡೋರು.
0: ಈ ನಿಟ್ಟಿನಲ್ಲಿ ಮ್ಯಾಮ್ ಈಗ ಸಾಕಷ್ಟು ತರಬೇತಿನ ತಗೊಂಡ್ಕೊಂಡ್ರಿ ಅಂತ ಹೇಳಿದ್ರಿ, ಆ ಟೈಮಲ್ಲಿ ನಿಮ್ಗೆ ಒಂದು ಆರೋಗ್ಯ ಸಮಸ್ಯೆನು ಇತ್ತು, ಆವಾಗ ಕಷ್ಟ ಆಗ್ತಿತ್ತ ಜೀವನ?
1: ಸ್ವಲ್ಪ ಆಗ್ತಿತ್ತು ಅಂದ್ರೂ ಏನ್ ಮಾಡೋಕ್ಕಾಗುತ್ತೆ, ಕಷ್ಟ ಅಂತ ಬಿಟ್ಬಿಡಲ್ಲ ಟ್ರೈನಿಂಗ್ ಕೆಲಸ ಎಲ್ಲ. ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಇಷ್ಟು ಟ್ರೈನಿಂಗ್ ಮಾಡಿದ್ದಕ್ಕೂ ವ್ಯಾಲ್ಯೂವೇ ಇರಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊ ಹೋಗ್ತಿದ್ದೆ.
0: ಕಷ್ಟ ಆದರೂ ಕೂಡ ನನ್ನ ಮುಂದಿನ ಜೀವನಕ್ಕೆ ಸಹಕಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕಷ್ಟನೆಲ್ಲ ಬದಿಗೊತ್ತಿ ನೀವು ಟ್ರೈನಿಂಗ್ ಮಾಡಿ. ಈಗ ಒಂದು ಅಂಗವಿಕಲತೆ ಮತ್ತು ಈ ಒಂದು ತರಬೇತಿ ಎಲ್ಲ ತಗೊಳ್ಳೋದು ಕಷ್ಟ ಆಗ್ತಿತ್ತ?
1: ಕಷ್ಟ ಅಂತೇನಿಲ್ಲ, ಟ್ರೈನಿಂಗ್ ಹೋಗ್ತಿದ್ವಿ ಬರ್ತಿದ್ವಿ, ಸ್ಪೆಷಲ್ ಥರ ನೋಡ್ತಾ ಇದ್ರು ನನ್ನನ್ನು, ಸ್ಪೆಷಲ್ ಆಗಿ ಆ ಥರ ನೋಡ್ತಾ ಇದ್ರು, ಯಾವ ಟೈಮಿಂಗ್ಸ್ ಅವರು ಬಾ ನಾವು ಹೇಳ್ಕೊಡ್ತೀವಿ ಆ ಥರ
0: ಸ್ಪೆಷಲ್ ಆಗಿರೋದ್ರಿಂದ ಅವರೆಲ್ಲ ಒಂದು ಅನುಸರಿಸ್ಕೋತಿದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ ಅಂತ. ಮೇಡಮ್ ಏನಾದ್ರು ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆ ನಿಮಗೆ?
1: ಸರ್ಕಾರದಿಂದ ಅಂದರೆ ಪೆನ್ಷನ್ ಬರುತ್ತೆ ತಿಂಗಳು ತಿಂಗಳು ಅಂಗವಿಕಲತೆ ಅಂತ, ಅಷ್ಟು ಬರುತ್ತೆ ಅಷ್ಟೇ.
0: ಈಗ ಪ್ರಸ್ತುತ ಉದ್ಯೋಗ ಏನು ಮಾಡ್ತಾ ಇದ್ದೀರಾ ನೀವು? ಸಾಕಷ್ಟು ತರಬೇತಿಯನ್ನು ಪಡ್ಕೊಂಡಿದ್ದೀರಾ, ಆದರೆ ಈಗ ಜೀವನಕ್ಕೆ ದಾರಿ ಅಂತ ಏನು ಮಾಡ್ಕೊಂಡಿದ್ದೀರಾ ಮ್ಯಾಮ್?
1: ಟೈಲರಿಂಗೇ ಮಾಡ್ತಿದ್ದೀನಿ, ಅದನ್ನೇ ಇವಾಗ ಚೆನ್ನಾಗಿ ಟೈಲರಿಂಗ್ ಕಲ್ತಿದ್ದೀನಿ ಅಲ್ವಾ, ಇವಾಗ ಚೆನ್ನಾಗಿ ಹೆಂಗೋ ಹೋಯ್ತೈತೆ, ಹೆಂಗೋ ಜೀವನ ನಡೀತೈತೆ.
0: ಎಷ್ಟು ಬರುತ್ತೆ ಆದಾಯ?
1: ಆದಾಯ ಅಂತಂದರೆ ಒಂದು ಕೊಡ್ತಾರೆ ಬಟ್ಟೆ ಹೊಲಿಯಕ್ಕೆಲ್ಲ ತುಂಬ ಜನ ಕೊಡ್ತಾರೆ, ಆಗುತ್ತೆ ಒಂದು ಬ್ಲೌಸ್ಗಂತ 400-500 ರೂಪಾಯಿ ಆಗುತ್ತೆ, ಅದರಿಂದನೇ ಒಂದು 2-3 ಬ್ಲೌಸ್ ಹೊಲ್ಕೊಂಡ್ರು ಸಾಕಾಗುತ್ತೆ, ತಲಾಡ್ಸ್ಕೊಂಡು ಹೊಲಿತೀನಿ ಅಂದ್ರೂ ಸಾಕಾಗುತ್ತೆ.
0: ಮೇಡಮ್ ಈ ಒಂದು ಅಂಗವಿಕಲತೆ ಇದ್ಕೊಂಡು ನೀವು ಒಂದು ಕೆಲಸವನ್ನ ಮಾಡ್ತಿರೋದು ತುಂಬಾ ಖುಷಿಯ ವಿಚಾರ. ಈ ನಿಟ್ಟಿನಲ್ಲಿ ಇತರ ಜನರಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಇಷ್ಟೆಲ್ಲ.

0: ಸಾಧನೆಯನ್ನ ಮಾಡ್ತಾ ಇದ್ರ, ಎಲ್ಲ ಉದ್ಯೋಗವನ್ನ ಎಲ್ಲ ತರಬೇತಿಯನ್ನ ನೀವು ಕಲ್ತಿದೀರ. ಈ ನಿಟ್ಟಿನಲ್ಲಿ ಅಂತ ವ್ಯಕ್ತಿಗಳಿಗೆ ಈಗ ಮನೆಯಿಂದ 4 ಗೋಡೆ ಮಧ್ಯೆಗೆ ಸೀಮಿತ ಆಗಿರ್ತಾರೆ, ಅಂತ ವ್ಯಕ್ತಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ?
1: ನಾವು ಯಾವತ್ತೂ ಕುಗ್ಬಾರ್ದು, ಧೈರ್ಯವಾಗಿರ್ಬೇಕು, ಎಲ್ಲಾನು ಫೇಸ್ ಮಾಡ್ಬೇಕು. ಕಷ್ಟಪಟ್ರೆ ಅಲ್ವಾ ಸುಖ. ಇವಾಗ ಫಸ್ಟ್ ಕಷ್ಟಪಟ್ಟೆ, ಇವಾಗ ಚೆನ್ನಾಗಿದ್ದೀನಿ. ಇವಾಗ ಮೊದಲೆಲ್ಲ ಊಟ ಮಾಡಕ್ಕೆ ಆಗ್ತಿರ್ಲಿಲ್ಲ, ಇವಾಗ ಊಟ ಮಾಡ್ತಿಲ್ವಾ. ಹಂಗೆ ತಾಳ್ಮೆಯಿಂದ ಮಾಮೂಲಿ ಎಲ್ಲಾನು ಜಯಿಸ್ಕೊ ಹೋಗ್ಬೇಕಷ್ಟೇ.
0: ಶಿಶುಚೇತನ ಮಕ್ಕಳು ಅಂತಂದ್ರೆ ಅವರು ಪೋಷಕರು ನೋಡದೆ ಬಿಟ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ಅವರನ್ನ ಪರಿಗಣಿಸದೇ ಇಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವ್ರು ಹೇಗೆ ನೋಡ್ಕೊಂಡ್ರು ನಿಮ್ಮನ್ನ?
1: ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಏನು ತೊಂದರೆ ಇಲ್ಲ, ಬೇರೆ ತರ ಹಂಗೆ ಹಿಂಗೆ ಅಂತೆಲ್ಲ ಹೇಳಲ್ಲ. ಚೆನ್ನಾಗಿ ನೋಡ್ಕೋತಾರೆ ನಮ್ಮನೇಲಿ, ನಮ್ಮಮ್ಮನೇ, ನಮ್ಮಪ್ಪ ಇಬ್ಬರು ಚೆನ್ನಾಗಿ ನೋಡ್ಕೊತಾರೆ. ಅಕ್ಕ ತಂಗಿರು ಚೆನ್ನಾಗಿ ನೋಡ್ಕೊತಾರೆ, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನೀನು ಎಲ್ಲೂ ಕೆಲಸಕ್ಕೆ ಹೋಗ್ಬೇಡ, ಮನೇಲಿರೋ ದುಡ್ದಾಕ್ತೀವಿ ಅಂತಾರೆ. ನಮ್ಮಕ್ಕನೇ ಎಲ್ಲ ಮನೆ ಮ್ಯಾನೇಜ್ ನೋಡ್ಕೊತಾ ಇದ್ದೆ. ಇವಾಗ ನಾನು ಟೈಲರಿಗೆ ಮಾಡ್ತಿದ್ದಿಲ್ಲ, ಅಮೌಂಟ್ ಬರೋದಲ್ಲ, ನಾನು ಇಟ್ಕೊಂತೀನಿ ನನಗೆ ಪರ್ಸ್ನಲ್ ಕೆಲಸಕ್ಕೆಲ್ಲ. ಮನೆಗೆಲ್ಲ ಅವ್ರು ತಗೊಳ್ಳಲ್ಲ, ನೀನೇ ಇಟ್ಕೊ ಅಂತಂತಾರೆ. ಅಕ್ಕ ಕೊಡ್ತಿರ್ತಾರೆ ಮನೆ, ಅವರು ನರ್ಸ್ ಕೆಲಸ ಮಾಡೋರೆ. ತಂಗಿ ಮಾಮೂಲಿ ಅವಳು ಮೈಸೂರಲ್ಲಿ ಕೆಲಸ ಮಾಡ್ತಿದ್ಲು, ಇವಾಗ ನಮ್ಮೂರಲ್ಲೇ ಮ್ಯಾಟ್ ಕೆಲಸಕ್ಕೆ ಹೋಯ್ತಾಳು, ಮ್ಯಾಟ್ ನೆನೆಯಕ್ಕೆ.
0: ಸ್ವ ಉದ್ಯೋಗ ಅನ್ನೋದು ಎಲ್ಲರ ಕೈಲಿರೋದ್ರಿಂದ ನಿಮ್ಮ ಒಂದು ಉದ್ಯೋಗದ ಹಣವನ್ನು ನೀವೇ ನಿಮ್ಮ ಒಂದು ಜೀವನಾಂಶಕ್ಕೆ ಇಟ್ಕೊಳ್ಳಿ ಅಂತ ನೀವು ಮನೆಗೇನು ಕೊಡ್ತಾ ಇಲ್ಲ. ಮೇಡಮ್, ಈ ನಿಟ್ಟಿನಲ್ಲಿ ವಿಶೇಷ ಮಕ್ಕಳನ್ನ ಪೋಷಕರು ಕಡೆಗಣಿಸ್ಬಿಡ್ತಾರೆ, ಅಂತ ಪೋಷಕರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರ?
1: ಯಾರು ಹಂಗೆ ಮಾಡಬಾರ್ದು. ಈಗ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತಾರೆ, ಯಾರು ಆ ಥರ ಮಾಡಬಾರ್ದು. ಯಾರಿಗೆ ಗೊತ್ತು ಹಿಂಗೆ ಆಗುತ್ತೆ, ಹಿಂಗೆ ಮಕ್ಕಳು ಇರ್ತವೆ ಅಂತ ಯಾರಿಗೆ ಗೊತ್ತು? ನಮ್ಮ ಎಚ್ಚರಿಕೆಲ್ಲ ನಾವು ಇರಬೇಕು. ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕ್ಸಿದಿದ್ರೆ, ಪೋಲಿಯೋ ಲಸಿಕೆ ಎಲ್ಲ ಹಾಕ್ಸಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ.
0: ಆರೋಗ್ಯ ಚಿಕಿತ್ಸೆ ತಗೋಬೇಕು ಆ ಟೈಮಲ್ಲಿ, ಆ ಒಂದು ಚಿಕಿತ್ಸೆಯನ್ನು ನಿರಂತರವಾಗಿ ಪಡ್ಕೊಂಡ್ರೆ ಈ ಥರ ಸಮಸ್ಯೆ ಆಗಲ್ಲ ಅಂತ ಈ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ರಿ. ಒಟ್ಟಾರೆ ಒಬ್ಬ ವಿಶೇಷ ಚೇತನರಾಗಿ ನೀವೇನು ಒಂದು ಜನಧ್ವನಿ ಕೇಳೋರಿಗೆ ಸಂದೇಶವನ್ನು ಹೇಳಕ್ ಇಷ್ಟಪಡ್ತೀನಿ?
1: ಯಾವುದಕ್ಕೂ ಕುಗ್ಬಾರ್ದು, ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ಬೇಕು. ಯಾವ್ದಾದ್ರು ಹೋಗ್ಲಿ ಕೆಲಸ ನಾವು ಮಾಡಬೇಕು. ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ಆಮೇಲೆ ಅನ್ಸಸ್ಕೋದ್ರೆ ಏನಿಲ್ಲ. ಇವಾಗ ನಾನು ಟೈಲರಿಂಗ್ ಮಾಡೋದಕ್ಕೆ ಪ್ರೌಡ್ ಫೀಲ್ ಇದೆ ಸಂಸ್ಥೆ ಕಡೆಯಿಂದ. ಇವಾಗಲೂ ಅಷ್ಟೇ, ಸಂಸ್ಥೆ ನಾನು ಯಾವಾಗಲೂ ನೆನೆಸ್ಕೊಂತೀನಿ. ಚಿಕ್ಕ ವಯಸ್ಸಿಂದ ನನಗೆ ಸಂಸ್ಥೆ ಬೆಂಬಲವಾಗಿದೆ, ನಾನು ಯಾವಾಗಲೂ ಋಣಿ ಮರೆಯಂಗೆ ಇಲ್ಲ. ಸಂಸ್ಥೆ ಕಡೆನ, ಸಂಸ್ಥೆ ಜನನ, ಸಂಸ್ಥೆನ ಮರೆಯಂಗೆ ಇಲ್ಲ. ನಾನು ಅನ್ನ ತಿಂತಿದ್ದೀನಿ ಅಂದ್ರೆ ಸಂಸ್ಥೆ ಕಡೆಯಿಂದನೇ.
0: ವಿಶೇಷವಾಗಿ ಯಾರಿಗಾರು ಧನ್ಯವಾದ ಹೇಳೋದಾದ್ರೆ ಯಾರು ಹೇಳ್ತೀರಿ ಮೇಡಮ್?
1: ರಮೇಶ್ ಸರ್, ಆಮೇಲೆ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ, ಶಂಕರ್ ಸರ್, ಆಮೇಲೆ ರಮೇಶ್ ಸರ್, ಸೀತಾರಾಮ್ ಸರ್, ಎಲ್ಲರೂ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮಮತಾ ಮೇಡಮ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ.
0: ಖುಷಿ ಆಯಿತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಷ್ಟೊತ್ತು ನಿಮ್ಮ ಒಂದು ಜೀವನಾಂಶದ ಬಗ್ಗೆ ಮತ್ತು ನಿಮ್ಮ ಸಮಸ್ಯೆ ಕುರಿತು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ಕೇಳುವರೆ, ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಶಿವಮ್ಮ ಅವರ ಒಂದು ಪೋಷಕರಾದ ಶ್ರೀಮತಿ ಚಿಕ್ಕಮಣಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕೂಡ ಮಾತಾಡ್ಸೋಣ, ಹಾಗೆ ಒಂದು ಸಮಸ್ಯೆ ಬಗ್ಗೆ ಅವರಿಂದೆಲ್ಲ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ಮದೊಂದು ಕಿರುಪರಿಚಯವನ್ನು ಮಾಡಿಕೊಡಿ ಅಮ್ಮ.
2: ನನ್ನ ಹೆಸರು ಚಿಕ್ಕಮಣಿ ಅಂತ ಮೇಡಮ್, ಬಸನಗಿರಿ ಆಡಿ, HD Kote ತಾಲೂಕು. ನಾನು ಶಿವಮ್ಮ ತಾಯಿ ಮೇಡಮ್.
0: ಶಿವಮ್ಮ ಅವ್ರು ಯಾವಾಗಲಿಂದ ಈ ಸಮಸ್ಯೆ ಕಾಣಿಸ್ಕೊಳ್ತು ಅಮ್ಮ?
2: ಸಮಸ್ಯೆ ಅದು ಚಿಕ್ಕ ವಯಸ್ಸಿನಿಂದ ಒಂದು 5-6 ವರ್ಷದ ಮಗುವಿನಿಂದ ಆ ಥರ ಇತ್ತು ಮೇಡಮ್. ಆಗ ನಾವು ಸ್ಕೂಲ್ಗೆ ಹಾಕಕ್ಕೂ ಆಯ್ತಿಲ್ಲ, ಊಟ ಮಾಡೋಕ್ಕೆ ಕಷ್ಟ ಆಯ್ತಿತ್ತು, ಒಂದು ಬೆರಳು ಮಾತ್ರ ಒಳಗಡೆ ಹೋಯ್ತಿತ್ತು. ಊಟ ಮಾಡಿಸ್ಬೇಕಾದ್ರೆ ನಮಗೆ ಅಷ್ಟೇ ಕಷ್ಟ ಆಯ್ತಿತ್ತು, ನಮ್ಗೆ ಗೊತ್ತಾಗಲೇ ಇಲ್ಲ. ಹೋಯ್ತಾ ಬೆಳೀತಾ ಬೆಳೀತಾ ಈ ಥರ ಆಯ್ತದೆ ಅನ್ನೋದು. 6 ವರ್ಷದ ಮಗುವಿನಿಂದ ಆ ಥರ ಆಯಿತು. ಆಗ ನಮ್ಮ ಮನೆಗೆ ಒಬ್ಬರು ಇಲ್ಲೇ ಒಬ್ಬರು ಮಾಸ್ಟ್ರು ಮನೆಗೆ ಬಂದು ಅವರು ಏಂತ ಹೇಳ್ಕೊಡ್ತಿದ್ರು. ಅವಳಿಗೆ ಬೆಳೀತಾ ಬೆಳೀತಾ ಏನಾಯಿತು, ಊಟ ತಿನ್ನೋದಕ್ಕೆ ಕಷ್ಟ ಆಯ್ತಿತ್ತು. ಆಗ ನಾವು ಹಿಂಗೆ ಅದೇ ಥರ ಇದ್ರೂ ಒಂದೊಂದು ತುತ್ತು ಒಂದೊಂದು ತುತ್ತು ಅನ್ನ ತಿನ್ಬೇಕಾದ್ರೆ ಕಷ್ಟ ಆಯ್ತಿತ್ತು. ಹಂಗೆ ಓದೋಕ್ಕೂ ನಾವು ಕಳಿಸ್ತಿದ್ವು. ಅವು ಬೇಕಾದಷ್ಟು ಕಷ್ಟಪಟ್ಟೆ ಮೇಡಮ್, ಕೊಡಗು ದೇಶಕ್ಕನ್ನೆಲ್ಲ ತಿರುಗಿ ಬಳಸಿ ಗಂಡ ಎಂಟು ಎರಡು ಅಳುವ ಕೊಡಗು ದೇಶದಲ್ಲಿ ರಕ್ತ ಬಸ್ತು. 3 ಹೆಣ್ಮಕ್ಳು ಓದಿಸ್ಬೇಕಾಗಿದ್ರೆ ಭಾಳ ಕಷ್ಟ ಆಯ್ತಿತ್ತು ಮೇಡಮ್. ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಆವಾಗ ಏನಾಯ್ತು ಅಂದ್ರೆ ದೇವ್ರು ಬರಂಗ ನಮ್ಮ ವಿವೇಕಾನಂದ ಸ್ವಾಮಿ ವಿವೇಕಾನಂದ.

0: ಸಂಸ್ಥೆಯವರು ನಮ್ಮನ್ನ ಕರೆಸ್ಕೊಂಡು ಅವಳನ್ನ ಕರ್ಕೊಂಡೋಗಿ ಶಿವಮ್ಮ ಅನ್ನೋ ಮಗುನ ಅಲ್ಲಿ ನೋಡಿದ್ರು. ನೋಡ್ಬಿಟ್ಟು ಅವಳ ಬಾಯಿಯೆಲ್ಲ ನೋಡಿದ್ರು. ನೋಡಿ ಚೆಕಪ್ ಮಾಡಿ ರಮೇಶ್ ಸರ್ ಅಂತಿದ್ರು, ಅವರು ನಮಗೆ ಇದು ಮಾಡಿದ್ರು. ಆಗ ಅವರು ಬೆಂಗಳೂರಿಗೆ ಹಿಂಗೆ ಕಳಿಸ್ಕೊಟ್ರು. ನಮ್ಮ ವಿವೇಕಾನಂದ ಕಡೆಯಿಂದೇ ಅವರು ನಮ್ಮನ್ನ ದಾರಿ ಮಾರ್ಗ ತೋರಿಸ್ಕೊಟ್ರು. ನಮಗೆ ಗೊತ್ತು ಗುರಿ ಇಲ್ಲ. ಆಗ ನಮ್ಮ ಸಂಸ್ಥೆಯಲ್ಲಿ ಅವರು ಶಂಕರ್ ಸರೇ ಆಗಲಿ ಬಸಪ್ಪ ಸರೇ ಆಗಲಿ ಅವರು ಅವ್ರನ್ನ ಬೆಂಬಲವಾಗಿ ನಮ್ಮನ್ನ ನಿಂತ್ಕೊಂಡು ನಮ್ಮ ಕಳಿಸಿ ಬೆಂಗಳೂರಿಗೆ ಹಾಸ್ಪಿಟಲ್ ತೋರಿಸಿ ಅಲ್ಲೇ ಅವಳದು ಆಪ್ರೇಷನ್ ಎಲ್ಲ ಆಗ್ಬೇಕಾದ್ಕೊಂಡು ನಮ್ಮ ವಿವೇಕಾನಂದ ಇದ್ದೆ. ಅವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅವನು. ಅವರಿಂದ ನಮ್ಮ ಮಗಳು ಉಸಿರು ಉಳ್ಕೊಂಡದು. ಇಷ್ಟೆಲ್ಲ ಬೆಳಬೇಕಾದ ಕಾರಣ ಅವರೇ.
1: ಈಗ ಚಿಕಿತ್ಸೆ ಎಲ್ಲ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಕೊಡಿಸಿದ್ರ ನೀವು?
0: ವಿವೇಕಾನಂದಿಂದ ಅಲ್ಲಿ ಬೆಂಗಳೂರಿಗೆ ಅಲ್ಲೇ ಆಪ್ರೇಷನ್ ಎಲ್ಲ ಆದ.
1: ಎಷ್ಟು ದಿನ ತಗೋತು ಆಪ್ರೇಷನ್ಗೆ?
0: ಆಪ್ರೇಷನ್ಗೆ ಅವ್ರು ಹೇಳ್ದಾಗೆಲ್ಲ ಹೋಗ್ಬೇಕಾಗಿತ್ತು. ಒಂದು ಅವಾಗ ಹೋಗಿ ಹೋಗಿ ತೋರ್ಸ್ಕೊ ತೋರ್ಸ್ಕೊ ಬತ್ತೆ ಇದ್ವು. ಒಂದು 4-5 ಸಾರಿ ತಿರುಗಿದ್ವು. ಅವ್ರು ಹೇಳ್ದಾಗ ನಾವು ಹೇಳ್ದಾಗ ಬನ್ನಿ ಅಂತಿದ್ರು. ಆಗ ಹೋಗಿ ನಾವು ಒಂದು 16 ದಿವಸ ಹಿಡಿತು. ನಾನು ಆಪ್ರೇಷನ್ ಆದಾಗ ನಾವು ಒಬ್ಬಳೆ ಅವಳ ಹತ್ರ ಇದ್ದದು. ನಮ್ಮ ಯಜಮಾನ್ರು ದನಕರ ನೋಡಬೇಕಾಗಿತ್ತು. ನಾನು ಯಾಕೆ ಬೇಕಾ ಅನ್ನೋರು ಇತ್ತಿಲ್ಲ. ಅವರು ಅಲ್ಲಿ ಆಸ್ಪತ್ರೆಯವರೇ ನಮ್ಗೆ ಚೆನ್ನಾಗಿ ನೋಡಿ ಆಪ್ರೇಷನ್ ಎಲ್ಲ ಆಯಿತು. ಪುನಃ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಕೊ ಬತ್ತೆ ಇದ್ದು. ಒಂದು 5-6 ತಿಂಗಳು ಹಿಡಿತು ಅದು ಸರಿ ಹೋಗ್ಬೇಕಾರ ಬಾಯಿ. ಎರಡು ಕಡೆ ರಾಡು ಹಾಕಿದ್ರು. ಆಗ ನಾನೇ ತಿರುಗಿಸ್ಬೇಕಾಗಿತ್ತು. ಅದ ಒಂದು ರೌಂಡ್ ತಿರುಗಿಸಿ ಗಡಿಯಾರ ಯಾವ ರೀತಿ ಉಳ್ಳು ನಿಲ್ತದ ಅದೇ ಥರ ನಾವು ಅದನ್ನ ನಿಲ್ಲಿಸ್ಬೇಕಾಗಿತ್ತು. ನಾನು ಕರೆಕ್ಟಾಗಿ 2 ದವಡೆಗೂ ಕೊಟ್ಟಿದ್ರು. ಊಟ ಮಾಡಬೇಕಾಗಿದ್ರು ತೆಗಿಯೋಕ್ಕಾಯ್ತಿತ್ತಿಲ್ಲ. ಎರಡು ಕಡನು ನಾನು ಹಿಂಗೆ ತಿರುಗಿಸಿ ಅದು 6 ತಿಂಗಳು ತಕತು ಎಲ್ಲ ಇದಾಗಬೇಕಾರ. ಆಗ ಡಾಕ್ಟ್ರು ನಮಗೆ ಫೋನ್ ಮಾಡಿ ಕರೆಸಿ ಆಗ ರಾಡು ತಾಗಿದ್ರು. ಆವಾಗ ಆಗ್ಲಿಂದ ಮನೆ ನಾವು ಓದೋಕ್ಕೇನು ಕಳಿಸೋಕ್ಕಾಗಲಿಲ್ಲ. SSLC ಮುಗಿಸ್ದ ಮುಂದೆ ಕಳಿಸೋ ಅನ್ನೋಕ ಆಗಲಿಲ್ಲ ನಮ್ಗೆ. ಮನೇಲೇ ಇನ್ನು ಹಿಂಗೆ ಟೈಲರಿಂಗ್ ಇಲ್ಲರ ಮತ್ತು ನಮ್ಮ ಸಂಸ್ಥೆಯವರೇ ಅದನ್ನ ಒಳಗೆ ಮಾರ್ಗ ತೋರಿಸ್ಕೊಟ್ರು.
1: ಅಮ್ಮ ಒಟ್ಟಾರೆ ಚಿಕಿತ್ಸೆ ಎಲ್ಲ ನೋಡ್ಕೊಳ್ಳೋದು ಅವ್ರನ್ನ ನೋಡ್ಕೊಳ್ಳೋದು ನಿಮಗೆ ಕಷ್ಟ ಆಯ್ತಾ?
0: ಆಗಿತ್ತು. ಕಷ್ಟ ಅಂದ್ರೆ ಕಷ್ಟನೇ ಮೇಡಮ್. ನಮ್ಮ ಮನೆ ಕಡೆನೂ ನೋಡಬೇಕು, ಇನ್ನೂ 2 ಹೆಣ್ಮಕ್ಳುಗಳು ಅವ್ರನ್ನೂ ನೋಡಬೇಕು. ಹೊರಗಡೆ ಕೂಲಿ ಕೆಲಸಕ್ಕೂ ಹೋಗೋದು, ಕೊಡಗ ದೇಶಕ್ಕೂ ಹೋಗಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ 7 ಗಂಟೆ ಬಸ್ಗೆ ಬಂದು ಮನೇಲಿ ಅವ್ರನ್ನೂ ನೋಡಬೇಕು. ಅವ್ರಿದ್ದೇ ಬೇಸನೂ ಅವ್ರಿಗೂ ನಾವು ಹೆಲ್ಪ್ ಮಾಡಬೇಕು, ಇವಳನ್ನೂ ನೋಡಬೇಕು. ಅಷ್ಟು ನಾವು ಕಷ್ಟದಲ್ಲಿ 3 ಮಕ್ಕಳನ್ನ ಇದ್ದೇ ಬೇಸ.
1: 3 ಮಕ್ಕಳು ಅಂತ ಹೇಳಿದ್ರಿ, ಈ ಸಮಸ್ಯೆ ಇನ್ಯಾರಿಗಾರು ಇದೆಯಾ ಅಥವಾ ಇವರೊಬ್ರಿಗೇನಾ?
0: ನಮ್ಮ ಮನೇಲಿ ಇವರೊಬ್ರಿಗೆ. ಆಮೇಲೆ ಇನ್ನೊಂದು ಹುಡುಗ ಅದ, ನಮ್ಮ ಯಜಮಾನ್ರ ಅಕ್ಕನ ಮಗ ಒಂದು ಹುಡುಗ ಅದ ಮಾದೇಸ್ವಾಮಿ ಅಂತ. ಅದಕ್ಕೂ ನೇತ್ರ ಒಂದು ಕಣ್ಣು ಕಾಣಿಸೋದಲ್ಲ ಮೇಡಮ್. ಅದು ನಾ ಹೊಸಳಲ್ಲೇ ಓದಿ SSLC ಏನೋ ಓದದ ಅನಿಸ್ತದ. ಆಗ ಅದು ಚಿಕ್ಕ ವಯಸ್ಸಿನಿಂದ ಅದಕ್ಕೂ ಒಂದು ಕಣ್ಣು ಕಾಣಿಸಲ್ಲ.
1: ಅಮ್ಮ ಸಂಸ್ಥೆ ಇಷ್ಟೆಲ್ಲ ಸಹಕಾರ ಕೊಟ್ಟು ಈಗ ಅವರು ಒಂದು ಸ್ವ ಉದ್ಯೋಗ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಇದನ್ನ ನೋಡಿದ್ರೆ ನಿಮ್ಗೆ ಖುಷಿ ಅನ್ಸುತ್ತೆ? ಹೇಗಿದ್ದು ಮಗಳು ಈಗ ಆದ್ಲು ಅಂತ
0: ಅನ್ಸ್ತದೆ ಮೇಡಮ್. ತುಂಬಾ ಖುಷಿ ಅನ್ಸ್ತದೆ ಮೇಡಮ್. ನಮಗ್ ಗೊತ್ತೇ ಇಲ್ಲ ವಿವೇಕಾನಂದದವ್ರು ಇಷ್ಟು ಕೆಲ ಕಾರಣ. ಅವ್ರಿಗ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ತೀರಲ್ಲ ಮೇಡಮ್. ಅಷ್ಟು ನಮ್ಗೆ ಮಾಡಲ್ಲ.
1: ಒಟ್ಟಾರೆ ಈಗ ವಿಶೇಷ ಚೇತನ ಮಕ್ಕಳನ್ನ ನೋಡ್ಕೊಳ್ಳದೆ ಬಿಟ್ಬಿಡ್ತಾರೆ. ಒಂದು ಫ್ಯಾಮಿಲಿ ನೋಡ್ಬೇಕು, ಜನಕರು ನೋಡ್ಬೇಕು, ಜೊತೆಗೆ ನಿಮ್ಮ ಮಗಳು ನೋಡ್ಬೇಕು. ಹೇಗೆಲ್ಲ ಸಂಭಾಳಿಸಿದ್ರಿ ಆ ಟೈಮಲ್ಲಿ ನೀವು?
0: ನಿಭಾಯಿಸ್ತೀನಿ ಮೇಡಮ್, ನಿಭಾಯಿಸ್ತೀನಿ. ನಾನು ಮಕ್ಕಳುಗಳನ್ನು ನೋಡ್ಬೇಕು, ಅವ್ರ ವಿದ್ಯಾಭ್ಯಾಸಕ್ಕೂ ಕಳಿಸ್ಬೇಕು, ಕೂಲಿ ಕೆಲಸನೂ ಮಾಡ್ಬೇಕು, ಅದೆಲ್ಲ ನಾನು ನಿಭಾಯಿಸ್ಕೊಂಡ್ಬಂದಿ. ನನಗೆ ನೀರು ಕುಡ್ದ ಅಷ್ಟೇ ನನಗೆ ಕಷ್ಟ ಅನ್ನೋದೇ ಅನಿಸ್ಲಿಲ್ಲ ನನ್ಗ. ಆಮೇಲೆ ಇನ್ನೂ ಒಂದು 3 ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ನಾನು ಕಡ ಕಾಣಿಲ್ಲ. ಈಗ ಅವ್ರನ್ನ ನಮ್ಮನ್ನ ತಂದೆ ತಾಯಿನ ಸಾಕ್ತಾವ್ರ.
1: ಈಗ ಅವರು ಸ್ವ ಉದ್ಯೋಗ ಮಾಡ್ತಿದ್ರಲ್ಲ, ಅದ್ ನೋಡಿದಾಗ ನಿಮ್ಗೆ ಖುಷಿ ಅನ್ಸುತ್ತೆ? ಮೊದಲ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಏನ್ ಅನ್ಸುತ್ತೆ ಅವ್ರು ನೋಡಿದ್ರೆ?
0: ಖುಷಿ ಅನ್ಸ್ತದೆ ಮೇಡಮ್. ಗಂಜಿ ಕುಡಿಲಿ ಸೊಪ್ಪು ತಿನ್ಲಿ ಖುಷಿ ಅನ್ಸ್ತದೆ ಮೇಡಮ್. ಹಂಗ ನಿಮ್ದಿ
1: ವಿಶೇಷ ಚೇತನ ನೋಡ್ಕೊಳ್ಳೋದು ಕಷ್ಟ ಆಗ್ತಿದೆ, ಈ ನಿಟ್ಟಲ್ಲಿ ಅವ್ರು ನೋಡ್ಕೊಳ್ಳೋದು ನಿಮ್ಗೆ ಏನಾರು ಕಷ್ಟ ಆಯ್ತಮ್ಮ?
0: ಆಯ್ತಿತ್ತು ಮೇಡಮ್, ಕಷ್ಟ ಆಯ್ತಿತ್ತು.
1: ಪ್ರತಿನಿತ್ಯ ಕಾರ್ಯಗಳನ್ನು ನೀವೇ ಮಾಡ್ತಿದ್ರ ಅಥವಾ ಅವರೇ ಮಾಡ್ಕೋತಿದ್ರು?
0: ಇಲ್ಲ ನಾವು ನೋಡ್ತಿದ್ವು. ಈ ಥರ ಆಯಿತು ಅಂತಂದ್ರೆ ನಾವು ಕೇವಲವಾಗ ನೋಡೋಕ್ಕೆ ಆಗಲ್ಲ ಮೇಡಮ್. ಏನೋ ನಮ್ಮಣ್ಣ ಬರೋಂತ ನಾವು ಕಷ್ಟ ಅನಿಸ್ತಿತ್ತು. ಅವಳಿಗಾಗೆ ನಾನು ಕೊರ್ಗೋದಿ ಇಲ್ಲಿಂದ ಇಲ್ಲಿಗಂಟು ಕುಣಿಸಿದ್ರು ಜನತೆ ಮೇಲೆ. ನಾನು ಹಿಂಗೆ ತಿರುಗಿಸೋದು ಕರೆಕ್ಟಾಗಿ ಒಂದು ರೌಂಡ್ ತಿರುಗಿಸಿ ನಿಲ್ಲಿಸ್ಬೇಕು. 2 ಸೈಡ್ ಅಲ್ವಾ ಇಲ್ಲಿಂದ ಇಲ್ಲಿಗೆ ಆಪ್ರೇಷನ್ ಮಾಡಿ ರಾಂಡ್ ಆಗಿದ್ರು. ಜನತೆ ಮೇಲೆ ಕುಣಿಸಿದ್ರು ಇಲ್ಲಿ.

ಇಂದ ಇಳ್ಳಿ ಬಂದು ಹಿಂಗ್ ಕೂಡೋಗಿತ್ತು ಇದು ಎರಡು ಇಲ್ಲಿಂದ ಬಂದು ಹಿಂಗ್ ಕೂಡೋಗಿತ್ತು. ಆವಾಗ ಡಾಕ್ಟರ್ ನಮ್ಗೆ ಹೇಳ್ಕೊಟ್ಟಿದ್ರು, ಅಮ್ಮ ಇದರಲ್ಲೇ ಇರೋದು, ನೀವು ತಾಯಾಗಿ ನೀವು ಇದನ್ನ ನೀವು ಮಾಡಲೇಬೇಕಾಗಿತ್ತ, ನೀವು ಗಡಿಯಾರ ಯಾವ ರೀತಿ ತಿರುಗಿ ಒಂದು ಕರೆಕ್ಟಾಗಿ ನಿಂತ್ಕತ್ತ ಮುಳ್ಳು ಅದೇ ಥರ ನೀವು ಹಿಂಗೆ ತಿರುಗಿಸಿ ಹಿಂಗೆ ಬಿಡಬೇಕು ಅಂದ್ರೆ ಚಿಳ್ಳಂಗೆ ಕಿರ್ಚಿಬಿಡೋಳು. ಹಿಂಗೆ ತಿರುಗಿಸ್ಬೇಕಾರ ನನ್ನ ಕೈಲೇ ಆಯ್ತಿತ್ತಿಲ್ಲ ನೋಡಕ್ಕೆ, ಹಿಂಗೆ ತಿರುಗಿಸಿ ಹಿಂಗೆ ಬಿಟ್ಬಿಡ್ಬೇಕು.

0: ಇತ್ತಟದ್ರು ಡಾಕ್ಟ್ರು, ನಾನು ಹೇಳ್ದಂಗ ನೀವು ಮಾಡಿದಾರಿ ಕಣೆಯಮ್ಮ, ಗುಡ್ ಅನ್ಬಿಟ್ಟು ಬೆಂತಟ್ರು ನನ್ಗೆ.
1: ಸರ್ಜರಿ ಮಾಡಾದ್ಮೇಲೆ ಅಂದ್ರೆ ಆಪರೇಷನ್ ಮಾಡಾದ್ಮೇಲೆ ಕಾಲಕ್ರಮೇಣ ಯಾವ್ಯಾವ ತರ ಒಂದು ಅಂಗ ಸಡಿಲಿಕ್ಕೆ ಅನ್ನೋದಾಯ್ತು?
0: ಎರಡು ಸೈಡ್ ಅಲ್ವಾ, ಅದನ್ನ ರಾಡು ತಿರುಗಿಸ್ತಾ ತಿರುಗಿಸ್ತಾ ಜಂತ ಅವೇ ಬಿಟ್ಬಿಟ್ಟು ಈ ತುತ್ತು ಹಿಂಗೆ ತಳ್ತಿದ್ದು, ಈ ತರ ತುತ್ತು ಬಾಯಿಗೆ ಹಾಕಂಗ. ಊಟ ಮಾಡ್ತಿದ್ರು ಮಾಡ್ತಿದ್ರು ಮಾಡ್ತಿದ್ರು ಕಷ್ಟ ಆಯ್ತಿತ್ತು. ಒಂದು 6 ತಿಂಗಳು ತಗೋತು ಅದು. ನಾವು ರೆಸ್ಟ್ ಮಾಡಕ್ ಬಿಟ್ಟು ಮನೇಲಿ ನಾವು ನೋಡ್ತಿದ್ವಿ ಅವಳನ್ನ, ಬಾಂತಿ ಕಂಡಾಗಿ ನೋಡ್ಕೊಂಡು ಅವಳು ಚೆನ್ನಾಗಿ. ಅವ್ರು ಕರೆಸ್ಕೊತಿದ್ರು ಡಾಕ್ಟ್ರು, ಫೋನ್ ಮಾಡಿ ಮಾಡಿ ನಮ್ಮನ್ನ ಕರೆಸ್ಕೊತಿರು ಬೆಂಗಳೂರಿಗೆ. ಒಂದು 5-6 ಸಾರಿ ಹೋಗಿವಿ ನಾವು, ಒಂದು 5-6 ಸಾರಿ ಹೋಗಿ ತೋರಿಸಿ ಹಿಂಗೆಲ್ಲ ಇದು ಮಾಡಿದ್ವು.
1: ಈ ನಿಟ್ಟಿನಲ್ಲಿ ಮನೆಯವರೇ ಸಹಕಾರ ಕೊಡ್ತಿದ್ರು, ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ಅವ್ರ ಪರ್ಮಿಷನ್ ಎಲ್ಲ ಬೇಕು, ಅವರು ನಿಮ್ಮ ಜೊತೆಗೆ ಬರ್ಬೇಕು. ಈ ನಿಟ್ಟಿನ
0: ಅವ್ರ ಅಕ್ಕ ತಂಗಿ ಎಲ್ಲರೂ ಚೆನ್ನಾಗಿ ನೋಡ್ತಿದ್ರು, ಯಾಕಂದ್ರೆ ಅಂಗವಿಕಲೆ ಅಂದ್ಬಿಟ್ಟು ಅವಳನ್ನ ಅವಳೇ ಒಂದು ಕಣ್ಣಾಗಿ ನೋಡ್ತಿದ್ರು. ಅವ್ರ ಅಕ್ಕ ತಂಗಿ ಈಗಲೂ ಅಷ್ಟೇ ಚೆನ್ನಾಗಿ ನೋಡ್ತಾರ. ಇವಾಗ ಹೇಳ್ತಾರ, ನಿನ್ನ ಜೀವನ ನೀನು ರೂಪಿಸ್ಕೋಬೇಕು, ಯಾವಾಗಲೂ ಅಕ್ಕ ತಂಗಿರ ಜೊತೆಲಿ ಇರೋಕ್ಕಾಗಲ್ಲ, ನೀನೇನೋ ಒಂದು ಮಾಡು ಅಂತ ಅವರು ಮನೇಲಿ ಹೇಳಿ ಹಂಗ ಟೈಲರ್ ಹಂಗ ಸೇರಿ ಹಂಗ ಬಟ್ಟೆ ಗಿಟ್ಟ ಹೊಲ್ಕೊಂಡು ಅವ್ಳು ಜೀವನ ಮಾಡ್ತಾರೆ.
1: ಈಗ ಆ ಥರ ಯಾವುದೇ ಸಮಸ್ಯೆ ಇಲ್ಲ ಅವ್ರಿಗೆ?
0: ಇಲ್ಲ,
1: ಈಗೆಲ್ಲ ನಾರ್ಮಲ್ ಥರನೇ ಇದ್ದಾರೆ. ಈಗ ಪೆನ್ಷನ್ ದುಡ್ಡೆಲ್ಲ ಬರ್ತಿದ್ಯಾ, ಅದನ್ನು ಬಳಕೆ ಮಾಡ್ಕೋತಿದ್ರ?
0: ಬರ್ತದ ಮೇಡಮ್, 800 ರೂಪಾಯಿನ ಕಡಿಮೆ ಒಟ್ಟಿನಲ್ಲಿ ಪರ್ಸೆಂಟೇಜ್ ನಿಮ್ಮೆಲ್ಲ ಅವರು ಕೊಡ್ತಿದಾರಂತ ತಕ್ಕದಾರ. ನಾವು ಅದು ಕೇಳಲ್ಲ, ಅವ್ರು ಕೊಟ್ಟರೆ ನಾವು ಇಸ್ಕೋತೀವಿ, ಇಲ್ಲಾಂದ್ರೆ ನಾವು ಅದು ಕೇಳಲ್ಲ. ಎಷ್ಟು 68% ಏನಾಯ್ತದಂತ.
1: ತುಂಬ ಖುಷಿ ಆಯ್ತು ಅಮ್ಮ, ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಸಂಸ್ಥೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ?
0: ಎಷ್ಟು ಹೇಳಿದ್ರು ಸಾಲಲ್ಲ ಮೇಡಮ್, ಕೈ ಮುಗಿಬೇಕು. ನಮ್ಮ ದೇವರು ಅಷ್ಟು ನಮ್ಗೆ.
1: ಅವ್ರಿಗೆ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರ. ತುಂಬ ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗಳ ಸಮಸ್ಯೆ ಬಗ್ಗೆ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳಮ್ಮ.
0: ಎಲ್ಲೆಲ್ಲಿ ಕಷ್ಟ ಇರ್ತದ ಅಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನವರು ಪತ್ತ ಹಚ್ಚಿ ಅಂದ ಮೂಲಲ್ಲೂ ಹೋಗಿ ಪತ್ತ ಹಚ್ಚಿ ಯಾವ ಕಷ್ಟದಲ್ಲಿ ಇರ್ತಾರ ಎಳೆ ತೀರ್ತದ ಮೇಡಮ್. ನಮ್ಮ ತಾಯಿ ಮಡಿಲು, ಅದು ತಾಯಿ ಮಡಿಲು ಅನ್ಬೇಕು ನಮ್ಮ ವಿವೇಕಾನಂದ ಸಂಸ್ಥೆನ. ಕೈ ಮುಗಿದು ಅವ್ರನ್ನ ದೇವ್ರು ಅಂತ ಮಾಡತ್ತೀವಿ ಮೇಡಮ್. ತುಂಬ ಧನ್ಯವಾದ ನಿಮಗೂ, ನಮ್ಮ ವಿವೇಕಾನಂದರ್ಗೂ, ಎಲ್ಲರಿಗೂ ಧನ್ಯವಾದ.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ಅಂಗವೈಕಲ್ಯ ಸಮಸ್ಯೆ ಮತ್ತು ಸ್ವಾವಲಂಬಿ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಬಸವನಗಿರಿ ಬಿ ಹಾಡಿಯ ಕುಮಾರಿ ಶಿವಮ್ಮ ಮತ್ತು ಶ್ರೀಮತಿ ಚಿಕ್ಕಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರದಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಅಂಗವೈಕಲ್ಯತೆ ಸಮಸ್ಯೆ ಮತ್ತು ಸ್ವಾವಲಂಬಿ ಜೀವನ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಬಸವನಗಿರಿ ಹಾಡಿಯ ಕುಮಾರಿ ಶಿವಮ್ಮ ಮತ್ತು ಶ್ರೀಮತಿ ಚಿಕ್ಕಮಣಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಆರೋಗ್ಯವನ್ನ ಕಾಪಾಡಲು ನಿಸರ್ಗವನ್ನು ಅನುಸರಿಸಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ನಿಸರ್ಗವನ್ನ ಅನುಸರಿಸಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸುಸ್ಥಿತಿಯಾಗಿದೆ. ಆರೋಗ್ಯ ನಮ್ಮ ಎಲ್ಲ ಸಾಮಾಜಿಕ ಗುಣಧರ್ಮಗಳಿಗೆ ಮತ್ತು ಜೀವನದ ಸುಖ ಸಂತೋಷಕ್ಕೆ ಬುನಾದಿಯಾಗಿದೆ. ಆರೋಗ್ಯ ಕೇವಲ ನಿರುದ್ಯೋಗಿಯಾಗದಲ್ಲದೆ ಇಲ್ಲವೇ ದೇಹದ ದೌರ್ಬಲ್ಯವನ್ನು ಹೊಂದುವುದಾಗಲಿ ಅಲ್ಲ. ಆರೋಗ್ಯ ಇದ್ದಾಗ ಗೊತ್ತಾಗದ ಮತ್ತು ಇಲ್ಲದಾಗ ತನ್ನ ಮಹತ್ವವನ್ನು ತೋರಿಸುವ ಸ್ಥಿತಿ. ರೋಗ ನಮ್ಮ ಅರಿವಿಗೆ ಬರದಂತೆ ಆರೋಗ್ಯ ಬಾರದು. ರೋಗ ವೇಗಗತಿಯಿಂದ ಬಂದು ದೈಹಿಕ ಅನಾರೋಗ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಅದನ್ನ ಕೆಲವೊಂದು ಜನಪದ ಗಾದೆಗಳಲ್ಲೂ ಹೇಳುತ್ತಾರೆ. ರೋಗ ಸಾರೋಟಿನಲ್ಲಿ ಬಂದು ಸೂಚಿಯ ಮುನಿ ಮೂಲಕ ಹಾದು ಹೋಯಿತು. ರೋಗ ಪಂದ್ಯದ ಕುದುರೆಯಂತೆ ಬಂದು ನಂತರ ನಡೆಯುತ್ತಾ ಹೋಗುತ್ತದೆ. ಆರೋಗ್ಯ ನಮ್ಮ ದೇಹ ರಚನೆ ಮತ್ತು ಕಾರ್ಯದಾಚೆಗಿನ ವರೆಗಿನ ವಿಷಯಗಳನ್ನ ಒಳಗೊಂಡಿದೆ. ಇದರಲ್ಲಿ ನಮ್ಮ ಭಾವನೆಗಳು, ಮೌಲ್ಯಗಳು, ತರ್ಕ ಮತ್ತು ವ್ಯಕ್ತಿಗಳ ನಡುವಣ ಸಂಬಂಧ ಸೇರಿವೆ. ನಮ್ಮ ಆರೋಗ್ಯ ತೃಪ್ತಿಕರ ಜೀವನವನ್ನ ಬಾಳುವುದಕ್ಕೆ ಸಹಾಯಕವಾಗಿರಬೇಕು. ಆರೋಗ್ಯವಿಲ್ಲದ ಜೀವನ ಸುಖ ಸಂತೋಷವನ್ನ ಅನುಭವಿಸಲಿಕ್ಕೆ ಬಾರದು. ಸಂಪೂರ್ಣ ಆರೋಗ್ಯ ದೈಹಿಕ, ಮಾನಸಿಕ, ಸಾಮಾಜಿಕ ವಿಷಯಗಳಲ್ಲದೆ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನ ಒಳಗೊಂಡಿದ್ದು ಅವೆಲ್ಲವುಗಳು ಆರೋಗ್ಯದಿಂದಿರುವ ವ್ಯಕ್ತಿಯಲ್ಲಿ ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಆರೋಗ್ಯವನ್ನು ಲೆಕ್ಕ ಹಾಕುವ ಅನೇಕ ಮಾನದಂಡಗಳಿಂದ ಅಳೆಯಲಾಗುತ್ತದೆ. ಉದಾಹರಣೆಗೆ ದೈಹಿಕ ಉಷ್ಣತೆ, ರಕ್ತದ ಒತ್ತಡ, ರಕ್ತದಲ್ಲಿನ ಗ್ಲೂಕೋಸ್, ಟ್ರೈಗ್ಲಿಸರೈಡ್ಗಳ ಮಟ್ಟ, ಎದೆಯ ಎಕ್ಸ್ರೇ ಕಿರಣ, ವಿದ್ಯುತ್ ಹೃದಯ ಚಿತ್ರಣ, ಕಣ್ಜಾಲವನ್ನು ಒಳಗೊಂಡ ದೈಹಿಕ ಪರೀಕ್ಷೆ. ಆದರೆ ಆರೋಗ್ಯ ಜೈವಿಕ ವಿಭಿನ್ನವಾಗಿದೆ. ಕೆಲವರಿಗೆ ಸಹಜವಾಗಿರುವುದು ಮತ್ತೊಬ್ಬರಿಗೆ ಅಸಹಜ. ಹಾಗಾಗಿ ಇದು ತುಲನಾತ್ಮಕವಾಗಿದೆ. ಆರೋಗ್ಯವೆಂದರೆ ನಾವು ಅದನ್ನ ತಕ್ಕಡಿಯಲ್ಲಿ ತೂಗದಲ್ಲ. ನಾವು ಆಯ್ದುಕೊಂಡ ಜೀವನ ಅಪೇಕ್ಷಿಸುವುದನ್ನ ನಾವು ಕೈಗೊಳ್ಳಬಲ್ಲವಾದರೆ ಅದು ಆರೋಗ್ಯವಾಗಿದೆ. ಪರಿಚಿತರನ್ನ ಭೇಟಿಯಾದಾಗ ಚೆನ್ನಾಗಿದ್ದರ ಎಂದು ಸಹಜವಾಗಿ ಕೇಳುತ್ತೇವೆ. ನಾವು ಚೆನ್ನಾಗಿದ್ದೇವೆ ಎಂಬುದನ್ನ ಕೇವಲ ವೈದ್ಯಕೀಯ ದೃಷ್ಟಿಯಿಂದ ಅಲ್ಲವೇ ರೋಗದ ದೃಷ್ಟಿಯಿಂದ ನೋಡಲು ಬಾರದು. ಚೆನ್ನಾಗಿರುವುದೆಂದರೆ ನಿರಂತರ ಉತ್ತೇಜಕ, ಸೃಜನಾತ್ಮಕ, ತೃಪ್ತಿಕರ ಜೀವನವನ್ನ ಬಾಳುವುದಾಗಿದೆ. ಆಗ ಮಾತ್ರ ಮನುಷ್ಯ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನ ಸಾಧಿಸಬಲ್ಲ. ನಮ್ಮ ಆರೋಗ್ಯ ರಕ್ಷಣಾ ಕಾರ್ಯದಲ್ಲಿ ಸೋಲು ಕಾಣಬಾರದು. ಜನಪದವು ನಮ್ಮ ಆರೋಗ್ಯ ಸುಸ್ಥಿತಿಯ ಮೇಲೆ ನಿಸರ್ಗ ಬೀರುವ ಪರಿಣಾಮ ಅರಿತಿದ್ದು ಜೀವನವನ್ನು ನಿಸರ್ಗವನ್ನು ಅನುಸರಿಸಿ ನಡೆದಂತೆ ರೂಪಿಸಿಕೊಂಡಿದೆ. ರೋಗ ಬಾರದಂತೆ ಮಾಡಲು ಜನಪದ ಕೆಲವೊಂದು ನಿಯಮಗಳನ್ನು ರೂಪಿಸಿದೆ. ಆಹಾರ ಪದ್ಧತಿ, ವಾಯು ಸಂಚಾರಗಳ ಬಗ್ಗೆ ಆದಷ್ಟು ಸ್ಪಷ್ಟ ವಿಚಾರಗಳನ್ನು ಹೊಂದಿ ಉತ್ತಮ ವೈದ್ಯನ ಲಕ್ಷಣಗಳನ್ನು ತೋರಿಸಿದೆ. ಪ್ರಾಚೀನ ಕಾಲದಿಂದಲೂ ಮನುಷ್ಯ ತನ್ನ ದೈಹಿಕ ಸ್ಥಿತಿಯನ್ನ ಸರಿಯಾಗಿಟ್ಟುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವತ್ತ ಗಮನ ಹರಿಸಿದ್ದಾರೆ. ಸಾಮಾನ್ಯರು ದೇಹದ ಆರೋಗ್ಯದ ಕಡೆ ಸದಾ ಗಮನವಿರಿಸಿದರು ಎಂಬುದು ಅವುಗಳ ಅಧೀನ ಸ್ಪಷ್ಟವಾಗಿದ್ದದೆ. ಆರೋಗ್ಯವನ್ನ ಭಾಗ್ಯವೆಂದು ಎಲ್ಲ ಜನಪದಗಳು ಗುರುತಿಸಿದ್ದು ಅದನ್ನ ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆರೋಗ್ಯವೇ ಸಕಲ ಇಲ್ಲ, ಆದರೆ ಅದಿಲ್ಲವಾದರೆ ಏನು ಇಲ್ಲದ ಹಾಗೆ ಎಂಬುದನ್ನು ಜನಪದರು ಮನಗಂಡಿರುವುದು ಅನೇಕ ತರನಾದ ಗಾದೆಗಳು ಪುಷ್ಟೀಕರಿಸಿವೆ. ಐಶ್ವರ್ಯಕ್ಕಿಂತಲೂ ಆರೋಗ್ಯ ಉತ್ತಮ. ರೋಗ ಬರುವವರೆಗೂ ಆರೋಗ್ಯದ ಬೆಲೆ ಗೊತ್ತಾಗುವುದಿಲ್ಲ. ರೋಗದ ಕಹಿಯಿಂದ ಆರೋಗ್ಯದ ಸಿಹಿಯನ್ನ ಮನುಷ್ಯ ಅರಿಯುತ್ತಾನೆ. ಆರೋಗ್ಯದಿಂದಿರುವ ಪ್ರತಿಯೊಬ್ಬನು ದೊರೆಯಿದ್ದಂತೆ. ಆರೋಗ್ಯವೊಂದೇ ಸಾವಿರ ಆಶೀರ್ವಾದಕ್ಕೆ ಸಮ. ಆರೋಗ್ಯವಂತ ಮನುಷ್ಯನಿಗೆ ಎಲ್ಲವೂ ಆರೋಗ್ಯಕರ. ರೋಗವಿಲ್ಲದಿದ್ದಾಗ ಪ್ರತಿಯೊಬ್ಬರು ಆರೋಗ್ಯವಂತರು. ಆರೋಗ್ಯ ಐಶ್ವರ್ಯಕ್ಕಿಂತ ಮೇಲು. ಆರೋಗ್ಯ ಬಡವನ ಶ್ರೀಮಂತಿಕೆ, ಶ್ರೀಮಂತನ ಪರಮ ಸುಖ. ಹಾಗಾಗಿ ನಾವು ಆರೋಗ್ಯವನ್ನ ಹಿಡಿಯಲೇಬೇಕು, ವಿನಃ ಅನಾರೋಗ್ಯವನ್ನಲ್ಲ. ದಶಕಗಳ ಹಿಂದೆ ನಮ್ಮ ದೇಶದಲ್ಲಿ ಸೋಂಕು ಜಾಡ್ಯಗಳು, ಪರಾವಲಂಬಿ ಜೀವಗಳು ವಿಪುಲವಾಗಿ ಗೋಚರಿಸುತ್ತಿದ್ದವು. ಜೀವಾಣು ಸೋಂಕುಗಳ ರೋಗಗಳ ವಿರುದ್ಧ ಲಸಿಕೆ ವ್ಯಾಪಕ ಬಳಕೆ,

0: ಹಸುಳೆಗಳಿಗೆ ಸ್ತನ್ಯಪಾನ, ಪೌಷ್ಟಿಕರ ಆಹಾರ ಸೇವನೆ ಮರಣ ಪ್ರಮಾಣವನ್ನು ತಗ್ಗಿಸಿ ಆಯುಷ್ಯ ಹೆಚ್ಚಿಸುವಂತೆ ಮಾಡಿವೆ. ಆದರೂ ನಮ್ಮಲ್ಲಿನ ಅನೈರ್ಮಲ್ಯ ಪರಿಸರ ಅನೇಕ ಸೋಂಕು ರೋಗಗಳನ್ನು ಕಾಯ್ದಿರಿಸಿವೆ. ಅದರೊಟ್ಟಿಗೆ ನಗರವಾಸಿ ಒತ್ತಡದಿಂದ ಕಾರ್ಯ ಶ್ರೀಮಂತಿಕೆ ಜೀವನ ಮಟ್ಟದ ಏರಿಕೆ ಉಂಟಾಗಿದೆ. ಒತ್ತಡ ಬದುಕು, ಫಾಸ್ಟ್ ಫುಡ್, ವೇಗಗತಿ ಜೀವನ, ರಾತ್ರಿಯವರೆಗೆ ಮನರಂಜನೆ, ಮದ್ಯಪಾನ, ಧೂಮಪಾನ, ಸಂಸ್ಕರಿಸಿದ ಆಹಾರ ಸೇವನೆ, ವ್ಯಾಯಾಮ ಇಲ್ಲದಿರುವಿಕೆ, ಕುಳಿತು ಕೆಲಸ, ಈ ಬಗ್ಗೆ ಜೀವನ ಶೈಲಿಯ ಅಳವಡಿಕೆ ದೇಹದ ಮೇಲೆ ದುಷ್ಪರಿಣಾಮ ಪ್ರಭಾವ ಬೀರಿದೆ. ಅನುವಳಿಕ ರೋಗಗಳು, ಹೃದಯ ರೋಗಗಳು, ರಕ್ತದ ಒತ್ತಡ, ಡಯಾಬಿಟಿಸ್, ಕ್ಯಾನ್ಸರ್ ರೋಗಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಒತ್ತಡದ ಫಲವಾಗಿ ಮನಸ್ಥಿತಿ ಏರುಪೇರಾಗಿದೆ. ಆದ್ದರಿಂದ ಇಂದು ಜೀವನ ಶೈಲಿಯ ಬದಲಾವಣೆ ಬಗ್ಗೆ ಪದೇ ಪದೇ ಕೇಳುತ್ತಿದ್ದೇವೆ. ಜೀವನ ಶೈಲಿ ಎಂದರೆ ನಿಸರ್ಗವನ್ನು ಅನುಸರಿಸಿ ನಡೆಯುವುದು. ನಿಸರ್ಗ ಮಾತನಾಡದಿದ್ದರೂ ಅದು ಸುಳ್ಳು ಹೇಳದು. ಅಂತ್ಯದಲ್ಲಿ ನಮ್ಮನ್ನು ಗುಣಪಡಿಸುವುದು ಎಂದೆಂದಿಗೂ ನಿಸರ್ಗ. ಔಷಧಿ, ವೈದ್ಯ ಹಾಗೂ ರೋಗಿ ನಿಸರ್ಗಕ್ಕೆ ಸಹಾಯಕವಾಗಿ ಕಾರ್ಯನಿರ್ವಹಿಸಿ ದೇಹ ರೋಗದ ವಿರುದ್ಧ ಪ್ರತಿರೋಧವನ್ನು ಒಡ್ಡಿ ತಂತಾನೆ ಗುಣಮುಖವಾಗಲು ಉತ್ತಮ ಸನ್ನಿವೇಶ ನಿರ್ಮಿಸಬೇಕು. ಅದಕ್ಕಾಗಿಯೇ ವೈದ್ಯ ಕಲೆ ಎಂದರೆ ನಿಸರ್ಗ ರೋಗಿಯನ್ನು ಗುಣಪಡಿಸುತ್ತಿರುವಾಗ ಆತನು ಉಲ್ಲಾಸದಿಂದಿರುವುದು. ವೈದ್ಯ ನಿಸರ್ಗದ ಸಹಾಯಕನೇ ಹೊರತು ಯಜಮಾನನಿಲ್ಲ. ಅದಕ್ಕಾಗಿ ಆತ ನೀಡುವ ಅನುಪಾತ ಕ್ರಮ ನಿಸರ್ಗ ನಿಯಮವನ್ನು ಅನುಸರಿಸಬೇಕು. ನೈಸರ್ಗಿಕ ಬಲವೇ ರೋಗವನ್ನು ಗುಣಪಡಿಸುವುದು ಎಂದು ವೈದ್ಯಶಾಸ್ತ್ರ ಪಿತಾಮಹ ಇಪ್ರೋಟಿಕಲ್ಸ್ ನಂಬಿದ್ದ. ಹಾಗಾಗಿ ವೈದ್ಯ ವೃತ್ತಿಯಡಿ ನಿಸರ್ಗ ಗುಣಪಡಿಸುವುದು. ಕೇಳಿದ್ರಲ್ಲ ಇಷ್ಟು. ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ನಿಸರ್ಗವನ್ನ ಅನುಸರಿಸಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯವನ್ನು ಕಾಪಾಡಲು ನಿಸರ್ಗವನ್ನು ಅನುಸರಿಸಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
3: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
3: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಮಾಮ ನನಗೆ ವಾವೆಯಲ್ಲಿ ಸೋದರ ಮಾಮ ಆಗಬೇಕು. ಹಾಗೆ ಸಂಬಂಧ ಹುಡುಕ್ತಾ ಹೋದ್ರೆ ಬಹಳ ದೂರದ ಸಂಬಂಧ ಅದು. ಆತ್ಮೀಯತೆಯಲ್ಲಿ ತುಂಬಾ ಹತ್ತಿರದವರು, ನಿಮಗೂ ಹಾಗೆ ಇರ್ತದೆ. ಚಿಕ್ಕಪ್ಪನ ಮಕ್ಕಳೇ ದೂರ ಇರ್ತಾರೆ, ಪಕ್ಕದ ಮನೆಯವರ ಪ್ರೀತಿಯಾಗಿರ್ತದೆ. ಹಾಗೆ ನನಗೆ ಆ ಮನುಷ್ಯ ಗುರುವಾದ ಆದರ್ಶವನ್ನು ನಡೆದು ತೋರಿಸಿದಂಥ ಮನುಷ್ಯ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ, ಅವನ ಬಗ್ಗೆ ಹೇಳಿದರೆ ಅವನ ಇಡೀ ಜೀವನ ಅಂದರೆ ಜೋಕಾಲಿ ಆಟ ಇದ್ದಾಗೆ. ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಶ್ರೀಗಂಧದ ಮರ ಸಪ್ಲೈ ಮಾಡ್ತಿದ್ದಂತೆ ಅವನು. ಧಾರವಾಡದಲ್ಲಿ ದೊಡ್ಡ ಮನೆ, ಒಂದು ಮನೇನೆ ಸುಮಾರು ಒಂದು ಎಕರೆ ಅಷ್ಟು ದೊಡ್ಡ ಮನೆ ಅದು. ಮನೆ ಮುಂದೆ ಯಾವಾಗಲೂ ಮೂರು ಮರ್ಚಿಡಿಸ್ ಕಾರ್ ಇರ್ತಿತ್ತಂತೆ ಆಗಿನ ಕಾಲಕ್ಕೆ. ಭಾರಿ ಶ್ರೀಮಂತ. ಆ ಶ್ರೀಮಂತಿಕೆ ಇದ್ದಾಗ ಮಾಮ ಹಾಗೆ ಇದ್ದ, ಚೆನ್ನಾಗಿದ್ದ. ಯಾರ ದೃಷ್ಟಿ ಹತ್ತಿತೋ ಏನು ಪಾಪ ಆಯಿತೋ ಗೊತ್ತಿಲ್ಲ, ಏಕಾಏಕಿ ಆಮೇಲೆ ಯಾವುದೋ ಅಪವಾದ ಬಂತು. ಹತ್ತಿರದ ಬಳಗದವರ ವಿರುದ್ಧ ನಿಂತುಬಿಟ್ರು, ನಂಬಿದವರೇ ಮೋಸ ಮಾಡಿದರು. ಧೀರು ಮಾಮ ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿಯಾಗಿ ಏನು ಮಾಡಿದ್ರು ಗೊತ್ತಾ, ಹೆಂಡತಿ ಮಕ್ಕಳನ್ನು ತಮ್ಮ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಮಾಯ ಆಗಿಬಿಟ್ರು. ಎಲ್ಲಿ ಹೋದ್ರು ಏನೋ ಗೊತ್ತೇ ಆಗಲಿಲ್ಲ. ಇಲ್ಲಿದ್ದ ಬಂಗಲೆ, ಕಾರು, ಆಸ್ತಿ, ಬಂಗಾರ ಎಲ್ಲ ಪೊಲೀಸರು ತೊಗೊಂಡು ಹಂಚಿಬಿಟ್ರು. ಪೂರ್ತಿ ಖಾಲಿ, ಏನಿಲ್ಲ. ಯಾರನ್ನು ನಂಬಿ ವ್ಯವಹಾರ ಮಾಡಿದ್ರೋ ಅವರ ವಿರುದ್ಧ ಆದಾಗ ಇನ್ನೇನು ಮಾಡೋಕ್ಕಾಗ್ತದೆ? ಧೀರು ಮಾಮಗೆ ಕೆಟ್ಟು ಪಟ್ಟಣ ಸೇರು ಅಂತೀವಲ್ಲ, ಹಾಗೆ ಧೀರು ಮಾಮ ಮುಂಬೈ ಸೇರಿದರು. ಪೂರ್ತಿ ಅನಾಮಿಕನಾಗಿ ನಿರ್ಗತಿಕನಂತೆ ಕೆಲಸ ಮಾಡಿದರು. ಚಿಕ್ಕ ಚಿಕ್ಕ ಕೆಲಸ, ಅಂಗಡಿ ಮುಂಗಟ್ಟುಗಳ ಕಸ ಬೆಳೆದ್ರು, ಹಮಾಲೆ ಕೆಲಸ ಮಾಡಿದರು, ಯಾವುದೋ ಅಂಗಡಿ ಮುಂದೆ ಫುಟ್ಪಾತ್ ಮೇಲೆ ಮಲಗಿ ದಿನ ಕಳೆದ್ರು. ಸ್ನೇಹಿತರ ತಾವು ತಿಳ್ಕೋಬೇಕು, ಬಡವರಿಗೆ ಶ್ರೀಮಂತಿಕೆ ಬಂದರೆ ಸಂತೋಷ ಚೆನ್ನಾಗಿರ್ತದೆ. ತುಂಬ ಎತ್ತರದಲ್ಲಿ ಬದುಕಿದವರು ತುಂಬ ಕಾಲ ಹಾರಿ ಬಡತನಕ್ಕೆ ಬಂದರೆ ಬದುಕೋದು ಬಹಳ ಕಷ್ಟ ಆಗುತ್ತೆ. ಅಲ್ಲೇ ಇದ್ರು ಫುಟ್ಪಾತ್ ಮೇಲೆ ಮಲಗಿ ದಿನ ಕಳೆದ್ರು. ಸ್ವಲ್ಪ ಕೆಲಸ ಮಾಡಿ ಹಣ ಕೂಡಿಟ್ಟು ವಕೀಲರನ್ನು ನೇಮಿಸಿ ತನ್ನ ಮೇಲೆ ಬಂದಿತ್ತಲ್ಲ ಕಳಂಕ ಅದನ್ನು ತೊಳ್ಕೊಂಡ್ರು, ನಿರ್ದೋಷರಾದರು. ಆದರೆ ಮತ್ತೆ ಶ್ರೀಗಂಧದ ವ್ಯಾಪಾರಕ್ಕೆ ಬರಲಿಲ್ಲ, ಮುಂಬೈನಲ್ಲೇ ಉಳ್ಕೊಂಡ್ರು. ಪರಿಶ್ರಮ ಮಾಡಿ ಕೆಲಸ ಮಾಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಹೇಳಿದರೆ, ಒಂದು ಅತ್ಯಂತ ದೊಡ್ಡ ಬಟ್ಟೆ ಕಾರ್ಖಾನೆಯಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದರು. ಮತ್ತೆ ಬೇಕಾದಷ್ಟು ಹಣ ಬಂತು, ಪರಿವಾರ ಬಂತು, ಬಳಗ ಬಂತು. ವಿಶೇಷ ಅಂದರೆ ಧೀರು ಮಾಮ ಎಂದೂ ಬದಲಾಗಲೇ ಇಲ್ಲ. ಅವರ ಶ್ರೀಮಂತಿಗೆ ಉತ್ತುಂಗದಲ್ಲಿದ್ದಾಗ ಹೇಗೆ ನಗನಗ್ತಾ ಇದ್ರೋ, ದಾರಿದ್ರ್ಯದ ಕೂಪದಲ್ಲಿ ಬಿದ್ದಾಗಲೂ ಹಾಗೇ ಇದ್ರು. ನನ್ನ ಯಾಕೆ ಅವರ ಆದರ್ಶ ಆಗ್ತಾರೆ ಅಂದರೆ, ಅಷ್ಟು ಕಷ್ಟ, ಅಷ್ಟು ನೋವು, ಎಷ್ಟು ಜನ ಮೋಸ ಮಾಡಿರಬೇಕು. ಶ್ರೀಮಂತಿಗೆ ಹತ್ತಿರದಲ್ಲಿದ್ದಂಥ ಮನುಷ್ಯ ಹೋಗಿ ಫುಟ್ಪಾತ್ ಮೇಲೆ ಮಲ್ಕೊಳ್ಳೋದು ಸುಲಭ ಅಲ್ಲ ಸ್ವಾಮಿ. ಯಾರಾದರೂ ಅಪ್ಪಿತಪ್ಪಿ ಬತ್ತ ಬರಬೇಕು, ಕೆಟ್ಟ ಮಾತು ಆಡಲಿಲ್ಲ ಮನುಷ್ಯ ಆಯ್ತ. ಇಂಥವ್ರು ನಿಮ್ಗೆ ಅನ್ಯಾಯ ಮಾಡಿದ್ರಲ್ವಾ, ಮೋಸ ಮಾಡಿದ್ರಲ್ವಾ ಅಂತ ಯಾರಾದರೂ ಅವ್ರ ಹೆಸರು ಎತ್ತಿದ್ರೆ ಚೆ ಅವ್ರನ್ನಾಗಿ ಬೈತೀರಿ, ಸರಿ ಅಲ್ಲ ಅದು ಅಂತಿತ್ತಿದ್ರು. ನಾನು ಒಮ್ಮೆ ಕೇಳಿದೆ, ಮಾಮ ನಿಮಗಿದು ಹೆಂಗೆ ಸಾಧ್ಯ ಆಯಿತು, ಇಷ್ಟು ದ್ವೇಷ ಮಾಡಿದ್ರಲ್ಲ ಜನ ನಿಮ್ಮನ್ನು, ಬದುಕೋಗಿ ಬಿಡಲಿಲ್ಲ, ಹೋಗಿ ರಸ್ತೆ ಮೇಲೆ ಬಿದ್ದುಕೊಂಡ್ರಿ ಅಲ್ಲಿ ಹೋಗಿ, ನೋವಿಲ್ವಾ ಮನಸ್ಸಲ್ಲಿ ಅಂದೆ. ಅದಕ್ಕೆ ಹೇಳಿದ್ರು, ನೋಡಪ್ಪ ಹಾಗಲ್ಲ, ಕಷ್ಟದಲ್ಲಿದ್ದಾಗ ದಿನಾಲೂ ಭಗವದ್ಗೀತೆ ಓದ್ತಾ ಇದ್ದೆ ನಾನು. ಬರೀದ್ರೆ ಓದಿದ್ರೆ ಏನು ಪ್ರಯೋಜನಪ್ಪ ಅದು, ಸ್ವಲ್ಪ ಆದರೂ ಜೀವನಕ್ಕೆ ಕಂಟುಬೇಡವೆ. ಆ ಸುಖ ದುಃಖ ಎಲ್ಲ ದೇಹಕ್ಕೆ ಕಂಟುಕೊಂಡದ್ದು, ಒಳಗಿನ ಹೃದಯಕ್ಕೆ ಏನಿದೆ, ಸಂತೋಷವಾಗಿರೋಣ. ಅವ್ರು ನೋವು ಮಾಡಿದ್ರು ಕೂಡ ಅವ್ರಿಗೆ ಕೆಟ್ಟದ್ದು ಬಯಸೋಲ್ಲ ನಾನು, ಅವ್ರವ್ರ ಹಣೆ ಬಾರ. ಪರಿಸ್ಥಿತಿ ಆಗಿತ್ತಪ್ಪ, ನಾನೇನು ಮಾಡೋದು. ಎಲ್ಲರೊಂದು ನಗನಗುತ್ತಾ ಅನ್ಯಾಯ ಮಾಡಿದವ್ರಿಗೂ ಶ್ರೇಯಸ್ಸನ್ನು ಬಯಸಿದಂಥ ಧೀರು ಮಾಮ ಆ ಶರಣರ ಸಾವನ್ನೇ ಪಡೆದರು. ಮಾತಾಡ್ತಾ ಮನೆಗೆ ಬಂದವರಿಗೆ, ಕೂತ್ಕೊಳ್ಳಿ ನಾನೇ ಮಾಡ್ತೀನಿ, ಜ್ಯೂಸ್ ಮಾಡಿಕೊಡ್ತೀನಿ, ಸಂಭ್ರಮದಿಂದ ಜ್ಯೂಸ್ ಮಾಡಿ ಅವರಿಗೆಲ್ಲ ಜ್ಯೂಸ್ ಕೊಟ್ಟು ತಾನು ಒಂದು ಗ್ಲಾಸ್ ಇಟ್ಕೊಂಡು ಕುಡಿದು ಕಟ್ಟೆ ಮೇಲಿಟ್ಟು ತಲೆ ಹಿಂದೆ ಒರಗಿಸಿದ್ರು, ಪ್ರಾಣ ಹೋಯಿತು. ಸುಖ ದುಃಖ ಸಮಯಕೃತ್ವ ಲಾಭ ಲಾಭವು ಜಯ ಜಯ ಅನ್ನೋ ಭಗವದ್ಗೀತೆ ಮಾತು ಕೇಳೋಕೆ ಚಂದ ಸ್ವಾಮಿ.

ಹಾಗೆ ಬದುಕೋದು ಕಷ್ಟ. ಹಾಗೆ ಬದುಕಿದವರು ಧೀರುಮಮ್ಮ. ನನಗನ್ಸುತ್ತೆ ಆ ಸಮತಾಭಾವದ ಸುಖ ದುಃಖಗಳನ್ನು ಒಂದೇ ರೀತಿ ತಗೊಳ್ಳುವಂಥ ಮನೋಭಾವ ನಮ್ಗೊಂದು ಚೂರು ಚೂರು ಬಂದರೆ ಸಾಕು, ಜೀವನ ತುಂಬ ಸುಂದರ ಆಗುತ್ತೆ. ಹಾಗೆ ಮಾಡ್ಕೊಳ್ಳೋದು.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಕಲಿಯುವೇನು. ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
2: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಬನ್ನಿ, ಈ ದಿನ ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ತಿಳಿಯೋಣ. ಕೇಳುಗರೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿಯಾದ ಶ್ರೀಯುತ ಆನಂದ್ ರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಭೀಮಟಕೇರಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಕೃಷ್ಣಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಭೀಮಟಿಕೇರಿ ಆಡಿಯ ನಿವಾಸಿಗರಾದ ಶ್ರೀಯುತ ಕೃಷ್ಣಯ್ಯರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಭೀಮಟಿಕೇರಿ ಆಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ಕೃಷ್ಣಯ್ಯರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ತಮ್ಮದೊಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ಸರ್, ನಮ್ಮ ಭೀಮಟಿಕೇರಿ ಆಡಿ ನಮ್ಮವರು. ಕೃಷ್ಣಯ್ಯ ಅಂತ, ಭೀಮಟಿಕೇರಿ.
0: ಹಾಗೆ ಕೃಷ್ಣಯ್ಯವರು, ತಾವುಗಳು ಈ ಒಂದು ಭೀಮಟಿಕೇರಿ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ?
1: ಸರ್, ನಮ್ಮ ತಾತನ ಕಾಲದಿಂದ ನಾವು ಅದೇ ಊರು ಸರ್. ತಾತನ ಕಾಲದಿಂದ ನಾವು ಅಂದ್ರೆ ನಮ್ದು ಹೆಸರಂದ್ರೆ ಒಂದು 40-30 ವರ್ಷದಿಂದ ಜೀವನ ಮಾಡ್ತಿದ್ದೇವೆ. ಮೊದ್ಲೆಲ್ಲ ನಾವು ಕಾಲಿನ ಇತ್ತಿಲ್ಲ ಅಂದ್ರೆ ಸ್ವಲ್ಪ ತರಕಾರಿಗಳನ್ನ ನಾವು ಮುಡಿಸಿಲ್ಲ, ಚೆನ್ನಾಗಿ ತಿಂತೀವಿ. ಇವಾಗ ಏನಾದ್ರೆ ಯಾವ ಸತ್ತು ತಿನ್ಬೇಕಾದ್ರೆ ಅದು ತರಕಾರಿ ಆದ್ರೆ ಔಷಧಿ
0: ಹೊಡೆದಿರುತ್ತೆ.
1: ಕಾಲಿಗಳು ಜ್ವರ ಅದು ತಿನ್ನು, ಇವಾಗ ಏನಾದ್ರು ಒಂದು ಸಮಸ್ಯೆಗಳು ಬರ್ತಾ ಇರ್ತವೆ.
0: ತಾವುಗಳು
1: ಆಗಿರ್ಬೋದು, ಕುಡಿಯೋದ್ರಲ್ಲ ಆಗಿ ನೀರು ಕುಡಿಯೋ ನೀರಲ್ಲಿ ಇವಾಗ ಕಾಲಿಗಳು ಬರ್ತಾ ಇರ್ತವೆ. ಬೋರ್ವೆಲ್ ಇತ್ತು, ಬಾವಿ ನೀರು ಸಿಕ್ಕಿರಂತ ಬಾವಿ ಯಾರು ಬೋರ್ವೆಲ್ ನೀರು, ಇವಾಗ ನಲ್ಲಿ ನೀರು. ನಿಮ್ಮಲ್ಲಿ ನಮ್ಮಲ್ಲಿ ಕೆಲವು ಕರೆಂಟ್ ವ್ಯವಸ್ಥೆ ಇಲ್ಲ ಸರ್, ಬೀದಿಗಳಿಲ್ಲ ಕರೆಂಟ್ ವ್ಯವಸ್ಥೆ. ಹಾಗಾಗಿ ಕೆಲವು ಮನೆಗಳಿಂದ ಸ್ನಾನದ ಮನೆ ನೀರಾಗ್ಲಿ ಹೋಗಕ್ಕೆ ಇದಾಗಿಲ್ಲ ಸರ್. ಹಾಗೆ ಅದು ಯೋಜನೆ ಆಯ್ತು.
0: ತಾವು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಒಂದು ಮಡಿಕೇರಿ ಅಡಿಯಲ್ಲೇ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ?
1: ಹೌದು. ಇವಾಗ ಏನಂದ್ರೆ ನಮ್ಮ ಕರ್ಬೂರು ಹಾಸ್ಪಿಟಲ್ ಹಾಕ್ಸೋದ್ರಿಂದ ಪರವಾಗಿಲ್ಲ ನಮ್ಗೆ. ಮಾಡಿದ್ರೆ ಖಾಲಿ ಬರ್ತಂದ್ರೆ ಹೋಗ್ತೀನಿ, ಮೆಡಿಸಿನ್ ಹೋಗ್ತೀನಿ,
0: ತಾವುಗಳು. ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಕೃಷ್ಣಯ್ಯರವರೇ ತಮ್ಮ ಒಂದು ಭೀಮಟಿಕೇರಿ ಅಡಿಯಲ್ಲಿ?
1: ನಾವು ಬೆಟ್ಟ ಕುರುಬರು ಸರ್.
0: ಬೆಟ್ಟದ ಕುರುಬರು. ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ನಮ್ಮ ವಾರ್ಡಲ್ಲಿ ಒಂದು 60-70 ಕುಟುಂಬ ಇದೆ.
0: 60-70 ಕುಟುಂಬಗಳು. ಅದೇ 60-70 ಕುಟುಂಬಗಳಲ್ಲಿ ಎಲ್ಲರೂ ಕೂಡ ಬೆಟ್ಟದ ಕುರುಬರೇ ವಾಸ ಮಾಡ್ಕೊಂಡು ಹೋಗ್ತಿದ್ರ ಅಥವಾ ಬೇರೆ ಜನಾಂಗದವರು ಯಾರು ಇದ್ದಾರ? ಹೇಗೆ
1: ಇಲ್ಲ, ನಮ್ಮ ಮಧ್ಯ ಒಂದು ಈ ಮೇಲ್ಗಡೆ ಭವ್ಯ ಜನಗಳಿದ್ದಾರೆ, ಕೆಳಗಡೆ ನಾವು, ಅವ್ರಿಗೆ ಒಂದ್ ಕಡೆ ನಾವೇ ಒಂದ್ ಕಡೆ.
0: ಹಾಗೆ ತಮ್ಮ ಒಂದು ಅಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ರೆ ಎಷ್ಟನೇ ತರಗತಿವರೆಗೆ ಶಾಲೆ ಇದೆ ನಿಮ್ಮ ಅಡಿಯಲ್ಲಿ?
1: ಮಾಡಿಲ್ಲಿ ಅಂದ್ರೆ 7ನೇ ತರಗತಿ. 7ನೇ ತರಗತಿ ತಮ್ಮ ಆಶ್ರಮ ಶಾಲೆ. ಇನ್ನೊಂದು ಬಿ ಎಸ್ ಅಂಬೇಡ್ಕರ್ ಹತ್ತಿದ್ದು
0: ಹಾಗಿದ್ರೆ. ಯಾವ್ದಾದ್ರು ಒಂದು ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ರೆ ನಿಮ್ಮ ಅಡಿಯಲ್ಲಿ ಯುವಕರಾಗಿರ್ಬೋದು ಅಥವಾ ಯುವತಿಯರಾಗಿರ್ಬೋದು?
1: ಗವರ್ಮೆಂಟ್ ಕೆಲಸದಲ್ಲಿ ಅವರ ಕೆಲವು ಹುಡುಗರು ನಮ್ಮ ಹೊಸಳ್ಳಿ ಹುಡುಗರೆಲ್ಲ ಕಲಿಸಿದ್ದಾರೆ.
0: ಇವಾಗ ಕೃಷ್ಣಯ್ಯವರು, ನಿಮ್ಗೂ ಗೊತ್ತು, ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ಬೇಕಂತಂದ್ರೆ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಯಾಕಂತಂದ್ರೆ ಇವಾಗ ತಂದೆ ತಾಯಿಗಳು ಅಂದ್ರೆ ಹೊರ ಜಿಲ್ಲೆಗಳಿಗಾಗಿರ್ಬೋದು, ಹೊರ ರಾಜ್ಯಗಳಿಗೆ ಕೂಲಿಗಂತ ಹೋದಾಗ ಮಕ್ಕಳನ್ನ ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಸನ್ನಿವೇಶಗಳನ್ನ ಕೆಲವು ಹಾಡಿಗಳನ್ನ ನೋಡ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬಾ ವಂಚಿತರ ಗೊತ್ತಿರ ಕೂಡ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕುರಿತು ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಕೃಷ್ಣಯ್ಯರ ಅವರೇ?
1: ಹೌದು ಸರ್, ಮಕ್ಕಳಿಗೆ ಓದ್ಬೇಕಂದ್ರೆ ತಂದೆ ತಾಯಿಗಳ ಸಹಾಯ ಬೇಕು.
0: ಹೌದು,
1: ಈಗ ಒಂದೇ ಊರಲ್ಲಿ ಓದ್ಬೇಕಂದ್ರೆ ಹೋಗ್ತಾರೆ, ಈಗ ಮಕ್ಕಳಿಗೆ ಮಕ್ಕಳು

0: ವಯಸ್ಸಾದ ತಿಳ್ಕೊಂತವರಾದ್ರಿಂದ ತಂದೆ ತಾಯಿಗಳಲ್ಲೇ ಬಿಸಿಲು ಬರ್ತಾರೆ. ಬಿಸಿಲು 1 ಗಂಟೆಗೆಲ್ಲ ಬಿಸಿಲು ಬರೋದು, ಮತ್ತೆ ಬಿಸಿಲು 3 ಗಂಟೆ 4 ಗಂಟೆಗೆ ಹೋಗಿ ಅದನ್ನೇ ಮಾಡ್ತಾರೆ.
1: ಅದನ್ನು ಮಾಡಿ ಇಲ್ಲಿ ಮಕ್ಕಳಿಗೆ ಒಳ್ಳೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ರ ತಂದೆ ತಾಯಿಗಳು.
0: ಸುಮಾರು ಜನ ಒಂದು 1000 ಜನ ಅಂತ ಲೆಕ್ಕ ಇಲ್ಲ. ಇವಾಗ ಪರವಾಗಿಲ್ಲ, ಮೊದಲಿಗಿಂತ ತಂದೆ ತಾಯಿಗಳಿಗೂ ಮಕ್ಕಳು ಹೋಗ್ಬೇಕಂತ ಆಸೆ ಇದೆ.
1: ನಿಮ್ಮ ಕುಟುಂಬದಲ್ಲಿ 8 ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಮ್ಮ ಕುಟುಂಬದಲ್ಲಿ ಅಂದ್ರೆ ನಮ್ಮ ಮಗಳು ಅಂಬುರ್ಜಿ ಕೆಂಚನಹಳ್ಳಿ ಹೋಗ್ತದೆ.
1: ಕೆಂಚನಹಳ್ಳಿ
0: ಆಗ್ತದೆ. ನಮ್ಮ ಮನೆಯಲ್ಲಿ ನಾವು 5 ಜನ ಗಂಡು ಮಕ್ಕಳು, ಒಂದು ಹುಡುಗಿ, 5 ಜನ. ನಾವು ವ್ಯವಸಾಯ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದೀನಿ. ನಮ್ಮ ಹುಡುಗರು ಸಾಲಂತ ಬರತ್ತಂತ ಅವರು ಓದ್ತಾ ಇದ್ದು ಬಿದ್ದುಬಿಟ್ಟು ಇವಾಗ ಅವರು ಜಮೀನು ಕೆಲಸ ಮಾಡ್ತಾರೆ.
1: ತಮ್ಮ ಒಂದು ಅಡಿಗೆ ಎಲ್ಲ ಮನೆಗಳಿಗೂ ಏನಾದ್ರು ಸರ್ಕಾರದಿಂದ ಜಮೀನನ್ನು ಕೊಟ್ಟಿದ್ದಾರೆ ಹೇಗೆ?
0: ಎಲ್ಲ ಒಂದು ನಮ್ಮ ಊರಲ್ಲಿ ಅಂದ್ರೆ 20-22 ಜನಕ್ಕೆ ಜಮೀನು. ಅವಾಗ ನಮ್ಮ ಪಾತ್ರ ಕಾಲದಲ್ಲಿ ಇವಾಗ ಸರ್ಕಾರದವ್ರು ಕೊಟ್ಟಿದ್ದು 4 ಎಕರೆ 5 ಎಕರೆ ಹಿಂಗೆಲ್ಲ ಕೊಟ್ಟಿದೆ. 22 ಜನಕ್ಕೆ ಭೂಮಿ ಬೇಕಾಗಿಲ್ಲ. ಇವರಂದ್ರೆ ಅವರು ಕೆಲವು ಜನಗಳು ಬೇರೆ ಬೇರೆ ಊರಿಂದ ಬಂದು ಸೇರ್ಕೊಂಡು ಜನಗಳು. ಅವರ
1: ಇವಾಗ ನಿಮ್ಗೆ 8 ಎಕರೆ ಜಮೀನು ಇದೆ
0: ಸರ್? ನಮ್ಗೆ 5 ಎಕರೆ ಒಂದು ಡಿವೈಡ್ ಆಗಿ ಕಾರಣ ತಮ್ಮ 1 ಎಕರೆ ಬಂದು.
1: ಏನ್ ಬೆಳೆಗಳನ್ನ ಹಾಕಿದಿರ ಜಮೀನ್ಗೆ?
0: ನಾವು ಮೆಣಸು ಹಾಕಿದಿಲ್ಲ ಸರ್.
1: ಇವಾಗ ತಮ್ಮೊಂದು ಅಡಿಯಲ್ಲಿ ಎಲ್ಲ ಮನೆಯವರು ಕೂಡ ಈ ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಎಲ್ಲ ಮಾಡಿಸ್ಕೊಂಡಿದ್ದೀರಾ?
0: ಹಾ, ರೇಷನ್ ಕಾರ್ಡ್ ಎಲ್ಲ ಇದೆ ಸರ್. ರೇಷನ್ ಕಾರ್ಡ್, ಪಾನ್ ಕಾರ್ಡ್ ಅವೆಲ್ಲ ಇದೆ.
1: ಇವಾಗ ತಿಂಗಳು ತಿಂಗಳು ರೇಷನ್ ಎಲ್ಲ ಬರ್ತಿದೆಯಾ ಕೃಷ್ಣಯ್ಯರ್ ಅವರೇ?
0: ಸರ್, ಅದು ಇವಾಗ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ಅಕ್ಕಿ ಬರ್ತಿದೆ ಸರ್. ಈಗ ಮೊದ್ಲು ನಮ್ಗೆ ಮೊಟ್ಟೆ ಕಾಳು ಅವೆಲ್ಲ ಕೊಡ್ತಿರಲಿಲ್ಲ, ಅವಾಗ ಅದು ಆ ರೇಷನ್ ಬರ್ತಾ ಇದೆ ಸರ್. ನಿಲ್ಸ್ಬಿಟ್ಟವ್ರೆ ಸರ್.
1: ಎಷ್ಟು ದಿನ ಆಯ್ತು ಇವಾಗ ರೇಷನ್ ನಿಲ್ಸಿ?
0: ಅದು ಒಂದು 3-4 ತಿಂಗಳಾಯ್ತು ಸರ್. 3-4 ತಿಂಗಳಾಗಿದೆ.
1: ಅಂದ್ರೆ 3-4 ತಿಂಗಳಿಂದ ರೇಷನ್ ನಿಲ್ಸ್ಬಿಟ್ಟಿದ್ದಾರೆ?
0: ಹೌದು ಸರ್, ನಿಲ್ಸ್ಬಿಟ್ಟವ್ರೆ.
1: ಯಾಕಂದ್ರೆ ಆಡಿಗಳಿಗೆ ಈ ಒಂದು ಸರ್ಕಾರ ಕೊಡ್ತಕ್ಕಂಥ ರೇಷನ್ಗೆ ತುಂಬಾ ಮುಖ್ಯವಾಗಿರುತ್ತೆ. ಇವಾಗ ಕೆಲವು 3-4 ತಿಂಗಳಿಂದ ನೆನ್ಸ್ಬಿಟ್ಟಿದ್ದಾರೆ, ಈಗ ತುಂಬಾ ಕಷ್ಟ ಅನಿಸ್ತಿಲ್ವಾ ಕೃಷ್ಣರ ಅವರು? ಹೇಗೆ
0: ಇವಾಗ ರೈತನ ಕಾಳು ಕಡೆ ಎಲ್ಲ ಕೊಡ್ತಿದ್ರು ಎಣ್ಣೆ ಅವೆಲ್ಲ, ಇವಾಗ ಕೊಡ್ತಾ ಇಲ್ಲ. ನಾವು ಏನ್ ತಿಳ್ಕೊಂಡಿ ಬೇರೆ ಕಡೆ ಎಲ್ಲ ಕೊಡ್ತಾವ್ರ ನಮ್ ಜನಗಳಿಗೆ ಅಂತ ಮತ್ತೊಂದು.
1: ಏನೇನ್ ಕೊಡ್ತಿದಾರೆ ರೇಷನ್ ಅಲ್ಲಿ ನಿಮ್ಗೆ, ಏನೇನ್ ಸಿಗ್ತಾ ಇದೆ?
0: ರೈತನ ಕೊಡ್ತಿದ್ದು ಮೊಟ್ಟೆ, ಆಮೇಲೆ ಅಲ್ಸಂದೆ ಕಾಳು, ಬೆಲ್ಲೆ, ಸಕ್ಕರೆ.
1: ಇವಾಗ 2-3 ತಿಂಗಳಿಂದ ನಿಲ್ಸ್ಬಿಟ್ಟಿದ್ರಲ್ಲ, ಇದ್ರ ಕುರಿತು ಏನಾರು ಕೇಳಿದಾರೆ ಯಾಕೆ ನಿಲ್ಸ್ಬಿಟ್ಟಿದ್ದಾರೆ ಅಂತ ಏನಾದ್ರು
0: ಕೇಳಿದ್ರೆ? ಅದೇ ನಮ್ಮ ಇರ್ತಾರೆ, ಬೇರೆ ಕಡೆ ಎಲ್ಲ ಕೊಡ್ತೀನಿ ಅಂತ.
1: ಹಾಗೇನೆ ಕೃಷ್ಣಯ್ಯರವ್ರೆ, ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಸಿಗ್ತಿದೆ ನಿಮ್ಗೆ ಹೇಗೆ? ಯಾವೆಲ್ಲ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ನಿಮ್ಮ ಅಡಿಗೆ?
0: ನಮ್ಮ ಅಡಿಲ್ ಅಂದ್ರೆ ಅದೇ ಸರ್ಗೆ ಬೀದಿಗಳಿಲ್ಲ ಸರ್, ಬೀದಿ ಸರಿ ಯಾವುದೂ ಇಲ್ಲ. ಅದೇ ಮನೆಗಳು, ಹಳೆ ಮನೆಗಳು ಸಹ ಸುಮಾರು 50-60 ವರ್ಷದ ಗೌರ್ಮೆಂಟ್ ಮನೆ ಕಟ್ಟಿದ್ದಾರೆ. ಮಳೆ ಬಂದಿರ್ತಾರೆ ಎಲ್ಲ ಹೋಗ್ತಾರೆ. ಹೀಗಾಗಿ ಸುಮಾರು ಜನಕ್ಕೆ ತೊಂದರೆ ಸರ್ ಮನೆಗಳು. ಇದು ಗ್ರಾಮ ಪಂಚಾಯತ್ ನಮ್ಮ ಸೈಟ್ ಎಲ್ಲ ಕೊಟ್ಟಿರೋದಷ್ಟು ಸುಮಾರು 10 ಸೈಟ್ ಅವ್ರಿಗೆ ವಿರಾಟ್ ನಮ್ಮ ಮನೆಯಲ್ಲಿ 2 ಜನ 3 ಜನ ಅದರಲ್ಲಿ ಕೆಲವು ಜನಕ್ಕೆ ಮನೆನೇ ಆಗಿಲ್ಲ ಸರ್. ನಮ್ಗೆ ಸೈಟ್ಗಳಾವೆ ಒಂದು ಒಂದು ಮನೆಯಲ್ಲಿ.
1: ಎಷ್ಟು ಮನೆಗಳಿಗೆ ವಸ್ತಿಗೆ ಸ್ಯಾಂಕ್ಷನ್ ಆಗಿದೆ ಮನೆಗಳು?
0: ಮನೆಗಳು ಇವಾಗ ಯಾವ್ದು ಸ್ಯಾಂಕ್ಷನ್ ಆಗಿಲ್ಲ ಸರ್. ಅಥವಾ ಸ್ಯಾಂಕ್ಷನ್ ಆಗಿತ್ತು ಅಂದ್ರೆ ಯಾವ್ದೇ ಹಳೆ ಮನೆಗಳೆಲ್ಲ ಸುಮಾರು ಒಂದು 50 ಮನೆಗಳೆಲ್ಲ ತೋರ್ಕೊಂಡೆ. ನಮ್ಮ ಮೇಲ್ಗಡೆಲ್ಲ ಕವರ್ಗಳ ಹಾಕಿ ಹಾಕಿ ವ್ಯಾಪಾರ ಮಾಡ್ತಾರೆ.

0: ಇದ್ದಾರೆ, ಮನೆಗಳ ಸಮಸ್ಯೆ ತುಂಬಿದೆ ಅಂತ ಹೇಳ್ತಾ ಇದ್ದೀರ ತಮ್ಮ ಅಡಿಯಲ್ಲಿ. ಇದ್ರ ಕುರಿತು ಏನಾದರೂ ಗ್ರಾಮ ಪಂಚಾಯತಿಗೆ ಏನಾದ್ರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ? ಈ ರೀತಿ ಜೀವನ ಮಾಡೋದಕ್ಕೆ ನಿಮ್ಗೆ ತುಂಬ ಕಷ್ಟ ಆಗ್ತಿದೆ, ಏನಾದರೂ ಮನೆಗಳು ಕೊಡೋಕ್ಕಾಗತ್ತೆ ಅಂತ ಕೇಳ್ಕೊಂಡಿದ್ದಾರೆ ಹೇಗೆ?
1: ಮೀಟಿಂಗ್ ಆದಾಗೆಲ್ಲ ಹೇಳ್ತಿರ್ತಾರೆ ಸರ್, ಮನೆಗಳು ಆಯ್ತವೆ ಅಂತ. ಏನು ಆಯ್ತಾ ಇಲ್ಲ, ಅದು ಸುಮ್ಮನೆ ಆಯ್ತಾ ಆಯ್ತು ಅಂತಾರೆ ಮೀಟಿಂಗ್ಗಳೆಲ್ಲ. ಸುಮಾರು 2-3 ವರ್ಷದಿಂದ ಹಂಗೆ ಹೇಳ್ತಾರೆ ಮನೆಗಳು ಆಯ್ತವೆ ಅಂತ. ಹಳೆ ಮನೆಗಳಿಗೆ ಯಾವ್ಯಾವ ಇದೆ ಅದೆಲ್ಲ ಹೊಸದಾಗಿ ಹಾಕ್ಕೊಡ್ತಾರೆ ಅಂತ ಹೇಳ್ತಾವ್ರೆ, ಅದು ಇನ್ನೂ ಆಗಿಲ್ಲ.
0: ಅಂದ್ರೆ ನಿಮ್ಗೆ ಮನೆಗಳನ್ನ ಕೊಡ್ತೀವಿ ಅಂದ್ಬಿಟ್ಟು ಕೆಲವು ಭರವಸೆಗಳು ಕೊಡ್ತಾರೆ, ಆದ್ರೆ ಆ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ ನಿಮ್ಗೆ.
1: ಬಂದ್ರಿ ಸರ್, ಇವಾಗ ಒಂದ್ ಮನೆಯಿಂದ ಈ ಕಡೆ ಇದ್ರೆ ಆ ಕಡೆ ಇದ್ದಿದ್ದೆ ಇರಲ್ಲ, ಅವ್ರ ಮನೆ ಇವ್ರ ಮನೆ ಬಳಸ್ಕೊಂಡು ಹೋಗ್ಬೇಕು. ಆ ಬೀದಿಗಳು

0: ಸರಣಿಯ ವ್ಯವಸ್ಥೆ ಆಗುತ್ತೆ. ಮೂರ್ಲಿ ಬಾರಿ ತೊಂದರೆ ಒಂದು ಮನೆ ಮನೆ ಅದು ಎರಡನೇ ಮನೆಗಳು ಇವಾಗ ನಾವು ಎರಡೇ ತೊಂದರೆ
1: ಅಂದ್ರೆ ಒಳಚರಂಡಿ ವ್ಯವಸ್ಥೆ ಹಾಗೇನೆ ಮನೆಗಳ ವ್ಯವಸ್ಥೆನ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ತಿದ್ರೆ ಜೀವನ ಸಾಗಿಸ್ಕೊಂಡು ಹೋಗಕ್ಕೆ. ಇವಾಗ ರಸ್ತೆಗಳಲ್ಲಿ ಆಗಿದೆಯಾ?
0: ಇಲ್ಲ, ಕೆಲವು ರಸ್ತೆ ಆಗಿದೆ ಸರ್, ಕೆಲವು ನರ್ಗ ಒಂದು ಅದೇ ಒಂದು ಮೂರೇನ ರಸ್ತೆ ಆಗಿದೆ ಸರ್, ಎಲ್ಲ ಬೀದಿನೇ ಆಗಿಲ್ಲ. ಪಂಚಾಯತ್ ಅಲ್ಲಿ ಅಳತೆ ಮಾಡ್ತೇವೆ, ಬರೀ ಬೀದಿ ಬೀದಿದ್ದು ಅದು ಬೀದಿನೇ ಆಗಿಲ್ಲ. ನಮ್ಗೆ ತಂಡೆಗಳು
1: ಇವಾಗ ಮನೆಗಳಿಗೆಲ್ಲ ವಿದ್ಯುತ್ ಸೌಲಭ್ಯ ಹೇಗೆ ಕಲ್ಪಿಸ್ಕೊಂಡಿದ್ದೀರಾ?
0: ಹಾ, ಕರೆಂಟ್ ಇದೆ ಸರ್, ಕರೆಂಟ್ ವ್ಯವಸ್ಥೆ ಕರೆಂಟ್ ಇದೆ, ಕರೆಂಟ್ ಬ್ಯಾಂಕ್ ಒಂದು ಇಲ್ಲ ಸರ್, ಕರೆಂಟ್ ಇದೆ, ಕರೆಂಟ್ ಮನೆ ಕರೆಂಟ್ ಎಲ್ಲ ಇದೆ ಸರ್.
1: ಅಂದ್ರೆ ಬೀದಿ ದೀಪಗಳ ವ್ಯವಸ್ಥೆ ಹೇಗಿದೆ?
0: ಬೀದಿ ದೀಪಗಳನ್ನು ಉರಿತ ಸರ್, ಅದೇ ತೊಂದರೆ ಇಲ್ಲ.
1: ಹಾಗೇನೆ ತಮಾಡಿಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಕೃಷ್ಣರವರೇ? ಒಂದು ಶುದ್ಧ ಕುಡಿಯುವ ನೀರು ಸಿಗ್ತಿದೆ ನಿಮ್ಗೆ ಹೇಗೆ?
0: ಕುಡಿಯೋ ನೀರು ಏನು ತೊಂದರೆ ಇಲ್ಲ ಸರ್, ನಮ್ಮ ಜನಗಳೇ ನೀರು ಬಿಡದು ಅಂತ ಕುಡಿಯೋ ನೀರು ಸಮಸ್ಯೆ ಇಲ್ಲ, ಬಿಟ್ಟು ಕೊಡ್ತಾನೆ ಸಮಸ್ಯೆ ಇಲ್ಲ. ಅದೇ ಕರೆಂಟ್ ಪ್ರಾಬ್ಲಮ್ ಇದ್ರೆ ಸಮಸ್ಯೆ ಆಗುತ್ತೆ, ಅದೇ ನಾವು ಏನ್ ಮಾಡ್ತಾ ಈಗ ಒಂದು ಕೈತೆ ಹೋಗುತ್ತೆ, ರೆಡಿ ಮಾಡೋದ್ರಿಂದ ಸಮಸ್ಯೆ ಇರ್ತದೆ ಸರ್, ಅದೇ ನಾವು ಅರ್ಜೆಸ್ಟ್ ಮಾಡ್ತೇವೆ. ಏನು ತೊಂದರೆ ಇಲ್ಲ ಸರ್, ನಮ್ಮ ಮನೆಗೆಲ್ಲ ವ್ಯವಸ್ಥೆ ಇದೆ ಸರ್.
1: ಅಂದ್ರೆ ಕುಡಿಯೋ ನೀರು ಸೌಲಭ್ಯ ತುಂಬಾ ಸಿಗ್ತಿದೆ ನಿಮ್ಗೆ, ಯಾವ್ದೇ ರೀತಿಯ ತೊಂದರೆಗಳಿಲ್ಲ? ಅದೇ ತಮ್ಮೊಂದಾಡಿಗೆ ಬಹಳ ಮುಖ್ಯವಾಗಿ ಮನೆಗಳ ಅವಶ್ಯಕತೆ ಹಾಗೂ ಈ ಒಂದು ಒಳಚರಂಡಿ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ಹೇಳ್ತಿದ್ದೀರಾ. ತಾವುಗಳು ಹಿಂದಿನ ಕಾಲದಲ್ಲಿ ಹೇಗಿತ್ತು ಈ ವ್ಯವಸ್ಥೆ?
0: ಯಾವಾಗ ಚೆನ್ನಾಗಿರುತ್ತೆ ಅವ್ರು ಗಟ್ಟಿಮುಟ್ಟಾಗಿ ಅಲ್ಬಿಡಲ್ಲ. ಇವಾಗ ಸ್ವಲ್ಪ ಖಾಲಿಗಳು ಅಂದ್ರೆ ತರಕಾರಿಗಳು ಅವು ಸ್ವಲ್ಪ ಆಗ್ಲಿ ಅದೆಲ್ಲ ಔಷಧಿ ಹಾಕ್ತಿರ್ತಾರೆ, ಈಗ ಗೊಬ್ಬರ ಹಾಕ್ತಿರ್ತಾರೆ. ಮೊದ್ಲು ಹಂಗೆ ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಜನ ಕಟ್ಟಿಗೆ ಗೊಬ್ಬರ ಹಾಕ್ತಿದ್ರು, ತರಕಾರಿ ಆಗ್ಲಿ ಸೊಪ್ಪು ಆಗ್ಲಿ ಸೊಪ್ಪು ಅದೆಲ್ಲ ಚೆನ್ನಾಗಿ ತಿಂತಾರೆ. ಗಿಡದಲ್ಲಿ ಏನು ಖಾಲಿ ಇಲ್ಲ, ತಿಂದ್ರು ಇವಾಗ ಏನ್ ತಿಂದ್ರು ಖಾಲಿ ಆಗ.
1: ಹೌದು, ಹಿಂದಿನ ಕಾಲದಲ್ಲಿ ಬೆಳೀತಕ್ಕಂತ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸ್ತಾ ಇರ್ಲಿಲ್ಲ, ಇದರಿಂದ 100-200 ವರ್ಷಗಳ ಕಾಲ ತುಂಬಾ ಗಟ್ಟಿಮುಟ್ಟಾಗಿ ಬದುಕ್ತಾ ಇದ್ರು. ಇವಾಗೆಲ್ಲ ಕೂಡ ಬೆಳೀತಕ್ಕಂತ ಆಹಾರ ಪದಾರ್ಥಗಳಿಗೆ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸೋದ್ರಿಂದ ನಮ್ಮ ಆರೋಗ್ಯ ಹಾಳಾಗ್ತದೆ ಅಂತ ಹೇಳ್ತಾ ಇದ್ದೀರ. ಅದೇ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನ ಬಗ್ಗೆ ತಿಳಿಸ್ಕೊಡಿ, ನಿಮ್ ತಂದೆ ತಾಯಿಗಳು ಏನಾದ್ರು ಜೀವನ ಮಾಡ್ತಿದ್ರೆ ಹೇಗಿತ್ತು ಆವಾಗಿನ ಕಾಲ?
0: ಆವಾಗ ಕಾಡಿನ ಗೆಂಟು ಕಾಡಿನ ಹಣ್ಣುಗಳೆಲ್ಲ ತಿಂತಿದ್ರು, ಚೆನ್ನಾಗಿರುತ್ತ. ಇವಾಗ ನಾವೆಲ್ಲ ತಿನ್ಬೇಕಾದ್ರೆ ಅದೇ ಬಾಳೆಹಣ್ಣು ಸೇಬು ಅವೆಲ್ಲ ತಿಂತೀವಿ, ಅದನ್ನು ತಿಂದ್ರು ಅದೆಲ್ಲ ಮೆಡಿಸಿನ್ ಹಾಕಿರ್ತಾರೆ, ಗೊಬ್ಬರ ಅವೆಲ್ಲ ಅದೆಲ್ಲ ತಿನ್ಬೇಕು, ಹಣ್ಣು ತಿನ್ಬೇಕಂತ ತಿಂತೀವಿ.
1: ತಾವುಗಳು ಏನಾದ್ರು ಕಾಡಿನಲ್ಲಿ ಏನಾದ್ರು ಜೀವನ ಮಾಡಿದ್ರ ನಿಮ್ ತಂದೆ ತಾಯಿಗಳ ಜೊತೆ?
0: ನಾವು ಚಿಕ್ಕ ಗಂಡ ಮಕ್ಳು ಇದ್ದಾಗ ಹತ್ತಿ ಹಣ್ಣೆಲ್ಲ ಬರ್ತದ, ಹತ್ತಿ ಹಣ್ಣು ಹತ್ತಿ ಹಣ್ಣು ಈ ನೇರಳೆ ಹಣ್ಣು ಅದೆಲ್ಲ ಅಲ್ಲೊಂದು ಮರ ಇದೆ, ನೇರಳೆ ಮರ ಆಗ್ಲಿ ಹತ್ತಿ ಹಣ್ಣು ಮರ ಆಗ್ಲಿ ಅಂದ್ರೆ ಹಣ್ಣು ಬಂದಾಗ ಮರ ಹುಡ್ಕೊಂಡು ಹೋಯ್ತು. ಇವಾಗ ಮರಗಳೇ ಇಲ್ಲ ಸರ್, ಮರಗಳೆಲ್ಲ ಕಡ್ದು ಹಾಕೋದು ಮಾಡೋದು ಅದೆಲ್ಲ ನಾವೇ ಮರಗಳು ಎಲ್ಲಿ ಹಣ್ಣು ಸಿಕ್ಕಿದೆ ಸರ್. ಇವಾಗ
1: ಹೌದು, ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಿದ್ರೆ ಅವಾಗ ಕಾಡಿನಲ್ಲಿ ಇದ್ದಾಗ?
0: ಕಾಡಿನಲ್ಲಿ ಇವಾಗ ಗಳ ತಗೊಂಡು ಬಿದಿರು ಬಿದಿರು ತಗೊಂಡು ಮರ ಎಲ್ಲ ಏನಿಸ್ತೀವಿ. ಇವಾಗ ಪಾಲಿಷ್ನವ್ರ ಕಾಡು ಗಿಡಗಳ ಈಗ ಗೌರ್ಮೆಂಟ್ನವ್ರೆ, ಹಂಗಾಗಿ ಅವೆಲ್ಲ ಕಸದಲ್ಲೇ ಮಾಡ್ತಾ ಇರ್ತವೆ. ನಮ್ಮ ನಿಮ್ಮ ಜನ ಬೆಟ್ಟ ಜನದಲ್ಲಿ ನಾವೇ ಗಳ ತಗೊಂಡು ಬಿದಿರು ತಗೊಂಡು ಸುತ್ತಿ ಮಕ್ಕಳು ಎಲ್ಲ ಏನಿದ್ರು ಜೀವನ
1: ಮಾಡ್ತಿದ್ರು,
0: ಅವರೆಲ್ಲ ಏನಿದ್ದೀರೋ ಅವಾಗ ನಮ್ಮ ಮಕ್ಕಳಿದ್ದಾಗ. ಇವಾಗ ನಮ್ಗೆ ಗೊತ್ತಿಲ್ಲ, ಅಷ್ಟು ನಮ್ಗೆ ಗೊತ್ತಿಲ್ಲ, ಮಕ್ಕಳ ಎಣ್ಣೆದಾಗ್ಲಿ ಬುದ್ಧಿ ಎಣ್ಣೆ ಸಿಗಲ್ಲ ನಮ್ಗೆ ಗೊತ್ತಿಲ್ಲ. ಅದು ಹತ್ರ ನಿಂತೋಯ್ತಲ್ಲ ಸರ್, ನಾವು ಸಣ್ಣ ಮಕ್ಳು ಇದ್ದಾಗೆ ನಿಂತೋಯ್ತು, ಅದು ನಾವು ಬೆಳಿತಾ ಬೆಳಿತಾ ನಿಂತೋಯ್ತು. ಹಂಗಾಗಿ ಅದು ಈಗಿನವ್ರಿಗೂ ಗೊತ್ತಿಲ್ಲ ಸರ್, ಆಗ್ತಿಲ್ಲ.
1: ಇವಾಗಲೇ ಅಂದ್ರೆ ಕಾಡೊಳಕ್ಕೆ ಹೋಗಿ ಈ ರೀತಿ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರ್ತಿದ್ರ ಅಥವಾ ನಿಲ್ಸ್ಬಿಟ್ಟಿದ್ರ ಹೇಗೆ?
0: ಇಲ್ಲ ಸರ್, ಇವಾಗ ಕಾಡಿಗೆ ಹೋಗಲ್ಲ ಸರ್, ಸೌಳಿ ತರಕ್ಕೂ ಹೋಗಲ್ಲ ಈ ಸರ್, ಎಲ್ಲ ಜಾಸ್ತಿ ಬಂದ್ಬಿಟ್ಟು ಎಲ್ಲ ಜಾಸ್ತಿ ಅವರೇ ಕಾಡಿಗೆ ಇರಲ್ಲ ಸರ್. ಹೀಗೆ ಮೊದ್ಲೆಲ್ಲ ಕಾಡಿನವರೇ ತಿಂತಿ ಹೊಲದಲ್ಲೆಲ್ಲ ಬೇಸ್ಕೊಂಡೆ ತಿಂತಿದೆ, ಚೆನ್ನಾಗಿ ಮನಸ್ಸಿಗೆ ಎಲ್ಲ ತಿನ್ನಕ್ಕೆ ಚೆನ್ನಾಗಿತ್ತು ಸರ್. ಇವಾಗ ಗ್ಯಾಸ್ ನಡುಗೆ ರುಚಿ ಇರಲ್ಲ ಸರ್, ಹೊಲ ಹಿಡಿದು ಗ್ಯಾಸ್ ನಡುಗೆ ರುಚಿ ಇರಲ್ಲ.
1: ಹಾಗೆ ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಈಗ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿರಲ್ಲ ಇಲ್ಲಿನ ಆಹಾರ ಪದಾರ್ಥಗಳಿಗೂ ಹೋಲಿಕೆ ಮಾಡ್ಕೊಂಡ್ರೆ ಯಾವ್ದು ನಿಮ್ಗೆ ತುಂಬಾ ರುಚಿ ಕೊಡ್ತಾಯಿತು ತಿನ್ನೋದಕ್ಕೆ ಅವಾಗ?
0: ತುಂಬಾ ವ್ಯತ್ಯಾಸ ಇದೆ, ಅವಾಗ ಹಣ್ಣು ಇವಾಗ ಏನು ಗೊತ್ತಿಲ್ಲ, ತುಂಬಾ ವ್ಯತ್ಯಾಸ ಇದೆ. ಅವಾಗ ಮತ್ತೆ ಅವಾಗ ಹೊಲದಲ್ಲಿ ಮುದ್ದೆ ಮಾಡ್ಬೇಕಾದ್ರೆ ಗಮ್ ಮಾಡ್ತಿದ್ವಿ, ಇವಾಗ ಏನು ಗಮ್ ಅನ್ನೋದ ಜಾಸ್ತಿ ನಮಗೆ. ಹಿಂಗಾಗಿ ಆರೋಗ್ಯನೇ ಅದು ಆರೋಗ್ಯ ಸಮಸ್ಯೆ ಬರೋದು ಯಾವ್ದಾರ್ಲೊಂದು ಕಟ್ಟಿ ಇವಾಗ ಕುರಿಯ ನೀರಾಗಿರ್ಬೋದು, ನಾವು ತಿನ್ನೋದರಲ್ಲಿ ಕಟ್ಟಿಮ್ ಆಗ್ಲಿ ನಗರಿ ಆಗ್ಲಿ ಬರ್ತಿರ್ತಾರೆ.
1: ಮತ್ತೆ ಇನ್ಯಾವೆಲ್ಲ ಸೌಲಭ್ಯಗಳು ತಮ್ಮೊಂದು ಭೀಮಟ್ಟಿಗೆ ರೆಡಿಗೆ ಬೇಕಾಗಿದೆ ಕೃಷ್ಣರವರೇ?
0: ಭೀಮಟ್ಟಿಗೆ ರೆಡಿ ಅಂದ್ರೆ ಸರ್, ಇವಾಗ ನಮ್ಮ ಸಂಸ್ಥೆಯಿಂದ ನಮ್ಗೆ ಹೆಲ್ಪ್ ಮಾಡ್ತಾರೆ ಸರ್, ಚೆನ್ನಾಗಿ ನೋಡ್ಕೊಳ್ತಾರೆ. ವ್ಯವಸಾಯ ಮಾಡೋರ್ಗೆ ಬೀಜ

molto grandi io sono va bene scuola quindi devi andare per terra rispondere le ಸಂಸ್ಥೆ ಕಡೆಯಿಂದ ನಮ್ಗೆ ಹೇಳ್ತದೆ ಸರ್ ಏನ್ ಮಾತಾಡ್ತಾ ದೇವಸ್ಥಾನ ಯಾಕೆ ನಮ್ಮ ಸಂಸ್ಥೆ ಅಂದ್ರೆ ದೇವಸ್ಥಾನ ಇದ್ದಂಗೆ ನಮ್ಗೆ ದೇವರು ಇದ್ದಂಗೆ ಅವರು ಒಂದು ಮಾರ್ಕೆಟ್ ಸ್ವಾಮಿ ವಿವೇಕಾನಂದ ಆಸ್ಪತ್ರೆ ಕರ್ಪೂರ ಆಸ್ಪತ್ರೆಯಿಂದ ಜನಗಳಿಗೆ ತುಂಬಾ ಜನ ಹೋಗ್ಕೊಂಡವ್ರು.

0: ಕೊನೆಗೆ ನಿಮ್ ತಮ್ಮ ತಮ್ಮ ಜಮೀನುಗಳಿಗಾಗಿರ್ಬೋದು, ತಮ್ಮ ತಮ್ಮ ಮನೆಗಳಿಗಾಗಿರ್ಬೋದು, ನಿಮ್ಮ ಹೆಸರು ಖಾತೆಗಳನ್ನು ಮಾಡಿಸ್ಕೊಂಡಿದ್ದಾರೆ ಹೇಗೆ? ಖಾತೆಗಳಾಗಿದ್ದಾವ?
1: ಖಾತೆಗಳು ಕೆಲವರಿಗೆ ಇಲ್ಲ ಸರ್, ಮುಕ್ಕಲ್ ಭಾಗ ಇಲ್ಲ, ಒಂದು ಐದಾರು ಜನಗಳಿಗಿದೆ ಸರ್. ಇವರಿಗೆಲ್ಲ ಪಾಣಿ ಪಟ್ಟೆಯ ಮಾತ್ರ ಇದೆ ಸರ್.
0: ಬಹಳ ಸಂತೋಷ ಕೃಷ್ಣಯ್ಯರವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನೀವು ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ನಮ್ಮ ತಾಲೂಕಿನಲ್ಲಿರುವ ಎಷ್ಟೋ ಹಾಡಿಗಳಲ್ಲಿ ಕೆಲವು ಮೂಲಭೂತ ಸೌಕರ್ಯ ಸಮಸ್ಯೆಗಳಿಂದ ತುಂಬಾ ಕಷ್ಟವನ್ನು ಪಡ್ತಾ ಇದ್ದಾರೆ. ಅಂತ ಹಾಡಿಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
1: ಸರ್, ಅದು ನಾವು ನಮ್ಮ ಜನಗಳಿಗೆ ಹೇಳ್ಬೇಕಂದ್ರೆ ಸರ್, ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಚಿತ್ತಕ್ಕೆ ಬರಿಯಾಗಿ ಕಂಡಿದ್ದಿರ್ತಾರೆ. ಜನಗಳಿಗೆ ಎಲ್ಲ ಕುಡ್ತಾ ಅನ್ನೋದು ನಾವು ಮೊದಲೆಲ್ಲ ಕುಡಿತಿದ್ದವ್ರ ಕುಡಿತು ಐದಾರು ವರ್ಷ ಕುಡಿದು ಎಲ್ಲ ತಿಳ್ಕೊಂಡಿವಾಗ ನಮ್ಮ ಸ್ವಾಮಿ ಚಿಂಚೋಳಿ ಕ್ಯಾಂಪ್ ಅಲ್ಲೇ ಕುಡಿತವನ್ನ ಬಿಟ್ಟಿವಾಗ ಚೆನ್ನಾಗಿ ಜೀವನ ನಡೆಸ್ತೇವೆ.
0: ಬಹಳ ಸಂತೋಷ ಕೃಷ್ಣಯ್ಯರವರೇ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಭೀಮಟಿಕೇರಿ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆ ತಮ್ಮದೊಂದು ಜೀವನ ಶೈಲಿ ಕುರಿತು ನಮ್ಮ ಜೊತೆ ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಕೃಷ್ಣಯ್ಯರವರೇ. ಪ್ರಿಯ ಕೇಳುಗರೇ, ಕೇಳಿದ್ರಲ್ಲಿ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಿಕೇರಿ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಹಾಗೂ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ಶ್ರೀಯುತ ಕೃಷ್ಣಯ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇನೆ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ.
4: ತಪ್ಪದೇ
2: ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಭೀಮಟಕೆರೆ ಹಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಕೃಷ್ಣಯ್ಯರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಬೆಂಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವಂಥ ಅಕ್ಷರ ಪರಬ್ರಹ್ಮ ಯೋಗದ ಮೊದಲನೆಯ ಮತ್ತು ಎರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕಗಳು ಇಂತಿವೆ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಂ ಉಚ್ಯತೆ.

ಇಂದ ನಾವು 8ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಆ ಅಧ್ಯಾಯದ ಹೆಸರೇ ಅಕ್ಷರ ಪರಬ್ರಹ್ಮ ಯೋಗ ಅಥವಾ ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳಿ ಕರೀತಾರೆ. ನಾವು ಸಾಮಾನ್ಯವಾಗಿ ಅಕ್ಷರ ಅಂತಂದ್ರೆ ಬರೆಯುವಂತಹ ವರ್ಣಮಾಲೆಗೆ ನಾವು ಹೋಲಿಸ್ಕೊಳ್ತೇವೆ. ಆದರೆ ನಿಜವಾಗಿಯೂ ಅಕ್ಷರ ಅಂತಂದ್ರೆ ಕ್ಷರದ ವಿರುದ್ಧ ಪದ ಅಕ್ಷರ. ಅಂದ್ರೆ ಕ್ಷರ ಅಂದ್ರೆ ಯಾವುದು ನಾಶವಾಗುತ್ತದೋ ಅದು ಕ್ಷರ, ಯಾವುದು ನಾಶವಾಗುವುದೇ ಇಲ್ಲವೋ ಅದು ಅಕ್ಷರ ಅಂತ ಹೇಳಿ. ಹಾಗಾಗಿ ಈ ಒಂದು ಪ್ರಪಂಚದಲ್ಲಿ ಯಾವುದು ನಾಶವೇ ಆಗುವುದಿಲ್ಲವೋ ಅಂಥದರ ಒಂದು ದಿವ್ಯ ಜ್ಞಾನವನ್ನ ಅಕ್ಷರ ಪರಬ್ರಹ್ಮ ಯೋಗವನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ತೀವಿ ಅನ್ನುವಂಥದ್ದು ಈ ಒಂದು ಅಧ್ಯಾಯದ ಒಂದು ಸೂತ್ರ. ಸಮ್ಯಜ್ಞಾನ ಅಥವಾ ಈ ಪರಮಾತ್ಮನ ಪರ ಮತ್ತು ಅಪರ ಪ್ರಕೃತಿಗಳನ್ನು ಸರಿಯಾಗಿ ತಿಳಿದುಕೊಂಡು ಹೊರಗಿನ ಪ್ರಪಂಚದಲ್ಲಿ ಬದುಕುವವನೇ ಜ್ಞಾನಿ. ಅವನಿಗೆ ಈ ಜ್ಞಾನಿಯು ಪರಮಾತ್ಮನನ್ನು ತಿಳಿದುಕೊಳ್ಳುವಂಥದ್ದು ಮಾತ್ರವಲ್ಲ, ಅವನು ಪ್ರಪಂಚದ ಬಗ್ಗೆಯೂ ತಿಳಿದುಕೊಳ್ತಾನೆ, ಪ್ರಪಂಚದಲ್ಲಿ ಜೀವಿಸುವ ವಿಧಾನದ ಬಗ್ಗೆಯೂ ಕೂಡ ತಿಳಿದಿರ್ತಾನೆ. ಅವನು ಎಲ್ಲೇ ಇರಲಿ, ಯಾವ ಸಂದರ್ಭದಲ್ಲೇ ಇರಲಿ, ಜೀವನದ ಎಲ್ಲ ಏರುಪೇರುಗಳನ್ನು ಯಶಸ್ವಿಯಾಗಿ ಎದುರಿಸಿ ದೇವ ಮಾನವನಾಗಿ ಬಾಳ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮನನ್ನು ಪೂರ್ಣ ರೀತಿಯಲ್ಲಿ ತಿಳಿದುಕೊಂಡವನು ಎಲ್ಲವನ್ನು ತಿಳಿದುಕೊಂಡಂತೆ ಅಂಥೇಳಿ ಹೇಳಲಾಗ್ತಿತ್ತು. ಆದರೆ ಅದು ಹೇಗೆ ಅಂತ ಹೇಳಿ ವಿವರಿಸಿರಲಿಲ್ಲ. ಹಿಂದಿನ ಅಧ್ಯಾಯ ಮುಕ್ತಾಯ ಆಗಿದ್ದೇ ಜ್ಞಾನಿಯನ್ನು ಸ್ತುತಿಸುವ ಮೂಲಕ. ಪರಮಾತ್ಮನನ್ನು ತಿಳಿಯುವುದು ಅಂತಂದರೆ ಪ್ರಪಂಚವನ್ನೇ ತಿಳಿದ ಹಾಗೆ, ಇಂದ್ರಿಯ ಸಮೂಹಗಳನ್ನೂ ತಿಳಿದುಕೊಂಡ ಹಾಗೆ ಮತ್ತು ಮನಸ್ಸು ಬುದ್ಧಿಗಳನ್ನು ಕೂಡ ತಿಳಿದುಕೊಂಡ ಹಾಗೆ ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದೆಲ್ಲ ಮನದಟ್ಟಾಗಬೇಕು ಅಂತಂದರೆ ಈ ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ಅರ್ಜುನನಿಗೆ ಇನ್ನೂ ಒಂದಷ್ಟು ಪ್ರಶ್ನೆಗಳು ಹುಟ್ಟಾಕಿದೆ. ಆ ಪ್ರಶ್ನೆಯ ಮೂಲಕವೇ ಈ 8ನೆಯ ಅಧ್ಯಾಯ ಆರಂಭ ಆಗ್ತಾ ಇದೆ. ಅರ್ಜುನ ಉವಾಚ, ಅರ್ಜುನ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣನನ್ನ, ಹೇ ಪುರುಷೋತ್ತಮ, ಈ ಪರಬ್ರಹ್ಮದ ಸ್ವರೂಪ ಎಂತಹುದು, ಅಧ್ಯಾತ್ಮ ಎಂದರೇನು, ಕರ್ಮ ಅಂತಂದ್ರೆ ಏನು, ಅಧಿಭೂತ ಯಾವುದು, ಅಧಿದೈವ ಯಾವುದು, ಮಧುಸೂದನ ಈ ದೇಹದಲ್ಲಿ ಅಧಿಯಜ್ಞ ಎಂದರೇನು, ಅದು ಹೇಗಿದೆ, ಮರಣ ಸಮಯದಲ್ಲಿ ಯೋಗಿಗಳು ನಿನ್ನನ್ನು ಹೇಗೆ ಅರಿತುಕೊಳ್ಳುತ್ತಾರೆ ಎಂಬೆಲ್ಲ ಪ್ರಶ್ನೆಗಳನ್ನು, ಪ್ರಶ್ನೆಗಳ ಮಾಲೆಯನ್ನೇ, ಪ್ರಶ್ನೆಗಳ ಸುರಿಮಳೆಯನ್ನೇ ಇದೀಗ ಅರ್ಜುನ ಕೃಷ್ಣನ ಮೇಲೆ ಎರಿತಾ ಇದ್ದಾನೆ ಅಥವಾ ಸುರಿತಾ ಇದ್ದಾನೆ. ಈ ಒಂದು ಅಧ್ಯಾಯದಲ್ಲಿ ಈಶ್ವರನ ತತ್ವವನ್ನು ವಿವರಿಸ್ತಾನೆ ಶ್ರೀಕೃಷ್ಣ. ಅರ್ಜುನ ಶ್ರೀಕೃಷ್ಣನಿಗೆ ಹಲವು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾನೆ. ಅವೆಲ್ಲ ಪ್ರಶ್ನೆಗಳು ನಮ್ಮ ಪರವಾಗಿಯೇ ಅರ್ಜುನ ಕೃಷ್ಣನಿಗೆ ಕೇಳಿರೋ

0: ಹಾಗಿದೆ. ಯಾಕಂದ್ರೆ ಅರ್ಜುನ ಒಂದು ದೃಷ್ಟಿಯಿಂದ ನೋಡಬೇಕು ಅಂತಂದ್ರೆ ಅವನು ಮಾನವ ಕೋಟಿಯ ಪ್ರತಿನಿಧಿ. ಅವನು ಹಾಕುವ ಪ್ರಶ್ನೆಗಳಿಂದ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ನಮಗೆ ಹೆಚ್ಚು ಅರ್ಥವಾಗ್ತಾ ಹೋಗುತ್ತೆ. ಗುರುಗಳು ಪ್ರಶ್ನೆ ಕೇಳದೆ ಇದ್ರೆ ಸಾಮಾನ್ಯವಾಗಿ ಹೇಳ್ತಾನೆ, ಆದರೆ ನಮಗೆ ಯಾವುದು ಬೇಕೋ ಅದನ್ನ ಹೇಳಬೇಕಾದ್ರೆ ನಾವು ಆ ಪ್ರಶ್ನೆಯನ್ನ ಕೇಳಬೇಕು. ಆಗ ಮಾತ್ರ ನಮ್ಮ ಮನಸ್ಸಿನ ಸಮಸ್ಯೆಗಳು ಅವನಿಗೆ ಅರ್ಥವಾಗಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾನೆ. ಇಲ್ಲಿ ಬರುವ ತತ್ವಬೋಧನೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದ್ದು. ಯಾವುದೋ ಒಂದು ಸಿದ್ಧಾಂತವನ್ನ ಮೆಟ್ಟಿಲು ಮೆಟ್ಟಿಲಾಗಿ ವಿವರಿಸಿಕೊಂಡು ಹೋಗುವಂತಹ ಪ್ರಾಧ್ಯಾಪಕನಂತೆ ಶ್ರೀಕೃಷ್ಣ ಇಲ್ಲಿ ವಿವರಿಸೋದಿಲ್ಲ. ಬದಲಿಗೆ ತನಗೆ ಗೊತ್ತಿರೋದನ್ನೆಲ್ಲ ಹೇಳೋಕ್ಕೂ ಹೋಗಲ್ಲ. ಬದಲಿಗೆ ಅರ್ಜುನನಿಗೆ ಏನು ಬೇಕು, ಅರ್ಜುನನಿಗೆ ಎಷ್ಟು ಬೇಕು, ಅದನ್ನು ಹೇಗೆ ಹೇಳಿದರೆ ಅರ್ಜುನನ ಮನಸ್ಸಿಗೆ ನಾಟುತ್ತದೆ ಎಂಬುದನ್ನು ತಿಳಿದುಕೊಂಡು ಅದೇ ಭಾಷೆಯಲ್ಲಿ ಹೇಳ್ತಾನೆ ಕೃಷ್ಣ. ಮೊದಲನೆಯದಾಗಿ ಆ ಪರಬ್ರಹ್ಮನ ಸ್ವರೂಪ ಎಂತಹದ್ದು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಈ ಬ್ರಹ್ಮವಾದರೋ ಅನಂತ ಅಖಂಡ ಸಚ್ಚಿದಾನಂದ ಸ್ವರೂಪ. ಈ ಪ್ರಪಂಚ ಮತ್ತು ಜೀವರಾಶಿಗಳೆಲ್ಲ ಅದರಲ್ಲಿ ಹಾಸುಹೊಕ್ಕಾಗಿದೆ. ಇದರ ವಿಷಯವನ್ನು ಇನ್ನೂ ಹೆಚ್ಚು ಕೇಳಬಯಸುವವನು ಈ ಅರ್ಜುನ. ಅಧ್ಯಾತ್ಮ ಎಂದರೆ ಈ ಜೀವಿಯ ಸ್ವರೂಪ ಎಂಥದ್ದು, ಅವನು ಇಲ್ಲಿ ಹೆಂಗಿದ್ದಾನೆ, ಈ ದೇಶ ಕಾಲ ನಿಮಿತ್ತದ ಪ್ರಪಂಚದಲ್ಲಿ ಹಲವು ದೇಹಗಳನ್ನು ಧರಿಸಿರುವ ಜೀವಿ ಯಾವ ರೀತಿಯಲ್ಲಿದ್ದಾನೆ, ಕರ್ಮ ಅದು ನಮ್ಮನ್ನ ಕಟ್ಟಿ ಹಾಕುವುದು ಬಿಡಿಸುವುದು ಈ ಸ್ವಭಾವಗಳೆಲ್ಲ ಇದೆಯಲ್ಲ, ಇದನ್ನು ಸಾಂಗವಾಗಿ ಅರಿಯ ಬಯಸ್ತಾ ಇದ್ದಾನೆ. ಅಧಿಭೂತ ಈ ಪಂಚಭೂತಗಳಿಂದ ಆದ ಪ್ರಪಂಚ, ಇದರ ಸ್ವರೂಪ ಎಂತಹದ್ದು. ಅಧಿದೈವ ಅಂದರೆ ಹಲವಾರು ದೇಹಗಳಲ್ಲೂ ಜೀವಧಾರಿ ಯಾವ ರೀತಿ ಇದ್ದಾನೆ, ಇವನ್ನೆಲ್ಲ ಅರಿಯಲು ಇಚ್ಛಿಸುವವನು. ಇಲ್ಲಿ ಅಧಿಯಜ್ಞನಂತೆ ಇರುವವನು ಯಾರು, ಪ್ರತಿ ಜೀವರಾಶಿಗಳ ಅಂತರಾಳದಲ್ಲಿಯೂ ನಾವು ಮಾಡುವ ಪ್ರತಿಯೊಂದು ಯಜ್ಞವನ್ನು ಸ್ವೀಕರಿಸುತ್ತಿರುವವನೇ ಆ ಪರಮೇಶ್ವರ. ಅವನು ಈ ಪ್ರಪಂಚದಲ್ಲಿ ಹೇಗಿದ್ದಾನೆ, ಅಂತ್ಯಕಾಲದಲ್ಲಿ ಮರಣ ಸಮಯದಲ್ಲಿ ಪರಮೇಶ್ವರನನ್ನ ಚಿಂತೆ ಮಾಡುತ್ತಿರುವವರು ಭಗವಂತನನ್ನ ಹೇಗೆ ತಿಳಿದುಕೊಳ್ಳುತ್ತಾರೆ, ಈ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕ್ತಾ ಇದ್ದಾನೆ ಅರ್ಜುನ. ಶ್ರೀಕೃಷ್ಣ ಆದ್ರೋ ಅವುಗಳಲ್ಲಿ ಒಂದೊಂದಾಗಿಯೇ ಬಿಡಿಸಲು ಯತ್ನಿಸ್ತಾನೆ ಮುಂದಿನ ಶ್ಲೋಕಗಳಲ್ಲಿ. ಇದರ ಪರಿಣಾಮವಾಗಿ ಅತ್ಯಂತ ಜಟಿಲವಾದ ಪ್ರಶ್ನೆಗಳಿಗೆ ಉತ್ತರ ದೊರಕಬಲ್ಲ ಒಂದು ಸುಂದರ ತತ್ವಶಾಸ್ತ್ರವೇ ತಯಾರಾಗತ್ತೆ. ಆ ಉತ್ತರದ ತತ್ವಶಾಸ್ತ್ರವೇ ಇದೀಗ ನಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಅಕ್ಷರ ಬ್ರಹ್ಮ ಯೋಗ ಎಂಬ ಹೆಸರಿನೊಂದಿಗೆ 8ನೆಯ ಅಧ್ಯಾಯವಾಗಿ ಆರಂಭವಾಗುತ್ತೆ. ಯಾವುದೇ ಒಂದು ಆರಂಭಕ್ಕೂ ಮುನ್ನ ಒಂದು ಪ್ರಶ್ನೆ ಇರಬೇಕು. ಆ ಪ್ರಶ್ನೆ ಇದ್ದಾಗಲೇ ನಮಗೆ ಉತ್ತರದ ಮೇಲೆ ಒಂದು ಕುತೂಹಲ ಶುರುವಾಗುತ್ತೆ. ಅಂಥದ್ದೊಂದು ಕುತೂಹಲದ ಪ್ರಶ್ನೆಯನ್ನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅರ್ಜುನ ಕೇಳ್ತಾ ಇದ್ದಾನೆ. ಅದೇ ಅಧಿಯಜ್ಞ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ ಇವೆಲ್ಲ ಯಾವುದಪ್ಪ ಕೃಷ್ಣ, ನನಗಿದು ಏನೂ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಅಂತ ಹೇಳಿ ಕೃಷ್ಣ ಕೇಳ್ತಾ ಇದ್ದಾನೆ. ಹಾಗಾಗಿ ಪ್ರಶ್ನೆ ಮೂಲಕ ಆರಂಭ ಆಗಿರುವಂಥ ಈ 8ನೆಯ ಅಧ್ಯಾಯವನ್ನು ಕೃಷ್ಣ ಅದು ಹೇಗೆ ಸರಳವಾಗಿ ಗಂಟುಗಳನ್ನೆಲ್ಲ ತೆಗೆಯುತ್ತಾ ಒಪ್ಪ ಓರಣವನ್ನು ಮಾಡಿ ನಮ್ಮ ಮುಂದೆ ಉತ್ತರವನ್ನು ನೀಡ್ತಾನೆ ಅನ್ನುವಂಥದ್ದನ್ನು ಮುಂದಿನ ಶ್ಲೋಕಗಳಲ್ಲಿ ಗಮನಿಸೋಣ. ಈ ಒಂದು ಪ್ರಶ್ನಾರ್ಥಕವಾದ ಅರ್ಜುನನ ಒಂದು ಶ್ಲೋಕಕ್ಕೆ ಅರ್ಜುನನ ಮೊದಲನೆಯ ಮತ್ತು ಎರಡನೆಯ ಒಟ್ಟು
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಅಮೃತ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ

0: ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
1: ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ. 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ ದಿಂದ ಸರಿಸುಮಾರು 60 ಗಿಗಾವಾಟ್ ವಿಂಡ್ ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
0: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಇಂದು ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿ ಅವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಬಾದಾಮಿಯಲ್ಲಿ 15 ಕೋಟಿ, ಅಳ್ನಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನಿಕ 2,110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ ಭಾರತ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
0: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಳ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆ ಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯವನ್ನು ನಿಗದಿಪಡಿಸಿದ್ದು, ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಗೆ ನಾಳೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಜಾಗತಿಕ

0: ಸ್ಥಳದಲ್ಲಿ ಆಕರ್ಷಣೀಯವಾಗಿಸಲು ವರ್ಷಪೂರ್ತಿ ಕಾರ್ಯಕ್ರಮವನ್ನು ವಹಿಸಲು ಮನರಂಜನಾ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಯೋಜನೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ದಸರಾ ವಸ್ತು ಪ್ರದರ್ಶನ ಒಟ್ಟು 9 ದಿನಗಳ ಕಾಲ ಅಂದರೆ ಜನವರಿ 8ರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಇರಲಿದೆ. ಒಟ್ಟು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಶಾಶ್ವತ ಮಳಿಗೆಗಳನ್ನು ಹಾಗೂ ಮಳೆ ಬಿಸಿಲಿನಿಂದ ರಕ್ಷಣೆ ನೀಡುವ ಅತ್ಯಾಧುನಿಕ ಮೇಲ್ಚಾವಣಿ ಮತ್ತು ಶಾಶ್ವತ ಆಹಾರ ಮಳಿಗೆಗಳನ್ನು ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಧಾರವನ್ನು ಕೈಬಿಡಬೇಕು ಎಂದು ಹಿರಿಯ ಬಿಜೆಪಿ ಧುರೀಣ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಿ ಜಮೀನು ಲಭ್ಯವಿದ್ದರೂ ಬಡ ರೈತರನ್ನು ಅವಲಂಬಿಸಲಾಗುತ್ತಿದೆ ಎಂದು ಆರೋಪಿಸಿರುವ ಅವರು, ಸರ್ಕಾರ ರೈತರ ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರುವ ಮೊಕದ್ದಮನೆಗಳನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾದಕ ವಸ್ತು ಮಾರಾಟ ಮತ್ತು ಬಳಕೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಗದಗದಲ್ಲಿಂದು ಆರೋಪ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಶಾಲೆ ಕಾಲೇಜುಗಳಿಂದ ಹಿಡಿದು ಜೈಲುಗಳವರೆಗೆ ಮಾದಕ ವಸ್ತು ಮಾರಾಟದ ಜಾಲ ವ್ಯಾಪಿಸಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಜನರಿಗೆ ಕಾನೂನು ನೆರವು ಹತ್ತಿರದಲ್ಲೇ ಸಿಗುವಂತಾಗಲು ಹೊಸ ನ್ಯಾಯಾಲಯಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಂ ಪೂಣಚ್ಚ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಗಂಗಾವತಿ ವಕೀಲರ ಸಂಘದ ಸಹಯೋಗದಲ್ಲಿಂದು ಕನಕಗಿರಿಯ ಎಪಿಎಂಸಿ ಆವರಣದ ಶ್ರಮಿಕ ಭವನದಲ್ಲಿ ನಡೆದ ಸಂಚಾರಿ ನ್ಯಾಯಾಲಯ, ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆಯನ್ನು ವರ್ಚುವಲ್ ಮೂಲಕ ನೆರವೇರಿಸಿ ಅವರು ಮಾತನಾಡಿದರು. ನ್ಯಾಯಾಂಗ ವ್ಯವಸ್ಥೆಯ ವಿಕೇಂದ್ರೀಕರಣ ಅತ್ಯಗತ್ಯವಾಗಿದೆ. ಸ್ಥಳೀಯವಾಗಿ ನ್ಯಾಯಾಲಯಗಳು ಸ್ಥಾಪನೆಯಾಗುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಮೂರ್ತಿ ಚಂದ್ರಶೇಖರ್ ಸಿ, ಕರ್ನಾಟಕ ಭೂ ಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮಾಜಿ ಅಧ್ಯಕ್ಷ ಎನ್ಎಸ್ ಪಾಟೀಲ್ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿಂದು ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭವಾಯಿತು. 2 ದಿನಗಳ ಈ ಕ್ರೀಡೋತ್ಸವಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 15 ತಂಡಗಳು ಪಾಲ್ಗೊಂಡಿದ್ದು 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ಪರ್ಧೆಯನ್ನು 14 ವರ್ಷದ ಒಳಗಿನ ಮತ್ತು 14 ವರ್ಷ ಮೇಲ್ಪಟ್ಟವರ 2 ವಿಭಾಗಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಅಮೆಚೂರ್ ಮಲ್ಲಕಂಬ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರದ ಧಾರ್ಮಿಕ ಉತ್ಸವವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಹಾಗೆಯೇ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಬೆಟ್ಟದ ನಾಡತಾಯಿ ಚಾಮುಂಡೇಶ್ವರಿ ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ಸುದೀರ್ಘ ಸರತಿ ಸಾಲಿನ ನಿಂತು ದೇವಿಯ ದರ್ಶನವನ್ನ ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭ, 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮತ್ತು ಎಬಿಆರ್ಕೆ ಕಾರ್ಯಕ್ರಮದ ಯೋಜನೆಯ ಕುರಿತು ಕರ್ನಾಟಕ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ವೈಎಸ್ ಪಾಟೀಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಿನಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮತ್ತು

0: ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ವೈ ಎಸ್ ಪಾಟೀಲ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಸರ್
1: ನಮಸ್ಕಾರ. ಎಲ್ಲ ಜನಧ್ವನಿಯ ಸಮುದಾಯದ ಬಾನುಲಿ ಕೇಂದ್ರವನ್ನು ಆಲಿಸುತ್ತಿರುವ ಎಲ್ಲ ಪ್ರಿಯ ಕೇಳುವರಿಗೂ ನನ್ನಿಂದ ನಮಸ್ಕಾರ.
0: ಸರ್, ಮೊದಲನೇದಾಗಿ ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ನ ಹಾಗೂ ABRK ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಮತ್ತು ಈ ಒಂದು ಕಾರ್ಯಕ್ರಮದ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಡ್ಬೋದಾ? ಸರ್,
1: ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟ್ ಕರ್ನಾಟಕ ರಾಜ್ಯದ ಸ್ವಾಮ್ಯದ್ದು. ಇದು 2009 ಈ ಟ್ರಸ್ಟನ್ನು ಪ್ರಾರಂಭಿಸಲಾಯಿತು. ಇದರ ಮುಖ್ಯ ಉದ್ದೇಶ ಎಲ್ಲ ಜನರಿಗೂ, ಕರ್ನಾಟಕದ ಎಲ್ಲ ಜನರಿಗೂ ವ್ಯವಸ್ಥಿತವಾದ ಆರೋಗ್ಯವನ್ನು ನೀಡಬೇಕು. ಆಮೇಲೆ ಅದರಲ್ಲೂ ಸಹಿತ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಷ್ಟೇ ಅಲ್ಲದೆ ಕೊಳಗೇರಿಯಲ್ಲಿ ನಿವಾಸಿಸುವಂಥವರಿಗೆ, ಯಾವುದೇ ವ್ಯಕ್ತಿ ರಾಜ್ಯದಲ್ಲಿ ಅವನು ಗುಡ್ಡಗಾಡದಲ್ಲಿ ವಾಸಿಸುತ್ತಿದ್ದರೂ ಸಹಿತ ಅಂಥವರಿಗೆ ನಾವು ಮುಟ್ಟಬೇಕು, ತಲುಪಬೇಕು ಅನ್ನುವ ಒಂದು ಸದುದ್ದೇಶದಿಂದ ಈ ಸುವರ್ಣ ಸುರಕ್ಷಾ ಆರೋಗ್ಯ ಟ್ರಸ್ಟನ್ನು ಪ್ರಾರಂಭಿಸಲಾಗಿದೆ. ಈಗಾಗಲೇ ಇದು ಕಾರ್ಯನಿರ್ವಹಿಸ್ತಾ ಸುಮಾರು 17 ಕಾಲ ಕಳೆದಿದೆ. ಯಶಸ್ವಿಯಾಗಿ 17 ಕಾಲವನ್ನು ಸಂಪೂರ್ಣ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ತಲುಪುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ.
0: ಸರ್, ಈಗ ತಾವು ಹೇಳಿದಂಗೆ ಗ್ರಾಮೀಣ ಮತ್ತು ಬುಡಕಟ್ಟು ಇರ್ಬೋದು ಮತ್ತು ಕೊಳಗೇರಿ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನಗಳಿಗೆ ಇದು ಬಹಳ ಸಹಕಾರಿಯಾಗಿದೆ ಅಂತ ಹೇಳಿದ್ವಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದರೆ ಗ್ರಾಮೀಣ ಮತ್ತು ಬುಡಕಟ್ಟು ಸಮುದಾಯಗಳ ಒಂದು ಆರೋಗ್ಯ ಸುಧಾರಣೆಗೆ ಈ ಒಂದು ಯೋಜನೆಗಳು ಹೇಗೆ ಸಹಕಾರಿಯಾಗಿದೆ? ಸರ್,
1: ಇದು ಮುಖ್ಯವಾಗಿ ಅಂದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟಿಗೆ ನಡೆಸುವಂಥ ಮುಖ್ಯವಾದ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಂಬ ಯೋಜನೆಯನ್ನು ಇದು ಅನುಷ್ಠಾನಗೊಳಿಸ್ತಾ ಇದೆ. ಸುಮಾರು ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ವರ್ಷ ಸುಮಾರು 25 ಜನರನ್ನು ನಾವು ತಲುಪ್ತಾ ಇದ್ದೀವಿ. ಸುಮಾರು 32 ಜನರಿಗೆ ನಾವು ವಿವಿಧ ರೀತಿಯಲ್ಲಿ ಅವರ ಆರೋಗ್ಯ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 3,000 ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆಗಳು, ಆಮೇಲೆ 560 ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಇದರಲ್ಲಿ ನೋಂದಣಿಯಾಗಿದೆ. ಇದರ ಮುಖ್ಯ ಉದ್ದೇಶ ನಾವು ಹೇಗೆ ಜನಕ್ಕೆ ಮುಟ್ತಾ ಇದ್ದೀವಿ, ಡೌನ್ ಟ್ರೋಡನ್ ಅಂತ, ನಾವೇನು ಬುಡಕಟ್ಟು ಜನಾಂಗ ಅನ್ಬೋದು, ಹಿಂದುಳಿದ ಜನಾಂಗ ಅನ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಕ್ಕೆ ಅಂತ ಏನು ಹೇಳ್ತೀವಿ, ಇದರಲ್ಲಿ ರಾಜ್ಯ ಸರ್ಕಾರ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲರಿಗೂ ಇದು APL BPL ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ. ಈ BPL ಕಾರ್ಡ್ ಹೋಲ್ಡರಿಗೆ ಅಂದರೆ BPL ಕಾರ್ಡ್ ಹೊಂದಿದವರಿಗೆ 500,000 ನಾವು ಯಾವುದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ಯಾವುದು ಒಂದು ಪೈಸೆನೂ ಅವನು ಆ ಕುಟುಂಬದಿಂದ ಖರ್ಚು ಮಾಡದೆ ನಮ್ಮಲ್ಲಿ 1650 ವಿವಿಧ ಚಿಕಿತ್ಸೆಗಳನ್ನು ನಾವು ನೀಡ್ತಾ ಇದ್ದೀವಿ. ಅವ್ರಿಗೆಲ್ಲದೆ APL ಸಹಿತ ನಾವು ಈಗಾಗಲೇ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಅವರಿಗೆ 150,000 ಒಂದು ಕುಟುಂಬಕ್ಕೆ ಮಿತಿಗೊಳಿಸಿದೆ. ಅದರಲ್ಲಿ ಏನಂದರೆ APLದವರು 30% ಸರ್ಕಾರ, 70% ಕುಟುಂಬದ ಸದಸ್ಯ ಅವನು ಭರಿಸಬೇಕಾಗ್ತದೆ. ಆದರೆ BPL ಅಂದರೆ ಹಿಂದುಳಿದ ಜನಕ್ಕೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಅವರು ಯಾವುದೇ ಹಣವನ್ನು ಸಂದಾಯ ಮಾಡುವ ಅವಶ್ಯಕತೆ ಇಲ್ಲ.
0: ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸ್ತೀವಿ. ಈ ಒಂದು ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ತೀವಿ. ಹಾಗೆ ಗ್ರಾಮೀಣ ಮತ್ತು ಈ ಒಂದು ಬುಡಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಜನರು ಏನೇನು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ? ಸರ್,
1: ಗ್ರಾಮೀಣ ಮಟ್ಟದಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತಾಯಂದಿರು ಸುರಕ್ಷಿತವಾಗಿ ಮಗು ಹೆರಿಗೆ ಮಾಡೋದು ಅತ್ಯಂತ ಮುಖ್ಯ. ಎಲ್ಲ ಕಡೆ ಈ ಸಮಸ್ಯೆಯನ್ನು ನೀವು ನೋಡ್ತಾ ಇರ್ತೀರಿ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಆಹಾರಗಳಲ್ಲಿ ಆದ ಬದಲಾವಣೆ ಮತ್ತು ಇದೆಲ್ಲ ಕಾರಣದಿಂದಾಗಿ ರೈತರಿಗೂ ಸಹಿತ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಕ್ಯಾನ್ಸರ್ ಕಾಯಿಲೆ, ಆಮೇಲೆ ವಯಸ್ಸಾದವರಿಗೆ ಕಣ್ಣಿನ ಪೊರೆ ಬರುವಂಥದ್ದು, ಆಮೇಲೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯವನ್ನೇ ಈ ಬ್ಲಡ್ ಪ್ರೆಷರ್, BP, ಆಮೇಲೆ ಮಧುಮೇಹ ಅಂತ, ಈಗ ಏನು ಡಯಾಬಿಟಿಸ್ ಅಂತ ಹೇಳ್ತೀವಿ, ಇಂಥ ಕಾಮನ್ ರೋಗಗಳನ್ನು ಬರ್ತವೆ. ಅದಲ್ಲದೆ ಆರ್ಗನ್ ಅಂದರೆ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಹೇಳ್ತೀವಿ. ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಈಗ ಕಿಡ್ನಿ ಆಗಲಿ ಅಥವಾ ಹೃದಯ ಆಗಲಿ

0: ಕಂಪ್ಲೀಟ್ ಸ್ಟಾಪ್ ಆಗ್ತದೆ ಅಂತ ಹೇಳಿ ವೈದ್ಯರು ಸಲಹೆ ನೀಡಿದಲ್ಲಿ ಅದನ್ನು ನಾವು ಹೊಸದಾಗಿ ಬೇರೆಯವರಿಂದ ಡೋನರಿಂದ ಯಾರು ದಾನಿಗಳಿರ್ತಾರಲ್ಲ ಅವರಿಂದ ತೆಗೆದು ಹಾಕುವಂಥ ವ್ಯವಸ್ಥೆಯೂ ಸಹಿತ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಹಳ್ಳಿಗಳಲ್ಲಿ ಅಂದರೆ ಈ ಕ್ಷಯರೋಗ, ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯ ಇಂಥ ವಿವಿಧ ಕಾಯಿಲೆಗಳು ಈ ವರ್ತಮಾನ ಸಂದರ್ಭಗಳಲ್ಲಿ ಹೆಚ್ಚೆಚ್ಚು ಬರುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆಲ್ಲನೂ ಸಹಿತ ಉಚಿತ ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೀವಿ
1: ಸರ್. ಇದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಈಗ ನಗರ ಪ್ರದೇಶಗಳಿರ್ಬೋದು ಅಥವಾ ಸ್ಲಮ್ ಪ್ರದೇಶಗಳಿರ್ಬೋದು, ಸೊ ಈ ಥರದ ಒಂದು ಪ್ರದೇಶಗಳಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆ ಏನೇನು ಯೋಜನೆಗಳನ್ನ ಮಾಡಲಾಗಿದೆ ಸರ್?
0: ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿದೆ, ರಾಜ್ಯಾದ್ಯಂತ ನಮ್ಮ ಆರೋಗ್ಯ ಮಿತ್ರರು ಇದ್ದಾರೆ, ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆಮೇಲೆ ನಗರ ಪ್ರದೇಶಗಳಲ್ಲಿ ANM ಅಂತ ಹೇಳ್ತೇವೆ ಅವರಿದ್ದಾರೆ, ಅದಲ್ಲದೆ ಆರೋಗ್ಯ ಸಲಹೆ ನೀಡುವಂಥ ಆರೋಗ್ಯ ಇಲಾಖೆಯ ಸಾಕಷ್ಟು ಸಿಬ್ಬಂದಿಗಳು, ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ PDOಗಳಾಗ್ಬೋದು, ಆಮೇಲೆ ಗ್ರಾಮ ಸಹಾಯಕರು ಆಗ್ಬೋದು, ಆಮೇಲೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು, ಗ್ರಾಮ ಪಂಚಾಯಿತಿ ಸೆಕ್ರೆಟರೀಸ್ ಅಂತಾರೆ, ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಇದರ ಬಗ್ಗೆ ಮಾಹಿತಿಯನ್ನು ನೀಡುವುದರಲ್ಲಿ ಅವರು ಅಂದರೆ ಬಾಯಿದಿಂದ ಬಾಯಿಗೆ ಹೋಗುವಂಥ ಮಾಹಿತಿಯನ್ನು ನೀಡ್ತಾ ಇರ್ತಾರೆ. ಅದಲ್ಲದೆ ಇಲಾಖೆಯಿಂದ ನಾವು ಪೋಸ್ಟರ್ಗಳು, ಬ್ಯಾನರ್ಗಳನ್ನು ಹಚ್ಚುವಂಥ ಕೆಲಸವನ್ನು ಮಾಡೋದು, ಆಮೇಲೆ ಆಯಾ ಏರಿಯಾಗೆ ಸಂಬಂಧಪಟ್ಟಂಗೆ ಬೀದಿ ನಾಟಕಗಳು ಮಾಡೋದು, ಈ ನಮ್ಮ ಮಂಗಳೂರು ಉತ್ತರ ಕನ್ನಡ ಆ ಸೈಡ್ ಇದ್ದರೆ ಯಕ್ಷಗಾನ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು, ಆಮೇಲೆ ನಾಟಕ ಅಂದರೆ ಬೀದಿ ನಾಟಕ ಅಲ್ಲದೆ ನಾಟಕಗಳನ್ನು ಸಹಿತ ಮಾಡೋದು, ಆಮೇಲೆ ಸಮುದಾಯ ಸೇರಿದಾಗ ಇದರ ಮಹತ್ವ ಕುರಿತು ಹೇಳುವಂಥದ್ದನ್ನು ನಮ್ಮ ಇಲಾಖೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದೆ ಈಗಾಗಲೇ.
1: ಸರ್, ಈಗ ತಾವು ಹೇಳ್ದಂಗೆ ಕೆಲವೊಂದಷ್ಟು ಕಾಯಿಲೆಗಳ ಬಗ್ಗೆ ಹೇಳಿದ್ರಿ, ಏನೇನು ಕಾಯಿಲೆಗಳಿಗೆ ಈ ಒಂದು ಯೋಜನೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ. ಸೊ ಅದೇ ರೀತಿ ಈ ಕೆಲವು ದೀರ್ಘಕಾಲಿಕ ಸಮಸ್ಯೆಗಳು ಅಂತ ಬಂದಾಗ ಕ್ಯಾನ್ಸರ್ ಇರ್ಬೋದು, ಹೃದಯಾಘಾತ ಇರ್ಬೋದು, ಅಥವಾ ಈ ಇನ್ನಿತರ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಇಲ್ಲದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಏನು ಮಾಡಬಹುದು ಸರ್?
0: ಈಗಾಗಲೇ ನಾನು ಹೇಳಿದೆ, ಸುಮಾರು 3,000 ಹಾಸ್ಪಿಟಲ್ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿದ್ದರೆ 560 ಖಾಸಗಿ ಆಸ್ಪತ್ರೆಗಳಿದ್ದಾವೆ. ಈಗ ಕ್ಯಾನ್ಸರ್ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಹೃದಯದ ಬೈಪಾಸ್ ಮಾಡುವಂಥದ್ದು, ಮೂತ್ರಪಿಂಡ ಚಿಕಿತ್ಸೆ ಇರ್ಬೋದು, ಇವೆಲ್ಲ ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಲಭ್ಯವಿಲ್ಲದ ಸಂದರ್ಭದಲ್ಲಿ ನಮ್ಮಲ್ಲಿ ಅದಕ್ಕೆ ರೆಫರಲ್ ಅಂತ ಒಂದು ಸಿಸ್ಟಮನ್ನು ನಾವು ಜಾರಿಯಲ್ಲಿ ತಂದಿವಿ. ಅಂದರೆ ಆ ರೋಗಿ ಅವನು ಆ ಆಸ್ಪತ್ರೆಗೆ ಹೋಗಿ ತಲುಪಿದಾಗ ಆ ಸೌಲಭ್ಯ ಆ ಆಸ್ಪತ್ರೆಯಲ್ಲಿ ಅವಕಾಶ ಇಲ್ಲ ಅಂದಾಗ ಅವನು ತಕ್ಷಣವೇ ಅವರಿಗೆ ಒಂದು ರೆಫರಲ್ ಕೊಡ್ತಾರೆ. ಅದಕ್ಕೆ ಸಹಾಯ ಮಾಡೋಕ್ಕೆ ನಮ್ಮ ಆರೋಗ್ಯ ಮಿತ್ರರು ಪ್ರತಿ ಸರ್ಕಾರಿ ಆಸ್ಪತ್ರೆಗಳು ಏನಿದ್ದಾವೆ, ಎಸ್ಪೆಷಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅಲ್ಲೆಲ್ಲ ನಮ್ಮ ಆರೋಗ್ಯ ಮಿತ್ರರಿದ್ದಾರೆ, ಅವರು ಸಹಿತ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾರೆ. ಆ ರೆಫರಲನ್ನು ತಗೊಂಡು ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇರೆ ನಗರಗಳಲ್ಲಿರೋ ಸರ್ಕಾರಿ ಆಸ್ಪತ್ರೆಗಳಿಗೂ ಹೋಗ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗಳಿಗೂ ಹೋಗುವಂಥ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಈ ಸೌಲಭ್ಯವನ್ನು ಸಾಕಷ್ಟು ಜನರು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಉಪಯೋಗ ಮಾಡಿಕೊಂಡು ಈ ಜಯದೇವ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂಗೆ, ಕಿದ್ವಾಯಿಗೆ ಸಂಬಂಧಪಟ್ಟಂಗೆ, ಕ್ಯಾನ್ಸರ್ ಇರ್ಬೋದು, ಇಂಥದನ್ನು ನಾವು ತಗೊಳ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳು ಏನು ನಮ್ಮಲ್ಲಿ ಎಂಪೆನಲ್ ಆಗಿದ್ದಾರೆ, ನಮ್ಮಲ್ಲಿ ಏನು ನೋಂದಣಿ ಮಾಡಿಕೊಂಡಿದ್ದಾರೆ, ಅಲ್ಲಿಯೂ ಸಹಿತ ಜನ ರೋಗಿಗಳು ಈಗಾಗಲೇ ಅದರ ಉಪಯೋಗ ತಗೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ.
1: ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಒಂದು ಡಯಾಲಿಸ್ ವ್ಯವಸ್ಥೆ ಬೇಕಾಗುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ಇದರ ಒಂದು ಸಹಾಯ ಅಥವಾ ಅದರ ಒಂದು ಉಪಯೋಗವನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಪಡೆದುಕೊಳ್ಬೋದು ಸರ್, ಈ ಒಂದು ಡಯಾಲಿಸಿಸ್ಗೆ ಸಂಬಂಧಪಟ್ಟಂತೆ?
0: ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ರಾಜ್ಯ ಸರ್ಕಾರ ಯೋಜನೆಯನ್ನು ಜಾರಿಯಲ್ಲಿ ತಂದಿದೆ. ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೂ ಸಹಿತ ರಾಜ್ಯಾದ್ಯಂತನೂ ಸಹಿತ ಎಲ್ಲ ಕಡೆ ವ್ಯವಸ್ಥೆ ಇಲ್ಲ, ಬಟ್ ನಾವು ನೋಟಿಫೈ ಮಾಡಿದ್ದೀವಿ ಇಂಥಲ್ಲಿ ಯಾವ್ಯಾವ ಜಾಗದಲ್ಲಿ ಇದರ ಸೌಲಭ್ಯ ಇದೆ ಅನ್ನೋದ್ರ ಬಗ್ಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆ ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೆನೂ ಸಹಿತ BPL ಪೇಷಂಟ್ ಆದರೆ ಅವನಿಗೆ ಸಂಪೂರ್ಣವಾಗಿ 500,000 ಕಾಯಿಲೆಗೂ ಸಂಪೂರ್ಣವಾಗಿ ಫ್ರೀ ಟ್ರೀಟ್ಮೆಂಟ್ ಇದೆ, ಅಂದರೆ ಉಚಿತ ಚಿಕಿತ್ಸೆ ನಾವು ನೀಡ್ತಾ ಇದ್ದೀವಿ. ಅದನ್ನು ನಾವು ಈಗ ಎಸ್ಪೆಷಲಿ ಹೇಳಬೇಕಂದ್ರೆ ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿ ಅಂತದಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ಬಹಳಷ್ಟು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಯಾವುದು ನೋಂದಣಿಯಾದಂಥ ಖಾಸಗಿ ಆಸ್ಪತ್ರೆ ಇದ್ದಾವೆ, ನಾವು ಪರ್ಮಿಷನ್ ಕೊಟ್ಟಿದ್ದರೆ ಅಂತ

0: ಅಲ್ಲಿನೂ ಸಹಿತ ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ.
1: ಸರ್, ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ ಈ ಒಂದು ಯೋಜನೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇದೆಯಾ? ಒಂದು ವೇಳೆ ಇದ್ರೆ ಇದನ್ನು ಹೇಗೆ ಬಳಸ್ಕೊಳ್ಬೋದು ಸರ್?
0: ಈ ಸುವರ್ಣ ಆರೋಗ್ಯ ಟ್ರಸ್ಟ್ ಯೋಜನೆ ಅಂದರೆ ಇದು ಆ್ಯಕ್ಚುಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಈ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಇದೆಲ್ಲನೂ ಕೂಡ ಇದೆ. ಇದು ಉಚಿತವಾಗಿಯೇ ಇದೆ. ಅವರು ಯಾರೇ ತುರ್ತು ಸಂದರ್ಭದಲ್ಲಿ ರೋಗಿಯಾದವರು ಅಥವಾ ರೋಗಿಯ ಸಂಬಂಧಿಕರು 108 ಅಂತ ಏನು ಹೇಳ್ತೀವಿ ಅವರು ಸಂಪರ್ಕಿಸ್ಬೋದು. ರಾಜ್ಯಾದ್ಯಂತ ಈವನ್ ರಿಮೋಟ್ ಏರಿಯಾದಲ್ಲಿನೂ ಅಂದರೆ ಅತ್ಯಂತ ದೂರದ ಪ್ರದೇಶಗಳಲ್ಲಿನೂ ಸಹಿತ, ಗುಡ್ಡಗಾಡುಗಳ ಪ್ರದೇಶದಲ್ಲಿನೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವರು ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ 108 ಅವರು ಡೈಲ್ ಮಾಡುವ ಮೂಲಕ ಈ ಸೇವೆಯನ್ನು, ಆಂಬ್ಯುಲೆನ್ಸ್ ಸೇವೆಯನ್ನು ಉಚಿತವಾಗಿ ಪಡಿಬೋದು. ಅಷ್ಟಲ್ಲದೆ ಈಗ ಯಾವುದಾದ್ರೂ ತುರ್ತು ಅಲ್ಲದೇ ಇರುವ ಸಂದರ್ಭಗಳಲ್ಲಿ ಯಾವುದಾದ್ರೂ ಸಮುದಾಯ ಆರೋಗ್ಯ ಕೇಂದ್ರದಿಂದ ಅವರಿಗೆ ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕಂದಾಗ 104 ಸೇವೆಯನ್ನು ಅವರು ಪಡೆಯೋದಕ್ಕೆ ಅವರಿಗೆ ಅವಕಾಶ ಇದೆ.
1: ಸೊ 108 ಮತ್ತು 104 ಎರಡು ವಾಹನಗಳನ್ನು ಕೂಡ ಪಡೆದುಕೊಳ್ಬೋದು.
0: ಹೌದು
1: ಸರ್. ಇದ್ರ ಜೊತೆಗೆ ಈ ಒಂದು ಯೋಜನೆಯಲ್ಲಿ ರೆಫರಲ್ ಪಡಿತಕ್ಕಂಥ ಒಂದು ವ್ಯವಸ್ಥೆ ಹೇಗಿದೆ? ಯಾವ ಥರ ಒಂದು ಹಂತ ಹಂತವಾಗಿ ಈ ಒಂದು ರೆಫರಲ್ನ ಪಡ್ಕೊಳ್ಬೋದು ಸರ್?
0: ಈ ರೆಫರಲ್ ಪಡೆಯೋದಂದರೆ ಯಾವುದೇ ರೋಗಿ ಅವನಿಗೆ ಗೊತ್ತಿರೋದಿಲ್ಲ ಈ ಸೌಲಭ್ಯ ಈ ಆಸ್ಪತ್ರೆಯಲ್ಲಿ ಇದೇನಾ ಇಲ್ಲ ಅಂಥೇಳಿ ಅವನು ನೇರವಾಗಿ ಆಸ್ಪತ್ರೆಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆ ಆಸ್ಪತ್ರೆಯಲ್ಲಿರುವಂತಹ ನಮ್ಮ ಆರೋಗ್ಯ ಮಿತ್ರರು ಅಥವಾ ಅಲ್ಲಿ ಆಸ್ಪತ್ರೆಯಲ್ಲಿರುವಂಥ ಸಿಬ್ಬಂದಿ ಅವರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ರೋಗಿಯಾದವನು ಅಥವಾ ರೋಗಿಯ ಸಂಬಂಧಿ, ರೋಗಿಯೊಂದಿಗೆ ಹೋದಂಥವನು, ಅವನು BPL ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ಕೊಡಲೇಬೇಕಾಗ್ತದೆ. ಅವರು ತೊಗೊಂಡು ಹೋಗಬೇಕು. ತೊಗೊಂಡು ಹೋಗಿ ಆ ನಂಬರನ್ನು ಅಥವಾ ಆ ಕಾರ್ಡನ್ನು ತೋರಿಸಿದರೆ ಅವರು ಇಮಿಡಿಯೇಟಾಗಿ ಅವರು ನಮ್ಮದು ಏನು ಮಾಡಿದ್ದೀವಿ ಅಂದರೆ ನಮ್ಮ ಸಿಸ್ಟಮ್ ಹೇಗಿದೆ ಅಂದರೆ ನಮ್ಮದು ವರ್ಕ್ ಹೇಗೆ ಮಾಡ್ತದೆ, ಕಾರ್ಯ ಹೇಗೆ ನಿರ್ವಹಿಸ್ತದೆ ಅಂದರೆ ನಿಮ್ಮ ಈ ಡಿಟೇಲ್ನನ್ನು ಕೊಟ್ಟ ತಕ್ಷಣ ನಿಮ್ಮದು ಸಂಪೂರ್ಣವಾದ ಮಾಹಿತಿಯನ್ನು ಅದು ನಮ್ಮ ಏನು ಕಂಪ್ಯೂಟರ್ ಸಿಸ್ಟಮ್ ಇದೆ ಅದನ್ನೆಲ್ಲ ಫೆಚ್ ಮಾಡ್ತದೆ, ಅಂದರೆ ತನ್ನಷ್ಟಕ್ಕೆ ತಾನೇ ತಗೊಳ್ತದೆ. ಅದಾದಮೇಲೆ ಅವನು ಆದಂಥ ಕಾಯಿಲೆ ಅಂದರೆ ನಾವು ಏನು ಸಿಸ್ಟಮ್ ಮಾಡಿದ್ದೀವಿ ಅಂದರೆ ಪ್ರೀ ಆತ್ ಅಂತ ಇರ್ತದೆ. ಇಂಥ ಸೌಲಭ್ಯ ಇಲ್ಲಿ ಇದೇನೋ ಇಲ್ಲೋ ಅನ್ನೋದಕ್ಕೆ ಅವನು ಎಲ್ಲ ಇದನ್ನು ಮಾಡ್ತಾರೆ. ಆವಾಗ ಆ ಸೌಲಭ್ಯ ಇಲ್ಲ ಅನ್ನೋದನ್ನು ಡಿಸೈಡ್ ಮಾಡೋದು ಯಾವ ಆರೋಗ್ಯ ಮಿತ್ರರಲ್ಲ, ಅಲ್ಲಿರುವಂಥ ಡಾಕ್ಟರ್, ಸಂಬಂಧಪಟ್ಟ ಡಾಕ್ಟರ್ ವೈದ್ಯ ಏನಿರ್ತಾನೆ ಅವರು ನಿರ್ಧಾರ ಮಾಡ್ತಾರೆ. ಆ ವ್ಯವಸ್ಥೆ ಇಲ್ಲ ಅಂದ ತಕ್ಷಣ ಅವರಿಗೆ ಏನು ಮಾಡ್ತಾರೆ ಅಂದರೆ ಒಂದು ರೆಫರಲ್ ಲೆಟರ್ ಕೊಡ್ತಾರೆ. ಅಲ್ಲಿ ರೆಫರಲ್ ಲೆಟರ್ ಸಿಸ್ಟಮ್ ಹೇಗಿದೆ ಅಂದರೆ ಆಟೋ ಜನರೇಟ್ ಆಗ್ತದೆ, ಅಂದರೆ ತನ್ನಷ್ಟಕ್ಕೆ ತಾನೇ ಅದು ಎಲ್ಲ ಡಿಟೇಲೊಂದಿಗೆ ಜನರೇಟ್ ಆಗ್ತದೆ, ಹೊರಗಡೆ ಬರ್ತದೆ. ಅದರಲ್ಲಿ ಏನಿರ್ತದೆ ಅಂದರೆ ಸುತ್ತಮುತ್ತಲ್ಲಿ ಸಮೀಪದಲ್ಲಿರುವಂಥ ಆಸ್ಪತ್ರೆಗಳು, ಇಂಥ ಸೌಲಭ್ಯ ಇರುವ ಆಸ್ಪತ್ರೆಗಳ ಲಿಸ್ಟನ್ನು ನಾವು ಅವರಿಗೆ ಕೊಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ಇಂಥ ಆಸ್ಪತ್ರೆಗಳಲ್ಲೇ ನೀವು ಹೋಗಿ ಚಿಕಿತ್ಸೆಯನ್ನು ಪಡಿಬೇಕಂತ ಹೇಳೋದಿಲ್ಲ. ಲಿಸ್ಟ್ ಏನು ಹಚ್ಚಿರ್ತೀವಿ ಅದು ಕೊಟ್ಟಿರ್ತೀವಿ, ಅವರಿಗೆ ತಲುಪಿಸಿರ್ತೀವಿ. ಆ ಲಿಸ್ಟಲ್ಲಿ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿ, ಏನು ರೋಗಿ ಇರ್ತಾನೆ ಅಥವಾ ರೋಗಿ ಸಂಬಂಧಿ, ಆ ರೋಗಿಯನ್ನು ಕರ್ಕೊಂಡು ಆ ಆಸ್ಪತ್ರೆಗಳಿಗೆ ಹೋಗ್ಬೋದು. ಅಲ್ಲಿಯೂ ಸಹಿತ ಹೋದ ತಕ್ಷಣ ಅಲ್ಲಿಯೂ ನಮ್ಮ ಆರೋಗ್ಯ ಮಿತ್ರರು ಇರ್ತಾರೆ, ಅವರ ಸಹಾಯ ಪಡೆಯೋದು ಮೂಲಕ ಇವರು ಇಮಿಡಿಯೇಟ್ ಆಗಿ ತಮ್ಮ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಬಹುದು.
1: ಸರ್, ಈಗ ತಾವು ಹೇಳಿದಂಗೆ ನೀವು ಒಂದು ವೇಳೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಅದೇ ರೀತಿ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆ, ಸೊ ಇದರ ಹಂತ ಹಂತವಾಗಿ ಹೋಗಬೇಕು. ಈಗ ಒಂದು ವೇಳೆ ನೇರವಾಗಿ ಏನು ಒಂದು ನೋಂದಣಿ ಆಗಿರ್ತಕ್ಕಂಥ ಒಂದು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇವರು ಒಂದು ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಹೇಗೆ ಸರ್?
0: ಇದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ. ಇದರ ಉದ್ದೇಶ, ಮೂಲ ಉದ್ದೇಶ ಏನಂದರೆ ನಮ್ಮಲ್ಲಿ ರಾಜ್ಯದಲ್ಲಿ ಆರೋಗ್ಯ ಸೇವೆ ಏನಿದೆ, ಸರ್ಕಾರದಿಂದ ಒದಗಿಸುವಂಥ ಆರೋಗ್ಯ ಸೇವೆ ಭಾಳ ಉತ್ತಮವಾಗಿದೆ. ಹೀಗಾಗಿ ನಾವು ಯಾವುದೇ ರೋಗಿ ಬಂದ ತಕ್ಷಣ ಸರ್ಕಾರದಲ್ಲೇ ಯಾವುದೇ ವ್ಯವಸ್ಥೆ, ಚಿಕಿತ್ಸೆ ಅವಕಾಶ ಇದ್ದರೆ ನಾವು ಆದಷ್ಟು ಸರ್ಕಾರದಲ್ಲೇ ಅವರ ಚಿಕಿತ್ಸೆಯನ್ನು ಚೆನ್ನಾಗಿ ಕೊಡುವುದಕ್ಕೆ, ವ್ಯವಸ್ಥೆ ಮಾಡುವುದಕ್ಕೆ ನಾವು ಹೆಚ್ಚಿನ ಉತ್ತೇಜನ ಕೊಡ್ತೀವಿ. ಒಂದು ವೇಳೆ ಎಮರ್ಜೆನ್ಸಿ ಇರ್ತದೆ, ತುರ್ತು ಚಿಕಿತ್ಸೆಗಳಿರ್ತವೆ, ಆವಾಗ ಅವನಿಗೆ ಖಾಸಗಿ ಆಸ್ಪತ್ರೆಯೋ ಸರ್ಕಾರಿ ಆಸ್ಪತ್ರೆಯೋ ನೋಡುವಂಥ ಅವಕಾಶ ಇಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಏನಿದೆ ಅಂದರೆ ಯಾವುದು ತುರ್ತು ಚಿಕಿತ್ಸೆ ಅಂದರೆ ಅವನಿಗೆ ಹಾರ್ಟ್ ಅಟ್ಯಾಕ್ದಂಥದ್ದು ಮತ್ತೊಂದು ಆದರೆ ಅವರು ಯಾವುದೇ ಕಾರಣಕ್ಕೆ ಈ ಇದಕ್ಕೆ ಹೋಗಬೇಕಾಗಿಲ್ಲ. ಏನು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ರೆಫರಲ್ ತೊಗೊಂಡು ಹೋಗುವಂಥದ್ದು ಅವಶ್ಯಕತೆ ಇಲ್ಲ. ಅವನು ನೇರವಾಗಿ ನೋಂದಾಯಿತ ಆಸ್ಪತ್ರೆಗೆ ಹೋದರೆ ಅವನಿಗೆ ಚಿಕಿತ್ಸೆ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವನಿಗೆ ಯಾವುದೇ ರೆಫರಲ್ದ ಅವಶ್ಯಕತೆ ಇಲ್ಲ. ನಾವು ಅಲ್ಲಿಯೂ ಸಹಿತ ಸಂಪೂರ್ಣ ಉಚಿತವಾದ ಚಿಕಿತ್ಸೆಯನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ
1: ಸರ್. ಹಾಗೆಯೇ ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮದ

0: ಬಗ್ಗೆ ಹಲವು ಕಡೆಗೆ ಗ್ರಾಮೀಣ ಇರ್ಬೋದು ನಗರ ಪ್ರದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಒಂದು ಅರಿವಿಲ್ಲ. ಸೊ ಇಂತಹ ಒಂದು ಕಡೆಗಳಲ್ಲಿ ಇಲಾಖೆಯಿಂದ ಏನೇನು ವ್ಯವಸ್ಥೆಗಳು ಅಥವಾ ಏನೆಲ್ಲ ಜಾಗೃತಿಗಳನ್ನು ಮೂಡಿಸ್ತಾ ಇದೆ ಸರ್?
1: ಇದರಲ್ಲಿ ಮುಖ್ಯವಾಗಿ ತಾವು ಹೇಳಿದಂಗೆ ಇನ್ನೂ ರಾಜ್ಯ ಸರ್ಕಾರದ, ಅದರಲ್ಲೂ ಈಗಿನ ಆರೋಗ್ಯ ಮಂತ್ರಿಗಳು, ಹಿಂದಿನ ಆರೋಗ್ಯ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಸಹಿತ ಇದು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸೇವೆಯ ಆರೋಗ್ಯ ಸೇವೆ ಏನು ನಾವು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ದಿಂದ ಏನು ಕೊಡ್ತಾ ಇದ್ದೀವಿ ಹೆಚ್ಚಿನ ಜನಕ್ಕೆ ಮುಟ್ಟಬೇಕು ಅನ್ನೋದು ಸದುದ್ದೇಶ ಇದೆ. ಈಗಾಗಲೇ ನಾವು ಮುಟ್ಟುತ್ತಿರುವಂಥದ್ದು ಸಾಲದು ಅನ್ನೋದು ಒಂದು ನಮಗೂ ಅದು ಗೊತ್ತಿದೆ. ಆ ಹೆಚ್ಚೆಚ್ಚು ತಲುಪುವುದಕ್ಕಾಗಿಯೂ ಸಹಿತ ನಾವು ಸಾಕಷ್ಟು ರೀತಿಯಿಂದ ಅವರನ್ನು ತಲುಪಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈಗಾಗಲೇ ನಾನು ಹೇಳಿದೆ ಬೀದಿ ನಾಟಕ ಮತ್ತೊಂದು ಅಂಥೇಳಿ, ಆದರೆ ಅದರಲ್ಲಿ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ದೂರದರ್ಶನಗಳ ಮೂಲಕವೂ ಪ್ರಚಾರ ಕೊಡ್ತಾ ಇದ್ದೀವಿ, ಆಮೇಲೆ ಬಾನುಲಿಗಳ ರೇಡಿಯೋ ಮೂಲಕವೂ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಆಮೇಲೆ ಬೇರೆ ಬೇರೆ ರೀತಿಯಿಂದ ಪೋಸ್ಟರ್ಸ್ ಬ್ಯಾನರ್ಸ್ ಹಾಕೋದ್ರ ಮೂಲಕ ಅಥವಾ ಹೋರ್ಡಿಂಗ್ಸ್ ಹಾಕೋದ್ರ ಮೂಲಕವೂ ಮುಟ್ಟೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಎಲ್ಲ ಆದಮೇಲೂ ಸಹಿತ ಈಸ್ಟರ್ ನಂತರ ಗ್ರಾಮ ಸಭೆಗಳಂತ ನಡೀತಾವೆ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ KDP ಅಂತ ಸಭೆಗಳು ನಡೀತಾವೆ, ತಾಲೂಕು ಮಟ್ಟದಲ್ಲಿ ನಡೀತಾವೆ, ಜನಸ್ಪಂದನ ಕಾರ್ಯಕ್ರಮಗಳು ನಡೀತಾವೆ. ಇವೆಲ್ಲನೂ ಸಹಿತ ನಾವು ಇವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡುವುದು ಅಥವಾ ಆ ವಿವಿಧ ಸಭೆಗಳಲ್ಲಿ ಅವರು ಎದುರಿಸುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವುದು, ಹೆಚ್ಚಿನ ಜನರು ಇದನ್ನು ಲಾಭ ಪಡೆಯುವುದಕ್ಕೆ ನಾವು ಎಲ್ಲ ಒಂದು ಅವರನ್ನು ಮುಟ್ಟುವುದಕ್ಕಾಗಿ ಎಲ್ಲ ರೀತಿಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.
0: ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನಾದ್ರು ವಿನೂತನವಾಗಿ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ವಿಶೇಷ ಯೋಜನೆಗಳನ್ನೇನಾದ್ರು ಮಾಡಲಾಗಿದೆ ಹೇಗೆ ಸರ್?
1: ಇದರಲ್ಲಿ ಮುಖ್ಯವಾಗಿ ಈಗಾಗಲೇ ನಾನು ಪ್ರಚಾರದ ಬಗ್ಗೆ ಹೇಳಿದೆ. ಪ್ರಚಾರ ಹೊರತುಪಡಿಸಿ ಏನಂದರೆ ಪ್ರತಿಯೊಬ್ಬರಿಗೂ ಈ ವಿಷಯ ಕುರಿತು ಸ್ಯಾಟಿಸ್ಫ್ಯಾಕ್ಟ್ರಿ ಅನ್ನೋದು ಅಂತ ಒಂದು ಬೇಕಾಗ್ತದೆ ಪ್ರತಿಯೊಬ್ಬರಿಗೂ. ಅಂದರೆ ಈ ಯೋಜನೆ, ಈ ಚಿಕಿತ್ಸೆ ನಂತರ ಅವನು ರೋಗಿಯಾದವನು ಕೊಟ್ಟಂಥ ಚಿಕಿತ್ಸೆ ಅವನಿಗೆ ಸಮಾಧಾನಕರವಾಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ನಮ್ಮಲ್ಲಿಂದ ಸಹಾಯವಾಣಿ ಇದೆ, 1455555 1455 ಸಹಾಯವಾಣಿ ಇದೆ. ಅದರಿಂದ ನಾವು ನಮ್ಮಲ್ಲಿಂದನೇ ಫೋನ್ ಮಾಡ್ತೀವಿ, ದೂರವಾಣಿ ಕರೆನೂ ಮಾಡ್ತೀವಿ, ಆಮೇಲೆ ಮೆಸೇಜು ಹೋಗ್ತದೆ ಅವರಿಗೆ. ಈ ಕೆಲವರು ಏನು ಮಾಡ್ತಾ ಇದ್ದಾರೆ, ಇಂಥ ದೂರವಾಣಿ ಕರೆ ಬಂದ ತಕ್ಷಣ ಅವರು ಕೆಲವರು ಸ್ವೀಕಾರ ಮಾಡದೇ ಇರ್ಬೋದು, ಸ್ವೀಕಾರ ಮಾಡದೆ ಇದು ಸ್ಪ್ಯಾಮ್ ಅಂತ ಹೇಳಿ ಬಿಡುವಂಥದ್ದಿದೆ. ಆದರೆ ನಾನು ಈ ನಂಬರನ್ನು ಇಟ್ಕೊಳ್ಳೋದ್ರ ಮೂಲಕ, ನಮ್ಮಿಂದ ಹೋಗುವಂಥ ಕರೆಯನ್ನು ಇಟ್ಕೊಳ್ಳೋದ್ರ ಮೂಲಕ ಇದಕ್ಕೆ ನಿಜವಾಗ್ಲಿ ಸ್ಪಂದನೆ ಮಾಡಿದರೆ ನಮಗೆ ಇದರಲ್ಲೂ ಸುಧಾರಣೆ ತರೋಕ್ಕೆ ನಮಗೆ ಸಾಕಷ್ಟು ಸಹಾಯ ಆಗ್ತದೆ. ಈಗಾಗಲೇ ನಾವು ಸುಮಾರು ಏನು ಒದಿಸ್ತಾ ಇದ್ದೇವೆ ಸೇವೆ, ಇತ್ತೀಚಿನ ದಿನಗಳಲ್ಲಿ ಕಳೆದ 3-4 ತಿಂಗಳದ್ದು ಅನಾಲಿಸಿಸ್ ಮಾಡಿದ್ದೀವಿ. ಇದರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಏನಿದೆ ಅಂದರೆ, ಸಮಾಧಾನಕರ ಲೆವೆಲ್ ಏನಿದೆ ಅಂದರೆ 98.5%ಗಿಂತ ಹೆಚ್ಚು ಜನರು ನನಗೆ ಸೇವೆ ಸಮಾಧಾನಕರವಾಗಿದೆ, ನಮಗೆ ಎಲ್ಲ ಉಚಿತವಾಗಿ ತೋರ್ತಿದೆ ಅಂತ ತಿಳಿಸಿದ್ದಾರೆ. ಆದರೆ ಇನ್ನೂ 1.5%ಅಷ್ಟು ಜನ ನಮಗೆ ಏನಾದರೂ ತೊಂದರೆ ಆಯಿತಾ ಅಥವಾ ಔಟ್ ಆಫ್ ಪಾಕೆಟ್ ಅಂತ ನಾವೇನು ಹೇಳ್ತೇವಲ್ಲ, ಹೆಚ್ಚಿನ ಹಣ ಇಸ್ಕೊಂಡ್ರ ಅನ್ನೋದು ಅವರು ಆಗಾಗ ಒಂದೊಂದು ಕಂಪ್ಲೇಂಟ್ ಬರ್ತಾ ಇದೆ. ಯಾವ ಒಂದು ಸಣ್ಣ ದೂರನ್ನು ಸಹಿತ ಈ ಸಾಫ್ಟ್ ಅಂದರೆ ಇಲಾಖೆಯು ಅದನ್ನು ನಾವು ಅಷ್ಟು ಈಸಿಯಾಗಿ ಬಿಡ್ತಾ ಇಲ್ಲ, ಗಂಭೀರವಾಗಿ ಪರಿಗಣಿಸಿ ಒಂದು ವೇಳೆ ಆ ರೀತಿಯಲ್ಲಿ ಔಟ್ ಆಫ್ ಪಾಕೆಟ್ ಇಸ್ಕೊಂಡಿದ್ರೆ ಅಥವಾ ಹಾಸ್ಪಿಟಲ್ದವರು ಕಂಪಲ್ಸರಿಯಾಗಿ ಅದನ್ನು ತಿರುಗಿ ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನು ನಾವು ಅತ್ಯಂತ ಮುತುವರ್ಜಿ ವಹಿಸಿ ಅದಕ್ಕಾಗಿಯೇ ಸಪರೇಟ್ ಒಂದು ಆಫೀಸರ್ಸ್ಗಳನ್ನು ನೇಮಿಸಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಇದರದ್ದು ಉಪಯೋಗ ಹೆಚ್ಚಿನ ಮಟ್ಟಕ್ಕೆ 98.5 ಅಂದರೆ ಇದು ಸಾಕಷ್ಟು ಆಗಿದೆ. ಆದರೆ ಮಾನ್ಯ ಸಚಿವರ ಉದ್ದೇಶ 100% ಸ್ಯಾಟಿಸ್ಫ್ಯಾಕ್ಟ್ರಿ ಇರಬೇಕು ಜನರದ್ದಂತಿದೆ. ಆ ನಿಟ್ಟಿನಲ್ಲಿ ಜನರ ಸಹಕಾರ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲದೆ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುವಂಥ ವೈದ್ಯರು ಮತ್ತು ಸಿಬ್ಬಂದಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು. ಇದು ಆರೋಗ್ಯ ಸೇವೆ ಸರಿ ಇದ್ದರೆ, ಆರೋಗ್ಯ ಕರ್ನಾಟಕದ ಜನರ ಆರೋಗ್ಯ ಸರಿ ಇದ್ದರೆ ಕರ್ನಾಟಕದ ಸಮಗ್ರ ಬೆಳವಣಿಗೆ ಸಾಕಷ್ಟು ಸಹಾಯಕಾರಿ ಆಗಲಿದೆ.
0: ಸರ್, ಈಗ ತಾವು ಹೇಳಿದಂಗೆ ಈಗ ಸಹಾಯವಾಣಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ, ಸಾಮಾನ್ಯವಾಗಿ ಸಹಾಯವಾಣಿ ಅಂತ ಬಂದಾಗ ಅಥವಾ ಹೆಲ್ಪ್ಲೈನ್ ನಂಬರ್ ಅಂತ ಬಂದಾಗ, ಈಗ ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನಗಳಿರ್ಬೋದು ಅಥವಾ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಜನಗಳಿಗೆ ಈ ಒಂದು ಸಹಾಯವಾಣಿ, ತಾವು ಮೊದಲೇ ಹೇಳಿದಂಗೆ ಇದು ಬೇರೆ ಥರದ ಕಾಲು ಅಂತ ಕಟ್ ಮಾಡ್ತಕ್ಕಂಥ ಇರ್ಬೋದು, ಅದು ಭಾಷೆ ಅರ್ಥ ಆಗದೆ ಇರ್ತಕ್ಕಂಥ ಒಂದು ಇರ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಏನು ಮಾಡಬಹುದು ಸರ್?
1: ಇದರಲ್ಲಿ ಈ ಸಮಸ್ಯೆ ನೀವು ಹೇಳಿದ್ದು ನಿಜವಾಗ್ಲೂ ಇದೆ, ಈಗಲೂ ಇದೆ. ಬುಡಕಟ್ಟು ಜನಾಂಗ ಅಂದರೆ ಸೋಲಿಗ, ಜೇನು ಕುರುಬ ಅಥವಾ ಬೆಟ್ಟ

0: ಕುರುಬ, ಹಕ್ಕಿ ಪಿಕ್ಕಿ ಜನಾಂಗ, ಆಮೇಲೆ ಟ್ರೈಬಲ್ ಅಲ್ಲಿ ವಾಸ ಮಾಡುವಂತ ಜನ, ಅಂದ್ರೆ ಗುಡ್ಡಗಾಡದಲ್ಲಿ ವಾಸ ಮಾಡುವಂತ ಜನಕ್ಕೆ ನಾವು ಈ ಸಹಾಯವಾಣಿಯಿಂದ ತಲುಪುವಂತ ಏನು ಕರೆಗಳಿರ್ತಾವೆ ಅವರಿಗೆ ನಮ್ಮ ಭಾಷೆ ಅರ್ಥ ಆಗದೇ ಇರಬಹುದು. ಅದಕ್ಕಾಗಿ ನಾವು ಸಹಾಯವಾಣಿಯಲ್ಲಿ ಕೆಲಸ ಮಾಡುವಂತವರಿಗೆ ವಿಶೇಷವಾದ ತರಬೇತಿಯನ್ನು ಕೊಟ್ಟು ಅವರು ಆದಷ್ಟು ಸರಳ ಕನ್ನಡದಲ್ಲಿ ಮಾತಾಡೋಣ ವ್ಯವಸ್ಥೆ ಮಾಡಿದ್ದೀವಿ. ಅಷ್ಟಾದರೂ ಸಾಕಷ್ಟು ಬುಡಕಟ್ಟು ಜನಾಂಗಕ್ಕೆ ಸರಳ ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ಮಾತಾಡಿದರೂ ಸಹಿತ ಅದನ್ನು ತಿಳಿದಂಥ ಪರಿಸ್ಥಿತಿ ಇದ್ದಾವೆ. ಇದನ್ನ ಅರ್ಥನೇ ನಾವು ಹಳ್ಳಿಯಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ, ಆಶಾ ಅಂಗನವಾಡಿ ಏನು ಕಾರ್ಯಕರ್ತರಿರ್ತಾರೆ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ಶಾಲಾ ಶಿಕ್ಷಕರು ಅಂಗನವಾಡಿ ಶಿಕ್ಷಕರೂ ಇರ್ತಾರೆ. ಇವರಿಗೆಲ್ಲ ಈ ಯೋಜನೆ ಬಗ್ಗೆ ನಾವು ಮಾಹಿತಿ ನೀಡಿದ್ದೀವಿ. ಅವರು ಏನಾದರೂ ಸಮಸ್ಯೆ ಆದರೆ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ, ಅಂಥ ಸಮಸ್ಯೆಗಳಾದರೆ ಈಗ ಒಬ್ಬನಿಗೆ ಗೊತ್ತಿಲ್ಲ ಅಂದ ತಕ್ಷಣ ಅದನ್ನು ಬಿಡದೆ ಪಕ್ಕದವನಿಗೆ ಜ್ಞಾನ ಇದ್ದವನಿಗೆ ಕೇಳಬೇಕು, ಅತ್ಯಂತ ಸಮೀಪದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಂಪರ್ಕ ಮಾಡಬೇಕು. ಇದರೊಂದಿಗೆ ಈ ಇದೇನು ಒಂದು ಯೋಜನೆಯನ್ನು ಸಂಪೂರ್ಣ ಲಾಭವನ್ನು ಅವರು ಪಡೆಯೋದಕ್ಕಾಗಿ ನಾವು ಈಗಾಗಲೇ ಸಾಕಷ್ಟು ನಿರ್ದೇಶನಗಳನ್ನು ಸರ್ಕಾರದಿಂದನೂ ನೀಡಿದ್ದೀವಿ, ನಮ್ಮ ಸಚಿವರನ್ನು ಆಲ್ರೆಡಿ ಈ ಕುರಿತು ನೀಡಿದ್ದಾರೆ. ಆಮೇಲೆ ಈ ಬುಡಕಟ್ಟು ಜನಾಂಗ ಸಾಕಷ್ಟು ಇದಕ್ಕೆ ಅಂದರೆ ಸಣ್ಣ ಪುಟ್ಟ ಕಾಯಿಲೆಗಳು ಆದರೆ ಅವರು ಈ ವ್ಯವಸ್ಥೆಯಲ್ಲಿ ಬರ್ತಾ ಇಲ್ಲ ಇನ್ನು. ಇವರಿಗೆ ನಾವು ತಲುಪುವುದಕ್ಕಾಗಿ ಈಗಾಗಲೇ ಎನ್ ಜಿ ಒಗಳ ಮುಖಾಂತರ ನಾವು ತಲುಪುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಪೈಲಟ್ ಆಗಿ ಮೈಸೂರು ಜಿಲ್ಲೆನೇ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅಲ್ಲಿ ಸ್ವಾಮಿ ವಿವೇಕಾನಂದ ಏನು ಎನ್ ಜಿ ಒ ಇದೆ, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್, ಇವರು ಈಗಾಗಲೇ ಈ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇದು ಯಶಸ್ವಿ ಆದಲ್ಲಿ ಇದು ರಾಜ್ಯಾದ್ಯಂತ ನಾವು ವಿಸ್ತರಿಸುವುದಕ್ಕೂ ನಾವು ಯೋಜನೆ ಹಾಕ್ಕೊಂಡಿದ್ದೀವಿ. ಈಗಾಗಲೇ ಇದು ಪ್ರಾಯೋಗಿಕವಾಗಿ ಪ್ರಾರಂಭ ಆಗಿ ನಮಗೆ ಅದರಿಂದ ಬರುವಂಥ ರಿಸಲ್ಟ್ಗಳ ಆಧಾರದ ಮೇಲೆ ನಾವು ಅದನ್ನು ವಿಸ್ತರಣೆ ಮಾಡುವುದಕ್ಕೂ ಪ್ರಯತ್ನವನ್ನು ಮಾಡ್ತೀವಿ.
1: ಸರಿ, ಇದ್ರ ಜೊತೆಗೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಹೆಚ್ಚಾದಷ್ಟು ಸರಿಯಾದ ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಸಿಗ್ತಿಲ್ಲ ಅಂತಕ್ಕಂಥ ಒಂದು ಭಾವನೆ ಸಾಕಷ್ಟು ಜನಗಳಲ್ಲಿದೆ. ಸೊ ಇದನ್ನು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆ ಅಥವಾ ತಾವು ಹೇಗೆ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು ಸರ್?
0: ನಾವು ಎರಡು ರೀತಿಯಿಂದ ಇದರಿಂದ ನಾವು ಸಂತೋಷನೂ ಪಡಬೇಕು. ಯಾಕಂದರೆ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚು ಹೆಚ್ಚು ಜನ ಹೋಗ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಗಳು ಸರಿಯಾಗಿ ಸಿಗ್ತಾ ಇದ್ದಾವೆ ಅಂತ ಹೇಳಿ ಒಂದು ರೀತಿಯಿಂದ ಅದಾದರೆ ಹಾಗಂತ ಹೇಳಿ ಅದಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡದೇ ಇರೋಕ್ಕೂ ಬರೋದಿಲ್ಲ. ಅದಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಈಗಾಗಲೇ ರಾಜ್ಯಾದ್ಯಂತ ಇರುವಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಹಿಂದೆ ಇದ್ದಂಥ ಸಮಸ್ಯೆಗಳು ಅಷ್ಟು ಸಮಸ್ಯೆಗಳು ಇಲ್ಲ. ಈಗಾಗಲೇ ಸಿಬ್ಬಂದಿಗಳ ವೈದ್ಯರ ಕೊರತೆಯನ್ನು ನೀಗಿಸುವಲ್ಲಿ ಸರ್ಕಾರ ಸಾಕಷ್ಟು ಹುದ್ದೆಗಳನ್ನು ತುಂಬುವಂಥ ಕೆಲಸ ಮಾಡ್ತಾ ಇದೆ. ಅದಲ್ಲದೆ ಯಾರ್ಯಾರು MBBS ಅಥವಾ ಇತರೆ ಅದಕ್ಕೆ ಸಮಾನಾಂತರ ಕೋರ್ಸ್ಗಳನ್ನು ಮುಗಿಸಿರ್ತಾರೆ ಅವರನ್ನು ನಾವು ಬಾಹ್ಯವಾಗಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ಸರ್ಕಾರ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ವೈದ್ಯರು ಮತ್ತು ಸಿಬ್ಬಂದಿ ಏನು ಇರಬೇಕು ಅನ್ನೋದು ಉದ್ದೇಶ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಡಿಮಾಂಡ್, ಈಗ ಜಯದೇವ ಅಂತ ಹಾಸ್ಪಿಟಲ್ಗಳಲ್ಲಿ ಆಪರೇಷನ್ ಮತ್ತೊಂದು ಮಾಡಬೇಕಾದ್ರೆ ಒಂದೂವರೆ ಎರಡು ತಿಂಗಳ ವೇಟಿಂಗ್ ಆದರೂ ಇದೆ. ಆದರೆ ಜನರ ವಿಶ್ವಾಸ ಅಲ್ಲಿ ಇರೋದರಿಂದ ಅಲ್ಲಿ ನಾವು ಹೆಚ್ಚೆಚ್ಚು ಯಾವ ರೀತಿಯಲ್ಲಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಮತ್ತು ಮಾನ್ಯ ಸಚಿವರು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಆದರೂ ಸಹಿತ ನಾವು ಯಾರಿಗೂ ತೊಂದರೆ ಆಗದಂತೆ ಅವರಿಗೆ ಚಿಕಿತ್ಸೆ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಏನಾದರೂ ದೂರುಗಳಿದ್ದರೇನೋ ಸಹಿತ ದೂರವಾಣಿ ಸಂಖ್ಯೆ ಇದೆ, ಅದಕ್ಕೆ ಅವರು ತಮ್ಮದೇನಾದರೂ ನಿಜವಾದ ಸಮಸ್ಯೆ ಇದ್ದರೆ ಆ ದೂರವಾಣಿ ಸಂಖ್ಯೆಗೂ ಅವರು ಕಾಲ್ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳ್ಬೋದು
1: ಸರ್. ಹಾಗೆಯೇ ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ ಸಂಬಂಧಪಟ್ಟಂತೆ ಕರ್ನಾಟಕದ ಒಂದು ಅಂಕಿಅಂಶಗಳ ಪ್ರಕಾರ ಈ ಒಂದು ಇನ್ಸೂರೆನ್ಸ್ ಯೋಜನೆಯನ್ನು ಬಳಸ್ಕೊಳ್ತಕ್ಕಂಥವ್ರಲ್ಲಿ ಗ್ರಾಮೀಣ ಪ್ರದೇಶದ ಜನರೇ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಹಾಗೆ ಈ ನಗರ ಪ್ರದೇಶಗಳಲ್ಲಿ ಈ ಒಂದು ಸಂಖ್ಯೆ ಕಡಿಮೆ ಇದೆ ತುಂಬ ಅಂತಕ್ಕಂಥದ್ದು, ಇದನ್ನ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಬಳಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಜನರನ್ನ ಒಂದು ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಏನು ಒಂದು ಕಾರ್ಯಕ್ರಮಗಳು ಅಥವಾ ಇದನ್ನು ಹೇಗೆ ತಲುಪಿಸ್ಬೋದು ಸರ್?
0: ಈಗಾಗಲೇ ಈ ಯೋಜನೆ ನಿಮಗೆಲ್ಲ ಗೊತ್ತಿದೆ, ನಗರ ಪ್ರದೇಶದಲ್ಲಿ ಅಂದರೆ ಸರ್ಕಾರಿ ನೌಕರರು, ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥವ್ರನ್ನೇ ಹೆಚ್ಚು ಜನರು, ಅಂದರೆ ಆರ್ಥಿಕವಾಗಿ ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದಾಗ ತುಲನೆ ಮಾಡಿದಾಗ ಇವರು ಮುಂದುವರೆದವರೇ ಇರ್ತಾರೆ. ಹೀಗಾಗಿ ಈ ಸೌಲಭ್ಯವನ್ನು ಅವರು ಅಷ್ಟು ಪ್ರಮಾಣದಲ್ಲಿ ಗ್ರಾಮೀಣಕ್ಕೆ ಇದನ್ನು ನೀವು ತುಲನೆ ಮಾಡಿದರೆ ಅವರು ಹೌದು ನಿಜವಾಗಲೂ ಅವರು ಅಷ್ಟು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಬಟ್ ನಾವು ಈಗ

0: ಈ ನಗರ ಪ್ರದೇಶದಲ್ಲಿ ಇರುವಂತಹ ಪಡಿತರ ಅಂಗಡಿಗಳು, ನಗರ ಆರೋಗ್ಯ ಕೇಂದ್ರಗಳು, ಮತ್ತೆ ಕಾರ್ಮಿಕ ಇಲಾಖೆ ಸಿಸ್ಟಮ್ ಇದೆ, ನಗರದಲ್ಲಿ ಅವ್ರದ್ದೇ ಆದಂತಹ ಸಿಸ್ಟಮ್ ಇದೆ. ಆಮೇಲೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಆಮೇಲೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಗಳಲ್ಲಿ ಅವ್ರದ್ದೇ ಆದಂತಹ ಆರೋಗ್ಯದ್ದು ಸಿಬ್ಬಂದಿಗಳನ್ನ ಸಪರೇಟ್ ಆಗಿ ಇಟ್ಟಿದ್ದಾರೆ. ಅವ್ರ ಮೂಲಕನೂ ಸಹಿತ ಈ ಇಂಥ ಸೌಲಭ್ಯ ಅವೈಲೇಬಲ್ ಇದೆ, ನೀವು ಅದನ್ನ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಇದಲ್ಲದೆ ಚುನಾಯಿತ ನಗರ ಪ್ರದೇಶದಲ್ಲಿ ಇರುವಂತಹ ಚುನಾಯಿತ ಪ್ರತಿನಿಧಿಗಳಿಗೂ ಈ ಕುರಿತಂತೆ ಮಾಹಿತಿಯನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಆದರೂ ಸಹಿತ ಇನ್ನೂ ಹೆಚ್ಚಿನ ಪ್ರಮಾಣದ ನಾಗರಿಕರಿಂದ ಉಪಯೋಗ ಮಾಡಿಕೊಳ್ಳುವುದು ಅವಶ್ಯಕತೆ ಇದೆ. ನಮ್ಮಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅವರನ್ನು ತಲುಪುವಂಥ ವ್ಯವಸ್ಥೆ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಕೆಲಸ ಮಾಡುತ್ತದೆ. ಮುಂದೂ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ.
1: ಸರ್, ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನು ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ನ ಒಂದು ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಬಗ್ಗೆ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿಕೊಟ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಗ್ರಾಮೀಣ ಮತ್ತು ಬುಡಕಟ್ಟು ಸಮುದಾಯದ ಜನರಿಗೆ ಈ ಒಂದು ಯೋಜನೆಯ ಕುರಿತು ತಮ್ಮ ಕೊನೆಯ ಸಂದೇಶ ಮತ್ತು ಸಲಹೆ ಏನು ಸರ್?
0: ಇದು ಪ್ರತಿಯೊಬ್ಬ ನಾಗರಿಕನು ತನ್ನ ಹಕ್ಕನ್ನು ಅರಿತಿರಬೇಕು. ಅಂದರೆ ಇದು BPL ಕಾರ್ಡ್ ಹೊಂದಿದಂತಹ ಪ್ರತಿಯೊಬ್ಬ ಕರ್ನಾಟಕದ ನಾಗರಿಕನಿಗೆ 5 ಲಕ್ಷದವರೆಗೆ ಒಂದು ಕುಟುಂಬಕ್ಕೆ ಉಚಿತವಾದ ಆರೋಗ್ಯ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಅದರಲ್ಲೂ ಮಾರಣಾಂತಿಕ ಕಾಯಿಲೆಗಳಿಗೂ ಸಹಿತ ಉಚಿತವಾಗಿ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಈಗಾಗಲೇ ಹೆಚ್ಚಾಗಿರುವಂಥ ಕ್ಯಾನ್ಸರ್, ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಉಚಿತ ಚಿಕಿತ್ಸೆ ನೀಡ್ತಾ ಇರೋದ್ರಿಂದ ತಮ್ಮ ಹಕ್ಕನ್ನು ಅರಿತು ತಾವೆಲ್ಲ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು. ಆಮೇಲೆ ಹೆಚ್ಚಿನ ಜನಕ್ಕೆ ಬರೀ ಸರ್ಕಾರದಿಂದ ಪ್ರಚಾರ ಮಾಡ್ತೀವಿ ಅಂತ ಆದರೆ ಆಗೋದಿಲ್ಲ. ಇದು ಬಾಯಿ ಮಾತಿನಿಂದ ಹೆಚ್ಚು ಪ್ರಚಾರ ಆಗ್ತದೆ ಅಂತ ನಾವು ನಂಬಿದ್ದೀವಿ. ಹೀಗಾಗಿ ಹೆಚ್ಚೆಚ್ಚು ಜನರು ಯಾರ್ಯಾರು ಇದನ್ನು ಕರೆಕ್ಟಾಗಿ ಉಪಯೋಗ ಮಾಡಿಕೊಂಡಿರ್ತಾರೋ ಅವರು ತಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಈ ಕುರಿತು ಹೇಳುವಂಥದ್ದಾಗಬೇಕು. ಆಮೇಲೆ ಅವರು ಕೈ ಜೋಡಿಸಿದರೆ, ಈಗ ಸುಮಾರು ಪ್ರತಿ ವರ್ಷ ನಾವು ಕೇಂದ್ರ ಸರ್ಕಾರದಿಂದ 435 ಕೋಟಿ ಬಂದರೆ ಉಳಿದ ಏನು 1200 ಕೋಟಿಗಿಂತ ಹೆಚ್ಚು 1300 ಕೋಟಿವರೆಗೆ ರಾಜ್ಯ ಸರ್ಕಾರ ವೆಚ್ಚ ಮಾಡ್ತದೆ ಈ ಯೋಜನೆಗೆ. ಅಂದರೆ ಒಟ್ಟು 1800 ಕೋಟಿಯಷ್ಟು ವೆಚ್ಚ ಮಾಡ್ತಾ ಇದೆ. ಆದರೂ ಸಹಿತ ಇನ್ನೂ ತಲುಪಬೇಕಾದಂಥ ಜನರು ನಾವು ಭಾಳಷ್ಟಿದೆ. ಅವು ಯೋಜನೆಯ ಬಗ್ಗೆ ಮಾಹಿತಿ ಇಲ್ಲದೆ ಅವರು ಕೆಲವರು ಹಳ್ಳಿಗಾಡಿನಲ್ಲಿ ಹಾಗೆ ತಾವು ಸಾಲ ಸೋಲ ಮಾಡಿಕೊಂಡು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಖರ್ಚು ಮಾಡಿಕೊಳ್ಳುವಂಥದ್ದನ್ನು ನೀವು ಕೇಳಿದಿರಿ. ಈಗ ನಾವು ಹೇಳುವಂಥ BPL ಕಾರ್ಡ್ ಹೊಂದಿದಂಥವರು ತಮ್ಮ ಜೇಬಿನಿಂದ ಯಾವುದೇ ಒಂದು ಬಿಡಿಗಾಸನ್ನು ಖರ್ಚು ಮಾಡದೆ ಉಚಿತವಾಗಿ ಚಿಕಿತ್ಸೆಯನ್ನು ಪಡಿಬೇಕಂತ ಈ ಮೂಲಕ ಎಲ್ಲ ಕೇಳುಗರಿಗೂ ನಾನು ಕೇಳ್ಕೊಳ್ತೀನಿ.
1: ತುಂಬ ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ನ ಒಂದು ಕಾರ್ಯಕ್ರಮಗಳು ಮತ್ತು ಈ ಒಂದು ಯೋಜನೆಯ ಕುರಿತು ಸಮುದಾಯದ ಜನರು ಹೇಗೆ ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರ ಸರ್. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು
1: ಕೇಳುಗರೆ. ABARK ಯೋಜನೆಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 14555 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ABARK ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಮತ್ತೊಮ್ಮೆ ಸಹಾಯವಾಣಿ ಸಂಖ್ಯೆ 14555 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಕೇಳುವರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಸುವರ್ಣ ಆರೋಗ್ಯ ಟ್ರಸ್ಟ್ ಹಾಗೂ ABARK ಕಾರ್ಯಕ್ರಮದ ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕರ್ನಾಟಕ ರಾಜ್ಯದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ YS ಪಾಟೀಲ್ ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನತ್. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮತ್ತು ABARK ಕಾರ್ಯಕ್ರಮದ ಯೋಜನೆಯ ಕುರಿತು ಕರ್ನಾಟಕ ಸುವರ್ಣ ಸುರಕ್ಷಾ ಟ್ರಸ್ಟ್ನ ಕಾರ್ಯನಿರ್ವಹಣೆ

ವಾಹಕ ನಿರ್ದೇಶಕರಾದ ಶ್ರೀ ವೈಎಸ್ ಪಾಟೀಲ್ ರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷತೆ ಹಾಗೂ ಪ್ರಸ್ತುತ ಯುವಕರಲ್ಲಿ ಕೌಶಲ್ಯಾಭಿವೃದ್ಧಿಯ ಪ್ರಾಮುಖ್ಯತೆ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ ಕೆ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳಗರೆ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಜುಲೈ 15 ಅಂದರೆ ವಿಶ್ವ ಯುವ ಕೌಶಲ್ಯ ದಿನ. ಪ್ರತಿ ವರ್ಷ ಜುಲೈ 15ರಂದು ವಿಶ್ವ ಕೌಶಲ್ಯ ದಿನವನ್ನು ಅಥವಾ ವರ್ಲ್ಡ್ ಯೂತ್ ಸ್ಕಿಲ್ ಡೇಯನ್ನು ವಿಶ್ವದಾದ್ಯಂತ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಯುವ ಜನರಿಗೆ ಉದ್ಯೋಗ, ಉತ್ತಮ ಕೆಲಸ ಮತ್ತು ಸ್ವಾವಲಂಬನೆ ಸಾಧಿಸಲು ಅಗತ್ಯವಿರುವ ಕೌಶಲ್ಯಗಳನ್ನು ಒದಗಿಸುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು ಈ ದಿನವನ್ನು ಘೋಷಿಸಿದೆ. ಹೌದು ಕೇಳಿದ್ರೆ, ಈ ದಿನದ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ಯುವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯುವಕರು ಹೊಂದಿರಬೇಕಾದಂತಹ ಕನಿಷ್ಠ ಕೌಶಲ್ಯಗಳು, ಅದನ್ನು ಕಲಿಯುವಂತಹ ಮೂಲಗಳು, ಈ ಎಲ್ಲ ವಿಷಯದ ಕುರಿತು ಮಾತನಾಡಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರಾದಂಥ ಶ್ರೀಯುತ HK ವಿವೇಕಾನಂದರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಯುವ ಕೌಶಲ್ಯ ದಿನದ ಕುರಿತು ಹಾಗೆಯೇ ಕೌಶಲ್ಯದ ಪ್ರಾಮುಖ್ಯತೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ. ನಮಸ್ಕಾರ
0: ಸರ್. ಮೊದಲಿಗೆ ತಮಗೂ ಕೂಡ ವಿಶ್ವ ಯುವ ಕೌಶಲ್ಯ ದಿನದ ಶುಭಾಶಯಗಳು ಸರ್.
1: ಧನ್ಯವಾದ. ಧನ್ಯವಾದ
0: ಸರ್. ಪ್ರಸ್ತುತ ಜಗತ್ತಿನಲ್ಲಿ ನಾವು ನೋಡ್ತು ಅಂದರೆ, ಎಷ್ಟೇ ಉನ್ನತ ಒಂದು ಶಿಕ್ಷಣವನ್ನು ಪಡೆದಿದ್ರು, ಎಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ರು, ಕೌಶಲ್ಯ ಅನ್ನೋಂಥದ್ದು ಒಂದು ಸ್ವಂತ ಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಲ್ಲಾಗಿರ್ಬೋದು, ಒಂದು ಸ್ವಾವಲಂಬನೆಯನ್ನು ಸಾಧಿಸುವ ನಿಟ್ಟಲ್ಲಾಗಿರ್ಬೋದು, ಕೌಶಲ್ಯ ಅನ್ನೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಕೌಶಲ್ಯ ಎಂದರೇನು ಸರ್? ಈ ಯುವ ಪೀಳಿಗೆಯಲ್ಲಿ ಕೌಶಲ್ಯದ ಅವಶ್ಯಕತೆ ಎಷ್ಟಿದೆ ಸರ್?
1: ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೌಶಲ್ಯ ಅನ್ನುವ ಪದ ನಾವು ಏನು ಅಂತೀವಿ ಅಂದರೆ, ಒಂದು ಒಂದು ಕೌಶಲ್ಯ ಯಾವುದೇ ಅಂದರೆ ಇಂಗ್ಲೀಷಲ್ಲಿ ಸ್ಕಿಲ್ ಅಂತ ನಾವು ಏನು ಕರಿತೀವಿ, ಅದು ಕನ್ನಡದಲ್ಲಿ ಕೌಶಲ್ಯ ಅನ್ನುವಂತಹ ಒಂದು ಶಬ್ದ ಇದೆ. ಇದು ತುಂಬ ವಿಶಾಲ ಅರ್ಥವನ್ನು ಹೊಂದಿದೆ ಮತ್ತು ನಾವು ಈಗ ಈ ಕಾರ್ಯಕ್ರಮ ಮಾಡ್ತಾ ಇರೋದು ವಿಶ್ವ ಯುವ ಕೌಶಲ್ಯ ದಿನ ಆಗಿರೋದ್ರಿಂದ ಇದು ವಿಶ್ವವ್ಯಾಪಿ ಆಗಿರೋದ್ರಿಂದ ಈ ಕೌಶಲ್ಯದ ಪರಿಣಾಮಗಳು, ಫಲಿತಾಂಶಗಳು ವಿಭಿನ್ನವಾಗಿರ್ತವೆ. ಅಂದರೆ ಇದಕ್ಕೆ ಪ್ರಾದೇಶಿಕತೆ ಇರ್ಬೋದು, ದೈಹಿಕ ರಚನೆ ಇರ್ಬೋದು, ಭೌಗೋಳಿಕ ಸನ್ನಿವೇಶಗಳಿರ್ಬೋದು, ಇವೆಲ್ಲವಕ್ಕೂ ಕೂಡ ಒಂದಷ್ಟು ಡಿಫ್ರೆಂಟ್ ಆಗಿರುತ್ತವೆ. ಕೆಲವು ಮಾನವ ಸಹಜ ಕೌಶಲ್ಯಗಳೇನಿದ್ದಾವೆ ಅದು ಎಲ್ಲವೂ ಸಾಮಾನ್ಯವಾಗಿದ್ರೂ ಕೆಲವು ಕೌಶಲ್ಯಗಳು ಅಸಾಮಾನ್ಯವಾಗಿ ಮತ್ತು ಪ್ರಾದೇಶಿಕ ಭಿನ್ನತೆಯನ್ನು ಹೊಂದಿರ್ತವೆ. ಸಾಮಾನ್ಯವಾಗಿ ಈ ಕೌಶಲ್ಯ ಅಂತ ಈಗ ಈ ದಿನ ಏನಕ್ಕೆ ಆಚರಣೆ ಮಾಡ್ತಾರೆ ಅಂದರೆ, ಇದು ಯುವಕರನ್ನೇ ಉದ್ಯೋಗದ ದೃಷ್ಟಿಯಿಂದ ಈ ಕೌಶಲ್ಯ ಅನ್ನುವಂತಹ ಒಂದು, ಯಾಕೆಂದರೆ ಕೌಶಲ್ಯ ಬೇರೆ ಬೇರೆ ಸಬ್ಜೆಕ್ಟ್ಗಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಇರುತ್ತೆ. ಆದರೆ ಈ ವಿಶ್ವ ಕೌಶಲ್ಯ ದಿನ ಮುಖ್ಯವಾಗಿ ಯುವಕರನ್ನು ಉದ್ಯೋಗಶೀಲರನ್ನಾಗಿ ಮಾಡುವ, ಆ ಉದ್ಯೋಗದಲ್ಲಿ ಕೌಶಲ್ಯವನ್ನು ವೃದ್ಧಿಸಿ ಗುಣಮಟ್ಟವನ್ನು ಹೆಚ್ಚಿಸಲು ಮಾಡುವ ಉಪಯೋಗಿಸುವ ಪದವೇ ಈ ಕೌಶಲ್ಯ. ಅಂದರೆ ನಿಮ್ಮೊಳಗಡೆ ಇರುವ ಒಂದು ಸಾಮರ್ಥ್ಯ, ಕೆಲಸದ ಅಂದರೆ ನೀವು ಮಾಡುವ ಉದ್ಯೋಗದ ಬಗೆಗಿನ ಆಳವಾದ ಜ್ಞಾನ, ಮತ್ತು ಆ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುತ್ತಿರುವ ತಂತ್ರಜ್ಞಾನ, ಮತ್ತು ನಿಮಗೆ ಅದರಲ್ಲಿ ಒಂದು ಭೂತ, ವರ್ತಮಾನ, ಭವಿಷ್ಯಗಳು ಅಂದರೆ ದೃಷ್ಟಿಕೋನ, ಮುಂದಿನ ಭವಿಷ್ಯದಲ್ಲಿ ಈ ನಮ್ಮ ಈಗಿನ ಕೌಶಲ್ಯ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳೋದು ಏನು, ಆಮೇಲೆ ಅದು ಕೌಶಲ್ಯ ಒಂದು ರೀತಿಯ ನಿಮ್ಮ ಒಳಗಿನ ಅರಿವು, ನಿಮ್ಮ ದೃಷ್ಟಿಕೋನ, ಈ ಎಲ್ಲವೂ ಕೂಡ ಸೇರಿ ಕೌಶಲ್ಯ ಅಂತಾಗುತ್ತೆ. ಯಾಕೆಂದರೆ ಇದು ಉದ್ಯೋಗ ಆಧಾರಿತ. ನಿಮಗೆ ಗೊತ್ತಿದೆ, ಜಗತ್ತು ಬಹಳಷ್ಟು ಸ್ಪರ್ಧೆ ಮತ್ತು ವೇಗವನ್ನು ಪಡೆದಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಬದಲಾಗ್ತಾ ಇರುತ್ತೆ. ಬಹಳ ಹಿಂದೆ ಎಲ್ಲ ನಿಮಗೆ ನೋಡ್ಬೋದು ನಿಧಾನವಾಗಿತ್ತು ಜಗತ್ತು, ಬದಲಾವಣೆಗಳು ಬಹಳ ನಿಧಾನವಾಗಿ ಆಗ್ತಾ ಇದ್ವು. ಆದರೆ ಈಗ ಆಗಲ್ಲ. ಅದರಲ್ಲೂ ಈ ವಿಶ್ವ ಮುಕ್ತ ಮಾರುಕಟ್ಟೆ ಆದ ನಂತರ, ಈ ಜಾಗತೀಕರಣ ಅಂತ ಏನು ಹೇಳ್ತೀವಿ, ಗ್ಲೋಬಲೈಸೇಷನ್ ಆದಮೇಲೆ ಇಡೀ ಜಗತ್ತೇ ಒಂದು ಮಾರುಕಟ್ಟೆಯಾಗಿದೆ. ಈ ಮಾರುಕಟ್ಟೆಯಲ್ಲಿ ನೀವು ಯಾವುದೋ ಹಳೆಯ ನಿಮ್ಮ ಜ್ಞಾನವನ್ನ ಇಟ್ಕೊಂಡು ಮಾಡ್ಲಿಕ್ಕಾಗಲ್ಲ. ನಿಮಗೆ

0: ಇರುವ ಅಕ್ಷರ ಜ್ಞಾನದ ಜೊತೆಗೆ ಕೌಶಲ್ಯ, ಆ ವಿಷಯ ನೀವು ಯಾವ ಒಂದು ಕ್ಷೇತ್ರಕ್ಕೆ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಹೋಗ್ತೀರಿ ಅದರಲ್ಲಿ ಇರುವ ಕೌಶಲ್ಯ ಬಹಳ ಮುಖ್ಯವಾಗುತ್ತೆ. ಯುವ ಪೀಳಿಗೆಯಲ್ಲಿ ಇದರ ಅವಶ್ಯಕತೆ ಎಷ್ಟು ಅಂದ್ರೆ, ಇದು ಕೇವಲ ಅವಶ್ಯಕತೆ ಅಂತ ನಾನು ಹೇಳಲ್ಲ, ಅನಿವಾರ್ಯತೆಯೂ ಕೂಡ. ಕೌಶಲ್ಯ ಖಂಡಿತ ಅವಶ್ಯಕತೆಯ ಜೊತೆಗೆ ಬಂಡವಾಳ ಶಾಹಿಗಳು ಅಥವಾ ಕಾರ್ಮಿಕ ಇವರಿಗೆ ಬಂಡವಾಳ ಹಾಕೋರಿಗೆ ಅದು ಅವಶ್ಯಕತೆ ಇರ್ಬೋದು, ಆದ್ರೆ ಯುವಕರಿಗೆ ಈ ಕೌಶಲ್ಯ ಅನಿವಾರ್ಯತೆ ಯುವ ಪೀಳಿಗೆ. ಆ ಕಾರಣಕ್ಕಾಗಿಯೇ ಈ ವಿಶ್ವ ಯುವ ಕೌಶಲ್ಯ ದಿನವನ್ನ ಆಚರಿಸಲಾಗ್ತಿದೆ.
1: ಸರ್, ಹಾಗಿದ್ರೆ ಈ ವಿಶ್ವ ಯುವ ಕೌಶಲ್ಯ ದಿನ ಯಾವಾಗ್ಲಿಂದ ಆಚರಣೆಗೆ ಬಂತು ಸರ್? ಇದರ ಹಿನ್ನೆಲೆ ಮತ್ತು ಇದರ ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
0: ಈಗ ಈ ವಿಶ್ವ ಕೌಶಲ್ಯ ದಿನ ಬಹಳ ಹಿಂದೆ ಏನೂ ಇರಲಿಲ್ಲ. 2014 ಜುಲೈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೀತಾ ಇರುತ್ತೆ, ಆಗ ಇದನ್ನ ಅಂಗೀಕರಿಸ್ತದೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಒಂದು ವಿಶ್ವ ಕೌಶಲ್ಯ ದಿನವನ್ನ ಆಚರಿಸುತ್ತೆ. ಯಾಕೆಂದ್ರೆ ಇದು ಎಲ್ಲರಿಗೂ ಗೊತ್ತಿದೆ. ಈಗ ಉದಾಹರಣೆಗೆ ಒಂದು ಮೋಟಾರ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಈಗ ಅಭಿವೃದ್ಧಿಯಾಗ್ತಾ ಇರುವ AI ಟೆಕ್ನಾಲಜಿ ಕೃತಕ ಬುದ್ಧಿಮತ್ತೆ ಇರ್ಬೋದು, ಈಗ ಅಭಿವೃದ್ಧಿಯಾಗ್ತಾ ಇರುವ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಏನಾಗ್ತಾ ಇದೆ, ಈ ಕೌಶಲ್ಯದ ಕೊರತೆ ಬಹಳ ದೊಡ್ಡ ದೊಡ್ಡ. ಯಾಕೆಂದ್ರೆ ಖಾಸಗೀಕರಣ ಆಗಿದೆ. ನೀವು ಸರ್ಕಾರ ಇಲ್ಲಿ ಕೌಶಲ್ಯ ಅಂದಾಗ ನಿಮ್ಮ ಆ ಕ್ಷಣದ ಮಾರ್ಕ್ಸು ಮತ್ತು ನಿಮ್ಮ ಆ ಕ್ಷಣದ ಸಾಮರ್ಥ್ಯವನ್ನ ನೋಡಿ ಸರ್ಕಾರಗಳು ಉದ್ಯೋಗ ಕೊಡುತ್ತೆ. ಆದ್ರೆ ಇಲ್ಲ, ಹಾಗಲ್ಲ. ಇಲ್ಲಿ ನೀವು ಡಾಕ್ಟ್ರು, ಪೊಲೀಸು ಅಥವಾ ಇನ್ನೊಬ್ಬ ಸಾಫ್ಟ್ವೇರು, ಯಾವ್ದು ಆಡಿಟರು, ಯಾವುದೇ ಆಗಿರ್ಲಿ, ಅದು ಈವನ್ ಒಬ್ಬ ಪತ್ರಕರ್ತರು, ಮೀಡಿಯಾ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಯಾರೇ ಇರ್ಬೋದು, ಇಲ್ಲಿ ಪ್ರೈವೇಟ್ ಅಲ್ಲಿ ಏನಾಗುತ್ತೆ, ಇದು ಹಣ ಕೇಂದ್ರೀಕೃತ ಸಮಾಜ. ಹಣ ಕೇಂದ್ರೀಕೃತ ಸಮಾಜದಲ್ಲಿ ಬಂಡವಾಳ ಹಾಕೋರು ಆ ಹಣವನ್ನ ನಾನು ಹೇಗೆ ವಾಪಸ್ ತೆಗಿಬೇಕು, ಹಣ ವಾಪಸ್ ತೆಗೆಯೋದಕ್ಕೆ ನಿಮಗೆ ಯಂತ್ರಗಳು ಎಷ್ಟು ಮುಖ್ಯ, ನಾವು ಕೆಲವು ಯಂತ್ರಗಳು ಉಪಯೋಗಿಸುವ ವಿಷಯದಲ್ಲಿ, ಹಾಗೆ ಈ ಯುವಕರ ಕೌಶಲ್ಯವೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ ವಿಶ್ವಸಂಸ್ಥೆ ಇದನ್ನ ಗ್ರಹಿಸಿ, ಓ ಈಗ ನಾವು ಇದನ್ನ ಮುನ್ನೆಲೆಗೆ ತರೋದಕ್ಕೆ ಸರಿಯಾದ ಸಮಯ ಅಂತೇಳಿ 2014 ಜುಲೈ ಪ್ರಾರಂಭ ಆಯ್ತು, ಜುಲೈ 15ರಂದು. ಹಾಗೆ ಇದನ್ನ ಭಾರತದಲ್ಲಿ ಪ್ರಧಾನಮಂತ್ರಿಗಳು 2015ರಲ್ಲಿ ಇದನ್ನ ನಮ್ಮಲ್ಲಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಮಾಡ್ತಾರೆ. ಅವಾಗ ಅವರು ಹೇಳ್ತಾರೆ, ಕೌಶಲ್ಯ ಭಾರತ ಕುಶಲ ಭಾರತ, ಅಂದ್ರೆ ಸ್ಕಿಲ್ ಇಂಡಿಯಾ ಸಕ್ಸಸ್ಫುಲ್ ಇಂಡಿಯಾ ಅಂತ. ಇಂಡಿಯಾದಲ್ಲಿ ಆಗ ಪ್ರಧಾನಮಂತ್ರಿಗಳು ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು ಅಥವಾ ಯುವ ಉದ್ಯಮಿಗಳನ್ನ ಪ್ರೋತ್ಸಾಹಿಸಿ ತರ ಅನೇಕ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಕೌಶಲ್ಯ ಭಾರತ ಕುಶಲ ಭಾರತ ಅಂತೇಳಿ ಭಾರತದಲ್ಲಿ 2015ರಲ್ಲಿ ಇದನ್ನ 2014ರಲ್ಲೇ ವಿಶ್ವ ಕೌಶಲ್ಯ ದಿನ ಇತ್ತು. ಭಾರತದಲ್ಲಿ ಇದಕ್ಕೆ ಹೆಚ್ಚು ಮಾನ್ಯತೆಗೊಂಡು ಜನಪ್ರಿಯವಾಗಿದ್ದು 2015ರಲ್ಲಿ.
1: ಈ ಜುಲೈ 15ರಿಂದ ಈ ವಿಶ್ವ ಯುವ ಕೌಶಲ್ಯ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಏನಾದ್ರೂ ಪ್ರೇರಣೆ ಇದೆಯಾ?
0: ಅದೇ ಆ ತರದ ನೀವು ಬೇರೆ ದಿನಗಳಿಗೆ ಇರಬಹುದಾದಂತ ಒಂದು ಮಹತ್ವದ ಅಂಶ ಏನು ಇಲ್ಲಿ ಕಂಡು ಬಂದಿಲ್ಲ. ನನಗಿರುವ ಮಾಹಿತಿ ಪ್ರಕಾರ ಜುಲೈ 15ರಲ್ಲಿ ಏನಾದ್ರೂ ಒಂದು ಘಟನೆ ನಡೆದು ಆ ಘಟನೆಯಿಂದ ಪ್ರೇರೇಪಿತವಾಗಿ ಈಗ ಆಯ್ತಾ ಅಂದ್ರೆ ಆ ತರದ ಯಾವುದು ಇಲ್ಲ. ಆದ್ರೆ ಆಗ ಸಾಮಾನ್ಯ ಸಭೆ ನಡೀತಾ ಇರ್ತದೆ, ವಿಶ್ವ ಸಾಮಾನ್ಯ ಸಭೆ, ಅದ ಅಜೆಂಡಾದಲ್ಲಿ ಎಲ್ಲ ಇಟ್ಟಿರ್ತಾರೆ. ಆಗ ಅವ್ರಿಗೆ ಇದನ್ನ ಕೌಶಲ್ಯ ಇದೆಯಲ್ಲ, ಕೌಶಲ್ಯ ಆಗ್ಲೇ ಹೇಳದ್ನಲ್ಲ, ಹಾಗೆ ಇಡೀ ಜಗತ್ತು ಮಾರ್ಕೆಟ್ ಆಗಿ ವ್ಯಾಪಾರೀಕರಣಗೊಳ್ತಾ ಇರ್ಬೇಕಾದ್ರೆ ಈ ನಿರುದ್ಯೋಗಗಳು ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಇದೆ, ಮತ್ತೆ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರೊಡಕ್ಟಿವಿಟಿ ಇಲ್ಲ ಅನ್ನೋದನ್ನ ಗಮನಿಸಿ ಆ ಸಾಮಾನ್ಯ ಸಭೆಯಲ್ಲಿ ಈ ವಿಶ್ವ ಯುವ ಕೌಶಲ್ಯ ದಿನವನ್ನ ಒಂದು ದಿನ ಅಂತ ಘೋಷಣೆ ಮಾಡಿದ್ರೆ, ಸಿ ಯಾವುದೇ ದಿನವನ್ನ ಘೋಷಣೆ ಮಾಡಿದ್ರೆ ಅದು ಒಂದು ದಿನ ಅನ್ನೋದು ಸಾಂಕೇತಿಕವಾಗಿರುತ್ತೆ, ಆದ್ರೆ ಅದನ್ನ ಹೈಲೈಟ್ ಮಾಡಿ ಇಟ್ಕೊಂಡು ಯುವಕರಲ್ಲಿ ಈ ಒಂದು ಯುವ ಕೌಶಲ್ಯವನ್ನ ಮಾಡ್ಲಿಕ್ಕೋಸ್ಕರ ಅವತ್ತಿನ ದಿನನ ಒಂದು ಸಾಂಕೇತಿಕವಾಗಿ ಜುಲೈ 15ರನ್ನ ಮಾಡ್ತಾರೆ. ಯಾಕೆಂದ್ರೆ ಸಿ ವಿಶ್ವಸಂಸ್ಥೆ ಇದೆಯಲ್ಲ, ಇದು ಇವತ್ತು ಅದರ ಕಾರ್ಯನಿರ್ವಹಣೆ ಬೇರೆ ಬೇರೆ ವಿಷಯಗಳಲ್ಲಿ ಒಂದಷ್ಟು ವೈಫಲ್ಯವನ್ನ ಕಂಡಿರ್ಬೋದು, ಆದ್ರೆ ಈ ತರದ ಜಗತ್ತಿನ ಹಾಗು ಹೋಗುಗಳ ಬಗ್ಗೆ ಅದು ಕೂಡ ಒಂದು ದೊಡ್ಡ ಸಂಸ್ಥೆಯಾಗಿ ವಿಶ್ವದ ಪ್ರಾತಿನಿಧಿಕ ಸಂಸ್ಥೆಯಾಗಿ ತನ್ನ ಜವಾಬ್ದಾರಿಯನ್ನು ಅದು ನಿರ್ವಹಿಸಬೇಕಾಗುತ್ತೆ. ಈ ತರದ ವಿಷಯಗಳಲ್ಲಿ ಅದು ಹೆಚ್ಚು ಫೋಕಸ್ಡ್ ಆಗಿರುತ್ತೆ. ಈಗ ಉದಾಹರಣೆಗೆ ಕೊರೋನಾ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಕೈಲಾದಷ್ಟು ಅದ್ರ ಬಗ್ಗೆ ಮಾಹಿತಿಗಳನ್ನು ಕಳೆಯೋದು. ಯಾಕೆಂದ್ರೆ ಜಗತ್ತಿನ ಎಲ್ಲಾ ದೇಶಗಳು ನಿಮ್ಗೆ ಗೊತ್ತಿದೆ ಅದೇ ಆದ ರಿಸ್ಟ್ರಿಕ್ಷನ್ ಇರುತ್ತೆ, ಭಾರತದಲ್ಲಿ ಆಕ್ಟಿವ್ ಆಗಿರುತ್ತೆ, ಅಮೆರಿಕಾದಲ್ಲಿ, ಆಫ್ರಿಕಾದಿರುತ್ತೆ. ಆದ್ರೆ ಆ ಎಲ್ಲ ಅಂಶಗಳನ್ನ ಕ್ರೋಢೀಕರಿಸೋದಕ್ಕೆ ಇರುವಂತ ಏಕೈಕ ಸಂಸ್ಥೆ ಅಂದ್ರೆ ಅದು ವಿಶ್ವಸಂಸ್ಥೆ. ಆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅನೇಕ ವಿಶ್ವದ ಅನೇಕ ಪ್ರತಿಭಾನ್ವಿತರು ಭಾಗವಹಿಸ್ತಾರೆ. ಅನೇಕ ಪ್ರತಿಭಾನ್ವಿತರು ಅದರ ಸದಸ್ಯರಲ್ಲದೆ ಅನೇಕ ಈ ನೊಬೆಲ್ ಪ್ರಶಸ್ತಿ ಇರ್ಬೋದು, ತಂತ್ರಜ್ಞಾನದಲ್ಲಿ ಬಹಳ ಪ್ರಮುಖರು ಇರಬಹುದು, ಅವರು ಎಲ್ಲರೂ ಕೂಡ ಇದನ್ನ ಮೊದಲೇ ಪ್ರೀ ಪ್ಲಾನ್ ಮಾಡಿ

0: ಪ್ಲಾನ್ ಮಾಡಿ ಅಂದ್ರೆ ಯೋಜನೆಯನ್ನ ರೂಪಿಸಿ ಈ ಕ್ಷಣಕ್ಕೆ ಅದರಲ್ಲೂ ಈ ಎಐ ಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್ ಇದೆಯಲ್ಲ, ಇಲ್ಲಿ ಕೌಶಲ್ಯದ ಸ್ಕಿಲ್ನ ಕೌಶಲ್ಯದ ಕೊರತೆ ನಮಗೆ ಕಾಣ್ತಾ ಇರುತ್ತೆ. ಸೊ ಅದು ಬೇರೆ ಬೇರೆ ಇಂಡಸ್ಟ್ರಿಗಳೆಲ್ಲ ಡಿಸ್ಕಸ್ ಮಾಡಿದಾಗ ಅಲ್ಲಿ ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆ, ಹಾಗಾದ್ರೆ ಇದು ರೈಟ್ ಟೈಮ್, ಈ ಜುಲೈ 15 ಏನಿದೆ ಈ ಟೈಮಲ್ಲೇ ನಾವು ಮಾಡಬೇಕು ಅಂತೇಳಿ ಅದನ್ನ ಘೋಷಣೆ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ.
1: ಸರ್, ಹಾಗೇನೆ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ದಿನವನ್ನು ಆಚರಿಸಲಾಗುತ್ತೆ ಸರ್. ಅದೇ ರೀತಿ ಈ ವರ್ಷ ಅಂದರೆ 2026 ಸಾಲಿನ ವಿಶ್ವ ಯುವ ಕೌಶಲ್ಯ ದಿನದ ಘೋಷವಾಕ್ಯ ಏನು ಸರ್?
0: ಇದೆ, ಅದು ಅನೌನ್ಸ್ ಆಗೋಗಿದೆ, ಅದು ಇವನ್ನೆಲ್ಲ ನೆಟ್ಟಲ್ಲೂ ಸಿಗುತ್ತೆ. ಏನು ಅಂದ್ರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಅಂತ, ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಯುವಕರ ಕೌಶಲ್ಯ ಅಭಿವೃದ್ಧಿ, ಯುವಕರ ಕೌಶಲ್ಯ ಸಾಮರ್ಥ್ಯ ಹೆಚ್ಚಿಸುವಿಕೆ. ನೋಡಿ, ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ಏನು ಅಂದ್ರೆ ಉದ್ಯೋಗ ಕೇಂದ್ರೀಕೃತ, ಆರ್ಥಿಕ ಕೇಂದ್ರೀಕೃತ. ಇಲ್ಲಿ ಇನ್ನೂ ಒಂದು ಪದ, ಈ ವರ್ಷದ ವಿಶೇಷತೆ ಏನು ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ. ಶಾಂತಿ ಅಂದ್ರೆ ಕೌಶಲ್ಯವನ್ನ ನಾವು ಈಗ ಕೇವಲ ಆರ್ಥಿಕ ಉತ್ಪಾದನೆ ಅಥವಾ ಬೇರೆ ಬೇರೆ ವಸ್ತುಗಳ ಉತ್ಪಾದನೆ ಇದಕ್ಕೆ ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಇವತ್ತು ಅದರ ಜೊತೆ ಜೊತೆಗೆ ಅಶಾಂತಿ, ಅಸಹಿಷ್ಣುತೆ, ಮತ್ತೆ ಯುದ್ಧ ಭೀತಿ, ಭಯೋತ್ಪಾದನೆ, ಇನ್ನು ಬೇರೆ ಬೇರೆಯ ಅನೇಕ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದ್ದಾವೆ. ಸೊ ಇದನ್ನ ಗ್ರಹಿಸಿದಂತಹ ಸಾಮಾನ್ಯ ಸಭೆಯ ಒಂದು ಏನ್ ಹೇಳುತ್ತೆ ಅಂದ್ರೆ ನೋಡಿ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ. ಇವತ್ತು ಯಾವುದನ್ನೇ ನೀವು ಏನೇ ಮಾಡಿದ್ರು ಶಾಂತಿಯನ್ನ ಹೊರತುಪಡಿಸಿದ ಅಂದ್ರೆ ಪೀಸ್ ಅನ್ನ ಹೊರತುಪಡಿಸಿದ ಯಾವುದೇ ಅಭಿವೃದ್ಧಿಗೆ, ಯಾವುದೇ ಆರ್ಥಿಕ ಅಭಿವೃದ್ಧಿ ಇರಲಿ, ತಂತ್ರಜ್ಞಾನದ ಅಭಿವೃದ್ಧಿ ಇರಲಿ, ಯಾವುದೇ ಅರ್ಥವೂ ಇರೋದಿಲ್ಲ. ಅಂದ್ರೆ ಯಾಕೆಂದ್ರೆ ಮನುಷ್ಯನ ಮೂಲಭೂತ ಗುಣ ಏನು ಅಂದ್ರೆ ಶಾಂತಿ, ಅಂದ್ರೆ ಶಾಂತಿ, ಸಹನೆ, ನೆಮ್ಮದಿ ಅನ್ನೋದು ಇದೆಯಲ್ಲ, ಇದಕ್ಕಾಗಿನೇ ನಾವು ಜಗತ್ತು ದುಡಿಯೋದು. ನೀವು ಸ್ಕಿಲ್ ಅನ್ನ ಡೆವಲಪ್ ಮಾಡೋದು ಕೂಡ, ಕೌಶಲ್ಯವನ್ನು ಅಭಿವೃದ್ಧಿ ಮಾಡೋದು ಕೂಡ ಹಣ ಸಂಪಾದನೆ ಮಾಡಕ್ಕೆ ಇರ್ಬೋದಾದ್ರೂ ಆ ಹಣದಿಂದ ನಿಮಗೆ ಶಾಂತಿ ಸಿಗೋ ಹಂಗಿರ್ಬೇಕು, ಜಗತ್ತಿಗೆ ಶಾಂತಿ ಸಿಗೋ ಹಂಗಿರ್ಬೇಕು. ಅದನ್ನ ಬಹುಶಃ ನೋಡಿ, ಇದು ಹಿಂದಿನ ವರ್ಷಗಳಲ್ಲಿ ಏನಿತ್ತು ಗೊತ್ತಿಲ್ಲ, ಆದ್ರೆ ಈ ವರ್ಷ ಮಾಡಿರೋದು ಮಾತ್ರ ತುಂಬಾ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇತ್ತು. ಇದನ್ನ ಹೆಚ್ಚು ಹೆಚ್ಚು ಈಗ ಜನಧ್ವನಿ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಲ್ಲಿ ಈ ವಿಷಯಕ್ಕೆ ಒತ್ತು ಕೊಡಬೇಕು ಅನ್ಸುತ್ತೆ. ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ, ಶಾಂತಿ ಇಲ್ಲದ ಅಭಿವೃದ್ಧಿ ತುಂಬಾ ವ್ಯರ್ಥ ಮತ್ತು ಅಪಾಯ ಮತ್ತು ಆಘಾತಕಾರಿ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ಈ ವರ್ಷ 2026 ಘೋಷವಾಕ್ಯವನ್ನ ಮಾಡಿರೋದೇ ವಿಶ್ವ ಯುವ ಕೌಶಲ್ಯ ದಿನ. ಏನು ಅಂದ್ರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್. ಸೊ ಈಗ ನೀವು ಯಾವ್ದಾವ್ದು ಕಂಪ್ಯೂಟರ್ ಅಲ್ಲಿ ಇರ್ಬೋದು, ಅದರಲ್ಲೂ ಎಐ ಬಂದ ಮೇಲೆ ಬಹಳಷ್ಟು ಗೊಂದಲಗಳು ಆಗುವ ಸಾಧ್ಯತೆ ಇದೆ ಅಂತೇಳಿ ಅದರ ಪೂರ್ವ ಯೋಚನೆಗಳು, ಯೋಜನೆಗಳು, ಪೂರ್ವ ಮಾತುಕತೆಗಳು, ಡಿಸ್ಕಷನ್ಗಳು ಎಲ್ಲದರಲ್ಲೂ ಕೇಳಿ ಬರ್ತಾ ಇರೋದೇನು ಅಂದ್ರೆ ಈ ಕೃತಕ ಬುದ್ಧಿಮತ್ತೆ ಇದೆಯಲ್ಲ, ಇದು ಮನುಷ್ಯನ ಸಾಮರ್ಥ್ಯಕ್ಕೆ ಏನಾದ್ರೂ ಸವಾಲು ಆಗಬಹುದಾ, ಅಪಾಯಕಾರಿ ಆಗಬಹುದಾ, ಮನುಷ್ಯನನ್ನ ಒಂದು ರೀತಿ ಅಸಹಾಯಕನನ್ನಾಗಿ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗಳು ಹೇಳುತ್ತಾ ಇರುವ ಸಂದರ್ಭದಲ್ಲಿ ಈ ದಿನವನ್ನ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಮಹತ್ವವನ್ನ ನಾವು ಬಹಳ ಮುಖ್ಯವಾಗಿ ಶಾಂತಿಯ ಆಧಾರದ ಮೇಲೆಯೇ ನಮ್ಮ ಎಲ್ಲ ಉದ್ಯೋಗಗಳಿರ್ಬೋದು, ಹಣ ಕೇಂದ್ರೀಕೃತ ಸಮಾಜ ಇರ್ಬೋದು, ಅಥವಾ ಅಭಿವೃದ್ಧಿಯನ್ನ ನೋಡಬೇಕಾಗಿರೋದು ಶಾಂತಿ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಂಜಾಬ್ನ ಜಲಂಧರ್ನಲ್ಲಿಂದು 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕ್ಯಾಂಟ್ ಸೇರಿದಂತೆ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಪ್ರಧಾನಿ ಉದ್ಘಾಟಿಸಿದರು. ಜಲಂಧರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದಲ್ಲಿರುವಂತಹ ಎನ್ಡಿಎ ಸರ್ಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸೇವೆ ಸಲ್ಲಿಸಲು, ಅವರ ಜೀವನವನ್ನು ಸುಲಭಗೊಳಿಸಲು ಮತ್ತು ಪ್ರಗತಿಗೆ ನೂತನ ಅವಕಾಶಗಳನ್ನು ಒದಗಿಸಲು ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಬಡವರಾಗಿರಲಿ ಅಥವಾ ಮಧ್ಯಮ ವರ್ಗದವರಾಗಿರಲಿ, ಪ್ರತಿಯೊಂದು ಕುಟುಂಬವೂ ಸಾಧ್ಯವಾದಷ್ಟು ಉತ್ತಮ ಸೌಲಭ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ತಮ್ಮ ಪ್ರಯತ್ನವಾಗಿದೆ. ಇದು ಸರ್ಕಾರದ ಕೆಲಸದಲ್ಲಿ

0: ಪ್ರತಿಫಲಿಸುತ್ತದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಚಂಡೀಗಢದಲ್ಲಿ ಇಂದು ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸುಮಾರು 4,700 ಕೋಟಿ ರೂಪಾಯಿಗಳ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಚಂಡೀಗಢದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು 505 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಹಾಗೂ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ನರವಿಜ್ಞಾನ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು. ಚಂಡೀಗಢದ ಪಿಎಂ ಅಭಿಮ್ ಯೋಜನೆಯಡಿ 259 ಹಾಸಿಗೆಗಳ ಆರೈಕೆ ಘಟಕಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಜಿರಾಕ್ಪುರ ಕುರುಳಿ ಗ್ರೀನ್ಫೀಲ್ಡ್ ಹೆದ್ದಾರಿಯನ್ನು ರಾಷ್ಟಕ್ಕೆ ಅರ್ಪಿಸಿದರು. ಜಿರಾಕ್ಪುರ ಬೈಪಾಸ್ ಮತ್ತು ಚಂಡೀಗಢ ವಿಮಾನ ನಿಲ್ದಾಣ ಏರೋಸಿಟಿ ಗ್ರೀನ್ಫೀಲ್ಡ್ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಹಾಸ್ಟೆಲ್ ಕಟ್ಟಡಗಳು ಮತ್ತು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟನೆ ಮಾಡಿದರು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಪ್ರದರ್ಶನ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಪ್ರದರ್ಶನವು ಜವಳಿ ಉತ್ಪಾದನೆ, ನಾವೀನ್ಯತೆ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ತಾಣ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಪ್ರದರ್ಶಕರು, ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಜವಳಿ ಉದ್ಯಮದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರದರ್ಶನದಲ್ಲಿ 1,600 ಪ್ರದರ್ಶಕರು, 11,000 ಹೆಚ್ಚು ಖರೀದಿದಾರರು, ಅವರಲ್ಲಿ 6,000 ಹೆಚ್ಚು ವಿದೇಶಿ ಖರೀದಿದಾರರು 138 ದೇಶಗಳಿಂದ ಭಾಗಿಯಾಗಿದ್ದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೇ 19-25 ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್, ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟ್ರಪತಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮಾನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟ್ರಪತಿ ಅವರ ಮೊದಲ ಭೇಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ನರಸರಾವ್ಪೇಟೆಯಲ್ಲಿ ಇಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ 1,03,246 ಫಲಾನುಭವಿಗಳಿಗೆ 3,216 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿ ಅವರು ಮಾತನಾಡಿದರು. ರೈತರು, ಕೃಷಿ ಕಾರ್ಮಿಕರು, ಕೈಮಗ್ಗ ನೇಕಾರರು ಮತ್ತು ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಸಾಂಸ್ಥಿಕ ಬ್ಯಾಂಕಿಂಗ್ ಸೇವೆ ತಲುಪಿಸುವ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಉಪಸ್ಥಿತರಿದ್ದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ರಾಜೀವ್ ರಂಜನ್ ಸಿಂಗ್, ಕಿಂಜರಾಪು ರಾಮಮೋಹನ್ ನಾಯ್ಡು ಮತ್ತು ಕಿರಣ್ ರಿಜಿಜು ಭಾಗಿಯಾಗಿದ್ದರು. ಸಭೆಯಲ್ಲಿ ಮುಂಬರುವ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಕಾರ್ಯತಂತ್ರವನ್ನು ನಾಯಕರು ರೂಪಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ತಿಂಗಳ 20ರಿಂದ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013 ಕುರಿತಂತೆ 2 ದಿನಗಳ ರಾಷ್ಟೀಯ ಮಹಿಳಾ ಆಯೋಗದ ರಾಷ್ಟೀಯ ಜಾಗೃತಿ ಕಾರ್ಯಕ್ರಮ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸುರಕ್ಷಿತ ಮತ್ತು ಎಲ್ಲರನ್ನೂ ಒಳಗೊಂಡ ಕೆಲಸದ ಸ್ಥಳಗಳನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯೂ ಘನತೆಯಿಂದ ಮತ್ತು ಭಯವಿಲ್ಲದೆ ಕೆಲಸ ಮಾಡುವ ಹಕ್ಕಿದೆ. ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವುದು ಸರ್ಕಾರಗಳು, ಉದ್ಯೋಗದಾತರು ಮತ್ತು ಸಂಸ್ಥೆಗಳ ಹಂಚಿಕೆಯ ಜವಾಬ್ದಾರಿಯಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಎಲ್ಲರಲ್ಲೂ ಒಳಗೊಂಡಂತಹ ರಾಷ್ಟೀಯ ಅಭಿವೃದ್ಧಿಯನ್ನು ಸಾಧಿಸಲು ಕೆಲಸದ ಸುರಕ್ಷತೆಯನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಸಚಿವೆ ಅನ್ನಪೂರ್ಣಾದೇವಿ ಪ್ರತಿಪಾದಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರ್ಣಸುವರ್ಣ ರೈಲು ನಿಲ್ದಾಣದ ಬಳಿ ಇಂದು ನಡೆದಂತಹ ಶಾಲಾ ವಾಹನ ಅಪಘಾತದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತೀವ್ರ ದುಃಖ

0: ದೃಢಪಡಿಸಿದ್ದಾರೆ. ಶಾಲಾ ವಾಹನ ಮತ್ತು ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಶಾಲಾ ವಾಹನ ಮತ್ತು ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಇಬ್ಬರು ಶಾಲಾ ಮಕ್ಕಳು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 5 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇದೇ ವೇಳೆ ಘಟನೆಯ ತನಿಖೆಗಾಗಿ ಪೂರ್ವ ರೈಲ್ವೆಯ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚನೆಗೆ ಸಚಿವ ಅಶ್ವಿನಿ ವೈಷ್ಣವ್ ಆದೇಶ ನೀಡಿದ್ದಾರೆ. ಸಿರಿಯಾ, ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದು ಸರಣಿ ದಾಳಿಗಳನ್ನು ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಇರಾನ್ ಪಡೆಗಳು ಸಿರಿಯಾದ ಅಲ್ ತನ್ಫ್ ಪ್ರದೇಶದಲ್ಲಿನಂತಹ ಅಮೆರಿಕದ ವಿಶೇಷ ಕಾರ್ಯಾಚರಣೆ ಕಮಾಂಡ್ ಕೇಂದ್ರದ ಮೇಲೆ ಅನಿರೀಕ್ಷಿತ ದಾಳಿಯನ್ನು ನಡೆಸಿದೆ. ಅದೇ ರೀತಿ ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿವೆ ಎಂದು ಇರಾನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜಪಾನ್ ಓಪನ್ 2023 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ಜಪಾನ್ನ ಮಾಜಿ ವಿಶ್ವ ಚಾಂಪಿಯನ್ ನೊಜೋಮಿ ಒಕುಹರ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಿಂದ ಹಿಂದೆ ಸರಿದ ನಂತರ ಪಿವಿ ಸಿಂಧು ಮುನ್ನಡೆ ದಾಖಲಿಸಿದ್ದಾರೆ. ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಟ ಪ್ರಾರಂಭವಾಗುವ ಮೊದಲೇ ರದ್ದುಗೊಳಿಸಲಾಯಿತು. ವಿಶ್ವದ 10 ಶ್ರೇಯಾಂಕದ ಪಿವಿ ಸಿಂಧು ನಾಳೆ ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆಯುವಂತಹ ಸೆಮಿಫೈನಲ್ನಲ್ಲಿ ಚೀನಾದ ಚೆನ್ ಯುಫೆ ಅವರನ್ನು ಎದುರಿಸಲಿದ್ದಾರೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ FIH ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗಿದೆ. ಆಗಸ್ಟ್ 15-30 ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಸಲೀಮಾ ಟೆಟೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಭಾರತ ತಂಡ ಡಿ ಗುಂಪಿನಲ್ಲಿ ಚೀನಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡದೊಂದಿಗೆ ಸ್ಥಾನ ಪಡೆದಿದೆ. ನೆದರ್ಲ್ಯಾಂಡ್ಸ್ನ ಆಮ್ ಸ್ಟೆಲ್ ವೀನ್ನ ವಾಗಿನರ್ ಹಾಕಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 16 ಚೀನಾ ವಿರುದ್ಧ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಬಳಿಕ ಆಗಸ್ಟ್ 18 ದಕ್ಷಿಣ ಆಫ್ರಿಕಾ ಮತ್ತು ಆಗಸ್ಟ್ 20 ಇಂಗ್ಲೆಂಡ್ ತಂಡಗಳನ್ನು ಎದುರಿಸಲಿದೆ. 17 ವರ್ಷದ ಒಳಗಿನ AFC ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನಲ್ಲಿ ಚೀನಾ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಮತ್ತು ಇರಾಕ್ ತಂಡಗಳೊಂದಿಗೆ ಸ್ಥಾನವನ್ನು ಪಡೆದಿದೆ. ಕಳೆದ ಆವೃತ್ತಿಯಲ್ಲಿ ಭಾರತ ತಂಡ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದ ಹಿನ್ನೆಲೆಯಲ್ಲಿ ಭಾರತ ಸತತ 2 ಬಾರಿಗೆ AFC 17 ವರ್ಷದ ಒಳಗಿನ ಮಹಿಳಾ ಏಷ್ಯನ್ ಕಪ್ಗೆ ಅರ್ಹತೆ ಪಡೆಯುವ ಗುರಿಯನ್ನು ಹೊಂದಿದೆ. ಈ ವರ್ಷದ ಅಕ್ಟೋಬರ್ 5-11 ಈ ಗುಂಪಿನ ಅರ್ಹತಾ ಪಂದ್ಯಗಳಿಗೆ ಮಲೇಷ್ಯಾ ಆತಿಥ್ಯವನ್ನು ವಹಿಸಲಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್, ನಂತರ ಸಿರಿಯಾ ಹಾಗೂ ಕೊನೆಯ ಪಂದ್ಯದಲ್ಲಿ ಆತಿಥೇಯ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. FIH ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಅದರಿಂದ ಇದು ಅರ್ಥಪೂರ್ಣ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಯುವಕರ ಕೌಶಲ್ಯಾಭಿವೃದ್ಧಿ ಎನ್ನುವುದು ಈ ವರ್ಷದ ಒಂದು ಘೋಷವಾಕ್ಯ, ಅದ್ಭುತವಾದ ಘೋಷವಾಕ್ಯ.
2: ಸರ್, ನಾವೀಗಾಗಲೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯುವಕರಲ್ಲಿ ಒಂದಷ್ಟು ಕೌಶಲ್ಯಾಭಿವೃದ್ಧಿಯನ್ನು ಹೆಚ್ಚಿಸಿ ಅವರ ಒಂದು ಉದ್ಯಮಶೀಲತೆಯನ್ನು ಒಂದು ಅಭಿವೃದ್ಧಿಪಡಿಸುವ ನಿಟ್ಟಲ್ಲಿ ಹಲವಾರು ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್. ಅದನ್ನು ಅನುಷ್ಠಾನ ಮಾಡಿ ಹಲವಾರು ಯೋಜನೆಗಳ ಮುಖಾಂತರ ಒಂದು ಉದ್ಯಮಶೀಲತೆಯನ್ನು ಯುವಕರು ಕಂಡುಕೊಂಡಿದ್ದಾರೆ ಸರ್. ಈ ಒಂದು ಪ್ರಮುಖ ಕೌಶಲ್ಯಾಭಿವೃದ್ಧಿ ಯೋಜನೆಗಳ ಕುರಿತು ತಾವು ಒಂದಷ್ಟು ಮಾಹಿತಿಯನ್ನು ನೀಡಿ ಅವುಗಳ ಒಂದು ಮಹತ್ವವನ್ನು ನಮ್ಮ ಕೇಳುಗರಿಗೆ ತಿಳಿಸೋದಾದರೆ ಸರ್.
1: ಅನೇಕ ರೀತಿಯ ಕೌಶಲ್ಯಾಭಿವೃದ್ಧಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾನೆ ಇದ್ದಾವೆ. ಅಂದರೆ ಆ ರಾಜ್ಯದ ಸ್ಥಳೀಯ ಅವಶ್ಯಕತೆ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಅನೇಕ ರೀತಿಯ ಯೋಜನೆಗಳನ್ನಾಗಿದೆ. ಆದರೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಅಂತೇಳಿ PMKVY ಅಂತೇನೋ ಒಂದು ಯೋಜನೆ ಇದೆ. ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆ ಅಂತೇಳಿ ಒಂದು ಯೋಜನೆಗಳನ್ನು ಮಾಡಿದೆ. ಆ ಯೋಜನೆ ಮುಖಾಂತರ ಪ್ರಧಾನಮಂತ್ರಿ ಯೋಜನೆಗೆ ಹೆಸರಿಟ್ಟಿರೋದು ಅಲ್ಲಿ ಕೌಶಲ ವಿಕಾಸ ಯೋಜನೆ ಅಂತೇಳಿ. ನೀವು ಅದನ್ನ ನೋಡಿರ್ಬೋದು ಅನೇಕ ರಾಜ್ಯಗಳಲ್ಲಿ. ಅಂದ್ರೆ ಕೇಂದ್ರ ಸರ್ಕಾರ ಏನೇ ರೀತಿ ಕಾರ್ಯನಿರ್ವಹಿಸಿದ್ರು ಅದು ರಾಜ್ಯ ಸರ್ಕಾರದ ಜೊತೆಯಲ್ಲೇ ಮಾಡ್ಬೇಕಾಗುತ್ತೆ. ಕೇಂದ್ರದ ಯೋಜನೆಗಳಾದ್ರೂ ಕೂಡ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆನೆ ಅದನ್ನ ಮಾಡ್ತಾ ಇರೋದು. ಇನ್ನೊಂದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತೇಳಿ

0: ನೀವು ಕೌಶಲ್ಯ ಅಂದಿದ ತಕ್ಷಣ ಕೇವಲ ನಗರಕ್ಕೆ ಮಾತ್ರ ಕೇಂದ್ರೀಕೃತವಾಗಿರೋದೆ ಅಂದ್ಬಿಟ್ಟು ಡಿಡಿಯು ಜಿ ಕೆ ವೈ ಅಂತೇಳಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅನ್ನೋದನ್ನು ಕೂಡ ಇದು ಮಾಡಿದೆ. ಇದನ್ನ ಮುಖ್ಯವಾಗಿ 15-35 ವರ್ಷದ ಯುವಕರನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಈ ಯೋಜನೆಯನ್ನ ಮಾಡಿದೆ. ಮತ್ತೆ ಸ್ಥಳೀಯ ಉದ್ಯಮಿಗಳು, ಏಕೆಂದ್ರೆ ನೀವು ನಾವಾಗ್ಲೇ ಹೇಳಿದ್ವಲ್ಲ ನಗರೀಕೇಂದ್ರೀಕೃತ ಉದ್ದಿಮೆ ಅನ್ನೋದಕ್ಕಿಂತ ಸ್ಥಳೀಯ ಉದ್ಯಮಗಳು, ಗ್ರಾಮೀಣ ಭಾಗದ ಉದ್ಯಮಗಳನ್ನ ಅಲ್ಲಿನ ಯುವಕರ ಕೌಶಲ್ಯ ಇದು ಬಹಳ ಅವಶ್ಯಕತೆ ಕೂಡ ಭಾರತದಂತಕ್ಕೆ, ಸೊ ಭಾರತದಂತ ದೇಶಕ್ಕೆ. ಅದರಿಂದ ಅದನ್ನ ಒಂದು ಸ್ಥಳೀಯ ಉದ್ಯಮಗಳಿಗಾಗಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಇದೆ. ಆಮೇಲೆ ಇನ್ನೊಂದು ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ ಒಂದು ಇದೆಲ್ಲ ಇದೆ, ಅದೇನು ಪ್ರಾಣ್ ಸೇತು ಅಂತೇನೋ ಒಂದಿದೆ, ಪಿ ಎಂ ಸೇತು ಯೋಜನಾ ಅಂತೇನೋ ಒಂದಿದೆ. ಸೊ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ, ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ ಇಂಡಸ್ಟ್ರೀಸ್ ಉತ್ಪಾದನಾ ಕ್ಷೇತ್ರ. ನಮ್ಮ ದೇಶ ಏನಾಗ್ತಾ ಇದೆ ಅಂದ್ರೆ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಈ ಸ್ವಿಗ್ಗಿ ಇರ್ಬೋದು, ಅಮೆಜಾನ್ ಇರ್ಬೋದು, ಬೇರೆ ಬೇರೆ ಇದೆಲ್ಲ ಬಂದು ಸೇವಾ ವಲಯ ಹಿಗ್ಗುತ್ತಾ ಇದೆ. ಒಂದು ರೀತಿ ನಿಮಗೆ ಸೇವಾ ವಲಯ ಹಿಗ್ಗುವಿಕೆ ತತ್ಕ್ಷಣಕ್ಕೆ ಲಾಭದಾಯಕ ಅನ್ಸಿದ್ರು ಕೂಡ ನಮಗೆ ಉತ್ಪಾದನಾ ಕ್ಷೇತ್ರ, ಇವತ್ತು ಚೀನಾ ಯಾಕೆ ಜಗತ್ತಿನಲ್ಲೇ ಅದ್ಭುತ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ ಅಂದ್ರೆ ಅದು ಉತ್ಪಾದನಾ ಕ್ಷೇತ್ರಕ್ಕೆ, ಪ್ರೊಡಕ್ಟಿವ್ ಸೆಕ್ಟರ್ಗೆ ಬಹಳ ಮಹತ್ವವನ್ನ ಕೊಡ್ತಾ ಇದೆ. ಕೊರೋನಾ ಸಂದರ್ಭದಲ್ಲೂ ಕೂಡ ನಿಮಗೆ ಸರ್ವಿಸ್ ಓರಿಯೆಂಟೆಡ್ ಇದಾವಲ್ಲ ಅವು ಕೆಳಗಡೆ ಬಿದ್ದರೂ ಕೂಡ ಈ ಇಂಡಸ್ಟ್ರೀಸ್ ಏನಿತ್ತು ಉತ್ಪಾದನೆ, ಈಗ ನಮ್ಮ ಕೊಯಮತ್ತೂರು ಇರ್ಬೋದು ಅಥವಾ ಡೆಲ್ಲಿಯ ಕೆಲವು ಭಾಗಗಳು ಇಂಡಸ್ಟ್ರಿಯಲ್ ಏರಿಯಾಗಳು ಏನಿತ್ತು, ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೆಚ್ಚು ಕೌಶಲ್ಯ ಬೇಕಾಗಿರೋದ್ರಿಂದ ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅಲ್ಲೂ ಕೂಡ ಮತ್ತು ಪಿ ಎಂ ಸೇತು ಯೋಜನೆಗಳು ಅನ್ನೋದು ಕೊಡ್ತಾ ಇದ್ದಾವೆ. ಆಮೇಲೆ ಇನ್ನು ಬೇರೆ ಬೇರೆ ಗ್ಲೋಬಲ್ ಅಂಡ್ ಬೇರೆ ಬೇರೆ ಎನ್ ಜಿ ಒ ಪ್ರೋಗ್ರಾಮ್ಸ್ ಅಂತ ಹೇಳಿದ್ದಾರೆ, ಗ್ಲೋಬಲ್ಲು ಮತ್ತು ಎನ್ ಜಿ ಒ ಪ್ರೋಗ್ರಾಮ್ಸ್ ಅಂತ. ಹೀಗೆ ಸರ್ಕಾರ, ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯ ಯೋಜನೆಗಳು, ಯಾಕೆಂದ್ರೆ ನಿಮಗೆ ಕೌಶಲ್ಯ ನಾನಾಗಲೇ ಹೇಳ್ದಂಗೆ ವಿಭಿನ್ನ ಕ್ಷೇತ್ರಗಳ ವಿಭಿನ್ನ ರೀತಿಯಲ್ಲಿರುತ್ತೆ. ನೀವು ಬರೀ ಇಂಡಸ್ಟ್ರಿಗೆ ಮಾತ್ರ ಟ್ರೈನಿಂಗ್ ಕೌಶಲ್ಯನ, ಹಾಗಾದ್ರೆ ಬೇರೆ ಕೌಶಲ್ಯ ಬೇಡ, ಇಲ್ಲ ಅದ್ರ ಮೇಲೆ ಮತ್ತೆ ಸಾಫ್ಟ್ವೇರ್ ಕೌಶಲ್ಯ, ಸಾಫ್ಟ್ವೇರ್ ಕೌಶಲ್ಯ ಸಾಕ, ಹಾಗಾದ್ರೆ ಸಣ್ಣ ಪುಟ್ಟ ಉದ್ಯಮಿಗಳು ಸ್ಥಳೀಯ ಅಲ್ಲೂ ಬೇಕಾಗುತ್ತೆ. ಹಂಗೆ ಆಗಾಗ ಅಂದ್ರೆ ವರ್ಷ ವರ್ಷ ವರ್ಷ ವರ್ಷ ಅದು ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಬೇರೆ ಬೇರೆವನ್ನು ಮಾಡ್ತಿದೆ. ಇದು ರಾಜ್ಯ ಮಟ್ಟದಲ್ಲೂ ಕೂಡ, ರಾಜ್ಯ ಮಟ್ಟದಲ್ಲೂ ಅನೇಕ ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟಗಳಲ್ಲಿ ಈ ಕೌಶಲ್ಯ ಅಭಿವೃದ್ಧಿಗಳನ್ನ ಮಾಡ್ತಾ ಇದೆ. ಉದಾಹರಣೆಗೆ ಈ ಐಟಿಐ ಓದಿರೋರಿಗೆ, ಡಿಪ್ಲೊಮಾ ಓದಿರೋರಿಗೆ, ಈ ತರದವ್ರಿಗೆ, ಸಾಫ್ಟ್ವೇರ್ ಅವ್ರಿಗೆ, ಈ ತರದವ್ರಿಗೆಲ್ಲ ಕೂಡ ಈವನ್ ರಾಜ್ಯ ಸರ್ಕಾರವೂ ಮಾಡ್ತಾ ಇದೆ. ಇದನ್ನು ಹೊರತುಪಡಿಸಿ ಕೂಡ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಏನಿದಾವೆ ದಿಗ್ಗಜಗಳು, ಟಾಟಾ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಮತ್ತೆ ಅಜಿಮ್ ಪ್ರೇಮ್ಜಿ ಅವ್ರದ್ದು ಇದಿರ್ಬೋದು, ಸೊ ವಿಪ್ರೋ, ಇವರೆಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಮಾಡ್ತಿದ್ದಾರೆ. ಅಂದ್ರೆ ನೀವು ಇಲ್ಲಿ ಬಿ ಇ ಓದಿ, ಕಂಪ್ಯೂಟರ್ ಸೈನ್ಸ್ ಓದಿ ಅಥವಾ ಇನ್ನೇನೋ ಓದಿ ಅಲ್ಲಿ ಹೋಗಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಅವರು ನೇರವಾಗಿ ನಿಮ್ಮನ್ನ ಆ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಅಲ್ಲೂ ಕೂಡ ಅವರು ಕೌಶಲ್ಯ ಅಭಿವೃದ್ಧಿ ಅಂದ್ರೆ ನಿಮ್ಮನ್ನ ಎಲ್ಲಾ ಸಾಮರ್ಥ್ಯ ಆಗಿ ನೀವು ಆಯ್ಕೆಯಾದ ಮೇಲೂ ನೇರವಾಗಿ ನಿಮ್ಮನ್ನ ಅಲ್ಲಿಗೆ ಅವ್ರ ಉದ್ಯೋಗ ಕೊಡೋದಿಲ್ಲ. ನಿಮ್ಮ ಕೌಶಲ್ಯವನ್ನ, ನಿಮ್ಮ ಸಾಮರ್ಥ್ಯವನ್ನ ನೋಡಿಕೊಂಡು ಅಲ್ಲಿ ಖಾಸಗಿಯಾಗಿ ಕೂಡ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚು ಮಹತ್ವ, ಯಾಕಂದ್ರೆ ಎಲ್ಲ ಕಡೆ ಅವ್ರದ್ದು ರಿಸರ್ಚ್ ಅಂಡ್ ಅನಾಲಿಸಿಸ್ ಹೆಂಗಿರುತ್ತೆ, ಆರ್ ಅಂಡ್ ಹೋಗ್ಲು, ಅವು ಕೂಡ ಈ ಕೌಶಲ್ಯ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ. ಅಂದ್ರೆ ಅವರು ಬೇರೆ ರೀತಿಯಾಗಿ ಸಂಶೋಧನೆ ಮಾಡಿದ್ರು ಕೂಡ ಮನುಷ್ಯನ ಕೌಶಲ್ಯ ಅಭಿವೃದ್ಧಿ ಕೂಡ ಬಹಳ ಮಹತ್ವ ಇರೋದ್ರಿಂದ ಸರ್ಕಾರದ ಯೋಜನೆಗಳ ಜೊತೆ ಖಾಸಗಿ ಯೋಜನೆಗಳು ಕೂಡ ಚಾಲ್ತಿಯಲ್ಲಿದೆ.
1: ಸರ್, ಪ್ರಸ್ತುತ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ ಯುವಕರು ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಹೇಳೋದಕ್ಕಾಗಲ್ಲ. ಈ ಕೌಶಲ್ಯದ ಕೊರತೆಯೂ ಕೂಡ ಒಂದು ನಿರುದ್ಯೋಗಕ್ಕೆ ಕಾರಣ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಸರ್, ಈ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಅಥವಾ ಇರುವಂಥ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ಒಂದು ಉದ್ಯಮಶೀಲತೆಯನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಸ್ತುತ ಯುವಕರು ಯಾವ ರೀತಿಯಾದಂಥ ಒಂದು ಕೌಶಲ್ಯ ಅಭಿವೃದ್ಧಿಯನ್ನು ಹೊಂದಿ ಅದರ ಕುರಿತು ಒಂದಷ್ಟು ತರಬೇತಿಯನ್ನು ಪಡೆಯುವ ಮುಖಾಂತರ, ಇರುವಂಥ ಯೋಜನೆಗಳಿಂದ ಸಹಾಯವನ್ನು ಪಡೆಯುವ ಮುಖಾಂತರ ಒಂದು ವೃತ್ತಿಪರತೆ ಅಥವಾ ಒಂದು ಉದ್ಯಮಶೀಲತೆಯನ್ನು ಆರಂಭಿಸುವ ನಿಟ್ಟಿನಲ್ಲಿ ಯಾವ ರೀತಿ ಮುಂದೆ ಬರಬೇಕಾಗಿದೆ ಸರ್?
0: ನೋಡಿ, ಇದು ನೀವು ಬಹಳ ದೀರ್ಘವಾದ ಮತ್ತು ವಿಶಾಲವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಇದನ್ನ ಭಾರತದ ಮಟ್ಟಿಗೆ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಬಹುತೇಕ ಹೊಟ್ಟೆಪಾಡಿನ ಕಾರ್ಮಿಕರಿಂದಲೇ ಈ ದೇಶ ನಡೀತಾ ಇದೆ. ಅಂದ್ರೆ ಹೊಟ್ಟೆಪಾಡಿನ ಕಾರ್ಮಿಕರು ಅಂದ್ರೆ ನಿಮ್ಮಲ್ಲಿ ನಿರುದ್ಯೋಗ ಇದೆ, ಅಂದ್ರೆ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಯಾವ್ದಾದ್ರೂ ಒಂದು ಕೆಲಸ ಸಿಕ್ಕಿದ್ರು ಪರವಾಗಿಲ್ಲ ನಾನು ಹೋಗೋಣ ಅಂತ. ಈಗ ಯಾರೋ ಒಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ವಲಸೆ ಕಾರ್ಮಿಕ ಬಂದಿರ್ತಾನೆ ಅಥವಾ ಇನ್ನೆಲ್ಲೋ ರೈಲ್ವೆ ಸ್ಟೇಷನ್ ಇನ್ನೆಲ್ಲೋ, ಆತನಿಗೆ ವಯಸ್ಸಿರುತ್ತೆ, ಆರೋಗ್ಯ ಇರುತ್ತೆ, ಆತನಿಗೆ ಏನು ಬರಲ್ಲ, ಅಲ್ಲಿ ಯಾರೋ ಪರಿಚಯ ಆಗ್ತಾರೆ, ಏನ್ ಕೆಲಸ, ನೀವು ಕಟ್ಟಡ ಕಾರ್ಮಿಕರಾಗ್ತೀರಾ, ಬನ್ನಿ ಹಂಗೆ ಹಾಗಾದ್ರೆ ಸಿಮೆಂಟ್ ಕೆಲಸ ಬಾ ಅಥವಾ ಇನ್ನೊಂದೇನೋ ಇಟ್ಕೆ ಊರು ಬಾ ಅಂತೇಳಿ ಕರ್ಕೊದೋಗ್ತಾರೆ. ಇನ್ಯಾರೋ ಹೇಳ್ತಾನೆ, ಏನ್ ಕೆಲಸ, ನಂದು ಹೋಟ್ಲ್ ಇದೆ, ಅಲ್ಲಿ ಸಪ್ಲೈಯರ್ ಆಗು ಬಾ ಅಥವಾ ಪಾತ್ರೆ ತೊಳಿ ಬಾ ಅಥವಾ ಇನ್ನೊಂದೇನೋ ಹೇಳ್ತಾನೆ. ಇನ್ನೊಬ್ಬ ಯಾರೋ ಒಂದು ನಮ್ದು ಅಂಗಡಿಯಲ್ಲಿ ಏನೋ ಕೆಲಸ ಇದೆ, ನಮ್ಮ ಫ್ಯಾಕ್ಟ್ರಿ

ಏನೋ ಕೆಲಸ ಇದೆ ಬಾ ಅಂತ. ಅಂದ್ರೆ ಇವ್ರು ಯಾರು ಸ್ಕಿಲ್ಡ್ ಲೇಬರ್ ಅಲ್ಲ. ಈಗ ಊಟ ಫುಡ್ ಇಂಡಸ್ಟ್ರಿ ಕೂಡ ಬಹಳ ಇದಾಗ್ತಾ ಇದೆ, ಮದುವೆ ಈವೆಂಟ್ ಗಳಲ್ಲೆಲ್ಲ ಬಹಳ ಜನ ಅಡಿಗೆ ಬಡಿಸ್ಲಿಕ್ಕೆ ಆ ತರ ಇದಾಗ್ತಾ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಬಹುತೇಕ ಕೌಶಲ್ಯವನ್ನ ಹೊರತುಪಡಿಸಿದ ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ನಿಮಗೆ ಅಡಿಗೆ ಬಡಿಸೋದ್ರಿಂದ ಹಿಡಿದು ಸ್ವಾಗತಕಾರರಿಂದ ಹಿಡಿದು ಯಾವುದೇ ಒಂದು ಪ್ರಾಡಕ್ಟು, ಇಟ್ಟಿಗೆ ಕಾರ್ಮಿಕರಿರ್ಬೋದು, ನಿಮಗೆ ಅದು ಸಾಫ್ಟ್ವೇರೇ ಇರ್ಬೋದು, ಏನೇ ಇರಲಿ, ಎಲ್ಲಕ್ಕೂ ಕೂಡ

0: ನಾವು ಯಾವ್ದೋ ಕೆಲಸ ಮಾಡೋದನ್ನ ಉದ್ಯೋಗ ಅಂತೇಳಿ ಅನ್ಕೋತೀವಿ, ಖಂಡಿತವಾಗ್ಲೂ ಅದಲ್ಲ. ಉದ್ಯೋಗ ಅಂದ್ರೆ ಏನು ಅಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಕೆಲಸ. ಈಗ ನೀವು ಇತಿಹಾಸದಲ್ಲಿ ಎಂ ಎ ಓದಿದ್ದೀರಿ, ಅಥವಾ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಿ, ಅಥವಾ ನೀವು ಡಾಕ್ಟರ್ ಓದಿದ್ದೀರಿ, ಅಥವಾ ನೀವು ಏನು ಓದ್ದೆ ನೀವು ಮೊದಲು ಕೃಷಿ ಮಾಡ್ಕೊಂಡು ಬಂದಿದ್ದೀರಿ, ಅಥವಾ ನೀವು ಪತ್ರಿಕೋದ್ಯಮ ಡಿಪ್ಲೊಮಾ ಓದಿದ್ದೀರಿ, ಅಥವಾ ನೀವು ಏನು ಓದಿಲ್ಲ, ನಾನು ಬೇರೆದ್ರಲ್ಲಿ ನನ್ನ ಆರೋಗ್ಯಕ್ಕೆ ತಕ್ಕಂತೆ ನನ್ನ ಸಾಮರ್ಥ್ಯ ನನ್ನ ಊರು ಸುತ್ತ ನಾನೇನು ನೋಡಿದ್ದೀನಿ, ಈ ತರ ನಿಮ್ಮಲ್ಲೇ ಒಳಗಡೆ ಏನಾದರೂ ಒಂದು ಸಾಮರ್ಥ್ಯ ಇರುತ್ತೆ, ಅದಕ್ಕೆ ತಕ್ಕ ಕೆಲಸಗಳನ್ನ ಕೊಟ್ಟಾಗ ಮಾತ್ರ. ನೀವು ಮಾಸ್ಟರ್ ಡಿಗ್ರಿ ಮಾಡಿ ನಾನು ಸೆಕ್ಯೂರಿಟಿ ಮಾಡೋದಾದ್ರೆ ಅದು ಅನಿವಾರ್ಯ. ನಾನು ಸೆಕ್ಯೂರಿಟಿ ಡ್ಯೂಟಿ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ, ಆದ್ರೆ ನೀವು ಅನಿವಾರ್ಯವಾಗಿ ನೀವು ಓದಿರೋದೇ ಬೇರೆ, ಕೆಲಸ ಮಾಡೋದೇ ಒಂದು. ಇನ್ನೆಲ್ಲೋ ನೀವು ದೊಡ್ಡ PhD ಮಾಡಿ ಇನ್ಯಾವುದೋ ಅಂಗಡಿಯಲ್ಲಿ ಸೇಲ್ಸ್ ಮನ್ ಆದ್ರೆ ಅನಿವಾರ್ಯ ಹೋಗಿರ್ತೀರಿ ಹೊರತು ನೀವು ಇಷ್ಟು ದಿನ PhD ಮಾಡಿದ್ದು ಏನಕ್ಕೆ? ಒಬ್ಬ MBBS ಡಾಕ್ಟರ್ ಇಲ್ಲ ನಾನು ತರಕಾರಿ ಅಂಗಡಿಯಲ್ಲಿ ತರಕಾರಿ ಕೆಲಸ ಮಾಡ್ತೀನಿ ಅಂದ್ರೆ ಸ್ವಂತ ಬಿಸ್ನೆಸ್ ಬೇರೆ. ಆದ್ರೆ ನೀವು ಓದಿರೋದಕ್ಕೂ ಮತ್ತು ನೀವು ಮಾಡುವ ಕೆಲಸಗಳಿಗೂ ಇದೆಯಲ್ಲ, ಅದಕ್ಕೆ ಒಂದಕ್ಕೊಂದು ಲಿಂಕ್ ಇರಬೇಕು. ಸೊ ಈ ಲಿಂಕ್ ತಪ್ಪಿರೋದ್ರಿಂದನೆ ಭಾರತ ದೇಶ ಕೂಡ ಯುವ ಪೀಳಿಗೆ ಸ್ವಾವಲಂಬನೆ ಜೀವನ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಹೌದು, ನಮ್ಗೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆ ಜನಸಂಖ್ಯೆಯನ್ನ ನಾವು ಓವರ್ಟೇಕ್ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಜನಸಂಖ್ಯೆಗೆ ಬೇಕಾದ ಮತ್ತು ಭಾರತದಲ್ಲಿ ಈ ಜಾತಿ ವ್ಯವಸ್ಥೆ, ಭ್ರಷ್ಟಾಚಾರ, ಸೋಮಾರಿತನ, ಮೌಢ್ಯ, ಅಜ್ಞಾನ ಇವೆಲ್ಲವೂ ಜಾಸ್ತಿ ಇದೆ. ಈಗ ನಾವು ಇದನ್ನ ಹೊರತುಪಡಿಸಿ, ಈ ಕೌಶಲ್ಯ ಅಭಿವೃದ್ಧಿಯನ್ನು ಹೊರತುಪಡಿಸಿ ಭಾರತದ ಸಾಮಾಜಿಕ ರಚನೆಯಲ್ಲೂ ಕೂಡ ಬಹಳಷ್ಟು ವೇರಿಯೇಷನ್ಗಳಿರೋದ್ರಿಂದ ಇದು ಇನ್ನೂ ದೊಡ್ಡದಾಗ್ತಾ ಇದೆ. ನಿರುದ್ಯೋಗ ಸಮಸ್ಯೆ ಇರ್ಬೋದು, ನವೋದ್ಯಮಿಗಳು ಏನು ಎಂಟರ್ಪ್ರಿನರ್ಶಿಪ್ ಇದೆಯಲ್ಲ ಅವ್ರು ಏನು ಬರಬೇಕು, ಅವರು ಕೂಡ ಆ ಕ್ವಾಲಿಟಿಯ ಸಾಮರ್ಥ್ಯದಲ್ಲಿ ಬರ್ತಾ ಇಲ್ಲ. ಅದರಿಂದ ನಿರುದ್ಯೋಗ ಕೂಡ ಜಾಸ್ತಿ ಆಗ್ತಾ ಇದೆ. ಹೊಟ್ಟೆಪಾಡಿನ ಕಾರ್ಮಿಕರಿಗಿನ್ನ ಹೆಚ್ಚಾಗಿ ಕೌಶಲ್ಯ ಹೊಂದಿದಂತಹ ಕಾರ್ಮಿಕರು, ಅಂದ್ರೆ ಎಲ್ಲರೂ ಹೊಟ್ಟೆಪಾಡಿಗೆ ಮಾಡ್ತಾರೆ, ನಾನು ಇಲ್ಲ ಅಂತಲ್ಲ, ಆದ್ರೆ ಹೊಟ್ಟೆಪಾಡು ಆ ಕ್ಷಣಕ್ಕೆ ಅನಿವಾರ್ಯವಾಗಿ ಮಾಡೋದಿದೆಯಲ್ಲ, ಅದು ಉತ್ಪಾದನೆಯಲ್ಲಿ ಸೇವೆಯಲ್ಲಿ ತುಂಬಾ ಹೊಡೆತವನ್ನು ಕೊಡ್ತಾ ಇದೆ. ಯಾವುದ್ರಲ್ಲೇ ಆಗ್ಲಿ ನೀವು ನೋಡಿ, ಈ ತರದ ಕಾರ್ಮಿಕ ಅಂದ್ರೆ ನಿಮ್ಗೆ ಕೌಶಲ್ಯ ಇಲ್ಲ ಅಂದ್ರೆ ಮನೆ ಕಟ್ಟೋವಾಗ ಮನೆ ಬಿದ್ದೋಗುತ್ತೆ. ಸುಮ್ಮನೆ ಅವನಿಗೇನು ಕೆಲಸ ಇಲ್ಲ ಅಂದ್ಬಿಟ್ಟು ಅವನ ಹತ್ರ ಇಟ್ಕೆ, ಸಿಮೆಂಟ್, ಯಾಕಂದ್ರೆ ಅದೆಲ್ಲ ಒಂದು ಅನುಪಾತದಲ್ಲಿ ನಡೀತಾ ಇರಬೇಕಾಗುತ್ತೆ, ಒಂದು ದಿಕ್ಕು ದೆಸೆ ಇರುತ್ತೆ. ಯಾವುದೋ ಈಗ ತರಕಾರಿ ಕಟ್ ಮಾಡಬೇಕು ಅಂದ್ರೆ ಅವ್ನು ಏನೇನೋ ಕಟ್ ಮಾಡೋದಲ್ಲ, ಅವನಿಗೂ ಅದರಲ್ಲಿ ಸ್ವಲ್ಪ ಸ್ಕಿಲ್ ಬೇಕಾಗಿರುತ್ತೆ, ಕಟ್ ಮಾಡೋದ್ರಲ್ಲೂ ಬೇಕಾಗಿರುತ್ತೆ, ಆಯ್ಕೆಗಳಲ್ಲೂ ಇದಿರುತ್ತೆ, ಅಡುಗೆ ಬಡಿಸೋವಾಗು ಅಷ್ಟೇ. ಸೊ ಪ್ರತಿಯೊಂದು ನಾನು ಇನ್ನು ಸಾಫ್ಟ್ವೇರು ಬಂತು ಬ್ಯಾಂಕಿಂಗ್ ಕ್ಷೇತ್ರ ಬಿಡಿ, ಅದರಲ್ಲಂತೂ ಸಾಮಾನ್ಯ ಜನ ಹೋಗಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನಿರುದ್ಯೋಗ ಮತ್ತು ಇದೆಲ್ಲ ಇಂಟರ್ಲಿಂಕ್ ಆಗಿದೆ. ಕೌಶಲ್ಯ ಅಭಿವೃದ್ಧಿ ಪಡಿಸೋದ್ರ ಮುಖಾಂತರ, ಯಾರ್ಯಾರಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ಕೊಡೋದ್ರ ಮುಖಾಂತರ ನಾವು ಈ ನಿಮ್ಮ ಕೇಳಿದ ಸಮಸ್ಯೆಗೆ ಒಂದಷ್ಟು ಪರಿಹಾರ ಹುಡುಕೊಳ್ಬಹುದು.
1: ಸರ್, ಹಾಗಿದ್ರೆ ಈ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಮಾತುಗಳನ್ನು ಕೇಳ್ತಿರೋಂತಹ ಯುವ ಪೀಳಿಗೆಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಸರ್ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಭವಿಷ್ಯದಲ್ಲಿ ಒಂದು ಉದ್ಯಮಶೀಲತೆಯನ್ನು ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಸೂಕ್ತ ವೃತ್ತಿಪರತೆಯನ್ನು ಆಯ್ಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಕೊನೆಯದಾಗಿ ಏನು ಕಿವಿಮಾತು ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
0: ಮೊದಲನೇದಾಗಿರಿ, ಎಲ್ಲರಿಗೂ ನಾನು ಹೇಳೋದೇನು ಅಂದರೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ಸದೃಢವಾಗಿ ಇಟ್ಕೊಳ್ಳಿ. ಅದೇ ಬೇಸಿಕ್ಕು. ಯಾವುದೇ ಕೌಶಲ್ಯ ಅಭಿವೃದ್ಧಿಗೆ ಅತ್ಯಂತ ಮಹತ್ವದ್ದೇನು ಅಂದರೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳೋದು. ಎರಡನೇದು, ಜಗತ್ತಿನ ನೀವು ಸ್ಥಳೀಯ ನಿಮ್ಮ ಒಂದು ಕುಟುಂಬದ ಸುದ್ದಿಗಳಿಂದ ಹಿಡಿದು ಜಗತ್ತಿನ ಎಲ್ಲ ಹಾಗು ಹೋಗುಗಳಿಗೆ ಕಿವಿಯಾಗಿರಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಲೆಟ್ ದ ನೋಬಲ್ ಥಾಟ್ಸ್ ವಿಲ್ ಕಮ್ ಫ್ರಮ್ ಎವರಿವೇರ್ ಅಂತ. ಅಂದರೆ ಎಲ್ಲ ಒಳ್ಳೆಯ ವಿಷಯಗಳು ಎಲ್ಲ ಕಡೆಯಿಂದ ಬರಲಿ, ವಿಷಯ ಸಂಗ್ರಹಣೆ ಇದೆಯಲ್ಲ ಅದನ್ನು ನೀವು ಮುಕ್ತವಾಗಿ ಇಡೀ ಜಗತ್ತಿನ ಆಗು ಹೋಗುಗಳು ಅಂದರೆ ಸ್ಥಳೀಯತೆಯಿಂದ ವೋಕಲ್ ಟು ಲೋಕಲ್ ಅಂತ, ಲೋಕಲ್ ಟು ಇಂಟರ್ನ್ಯಾಷನಲ್ ಅಂತ ಹೇಳ್ತಾರಲ್ಲ ಆ ಥರ ಇಟ್ಕೊಳ್ಳಿ. ಅದು ಎರಡನೇದು. ಮೂರನೇದಾಗಿ, ನೀವು ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ತಂತ್ರಜ್ಞಾನದ ಎಲ್ಲ ಏನು ಅಡ್ವಾನ್ಸ್ಡ್ ಆಗಿ ಏನು ನಡೀತಾ ಇರುತ್ತೆ ಆ ಎಲ್ಲವನ್ನು ನೀವು ಗಮನಿಸ್ತಾ ಹೋಗಿ. ಇನ್ನೊಂದೇನು ಅಂದರೆ, ನೀವು ಯಾವ ವೃತ್ತಿಯನ್ನು ಆಸಕ್ತಿ ಇರುತ್ತೋ ಆ ಆಸಕ್ತಿಯ ಉದ್ಯೋಗಗಳನ್ನೇ ಹುಡುಕುವ ಪ್ರಯತ್ನಗಳನ್ನು ಮಾಡಿ, ಅದರೊಳಗಡೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇದನ್ನು ಒಂದು ಧ್ಯಾನಸ್ಥ ಸ್ಥಿತಿಗೆ ತಗೊಂಡೋಗಿ. ನೀವೆಲ್ಲೋ ಅಲ್ಲಿ ಎಲ್ಲೋ ಹೋಗೋದು, ಇನ್ನೇನೋ ಬಂತು, ಯಾರೋ ಒಂದು ಸ್ವಲ್ಪ ಸಂಬಳ ಜಾಸ್ತಿ ಬಂತು, ಆಗಲ್ಲ. ಫ್ಯೂಚರನ್ನ ನೋಡ್ಕೊಳ್ಳಿ. ಮತ್ತೆ ಫ್ಯೂಚರ್ ಯಾವಾಗಿರುತ್ತೆ ಅಂದರೆ, ನೀವು ಮಾಡ್ತಾ ಇರುವ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ ಅಂದರೆ ಕೌಶಲ್ಯ ಏನಿದೆಯಲ್ಲ ಆ ಕೌಶಲ್ಯ ಅಭಿವೃದ್ಧಿಯನ್ನು ನಿಮ್ಮಲ್ಲಿ ಆದಾಗ ಮಾತ್ರ ಕಂಪನಿನೂ ಅಭಿವೃದ್ಧಿ ಆಗುತ್ತೆ, ನಿಮ್ಮ ವೈಯಕ್ತಿಕನೂ ಅಭಿವೃದ್ಧಿ ಆಗುತ್ತೆ. ಅದು ಬಿಟ್ಟು ಸೋಮಾರಿತನವ, ಅಜ್ಞಾನ ಅದಿದ್ರೆ ನಿಮಗೆ ಈ ಕೌಶಲ್ಯ ಅನ್ನೋದೇ ನಿಮ್ಗೆ ಬರೋದಿಲ್ಲ. ಯಾಕೆಂದ್ರೆ ಬೇಸಿಕ್ ಥಿಂಗ್ಸ್ ಕೆಲವಿರ್ತವೆ, ಆ ಬೇಸಿಕ್ ಥಿಂಗ್ಗಳನ್ನು ನೀವು ಉಳಿಸ್ಕೊಂಡ್ರೆ ನ್ಯಾಚುರಲಿ, ನಿಮಗೆ ನಾನು ಹೇಳಿದ್ನಲ್ಲ ಜಗತ್ತಿನ ಆಗುಹೋಗುಗಳ ಬಗ್ಗೆ ನೀವು ಕಿವಿಯಾಗಿದ್ರೆ ನಿಮ್ಮ ಕೌಶಲ್ಯ ಸಹಜವಾಗಿ ವೃದ್ಧಿ ಆಗ್ತಾ ಇರುತ್ತೆ. ಇದು ಬೇಸಿಕ್ ಥಿಂಗ್ಸ್. ಉಳಿದಿದ್ದು ತಂತ್ರಜ್ಞಾನ ಏನಿದೆ ಅದು ನಾವು ಹೇಳಕ್ ಸಾಧ್ಯ ಇಲ್ಲ, ಅದು ಬರ್ತಾ ಇರುತ್ತೆ, ನೀವು ಅದಕ್ಕೆ ಅಪ್ಡೇಟ್ ಆಗ್ತಾನೆ ಇರ್ತೀರಿ. ಈಗ ಮೊಬೈಲ್ ಇರ್ಬೋದು, 2G, 3G, 4G, 5G ಎಲ್ಲ ಬರ್ತಾ ಇದೆ, ಈ ತರದ್ದು ಸಾಫ್ಟ್ವೇರ್

0: ಬರ್ತಾ ಇದೆ, ಬೇರೆ ಬೇರೆ ಇವೆಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ನೀವು ಕಿವಿಯನ್ನ ನೀವು ಮುಕ್ತವಾಗಿ ಜಗತ್ತಿಗೆ ತೆಗೆದು ಇಟ್ಕೊಂಡ್ರೆ ಖಂಡಿತವಾಗಲೂ ಈ ದೇಶದ ನಿರುದ್ಯೋಗ ಸಮಸ್ಯೆ ಇರ್ಬೋದು, ನಿಮ್ಮ ವೈಯಕ್ತಿಕ ಸಮಸ್ಯೆ ಇರ್ಬೋದು, ನಿಮ್ಮ ಒಳಗಿಡುವ ಸಾಮರ್ಥ್ಯ ಖಂಡಿತವಾಗ್ಲೂ ವೃದ್ಧಿ ಆಗುತ್ತೆ ಅಂತ ನಾನು ನನ್ನ ಅನುಭವದ ಮುಖಾಂತರ ಅಭಿಪ್ರಾಯ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕೌಶಲ್ಯ ಎಂದ್ರೇನು, ಪ್ರಸ್ತುತ ಯುವ ಪೀಳಿಗೆಯಲ್ಲಿ ಕೌಶಲ್ಯದ ಅವಶ್ಯಕತೆ ಎಷ್ಟಿದೆ, ಮತ್ತು ಈ ವಿಶ್ವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆ, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಯಾವಾಗಲಿಂದ ಈ ವಿಶ್ವ ಕೌಶಲ್ಯ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ, ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಜೊತೆಗೆ ಸರ್ಕಾರ ಈಗಾಗಲೇ ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಯುವ ಪೀಳಿಗೆಗೆ ಅನುಕೂಲ ಆಗೋ ನಿಟ್ಟಲ್ಲಿ ಜಾರಿಗೆ ತಂದು ಅದನ್ನು ಅನುಷ್ಠಾನ ಮಾಡ್ತಾ ಇದೆ. ಸರ್ಕಾರ ಆಗಿರ್ಬೋದು, ಸರ್ಕಾರೇತರ ಸಂಸ್ಥೆಗಳು ಕೌಶಲ್ಯಾಭಿವೃದ್ಧಿಯನ್ನು ಎಷ್ಟೋ ನಿಟ್ಟಿನಲ್ಲಿ ಎಷ್ಟೇ ರೀತಿಯ ಯೋಜನೆಗಳನ್ನು ತಂದರೂ ಅದಕ್ಕೆ ಪ್ರತಿಕ್ರಿಯೆಯಾಗಿ ಯುವಕರು ಯಾವ ರೀತಿ ಸ್ಪಂದಿಸಿ ಅವರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ನಿರುದ್ಯೋಗ ಸಮಸ್ಯೆಯಿಂದ ಹೊರಗಡೆ ಬಂದು ತಮ್ಮ ಒಂದು ವೃತ್ತಿಪರತೆ ಹಾಗೂ ಉದ್ಯಮಶೀಲತೆಯನ್ನು ಕಂಡುಕೊಂಡು ಒಂದು ಸ್ವಾವಲಂಬನ ಜೀವನವನ್ನು ಕಟ್ಟಿಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯಾದ ಕ್ರಮ ಹಾಗೂ ಪಾತ್ರವನ್ನು ವಹಿಸಬೇಕು ಅನ್ನೋದು ಕುರಿತು ಬಹಳ ಸ್ಫೂರ್ತಿದಾಯಕ ಹಾಗೂ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವು ಹಾಗೂ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬುರುದಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಮಸ್ತೆ, ನಿಮಗೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಯುವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆ, ಇದರ ಗುರಿ ಉದ್ದೇಶ ಆಗಿರ್ಬೋದು, ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉನ್ನತ ಶಿಕ್ಷಣ ಜೊತೆಗೆ ಕೌಶಲ್ಯ ಅನ್ನೋದು ಯುವ ಪೀಳಿಗೆಯಲ್ಲಿ ಎಷ್ಟೆಲ್ಲ ಅವಶ್ಯಕತೆ ಅನ್ನೋದು ಕುರಿತು ಇದುವರೆಗೂ ಭಾಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಂಥವ್ರು ಮೂಲತಃ ಬೆಂಗಳೂರಿನ ಲೇಖಕರು ಹಾಗೂ ಅಂಕಣ ಬರಹಗಾರರು ಪ್ರಗತಿಪರ ಚಿಂತಕರರು ಆದಂತಹ ಶ್ರೀಯುತ ಎಚ್ ಕೆ ವಿವೇಕಾನಂದರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಹಾಗೂ ಅದರ ಮಹತ್ವವನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷತೆ ಹಾಗೂ ಪ್ರಸ್ತುತ ಯುವಕರಲ್ಲಿ ಕೌಶಲ್ಯಾಭಿವೃದ್ಧಿಯ ಪ್ರಾಮುಖ್ಯತೆ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್.ಕೆ.ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೂ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜಾ ಚಟುವಟಿಕೆಗಳ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಮಾನ್ಯ ಕೇಳುಗರೆ, ಇದು 90.8 ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನಾನು ಎಸ್ಎನ್ ಮೇಘನಾರಾವ್, ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ. ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿಎಸ್ ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು, ಮೈಸೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
0: ಇಂದು ನಾವು ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೀವಿ ಅಲ್ವಾ?
1: ಹೌದು.
0: ಆಷಾಢ ಮಾಸ ಎಂದಾಗ ಮಳೆಯ ಮಾಸ ಅಂತ ಹೇಳಬಹುದು. ಎಲ್ಲಾ ಕಡೆ ಮಳೆ, ನೀರು, ಮೋಡದಿಂದ ಕೂಡಿದ ವಾತಾವರಣ ಇರುತ್ತೆ. ಇಂತಹ ಮಾಸದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಬದುಕನ್ನು ಹಸನುಗೊಳಿಸ್ಕೋಬಹುದು, ಇದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ತೀರಾ?
1: ಖಂಡಿತ. ಅದಕ್ಕೆ ಒಂದು ಕವಿತೆ ಈ ರೀತಿ ಇದೆ. ಕ್ರಿಮಿ ಕೀಟ ಯೋನಿಯೊಳ್ ಜನನ ಹೊಂದಿ ಅದರೊಳಗೆ ನೇಗಧೀಶ ಸುಕೃತದಿಂದ ಮೃಗ ದೇಹದಿ ಮೆರೆದು ಪುಣ್ಯ ಬೇರೆ ನರ ಜನ್ಮ ಬಹುದಿದುದೇ ಜನೀಯ ಬಗೆಯು ಅಂತ. ಜೀವಿಯು ಮೊದಲು ಕ್ರಿಮಿ ಕೀಟ ಮೊದಲಾದ ಜನ್ಮ ತಾಳಿ ತಮ್ಮ ಸುಕೃತ ಫಲದಿಂದ ಪಶು ಜನ್ಮ ಪಡೆದು ತನ್ನ ಪುಣ್ಯ ಫಲದಿಂದ ಮೇಲೇರುತ್ತಾ ನರ ಜನ್ಮವನ್ನು ಪಡೆಯುತ್ತಾನೆ. ಅಂದರೆ ಪರಮಾತ್ಮನು ಪ್ರತಿ ಜೀವಿಯ ಶರೀರದಲ್ಲಿ ಆತ್ಮರೂಪದಲ್ಲಿ ಇರುವ ಬಗ್ಗೆ ನಮಗೆ ಶ್ರುತಿ ಸ್ಮೃತಿ ಪುರಾಣಗಳು ತಿಳಿಸಿಕೊಟ್ಟಿವೆ. ಆದುದರಿಂದಲೇ ಮಾನವ ಜನ್ಮ ದೊಡ್ಡದು ಎಂದು ಹಿರಿಯರು ಹೇಳಿದ್ದಾರೆ. ಇಂತಹ ಮಾನವ ಜನ್ಮ ದೊರಕಿದಾಗ ನಾವು ನಮ್ಮ ಬದುಕನ್ನು ಯಾವ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಎಂಬುದನ್ನು ನಾವೇ ಅರಿತು ಬಾಳಬೇಕು. ಅಂದರೆ

0: ಬದುಕಿನ ಅಂತಿಮ ಗುರಿ ಮೋಕ್ಷ ಸಾಧನೆಯಾಗಬೇಕು. ಅದಕ್ಕಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಹಬ್ಬ, ಉತ್ಸವ, ಪೂಜೆ ಮುಂತಾದ ಧಾರ್ಮಿಕ ಆಧ್ಯಾತ್ಮಿಕ ಮಾರ್ಗಗಳ ಮೂಲಕ ಮೋಕ್ಷ ಪಡೆಯಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ.
1: ಈ ಆಷಾಢ ಮಾಸಕ್ಕೆ ಯಾವುದಾದರೂ ಪೌರಾಣಿಕ ಹಿನ್ನೆಲೆ ಇದೆಯಾ? ಇದ್ರೆ ಅದರ ಬಗ್ಗೆ ತಿಳಿಸಿಕೊಡಬಹುದಾ?
0: ಪೌರಾಣಿಕ ಹಿನ್ನೆಲೆ ಇದೆ. ಹಲವಾರು ಪೌರಾಣಿಕ ಕಥೆಗಳು ಮತ್ತು ದಂತಕಥೆಗಳು ಆಷಾಢ ಮಾಸದೊಂದಿಗೆ ಸಂಬಂಧ ಹೊಂದಿವೆ. ಅಂತಹ ಒಂದು ಜನಪ್ರಿಯ ದಂತಕಥೆಯು ಬಲಿಬಂಧನ ಎಂದು ಕರೆಯಲ್ಪಡುವ ಭಗವಾನ್ ವಿಷ್ಣುವಿನ 5ನೇ ಅವತಾರವಾದ ವಾಮನನ ಸುತ್ತು ಸುತ್ತುತ್ತದೆ. ಈ ತಿಂಗಳಲ್ಲಿ ಭಗವಂತ ರಾಕ್ಷಸ ರಾಜ ಬಲಿಯನ್ನು ಭೇಟಿ ಮಾಡಿ ಅವನ ಅಹಂಕಾರ ಮತ್ತು ಹೆಮ್ಮೆಯನ್ನು ಮುರಿಯಲು ಹೋದನು. ಈ ಕಥೆಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಆಷಾಢ ಮಾಸದ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ.
1: ಈ ಮೋಕ್ಷ ಸಾಧನೆಯ ಹಿನ್ನೆಲೆಯಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೆ ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರು ಕೇಳುವಂತಾಗ್ಲಿ ಅಲ್ವಾ, ಅದ್ರ ಬಗ್ಗೆ ಹೇಳ್ತೀರಾ?
0: ನಮ್ಮ ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಕಾಲಮಾನದ ಪ್ರಕಾರ ಆಷಾಢ ಮಾಸ 4ನೇ ಮಾಸವಾಗಿರುತ್ತದೆ. ಆಷಾಢ ಮಾಸವು ಭಾರತೀಯರಿಗೆ ವಿಶೇಷ ಮಾಸವು. ಈ ಮಾಸದಲ್ಲಿ ಮಳೆಗಾಲವು ಜೊತೆ ಜೊತೆಯಲ್ಲಿಯೇ ಇರುತ್ತದೆ. ಅದಕ್ಕೆ ಒಂದು ಸಂಸ್ಕೃತ ವಾಣಿ ಈ ರೀತಿ ಇದೆ: ಆಷಾಢ ವಾತೆ ಚರತಿ ದ್ವಿಪೇಂದ್ರೆ ಚಕ್ರೀವತೋ ವಾರಿದೀರಿವ ಕಾಷ್ಠ. ಅಂದರೆ ಆಷಾಢದ ಗಾಳಿಗೆ ಆನೆಯನ್ನೇ ಹಾರಿಸಿಕೊಂಡು ಹೋಗುವ ಸಾಮರ್ಥ್ಯವಿರುವಾಗ ಕಟ್ಟಿಗೆಗೆ ಸಮಾನವಾದ ಕತ್ತೆಯ ಗತಿಯೇನು ಎಂದು. ಈ ಮಾಸವು ಜ್ಞಾನೋಪಾಸನೆಗೆ, ಲೋಕೋದ್ಧಾರಕ್ಕೆ, ಭಗವಂತ ಭಗವತಿಯ ಸೇವೆಗೆ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ದೇವಿಯ ಆರಾಧನೆಯನ್ನು ಮಾಡುವುದು ವಿಶೇಷವು. ದುರ್ಗಾದೇವಿ, ಚಾಮುಂಡೇಶ್ವರಿ, ಲಕ್ಷ್ಮೀದೇವಿ ಮುಂತಾದ ಗ್ರಾಮ ದೇವತೆಗಳ ಪೂಜೆ ಸಲ್ಲಿಸಲಾಗುತ್ತದೆ. 4 ಶುಕ್ರವಾರಗಳು ರಾಜ್ಯದ ಎಲ್ಲ ದೇವಿಯರ ಮಂದಿರಗಳಲ್ಲಿ ವಿಶೇಷ ಪೂಜೆ ಸಾಗುತ್ತದೆ. ಇದರೊಂದಿಗೆ ಸಾಮೂಹಿಕ ಪ್ರಸಾದ ವಿತರಣೆಯನ್ನು ಕೂಡ ಕೈಗೊಳ್ಳಲಾಗುತ್ತದೆ. ತಮಿಳುನಾಡಿನವರು ಆಡಿ ಮಾಸವೆಂದು ಆಚರಿಸುತ್ತಾರೆ. ಅಂತರಂಗದ ಸಾಧನೆಗಳಾದ ಧ್ಯಾನ, ತಪಸ್ಸು, ಸ್ವಾಧ್ಯಾಯಕ್ಕೆ ಅನುಕೂಲಕರವಾಗಿದೆ ಈ ಮಾಸ. ರೈತರು ಈ ಆಷಾಢ ಮಾಸದಲ್ಲಿ ಮೆಂತ್ಯ ಹಿಟ್ಟಿನ ಕಷಾಯ ಮುಂತಾದ ಪದಾರ್ಥಗಳಿಂದ ಆಷಾಢ ಭೋಜನ ಸೇವಿಸುವ ಪದ್ಧತಿ ಕೂಡ ಇದೆ. ದಕ್ಷಿಣಾಯನ ಪುಣ್ಯಕಾಲ ಕೂಡ ಈ ಮಾಸದಲ್ಲಿ ಬರುತ್ತದೆ. ಭಾರತೀಯ ಪಂಚಾಂಗದಲ್ಲಿ ಸೂರ್ಯನ ಚಲನೆಯನ್ನು ಅವಲಂಬಿಸಿ ದಕ್ಷಿಣಾಯನ ಹಾಗೂ ಉತ್ತರಾಯಣ ಎಂಬುದನ್ನು ವಿಂಗಡಿಸಲಾಗಿದೆ. ಹೀಗೆ ನಮ್ಮಲ್ಲಿನ ಆಚರಣೆಗಳು ವೈಜ್ಞಾನಿಕವಾಗಿ ಪ್ರಕೃತಿಯನ್ನು ಆರಾಧಿಸುವ ಪದ್ಧತಿ ಇದೆ.
1: ಈ ಆಷಾಢ ಮಾಸದಲ್ಲಿ ನಾವು ಆಚರಿಸುವ ಏಕಾದಶಿ ಆಚರಣೆಯ ಬಗ್ಗೆ ಹಾಗೂ ಪ್ರಥಮ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀರಾ?
0: ಆಷಾಢ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ವಿಶೇಷವಾಗಿ ಆಚರಿಸಲಾಗುತ್ತದೆ. ಪ್ರಥಮ ಏಕಾದಶಿ ಎಂದು ಎಲ್ಲರೂ ಉಪವಾಸದಿಂದ ಇದ್ದು ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ. ಏಕಾದಶಿ ಎಂದು ಉಪವಾಸವಿದ್ದು ಮಾರನೆಯ ದಿವಸ ಅಂದರೆ ದ್ವಾದಶಿಯಂದು ಸೂರ್ಯೋದಯಕ್ಕೆ ಆಹಾರ ಸ್ವೀಕಾರ ಮಾಡುವುದು ವಾಡಿಕೆ. ಇತ್ತೀಚಿನ ದಿನಗಳಲ್ಲಿ ದೇಹದ ಶಕ್ತಿಗೆ ಅನುಸಾರವಾಗಿ ಭಕ್ತರು ಭಗವಂತನ ಆರಾಧನೆಗಾಗಿ ಏಕಾದಶಿ ವ್ರತವನ್ನು ಕೈಗೊಳ್ಳುತ್ತಾರೆ. ಅದರಲ್ಲಿ ನಿರ್ಜಲ ಅಂದರೆ ನೀರು ಕೂಡ ಕುಡಿಯದೆ, ಜಲಹಾರಿ ಎಂದರೆ ನೀರನ್ನು ಮಾತ್ರ ಸ್ವೀಕರಿಸಿ, ಫಲಹಾರಿ ಎಂದರೆ ಹಣ್ಣನ್ನು ತೆಗೆದುಕೊಂಡು, ನತ್ತಭೋಜಿ ಅಂದರೆ ಒಂದು ಬಾರಿ ಊಟ ಮಾಡುವುದರೊಂದಿಗೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಭಾರತೀಯ ಆಯುರ್ವೇದದ ಪ್ರಕಾರ 15 ದಿನಗಳಿಗೊಮ್ಮೆ ಉಪವಾಸ ಇರುವುದರಿಂದ ದೇಹದಲ್ಲಿನ ಕಲ್ಮಶಗಳನ್ನು ಹೊರಹಾಕಲು ಸಹಕಾರಿಯಾಗುತ್ತದೆ. ಭಗವಂತನ ಸ್ಮರಣೆ ಮಾಡುವುದರಿಂದ ತನು ಮನ ಈ ಎರಡು ಶುದ್ಧಿಗೊಳ್ಳುತ್ತದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯದಂದು ಪುರಿ ಜಗನ್ನಾಥನ ರಥಯಾತ್ರೆ ಕೂಡ ನಡೆಯುತ್ತದೆ. ವಲ್ಲಭಾಚಾರ್ಯರ ಜಯಂತಿ ಕೂಡ ಈ ದಿನದಂದು ಇರುತ್ತದೆ.

0: ಆಷಾಢ ಮಾಸದಲ್ಲಿ ನೂತನ ವಿವಾಹಿತ ಹೆಣ್ಮಕ್ಳು ತಮ್ಮ ಪತಿಯ ಮನೆಯಿಂದ ತವರು ಮನೆಗೆ ಹೋಗ್ತಾರೆ. ಈ ಪದ್ಧತಿ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿದ್ದೇವೆ. ಪತಿಯ ಮನೆಯಿಂದ ತವರು ಮನೆಗೆ ಯಾಕೆ ಹೋಗ್ತಾರೆ, ಇದ್ರ ಬಗ್ಗೆ ಏನಾದ್ರು ನಿಖರ ಮಾಹಿತಿ ಇದೆಯಾ, ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ?
1: ವೈಜ್ಞಾನಿಕ ಹಿನ್ನೆಲೆ ಇಲ್ಲದೆ ಇದ್ರೂ ಈ ಪದ್ಧತಿ ಜಾರಿಯಲ್ಲಿದೆ. ಹೊಸದಾಗಿ ವಿವಾಹವಾದ ಹೆಣ್ಣು ಮಕ್ಕಳು ತಮ್ಮ ಪತಿಯ ಮನೆಯಿಂದ ತಾಯಿಯ ಮನೆಗೆ ಹೋಗಿ 1 ತಿಂಗಳು ಅಂದ್ರೆ

0: ಈ ಆಷಾಢ ಮಾಸದಲ್ಲಿ ತವರು ಮನೆಯಲ್ಲಿ ಇರುತ್ತಾರೆ. ಇದಕ್ಕೆ ಹೆಚ್ಚು ಕಾರಣ ತಿಳಿದಿಲ್ಲವಾದರೂ ಸಾಮಾನ್ಯವಾಗಿ ಹೇಳುವುದಾದರೆ ಹೊಸದಾಗಿ ವಿವಾಹವಾಗಿರುವುದರಿಂದ ತನ್ನ ಮನೆಗೆ ಹೋಗಿ ತನ್ನ ಕಷ್ಟ ಸುಖಗಳನ್ನು ಅನುಭವಿಸಿರುವುದನ್ನ ಹಂಚಿಕೊಳ್ಳಲು ಈ ಮಾಸ ಅವಕಾಶ ನೀಡುತ್ತದೆ. ಈ ಒಂದು ತಿಂಗಳು ತನ್ನ ಮಾತಾಪಿತೃಗಳೊಂದಿಗೆ ಇದ್ದು ತನ್ನ ಗಂಡನ ಮನೆಯವರ ಬೇಕು ಬೇಡಗಳನ್ನು ಚರ್ಚೆ ಮಾಡಿ ತಾನು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಬದುಕಬಹುದು ಎಂಬುದನ್ನು ಕಲಿಯಲು ಒಂದು ಅವಕಾಶ ಆಗಬಹುದು ಎಂದು ಅನ್ನಿಸುತ್ತದೆ.
1: ಈ ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆ ದಿನದಂದು ನಾವೆಲ್ಲರೂ ಗುರುಗಳಿಗೆ ವಂದನೆ ಸಲ್ಲಿಸುತ್ತೇವೆ. ಅವರಿಗೆ ಪೂಜಿಸುವ, ಗೌರವ ಸಲ್ಲಿಸುವ ದಿನ ಅದೇ ಗುರು ಪೂರ್ಣಿಮೆ ಅಲ್ವಾ? ಈ ಗುರು ಪೂರ್ಣಿಮೆಯ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಹಂಚಿಕೊಳ್ಳಬಹುದಾ? ಹಾಗಾಗಿ ಎಲ್ಲ ಗುರುಗಳನ್ನ ಅವರು ಕೂಡ ಗೌರವಿಸಿ ವಂದಿಸ್ತಾರೆ ಅಂತ ನನ್ನ ಭಾವನೆ.
0: ಖಂಡಿತ, ಗುರುವು ಶಿಷ್ಯನಲ್ಲಿ ಜ್ಞಾನದ ಸಚ್ಚಿಂತನೆಗಳ ನೂತನ ಸಂಸ್ಕಾರಗಳನ್ನು ಸೃಷ್ಟಿ ಮಾಡುವುದರಿಂದ ಇವನು ಬ್ರಹ್ಮಸ್ವರೂಪಿಯು. ಶಿಷ್ಯನಲ್ಲಿ ಮೂಡಿದ ಆ ಜ್ಞಾನವನ್ನು ಪೋಷಿಸಿ ಆತ ದಾರಿ ತಪ್ಪದಂತೆ ಕಾಯುವುದರಿಂದ ವಿಷ್ಣು ಸ್ವರೂಪಿಯು. ಶಿಷ್ಯನ ಒಳಗಿರುವ ಅಜ್ಞಾನ, ಅಹಂಕಾರ ಮತ್ತು ವಿಕಾರಗಳನ್ನು ನಾಶ ಮಾಡುವುದರಿಂದ ಗುರು ಮಹೇಶ್ವರ ಯಾ ಶಿವಸ್ವರೂಪಿ. ಹೀಗೆ ಕಣ್ಣಿಗೆ ಕಾಣದ ಆ ಪರಮಸತ್ಯ ಅಥವಾ ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಸುವುದೇ ಈ ಗುರು ಪರಂಪರೆಯ ವೈಶಿಷ್ಟ್ಯ. ಆದುದರಿಂದ ನಾವು ಈ ಕೆಳಗಿನ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸುತ್ತೇವೆ ಅಲ್ಲವೇ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು. ಆಷಾಢ ಹುಣ್ಣಿಮೆ ಎಂದು ವೇದವ್ಯಾಸರ ಜನ್ಮದಿನ. ಮಹಾಭಾರತ, ಅಷ್ಟಾದಶ ಪುರಾಣಗಳನ್ನು ಸನಾತನ ಪರಂಪರೆಗೆ ಅನುಗ್ರಹಿಸಿದ ವ್ಯಾಸರ ಜನ್ಮದಿನ ಇಂದು. ಈ ದಿನವನ್ನು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ತಮ್ಮ ತಮ್ಮ ಗುರುಗಳಿಗೆ, ಗುರು ಪರಂಪರೆಗಳಿಗೆ ಸಲ್ಲಿಸುವ ಪುಣ್ಯ ದಿನ ಇದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ತಾವು ಸ್ವೀಕಾರ ಮಾಡಿರುವ ಭಗವಾಧ್ವಜಕ್ಕೆ ಗುರುವಂದನೆ ಸಲ್ಲಿಸುತ್ತಾರೆ. ಈ ದಿನದಂದು ಗುರುಗಳಿಗೆ ಶಿಷ್ಯರು ಗುರುರಕ್ಷಣೆ ಕೊಡುವ ಪದ್ಧತಿ ಕೂಡ ಜಾರಿಯಲ್ಲಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತಿನಂತೆ ಗುರುವನ್ನು ಪೂಜಿಸುವ, ಗೌರವಿಸುವ, ಸ್ಮರಿಸುವ ದಿನ ಈ ದಿನ. ವ್ಯಾಸ ಮಹರ್ಷಿಗಳು ರಚಿಸಿದ ಮಹಾಭಾರತ ನಮ್ಮ ಸನಾತನ ಪರಂಪರೆಯ ತಳಹದಿ. ವ್ಯಾಸರ ಜನ್ಮದಿನವೇ ಜ್ಞಾನೋಪಾಸನೆಯ ಗುರು ಪೂರ್ಣಿಮೆ. ಈ ದಿನದಂದು ಇಡೀ ಗುರು ಪರಂಪರೆಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸುವುದಕ್ಕೆ ಇದೊಂದು ಸದವಕಾಶ. ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋಣ.
1: ಅಂದ್ರೆ ವೇದವ್ಯಾಸರ ಜನ್ಮದಿನವು ನಾವು ಗುರು ಪೂರ್ಣಿಮೆಯನ್ನ ಆಚರಿಸುವ ದಿನ ಎಂದಾಯ್ತು. ಹಾಗಾದ್ರೆ ವೇದವ್ಯಾಸರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ?
0: ಖಂಡಿತ. ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ತಮ್ಮ ಶಿಷ್ಯರ ಮೂಲಕ ಪ್ರಚಾರ ಮಾಡಿದವರು ವ್ಯಾಸರು. ಹಾಗಾಗಿ ಇವರನ್ನು ವೇದವ್ಯಾಸರು ಎಂದು ಕರೆಯಲಾಗಿದೆ. ವೇದವ್ಯಾಸರು ಬ್ರಹ್ಮಜ್ಞಾನಿಗಳು. ಇವರು ನೀಡಿದ ಇನ್ನಿತರ ಕೊಡುಗೆಗಳು ಎಂದರೆ 18 ಪುರಾಣಗಳು, ಉಪಪುರಾಣಗಳು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಮುಂತಾದವು. ಶ್ರೀಕೃಷ್ಣ ದ್ವೈಪಾಯನರು ಅಥವಾ ವ್ಯಾಸರನ್ನು ಪುರುಷ ಸರಸ್ವತಿ ಎಂತಲೂ, ಜ್ಞಾನದ ಹೊಸ ಆಯಾಮವೆಂತಲೂ, ವೇದಗಳನ್ನು ಭಜಿಸಿ ವಿಭಜಿಸಿದವರು ಎಂದು, ಆದಿಗುರುವಾಗಿ ನಮಗೆ ಮಾರ್ಗದರ್ಶನ ನೀಡಿದವರೆಂದು, 18 ಮಹಾಪುರಾಣಗಳನ್ನು ನೀಡಿದವರೆಂದು, ಮಹಾಭಾರತವನ್ನು ರಚಿಸಿದವರು ಎಂದು, ಸಾಂಕೇತಿಕಾರ್ಥವುಳ್ಳ ರಹಸ್ಯಪೂರ್ಣ ವ್ಯಕ್ತಿತ್ವದ ಮಾಂತ್ರಿಕ ಎಂದು, ಅಧ್ಯಾತ್ಮ ಬ್ರಹ್ಮಸೂತ್ರ ರಚನಾಕಾರರೆಂದು, ಬದುಕಿನ ಒಳ ದಡಗಳನ್ನು ದರ್ಶಿಸಿದ ಋಷಿ ಎಂದು, ಜಗದ ಅಡಿ ಅಡಿಯನ್ನು ಸ್ಪರ್ಶಿಸಿದ ಕವಿ ಎಂದು, ಇತಿಹಾಸ ಜ್ಞಾನ ವಿಜ್ಞಾನಗಳ ಕಣಜ ಎಂದು, ಎಲ್ಲಕ್ಕಿಂತ ಮಿಗಲಾಗಿ ಗುರುಣಾಂ ಗುರುಹು, ಗುರುಗಳಲ್ಲಿ ಗುರುವೆಂದು ಬಣ್ಣಿಸಬಹುದು. ಇಂತಹ ಮಹಾಮಹಿಮರನ್ನು, ಋಷಿಪುಂಗವರನ್ನು, ಋಷಿಶ್ರೇಷ್ಠರನ್ನು ಪೂಜಿಸಿ ಗೌರವಿಸುವ ದಿನವೇ ವ್ಯಾಸ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನವು ಸನಾತನ ಭಾರತದ ಋಷಿ ಪರಂಪರೆಗೆ, ಯತಿ ಪರಂಪರೆಗೆ, ಗುರು ಪರಂಪರೆಗೆ ಗೌರವಿಸುವ, ಪೂಜಿಸುವ, ಸ್ಮರಿಸುವ ದಿನ.
1: ನಾವು ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯ ವ್ರತವನ್ನ ಸಾಧು ಸಂತರು, ಗುರುಗಳು, ಮಠಾಧೀಶರು ಕೈಗೊಳ್ತಾರೆ ಅಂತ ನೋಡಿದೀವಿ. ಹಾಗಾಗಿ ಈ ಚಾತುರ್ಮಾಸ್ಯ ವ್ರತದ ಬಗ್ಗೆ ನಮ್ಮ ಕೇಳುಗರೊಂದಿಗೆ ವಿಷಯ ಹಂಚಿಕೊಳ್ಳಬಹುದಾ? ಏನಿದ್ರ ವಿಶೇಷ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
0: ಚಾತುರ್ಮಾಸ್ಯದಲ್ಲಿ ಗುರುಗಳಿಗೆ ವಂದನೆ ಮಾಡುವುದರೊಂದಿಗೆ

ನಾವು ವ್ರತವನ್ನು ಕೈಗೊಳ್ಳುವ ಪರಂಪರೆ ಕೂಡ ಕಂಡಿದ್ದೇವೆ. ಗುರು ಎಂದಾಗ ಎರಡು ಅಕ್ಷರಗಳಿದೆ. ಗು ಎಂದರೆ ಕತ್ತಲೆ ಅಥವಾ ಅಜ್ಞಾನ, ರು ಎಂದರೆ ನಿವಾರಿಸುವವನು ಅಥವಾ ಬೆಳಕನ್ನು ನೀಡುವವನು ಎಂದು. ಇಂತಹ ಗುರು ಪರಂಪರೆಯಲ್ಲಿ ಬರುವ ಸಾಧು ಸಂತರು ಮಹಂತರು ಈ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವರು. ಈ ವ್ರತದ ಪ್ರಾರಂಭದ ದಿನವೇ ಗುರು ಪೂರ್ಣಿಮೆಯ ದಿನ. ಈ ದಿನದಿಂದ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗಿ ಅನಂತ ಪದ್ಮನಾಭ ವ್ರತದ ನಂತರ ಮುಕ್ತಾಯಗೊಳ್ಳಲಿದೆ. ವ್ಯಾಸ ಪೂರ್ಣಿಮೆಯ ದಿನದಂದು ಭಾರತದ ಎಲ್ಲ ಸಾಧು ಸಂತರು ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳಲಿದ್ದಾರೆ. ಚಾತುರ್ಮಾಸ್ಯ ಎಂದರೆ ನಾಲ್ಕು ತಿಂಗಳ ವ್ರತ ಎಂದು, ಆದರೆ ಇಲ್ಲಿ ಪಕ್ಷೋವೈ ಮಾಸ ಅಂದರೆ ನಾಲ್ಕು ಪಕ್ಷಗಳು ಎಂದು ತಿಳಿಯಬೇಕು. ಚಾತುರ್ಮಾಸ್ಯ ವ್ರತಕ್ಕೆ ಇನ್ನೊಂದು ಕಾರಣ, ಸ್ಥಿತಿಕರ್ತನಾದ ಮಹಾವಿಷ್ಣುವು ಆಷಾಢ ಮಾಸದಿಂದ ಕಾರ್ತಿಕ ಮಾಸದವರೆಗೆ ಅಂತರ್ಮುಖಿಯಾಗಿ ದಿವ್ಯ ನಿದ್ರೆಯಲ್ಲಿ ಮಗ್ನನಾಗಿರುತ್ತಾನೆ. ಈ ಸಮಯದಲ್ಲಿ ಯತಿಗಳಾದವರು ಅಂತರ್ಮುಖಿಗಳಾಗಿ ತಮ್ಮ ಸಾಧನೆಯಲ್ಲಿ ಹೆಚ್ಚು ತೊಡಗಬೇಕು. ಹಾಗೆ ಮಾಡಿದಾಗ ಸಮಾಜ ಹಸನಾಗಲು ಅನುಕೂಲವಾಗಲಿದೆ. ಸಾತ್ವಿಕ ಶಕ್ತಿಯ ಸಂಚಾರ ದೇಶದ ಎಲ್ಲ ಕಡೆ ಹರಡುತ್ತದೆ.

0: ಮುಂದಿನ ಆಷಾಢ ಮಾಸದ ಕಡೆಯ ದಿನವಾದ ಅಮಾವಾಸ್ಯೆಯಂದು ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಿಸಿಕೊಂಡು ಬಂದಿದ್ದೇವೆ. ಸುಮಂಗಲಿಯರು ತಮ್ಮ ಜೀವನದ ಎಲ್ಲ ಹಾದಿಗಳು ಹಸನಾಗಿರಲಿ ಎಂದು ಪ್ರಾರ್ಥಿಸುತ್ತಾರೆ. ಹಾಗಾಗಿ ಈ ವ್ರತದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬಹುದಾ?
1: ಆಷಾಢ ಮಾಸದ ಕಡೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವ ಪದ್ಧತಿ ಇದೆ. ಈ ವ್ರತವನ್ನು ಭಾರತೀಯ ನಾರಿಯರು ತಾವು ದೀರ್ಘ ಸುಮಂಗಲಿಗಳಾಗಿ ಸುಖ ಸಂಪದವನ್ನು ಹೊಂದಿ ಪತಿಯೊಂದಿಗೆ ದೀರ್ಘಕಾಲ ಬಾಳಲು ಆಚರಿಸುತ್ತಾರೆ. ಈ ದಿನದಂದು ಸುಮಂಗಲಿಯರು ಮಂಗಳ ಸ್ನಾನ ಮಾಡಿ ಶ್ರದ್ಧಾಭಕ್ತಿಯಿಂದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಭೀಮೇಶ್ವರನನ್ನು ಆರಾಧಿಸುತ್ತಾರೆ. ಈ ದೀಪಸ್ತಂಭದಲ್ಲಿ ಭವಾದಿ ಅಷ್ಟಮೂರ್ತಿಗಳು ಹಾಗೂ ಚಂದ್ರನ ಸ್ವರೂಪದಲ್ಲಿ ಜ್ಯೋತಿಯನ್ನು ಬೆಳಗಲಾಗುತ್ತದೆ. ಕೆಲವರು ಮಣ್ಣಿನಲ್ಲಿ ಭೀಮೇಶ್ವರನ ಮಾತೃಕೆಗಳನ್ನು ಮಾಡಿ ತಂಬೆಟ್ಟಿನಲ್ಲಿ ಆರತಿ ಮಾಡುತ್ತಾರೆ. ಪಂಚೋಪಚಾರ ಷೋಡಶೋಪಚಾರ ಕ್ರಮದಲ್ಲಿ ಅಥವಾ ವ್ರತ ವಿಧಾನವನ್ನು ಅನುಸರಿಸಿ ಪರಮೇಶ್ವರನನ್ನು ಆರಾಧಿಸುತ್ತಾರೆ. ಭೀಮನು ಶಿವಾಂಶ ಸಂಭೂತನೆಂದು ಒಂದು ನಂಬಿಕೆ. ಈ ದಿನದಂದು ಕೀಚಕನನ್ನು ಭೀಮನು ಸಂಹಾರ ಮಾಡಿದನೆಂದು ಕೂಡ ಪ್ರತೀತಿ ಇದೆ.
0: ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಮ್ಮ ನಾಡಿನ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ವರದಂತಿ ಕೂಡ ಬರುತ್ತೆ. ಈ ಆಷಾಢ ಮಾಸದ ಶುಕ್ರವಾರದಲ್ಲಂತೂ ದೇವಿಗೆ ವಿಶೇಷ ಪೂಜೆ ಅಲಂಕಾರ ನಡೆಯುತ್ತದೆ. ಮೈಸೂರಿನ ಅರಸರ ದೇವತೆ ಕೂಡ ಶ್ರೀ ಚಾಮುಂಡೇಶ್ವರಿ ದೇವಿ. ಹಾಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಕೂಡ ವಿಶೇಷ ಕಾರ್ಯಕ್ರಮಗಳು ಜರುಗಲಿದೆ. ಹಾಗಾಗಿ ಶ್ರೀ ಚಾಮುಂಡೇಶ್ವರಿ ವರದಂತಿ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ?
1: ಚಾಮುಂಡೇಶ್ವರಿ ವರದಂತಿ ಬಗ್ಗೆ ಹೇಳುವುದಾದರೆ, ನಮಗೆಲ್ಲರಿಗೂ ತಿಳಿದಂತೆ ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗಿದೆ. ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಹಾಗೂ ಪುರಾಣಗಳಲ್ಲಿ ಉಕ್ತವಾಗಿರುವ ಶ್ರೀ ಕ್ಷೇತ್ರ ಮಹಾಬಲಾಚಲ. ಈ ಮಹಾಬಲಾಚಲದಲ್ಲಿ ಪಾರ್ವತಿ ಸಮೇತ ಮಹಾಬಲಾದರೇಶ್ವರ ಸ್ವಾಮಿ, ಶ್ರೀ ಚಾಮುಂಡೇಶ್ವರಿ, ಶ್ರೀ ಲಕ್ಷ್ಮೀ ಸಮೇತ ನಾರಾಯಣ ಸ್ವಾಮಿ ಸನ್ನಿಧಿಗಳಲ್ಲಿ ನಿತ್ಯ ನಿರಂತರ ಆರಾಧನೆ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಭಾರತದ 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಕ್ರೌಂಚ ಪೀಠ ಎಂದು ಕೂಡ ಇದನ್ನು ಕರೆಯಲಾಗಿದೆ. ಇದನ್ನು ಮಚ್ಚಿಲದ ತೀರ್ಥವೆಂದು ಕರೆಯಲಾಗಿದೆ. ಇನ್ನು ಚಾಮುಂಡೇಶ್ವರಿಯ ವರ್ಧಂತಿಯ ಬಗ್ಗೆ ಹೇಳುವುದಾದರೆ, ಈ ವರ್ಧಂತಿಯು ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದ ದಿನದಂದು ನಡೆಯಲಿದೆ. ಈ ದಿನದಂದು ಚಾಮುಂಡಿ ಬೆಟ್ಟದಲ್ಲಿರುವ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ದಿನ ಎಂದು ತಿಳಿದು ಬಂದಿದೆ. ಹಾಗಾಗಿ ಈ ದಿನವನ್ನು ವರ್ಷ ವರ್ಧಂತಿಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಅಂದು ಬೆಳಗಿನ ಜಾವ ದೇವಿಗೆ ಅಭಿಷೇಕ ಪೂಜೆ ಜರುಗುತ್ತದೆ. ಅನಂತರ ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿಯ ಉತ್ಸವವು ರಾಜಬೀದಿಗಳಲ್ಲಿ ಸಾಗುತ್ತದೆ. ಈ ಸಂದರ್ಭದಲ್ಲಿ ಮೈಸೂರು ಅರಮನೆಯ ವಾದ್ಯ ನಾದಸ್ವರ ಸಹಿತ ಮೆರವಣಿಗೆ ನೋಡಲು ಎರಡು ಕಣ್ಣು ಸಾಲದು. ಈ ದಿನದಂದು ಮೈಸೂರಿನ ಎಲ್ಲ ಪ್ರದೇಶಗಳಲ್ಲಿ ಅನ್ನದಾನ ಸೇವೆ ಕೂಡ ಜರುಗಲಿದೆ.
0: ಇಂದು ನಾವು ಆಷಾಢ ಮಾಸದಲ್ಲಿ ಆಚರಿಸುವ ಹಬ್ಬಗಳ ಬಗ್ಗೆ, ಪೂಜೆಗಳ ಬಗ್ಗೆ ವಿಚಾರವನ್ನ ವಿನಿಮಯ ಮಾಡಿಕೊಂಡ್ವಿ. ಇದು ನಮ್ಮ ಕೇಳುಗರಿಗೂ ಕೂಡ ಸಂತೋಷ ಉಂಟು ಮಾಡಿದೆ ಎಂದು ನನ್ನ ನಂಬಿಕೆ. ಈ ವಿಚಾರ ಅವರ ಮನಸ್ಸಿಗೆ ಹಿಡಿಸಿದರೆ ನಮ್ಮ

0: ಮಾಹಿತಿಯನ್ನು ಹಂಚಿಕೊಂಡಿದ್ದು ಸಾರ್ಥಕ ಅಲ್ವಾ?
1: ಖಂಡಿತ ಹೌದು. ಈ ಸಂದರ್ಶನವನ್ನು ಒಳ್ಳೆಯ ಪ್ರಶ್ನೆಗಳ ಮೂಲಕ ನಡೆಸಿಕೊಟ್ಟ ನಿಮಗೂ ಹಾಗೂ ನಮ್ಮೆಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು. ತಾವು ಕೇಳಿ ಆತ್ಮತೃಪ್ತಿ ಪಡೆಯುವುದರೊಂದಿಗೆ ತಮ್ಮ ಅಕ್ಕಪಕ್ಕದವರಿಗೂ, ವಿಶೇಷವಾಗಿ ಯುವ ಜನತೆಗೆ ನಮ್ಮ ಭಾರತೀಯ ಪರಂಪರೆಯ ಬಗ್ಗೆ ತಿಳಿಸಿ ಅವರು ಇದನ್ನು ಅರಿತು ತಮ್ಮ ಬಾಳಿನಲ್ಲಿ ಆಚರಣೆಗೆ ತರುವಂತೆ ಆಗಿ ಅವರು ಉತ್ತಮ ನಾಗರಿಕರಾಗಿ ಸಂಸ್ಕಾರಯುತ ವ್ಯಕ್ತಿಗಳಾಗಿ ಹೊರಹೊಮ್ಮಿ ಭಾರತದ ಹಿರಿಮೆ ಗರಿಮೆಗಳನ್ನು ಸಾರುವ ಸಾರಥಿಗಳಾಗಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು.

ಇದುವರೆಗೂ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೂ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜಾ ಚಟುವಟಿಕೆಗಳ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಸಂದರ್ಶಕರು SN ಮೇಘನರಾವ್ರವರು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.